ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯನ ವರ್ಷ, ಶರದ್ ಋತು, ಚಂದ್ರಮಾನ ಭಾದ್ರಪದ, ಅಶ್ವಯುಜ ಮಾಸ, ವಣಿಕರ್ಣ, ಕನ್ಯಾಸೌರ, ಅಶ್ವಯುಜ ಶುದ್ಧ. ಅಕ್ಟೋಬರ್ 14, 2026 ಬುಧವಾರದ ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆಯ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ನವದುರ್ಗೆಯರ ಸ್ವರೂಪವಾದ ಕೂಷ್ಮಾಂಡ ದೇವಿಯ ಕತೆ ಇರಲಿದೆ. ಈ ಕತೆಯನ್ನು ತಿಳಿಸಲಿದ್ದಾರೆ ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀಮತಿ ಗಂಗಾ ಕುಬಸದ್ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರು, ಇವರು ಮಹಾನವಮಿಯ ಕುರಿತು ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನು ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ನಡೆಸಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ಪೊನ್ನಜ್ಜಿಯ ಕತೆಗಳು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಲಿದ್ದಾರೆ. ಇದರಲ್ಲಿ ಅಟ್ಲಾಸ್ ಚಿಟ್ಟೆಯ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಲಿದ್ದಾರೆ. ಇದರಲ್ಲಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 9:30 ಕೂಷ್ಮಾಂಡ ಅಮ್ಮನವರ ಮಾಹಿತಿಯನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮೀರವರು ತಿಳಿಸಲಿದ್ದಾರೆ. ಕೂಷ್ಮಾಂಡ ಅಮ್ಮನವರ ಮಾಹಿತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂದೇಶ್ ಉಪಾಧ್ಯಾಯರವರು ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕತೆಗಳು, ಈ ಕಾರ್ಯಕ್ರಮದಲ್ಲಿ ಸ್ನೇಹದ ಕತೆಯನ್ನು ತಿಳಿಸಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. ಮಧ್ಯಾಹ್ನ 12:30 ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೂದುಗುಂಬಳಕಾಯಿ ಹಲ್ವಾ ಮತ್ತು ಹೆಸರುಕಾಳು ಉಸ್ಲಿ ಬಗ್ಗೆ ತಿಳಿಸಲಿದ್ದಾರೆ ವಿನಯ್ ಶ್ರೀನಿವಾಸ್. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸುತ್ತಮುತ್ತ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಮತ್ತು ಡಿಆರ್ ಕುಮಾರಸ್ವಾಮಿ ಅವರ ಪರಿಸರ ಕಾಳಜಿಯ ಮಾತುಗಳು, ಪೆರಾಜೆರವರ ಪಂಪ ಭಾರತ ಹಾಗೂ ವಿಜಯ ಎಚ್ಎಸ್ ರವರು ನಡೆಸಲಿರುವ ಕನ್ನಡದಲ್ಲಿ ಇಂಗ್ಲಿಷ್ ಕಲೆಯರಿ ಮತ್ತು ಮೈಸೂರಿನ ಪಾಪು ಶ್ರೀನಿವಾಸ್ ರವರು ರಂಗ ಶಿಕ್ಷಣದ ಬಗ್ಗೆ ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ, ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಲಿದ್ದಾರೆ. ಸಂಖ್ಯೆಗಳಿಗೆ ಸಂಬಂಧಿಸಿದ ಆಸಕ್ತಿದಾಯಕ ವಿಷಯಗಳನ್ನು ತಿಳಿಸಲಿದ್ದಾರೆ. ಸಂಜೆ 6:30 ಬಿಸ್ನೆಸ್ ಬಜ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಲಿದ್ದಾರೆ. ಇದರಲ್ಲಿ ಸಚ್ಚಿದಾನಂದ ಕ್ವೆಶನ್ ವರ್ಕ್ಸ್ ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಲಿದ್ದಾರೆ. ಇದರಲ್ಲಿ ಕಾಡುಮರ ಸಾಕಾಣಿಕೆಯ ಕುರಿತು ಮಾಹಿತಿ ಇರಲಿದೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ

0: ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ರಾತ್ರಿ 8:30 ರಿಂದ 9:30 ರವರೆಗೂ ಸುಬ್ರಹ್ಮಣ್ಯ ಐತಾಳವರ ನಿರೂಪಣೆಯಲ್ಲಿ ಭಕ್ತಿಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಜೊತೆಗೆ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ಭಕ್ತಿಯುತ ಹಾಗೂ ಚೈತನ್ಯದಾಯಕ ಶುಭೋದಯ. ನವರಾತ್ರಿಯ 3 ದಿನಗಳು ಕಳೆದು ಇವತ್ತು ನಾವು 4ನೇ ದಿನದ ಸಡಗರದಲ್ಲಿದ್ದೇವೆ. ದಿನಗಳು ಎಷ್ಟೊಂದು ಬೇಗ ಓಡ್ತವೆ ಅಲ್ವಾ? ಇವತ್ತಿನ ಈ ಪಾವನ ದಿನದಂದು ಜಗತ್ತಿಗೆ ಬೆಳಕು ನೀಡಿದ ಸೃಷ್ಟಿಯ ಮೂಲ ಶಕ್ತಿಯಾದ ಶ್ರೀ ಕುಷ್ಮಾಂಡಾ ದೇವಿಯನ್ನು ಪೂಜಿಸುತ್ತೇವೆ. ಕೇವಲ ಒಂದು ಪುಟ್ಟ ಮಂದಹಾಸದಿಂದ ಈ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಈ ದೇವಿಯ ಸೌಂದರ್ಯ, ಶಕ್ತಿ ಮತ್ತು ಆಕೆಯ ಹಿನ್ನೆಲೆಯಲ್ಲಿರೋ ಅದ್ಭುತ ಕಥೆಯನ್ನು ಇವತ್ತಿನ ಈ ಹೊಸ ಬೆಳಗಿನಲ್ಲಿ ನವೋಲ್ಲಾಸದಿಂದ ತಿಳಿಯೋಣ. ಎಸ್, ಹೌದು ಸ್ನೇಹಿತರೆ, ಕೋಷ್ಮಾಂಡ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ದೇವಿಯ ದಿವ್ಯ ಪ್ರಭೆ ಮತ್ತು ಹೆಸರು. ಕು ಎಂದರೆ ಸಣ್ಣದು, ಉಷ್ಮಾ ಎಂದರೆ ಶಕ್ತಿ ಅಥವಾ ಶಾಖ, ಅಂಡ ಎಂದರೆ ಬ್ರಹ್ಮಾಂಡ ಎಂದು ಅರ್ಥ. ತನ್ನ ಸಣ್ಣ ಉಷ್ಣತೆ ಮತ್ತು ಶಕ್ತಿಯಿಂದ ಈ ಇಡೀ ಸೃಷ್ಟಿಯನ್ನು ನಿರ್ಮಿಸಿದವಳೆ ಕೋಷ್ಮಾಂಡ. ಅಷ್ಟೇ ಅಲ್ಲದೆ ಈ ದೇವಿಗೆ ಕುಂಬಳಕಾಯಿ ನೈವೇದ್ಯ ಅಂತಂದರೆ ಅತ್ಯಂತ ಪ್ರಿಯ. ಹೌದು ಸ್ನೇಹಿತರೆ, ದೇವಿಯ ಸ್ವರೂಪವನ್ನ ಒಮ್ಮೆ ಕಣ್ತುಂಬಿಕೊಳ್ಳೋಣ. ದೇವಿಗೆ 8 ಕೈಗಳಿದ್ದು ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ಕಲಶ, ಚಕ್ರ, ಗದೆ ಮತ್ತು ಜಪಮಾಲೆಯನ್ನು ಹಿಡಿದಿದ್ದಾಳೆ. ಹಾಗೆ ಸೂರ್ಯಲೋಕದಲ್ಲಿ ವಾಸಿಸುವ ಸಾಮರ್ಥ್ಯವಿರುವ ಏಕೈಕ ದೇವಿ ಈಕೆ. ಸೂರ್ಯನ ಪ್ರಖರ ತೇಜಸ್ಸು ತಡೆಯುವ ಮತ್ತು ಅದಕ್ಕೆ ಶಕ್ತಿ ನೀಡುವ ಸಾಮರ್ಥ್ಯ ಈಕೆಗೆ ಮಾತ್ರ ಇದೆ. ಅತ್ಯಂತ ಕಾಂತಿಯುಕ್ತವಾದ ಹಾಗೂ ಪ್ರಸನ್ನ ಭಂಗಿಯಲ್ಲಿ ಸಿಂಹದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಸೋ ಸ್ನೇಹಿತರೆ, ಜಗತ್ತಿನ ಸೃಷ್ಟಿ ಮತ್ತು ದೇವಿಯ ಮಂದಹಾಸ ಈ ಪೌರಾಣಿಕ ಕಥೆಯಲ್ಲಿದೆ. ಸೋ ಸ್ನೇಹಿತರೆ, ಜಗತ್ತಿನ ಸೃಷ್ಟಿ ಮತ್ತು ದೇವಿಯ ಮಂದಹಾಸ ಹೇಗಿದೆ ಅಂತ ಪೌರಾಣಿಕ ಕಥೆಯಲ್ಲಿ ಉಲ್ಲೇಖಿಸಿದ್ದಾರೆ. ಆ ಒಂದು ಕಥೆಯನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ಕುಷ್ಮಾಂಡಾ ದೇವಿಯ ಅತ್ಯಂತ ಪ್ರಭಾವಶಾಲಿ ಪೌರಾಣಿಕ ಕಥೆಯನ್ನ ನಾವೀಗ ತಿಳಿಯೋಣ. ಈ ಬ್ರಹ್ಮಾಂಡವೇ ಉಗಮವಾಗುವ ಮುನ್ನ ಇಡೀ ಜಗತ್ತಿನಲ್ಲಿ ಕತ್ತಲಷ್ಟೇ ಆವರಿಸಿತ್ತು. ಸಮಯವೂ ಇರಲಿಲ್ಲ, ಸೂರ್ಯ ಚಂದ್ರರೂ ಇರಲಿಲ್ಲ, ಯಾವ ಜೀವ ಜಂತುಗಳೂ ಇರಲಿಲ್ಲ. ಇಡೀ ಶೂನ್ಯ ಆವರಣದಲ್ಲಿ ನಿಶ್ಶಬ್ದ ನೆಲೆಸಿತ್ತು. ಆಗ ಪ್ರಕಟಗೊಂಡವಳೇ ಶ್ರೀ ಕುಷ್ಮಾಂಡಾ ದೇವಿ. ದೇವಿ ತನ್ನ ಮುಖದಲ್ಲಿ ಅತ್ಯಂತ ಮೃದುವಾದ ಹಾಗೂ ದಿವ್ಯವಾದ ಮಂದಹಾಸವನ್ನು ಸೂಸಿದಳು. ಆಕೆಯ ಆ ಒಂದು ಪುಟ್ಟ ನಗೆಯಿಂದ ಜಗತ್ತಿನಲ್ಲಿ ಹರಡಿದ್ದ ಕತ್ತಲೆಲ್ಲ ತಕ್ಷಣವೇ ದೂರವಾಗಿ ಪ್ರಚಂಡವಾದ ಬೆಳಕು ಹಾಗೂ ಶಕ್ತಿಯ ತರಂಗಗಳು ಸೃಷ್ಟಿಯಾದವು. ಹೀಗೆ ಆಕೆಯ ನಗೆಯಿಂದಲೇ ಬ್ರಹ್ಮಾಂಡದ ಜನನವಾಯಿತು. ಸ್ನೇಹಿತರೆ, ತರುವಾಯ ದೇವಿ ಸೂರ್ಯಮಂಡಲದ ಮಧ್ಯದಲ್ಲಿ ವಾಸಿಸಲು ತೊಡಗಿದಳು. ಸೂರ್ಯನಿಗೆ ಪ್ರಕಾಶ ಮತ್ತು ಶಕ್ತಿಯನ್ನು ನೀಡಿದ್ದೇ ಈ ಕುಷ್ಮಾಂಡಾ ದೇವಿ. ಆಕೆಯ ದಿವ್ಯ ಕೃಪೆಯಿಂದಲೇ ಇವತ್ತಿಗೂ ಜಗತ್ತಿನಲ್ಲಿ ಜೀವಜಲ, ಸಸ್ಯರಾಶಿ ಮತ್ತು ಸಕಲ ಜೀವಿಗಳು ಚೈತನ್ಯದಿಂದ ಜೀವಿಸುತ್ತವೆ. ಸೋ ಸ್ನೇಹಿತರೆ, ಕುಷ್ಮಾಂಡಾ ದೇವಿಯ ಕಥೆ ನಮಗೆ ನೀಡುವ ದೊಡ್ಡ ಸಂದೇಶ ಏನು ಗೊತ್ತಾ? ನಿಮ್ಮ ಒಂದು ಮುಗುಳ್ನಗೆಗೆ ಜಗತ್ತನ್ನೇ ಬೆಳಗುವ ಶಕ್ತಿ ಇದೆ. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ, ವಾತಾವರಣ ಎಷ್ಟೇ ಕತ್ತಲೆಯಿಂದ ಕೂಡಿದ್ದರೂ, ನಮ್ಮಲ್ಲಿರೋ ಧನಾತ್ಮಕ ಚಿಂತನೆ ಮತ್ತು ಮುಗುಳ್ನಗೆಯಿಂದ ಸಕಲ ನಕಾರಾತ್ಮಕತೆಯನ್ನು ಓಡಿಸಬಹುದು. ಆರೋಗ್ಯ ಮತ್ತು ಆಯುಷ್ಯವನ್ನು ಕರುಣಿಸುವ ಈ ಕುಷ್ಮಾಂಡಾ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈಗ ತಾಯಿಯ ದಿವ್ಯ ಕೃಪೆಗೆ ಅರ್ಪಿತವಾದ ಒಂದು ಅದ್ಭುತ ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಎಲ್ಲರಿಗೂ ಅತ್ಯಂತ ಪ್ರೀತಿಯ ಬೆಳಗಿನ ಶುಭಾಶಯಗಳು. ಇವತ್ತು ನಾವು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ನಮ್ಮ ಮನೆಗಳ, ಶಾಲಾ ಕಾಲೇಜುಗಳ, ಪ್ರತಿಯೊಬ್ಬ ಮಗುವಿಗೂ ತಲುಪಿಸಬೇಕಾದ ಅತ್ಯಂತ ಪ್ರಮುಖ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಎಸ್, ಅದೇ ನ್ಯಾಷನಲ್ ಸ್ಟಾಪ್ ಬುಲ್ಲಿಯಿಂಗ್ ಡೇ, ಅಂದ್ರೆ ಚೇಷ್ಟೆ ಮತ್ತು ಕಿರುಕುಳ ತಡೆ ದಿನ. ಏನಿದು ಬುಲ್ಲಿಯಿಂಗ್, ಈ ದಿನವನ್ನ ಯಾಕೆ ಆಚರಿಸ್ತಾರೆ, ಇದರ ಮಹತ್ವವೇನು ಅಂತ ಎಳೆಯಳೆಯಾಗಿ ತಿಳಿದುಕೊಳ್ಳೋಣ. ಎಸ್, ಹೌದು ಸ್ನೇಹಿತರೆ, ನಾವೆಲ್ಲರೂ ಶಾಲೆಯಲ್ಲೋ ಅಥವಾ ಕಾಲೇಜ್ನಲ್ಲೋ ಅಥವಾ ಆಫೀಸ್ನಲ್ಲೋ ಬುಲ್ಲಿಯಿಂಗ್ ಅನ್ನೋ ಪದ ಕೇಳಿರ್ತೀವಿ. ಬುಲ್ಲಿಯಿಂಗ್ ಅಂದ್ರೆ ಬರೀ ತಮಾಷೆ ಅಲ್ಲ. ಒಬ್ಬ ವ್ಯಕ್ತಿಯನ್ನು, ಮಗುವನ್ನು ಅವರ ದೇಹದ ಬಣ್ಣ, ಎತ್ತರ, ಓದಿನ ಶೈಲಿ, ಧ್ವನಿ ಅಥವಾ ಅವರ ಬಡತನ, ಈ ಹಿನ್ನೆಲೆಯನ್ನ ನೋಡಿ ಪದೇ ಪದೇ ಹೀಯಾಳಿಸುವುದು, ಹೆದರಿಸುವುದು, ಗುಂಪು ಕಟ್ಟಿ ಒಂಟಿ ಮಾಡುವುದು ಅಥವಾ ಶಾರೀರಿಕ ಮಾನಸಿಕ ತೊಂದರೆ ಕೊಡುವುದಕ್ಕೆ ಬುಲ್ಲಿಯಿಂಗ್ ಅಂತ ಹೇಳ್ತಾರೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಇದು ಮೊಬೈಲ್, ಸೋಷಿಯಲ್ ಮೀಡಿಯಾಗಳಲ್ಲೂ ಸೈಬರ್ ಬುಲ್ಲಿಯಿಂಗ್ ರೂಪದಲ್ಲಿ ಹರಡ್ತಾ ಇದೆ ಸ್ನೇಹಿತರೆ. ಇದರಿಂದ ಎಷ್ಟೋ ಮಕ್ಕಳು, ಯುವಕರು ಖಿನ್ನತೆಗೆ ಒಳಗಾಗಿ ತಮ್ಮ ಆತ್ಮವಿಶ್ವಾಸವನ್ನೇ ಕಳೆದುಕೊಳ್ತಾ ಇದ್ದಾರೆ. ಈ ದುಷ್ಟ ಪದ್ಧತಿಗೆ ಮುಕ್ತಿ ನೀಡೋದಕ್ಕೆ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಮಾಜದಲ್ಲಿ ಪ್ರೀತಿ, ಗೌರವ ಮತ್ತು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸಲು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ನ್ಯಾಷನಲ್ ಸ್ಟಾಪ್ ಬುಲ್ಲಿಯಿಂಗ್ ಡೇ ಅಂತ ಆಚರಿಸಲಾಗ್ತಾ ಇದೆ. ಇದನ್ನ ಯಾರು ಮತ್ತು ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ನಿಮಗೆ ಗೊತ್ತಾ, ಇದರ ಆರಂಭ ಆಗಿದ್ದು ವಿದ್ಯಾರ್ಥಿಗಳು ಮತ್ತು ಸಮಾಜದ ಜಾಗೃತ ಸಂಸ್ಥೆಗಳಿಂದ. 2006 ಅಮೆರಿಕದ ಪೇಸರ್ಸ್ ನ್ಯಾಷನಲ್ ಬುಲ್ಲಿಯಿಂಗ್ ಪ್ರಿವೆನ್ಷನ್ ಸೆಂಟರ್ ಎನ್ನುವ ಸಂಸ್ಥೆ ಈ ಜಾಗೃತಿ ಅಭಿಯಾನವನ್ನು ಸಪ್ತಾಹವಾಗಿ ಆರಂಭಿಸಿತು ಸ್ನೇಹಿತರೆ. ನಂತರ ಸ್ಟಾಪ್ ಬುಲ್ಲಿಯಿಂಗ್ ಎನ್ನುವ ಜಾಗತಿಕ ಚಳುವಳಿ ಬೆಳೆದು ಇವತ್ತು ಅಕ್ಟೋಬರ್ ತಿಂಗಳನ್ನ ರಾಷ್ಟ್ರೀಯ ಬುಲ್ಲಿಯಿಂಗ್ ತಡೆ ಮಾಸ ಹಾಗೂ ಅಕ್ಟೋಬರ್ನ ಪ್ರಮುಖ ದಿನಗಳನ್ನು ನ್ಯಾಷನಲ್ ಸ್ಟಾಪ್ ಬುಲ್ಲಿಯಿಂಗ್ ಡೇ ಅಂತ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ಹಾಗಾದ್ರೆ ಇದನ್ನ ಯಾರು ಆಚರಿಸ್ತಾರೆ ಅಂತ ನೀವು ಕೇಳಬಹುದು. ಇವತ್ತು ಇದನ್ನ ಬರೀ ಒಂದು ದೇಶ ಮಾತ್ರವಲ್ಲ, ವಿಶ್ವದಾದ್ಯಂತ ಇರುವ ಶಾಲಾ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು, ಮಕ್ಕಳ ಹಕ್ಕುಗಳ ಎನ್ಜಿಒಗಳು, ಮಾನಸಿಕ ಆರೋಗ್ಯ ತಜ್ಞರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಒಟ್ಟಾಗಿ ಆಚರಿಸುತ್ತಾರೆ. ಈ ದಿನದಂದು ಹಲವು ಕಡೆ ಪ್ರತಿಯೊಬ್ಬರೂ ನೀಲಿ ಬಣ್ಣದ ಉಡುಪು ಧರಿಸಿ ನಾವು ಬುಲ್ಲಿಯಿಂಗ್ ವಿರುದ್ಧ ಇದ್ದೇವೆ, ಬಾಲ್ಯದ ಸುರಕ್ಷತೆಗೆ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಐಕ್ಯತೆ ಪ್ರದರ್ಶಿಸುತ್ತಾರೆ ಸ್ನೇಹಿತರೆ. ಸೊ ಇದರ ಮಹತ್ವ ಏನು ಗೊತ್ತಾ? ಇದರ ಮಹತ್ವ ದೇಹಕ್ಕೆ ಬಿದ್ದ ಏಟು ಬೇಗ ಗುಣವಾಗಬಹುದು, ಆದರೆ ಮಾತು ಮತ್ತು ಕಿರುಕುಳದಿಂದ ಮನಸ್ಸಿಗೆ ಬಿದ್ದ ಏಟು ಮಗುವಿನ ಭವಿಷ್ಯವನ್ನೇ ಹಾಳು ಮಾಡಬಹುದು. ಈ ದಿನದ

ತಿಳಿಸಿಕೊಡುವುದು ಇದರ ಮೂಲ ಉದ್ದೇಶ. ಸೊ ಇವತ್ತಿನ ದಿನ ನಾವೆಲ್ಲರೂ ಒಂದು ಪುಟ್ಟ ಪ್ರತಿಜ್ಞೆ ಮಾಡೋಣ ಸ್ನೇಹಿತರೆ. ನಮ್ಮ ಸುತ್ತಮುತ್ತ ಯಾರೇ ಇರಲಿ, ಅವರನ್ನ ಅವರಂತೆಯೇ ಸ್ವೀಕರಿಸೋಣ. ತಮಾಷೆಯ ಹೆಸರಲ್ಲಿ ಯಾರ ಮನಸ್ಸಿಗೂ ನೋವು ಮಾಡೋದು ಬೇಡ. ಯಾರಾದರೂ ಕಷ್ಟದಲ್ಲಿದ್ರೆ ಅವರಿಗೆ ಹೆಗಲು ಕೊಟ್ಟು ನಾನಿದ್ದೀನಿ ನಿನಗೆ ಅಂತ ಧೈರ್ಯ ಹೇಳೋಣ. ಸ್ಪ್ರೆಡ್ ಲವ್ ನೋಟ್ ಹೇಟ್ರೇಟೆಡ್. ಕೈ ಜೋಡಿಸಿ ಬುಲ್ಲಿಯಿಂಗಿಗೆ ಬ್ರೇಕ್ ಹಾಕಿ. ಈ ಸುಂದರ ಸಂದೇಶದೊಂದಿಗೆ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕ್ಯಾಲೆಂಡರ್ ನೋಡಿದೆ, ಬಾಯಲ್ಲಿ ತಕ್ಷಣ ನೀರ್ ಬಂತು. ಯಾಕೆ ಗೊತ್ತಾ? ಇವತ್ತು ಸಾಮಾನ್ಯ ದಿನ ಅಲ್ಲ, ಇವತ್ತು ನ್ಯಾಷನಲ್ ಡೆಸರ್ಟ್ ಡೇ. ಎಸ್, ಹೌದು, ಪ್ರತಿ ವರ್ಷ ಅಕ್ಟೋಬರ್ 14ರಂದು ಈ ಸಿಹಿ ಸಿಹಿಯಾದ ದಿನವನ್ನ ಆಚರಿಸಲಾಗುತ್ತೆ. ಅಂದಹಾಗೆ ಈ ದಿನ ಯಾಕೆ ಆಚರಿಸ್ತಾರೆ, ಇದರ ಕಥೆ ಏನು ಶ್ವೇತಾ ಅಂತ ನೀವು ಕೇಳ್ತಾ ಇರ್ತೀರಾ. ಎಸ್ ನೋಡಿ ಸ್ನೇಹಿತರೆ, ಊಟ ಎಷ್ಟೇ ಭರ್ಜರಿ ಆಗಿದ್ರೂ ಕೊನೆಯಲ್ಲಿ ಒಂದು ರಸಗುಲ್ಲನೋ ಅಥವಾ ಬಿಸಿ ಬಿಸಿ ಜಿಲೇಬಿ, ಸಾಫ್ಟ್ ಮೈಸೂರ್ ಪಾಕ್ ಅಥವಾ ಒಂದು ಸ್ಕೂಪ್ ಐಸ್ ಕ್ರೀಮ್ ತಿಂದ್ರೇನೆ ಆ ಊಟಕ್ಕೊಂದು ತೃಪ್ತಿ ಅಲ್ವಾ? ಡೆಸರ್ಟ್ ಅಂತ ಹೇಳಿದ ಕೂಡಲೇ ಬರೀ ತಿಂಡಿ ಎಲ್ಲ ಮಾರಾಯ್ರೆ, ಅದೊಂದು ಎಮೋಷನ್. ದಿನಪೂರ್ತಿ ಡಯಟ್, ಕ್ಯಾಲೋರಿ, ಜಿಮ್ಮು ಅಂತ ಕಷ್ಟಪಡೋ ನಮಗಾಗಿ ವರ್ಷದಲ್ಲಿ ಒಂದು ದಿನ ಆ ಎಲ್ಲಾ ಲೆಕ್ಕಾಚಾರಗಳನ್ನ ಪಕ್ಕಕ್ಕಿಟ್ಟು ನಮಗಿಷ್ಟವಾದ ಸಿಹಿಯನ್ನ ಕಣ್ತುಂಬ ನೋಡಿ ಮನದಣಿಯ ಸವಿದು ಖುಷಿ ಪಡಿ ಅನ್ನೋದಕ್ಕಾಗಿ ಈ ದಿನವನ್ನ ಮೀಸಲಿಡಲಾಗಿದೆ. ಇದರ ಇತಿಹಾಸ ಗೊತ್ತಾ? ಈ ಆಚರಣೆ ಶುರುವಾಗಿದ್ದು ಅಮೆರಿಕದಲ್ಲಿ. ಡೆಸರ್ಟ್ ಅನ್ನೋ ಪದ ಫ್ರೆಂಚ್ ಭಾಷೆಯ ಡೆಸರ್ವೀರ್ ಎಂಬ ಪದದಿಂದ ಬಂದಿದೆ. ಅಂದ್ರೆ ಊಟದ ನಂತರ ಟೇಬಲ್ ಖಾಲಿ ಮಾಡಿ ಸಿಹಿ ತರುವುದು ಅಂತ ಅರ್ಥ. ಕ್ರಮೇಣ ಇದು ಪ್ರಪಂಚದಾದ್ಯಂತ ಟ್ರೆಂಡ್ ಆಗಿ ಪ್ರತಿಯೊಬ್ಬ ಸಿಹಿ ಪ್ರಿಯನ ನೆಚ್ಚಿನ ದಿನವಾಯಿತು. ಸ್ನೇಹಿತರೆ, ಇದರ ಮಹತ್ವ ಏನು ಗೊತ್ತಾ? ಸಿಹಿ ತಿಂಡಿಗಳಿಗೆ ನಮ್ಮ ಮೂಡ್ ತಕ್ಷಣ ಚೇಂಜ್ ಮಾಡೋ ಶಕ್ತಿ ಇದೆ. ನಮಗೆ ಬೇಜಾರಾದಾಗ, ಗೆಳೆಯರ ಜೊತೆ ಹರಟೆ ಹೊಡೆಯುವಾಗ ಅಥವಾ ಸಣ್ಣ ಸಣ್ಣ ಗೆಲುವನ್ನು ಸಂಭ್ರಮಿಸುವಾಗ ಒಂದು ಪೀಸ್ ಕೇಕ್ ತಿಂದ್ರೆ ಸಿಗೋ ಆನಂದವೇ ಬೇರೆ. ಸಿಹಿ ತಿಂದಾಗ ನಮ್ಮ ಮೆದುಳಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆಯಾಗುತ್ತೆ. ಅಂದ್ರೆ ಇದು ಕೇವಲ ಹೊಟ್ಟೆಗಷ್ಟೇ ಅಲ್ಲ, ಮನಸ್ಸಿಗೂ ಸಂತೋಷ ಕೊಡುವ ದಿನ. ಹಾಗಾದ್ರೆ ಇವತ್ತು ನಿಮ್ಮ ಪ್ಲಾನ್ ಏನು? ಬಿಸಿ ಬಿಸಿ ಗುಲಾಬ್ ಜಾಮೂನ್ ತಿಂತೀರಾ ಅಥವಾ ಕೂಲ್ ಕೂಲ್ ಆಗಿರೋ ಫಲೂದಾ ತಿಂತೀರಾ? ನಿಮಗಿಷ್ಟವಾದ ಡೆಸರ್ಟ್ ಯಾವುದು ಅಂತ ನನ್ಗೂ ಚೂರು ಕಳ್ಸ್ಕೊಡಿ ಅಂತ ಹೇಳ್ತಾ, ಸ್ವೀಟ್ ಆಗಿ ಮಾತನಾಡಿ ಸ್ವೀಟ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 2, ಅಧ್ಯಾಯ 20. ಓದುತ್ತಿರುವವರು ಪದ್ಮಶ್ರೀಧರ್. ಬಾಲಸುಂದರಂ. ಶುದ್ಧ ಅಂತಃಕರಣದಿಂದಲೂ ಮನಪೂರ್ವಕವಾಗಿಯೂ ಮನುಷ್ಯ ಏನನ್ನಾದರೂ ಬಯಸಿದರೆ ಅದು ಸಿದ್ಧಿಸುತ್ತದೆ. ನನ್ನ ಅನುಭವದಲ್ಲಿ ಈ ನಿಯಮ ಅನೇಕ ವೇಳೆ ನಿಜವಾಗಿದೆ. ಬಡವರ ಸೇವೆಯೇ ನನ್ನ ಹೃದಯದ ಪ್ರಬಲ ಇಚ್ಛೆ. ಈ ಇಚ್ಛೆಯೇ ನನ್ನನ್ನು ಯಾವಾಗಲೂ ಬಡವರೊಡನೆ ಸೇರಿಸಿ ನಾನು ಅವರೊಂದಿಗೆ ಒಂದಾಗುವಂತೆ ಮಾಡಿದೆ. ನೆಟಾಲ್ ಇಂಡಿಯನ್ ಕಾಂಗ್ರೆಸ್ಸಿನಲ್ಲಿ ಅಲ್ಲಿಯೇ ಹುಟ್ಟಿ ಬೆಳೆದ ಭಾರತೀಯರು ಗುಮಾಸ್ತರೂ ಸದಸ್ಯರಾಗಿದ್ದರೂ ಸಾಮಾನ್ಯ ಅನಕ್ಷರಸ್ಥ ಕೂಲಿಗಳು, ಕರಾರುಬದ್ಧ ಕೂಲಿಗಳು ಇನ್ನೂ ಅದರ ಹೊರಗೇ ಇದ್ದರು. ಕಾಂಗ್ರೆಸ್ ಇನ್ನೂ ಅವರ ಸಂಸ್ಥೆಯಾಗಿರಲಿಲ್ಲ. ಚಂದ ಕೊಟ್ಟು ಸದಸ್ಯರಾಗಲು ಅವರಿಗೆ ಚೈತನ್ಯವಿರಲಿಲ್ಲ. ಕಾಂಗ್ರೆಸ್ಸಿನಲ್ಲಿ ಅವರಿಗೆ ಪ್ರೇಮ ಉಂಟಾಗಬೇಕಾದರೆ ಕಾಂಗ್ರೆಸ್ ಅವರ ಸೇವೆಯನ್ನು ಮಾಡಬೇಕು. ಇದಕ್ಕೆ ನಾನಾಗಲಿ ಕಾಂಗ್ರೆಸ್ ಆಗಲಿ ಸಿದ್ಧವಾಗುವುದಕ್ಕೆ ಮುಂಚೆಯೇ ಒಂದು ಅವಕಾಶ ಸಿಕ್ಕಿತು. ನಾನು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ ಇನ್ನೂ 3-4 ತಿಂಗಳು ಮಾತ್ರ ಆಗಿತ್ತು. ಕಾಂಗ್ರೆಸ್ ಸಂಸ್ಥೆ ಸಹ ಇನ್ನೂ ಬಾಲ್ಯದಲ್ಲಿಯೇ ಇತ್ತು. ನನ್ನ ಮುಂದೆ ಒಂದು ದಿನ ಒಬ್ಬ ತಮಿಳನು ಬಂದು ನಿಂತ. ಅವನ ಉಡುಪು ಚಿಂದಿಯಾಗಿತ್ತು. ತಲೆಗೆ ಸುತ್ತುವ ಬಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದ. ಅವನ ಮುಂದಿನ 2 ಹಲ್ಲುಗಳು ಮುರಿದಿದ್ದವು. ಬಾಯಿಯಿಂದ ರಕ್ತ ಸೋರುತ್ತಿತ್ತು. ಅವನ ಯಜಮಾನ ಅವನನ್ನು ಚೆನ್ನಾಗಿ ಹೊಡೆದಿದ್ದ. ಅವನ ವಿಷಯವನ್ನೆಲ್ಲ ನಾನು ತಮಿಳನೇ ಆದ ನನ್ನ ಗುಮಾಸ್ತನ ಮೂಲಕ ಅರಿತೆ. ಬಾಲಸುಂದರಂ, ಅದೇ ಆ ಕೂಲಿಯ ಹೆಸರು. ಡರ್ಬಾನಿನ ಒಬ್ಬ ಪ್ರಸಿದ್ಧ ಐರೋಪ್ಯನ ಬಳಿ ಕರಾರುಬದ್ಧ ಕೂಲಿಯಾಗಿ ಕೆಲಸ ಮಾಡುತ್ತಿದ್ದ. ಅವನ ಯಜಮಾನನಿಗೆ ಅವನ ಮೇಲೆ ಕೋಪ ಬಂತು. ಅವನು ಎಚ್ಚರ ತಪ್ಪಿ ಬಾಲಸುಂದರಂನನ್ನು ಅವನ 2 ಹಲ್ಲು ಮುರಿಯುವಂತೆ ಚೆನ್ನಾಗಿ ಹೊಡೆದಿದ್ದ. ಬಾಲಸುಂದರಂನನ್ನು ನಾನು ವೈದ್ಯರ ಬಳಿಗೆ ಕಳುಹಿಸಿದೆ. ಆ ಕಾಲದಲ್ಲಿ ಅಲ್ಲಿ ಇದ್ದವರು ಬಿಳಿಯ ವೈದ್ಯರು ಮಾತ್ರ. ಬಾಲಸುಂದರಂಗೆ ಉಂಟಾದ ಗಾಯದ ಸ್ವರೂಪದ ವಿಷಯದಲ್ಲಿ ನನಗೆ ವೈದ್ಯರಿಂದ ಒಂದು ಸರ್ಟಿಫಿಕೇಟು ಬೇಕಾಗಿತ್ತು. ಸರ್ಟಿಫಿಕೇಟು ನನಗೆ ದೊರಕಿತು. ನಾನು ಕೂಡಲೇ ಏಟು ತಿಂದ ಆತನನ್ನು ಮ್ಯಾಜಿಸ್ಟ್ರೇಟರಲ್ಲಿಗೆ ಕರೆದುಕೊಂಡು ಹೋಗಿ ಅವನ ಪ್ರಮಾಣ ಪತ್ರವನ್ನು ಮ್ಯಾಜಿಸ್ಟ್ರೇಟರಿಗೆ ಕೊಡಿಸಿದೆ. ಮ್ಯಾಜಿಸ್ಟ್ರೇಟರಿಗೆ ಅದನ್ನು ಓದಿ ಕೋಪ ಬಂತು. ಅವರು ಐರೋಪ್ಯ ಯಜಮಾನನಿಗೆ ಸಮನ್ಸ್ಗಳನ್ನು ಕಳುಹಿಸುವಂತೆ ಅಪ್ಪಣೆ ಮಾಡಿದರು. ಯಜಮಾನನಿಗೆ ಶಿಕ್ಷೆ ಮಾಡಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ. ಯಜಮಾನನ ಕೈಯಿಂದ ಬಾಲಸುಂದರಂನನ್ನು ಬಿಡುಗಡೆ ಮಾಡಿಸುವುದಷ್ಟೇ ನನ್ನ ಗುರಿಯಾಗಿತ್ತು. ಕರಾರು ಕೂಲಿಗಳಿಗೆ ಸಂಬಂಧಿಸಿದ ಕಾನೂನನ್ನು ನಾನು ಓದಿ ನೋಡಿದೆ. ಒಬ್ಬ ಸಾಮಾನ್ಯ ಕೂಲಿ ಮೊದಲೇ ಸೂಚನೆ ಕೊಡದೆ ಯಜಮಾನನ ಸೇವೆಯನ್ನು ಬಿಟ್ಟು ಬಿಟ್ಟರೆ ಯಜಮಾನ ಕೋರ್ಟಿನಲ್ಲಿ ಆತನ ಮೇಲೆ ಸಿವಿಲ್ ಸ್ವಭಾವದ ಮೊಕದ್ದಮೆ ನಡೆಸಲು ಅವಕಾಶವಿತ್ತು. ಆದರೆ ಕರಾರು ಕೂಲಿಯ ವಿಷಯದಲ್ಲಿ ಕಾನೂನು ಬೇರೆ ರೀತಿಯಾಗಿತ್ತು. ಯಜಮಾನ ಆ ಕೂಲಿಯ ಮೇಲೆ ಕ್ರಿಮಿನಲ್ ಕೋರ್ಟಿನಲ್ಲಿ ಮೊಕದ್ದಮೆ ಹೂಡಬಹುದಾಗಿತ್ತು. ವಿಚಾರಣೆ ನಡೆಸಿ ಅವನು ತಪ್ಪಿತಸ್ಥನೆಂದು ತೀರ್ಮಾನವಾದರೆ ಕೂಲಿಯನ್ನು ಕಾರಾಗೃಹಕ್ಕೆ ಕಳುಹಿಸಬಹುದಾಗಿತ್ತು. ಈ ಕಾರಣದಿಂದಲೇ ಸರ್ ವಿಲಿಯಂ ಹಂಟರರು ಕರಾರು ಕೂಲಿಯ ಸ್ಥಿತಿ ಗುಲಾಮಗಿರಿಯಷ್ಟೇ ಕೇಡಾದುದು ಎಂದು ಹೇಳಿದ್ದರು. ಕರಾರು ಕೂಲಿ ಗುಲಾಮನಂತೆಯೇ ಯಜಮಾನನ ಆಸ್ತಿ. ಬಾಲಸುಂದರಂನನ್ನು ಬಿಡಿಸಲು 2 ದಾರಿಗಳಿದ್ದವು. ಪ್ರೊಟೆಕ್ಟರ್ ಆಫ್ ಇಂಡೆಂಚರ್ಡ್ ಲೇಬರ್, ಅವನ ಕರಾರನ್ನು ರದ್ದುಗೊಳಿಸುವುದು, ಅಥವಾ ಇವನನ್ನು ಬೇರೊಬ್ಬ ಯಜಮಾನನಲ್ಲಿ ಕೂಲಿಯಾಗಿ ಕಳುಹಿಸುವುದು. ಅದು ಒಂದು ಮಾರ್ಗ. ಎರಡನೆಯದು ಬಾಲಸುಂದರಂನ ಯಜಮಾನ ತಾನಾಗಿಯೇ ಅವನನ್ನು ಬಿಟ್ಟುಕೊಡುವುದು. ನಾನು ಬಾಲಸುಂದರಂನ ಯಜಮಾನನನ್ನು ಹೋಗಿ ನೋಡಿದೆ. ನಿಮ್ಮ ಮೇಲೆ ಮೊಕದ್ದಮೆ ಹೂಡಿ ನಿಮಗೆ ಶಿಕ್ಷೆ ಮಾಡಿಸುವುದು ನನ್ನ ಉದ್ದೇಶವಲ್ಲ. ನೀವು ಆತನನ್ನು ತೀವ್ರವಾಗಿ ಹೊಡೆದಿರುವುದು ನಿಮ್ಮ ಮನಸ್ಸಿಗೆ ಗೊತ್ತಾಗಿರಬೇಕು. ನೀವು ಆತನ ಕರಾರನ್ನು ಮತ್ತಾರಿಗಾದರೂ ವರ್ಗಾಯಿಸಿದರೆ ನನಗೆ ಅಷ್ಟು ಸಾಕು. ಆತ ಈ ಮಾತಿಗೆ ಕೂಡಲೇ ಒಪ್ಪಿದ. ನಾನು ಅನಂತರ ಹೋಗಿ ಪ್ರೊಟೆಕ್ಟರ್ನನ್ನು ನೋಡಿದೆ. ಬಾಲಸುಂದರಂಗೆ ಹೊಸ ಯಜಮಾನ ಸಿಕ್ಕುವುದಾದರೆ ಅವನನ್ನು ವರ್ಗಾಯಿಸುವುದಾಗಿ ಪ್ರೊಟೆಕ್ಟರ್ ಸಹ ಒಪ್ಪಿದ. ಹೀಗೆ ನಾನು ಬಾಲಸುಂದರಂಗೋಸ್ಕರ ಹೊಸ ಯಜಮಾನನನ್ನು ಹುಡುಕಿಕೊಂಡು ಹೋದೆ. ಯಜಮಾನ ಐರೋಪ್ಯ ಆಗಬೇಕಾಗಿತ್ತು. ಭಾರತೀಯ ಯಜಮಾನರು ಕರಾರು ಕೂಲಿಗಳನ್ನು ಇಟ್ಟುಕೊಳ್ಳುವಂತೆ ಇರಲಿಲ್ಲ. ಆ ಕಾಲದಲ್ಲಿ ನನಗೆ ಪರಿಚಯವಿದ್ದ ಐರೋಪ್ಯರು ಬಹು ಸ್ವಲ್ಪ ಜನ ಇದ್ದರು. ಅವರಲ್ಲಿ ಒಬ್ಬರನ್ನು ನಾನು ಹೋಗಿ ನೋಡಿದೆ. ಅವರು ಬಾಲಸುಂದರಂನನ್ನು ಇಟ್ಟುಕೊಳ್ಳಲು ಅತಿ ಕೃಪೆಯಿಂದ ಒಪ್ಪಿದರು. ನಾನು ಅವರಿಗೆ ಇದಕ್ಕಾಗಿ ತುಂಬ ಕೃತಜ್ಞತೆಯನ್ನು ಅರ್ಪಿಸಿದೆ. ನ್ಯಾಯಾಧೀಶರು ಬಾಲಸುಂದರಂನ ಯಜಮಾನ ತಪ್ಪಿತಸ್ಥನೆಂದು ತೀರ್ಮಾನಿಸಿದರು. ಆತ ಕೂಲಿಯನ್ನು ಬೇರೊಬ್ಬರಿಗೆ ವರ್ಗಾಯಿಸಲು ಒಪ್ಪಿರುವನೆಂಬುದನ್ನು ಉಲ್ಲೇಖಿಸಿದರು. ಬಾಲಸುಂದರಂನ ಸಮಾಚಾರ ಎಲ್ಲ ಕರಾರು ಕೂಲಿಗಳಿಗೂ ಗೊತ್ತಾಯಿತು. ಅವರೆಲ್ಲ ನನ್ನನ್ನು ತಮ್ಮ ಮಿತ್ರನೆಂದು ಭಾವಿಸತೊಡಗಿದರು. ಈ ಹೊಸ ಸಂಬಂಧ ನನಗೆ ಆನಂದದಾಯಕವಾಗಿತ್ತು. ಕರಾರು ಕೂಲಿಗಳು ಎಡಬಿಡದೆ ಪ್ರವಾಹದಂತೆ ನನ್ನ ಕಚೇರಿಗೆ ಬರತೊಡಗಿದರು. ಅವರ ಕಷ್ಟ ಸುಖಗಳನ್ನು ತಿಳಿದುಕೊಳ್ಳಲು ನನಗೆ ಇದರಿಂದ ಅತ್ಯುತ್ತಮ ಅವಕಾಶ ದೊರೆಯಿತು. ಬಾಲಸುಂದರಂನ ಮೊಕದ್ದಮೆಯ ಪ್ರತಿಧ್ವನಿ ದೂರದ ಮದ್ರಾಸಿನಲ್ಲಿಯೂ ಕೇಳಿಸಿತು. ಪ್ರಾಂತ್ಯದ ಬೇರೆ ಬೇರೆ ಭಾಗಗಳಿಂದ ನೆಟಾಲಿಗೆ ಕರಾರಿನ ಕೂಲಿಗಳಾಗಿ ಹೋದವರಿಗೆಲ್ಲ ತಮ್ಮ ಜೊತೆಗಾರರಿಂದ ಈ ಮೊಕದ್ದಮೆಯ ವಿಷಯ ತಿಳಿಯುತ್ತಿತ್ತು. ಬಾಲಸುಂದರಂನ ಮೊಕದ್ದಮೆಯಲ್ಲಿ ಅಂತಹ ವಿಶೇಷವೇನೂ ಇರಲಿಲ್ಲ. ಆದರೆ ತಮ್ಮ ಪರವಾಗಿ ವಾದ ಮಾಡಲು ನೆಟಾಲ್ನಲ್ಲಿ ಒಬ್ಬರು ಇರುತ್ತಾರೆ ಎಂಬುದರಿಂದಲೇ ಕರಾರು ಕೂಲಿಗಳಿಗೆ ಆನಂದವೂ ಆಶ್ಚರ್ಯವೂ ಉಂಟಾಯಿತು. ಅವರಲ್ಲಿ ಹೊಸ ಆಸೆ ಅಂಕುರಿಸಿತು. ಬಾಲಸುಂದರಂ ರುಮಾಲನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಆಫೀಸನ್ನು ಪ್ರವೇಶಿಸಿದನೆಂದು ಹೇಳಿದೆ. ಅದು ಒಂದು ವಿಶೇಷ ರೀತಿಯ ಕರುಣಾಜನಕ ಸ್ಥಿತಿಯಾಗಿತ್ತಲ್ಲದೆ ನಮ್ಮ ಅವನತಿಯನ್ನು ತೋರಿಸುವುದಾಗಿತ್ತು. ನನ್ನ ರುಮಾಲನ್ನು ತೆಗೆ ಎಂದು ನನಗೆ ಹೇಳಿದಾಗ ನಡೆದ ಸಂಗತಿಯನ್ನು ನಾನು ಆಗಲೇ ಹೇಳಿದ್ದೇನೆ. ಪ್ರತಿಯೊಬ್ಬ ಕರಾರು ಕೂಲಿ ಅಥವಾ ಹೊಸದಾಗಿ ಬಂದ ಭಾರತೀಯ ಐರೋಪ್ಯರನ್ನು ನೋಡಬೇಕಾದರೆ ರುಮಾಲು ಅಥವಾ ಟೋಪಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಲೇಬೇಕೆಂಬ ಪದ್ಧತಿಯನ್ನು ಬಲಾತ್ಕಾರವಾಗಿ ಸ್ಥಾಪಿಸಿದ್ದರು. ಎರಡೂ ಕೈಗಳನ್ನು ಎತ್ತಿ ಮುಗಿಯುವುದೂ ಸಾಕಾಗುತ್ತಿರಲಿಲ್ಲ. ನನ್ನಲ್ಲಿ ಬರುವಾಗಲೂ ಅದೇ ಪದ್ಧತಿಯನ್ನು ಅನುಸರಿಸಬೇಕೆಂದು ಬಾಲಸುಂದರಂ ಭಾವಿಸಿದ್ದ. ನನಗೆ ಆ ಬಗೆಯ ಅನುಭವವಾದುದು ಅದೇ ಮೊದಲು. ನನಗೇ ನಾಚಿಕೆಯಾಗಿ ತಲೆಗೆ ನಿನ್ನ ವಸ್ತ್ರ ಕಟ್ಟಿಕೋ ಎಂದು ಹೇಳಿದೆ. ಅವನು ಸ್ವಲ್ಪ ಸಂಕೋಚದಿಂದಲೇ ಕಟ್ಟಿಕೊಂಡ. ಆದರೆ ಅದರಿಂದ ಅವನಿಗಾದ ಆನಂದ ನನಗೆ ಗೊತ್ತಾಯಿತು. ತಮ್ಮ ಅಣ್ಣ ತಮ್ಮಂದಿರನ್ನು ಅವಮಾನಗೊಳಿಸುವುದರಿಂದ ತಮ್ಮ ಮಾನ ಹೆಚ್ಚುತ್ತದೆಂದು ಜನ ಹೇಗೆ ಭಾವಿಸುತ್ತಾರೋ ಎಂಬುದು ನನಗೆ ಗೂಢ ರಹಸ್ಯವಾಗಿಯೇ ಉಳಿದಿದೆ. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
4: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
3: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
5: ಬಳಸಿ ಪರಿಶುದ್ಧ ನಂದಿನಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾರತದ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಸವಾದಿ ಶರಣರ ಬದುಕು ಮತ್ತು ಅವರ ವಚನಗಳ ಪ್ರಸ್ತುತತೆ ಕುರಿತು ನೋಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಹಿರಿಯ ಸಾಹಿತಿಗಳಾದ ಹಾಗೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಅಧ್ಯಯನವನ್ನ ಮಾಡ್ತಾ ಇರುವಂತ ಶ್ರೀಮತಿ ಬಿಜಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಸವಾದಿ ಶರಣರ ಬದುಕು ಮತ್ತು ಅವರ ವಚನಗಳು ಅತ್ಯಂತ ಪ್ರಸ್ತುತವಾದಂತಹ ಹಾಗೆ ನಮ್ಗೆಲ್ಲ ದಾರಿದೀಪ ಆಗಿದೆ ಇಂತಹ ವಚನಗಳ ಪ್ರಸ್ತುತತೆ ಕುರಿತು ಮಾತಾಡ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾರತದ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಸವಾದಿ ಶರಣರ ಬದುಕು ಹಾಗೂ ಅವರ ವಚನಗಳ ಪ್ರಸ್ತುತತೆ ಕುರಿತು ಒಂದಷ್ಟು ಮಾಹಿತಿಯನ್ನ ಹೇಳ್ಬೋದಾ?
10: ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ನಾನು ಇಂದು ಭಾರತದ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಸವಾದಿ ಶರಣರ ಬದುಕು ಹಾಗೂ ವಚನಗಳ ಪ್ರಸ್ತುತತೆ ಎಂಬ ವಿಷಯದ ಕುರಿತು ಕೆಲವು ಅಂಶಗಳನ್ನು ತಿಳಿಸಬಯಸುತ್ತೇನೆ. ಇಂದು ನಮ್ಮ ಭಾರತ ದೇಶವು ಆಧುನಿಕ ತಂತ್ರಜ್ಞಾನ, ಆರ್ಥಿಕ ಅಭಿವೃದ್ಧಿ, ಜಾಗೃತಿಕ ಮಟ್ಟದಲ್ಲಿ ಮುಂದುವರಿಯುತ್ತಿದ್ದರೂ ಸಹ ಆಂತರಿಕವಾಗಿ ಅನೇಕ ಬಿಕ್ಕಟ್ಟುಗಳನ್ನು, ಸವಾಲುಗಳನ್ನು ಎದುರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಬಸವಾದಿ ಶಿವಶರಣರ ಬದುಕು ಹಾಗೂ ಅವರು ಸಾರುವ ಬದುಕಿನ ಮೌಲ್ಯಗಳು, ವಚನಗಳ ಸಂದೇಶಗಳು ನಮಗೆ ದಾರಿದೀಪವಾಗಿ ಮಾರ್ಗದರ್ಶನ ನೀಡುತ್ತವೆ. ಆ ಕಾಲ

0: ಇತಿಹಾಸದಲ್ಲಿ ಒಂದು ರೀತಿಯ ಸ್ವರ್ಣಯುಗವಾಗಿತ್ತು. ಬಸವಣ್ಣನವರಿದ್ದ ಕಲ್ಯಾಣದಲ್ಲಿ ಹಿಂದುಳಿದ ವರ್ಗದವರ ಸಮಾನತೆಗಾಗಿ ಹಾಗೂ ಅವರಿಗೆ ಇಲ್ಲದಿದ್ದಂತಹ ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕಾಗಿ ಕ್ರಾಂತಿಗಳು ನಡೆದವು. ಆದರೆ ಆ ಕ್ರಾಂತಿ ರಕ್ತಯುತ ಕ್ರಾಂತಿಯಲ್ಲ. ಕತ್ತಿ ಹಿಡಿದು ಹೊಡೆದಾಡಲಿಲ್ಲ, ಬಡಿದಾಡಲಿಲ್ಲ. ಕೇವಲ ಲೇಖನಿ ಹಿಡಿದು ಅಕ್ಷರಗಳಿಂದ ಜನರನ್ನು ಎಚ್ಚರಗೊಳಿಸಿದ ವಚನಗಳೆಂಬ ಸಾಹಿತ್ಯದ ಮೂಲಕ ನಡೆದ ಕ್ರಾಂತಿಯಾಗಿತ್ತು ಅದು. ಇದರಿಂದ ಅಂದು ಜನರು ಅನುಭವಿಸುತ್ತಿದ್ದ ತಲ್ಲಣಗಳು ಸಾಹಿತ್ಯಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಬದಲಾವಣೆ ತಂದು ಮಾನಸಿಕ ದೃಢತೆ ನೀಡುವಂತಾಯಿತು. ಸ್ವಾತಂತ್ರ್ಯ ಅನುಭವಿಸುವಂತಾಯಿತು. ಶರಣರ ಅನುಭವಗಳಿಂದ ಹೊರಹೊಮ್ಮಿದ ನುಡಿಗಳು ವಚನಗಳಾದವು. ಅವು ಮೌಲ್ಯಯುತವಾಗಿದ್ದವು, ದಿವ್ಯ ಮಂತ್ರಗಳಂತೆ ಇದ್ದವು. ಈ ಶಾಂತಿಯುತ ಹೋರಾಟದಿಂದ ಸುಧಾರಣೆಗಳಾದವು, ಸಮಾನತೆಯು ದೊರೆಯಿತು. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮ ದೇಶದ ಜನತೆ ಎದುರಿಸುತ್ತಿರುವ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಶರಣರ ನುಡಿಗಳು ಯಾವ ರೀತಿ ಪ್ರಸ್ತುತವಾಗುತ್ತವೆ ಎನ್ನುವುದನ್ನು ನೋಡೋಣ. ಮೊದಲನೆಯದಾಗಿ, ಅಧರ್ಮದ ವಿರುದ್ಧ ಧ್ವನಿ ಎತ್ತುವುದು, ಆ ಮೂಲಕ ನ್ಯಾಯ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವುದು. ಇಂದಿನ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ, ಭ್ರಷ್ಟಾಚಾರ, ಅತ್ಯಾಚಾರದಂತಹ ಅಪರಾಧಗಳು ಹೆಚ್ಚುತ್ತಿವೆ, ಕೊಲೆಗಳು ನಡೆಯುತ್ತಿವೆ. ಆದರೆ ಇಂತಹ ಸಂದರ್ಭಗಳನ್ನು ನೋಡಿಯೂ ಸಹ ಜನರು ಅವರಿಗೆ ಸಹಾಯ ಮಾಡುವ ಬದಲು ಇದು ತಮಗೇನೂ ಸಂಬಂಧವಿಲ್ಲವೆನ್ನುವಂತೆ ಮೌನವಾಗಿರುತ್ತಾರೆ. ಉದಾಹರಣೆಗೆ ನೋಡುವುದಾದರೆ, ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ದ್ರೋಣಾಚಾರ್ಯರು, ವಿದುರ, ಭೀಷ್ಮರಂತಹ ಉನ್ನತ ಸ್ಥಾನದಲ್ಲಿದ್ದವರು, ಅನುಭಾವಿಗಳು, ಜ್ಞಾನಿಗಳು ಮೌನವಾಗಿ ಈ ದೃಶ್ಯವನ್ನು ಅಸಹಾಯಕರಾಗಿ ನೋಡುತ್ತಿದ್ದರು. ಅವರು ಮನಸ್ಸು ಮಾಡಿದ್ದರೆ ಈ ಪ್ರಸಂಗವನ್ನು ತಡೆಯಬಹುದಿತ್ತು. ಇಂತಹ ಸಂದರ್ಭದಲ್ಲಿ ಅನ್ಯಾಯ, ಅಧರ್ಮವನ್ನು ಮಾಡುವುದು ಎಷ್ಟು ದೊಡ್ಡ ತಪ್ಪೋ, ಅದನ್ನು ನೋಡಿಯೂ ಅದರ ವಿರುದ್ಧ ಧ್ವನಿ ಎತ್ತದಿರುವುದು ಅಷ್ಟೇ ದೊಡ್ಡ ತಪ್ಪು ಎಂಬುದು ಶರಣರ ಅಭಿಪ್ರಾಯವಾಗಿದೆ. ಕೆಳವರ್ಗದವರ ಮೇಲೆ ಮೇಲ್ವರ್ಗದವರು ನಡೆಸುತ್ತಿದ್ದ ದೌರ್ಜನ್ಯದ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು. ಈ ಮೂಲಕ ನ್ಯಾಯ ಮತ್ತು ಕಾನೂನು ವ್ಯವಸ್ಥೆ ಕಾಪಾಡಬೇಕೆಂಬುದು ಶರಣರ ವಚನಗಳಿಂದ ಧ್ವನಿತವಾಗುತ್ತದೆ.
1: ಶ್ರೀಮತಿ ಬಿಜಿ ಗೀತಾ ಅವರು ಹೇಳಿದಾಗೆ, ನಮ್ಮ ಇವತ್ತಿನ ಬಿಕ್ಕಟ್ಟಿನ ಪರಿಸ್ಥಿತಿಗೆ 12ನೇ ಶತಮಾನದ ವಚನ ಚಳವಳಿಯೇ ಉತ್ತರವಾಗಿತ್ತು ಅಂತ ಹೇಳ್ಬೋದು. ಶರಣರ ಕಾಲದ ಮಹಿಳೆಯರು ಎಷ್ಟು ಧೈರ್ಯವಾಗಿ ಪರಿಸ್ಥಿತಿಯನ್ನ ಎದುರಿಸಿದ್ರು, ಪ್ರತಿಭಟಿಸಿದ್ರು ಎಂಬುದನ್ನ ಇಂದಿನ ಮಹಿಳೆಯರು, ಇಂದಿನ ಪ್ರತಿಯೊಬ್ಬರು ಕೂಡ ಅದನ್ನ ನೋಡಿ ಕಲಿಬೇಕು ಎಂಬುದನ್ನ ಶಿವಶರಣರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಬಿಜಿ ಗೀತೆ ಅವರು ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಿಜಿ ಗೀತಾ ಅವರು ಬಸವಾದಿ ಶರಣರ ವಚನಗಳು ಈಗ ಕೂಡ ಹೇಗೆ ಪ್ರಸ್ತುತವಾಗುತ್ತೆ, ಭಾರತದ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆ ಕಾಲದ ವಚನ ಸಾಹಿತ್ಯ ಅಥವಾ ವಚನ ಚಳುವಳಿಗಳು ಈಗ ಕೂಡ ಹೇಗೆ ಪ್ರಸ್ತುತವಾಗುತ್ತೆ ಅಂತ ತಿಳಿಸ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಬಸವಣ್ಣನವರ ವಚನ: ಇವ ನಾರವ ಇವ ನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಎಂಬುದಾಗಲಿ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂಬ ವಚನಗಳಲ್ಲಿ ತಿಳಿಸಿರುವ ಸಂದೇಶಗಳು ಮಾನವೀಯ ಮೌಲ್ಯಗಳನ್ನು ಹೇಳುವಂತಹ ನುಡಿಗಳಾಗಿದ್ದು ಇವು ಇಂದು ಪ್ರಸ್ತುತವೆನಿಸುತ್ತವೆ. ಎರಡನೆಯದಾಗಿ, ಸಾಮಾಜಿಕ ಸಮಾನತೆ ಮತ್ತು ಜಾತಿ ಪದ್ಧತಿಯ ನಿರ್ಮೂಲನೆ ಬಗ್ಗೆ. ನಮ್ಮ ದೇಶ ಈಗಲೂ ಸಹ ಜಾತಿ ಪದ್ಧತಿ ಮತ್ತು ತಾರತಮ್ಯದ ಪಿಡುಗಿನಿಂದ ಬಳಲುತ್ತಿದೆ. ಮನುಷ್ಯನ ಜಾತಿ ಅಥವಾ ಶ್ರೇಷ್ಠತೆಯು ಆತ ಹುಟ್ಟಿದ ವಂಶದಿಂದ ನಿರ್ಧಾರವಾಗುವುದಿಲ್ಲ, ಆದರೆ ಆತನ ಗುಣ ಮತ್ತು ಆತ ಸಮಾಜಕ್ಕೆ ನೀಡುವ ಕೊಡುಗೆ, ಮಾಡುವ ಕೆಲಸದಿಂದ ನಿರ್ಧಾರವಾಗುತ್ತದೆ ಎಂಬುದು ಶರಣರ ಅಭಿಪ್ರಾಯ. ಎಲ್ಲ ಮಾನವರು ಹುಟ್ಟಿನಿಂದಲೇ ಸ್ವತಂತ್ರರು, ಘನತೆ ಮತ್ತು ಹಕ್ಕುಗಳಲ್ಲಿ ಸಮಾನರು ಎಂದು ಸಾರಿರುವುದು ಇಂದು ಪ್ರಸ್ತುತವಾಗುತ್ತದೆ. ಮೂರನೆಯದಾಗಿ, ಕಾಯಕ ಮತ್ತು ದಾಸೋಹ ತತ್ವ. ಇಂದಿನ ಜನತೆ ಅತಿಯಾದ ಒತ್ತಡ, ಸುಲಭವಾಗಿ ಯಶಸ್ಸು ಪಡೆಯಬೇಕೆಂಬ ಆತುರ, ಶ್ರೀಮಂತನಾಗಬೇಕೆಂಬ, ಅಧಿಕಾರ ಪಡೆಯಬೇಕೆಂಬ ಆತುರದಿಂದ ತೊಳಲಾಡುತ್ತಿದ್ದಾರೆ. ಇವು ದೊರೆಯದಿದ್ದಾಗ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚುತ್ತಿವೆ, ಭ್ರಷ್ಟಾಚಾರ ಹೆಚ್ಚುತ್ತಿದೆ. ಈ ವಿಚಾರದಲ್ಲಿ ಬಸವಾದಿ ಶರಣರು, ಯಾವ ಕಾಯಕವೂ ಕೀಳಲ್ಲ, ಪ್ರಾಮಾಣಿಕತೆ, ಶ್ರದ್ಧೆ, ಮಾಡುವ ಕೆಲಸದಲ್ಲಿ ದೃಢತೆ, ಸಾತ್ವಿಕತೆ, ಕರ್ತವ್ಯ ನಿಷ್ಠೆ, ಪರಿಶ್ರಮ, ನಿಷ್ಕಾಮದಿಂದ ಕಾಯಕ ಮಾಡಬೇಕು ಎಂಬ ಸಂದೇಶ ನೀಡಿದ್ದಾರೆ. ಆಯ್ದಕ್ಕೆ ಮರಯ್ಯನವರ ವಚನ: ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು, ಲಿಂಗ ಪೂಜೆಯಾದಡು, ಜಂಗಮ ಮುಂದಿದ್ದಡು, ಇವಾವುದಕ್ಕೂ ಗಮನ ಕೊಡದೆ ಕಾಯಕಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಎಂಬಂತಹ ಶರಣರ ನುಡಿಗಳು ಈಗಿನ ಜನತೆಗೆ ಪ್ರಸ್ತುತವಾಗುತ್ತವೆ. ಹಾಗೆಯೇ, ದುಡಿದದ್ದನ್ನು ಸಮಾಜಕ್ಕೆ ಹಂಚಬೇಕು ಎಂಬುದು ಸಹ ಶರಣರ ಸಂದೇಶವು ಇಂದು ಪ್ರಸ್ತುತವಾಗುತ್ತದೆ. ಮತ್ತಷ್ಟು ಬೇಕೆಂಬ ಆಸೆ ಬೇಡ, ಅವಶ್ಯಕತೆ ಇದ್ದಷ್ಟು ಮಾತ್ರ ಸಂಗ್ರಹಿಸಿದರೆ ಯಾರಿಗೂ, ಯಾವ ಅವಶ್ಯಕತೆಗಳಿಗೂ ಹಾಗೂ ಸಮಾಜದಲ್ಲಿಯೂ ಕೊರತೆ ಉಂಟಾಗುವುದಿಲ್ಲ ಎಂಬ ಸಂದೇಶ ಸಾರಿರುವುದು ಸಮನ್ವಯ ಸಮಾಜದ ತತ್ವವನ್ನು ಕಾಣಬಹುದು.
2: ಸಮಾಜದಲ್ಲಿ ಮೇಲು ಕೀಳು, ಬಡವ ಬಲ್ಲಿದ ಹಾಗೆ ಗಂಡು ಹೆಣ್ಣು ಎಂಬ ಭೇದ ಭಾವವನ್ನ ತೊಡೆದು ಹಾಕಿ ಎಲ್ಲರಲ್ಲಿಯೂ ಸಮನ್ವಯತೆಯನ್ನ ಸಾಧಿಸಿದು ವಚನ ಚಳವಳಿ. ಇಂತಹ ವಚನ ಚಳವಳಿಯ ಕುರಿತು ಶ್ರೀಮತಿ ಬಿಜಿ ಗೀತಾ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಿಜಿ ಗೀತಾ ಅವರು ಬಸವಾದಿ ಶರಣರ ವಚನಗಳು ಈಗ ಕೂಡ ಹೇಗೆ ಪ್ರಸ್ತುತವಾಗುತ್ತೆ, ಭಾರತದ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆ ಕಾಲದ ವಚನ ಸಾಹಿತ್ಯ ಅಥವಾ ವಚನ ಚಳುವಳಿಗಳು ಈಗ ಕೂಡ ಹೇಗೆ ಪ್ರಸ್ತುತವಾಗುತ್ತೆ ಅಂತ ತಿಳಿಸ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಬನ್
1: ಮುಂದೆ ಸ್ವಾರ್ಥ ಮುಕ್ತ ನಾಯಕತ್ವದ ಬಗ್ಗೆ. ಇಂದಿನ ಪರಿಸ್ಥಿತಿಯಲ್ಲಿ ರಾಜಕೀಯ ಮತ್ತು ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ವಾರ್ಥ, ಅಧಿಕಾರದ ಲಾಲಸೆ ಮತ್ತು ಭ್ರಷ್ಟಾಚಾರ ಹೆಚ್ಚಾಗಿದೆ. ಇದರಿಂದ ಕೊಲೆ ಸುಲಿಗೆ ಎಲ್ಲೆಡೆ ನಡೆಯುತ್ತಿವೆ. ಈ ಅಂಶದ ಬಗ್ಗೆ ನೋಡುವುದಾದರೆ ಬಸವಣ್ಣನವರು ಇಡೀ ವಚನ ಚಳವಳಿ ಅಂದರೆ ಶರಣ ಚಳವಳಿಯನ್ನು ಮುನ್ನಡೆಸಿದವರು. ಸಾಮಾಜಿಕ ಕ್ರಾಂತಿಯ ಮೂಲಕ, ಅಸಮಾನತೆಯ ವಿರುದ್ಧ ವಚನ ಚಳವಳಿ ಮೂಲಕ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ವಿಶ್ವಮಾನವ ತತ್ವ ಸಾರಿದರು. ಸರಳ ಜೀವನ ಶೈಲಿ ಇರಬೇಕು, ಆತ್ಮಸಾಕ್ಷಿಯ ಸಭ್ಯ ಮತ್ತು ಪರಿಶುದ್ಧ ನಡೆನುಡಿಗಳು ಇರಬೇಕೆಂಬ ಸಂದೇಶ ನೀಡಿದರು. ಬಸವಣ್ಣನವರಿಂದ ಹೋರಾಟದಿಂದ ಸಮಾಜದಲ್ಲಿ ಸಾಕಷ್ಟು ಸುಧಾರಣೆ ಬದಲಾವಣೆಯಾಯಿತು. ಆದರೆ ಬಸವಣ್ಣನವರು ಅವರ ಪರಿಶ್ರಮಕ್ಕೆ ಯಾವುದೇ ಪ್ರತಿಫಲ ಅಪೇಕ್ಷಿಸಲಿಲ್ಲ, ಅಧಿಕಾರದ ದುರುಪಯೋಗ ಮಾಡಿಕೊಳ್ಳಲಿಲ್ಲ. ಕೇವಲ ಸಮಾಜ ಕಲ್ಯಾಣವನ್ನೇ ತಮ್ಮ ಪರಮ ಗುರಿಯಾಗಿಸಿಕೊಂಡ ಅವರ ಸಂದೇಶಗಳು ಇಂದಿಗೆ ಪ್ರಸ್ತುತವಾಗುತ್ತವೆ. ನಂತರ ಮಹಿಳಾ ಸಬಲೀಕರಣ ಮತ್ತು ಲಿಂಗ ಸಮಾನತೆ ಬಗ್ಗೆ ನೋಡೋಣ. ಇಂದು ಸಹ ನಮ್ಮ ದೇಶದಲ್ಲಿ ಮಹಿಳೆ ಬಗ್ಗೆ ಪುರುಷರಿಗೆ ಅಧೀನ ಎಂಬ ಅರ್ಥದಲ್ಲಿಯೇ ನೋಡಲಾಗುತ್ತಿದೆ. ಪುರುಷ ಪ್ರಧಾನತೆಯೇ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಣುತ್ತಿರುವುದು ಇಂದಿನ ಪರಿಸ್ಥಿತಿ. ಶರಣರು ಅಂದಿನ ಕಾಲದಲ್ಲೇ ಅನುಭವ ಮಂಟಪದಲ್ಲಿ ಮಹಿಳೆಗೆ ಪ್ರವೇಶ ನೀಡುವ ಮೂಲಕ ಶಿಕ್ಷಣ, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಸ್ವಾತಂತ್ರ್ಯ ಹಾಗೂ ಸಮಾನ ಹಕ್ಕುಗಳನ್ನು ನೀಡಿದ್ದನ್ನು ಕಾಣುತ್ತೇವೆ. ಪುರುಷರಷ್ಟೇ ಪ್ರಾಧಾನ್ಯತೆಯನ್ನು ಮಹಿಳೆಯರಿಗೆ ನೀಡಿದರು. ಹೆಣ್ಣಿನಲ್ಲಿ ದೈಹಿಕ ಬಾಹ್ಯ ರಚನೆಯಲ್ಲಿ ಮಾತ್ರ ವ್ಯತ್ಯಾಸ ಕಾಣಬಹುದು, ಆದರೆ ಅವರ ವ್ಯಕ್ತಿತ್ವದಲ್ಲಿ, ಆಚಾರ ವಿಚಾರ, ಬೌದ್ಧಿಕತೆಯಲ್ಲಿ ಪುರುಷರಷ್ಟೇ ಸಮಾನರು ಎಂದು ಅವರಿಗೆ ವಿಶೇಷ ಗೌರವ ನೀಡಿ ಮನ್ನಣೆ ನೀಡಿ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ತುಂಬಿದರು. ಚಿಂತನ ಮಂಥನ ಮಾಡುವಂತೆ ಧೈರ್ಯ ತುಂಬಿ ಪ್ರೋತ್ಸಾಹಿಸಿ ವಿಚಾರ ಪತ್ನಿಯರಾಗುವಂತೆ ಮಾಡಿ ಅವರಿಗೆ ಉನ್ನತ ಸ್ಥಾನ ನೀಡಿದರು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂದು ಆಕೆಯನ್ನು ದೇವತೆಯಂತೆ ಕಂಡರು. ದೇಹದೊಳಗೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ, ಗಂಡೂ ಅಲ್ಲ, ಆದ್ದರಿಂದ ಎಲ್ಲರೂ ಸಮಾನರು ಎಂದರು. ಬಸವಣ್ಣನವರಂತೂ ಪರವಧುವನ್ನು ಮಹಾದೇವಿ ಎಂಬೆ ಎಂದು ಹೇಳಿದ್ದಾರೆ. ಪ್ರಪಂಚದಲ್ಲಿ ಪ್ರಥಮವಾಗಿ ಪುರುಷ ಪ್ರಧಾನ ವ್ಯವಸ್ಥೆಯ ವಿರುದ್ಧ ಮೌನ ಮುರಿದು ಮಾತನಾಡಿದ ಮಹಿಳೆ ಅಕ್ಕ ಮಹಾದೇವಿ. ಇವರು ಸ್ತ್ರೀ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದರು. ಭ್ರಷ್ಟಾಚಾರ ಮತ್ತು ಅಪರಾಧಗಳ ಬಗ್ಗೆ ನೋಡುವುದಾದರೆ ಇಂದು ಎಲ್ಲೆಡೆ ಭ್ರಷ್ಟಾಚಾರ ಅಪರಾಧಗಳಿಂದ ನೈತಿಕ ಅಧಃಪತನವಾಗುತ್ತಿದೆ. ಇಂಥವರು ಸಮಾಜಕ್ಕೆ, ಅನಾರೋಗ್ಯ ಪರಿಸರಕ್ಕೆ ಕಾರಣರಾಗುತ್ತಿದ್ದಾರೆ. ಬಸವಣ್ಣನವರು ಹೇಳಿರುವ ಸಂವಿಧಾನದಂತಿರುವ ಸಪ್ತ ಸೂತ್ರಗಳು, ಕಳಬೇಡ ಕೊಲಬೇಡ ಎಂಬ ಪ್ರಸಿದ್ಧ ವಚನದಲ್ಲಿನ ಸಂದೇಶ, ಶರಣೆ ಸತ್ಯಕ್ಕನವರ ಲಂಚ ವಂಚನೆಗೆ ಕೈಯಾನದ ಭಾಷೆ, ದಾರಿಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ಕೈಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣೆ ಎಂದು ಪ್ರಮಾಣ ಮಾಡಿ ಹೇಳಿರುವಂತಹ ವಚನಗಳ ಸಂದೇಶಗಳು ಅನುಸರಿಸಲು ಪ್ರಸ್ತುತವಾಗಿವೆ. ಎಲೆ ಎಲೆ ಮಾನವ ಅತಿಯಾಸೆ ಬೇಡವು, ಕತ್ತಲೆ ಬೆಳದಿಂಗಳು ಸಿರಿ ಇವು ಯಾವುವೂ ಶಾಶ್ವತವಲ್ಲ ಎಂಬ ಬಸವಣ್ಣನವರ ವಚನ ಹಾಗೂ ಆಸೆಗೆ ಸತ್ತುದು ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಎಂದು ಹೇಳಿರುವ ಪ್ರಭುದೇವರ ವಚನಗಳ ಸಂದೇಶಗಳು ಇಂದು ಪ್ರಸ್ತುತವಾಗಿವೆ. ನಮ್ಮ ದೇಶದಲ್ಲಿ ಇಂದಿಗೂ ಸಹ ಧರ್ಮ ಜಾತಿ ವಿಚಾರಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಸಂಘರ್ಷ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗುತ್ತಿವೆ. ಸಹನೆ ಎಂಬುದನ್ನೇ ಕಾಣದೆ ಎಲ್ಲಿ ನೋಡಿದರೂ ದ್ವೇಷ, ಕೊಲೆ, ಸುಲಿಗೆ, ಅತ್ಯಾಚಾರಗಳು ಕಂಡುಬರುತ್ತಿವೆ, ಮೂಢನಂಬಿಕೆಗಳು ಕಂಡುಬರುತ್ತಿವೆ. ಆದರೆ ಶರಣರು ಬಾಹ್ಯ ಆಡಂಬರಗಳು ಮೂಢನಂಬಿಕೆಗಳನ್ನು ವಿರೋಧಿಸಿದರು. ಮಾನವ ಧರ್ಮವೇ ದೊಡ್ಡದೆಂದರು. ದಯವೇ ಧರ್ಮದ ಮೂಲವಯ್ಯ ಎಂದರು. ಪ್ರೀತಿ ಕರುಣೆ ಕೋಮು ಸೌಹಾರ್ದತೆ ಇರಬೇಕು. ಯಾರೂ ಹುಟ್ಟಿನಿಂದ ಯಾವ ಜಾತಿ ಧರ್ಮದವರಲ್ಲ. ಯಾರು ಶೂದ್ರನ ಮನೆಯಲ್ಲಿ ಹುಟ್ಟಿಯೂ ಜ್ಞಾನಿಯಾಗಿದ್ದರೆ ಆತ ನಿಜವಾಗಿಯೂ ಉತ್ತಮ. ಹಾಗೆಯೇ ಉತ್ತಮರ ಮನೆಯಲ್ಲಿ ಹುಟ್ಟಿಯೂ ಅಜ್ಞಾನಿ ಸಮಾಜಕ್ಕೆ ಕಂಟಕನಾಗಿದ್ದರೆ ಅವರು ನಿಜವಾಗಿಯೂ ಶೂದ್ರ ಎಂಬುದು ಶರಣರ ಅಭಿಪ್ರಾಯ. ಮಾನವೀಯತೆಯೇ ನಿಜವಾದ ಮಾನವ ಧರ್ಮ ಎಂದು ಸಾರಿದ ಸಂದೇಶ ಇಂದು ಪ್ರಸ್ತುತವಾಗುತ್ತದೆ. ಪರಿಸರ ಸಂರಕ್ಷಣೆ, ಪ್ರಕೃತಿಯೊಂದಿಗೆ ಸಹಬಾಳ್ವೆ ಬಗ್ಗೆ ನೋಡೋಣ. ಇಂದು ದೇಶದ ಅಭಿವೃದ್ಧಿಗಾಗಿ ಪ್ರಕೃತಿಯನ್ನು ನಾಶ ಮಾಡುತ್ತಾ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ, ಪ್ರಕೃತಿಯ ನೈಸರ್ಗಿಕ ವಿಕೋಪಗಳಿಗೆ ನೇರವಾಗಿ ಕಾರಣರಾಗುತ್ತಿದ್ದಾನೆ ಮಾನವ ಇಂದು. ಆದರೆ ಹಿಂದೆ ಶರಣರು ಪ್ರಕೃತಿಯನ್ನು ದೇವರಂತೆ ಕಂಡರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಎಂದು ಜೇಡರ ದಾಸಿಮಯರ ವಚನದಲ್ಲಿ ಎಲ್ಲವೂ ದೇವರ ಕೊಡುಗೆ ಎಂಬ ಸಂದೇಶ ನೀಡಿದ್ದಾರೆ. ಅಕ್ಕ ಮಹಾದೇವಿಯವರ ಅನೇಕ ವಚನಗಳಲ್ಲಿ ಪರಿಸರ ಪ್ರಜ್ಞೆಯ ಅಂಶಗಳನ್ನು ಕಾಣಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ, ಬಸವಾದಿ ಶರಣರ ನೀತಿ ಸಂದೇಶಗಳಂತೆ ಜಾತಿ ಭೇದದ ಗೋಡೆಗಳನ್ನು ಕೆಡವಿ ಜ್ಞಾನ ಮತ್ತು ವಿವೇಕವನ್ನು ನಮ್ಮ ಜೀವನದಲ್ಲಿ ಪ್ರಾಮಾಣಿಕತೆಯಿಂದ ಅಳವಡಿಸಿಕೊಂಡು ಕಾಯಕ ನಿಷ್ಠರಾಗಿ ನಿಷ್ಕಾಮ ಕರ್ಮ ಮಾಡಿದರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಮಾನವನನ್ನು ನಿಜ ಮಾನವನನ್ನಾಗಿಸುವ, ಮಹಾತ್ಮನನ್ನಾಗಿಸುವ ಸೂತ್ರವನ್ನು ವಚನಗಳು ತಿಳಿಸುತ್ತವೆ. ಶರಣರು ಹಾಕಿಕೊಟ್ಟ ಜೀವನದ ಯೋಜನೆ, ಜೀವನದ ವ್ಯವಸ್ಥೆ, ಇವನ್ನು ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಶರಣರೆಲ್ಲರೂ ಜ್ಞಾನದ ಜ್ಯೋತಿಗಳೇ ಆಗಿದ್ದಾರೆ. ಆದ್ದರಿಂದ ಅಕ್ಷರದ ಬೆಳಕು ಹಚ್ಚಿ ಅನುಭವಕ್ಕೆ ಧ್ವನಿ ನೀಡಿ ಸಮಾನತೆಗೆ ಜೀವ ತುಂಬಿದ ಶರಣರ ಕಾಲವನ್ನು ಸ್ವರ್ಣಯುಗ ಎನ್ನಬಹುದಾಗಿದೆ. ಆದ್ದರಿಂದ ವಚನಗಳ ಮೂಲಕ ಇದ್ದಿಗೂ ಜೀವಂತವಿರುವ ನಮ್ಮ ದೇಶದ ಪ್ರಗತಿಗೆ ಅಜ್ಞಾನದಿಂದ ಜ್ಞಾನದ ಬೆಳಕಿನತ್ತ ಕೊಂಡೊಯ್ದ ಶರಣರ ಆಶಯವಾಗಿದ್ದ ಕಲ್ಯಾಣ ರಾಜ್ಯವನ್ನು ಮರು ನಿರ್ಮಾಣ ಮಾಡಲು ಶರಣರ ವಚನಗಳಲ್ಲಿ ಉತ್ತರವಿರುವುದನ್ನು ಮನಗಂಡು ನಾವು ಸಹ ಅದರಂತೆ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂಬುದು ನನ್ನ ಆಶಯ. ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಇಂದಿನ ಭಾರತದ ಬಿಕ್ಕಟ್ಟಿನ ಪರಿಸ್ಥಿತಿಗೆ ನಮ್ಮ ವಚನಕಾರರು ಶಿವಶರಣರ ವಚನಗಳ ಪ್ರಸ್ತುತತೆ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, 12ನೇ ಶತಮಾನದಲ್ಲಿಯೇ ನಮ್ಮ ಶಿವಶರಣರು ಬರೆದಂತಹ ಸಾಕಷ್ಟು ವಚನಗಳು ಇಂದಿನ ಪ್ರಸ್ತುತ ಸ್ಥಿತಿಗೆ ಹೇಗೆ ಉಪಯುಕ್ತವಾಗುತ್ತೆ, ದಾರಿದೀಪ ಆಗುತ್ತೆ, ಪ್ರತಿಯೊಂದು ವಚನವೂ ಕೂಡ ಎಷ್ಟೊಂದು ವಿಚಾರವನ್ನ ತಿಳಿಸ್ಕೊಡುತ್ತೆ. ಜಗತ್ತಿನಾದ್ಯಂತ ಇಂದಿನ ಸ್ಥಿತಿಯನ್ನ ಗಮನಿಸಿದ್ರೆ ಎಲ್ಲ ಕಡೆ ಯುದ್ಧ ಆಗ್ತಾ ಇದೆ, ವೈಷಮ್ಯಗಳು ತಲೆದೂರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ 12ನೇ ಶತಮಾನದ ವಚನಗಳಲ್ಲಿಯೇ ಬೇಕಾದಂತಹ ಉತ್ತರವನ್ನ ಆ ಕಾಲದಲ್ಲಿಯೇ ನೀಡಿದ್ದಾರೆ. ಇಂತಹ ಅಮೂಲ್ಯವಾದಂತಹ ಸಾಹಿತ್ಯ ಭಂಡಾರ ಎಂದೆಂದಿಗೂ ಕೂಡ ಪ್ರಸ್ತುತ ಅಂತ ಹೇಳ್ಬೋದು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಿಜಿ ಗೀತಾ ಅವರು 12ನೇ ಶತಮಾನದ ವಚನಗಳ ಪ್ರಸ್ತುತತೆ ಕುರಿತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಗಾಳಿಯ ಗುಣ. ಹರಡುವುದು ಸಹಜ ವಾಯುಗೆ ಸಹಿಸದದು ತಡೆಯನ್, ಉರುಳಿಪುವುದೆಲ್ಲವನ್ನು ತಡೆಗಳಿಲ್ಲದಿರೆ ನರನ ಸ್ವತಂತ್ರ ಗತಿಯಂತೂ ಹಿತಮಿತವಿರಲು ಅರಸೋ ಮಿತಿಯಾಯತಿಯ ಮಂಕುತಿಮ್ಮ. ಹರಡುವುದು ಸಹಜ ವಾಯುಗೆ ಸಹಿಸದದು ತಡೆಯನ್. ಹರಡುವುದು ಸಹಜ, ಸಹಜ ಅಂದರೆ ಸಹಜ, ವಾಯುಗೆ ಅಂದರೆ ಗಾಳಿಗೆ ಸಹಿಸದದು ತಡೆಯನ್. ಸಹಿಸದು ಅಂದರೆ ಸಹಿಸೋದಿಲ್ಲ, ಅದು ತಡೆಯನ್ನು, ತಡೆಗಳನ್ನು, ಅಡ್ಡಿಗಳನ್ನು. ಉರುಳಿಪುದೆಲ್ಲವನ್ನು, ಉರುಳಿಪದು ಅದು ಎಲ್ಲವನ್ನು, ಅದು ಉರುಳಿಸಿ ಹಾಕಿಬಿಡತ್ತೆ. ತಡೆಗಳಿಲ್ಲದಿರೆ, ತಡೆಗಳು ಏನು ಇಲ್ಲ ಅಂದರೆ ನರನ ಸ್ವತಂತ್ರ

0: ಸ್ವತಂತ್ರ ಗತಿ ಅಂತೂ ನರನ ಮನುಷ್ಯನ ಆ ಸ್ವತಂತ್ರದ ಗತಿ ಅಂತೂ ಹಿತಮಿತವಿರಲು, ಅದು ಹಿತಮಿತವಾಗಿದ್ದರೆ ಅರಸೋ ಮಿತಿಯಾಯತಿಯ ಮಿತಿಯ ಆಯತಿಯ ಮಿತಿಯ ಹರಡಿಕೆಯನ್ನು ವಿಸ್ತಾರವನ್ನು ನೀನು ಅರಸೋ ಹುಡುಕೋ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹರಡುವುದು ಸಹಜ ವಾಯುಗೆ ಸಹಿಸದದು ತಡೆಯನ್, ಉರುಳಿಪುದು ಅದು ಎಲ್ಲವನು ತಡೆಗಳು ಇಲ್ಲದಿರೆ. ನರನ ಸ್ವತಂತ್ರ ಗತಿಯಂತೂ ಹಿತಮಿತವಿರಲು ಅರಸೋ ಮಿತಿಯ ಆಯತಿಯ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ವಿಶಾಲವಾಗಿ ಹರಡಿಕೊಳ್ಳೋದು ಗಾಳಿಗೆ ಸಹಜ ಗುಣ, ಅದರ ಹರಡುವಿಕೆಗೆ ಅಡ್ಡಿಗಳನ್ನದು ಸಹಿಸೋದಿಲ್ಲ. ಹಾಗೆ ತನಗೆ ಅಡ್ಡಿಯಾಗಿ ಬಂದದ್ದನ್ನೆಲ್ಲ ಉರುಳಿಸಿ ತಳ್ಳಿಬಿಡುತ್ತೆ. ಬದುಕಿನ ಗತಿಗೆ ಅಡೆತಡೆಗಳಿಲ್ಲದಿದ್ರೆ ಮನುಷ್ಯನ ಬದುಕಿನ ಗತಿಯೂ ಸಹ ಗಾಳಿ ಹಾಗೆ ಸಿಕ್ಕ ಸಿಕ್ಕದ್ದನ್ನೆಲ್ಲ ಉರುಳಿಸಿಕೊಂಡು ಹೋಗುವಂತಾಗತ್ತೆ. ಮಿತಿ ಇದ್ರೆ ಬದುಕು ಹಿತ. ಹಾಗಾಗಿ ನೀನು ನಿನ್ನ ಬದುಕಿನ ವೈಶಾಲ್ಯತೆಯ ಮಿತಿಯನ್ನ ಅರಿತುಕೋ ಅಂತ ಒಂದು ಆದೇಶನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ನಮಗೆ ಕೊಟ್ಟಿದ್ದಾರೆ. ನೋಡಿ, ಭಾರತೀಯ ಶಾಸ್ತ್ರಗಳಲ್ಲಿ ವಾಯು ಒಬ್ಬ ದೇವತೆ. ದ್ವೈತ ಪರಂಪರೆಯಲ್ಲೋ ಮಹಾವಿಷ್ಣುವಿನ ನಂತರದ ಸ್ಥಾನ ಲಕ್ಷ್ಮಿಯದು, ಆಮೇಲೆ ಬರೋ ಮುಖ್ಯ ದೇವತೆಯೇ ವಾಯು. ಅದಕ್ಕೆ ಕಾರಣ ವಾಯುವಿನ ಮಹತ್ವ. ವಾಯುವಿಲ್ಲದೆ ಪ್ರಪಂಚದಲ್ಲಿ ಚೇತನ ಇಲ್ಲ. ದೇಹದಲ್ಲಿ ವಾಯು ಸಂಚಾರ ನಿಂತ ತಕ್ಷಣ ಅದು ಮೃತ ಶರೀರ ಆಗತ್ತೆ. ಅದಕ್ಕೆ ಅದನ್ನ ಪ್ರಾಣವಾಯು ಅಂತ ಕರೀತಾರೆ. ವಾಯುವಿನ ಗುಣವೇ ಎಲ್ಲಾ ಕಡೆ ಹರಡಿರೋದು, ಅದು ಇಲ್ಲದ ಪ್ರದೇಶನೇ ಇಲ್ಲ. ಅದು ಒಮ್ಮೆ ವೇಗನ ಪಡೀತೋ ಅದರ ಆರ್ಭಟ ಹೇಳೋದಿಕ್ಕಾಗಲ್ಲ. ಅದರ ಚಲನೆಗೆ ಯಾವ ಅಡೆತಡೆ ಬಂದರೂ ಅದನ್ನ ಕಿತ್ತು ಎಸೆಯತ್ತೆ. ನಾವು ಆಗಾಗ ಪ್ರಪಂಚದಲ್ಲಿ ಬರೋ ಚಂಡಮಾರುತಗಳ ಬಗ್ಗೆ ಕೂಡ ಕೇಳಿದ್ದೀವಿ. ಅವು ಮಾಡಿರೋ ಅನಾಹುತಗಳ ಅರಿವು ಸಹ ನಮಗಿದೆ. ಅದಕ್ಕೆ ಚಂಡಮಾರುತದ ಸುಳಿವು ತಿಳಿದ ತಕ್ಷಣ ಅದರಿಂದ ಪಾರಾಗೋದಕ್ಕೆ ಭದ್ರ ತಡೆಗಳನ್ನು ನಿರ್ಮಿಸಿ ಜನರನ್ನ ಸ್ಥಳಾಂತರಗೊಳಿಸಿ ಪ್ರಾಣಹಾನಿಯನ್ನು ತಗ್ಗಿಸ್ತಾರೆ. ನೋಡಿ ಎಂಥ ವಿಚಿತ್ರ, ವಾಯು ಇಲ್ದಿದ್ರೆ ಪ್ರಾಣಹಾನಿ, ವಾಯುವಿನ ವೇಗ ಅತಿಯಾದರೂ ಪ್ರಾಣಹಾನಿ. ಹಾಗಾದ್ರೆ ಮನುಷ್ಯನ ಬದುಕಿಗೆ ಈ ವಾಯು ಯಾವಾಗ್ಲೂ ಹಿತಮಿತವಾಗಿರ್ಬೇಕು ಅಂತಾಯ್ತಲ್ವಾ? ಕಡಿಮೆ ಆದ್ರೆ ಉಸಿರುಗಟ್ಸತ್ತೆ, ಹೆಚ್ಚಾದ್ರೆ ಉಡಾಯಿಸಿ ಬಿಡುತ್ತೆ. ಮನುಷ್ಯನ ಸ್ವತಂತ್ರತೆ ಕೂಡ ಅದೇ ರೀತಿ ಹಿತಮಿತವಾಗಿರ್ಬೇಕು. ಅತಿಯಾದ ಸ್ವಾತಂತ್ರ್ಯ ಸ್ವೇಚ್ಛೆ ಆಗತ್ತೆ, ಅನಾಹುತಕ್ಕದು ಕಾರಣ ಆಗತ್ತೆ, ಮತ್ತೊಬ್ಬರ ಸ್ವಾತಂತ್ರ್ಯಕ್ಕದು ಮಾರಕ ಕೂಡ ಆಗ್ಬಹುದು. ನಾನು ಎಷ್ಟು ಬೇಕಾದ್ರೂ ಕುಡಿತೀನಿ, ನನ್ನ ಆರೋಗ್ಯದ ಜವಾಬ್ದಾರಿ ನನ್ನದೇ ಅಂತ ಹೇಳ್ಕೊಂಡು ವ್ಯಕ್ತಿ ಕುಡಿದು ವಾಹನ ಚಲಾಯಿಸಿದ್ರೆ ಯಾವ ಅನಾಹುತ ಮಾಡಬಹುದು ಅಂತ ನಾವು ಊಹಿಸಬಹುದು. ಯಾವ ನಿಯಮಕ್ಕೂ ಬದ್ಧರಾಗದ ವ್ಯಕ್ತಿಗಳು ಸಮಾಜಕ್ಕೆ ಕಂಟಕರಾಗೋ ಸಾಧ್ಯತೆ ಹೆಚ್ಚು. ಅಪರಿಮಿತ ಸ್ವಾತಂತ್ರ್ಯನ ತಮ್ಮ ಕೈಯಲ್ಲಿ ತೆಗೆದುಕೊಂಡ ಹಿಟ್ಲರ್, ಮುಸೋಲಿನಿ, ಗಜನಿ ಮಹಮ್ಮದ್ ಇವ್ರುಗಳೇ ಮಾಡಿದ್ದೇನು ಹೇಳಿ? ಹಾಗಾಗೆ ಇಲ್ಲಿ ಡಿ ವಿ ಜಿಯವರು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ, ನಿನ್ನ ಮಿತಿಯ ಸೀಮೆಗಳನ್ನು ಅರ್ಥ ಮಾಡ್ಕೋ ಅಂತ. ಆ ಮಿತಿಯಲ್ಲೇ ಕೆಲಸ ಮಾಡಿದರೆ ಕ್ಷೇಮ. ಉದಾಹರಣೆಗೆ, ಕಾಡಲ್ಲಿ ಹಸುನ ಒಂದು ಉದ್ದವಾದ ಹಗ್ಗದಿಂದ ಗೂಟಕ್ಕೆ ಕಟ್ಟಿಬಿಡ್ತಾನೆ ಆ ಗೋಪಾಲಕ. ಹಸುವಿಗೆ ಸ್ವಾತಂತ್ರ್ಯ ಇದೆ, ಆದರೆ ಅದಕ್ಕೆ ಮಿತಿ ಇದೆ. ಹಗ್ಗದ ಉದ್ದನೇ ಅದರ ಮಿತಿ. ಹಗ್ಗ ಕಿತ್ಕೊಂಡು ಕಾಡ್ನೊಳಕ್ಕೆ ಹೋದ್ರೆ ಹಸುವಿಗೆ ಅಪಾಯ. ಈ ಜಗತ್ತಿನ ಪ್ರತಿ ಸೃಷ್ಟಿಗೂ ಇದೇ ರೀತಿ ಒಂದು ಮಿತಿ ಇದೆ. ಗಾಳಿಗೊಂದು ಮಿತಿ, ನೀರಿಗೊಂದು ಮಿತಿ, ಮನುಷ್ಯನಿಗೆ, ಪ್ರಾಣಿಗಳಿಗೆ, ಕ್ರಿಮಿ ಕೀಟಗಳಿಗೂ ಒಂದೊಂದು ಮಿತಿ. ಈ ಮಿತಿಗಳು ಹಲವಾರು ಸ್ತರ ಮತ್ತು ರೀತಿಗಳಲ್ಲಿರುತ್ತೆ. ಇದು ಸೃಷ್ಟಿ ನಿಯಮ. ಎಲ್ಲವೂ ತಮ್ಮ ಮಿತಿಯಲ್ಲಿ ನಡೆದುಕೊಂಡ್ರೆ ಅವುಗಳಿಗೆ ಹಿತ. ನಾವೆಲ್ಲ ಮಾತಾಡ್ತೀವಿ, ಆ ಮಾತು ಸಂದರ್ಭಕ್ಕೆ ಅನುಗುಣವಾಗಿ ಯಾರ ಜೊತೆ ಮಾತಾಡ್ತಿದ್ದೀವಿ, ಎಲ್ಲಿ ಮಾತಾಡ್ತಿದ್ದೀವಿ ಅಂತ ತಿಳ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತಾಡಿದರೆ ಅದು ಮಿತವಾದ ಮಾತು. ಹಾಗಾಗದು ಹಿತವಾಗಿರುತ್ತೆ. ನೀವೆಲ್ಲ ಕೇಳಿರ್ತೀರ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅನ್ನೋ ನಾಣ್ ನೋಡಿನ. ಇದು ನಮ್ಮ ಯೋಚನೆ, ಯೋಜನೆ, ಕಾರ್ಯ ಎಲ್ಲಕ್ಕೂ ಅನ್ವಯ ಆಗತ್ತೆ. ನಾವು ಸ್ವತಂತ್ರರು ಮತ್ತು ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಅನ್ಕೊಳ್ಳೋ ತಪ್ಪಲ್ಲ. ಆದರೆ ನಾವೆಷ್ಟು ಪರತಂತ್ರರು, ನಮ್ಮ ಸ್ವಾತಂತ್ರ್ಯದ ಗಡಿ ಎಲ್ಲೇ, ಮಿತಿಗಳು ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಗೊತ್ತಾದರೆ ಅಥವಾ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನ ಪಡೆದೇ ನಡ್ಕೊಂಡ್ರೆ ಅದು ಸ್ವೇಚ್ಛೆ ಆಗತ್ತೆ. ಇಡೀ ಜಗತ್ತಿನ ತಂತ್ರನ ರೂಪಿಸಿರೋ ಆ ಪರಮಾತ್ಮನೊಬ್ಬನೇ ಸಂಪೂರ್ಣ ಮತ್ತು ಸರ್ವ ಸ್ವತಂತ್ರ. ಮಿಕ್ಕೆಲ್ಲವೂ ಆ ಪರಮಾತ್ಮನ ತಂತ್ರದಿಂದ ನಿರ್ಮಿಸಲ್ಪಟ್ಟ ಈ ಜಗದ್ಯಂತ್ರದ ಒಂದು ಭಾಗ ಅಷ್ಟೆ. ಪ್ರತಿಯೊಂದಕ್ಕೂ ಒಂದೊಂದು ಮಿತಿ ಇದೆ. ಅರಿವಿಗೊಂದು ಮಿತಿ, ಕಾರ್ಯಕ್ಷಮತೆಗೊಂದು ಮಿತಿ, ಕೌಶಲ್ಯಕ್ಕೊಂದು ಮಿತಿ. ನಮ್ಮ ಮಿತಿಗಳನ್ನ ಅರಿತು ಮತ್ತೆ ಆ ಮಿತಿಯ ಪರಿಧಿಯಲ್ಲಿ ನಡೆದುಕೊಳ್ಳೋದೇ ನಮ್ಮ ಕರ್ತವ್ಯ. ನಮ್ಮ ಮಿತಿ ಮತ್ತೆ ಅದರ ವೈಶಾಲ್ಯತೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಕ್ಷಮತೆಯನ್ನ ಮತ್ತೆ ಮಿತಿಯನ್ನ ಅಧ್ಯಯನ ಮತ್ತು ಸಾಧನೆಯಿಂದ ಹೆಚ್ಚಿಸಿಕೊಳ್ಬಹುದು. ನಾವು ನಮ್ಮ ಮಿತಿಯ ಆಯತಿಗಳನ್ನು ಅರಿತಾಗ ನಮ್ಮಲ್ಲಿ ತಾಳ್ಮೆ, ಸಹನೆ, ಉದಾರತೆ, ಸಹಿಷ್ಣುತೆ ಮುಂತಾದ ಸಮಾಜಮುಖಿ ಗುಣಗಳು ಬೆಳೆಯುತ್ತೆ. ನಮ್ಮ ಮಿತಿ ನಮ್ಮದು, ಆದರೆ ಜಗತ್ತಿನ ಮಿತಿ ಪರಮಾತ್ಮ. ಇವೆರಡನ್ನ ಅರ್ಥ ಮಾಡಿಕೊಂಡು ನಡ್ಕೊಳ್ಳೋದೇ ನಮ್ಮ ಜೀವನದ ಉದ್ದೇಶವಾಗಿರಬೇಕು. ಇದು ಬದುಕಿನ ಸಫಲತೆಯ ಮಾರ್ಗ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ದಸರಾ ಬೊಂಬೆ ಹಬ್ಬ.
5: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
1: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
4: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
1: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
4: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
1: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
4: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
1: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
4: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಈಗಾಗಲೇ ಮಕ್ಕಳೇ, ನಾನು ನಿಮಗೆ ತ್ಯಾಗರಾಜರ ಬಗ್ಗೆ ಒಂದು ಕಥೆಯನ್ನು ಹೇಳಿದ್ದೆ. ಇವತ್ತು ಕೂಡ ಅವರ ಜೀವನದ ಇನ್ನೊಂದು ಘಟನೆಯನ್ನು ನಿಮಗೆ ಹೇಳ್ತೀನಿ. ತ್ಯಾಗರಾಜರು ಮತ್ತು ಅವರ ವೇದಾಂತ ಏನು ಅಂತ ಇವತ್ತಿನ ಕಥೆಯಲ್ಲಿ ನಾವು ನೋಡೋಣ. ತ್ಯಾಗರಾಜರು ಸ್ವಾಭಿಮಾನಿಗಳಾಗಿದ್ದರು ಮತ್ತು ಅವರು ಶ್ರೀರಾಮನ ಪರಮ ಭಕ್ತರಾಗಿದ್ದರು. ದಿನಾಲು ಭಿಕ್ಷಾಟನೆ ಮಾಡಿ ತನ್ನ ಸಂಸಾರ ಮತ್ತು ಶಿಷ್ಯಂದಿರ ಉದರ ಪೋಷಣೆಯನ್ನು ಮಾಡ್ತಾ ಇದ್ದರು. ಬಡತನ ಅವ್ರ ಮನೆಯಲ್ಲಿ ತಾಂಡವ ಆಡ್ತಾ ಇತ್ತು. ತಂಜಾವೂರು ಶರಭೋಜಿ ಮಹಾರಾಜರ ಆಹ್ವಾನವನ್ನೇ ತಿರಸ್ಕಾರ ಮಾಡಿದವರು ಅವರು. ತಾನು ತಲೆಬಾಗುವುದು ಕೇವಲ ನನ್ನ ಶ್ರೀರಾಮನಿಗೆ ಮಾತ್ರ ಅನ್ನೋದು ಅವರ ಅಚಲ ನಿರ್ಧಾರ ಆಗಿತ್ತು. ತ್ಯಾಗರಾಜರಿಗೆ ಜಪ್ಪೇಶ ಅನ್ನೋ ಒಬ್ಬ ಅಣ್ಣ ಇದ್ದ. ಶರಭೋಜಿ ಮಹಾರಾಜರ ಆಹ್ವಾನವನ್ನು ತಿರಸ್ಕರಿಸಿದ ಸುದ್ದಿ ಆ ಅಣ್ಣ ಜಪ್ಪೇಶನಿಗೆ ತಿಳಿಯುತ್ತೆ. ಅವನಿಗೆ ಅದರಿಂದ ತುಂಬ ಕೋಪ ಬರುತ್ತೆ. ಆತ ಮನೆ ಬಡತನ ತಿಳಿದಿದ್ದರೂ ಮಹಾರಾಜರ ಕರೆಯನ್ನು ನಿರಾಕರಿಸಿದೆಯಲ್ಲ, ಅದೆಷ್ಟು ಅಹಂಕಾರ ನಿನಗೆ? ಯಾವ ಪುರುಷಾರ್ಥಕ್ಕಾಗಿ ಈ ನಿರ್ಧಾರ ತಗೊಂಡೆ? ಒಪ್ಕೊಂಡಿದ್ರೆ ನಮ್ಮ ಈ ಕಡು ಬಡತನ ತೊಲಗಿ ನಮಗೆ ಸಂಪತ್ತು ಒದಗಿ ಬರ್ತಿತ್ತು ಅಂತ ದೂಷಿಸ್ತಾನೆ. ತ್ಯಾಗರಾಜರು, ನಾನು ಇನ್ನೊಬ್ಬರ ದಾಸ ಆಗ್ಲಾರೆ, ಏನಿದ್ರೂ ಶ್ರೀರಾಮನೊಬ್ಬನೇ ನನಗೆ ಆಶ್ರಯ, ನಮ್ಮ ಈ ಬಡತನದಲ್ಲೇ ಸುಖ ಇದೆ ಅಂತ ಹೇಳಿಬಿಟ್ರು. ಆಗ ಜಪ್ಪೇಶ, ಈ ಗೊಡ್ಡು ಪುರಾಣ ನಂಗೆ ಬೇಕಿಲ್ಲ, ನಿನಗೆ ಹಣ ಬೇಡವಾಗಿದ್ರೆ ಬೇಡ, ಅವರಿಂದ ಪಡ್ಕೊಂಡು ನಮಗಾದರೂ ಕೊಡ್ಬೋದಿತ್ತಲ್ಲ, ಅಣ್ಣ ಅನ್ನೋ ಅಕ್ರಾಸ್ತೆ ನಿನಗಿದ್ರೆ ತಾನೆ ಅಂತ ಹರಿಹಾಯ್ದ. ನಾನು ಸಾಧ್ಯ ಇದ್ದಷ್ಟು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ, ಆದರೆ ಮಹಾರಾಜರ ಮುಂದೆ ಕೈಯೊಡ್ಡೋಕ್ಕೆ ಮಾತ್ರ ನನಗೆ ಹೇಳಬೇಡ ಅಂತ ಹೇಳ್ತಾ ತಂಬೂರಿ ಮೀಟ್ಟಾ ಭಿಕ್ಷಾಟನಿಗೆ ಹೊರಟೇ ಬಿಟ್ಟರು. ಜಪ್ಪೇಶ ಕೋಪದಿಂದ ಕುದ್ದೋದ. ಇವನೊಬ್ಬ ಗೊಡ್ಡು ವೇದಾಂತಿ. ಇದಕ್ಕೆಲ್ಲ ಕಾರಣ ಇವನ ಶ್ರೀರಾಮನ ಮೇಲಿನ ಹುಚ್ಚು. ಈ ರಾಮಮೂರ್ತಿ ಇಲ್ಲದಿದ್ರೆ ಏನು ಮಾಡ್ತಾನೆ ನೋಡ್ತೀನಿ. ಈಗಲೇ ಕಾವೇರಿ ನದಿಲಿ ಮೂರ್ತಿಯನ್ನು ಎಸ್ದು ಬರ್ತೀನಿ ಅಂತ ಕೋಪದಲ್ಲಿ ಮೂರ್ತಿಯನ್ನು ತಗೊಂಡು ಹೋಗಿ ಕಾವೇರಿ ನದಿಗೆ ಎಸ್ತೇ ಬಿಟ್ಟ. ತ್ಯಾಗರಾಜರು ಬಂದು ನೋಡ್ತಾರೆ, ತಮ್ಮ ಮನೆಯಲ್ಲಿ ಶ್ರೀರಾಮನ ಮೂರ್ತಿನೇ ಇರಲಿಲ್ಲ. ತ್ಯಾಗರಾಜರು ತಮ್ಮ ಆರಾಧ್ಯ ದೈವ ಶ್ರೀರಾಮನ ಮೂರ್ತಿಯನ್ನು ಕಾಣದೆ ವಿಹ್ವಲರಾಗ್ತಾರೆ. ಸಂಗೀತ ಅವ್ರ ಜೀವಾಳ ಆಗಿತ್ತು. ಅವರ ವೇದನೆ ಹಾಡಾಗಿ ಹರಿಯೋಕ್ಕೆ ಆರಂಭ ಆಯಿತು. ಹೇ ರಾಮ, ಎಲ್ಲಿರುವೆ? ಭಕ್ತನ ಮೊರೆ ಕೇಳಿ ಎಲ್ಲಿದ್ರೂ ಎದ್ದುವ, ನಿನ್ನನ್ನಗ್ಲಿ ನಾನು ಇರಲಾರೆ ಅಂತ ಅವರು ಕಾವೇರಿ ತಟದಲ್ಲಿ ಮನ ಕರಗುವ ಹಾಗೆ ಹಾಡ್ತಾರೆ. ಕನುಕುಂಟಿನಿ ಶ್ರೀರಾಮ, ಅಂದರೆ ಇವತ್ತು ರಾಮನನ್ನು ಕಂಡೆ ಅಂತ ಬಿಲಹರಿ ರಾಗದಲ್ಲಿ ಹಾಡ್ತಾರೆ. ಆಗ ಅವರಿಗೆ ನೀರ ಅಲೆಯಲ್ಲಿ ಶ್ರೀರಾಮ ಮೂರ್ತಿ ಕಾಣಿಸುತ್ತೆ. ಅದನ್ನು ಆನಂದದಿಂದ ಕೈಗೆತ್ಕೊಂಡು ರಾಮ ಮಾಯಿಂಟಿದಾಕ, ಅಂದರೆ ಬಾ ರಾಮ ನನ್ನ ಮನೆಗೆ ಅಂತ ಕಣ್ಣೀರು ಸುರಿಸ್ತಾರೆ. ಹೀಗೆ ಎಂಥ ದೃಢ ಭಕ್ತಿ ತ್ಯಾಗರಾಜರದ್ದು ಅಲ್ವಾ ಮಕ್ಕಳೇ? ಇಂಥದ್ದೇ ಇನ್ನೊಂದು ನಿದರ್ಶನ ಅವರ ಜೀವನದಲ್ಲಿ ಅವರ ಶ್ರೀರಾಮ ಭಕ್ತಿಯನ್ನು ಎತ್ತಿ ತೋರಿಸುತ್ತೆ. ಅದನ್ನು ಕೂಡ ನಾನಿವತ್ತು ನಿಮಗೆ ಹೇಳ್ತೀನಿ. ತ್ಯಾಗರಾಜರಿಗೆ ಶ್ರೀ ಸುಂದರೇಶ ಮೊದ್ಲಿಯಾರ್ ಅನ್ನುವಂತಹ ಒಬ್ಬ ಸ್ನೇಹಿತ ಇದ್ದ. ಒಂದು ಸಲ ತ್ಯಾಗರಾಜರು ತಮ್ಮ ಸ್ನೇಹಿತನ ಕರೆಯನ್ನು ಮನ್ನಿಸಿ ಅವರ ಊರು ಕೋವೂರಿಗೆ ಹೋಗ್ತಾರೆ. ಸುಂದರೇಶರವರು ತ್ಯಾಗರಾಜರನ್ನು ಪ್ರೇಮದಿಂದ ಬರಮಾಡಿಕೊಂಡು ಆತಿಥ್ಯವನ್ನು ನೀಡ್ತಾರೆ. ಗೆಳೆಯರಿಬ್ಬರು ಕೆಲ ಕಾಲ ಒಟ್ಟಿಗೆ ಇದ್ದು ಬಹಳ ಸಂತೋಷ ಪಡ್ತಾರೆ. ತ್ಯಾಗರಾಜರು ಹೊರಡೋ ದಿನ ಸುಂದರೇಶರು ಅವರ ಶಿಷ್ಯರನ್ನು ಕರೆದು, ಶಿಷ್ಯರೇ, ತ್ಯಾಗರಾಜ ಪ್ರತಿ ಸಲ ಮಾಡುವ ರಾಮನವಮಿಗಾಗಿ ಈ 1,000 ಬೆಳ್ಳಿ ನಾಣ್ಯಗಳನ್ನು ನಾನು ಕೊಡ್ತಾ ಇದ್ದೀನಿ. ಉತ್ಸವದ ಖರ್ಚನ್ನು ತ್ಯಾಗರಾಜ ಬಹಳ ಕಷ್ಟದಿಂದ ನಿಭಾಯಿಸ್ತಾ ಇದ್ದಾನೆ. ನಾನು ಕೊಡ್ತೀನಿ ಅಂತ ಹೇಳಿದರೆ ಖಂಡಿತ ಅವನು ಈ ನಾಣ್ಯಗಳನ್ನು ಸ್ವೀಕರಿಸೋದಿಲ್ಲ. ಹಾಗಾಗಿ ಇದನ್ನು ಊರು ತಲುಪಿದ ಮೇಲೆ ಅವನಿಗೆ ಕೊಟ್ಬಿಡಿ ಅಂತ ಹೇಳಿದರು. ತ್ಯಾಗರಾಜರು ಊರಿಗೆ ಮೇನೆಯಲ್ಲಿ ಹೊರಡ್ತಾರೆ. ದಾರಿನಲ್ಲಿ ಒಂದು ಕಾಡನ್ನು ಅವರು ದಾಟಬೇಕಾಗಿತ್ತು. ಬೆಳ್ಳಿ ನಾಣ್ಯಗಳನ್ನು ಕಾಡಿನ ಕಳ್ಳಕಾಕರಿಂದ ಹೇಗೆ ರಕ್ಷಿಸೋದು ಅನ್ನೋದು ಶಿಷ್ಯರಿಗೆ ತಲೆನೋವಾಗಿತ್ತು. ಆದರೆ ಆ ವಿಷಯ ಇಬ್ಬರು ಕಳ್ಳರು ಕಂಡ್ಕೊಂಡ್ಬಿಡ್ತಾರೆ. ಅವರು ಇವ್ರ ಹತ್ರ ಬೆಳ್ಳಿ ನಾಣ್ಯಗಳು ಇವೆ ಅಂತ ತಿಳ್ಕೊಂಡು ಅವ್ರ ಹತ್ರ ಬಂದು ನಿಮ್ಮ ಬಳಿ ಇರೋ ಬೆಳ್ಳಿ ನಾಣ್ಯಗಳನ್ನು ಕೊಟ್ಬಿಡಿ ಅಂತ ಬೆದರಿಸಿದರು. ಆಗ ತ್ಯಾಗರಾಜರು ಆಶ್ಚರ್ಯದಿಂದ, ಬೆಳ್ಳಿ ನಾಣ್ಯಗಳೇ, ಬೆಳ್ಳಿ ನಾಣ್ಯಗಳು ನಮ್ಮ ಹತ್ರ ಹೇಗೆ ಬರುತ್ತಪ್ಪ ಅಂತ ಕೇಳಿದರು. ಆಗ ಶಿಷ್ಯರು ವಿಧಿ ಇಲ್ಲದೆ ಸುಂದರೇಶರು ಕೊಟ್ಟ ಬೆಳ್ಳಿ ನಾಣ್ಯಗಳ ಬಗ್ಗೆ ಹೇಳ್ತಾರೆ. ಕೂಡಲೇ ತ್ಯಾಗರಾಜರು, ಹೌದೇ, ಆದರೆ ಈ ಹಣ ನಮಗೆ ಬೇಡ, ಕಳ್ಳರಿಗೆ ಬೇಕು, ಕೊಟ್ಬಿಡಿ ಆ ನಾಣ್ಯಗಳನ್ನು ಅವರಿಗೆ ಅಂತ ಹೇಳಿದರು. ಆಗ ಶಿಷ್ಯರು, ಗುರುಗಳೇ ಸುಮ್ಮನಿರಿ, ಅದು ನಿಮ್ಮ ಹಣ ಅಲ್ಲ, ಉತ್ಸವಕ್ಕೆ ಅಂತ ಶ್ರೀರಾಮನಿಗೆ ಕೊಟ್ಟಿದ್ದು ಅಂತ ಹೇಳಿಬಿಟ್ರು. ಅದಕ್ಕೆ ತ್ಯಾಗರಾಜರು, ಓಹೋ ಹಾಗೋ, ಹಾಗಿದ್ರೆ ರಾಮನೇ ಅದನ್ನು ಕಾಪಾಡಿಕೊಳ್ಳಿ, ನಮ್ಗೆ ಯಾಕೆ ಬೇಕು ಇದ್ರ ಗೊಡವೆ ಅಂತ ಉತ್ತರವನ್ನು ಕೊಡ್ತಾರೆ. ಅಷ್ಟರಲ್ಲೇ ಆ ಕಳ್ಳರಿಬ್ಬರು ಭೂತ ನೋಡಿದ ಹಾಗೆ ಹೆದರಿ, ಲೋ ನೋಡಲಿ, ನಾವಿನ್ನು ಇಲ್ಲಿರಬಾರ್ದು, ಓಡು ಓಡು ಅಂತ ಹೇಳ್ತಾ ಜೋರಾಗಿ ಓಡಿ ಕಾಡಿನಲ್ಲಿ ಕಣ್ಮರೆ ಆಗ್ಬಿಟ್ರು. ಶಿಷ್ಯರಿಗೆ ಅವ್ರು ಯಾಕೆ ಓಡಿ ಹೋದರು ಅಂತ ತಿಳಿಲೇ ಇಲ್ಲ. ಯಾಕೆ ಓಡಿ ಹೋದ್ರೋ ಏನೋ, ದೇವರೇ ಬಲ್ಲ, ಆದರೆ ನಮ್ಮ ಬೆಳ್ಳಿ ನಾಣ್ಯ ಉಳಿತು ಅಂತ ಹೇಳ್ತಾ ಬೇಗ ಬೇಗ ಕಾಡು ದಾಟೋಕ್ಕೆ ಹೆಜ್ಜೆಯನ್ನು ಹಾಕ್ತಾರೆ. ಆಮೇಲೆ ಕತ್ಲು ಹೊರೆದು ಬೆಳಗಾಗತ್ತೆ. ಇನ್ನು ಕಳ್ಳರ ಕಾಟ ಇಲ್ಲ ಅಂತ ಅವರು ನೆಮ್ಮದಿಯ ಉಸಿರನ್ನು ಬಿಟ್ಟರು. ಆದರೆ ಆಗಲೇ ಅದೇ ಆ ಇಬ್ಬರು ಕಳ್ಳರು ಮತ್ತೆ ಅವರೆದುರು ಪ್ರತ್ಯಕ್ಷರಾಗ್ತಾರೆ. ಈ ಶಿಷ್ಯರು ಇನ್ನೇನು ಕಾದಿದೆಯೋ ಅಂತ ದಿಗಿಲ್ಬಿದ್ರು. ಆಗ ಆ ಕಳ್ಳ, ತಾವಾರು ಮಹಾನುಭಾವರಿರಬೇಕು, ರಾತ್ರಿ ತಮ್ಮ ಬೆಂಗಾವಲಿಗೆ ಅಂತ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ತಮ್ಮ ಜೊತೆ ಬರ್ತಾ ಇದ್ರಲ್ಲ ಆ ಇಬ್ಬರು ಹುಡುಗರು, ಅವರೆಲ್ಲಿ? ಅವರ ನೋಟದಿಂದಲೇ ನಾವು ಹೆದರಿ ಓಡಿ ಹೋದ್ವಿ ಅಂತ ಹೇಳಿದಾಗ ಆ ಶಿಷ್ಯರು ಚಕಿತರಾಗಿ ಹಾಗ್ಯಾರು ಇಲ್ವಲ್ಲ ಅಂತ ಹೇಳಿದರು. ಆಗ ಆ ಕಳ್ಳ, ಯಾಕೆ ಸುಳ್ಳು ಹೇಳ್ತೀರಾ? ಅವರು ಮಹಾಶೂರ ಹಾಗೆ ಕಂಡ್ರು, ಬಾಣ ಎತ್ತಿ ನಮ್ಮ ಕಡೆ ಹೂಡಿದ್ರು, ಅದಕ್ಕೆ ದಿಗ್ಲಾಗಿ ನಾವು ಓಡಿ ಹೋದ್ವಿ ಅಂತ ಹೇಳಿದಾಗ ಇದೆಂತ ಆಶ್ಚರ್ಯ ಅಂತ ಆ ಶಿಷ್ಯರು ಮುಖಾಮುಖ ನೋಡಿಕೊಂಡ್ರು. ಕಳ್ಳರು, ದಯಮಾಡಿ ಅವರನ್ನು ಕರೆಸಿ, ಒಮ್ಮೆ ಕಣ್ಣು ತುಂಬ ನೋಡಿ ಹೋಗ್ತೀವಿ, ಎಂಥ ದಿವ್ಯ ತೇಜಸ್ಸು ಅವರದ್ದು ಅಂತ ಹೇಳಿದಾಗ ಇದನ್ನೆಲ್ಲ ಕೇಳ್ತಾ ಇದ್ದ ತ್ಯಾಗರಾಜರಿಗೆ ತಟ್ಟನೆ ಏನೋ ಹೊಳೆಯುತ್ತೆ. ಅವರು, ಏನು ಬಿಲ್ಲು ಹಿಡಿದ ಬಾಲಕರೇ? ಅಯ್ಯೋ, ಅವರು ಶ್ರೀರಾಮ ಲಕ್ಷ್ಮಣರು. ನನ್ನ ಈ ದೇವರು ನಮ್ಮ ರಕ್ಷಣೆಗೆ ಅಂತ ಸ್ವತಃ ಬಂದ್ರಲ್ಲ ಅಂತ ಕಣ್ಣೀರನ್ನು ಸುರಿಸ್ತಾರೆ. ಆಗ ಆ ಕಳ್ಳರಿಬ್ರು, ಏನು ಅವರಿಬ್ರು ಶ್ರೀರಾಮ ಲಕ್ಷ್ಮಣರೇ? ನಾವೆಂಥ ಪುಣ್ಯಶಾಲಿಗಳು, ಅವ್ರ ದರ್ಶನ ನಮಗಾಯ್ತಲ್ಲ ಅಂತ ಹಿರಿ ಹಿರಿ ಹಿಗ್ತಾರೆ. ಆಗ ತ್ಯಾಗರಾಜರು, ಹೌದು, ಅವರನ್ನ ಕಣ್ಣಾರೆ ಕಾಣುವ ಭಾಗ್ಯ ನಿಮಗೆ ಸಿಕ್ತು, ನಮಗೆ ಆ ಭಾಗ್ಯ ದೊರೆದೆ ಹೋಯ್ತಲ್ಲ ಅಂತ ವಿಲಪಿಸ್ತಾರೆ. ಹೀಗೆ ತ್ಯಾಗರಾಜರು ತಮ್ಮ ಆರಾಧ್ಯ ದೈವ ಶ್ರೀರಾಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾನುಭಾವರಾಗಿದ್ದರು ಮಕ್ಕಳೇ. ಇದರಿಂದ ನಿಮಗೇನು ತಿಳಿಯುತ್ತೆ ಹೇಳಿ? ಭಗವಂತ ಯಾವಾಗಲೂ ಭಕ್ತರ ಅಧೀನನಾಗಿರ್ತಾನೆ. ಅಚಲ ಭಕ್ತಿ ಎದುರು ಆತ ತಲೆಬಾಗಿ ಅವರನ್ನು ಸದಾ ರಕ್ಷಣೆ ಮಾಡ್ತಾನೆ ಮಕ್ಕಳೇ.
6: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಆಡಿಯೋ ಬುಕ್, ಇದು ಇವತ್ತಿನ ಟ್ರೆಂಡ್.
9: ನಿಮ್ಮ ಕೃತಿಯನ್ನು ಆಡಿಯೋ ಬುಕ್ ಮಾಡಲು ಸೂಕ್ತವಾಗಿರುವ ಸ್ಟುಡಿಯೋ ಅಗತ್ಯವಿದೆಯೇ?
8: ನ್ಯೂ ಕಮರ್ಸ್ ನ ಸಾಹಸ ಮ್ಯೂಸಿಕಲ್ ಆಲ್ಬಮ್.
9: ನಿಮ್ಮ ಕನಸಿನ ಮ್ಯೂಸಿಕ್ ಆಲ್ಬಮ್ ರೂಪಿಸಲು ಸ್ಟುಡಿಯೋಗಾಗಿ ಹುಡುಕಾಟ ನಡೆಸುತ್ತಿದ್ದೀರಾ? ನಿಮ್ಮ ಪ್ರಾಜೆಕ್ಟ್ ಡಾಕ್ಯುಮೆಂಟ್ರಿಗೆ ವಾಯ್ಸ್ ಓವರ್ ಕೊಡಲು ಸ್ಟುಡಿಯೋ ಬೇಕಿದೆಯೇ? ಶಿವಮೊಗ್ಗ ನಗರದಲ್ಲಿಯೇ ಇದೆ ಉತ್ತಮ ಗುಣಮಟ್ಟದ ಸ್ಟುಡಿಯೋ. ವಿವರಗಳಿಗೆ 7259176279 ಈ ಸಂಖ್ಯೆಗೆ ಕರೆ ಮಾಡಿ.
8: ನಿಮ್ಮ ಪ್ರತಿಭೆ ಅನಾವರಣಕ್ಕಿರಲಿದೆ ನಮ್ಮ ಬೆಂಬಲ.
10: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
11: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
12: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
13: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
11: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
14: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
6: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸಂಗಮ ಸಂಗೀತ ಕ್ಷೇತ್ರದಲ್ಲಿ ಕವಿ, ಗಾಯಕ ಮತ್ತು ಕಲಾ ರಸಿಕರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಕವಿ ರಚಿಸುವ ಉತ್ತಮ ಗೀತೆಗಳಿಗೆ ಗಾಯಕರು ರಾಗ ಸಂಯೋಜನೆಯ ಮೂಲಕ ಜೀವ ತುಂಬಿದರೆ ಕಲಾ ರಸಿಕರು ಅವುಗಳನ್ನು ಆಸ್ವಾದಿಸಿ ಯಶಸ್ವಿಗೊಳಿಸುತ್ತಾರೆ ಎಂದು ಪ್ರಖ್ಯಾತ ಕವಿ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ್ ಹೇಳಿದರು. ಶಾಂತಿಸಾಗರ ಕಲಾ ಸಂಘ ಹಾಗೂ ಎಸ್ಎಸ್ ಕರೋಕೆ ಗ್ರೂಪ್ ಇವರ ಸಹಯೋಗದಲ್ಲಿ ಮಧುರ ಸಭಾಂಗಣದಲ್ಲಿ ಆಯೋಜಿಸಿದ ಕಾವ್ಯ ಸೌರಭ ಡಾಕ್ಟರ್ ಕಾವ್ಯ ಶ್ರೀನಿವಾಸ ಮೂರ್ತಿ ವಿರಚಿತ ಭಾವಗೀತೆ, ಕನ್ನಡ ಪರ ಗೀತೆ ಮತ್ತು ಜನಪದ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ನಾಡಿನಾದ್ಯಂತ ಅನೇಕ ಗಾಯಕರು ವಿವಿಧ ಕವಿಗಳು ಗೀತೆಗಳಿಗೆ ರಾಗ ಸಂಯೋಜಿಸಿ ಹಾಡುವ ಮೂಲಕ ಜನಮನ ರಂಜಿಸುತ್ತಿರುವುದು ಸಂತಸದ ಸಂಗತಿ. ಕವಿ ಮತ್ತು ಗಾಯಕರು ಮಾತ್ರವಲ್ಲದೆ ಹಾಡುಗಳನ್ನ ಆಸ್ವಾದಿಸುವ ಕಲಾರಸಿಕರು ಸಂಗೀತ ಕ್ಷೇತ್ರಕ್ಕೆ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮ ವೈಯಕ್ತಿಕವಾಗಿ ನಮಗೆ ಸಂಪೂರ್ಣ ತೃಪ್ತಿ ನೀಡಿದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷರಾದ ಜಿ ವಿಜಯಕುಮಾರ್ ಮಾತನಾಡಿ, ಶಿವಮೊಗ್ಗ ಸಾಂಸ್ಕೃತಿಕ ಕೇಂದ್ರವಾಗಿದ್ದು ಇಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುವುದು ನಗರದ ಹೆಮ್ಮೆಯ ಸಂಗತಿಯಾಗಿದೆ ಹಾಗೂ 500ಕ್ಕೂ ಹೆಚ್ಚು ಕವಿತೆಗಳನ್ನ ರಚಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಜನರ ಅಪಾರ ಮೆಚ್ಚುಗೆ ಗಳಿಸಿದ ಕಾವ್ಯಂ ಶ್ರೀನಿವಾಸ್ ಮೂರ್ತಿ ಅವರ ಸಾಧನೆ ವಿಶೇಷವಾದುದು ಎಂದು ತಿಳಿಸಿದರು. ನಮ್ಮಲ್ಲಿ ಗಾಯನ ಅಭಿರುಚಿ ಮೂಡಲು ಪ್ರೇರಣೆ ನೀಡಿದ ಅನೇಕ ಕವಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸಿದರು. ಕಾರ್ಯಕ್ರಮದ ಆಯೋಜಕರಾದ ಎಸ್ಎಸ್ ಕರೋಕೆ ಗ್ರೂಪ್ನ ಮಥುರಾ ನಾಗರಾಜ್ ಮಾತನಾಡಿ, ಶಿವಮೊಗ್ಗದ ಜನತೆಯ ಕೋರಿಕೆಯ ಮೇರೆಗೆ ಈ ಕರೋಕೆ ಕಾರ್ಯಕ್ರಮವನ್ನ ಆಯೋಜಿಸಿರುವುದು ಸಂತಸ ತಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷರಾದ ಎಂಎನ್ ಸುಂದರರಾಜ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಿ ಮಂಜುನಾಥ್, ಸುಗಮ ಸಂಗೀತ ಪರಿಷತ್ತಿನ ಶೋಭಾ ಸತೀಶ್ ಹಾಗೂ ಗಾಯಕರಾದ ಎಚ್ ಎರೆಸ್ವಾಮಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಶ್ರೀನಿವಾಸ್ ಮೂರ್ತಿಯವರ ಗೀತೆಯನ್ನ ಹಾಡಿ ಪ್ರೇಕ್ಷಕರನ್ನ ರಂಜಿಸಿದರು. ಕಾರ್ಯಕ್ರಮದ ನಿರ್ವಹಣೆಯನ್ನ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷೆ ಶಾಂತಾ ಎಸ್ ಶೆಟ್ಟಿ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಮುಂದಿನ ವಿವರ. ಈ ಬಾರಿಯ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವು ವಿಶೇಷವಾಗಿದೆ. ಹೆಚ್ಚು ಜನರನ್ನ ಆಕರ್ಷಿಸುವುದು ನಮಗೆ ಸಂತಸವನ್ನ ತಂದಿದೆ. ಮುಂದಿನ ದಿನಗಳಲ್ಲಿ ಅರ್ಧ ದಿವಸ ಸಾಹಿತ್ಯ ಸಮ್ಮೇಳನವನ್ನೇ ಏರ್ಪಡಿಸಿದರೆ ಅದಕ್ಕೆ ಸೂಕ್ತ ಸಹಕಾರವನ್ನ ಮಹಾನಗರ ಪಾಲಿಕೆ ನೀಡಲು ಸಿದ್ಧವಿದೆ ಎಂದು ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಈ ಬಾರಿ ಲೇಖಕರ ಪುಸ್ತಕ ಬಿಡುಗಡೆ, ಭಜನಾ ಕಾರ್ಯಕ್ರಮ, ಕವಿಗೋಷ್ಠಿ ಮತ್ತು ಜಾನಪದ ಕಲಾವಿದರಾದ ಗುಂಡಪ್ಪ ಜೋಗಿ ಅವರ ಜೋಗಿ ಪದಗಳು ಜನರ ಮನಸ್ಸನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಖ್ಯಾತ ಕವಿ ಮತ್ತು ಸಾಹಿತಿಗಳಾದ ದುಂಡಿರಾಜ್ ಅವರು ಇಂದಿನ ಸಾಹಿತ್ಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಸಂತಸ ವ್ಯಕ್ತಪಡಿಸಿದರು. ತಮ್ಮ ಹಾಸ್ಯ ಭರಿತ ಮಾತುಗಳಿಂದ ಸೇರಿದ ಎಲ್ಲ ಸಾಹಿತ್ಯ ಪ್ರಿಯರನ್ನ ರಂಜಿಸಿದರು. ಕೆಲವು ಹರಿಗವನಗಳನ್ನ ಸಂದರ್ಭೋಚಿತವಾಗಿ ಹೇಳಿ ಎಲ್ಲರನ್ನ ನಗೆಗಡದಲ್ಲಿ ತಿಳಿಸಿದರು. ಇಂತಹ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಮಹಾನಗರ ಪಾಲಿಕೆ ಜನತೆಗೆ ಸಂಭ್ರಮ ಒದಗಿಸಿದೆ ಎಂದು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ನಿಮ್ಮಲ್ಲೆಲ್ಲೋ ನೋಡಿದ್ದೇನೆ, ಶ್ರೀನಿವಾಸ್ ಮೂರ್ತಿ ಅವರ ದೇವಾಲಯಕ್ಕೆ ದಾರಿ ಮತ್ತು ಶುಭಾ ಕುಸ್ಕೂರ್ ಇವರ ಮನದಾಸೆ ಕೃತಿಗಳು ಬಿಡುಗಡೆಗೊಂಡವು. ಪ್ರಖ್ಯಾತ ಜಾನಪದ ಕಲಾವಿದರಾದ ಗುಂಡಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಜೋಗಿ ಪದಗಳ ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ಇದು ಹೆಚ್ಚು ಜನರನ್ನ ಆಕರ್ಷಿಸಿತು. ದುಂಡಿರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ 27 ಕವಿಗಳು ಭಾಗವಹಿಸಿ ಅತ್ಯುತ್ತಮವಾದ ಕವಿತೆಗಳನ್ನ ವಾಚಿಸಿ ಎಲ್ಲರ ಗಮನ ಸೆಳೆದರು. ವೇದಿಕೆಯಲ್ಲಿ ಶಿವಮೊಗ್ಗ ದಸರಾ ಕಾರ್ಯಕ್ರಮದ ಕಾರ್ಯದರ್ಶಿ ಸಿ ಸಿದ್ದಪ್ಪ, ಕಂದಾಯ ಅಧಿಕಾರಿ ವೇಣುಗೋಪಾಲ್, ಇತರ ಅಧಿಕಾರಿಗಳು, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಹೆಚ್ಎಂ ಮಧು ಮುಂತಾದವರು ಪಾಲ್ಗೊಂಡಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಮಹಾನಗರ ಪಾಲಿಕೆ ಶಿವಮೊಗ್ಗ ಮತ್ತು ಗಮಕ ಪರಿಷತ್ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ಗಮಕ ದಸರಾವನ್ನ 16/10/2026 ಶುಕ್ರವಾರ ಬೆಳಗ್ಗೆ 9:30 ಸಂಜೆಯವರೆಗೆ SRS ಕಾಲೇಜು ಮಹಾಕವಿ ಕುವೆಂಪು ವೇದಿಕೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಬೆಳಗ್ಗೆ 9:30 ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಶಾಸಕರಾದ SN ಚನ್ನಬಸಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸಂಸದರಾದ BY ರಾಘವೇಂದ್ರ, ವಿಧಾನ ಪರಿಷತ್ ಸದಸ್ಯರಾದ ಡಾ ಧನಂಜಯ್ ಜಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ, ಶಿವಮೊಗ್ಗ ಗಮಕ ಕಲಾ ಪರಿಷತ್ತಿನ ಗೌರವಾಧ್ಯಕ್ಷರಾದ ಆರ್ ಅಶ್ವಥ್ ನಾರಾಯಣ ಶೆಟ್ಟಿ ಮತ್ತು ಅಧ್ಯಕ್ಷರಾದ HR ಸುಬ್ರಹ್ಮಣ್ಯ ಶಾಸ್ತ್ರಿ ಅವರು ಉಪಸ್ಥಿತರಿರುವರು. ಬೆಳಗ್ಗೆ 10:30-11:15 ನಡೆಯುವ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸನತ್ ಕುಮಾರ್ ಅವರು ವಾಚನ ಮಾಡಲಿದ್ದು, ಇದರ ವ್ಯಾಖ್ಯಾನವನ್ನ YSV ದತ್ತ ವ್ಯಾಖ್ಯಾನ ನೀಡಲಿದ್ದಾರೆ. 11:30-12:30 ಗಮಕ ವಿಚಾರಗೋಷ್ಠಿಯಲ್ಲಿ ರಾಮಸುಬ್ರಹ್ಮಣ್ಯ ಶೆಟ್ ಅವರು ಗಮಕದ ಪ್ರಚಾರ ಹೇಗೆ ಎಂಬ ವಿಷಯದಲ್ಲಿ ಮತ್ತು ಶ್ರೀ ತುರುವನೂರು ಮಲ್ಲಿಕಾರ್ಜುನ್ ಅವರು ವಚನ ಸಾಹಿತ್ಯ ಕುರಿತು ಮಾತನಾಡಲಿದ್ದಾರೆ. ಇದೇ ಸಮಯದಲ್ಲಿ ಶ್ರೀಮತಿ TK ನಾಗರತ್ನ ಮತ್ತು ತಂಡದವರಿಂದ ವಚನ ಗಾಯನ ಇರುತ್ತದೆ. 3:00 ಶ್ರೀಮತಿ ಲಕ್ಷ್ಮೀ ಶಾಸ್ತ್ರಿ ಮತ್ತು ತಂಡದವರಿಂದ ಗಮಕ ನೃತ್ಯ ರೂಪಕ ನಡೆಯಲಿದ್ದು, ಸಂಜೆ 4:00 ಕಾವ್ಯ ಪರಿಚಯ ಗೋಷ್ಠಿಯಲ್ಲಿ ಡಾಕ್ಟರ್ AS ವತ್ಸಲ ಅವರು ಕುವೆಂಪು ಅವರ ಶ್ರೀರಾಮಾಯಣಂ ದರ್ಶನಂ ಕಾವ್ಯದ ಕುರಿತು ಮಾತನಾಡಲಿದ್ದಾರೆ. ಸಂಜೆ 5:00 ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವಿದ್ದು, ಶ್ರೀಯುತ ಪ್ರಸನ್ನ ಭಾರದ್ವಾಜ್ ವಾಚನ ಮತ್ತು ಸಾಗರದ ಡಾಕ್ಟರ್ ವಸುಮತಿ ಗೌಡ ಅವರು ವ್ಯಾಖ್ಯಾನ ನೀಡಲಿದ್ದಾರೆ. ಇದಲ್ಲದೆ ರಾಜ್ಯ ಮಟ್ಟದ ಗಮಕ ವಾಚನ ಸ್ಪರ್ಧೆ, ಉದಯೋನ್ಮುಖ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಗಮಕ ರಸಪ್ರಶ್ನೆ ನಡೆಯಲಿದೆ. ಸಂಜೆ 6:00 ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ KN ಚಿದಾನಂದ್ ಪ್ರಾಚಾರ್ಯರು ಮತ್ತು ಸಿಂಡಿಕೇಟ್ ಬ್ಯಾಂಕ್ನ ಸದಸ್ಯರು, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಮಹಾವಿದ್ಯಾಲಯ ಶಿವಮೊಗ್ಗ ಇವರು ಸಮಾರೋಪ ಭಾಷಣ ಮಾಡಲಿದ್ದಾರೆ. ಹಿರಿಯ ವ್ಯಾಖ್ಯಾನಕಾರರಾದ ಕಲಾಶ್ರೀ ಹೊಸಹಳ್ಳಿ ಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಾರದಾ ಪೂರ್ಯ ನಾಯಕ್ ಶಾಸಕರು, ಶಿವಮೊಗ್ಗ ಗ್ರಾಮಾಂತರ ಮತ್ತು DS ಅರುಣ್ ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿರುವರು. ಗಮಕ ಕಲಾಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿರುವ ಜಿಲ್ಲೆಯ ಕಲಾವಿದರಾದ ಶ್ರೀಮತಿ ತಾರಾ ಪ್ರಸಾದ್, ಶ್ರೀ ನರಹರಿ ಶರ್ಮಾ ಮತ್ತು ಕಾಮಾಕ್ಷಮ್ಮ ಜಗನ್ನಾಥ್ ಶಾಸ್ತ್ರಿ ಅವರನ್ನ ಗೌರವಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ವಿವರ. ನಗರದ SPM ರಸ್ತೆಯ ಇತಿಹಾಸ ಪ್ರಸಿದ್ಧ ಶ್ರೀ ಕೋಟೆ ಮಾರಿಕಂಬಾ ದೇವಸ್ಥಾನದಲ್ಲಿ 21 October ಶರಣ ರಾತ್ರಿ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಸಮಿತಿ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ತಿಳಿಸಿದರು. ಪ್ರತಿದಿನ ಬೆಳಗ್ಗೆ 8:30 ಅಭಿಷೇಕ ಹೋಮಗಳು ನಡೆಯಲಿದೆ. 11:30 ಮಹಾಮಂಗಳಾರತಿ ನೆರವೇರಲಿದ್ದು, ಸಂಜೆ 6:00 ಭಜನೆ ಹಾಗೂ ದೇವಿಗೆ ಪ್ರತಿದಿನ ವಿಶೇಷ ಅಲಂಕಾರ ಇರಲಿದೆ. 18 October ಸಾಮೂಹಿಕ ಚಂಡಿಕಾ ಹೋಮ ನಡೆಯಲಿದ್ದು, ಭಾಗವಹಿಸುವವರು 101 ರು ನೀಡಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಸರ್ವ ಸೇವೆ, ಹೂವಿನ ಅಲಂಕಾರ ಹಾಗೂ ತುಲಾಭಾರ ಸೇವೆ ಇಚ್ಛಿಸುವ ಭಕ್ತರು ಮುಂಚಿತವಾಗಿ ರಶೀದಿ ಪಡೆಯಬೇಕೆಂದು ಕೋರಲಾಗಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ನಗರದ ಲಗಾನ್ ಕಲ್ಯಾಣ ಮಂದಿರದಲ್ಲಿ ಅಕ್ಟೋಬರ್ 15ರಂದು ಬೆಳಗ್ಗೆ 10:30ಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀರಾಮ್ ಸೇವಾ ಸಂಕಲ್ಪದಿಂದ ಆಯೋಜಿಸಿರುವ ಕಾರ್ಯಕ್ರಮವನ್ನು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಉದ್ಘಾಟಿಸುವರು. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ, ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಾಸಕಿ ಶಾರದಾ ಪೂರ್ಯ ನಾಯ್ಕ್, ಎಂಎಲ್ಸಿ ಡಾ ಧನಂಜಯ ಸರ್ಜಿ, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಹೆಚ್ಚುವರಿ ಪೊಲೀಸ್ ಉಪಾಧೀಕ್ಷಕ ಎಜಿ ಕಾರ್ಯಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಶ್ರೀರಾಮ್ ಫೈನಾನ್ಸ್ ಸಂಸ್ಥೆ ಜಿಎಂಡಿ ಸಿಇಒ ಸುದರ್ಶನ್ ಬಿ ಹೊಳ್ಳ ಅಧ್ಯಕ್ಷತೆ ವಹಿಸುವರು. ಬೆಂಗಳೂರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀಧರ್ ಮಠ್, ಮಂಗಳೂರು ಜೋನಲ್ ಬಿಸ್ನೆಸ್ ಹೆಡ್ ಶರಶ್ಚಂದ್ರ ಭಟ್ ಕಾಕುಂಜೆ, ರೀಜನಲ್ ಬಿಸ್ನೆಸ್ ಹೆಡ್ ಜಾರ್ಜ್ ಡಿಸೋಜಾ ಮತ್ತಿತರರು ಪಾಲ್ಗೊಳ್ಳುವರು. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಿರುವ ಪರಿಸರ ದಸರಾ ಕಾರ್ಯಕ್ರಮವು ಅಬ್ಬಲಗೆರೆಯ ಈಶ್ವರವನದಲ್ಲಿ ದಿನಾಂಕ 15/10/2026 ನಡೆಯಲಿದ್ದು, ಪ್ರೌಢಶಾಲಾ ಮಕ್ಕಳಿಗಾಗಿ ಪರಿಸರ ಕುರಿತಾದ ಚಿತ್ರಕಲೆ ಸ್ಪರ್ಧೆ, ಮರಗಳನ್ನು ಗುರುತಿಸುವ ಸ್ಪರ್ಧೆ ಹಾಗೂ ಪರಿಸರ ರಸಪ್ರಶ್ನೆ ಏರ್ಪಡಿಸಲಾಗಿದ್ದು, ಪಾಲಿಕೆಯ ವತಿಯಿಂದ ಬಹುಮಾನಗಳನ್ನು ನೀಡಲಾಗುವುದು ಹಾಗೂ ಭಾಗವಹಿಸಿದ ಎಲ್ಲರಿಗೂ ಸರ್ಟಿಫಿಕೇಟ್ ನೀಡಲಾಗುವುದು. ಮುಂದಿನ ವಿವರ. ಕನ್ನಡ ಚಿತ್ರರಂಗದ ಸಾಧಕರಿಗೆ ಗೌರವ ಹಾಗೂ ರಾಜ್ ಅನಂತ್ ಗೀತೆಗಳ ಸಂಗೀತ ಸಂಭ್ರಮ ಇವೆಲ್ಲವನ್ನು ಒಳಗೊಂಡ ಶಿವಮೊಗ್ಗ ಸಿನಿ ದಸರಾ ಅಕ್ಟೋಬರ್ 14ರಂದು ಬೆಳಗ್ಗೆ 10ಗಂಟೆಗೆ ಶಿವಮೊಗ್ಗ ನಗರದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸಿನಿಮೊಗೆ ಶಿವಮೊಗ್ಗ ಚಿತ್ರ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಚಲನಚಿತ್ರ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಉದ್ಘಾಟಿಸಲಿದ್ದಾರೆ ಎಂದರು. ಪೋಷಕ ಕಲಾವಿದೆ ಸಂಗೀತ ಅನಿಲ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯ ದೇಶಾದ್ರಿ ಹೊಸ್ಮನಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಬಿವಿ ತುಕಾರಾಮ್ ರಾವ್ ಪಾಲ್ಗೊಳ್ಳಲಿದ್ದಾರೆ. ಸಿನಿಮೊಗೆ ಚಿತ್ರ ಸಮಾಜ ಹಾಗೂ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಗೌರವಿಸಲಾಗುವುದು. ಚಿತ್ರರಂಗದಲ್ಲಿ ಸಾಧನೆ ಮಾಡುತ್ತಿರುವ ಶಿವಮೊಗ್ಗ ನಗರದ ಪ್ರತಿಭೆಗಳಾದ ಗಾರ್ಗಿ ಕಾರೆಹಕ್ಲು, ಚಂದ್ರಶೇಖರ್ ಶಾಸ್ತ್ರಿ, ಚಂದ್ರಶೇಖರ್ ಹಿರೇಗೋಣಗೆರೆ, ದಾನಮ್ಮ, ಶಿವಮೊಗ್ಗ ರಾಮಣ್ಣ ಹಾಗೂ ರಘು ಗುಂಡ್ಲು ಅವರನ್ನು ಸನ್ಮಾನಿಸಲಾಗುವುದು ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮಾತನಾಡಿ, ಉದ್ಘಾಟನೆಯ ಬಳಿಕ ಪ್ರತಿಬಿಂಬ ಶೀರ್ಷಿಕೆಯಡಿ ಮಲೆನಾಡಿನ ಪ್ರತಿಭೆಗಳು ನಿರ್ಮಿಸಿರುವ 10 ಕಿರುಚಿತ್ರಗಳನ್ನು ಪ್ರದರ್ಶಿಸಿ ಸಂವಾದ ನಡೆಸಲಾಗುವುದು. ಮಾಲ್ಗುಡಿ ಡೇಸ್ ಖ್ಯಾತಿಯ ನಟ ಮಾಸ್ಟರ್ ಮಂಜುನಾಥ್ ಹಾಗೂ ಮಾಸ್ಟರ್ ರೋಹಿತ್ ಶ್ರೀನಾಥ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಂವಾದ ನಡೆಸಿಕೊಡಲಿದ್ದಾರೆ ಎಂದರು. ಪೃಥ್ವಿಗೌಡ ನಿರ್ದೇಶನದ ಕಬಂಧ, ಪ್ರಶಾಂತ್ ಸಾಗರ್ ಅವರ ಶರಾವತಿ, ನಾಗರಾಜ್ ನೀಲ್ ಅವರ ದಿ ಗಿಫ್ಟ್, ಮೇದಿನಿ ಕೆಳಮನೆ ಅವರ ದಾಳಿ, ಈಶಾನ್ಯ ಶರ್ಮ ಅವರ ಡಬಲ್ ಟಿಕ್, ನಾಗರಾಜ್ ಕಿತ್ತೂರವರ ಖಾಸಗಿ ಕನಸಿನ ಕಾಗದ, ನವನ್ ಶ್ರೀನಿವಾಸ್ ಅವರ ಗೋಣಿಚೀಲ, ಅನೀಶ್ ಶರ್ಮಾ ಅವರ ಒಡ್ಡಾರಾಧಕ, ನವೀನ್ ತೇಜಸ್ವಿ ಅವರ ಹಬ್ಬ ಹರಿದಿನ ಸುಗ್ಗಿ ಶಿವರಾತ್ರಿ ಹಾಗೂ ವಿದ್ಯಾಲಕ್ಷ್ಮಿ ಪ್ರಹ್ಲಾದ್ ಅವರ ಘಮ ಕಿರುಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಎಂದರು. ಸಂಜೆ ರಾಜ್ ಅನಂತ್ ಗಾನಯಾನ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು, ವಿನಯ್ ಶಿವಮೊಗ್ಗ, ಪೃಥ್ವಿಗೌಡ, ಕಾರ್ತಿಕ್ ನಾಗಲಾಪುರ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಮೇಲ್ವಿನ್ ಲೀಮಾ, ವಿನಯ್, ರಮೇಶ್, ರಾಘವೇಂದ್ರ ರಂಗದೋಳ್ ಹಾಗೂ ವಿಠಲ್ ರಂಗದೋಳ್ ವಾದ್ಯ ಸಂಗೀತದಲ್ಲಿ ಸಾಥ್ ನೀಡಲಿದ್ದಾರೆ. ಇಮ್ಯಾಜಿನ್ ಡ್ಯಾನ್ಸ್ ಸ್ಟುಡಿಯೋ ತಂಡದಿಂದ ಚಿತ್ರಗೀತೆಗಳಿಗೆ ನೃತ್ಯ ಪ್ರದರ್ಶನ ಇರಲಿದೆ ಎಂದರು. ಸಿನಿ ದಸರಾ ಉತ್ಸವ ಸಮಿತಿಯ ಕಾರ್ಯದರ್ಶಿ ಯಶವಂತ್, ವೈದ್ಯನಾಥ್, ವಿನಯ್ ಶಿವಮೊಗ್ಗ, ಜಿ ವಿಜಯಕುಮಾರ್ ಹಾಗೂ ಅನಂತ್ ಮಹೇಶ್ ಇದ್ದರು. ಮುಂದಿನ ವಿವರ. ರಾಜ್ ಅನಂತ್ ಸಿನಿ ಸಂಭ್ರಮದ ಅಂಗವಾಗಿ ಶಿವಮೊಗ್ಗ ನಗರದ ಚಿತ್ರಮಂದಿರಗಳಲ್ಲಿ ಕನ್ನಡದ ಜನಪ್ರಿಯ ಚಿತ್ರಗಳನ್ನು ಪ್ರದರ್ಶಿಸಲಾಗುವುದು. ಅಕ್ಟೋಬರ್ 14ರಂದು ಬೆಳಗ್ಗೆ 8:30ಕ್ಕೆ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಎರಡು ಕನಸು, ಅಕ್ಟೋಬರ್ 16ರಂದು ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್ ಹಾಗೂ ಅಕ್ಟೋಬರ್ 17ರಂದು ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಗಾಳಿಪಟ 2,
October 18 ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು. ಈ ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಮಾಹಿತಿ ನೀಡಿದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
2: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
3: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
4: ನಂದಿನಿ ಪರಿಶುದ್ಧತೆಯ ಪ್ರತೀಕ.
5: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ನಲ್ಮೆಯ ನೆಚ್ಚಿನ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಈ ಎಲ್ಲ ವಿಷಯಗಳು ಒಳಗೊಂಡಿರುತ್ತೆ ಆಯ್ತಾ. ಇದರ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿ ಅಂದ್ರೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ, ಇದು ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಈ ಜವಾಬ್ದಾರಿಯನ್ನ ನಾವು ಮರೆಯುವಂತಿಲ್ಲ, ಏನಂತೀರಾ? ಸೊ ಈಗ ನಿಮ್ಮ ನೆಚ್ಚಿನ ಆರ್ಜಿ ಅರ್ಪಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಕೂಡ ಹೇಳೋಣ ಅಂತ ತಂದಿದ್ದೀನಿ. ಇವತ್ತು ನಿಮ್ಗೆ ಪರಿಚಯ ಮಾಡಿಕೊಡ್ತಿರುವಂತಹ ಒಂದು ಜೀವಿ ಏನಿದೆ, ಒಂಥರ ಸೂಪರ್ ಹೀರೋ ಇದ್ದ ಹಾಗೆ. ರೆಕ್ಕೆ ಬಿಚ್ಚಿದ್ರೆ ಹಾವು, ಆಯುಷ್ ಕೇಳಿದ್ರೆ ಶಾಕ್ ಆಗ್ತೀರಾ. ಹೌದು, ಇವತ್ತು ನಾವು ಮಾತನಾಡ್ತಾ ಇರೋದು ಪ್ರಪಂಚದ ಅತಿ ದೊಡ್ಡ ಪತಂಗ ಅಟ್ಲಾಸ್ ಮಾತ್. ಈ ಒಂದು ಜೀವಿಯ ಬಗ್ಗೆ ನೀವೇನಾದ್ರೂ ಕೇಳಿದಿರಾ? ಹೌದು ಕೇಳುಗರೆ, ಇದು ತುಂಬಾ ವಿಶೇಷವಾಗಿದೆ. ಇದರ ರೆಕ್ಕೆಗಳ ವಿಸ್ತೀರ್ಣ ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಾ? ಅಕ್ಷರಶಃ ನಮ್ಮ ಕೈ ಅಗಲಕ್ಕಿಂತ ದೊಡ್ಡದು, ಅಂದ್ರೆ ಸುಮಾರು 24-30 cm ಇರುತ್ತೆ. ಇದರ ರೆಕ್ಕೆಗಳ ತುದಿಯನ್ನ ಒಮ್ಮೆ ನೋಡಿದ್ರೆ ಸಾಕು, ತೇಡ್ ಕೋಪಗೊಂಡಿರೋ ಹಾವಿನ ತಲೆಯಂತೆ ಕಾಣುತ್ತೆ. ಶತ್ರುಗಳು ಬಂದಾಗ ರೆಕ್ಕೆ ಅಲ್ಲಾಡಿಸಿ ನಾವು ಹಾವು ಅಂತ ಹೆದರಿಸಿ ಓಡಿಸ್ಬಿಡುತ್ತೆ ಕಣ್ರಿ. ಎಲ್ಲದಕ್ಕಿಂತ ಅಚ್ಚರಿಯ ವಿಷಯ ಅಂದ್ರೆ ಈ ಪತಂಗ ಅಥವಾ ಚಿಟ್ಟೆಗೆ ಆಹಾರ ತಿನ್ನೋಕೆ ಬಾಯಿನೇ ಇಲ್ಲ. ಕೋಶದಿಂದ ಹೊರಬಂದ ಮೇಲೆ ಇದು ಏನು ತಿನ್ನಲ್ಲ, ಏನು ಕುಡಿಯಲ್ಲ. ಬಾಯಿ ಇಲ್ಲದ ಕಾರಣ ಕೇವಲ 7-14 ದಿನಗಳು ಮಾತ್ರ ಜೀವಿಸುತ್ತೆ. ಈ ಕಡಿಮೆ ಸಮಯದಲ್ಲಿ ಮರಿಗಳಿಗೆ ಜನ್ಮ ನೀಡಿ ತನ್ನ ಪಯಣ ಮುಗಿಸಿಬಿಡುತ್ತೆ. ಒಂದ್ರೀತಿ ಬೇಸರ ಅಂತ ಅನ್ಸಿದ್ರು ಕೂಡ ಇರುವಷ್ಟು ದಿನ ತನ್ನ ಮಕ್ಕಳಿಗೆ ಜನ್ಮವನ್ನ ನೀಡಿ ಅದನ್ನ ಪೋಷಿಸಿ ತಾನು ಪ್ರಾಣ ಬಿಡುತ್ತೆ. ಇನ್ನು ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹಾಗೆ ಮಲೆನಾಡಿನ ಕಾಡುಗಳಲ್ಲಿ ಮಳೆಗಾಲದ ಸಮಯದಲ್ಲಿ ಇವು ಅಪರೂಪಕ್ಕೆ ಪ್ರತ್ಯಕ್ಷವಾಗುತ್ತೆ. ನಿಸರ್ಗದ ಸೃಷ್ಟಿ ನಿಜಕ್ಕೂ ಅದ್ಭುತ ಅಲ್ವಾ ಕೇಳುಗರೆ? ಖಂಡಿತವಾಗ್ಲು. ಅದಕ್ಕೆ ನಾನು ಮುಂಚೆನೆ ಹೇಳಿದೆ, ಹಾವು ಮತ್ತೆ ಆಯುಷ್ಯ ಅಂತ ಹೇಳುವಾಗ ನಮಗೆ ಈ ಒಂದು ಚಿಟ್ಟೆ ನೆನಪಾಗೋದು ಸಹಜ. ಹಾಗಿದ್ರೆ ಈ ಚಿಟ್ಟೆಯ ವಿಶೇಷತೆ ಇನ್ನೇನಿದೆ, ನಾವು ಈ ಚಿಟ್ಟೆ ಬಗ್ಗೆ ಯಾಕೆ ತಿಳ್ಕೋಬೇಕು? ಅಟ್ಲಾಸ್ ಮಾತ್ ಅಥವಾ ಅಟ್ಲಾಸ್ ಬಟರ್ಫ್ಲೈ ಅಂತಾನೆ ಹೆಸರುವಾಸಿಯಾಗಿರುವಂತಹ ಈ ಚಿಟ್ಟೆಯ ಕುರಿತು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ನಿಮಗಾಗಿ ಕಾದಿದೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ಸೊನೆ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಪಂಚದ ಅತಿ ದೊಡ್ಡ ಗಾತ್ರದ ಕೀಟಗಳ ಜಾತಿಗೆ ಸೇರಿರುವಂತಹ ಅಟ್ಲಾಸ್ ಚಿಟ್ಟೆಯ ಬಗ್ಗೆ ಮಾತನಾಡ್ತಿದ್ದೆ. ಹೌದು, ರೆಕ್ಕೆಗಳಿಗೆ ಹೋಲಿಸಿದ್ರೆ ದೇಹ ಬಹಳಷ್ಟು ಚಿಕ್ಕದಾಗಿದೆ. ರೆಕ್ಕೆಗಳನ್ನ ಬಿಡಿಸಿದಾಗ ಸಾಮಾನ್ಯವಾಗಿ 10-12 ಇಂಚುಗಳಷ್ಟು ಗಾತ್ರ ಕಂಡು ಬರುತ್ತೆ. ಗಂಡು ಪತಂಗಗಳು ಆಂಟೆನಗಳನ್ನ ಹೊಂದಿದ್ದು ಹೆಣ್ಣಿಗಿಂತಲೂ ಗಾತ್ರ ಹಾಗೆ ಭಾರದಲ್ಲಿ ಚಿಕ್ಕದಾಗಿರುತ್ತೆ. ಅಟ್ಲಾಸ್ ಚಿಟ್ಟೆಗಳು ಕೆಂಪು ಬಣ್ಣದಲ್ಲಿ, ಕಿತ್ತಳೆ ಬಣ್ಣದಲ್ಲಿ, ಗುಲಾಬಿ ಬಣ್ಣದಲ್ಲಿ ಹಾಗೆ ಕಪ್ಪು, ಬಿಳುಪು, ನೇರಳೆ, ಇನ್ನು ಕಂದು ವರ್ಣಗಳ ರೆಕ್ಕೆಗಳನ್ನ ಹೊಂದಿದ್ದು ಸಾಕಷ್ಟು ವಿನ್ಯಾಸಗಳನ್ನ ಕೂಡ ಹೊಂದಿರುತ್ತೆ. ಇನ್ನು ಈ ಒಂದು ಪತಂಗಗಳು ನಿಶಾಚಾರಿಗಳಾಗಿರುತ್ತೆ, ಹಾಗೆ ಬೆಳಕಿಗೆ ಆಕರ್ಷಿಸಲ್ಪಡುತ್ತೆ. ರೆಕ್ಕೆಗಳ ಸುಳಿಗಳು ನಾಗಿರ ಹಾವಿನ ತಲೆಗೆ ಹೋಲುತ್ತೆ. ಬೆದರಿದಾಗ ರೆಕ್ಕೆಗಳನ್ನ ಮೇಲಕ್ಕೆತ್ತಿ ಹಾವಿನ ಕುಟುಕುವ ಉಗ್ರ ಕಣಜಗಳ ಅಥವಾ ಜಂತುಗಳ ರೀತಿಯಲ್ಲಿ ಕಾಣುವಂತೆ ಮಾಡುತ್ತೆ. ಇದಲ್ಲದೆ ಶತ್ರುಗಳಿಂದ ತಪ್ಪಿಸಿಕೊಳ್ಳೋಕೆ ವಿಶೇಷ ವಾಸನೆಯ ದ್ರವವನ್ನ ಸುತ್ತಲೂ ಪಸರಿಸುತ್ತೆ. ನಾನು ನಿಮಗಾಗ್ಲೇ ಹೇಳ್ತಾ ಇದ್ದೆ, ಈ ಒಂದು ಚಿಟ್ಟೆ ಏನಿದೆ ಕಡಿಮೆ ಅವಧಿ ಮಾತ್ರ ಬದುಕೋದು, ಆದ್ರೆ ಇರುವಷ್ಟು ಅವಧಿಯಲ್ಲಿ ತನ್ನ ಮಗುವಿಗೆ ಜನ್ಮವನ್ನ ನೀಡಿ ತನ್ನ ಸಂತಾನ ಅಭಿವೃದ್ಧಿಯನ್ನ ಮಾಡುತ್ತೆ. ನಂತರದಲ್ಲಿ ಇದು ಪ್ರಾಣವನ್ನ ಬಿಡುತ್ತೆ ಅಂತ. ಮರಿಹುಳುಗಳು ಹಕ್ಕಿಗಳಿಗೆ ಆಹಾರವಾದ್ರೆ ಪ್ರೌಢ ಪತಂಗಗಳನ್ನ ಬಾವಲಿ, ಗೂಬೆ, ಹಲ್ಲಿ, ಬೆಕ್ಕು, ಕರಡಿ ಹೀಗೆ ಬೇರೆ ಪ್ರಾಣಿಗಳು ಭಕ್ಷಿಸುತ್ತೆ. ಮರಿ ಹಂತದಲ್ಲಿರುವಾಗ ಮಾತ್ರ ಎಲೆಯನ್ನ, ಸಸ್ಯ ಕಾಂಡಗಳನ್ನ ಹಾಗೆ ಕೊರೆದ ಬೇರುಗಳನ್ನ ಭಕ್ಷಿಸುತ್ತಾ ತಾನೇ ನೇಯುವ ಗೂಡಿನಲ್ಲಿ ಬಂದಿಯಾಗ್ಬಿಡತ್ತೆ. ಅಲ್ಲೇ ಪ್ರೌಢ ಹಂತ ತಲುಪಿ ಗೂಡನ್ನ ಸೀಳಿ ಹೊರಬಂದು ಪತಂಗಗಳಾಗಿ ರೂಪಾಂತರ ಹೊಂದುತ್ತೆ. ದೇಹದಲ್ಲಿ ಅಡಕವಾಗಿರುವಂತಹ ದೈಹಿಕ ಒಳ ಶಕ್ತಿಯಿಂದ ಜೀವಿಸುವ ಇವುಗಳಿಗೆ ಪ್ರೌಢಾವಸ್ಥೆಯ ಬಳಿಕ ಕೇವಲ 5-7 ದಿನಗಳಷ್ಟೇ ಆಯಸ್ಸು ಇರುವಂತದ್ದು. ಇನ್ನು ಭಾರತ, ಶ್ರೀಲಂಕಾ ದೇಶಗಳಲ್ಲಿ ಅಟ್ಲಾಸ್ ಪತಂಗಗಳನ್ನ ವಾಣಿಜ್ಯವಾಗಿ ಬಳಸಲಾಗುತ್ತೆ. ಅವುಗಳು ರೇಷ್ಮೆ ಹುಳುವಿಗಿಂತ ಭಿನ್ನವಾಗಿ ಸ್ರವಿಸುವ ಕಕೂನ್ಗಳನ್ನ ಉಣ್ಣೆ ರೀತಿಯ ಬಟ್ಟೆ ನಿರ್ಮಾಣದಲ್ಲಿ ಬಳಸಲಾಗುತ್ತೆ. ಬಟ್ಟೆ ಕೈಚೀಲಗಳಿಗೆ ಹೆಚ್ಚಿನ ಬಾಳಿಕೆ ಬರುತ್ತೆ ಅಂತ ಹೇಳಲಾಗುತ್ತೆ. ನೋಡಿ, ಈ ಒಂದು ಅಟ್ಲಾಸ್ ಚಿಟ್ಟೆ ಏನಿದೆ ಎಷ್ಟೊಂದು ವಿಶೇಷತೆಯನ್ನ ಹೊಂದಿದೆ ಅಲ್ವಾ. ಖಂಡಿತವಾಗ್ಲೂ ಈ ಪತಂಗದ ಗಾತ್ರ ಬೃಹತ್ ಆಗಿರೋದ್ರಿಂದ ಇದಕ್ಕೆ ಅಟ್ಲಾಸ್ ಅಂತ ಹೆಸರಿಡಲಾಗಿದೆ. ಇನ್ನು ಹಾಂಗ್ಕಾಂಗ್ ನಲ್ಲಿ ಇದನ್ನ ಜನರು ಕೋಬ್ರಾ ಹೆಡ್ ಮಾತ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇದರ ರೆಕ್ಕೆಯ ಕೊನೆಗಳು ತೇಟ್ ನಾಗಿರ ಹಾವಿನ ಹಣೆಯಂತೆಯೇ ಕಾಣಿಸುತ್ತೆ. ಇನ್ನು ಪತಂಗವಾದ ಮೇಲೆ ಬಾಯಿನೇ ಇರೋದಿಲ್ವಲ್ಲ, ಹಾಗಾಗಿ ಇದು ಕಟ್ಟರ್ ಪಿಲ್ಲರ್ ಹಂತದಲ್ಲಿದ್ದಾಗ, ಅಂದ್ರೆ ಹುಳು ಹಂತದಲ್ಲಿದ್ದಾಗ ಹಗಲು ರಾತ್ರಿ ಅನ್ನದೆ ಸಿಕ್ಕಾಪಟ್ಟೆ ಎಲೆಗಳನ್ನ ತಿನ್ನುತ್ತೆ. ಇದು ತನ್ನ ತೂಕಕ್ಕಿಂತ 100 ಪಟ್ಟು ಹೆಚ್ಚು ಆಹಾರ ತಿಂದು ಪತಂಗವಾದಾಗ ಬದುಕಕ್ಕೆ ಬೇಕಾದ ಸಂಪೂರ್ಣ ಕೊಬ್ಬು ಹಾಗೆ ಶಕ್ತಿಯನ್ನ ತನ್ನ ದೇಹದಲ್ಲೇನೆ ಶೇಖರಿಸಿಕೊಳ್ಳುತ್ತೆ. ಇದೊಂದು ರೀತಿ ವಿಶೇಷವಾಗಿದೆ ಅಲ್ವಾ. ಹೌದು, ಯಾಕಪ್ಪ ಅಂದ್ರೆ ಈಗ ನನಗೆ ನೆಕ್ಸ್ಟ್ ಆಹಾರ ಸಿಗಲ್ಲ, ನನಗೆ ತಿನ್ನೋಕಾಗಲ್ಲ ಅನ್ನುವಾಗ ಮುಂಚೆನೆ ಆಹಾರವನ್ನ ಸ್ಟೋರೇಜ್ ಮಾಡಿಕೊಂಡು ಅದು ತನ್ನ ಜೀವನವನ್ನ ನಡೆಸುತ್ತೆ. ಹಾಗಿದ್ರೆ ಕೇಳುಗರೆ, ಈ ಒಂದು ಅಟ್ಲಾಸ್ ಚಿಟ್ಟೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಒಂದು ಒಳ್ಳೆಯ ಗೀತೆಯ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಅಟ್ಲಾಸ್ ಚಿಟ್ಟೆ ಅಥವಾ ಅಟ್ಲಾಸ್ ಬಟರ್ಫ್ಲೈ ಬಗ್ಗೆ ಮಾತನಾಡ್ತಾ ಇದೆ. ಈ ಒಂದು ಬಟರ್ಫ್ಲೈ ತುಂಬಾ ವಿಶೇಷವಾಗಿದೆ. ಇದ್ರ ಬಗ್ಗೆ ಕೇಳ್ತಾ ಇರುವಾಗ ವಾವ್, ಈ ರೀತಿ ಕೂಡ ಒಂದು ಜೀವಿ ಇರುತ್ತಾ ಅಂತ ಅನ್ಸುತ್ತೆ. ಹೌದು ಕೇಳುಗರೆ, ಯಾಕಪ್ಪ ಅಂದ್ರೆ ಈ ಒಂದು ಅಟ್ಲಾಸ್ ಪತಂಗ ಏನಿದೆ ಸಾಕಷ್ಟು ವಿಶೇಷತೆ ಹಾಗೆ ಅದ್ಭುತವಾದ ಆಂಟೆನಗಳನ್ನ ಕೂಡ ಹೊಂದಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವುಗಳಿಗೆ ಸೂಪರ್ ಸೆನ್ಸಾರ್ ಮೂಗಿದೆ ಕಣ್ರಿ. ಇನ್ನು ಗಂಡು ಅಟ್ಲಾಸ್ ಪತಂಗಕ್ಕೆ ಅದ್ಭುತವಾದ ಆಂಟೆನಗಳು ಇರುತ್ತೆ. ಇವು ಗಾಳಿಯಲ್ಲಿರುವಂತ ವಾಸನೆಯನ್ನ ಗ್ರಹಿಸುವ ಸೂಪರ್ ಸೆನ್ಸಾರ್ ರೀತಿ ಕೆಲಸ ಮಾಡುತ್ತೆ. ಹೆಣ್ಣು ಪತಂಗ ಬಿಡುಗಡೆ ಮಾಡುವಂತಹ ವಾಸನೆಯನ್ನ ಗಂಡು ಪತಂಗ ಸುಮಾರು 3-5 ಕಿಲೋಮೀಟರ್ ದೂರದಿಂದಲೇ ಗ್ರಹಿಸಿ ಅದನ್ನ ಹುಡುಕಿಕೊಂಡು ಹಾರ ಬರಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಇವು ಕೋಶ ಕಟ್ಟಿಕೊಳ್ಳುವಾಗ ಅಂದ್ರೆ ಕೊಕ್ಕೋನ್ ಅಂತ ನಾವೇನ್ ಕೇಳ್ತೀವಿ, ರೇಷ್ಮೆ ತಯಾರಿಕೆಗೆ ಉತ್ಪಾದಿಸುವ ರೇಷ್ಮೆ ದಾರವು ಅತ್ಯಂತ ಗಟ್ಟಿಯಾಗಿರುತ್ತೆ. ಈ ರೇಷ್ಮೆಯನ್ನ ಫಗಾರ್ ಸಿಲ್ಕ್ ಅಂತ ಕರೀತಾರೆ. ತೈವಾನ್ ನಲ್ಲಿ ಈ ಕೋಶಗಳನ್ನ ಖಾಲಿ ಮಾಡಿದ ನಂತರ ಅವುಗಳನ್ನ ಸಣ್ಣ ಪರ್ಸ್ ಅಥವಾ ಕಾಯಿನ್ ಬ್ಯಾಗ್ ಆಗಿ ಬಳಸಲಾಗುತ್ತೆ. ಎಲ್ಲಾ ಜೀವಿಗಳಲ್ಲೂ ಗಂಡು ಹೆಣ್ಣು ಇರೋ ಹಾಗೇನೆ ಈ ಒಂದು ಅಟ್ಲಾಸ್ ಪತಂಗಗಳಲ್ಲಿ ಕೂಡ ಗಂಡು ಹೆಣ್ಣು ಇರುತ್ತೆ. ಅವುಗಳ ನಡುವೆ ವ್ಯತ್ಯಾಸ ಕೂಡ ಇರುತ್ತೆ. ಹೌದು, ಹೆಣ್ಣು ಅಟ್ಲಾಸ್ ಪತಂಗವು ಗಂಡಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಹಾಗೆ ಇದರ ರೆಕ್ಕೆಗಳು ಅಗಲವಾಗಿರುತ್ತೆ. ಈ ಗಂಡು ಪತಂಗಗಳಿದೆಯಲ್ಲ, ಇದು ಹೆಣ್ಣಿಗಿಂತ ರೆಕ್ಕೆಗಳಲ್ಲಿ ಕೊಂಚ ಚಿಕ್ಕದಾಗಿರುತ್ತೆ. ಅದರ ಆಂಟಿನಗಳು ಹೆಣ್ಣಿಗಿಂತ ಹೆಚ್ಚು ಗರಿಗಳಂತೆ ದಪ್ಪವಾಗಿರುತ್ತೆ. ಸೊ ಈ ಒಂದು ಪತಂಗಗಳ ಬಗ್ಗೆ ಮಾತಾಡುವಾಗ ಸಾಕಷ್ಟು ಖುಷಿಯಾಗುತ್ತೆ, ಆಶ್ಚರ್ಯ ಕೂಡ ಅನ್ಸುತ್ತೆ. ನಾನು ನಿಮಗೆ ಮುಂಚೆನೆ ಹೇಳಿದೆ ಈ ಪತಂಗಗಳಿಗೆ ದೊಡ್ಡದಾದಂಥ ರೆಕ್ಕೆ ಇರುತ್ತೆ ಅಂತ. ಆದರೆ ವಿಮಾನದಷ್ಟು ಶಕ್ತಿಶಾಲಿಯಾಗಿ ಹಾರಾಟವನ್ನು ನಡೆಸೋದಿಲ್ಲ. ಹೌದು, ಇಷ್ಟೊಂದು ದೊಡ್ಡ ರೆಕ್ಕೆಗಳಿದ್ರೂ ಸಹ ಇವುಗಳಿಗೆ ಹೆಚ್ಚು ದೂರ ಹಾರೋಕೆ ಆಗೋದಿಲ್ಲ. ರೆಕ್ಕೆಗಳು ಅತ್ಯಂತ ಭಾರವಾಗಿರುತ್ತೆ. ಇನ್ನು ದೇಹದಲ್ಲಿ ಶಕ್ತಿ ಕಡಿಮೆ ಇರುತ್ತೆ. ಇವು ಗಾಳಿಯ ದಿಕ್ಕಿನಲ್ಲೇ ಹಾರ್ತಾ ಇರುತ್ತೆ. ದಿನದ ಹೆಚ್ಚಿನ ಸಮಯ ಇವು ಮರದ ಕಾಂಡಗಳ ಮೇಲೆ ಸುಮ್ಮನೆ ಕುಳಿತಿರುತ್ತೆ. ಯಾಕಪ್ಪ ಅಂದ್ರೆ ಇವುಗಳಿಗೆ ಶಕ್ತಿ ಕೂಡ ಕಡಿಮೆ ಇರುತ್ತೆ. ನಾನು ನಿಮಗೆ ಮುಂಚೆನೆ ಹೇಳಿದೆ ಇವು ಆಹಾರವನ್ನು ಕೂಡ ಸೇವಿಸೋದಿಲ್ಲ, ಸೇವಿಸೋದಕ್ಕೆ ಬಾಯಿ ಕೂಡ ಇರೋದಿಲ್ಲ ಅಂತ. ಅಟ್ಲಾಸ್ ಪತಂಗಗಳು ನೈಟ್ ಬರ್ಡ್ಸ್ ಇದ್ದಂತೆ. ಇವು ಸಂಪೂರ್ಣವಾಗಿ ರಾತ್ರಿ ವೇಳೆ ಮಾತ್ರ ಕ್ರಿಯಾಶೀಲವಾಗಿರುತ್ತೆ. ಹಗಲಿನಲ್ಲಿ ಮರದ ಎಲೆಗಳ ಮಧ್ಯೆ ಸುಮ್ಮನೆ ವಿಶ್ರಾಂತಿ ಪಡೆಯುತ್ತೆ. ರಾತ್ರಿಯಾದ್ರೆ ಮಾತ್ರ ಗಂಡು ಪತಂಗ ತನ್ನ ಸಂಗಾತಿಯನ್ನ ಹುಡುಕೋಕೆ ಹೊರಡುತ್ತೆ. ಹೆಣ್ಣು ಅಟ್ಲಾಸ್ ಪತಂಗ ತನ್ನ ಅಲ್ಪ ಜೀವಿತಾವಧಿಯಲ್ಲಿ, ಅಂದ್ರೆ ನಾನು ನಿಮಗೆ ಮುಂಚೆನೆ ಹೇಳಿದೆ 7-10 ದಿನಗಳವರೆಗೆ ಮಾತ್ರ ಇದು ಬದುಕಬಲ್ಲದು ಅಂತ, ಆ ಒಂದು ಅಲ್ಪಾವಧಿಯಲ್ಲೇ 150-300 ಮೊಟ್ಟೆಗಳನ್ನ ಇಡುತ್ತೆ. ಅಬ್ಬಬ್ಬಾ, ಬದುಕಿರುವಂತಹ 7-10 ದಿನಗಳ ನಡುವೆನೆ ಇಷ್ಟೊಂದು ಮೊಟ್ಟೆ ಇಡುತ್ತೆ ಅಂದ್ರೆ ಈ ಜೀವಿಗೇನಾದ್ರೂ ಆಯಸ್ಸು ಹೆಚ್ಚು ಇದ್ದಿದ್ರೆ ಇನ್ನಷ್ಟು ಮೊಟ್ಟೆ ಇಡ್ತಿತ್ತು, ಇನ್ನಷ್ಟು ಮರಿ ಮಾಡ್ಬೋದಿತ್ತು ಅಲ್ವಾ? ಸೊ ಇದೊಂದ್ ರೀತಿ ವಿಚಿತ್ರ ಅಂತಾನೆ ಅನ್ಸುತ್ತೆ. ಇನ್ನು ಎಲೆಗಳ ಅಡಿಯಲ್ಲಿ ಮೊಟ್ಟೆ ಇಟ್ಟ ಕೇವಲ 1-2 ದಿನಗಳಲ್ಲಿ ಹೆಣ್ಣು ಪತಂಗ ತನ್ನ ಜೀವನ ಪಯಣ ಮುಗಿಸಿ ಕೊನೆಯುಸಿರೆಳೆಯುತ್ತೆ. ಕೇಳುಗರೆ, ನಾವೆಲ್ಲ ಬದುಕೋಕೆ ತಿಂತೀವಿ, ಆದ್ರೆ ಈ ಅಟ್ಲಾಸ್ ಪತಂಗ ಮಾತ್ರ ಬದುಕೋ ಕೊನೆ ದಿನಗಳಲ್ಲಿ ತಿನ್ನುವುದನ್ನೇ ಬಿಟ್ಟು ಬರೀ ಪ್ರೀತಿ ಮಾಡೋಕೆ ತನ್ನ ಲೈಫ್ ನ ಮುಡಿಪಾಗಿಡುತ್ತೆ. ಎಂತ ಒಂದು ಒಳ್ಳೆ ಎಕ್ಸಾಂಪಲ್ ಅಲ್ವಾ ನಮ್ಗೆಲ್ಲ? ಖಂಡಿತ, ಯಾಕಪ್ಪ ಅಂದ್ರೆ ನಮ್ಗೆ ಅಷ್ಟು ಆಯಸ್ ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ ಹೇಳ್ತೀವಿ. ಆದ್ರೆ ಈ ಒಂದು ಪತಂಗ ಇರುವಂತಹ ಕಡಿಮೆ ಆಯಸ್ಸಿನಲ್ಲಿ ತನ್ನ ಮರಿಗಳಿಗೆ ಜನ್ಮವನ್ನ ನೀಡಿ ಇರುವಷ್ಟು ದಿನ ಖುಷಿ ಖುಷಿಯಾಗಿ ಜೀವನವನ್ನ ನಡೆಸುತ್ತೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಟ್ಲಾಸ್ ಪತಂಗ ಅಥವಾ ಅಟ್ಲಾಸ್ ಬಟರ್ಫ್ಲೈ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686609627 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಎಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ ಹೊರಟಂತಹ ತಾಣ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವುದು ಒಂದು ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ. ಹೌದು, ನಾನು ನಿಮಗೆ ತಿಳಿಸ್ತಾ ಇರುವುದು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ. ಇದು ದಟ್ಟವಾದ ಕಾಡುಗಳು ಮತ್ತು ವನ್ಯಜೀವಿಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಹುಲಿಗಳು, ಆನೆ, ವಿವಿಧ ಪಕ್ಷಿಗಳನ್ನು ನಾವು ಕಾಣಬಹುದು. ಹಾಗೆ ಇಲ್ಲಿ ದೋಣಿ ವಿಹಾರ ಮಾಡಲು ಸುಮಾರು 255 ರೂಪಾಯಿ ಶುಲ್ಕ ಇರುತ್ತೆ. ಸರೋವರದ ತೀರದಲ್ಲಿ ಆನೆಗಳು ಓಡಾಡುವುದನ್ನು ನೋಡಬಹುದು. ವಿವಿಧ ಬಗೆಯ ಮಸಾಲ ಪದಾರ್ಥಗಳ ಗಿಡಗಳನ್ನು ಇಲ್ಲಿ ವೀಕ್ಷಿಸಬಹುದಾಗಿದೆ. ಹಾಗೆ ಆನೆಗಳೊಂದಿಗೆ ಕಾಲ ಕಳೆಯಲು ಮತ್ತೆ ಸವಾರಿ ಮಾಡುವುದಕ್ಕೆ ಕೂಡ ಇದು ಅತ್ಯುತ್ತಮವಾದ ಸ್ಥಳವಾಗಿದೆ. ಹಾಗೆ ಈ ಒಂದು ಸ್ಥಳ ಇರೋದು ಕೇರಳದ ಇಡುಕ್ಕಿ ಜಿಲ್ಲೆಯ ಕುಮಳಿಯ ಬಳಿ ಇದೆ. ಹಾಗೆ ಇದೊಂದು ಪ್ರಸಿದ್ಧ ಪ್ರವಾಸಿ ಹಾಗೆ ಗಿರಿಧಾಮ ತಾಣವಾಗಿದೆ. ಹಾಗಿದ್ರೆ ಈ ಒಂದು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ದಸರಾ ಬೊಂಬೆ ಹಬ್ಬ.
3: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
4: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
2: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
4: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
2: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
4: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
2: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
4: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
2: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯವು ಕೇರಳದ ತೆಕ್ಕಾಡಿಯಲ್ಲಿದೆ. ಇದು ಆನೆ ಮತ್ತು ಹುಲಿ ಮೀಸಲು ಪ್ರದೇಶವೆಂದೇ ಪ್ರಸಿದ್ಧವಾಗಿದೆ. ಈ ಉದ್ಯಾನವನವು 357 ಚದರ ಮೈಲಿ ಭೂಮಿಯನ್ನು ಒಳಗೊಂಡಿದೆ. 2 ಮುಖ್ಯ ನದಿ ಪಂಬಾ ಮತ್ತು ಪೆರಿಯಾರ್ ಉದ್ಯಾನದ ಮೂಲಕ ಹರಿಯುತ್ತೆ. ಈ ಪ್ರದೇಶದಲ್ಲಿ ಸಸ್ಯ ಮತ್ತು ಪ್ರಾಣಿಗಳನ್ನು ರಕ್ಷಿಸಲು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನ ಸಹಾಯ ಮಾಡುತ್ತೆ. ಇನ್ನು ಈ ಉದ್ಯಾನವನವನ್ನು ಸಾಮಾನ್ಯವಾಗಿ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನ ಅಂತಲೇ ಕರೆಯಲಾಗುತ್ತೆ. ಇದು ಸಫಾರಿ, ರಾಫ್ಟಿಂಗ್ ಮತ್ತು ಇತರ ಬೇರೆ ರೀತಿಯ ಆಕ್ಟಿವಿಟೀಸ್ಗಳನ್ನು ಮಾಡುವುದಕ್ಕೋಸ್ಕರ ಸಾವಿರಾರು ಟ್ರಾವೆಲರ್ಸ್ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಏಲಕ್ಕಿ ಬೆಟ್ಟಗಳ ಮಧ್ಯದಲ್ಲಿರುವ ಈ ಉದ್ಯಾನವನದ ಉತ್ತರ ಮತ್ತು ಪೂರ್ವ ಗಡಿಗಳು ಪರ್ವತಗಳಿಂದ ಆವೃತವಾಗಿದೆ. ಸುಮಾರು 266 ಜಾತಿಯ ಪಕ್ಷಿಯನ್ನ ನಾವಿಲ್ಲಿ ಕಾಣಬಹುದು. ಹಾಗೆ ನೀವೇನಾದರೂ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಆಗಿದ್ರಂತೂ ಖಂಡಿತವಾಗ್ಲೂ ಒಳ್ಳೊಳ್ಳೆ ಫೋಟೋಸ್ನ ನೀವಿಲ್ಲಿ ಕ್ಯಾಪ್ಚರ್ ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ 45 ಜಾತಿಯ ಸರೀಸೃಪಗಳನ್ನು ಇಲ್ಲಿ ಕಾಣಬಹುದು. ಹಾಗೆ 160ಕ್ಕೂ ಅಧಿಕ ಜಾತಿಯ ಚಿಟ್ಟೆಗಳು ಇಲ್ಲಿ ಕಾಣ ಸಿಗುತ್ತೆ. ಪ್ರಾಣಿ ಪಕ್ಷಿಗಳನ್ನು ಇಷ್ಟಪಡೋರ್ಗಂತೂ ಈ ಒಂದು ತಾಣ ಹೇಳಿ ಮಾಡಿಸಿದ ಹಾಗಿದೆ ಅಂತಲೇ ಹೇಳಬಹುದು ಅಲ್ವಾ? ಹಾಗೆ ಮಲ್ಲಿಮೇಡು ಯಾತ್ರಾರ್ಥಿಗಳಿಗೆ ಇದು ಪ್ರಮುಖ ಸ್ಥಳವಾಗಿದೆ. ಈ ಹುಲ್ಲುಗಾವಲು ಶಬರಿಮಲೆಯ ಅಯ್ಯಪ್ಪನ ದೇವಾಲಯದ ಒಂದು ನೋಟವನ್ನು ನಮಗೆ ನೀಡುತ್ತೆ. ಜನವರಿಯಲ್ಲಿ ಆಕಾಶದಲ್ಲಿ ಹೊಳೆಯುವ ಬೆಳಕನ್ನು ನೋಡೋದಕ್ಕೆ ಅನೇಕ ಜನರು ಪುಲ್ಲುಮೇಡುಗೆ ಭೇಟಿಯನ್ನು ನೀಡ್ತಾರೆ. ಈ ಬೆಳಕನ್ನು ಆಧ್ಯಾತ್ಮಿಕ ರೂಪದಲ್ಲಿ ದೇವತೆ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಅಯ್ಯಪ್ಪ ಸ್ವಾಮಿ ದೇವರ ಒಂದು ಬೆಳಕು ಇಲ್ಲಿಗೆ ಕೂಡ ಕಾಣಿಸುತ್ತೆ. ಹಾಗೆ ಪೆರಿಯಾಡು ಸರೋವರ, ಇದು ದೊಡ್ಡ ಸರೋವರವಾಗಿದ್ದು ಇದು ಉದ್ಯಾನವನದ ಪ್ರಸಿದ್ಧ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಬಿದಿರಿನ ರಾಫ್ಟಿಂಗ್ ಪ್ರಾರಂಭ ಆಗುತ್ತೆ. ಪ್ರವಾಸವು 3 ಗಂಟೆಗಳ ಕಾಲ ವಿಸ್ತರಿಸುತ್ತೆ. ಮತ್ತೆ ಪ್ರವಾಸಿಗರು ಪ್ರಾಣಿಗಳನ್ನ ನೋಡೋದಕ್ಕೋಸ್ಕರ ಅನೇಕ ಗಂಟೆಗಳು ಕುತ್ಕೊಂಡು ಇಲ್ಲಿ ಕಾಯುವುದನ್ನು ನೋಡಬಹುದಾಗಿದೆ. ಹಾಗೆ ರಾಫ್ಟಿಂಗ್ ಸಮಯದಲ್ಲಿ ಅನೇಕ ಮಾರ್ಗದರ್ಶಕರು ಕೂಡ ಇರ್ತಾರೆ. ಹಾಗೆ ಅವರು ಕೂಡ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ, ಅಲ್ಲಿರುವ ಸಸ್ಯದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ನೀಡ್ತಾರೆ. ಹಾಗೆ ಇಲ್ಲಿ ಸರೋವರದಲ್ಲಿ ದೋಣಿ ವಿಹಾರ ಹಾಗೆ ಪಕ್ಷಿ ವೀಕ್ಷಣೆ ಸಾಮಾನ್ಯವಾಗಿದೆ. ಇನ್ನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಇಲ್ಲಿ ಬಂದು ಅನೇಕ ಪಕ್ಷಿಗಳ ಫೋಟೋನ ಕ್ಲಿಕ್ಕಿಸಿರುವುದು ಕೂಡ ಇದೆ. ಹಾಗೆ ನೀವು ಕೂಡ ಖಂಡಿತವಾಗ್ಲೂ ಇಲ್ಲಿಗೆ ಹೋದ್ರೆ ಫೋಟೋಗಳನ್ನ ತೆಗೆದುಕೊಳ್ಳಬಹುದಾಗಿದೆ. ಹಾಗೆ ಏಲಕ್ಕಿ ಬೆಟ್ಟ ಅಂತ ಹೇಳಿ ಒಂದು ಪ್ರದೇಶ ಇದೆ. ಇದು ಏಲಕ್ಕಿ ತೋಟಗಳನ್ನ ಹೊಂದಿರುವ ಬೆಟ್ಟ. ಬೆಟ್ಟಗಳ ಮೂಲಕ ನೀವು ಬೆಟ್ಟಕ್ಕೆ ಜೀಪ್ ಮೂಲಕ ಹೋಗಬಹುದು. ಹಾಗೆ ಪ್ರವಾಸಿಗರು ಸಾಮಾನ್ಯವಾಗಿ ಉದ್ಯಾನದ ಹೊರಗಿನಿಂದ ಈ ಬೆಟ್ಟಕ್ಕೆ ಪ್ರವಾಸವನ್ನ ಹೋಗ್ತಾರೆ. ಹಾಗಿದ್ರೆ ಈ ಒಂದು ಪ್ರವಾಸಿ ತಾಣದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಪೆರಿಯಾರ್ ಬಗ್ಗೆ, ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆಯೇ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ, ಹಾಗೆ ಇಲ್ಲಿ ಇನ್ನೂ ಏನೆಲ್ಲ ಇದೆ, ನೀವು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೋದರೆ ಏನೆಲ್ಲ ನೋಡಬಹುದು ಅನ್ನೋದಾಗಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಆನೆ ಸಫಾರಿ ಇದೆ, ಇಲ್ಲಿ ಆನೆ ಸಫಾರಿಯನ್ನು ಮಾಡಬಹುದಾಗಿದೆ. ಆನೆ ಸಫಾರಿ, ಜೀಪ್ ಅಥವಾ ಇತರ ಬೇರೆ ಬೇರೆ ರೀತಿಯ ಸಫಾರಿಗಳು ಕೂಡ ಇಲ್ಲಿ ಇರೋದ್ರಿಂದ ನೀವು ಸಫಾರಿಯ ಒಂದು ಎಂಜಾಯ್ಮೆಂಟ್ನ ಮಾಡಬಹುದಾಗಿದೆ. ಹಾಗೆ ಜೀಪ್ ಸಫಾರಿ, ಸಣ್ಣ ಗುಂಪುಗಳಲ್ಲಿ ಉದ್ಯಾನವನವನ್ನು ಅನ್ವೇಷಿಸುವುದಕ್ಕೆ ಬಯಸುವವರಿಗೆ ಜೀಪ್ ಸಫಾರಿ ಬೆಸ್ಟ್ ಅಂತಾನೆ ಹೇಳಬಹುದು. ಹಾಗೆ ಹುಲಿ, ಸಿಂಹ, ಚಿರತೆಯಂತಹ ಪ್ರಾಣಿಗಳನ್ನ ನೀವೇನಾದರೂ ನೋಡಬೇಕು ಅಂತ ಅನ್ಕೊಳ್ತಾ ಇದ್ರೆ, ಅವುಗಳಿಗೋಸ್ಕರ ನೀವು ಹತ್ತಿರದಿಂದ ಆ ಪ್ರಾಣಿಗಳನ್ನ ನೋಡಬೇಕು ಅಂತ ಅನ್ಕೊಳ್ತಿದ್ರೆ ಜೀಪ್ ಸಫಾರಿ ಹೋದ್ರೆ ನಿಮಗೆ ಒಂದು ಒಳ್ಳೆ ಅನುಭವ ಸಿಗುತ್ತೆ ಅಂತಾನೆ ಹೇಳಬಹುದು. ಹಾಗೆ ಪ್ರಾಣಿ ಫೋಟೋಸ್ಗಳನ್ನ ಕೂಡ ತೆಗೆದುಕೊಳ್ಬಹುದಾಗಿದೆ. ಹಾಗೆ ಇಲ್ಲಿ ಸಫಾರಿಗೆ ಟೈಮಿಂಗ್ ಇರುತ್ತೆ, ನೀವು ಫುಲ್ ಡೇ ಕೂಡ ಸಫಾರಿಯನ್ನು ತೆಗೆದುಕೊಳ್ಬಹುದು. ಇಲ್ಲಿ ಡೇ ಸಫಾರಿ ಕೂಡ ಇರುತ್ತೆ, ಈ ನೈಟ್ ಸಫಾರಿ ಕೂಡ ಇರುತ್ತೆ. ಮುಂಜಾನೆಯಿಂದಲೇ ಪ್ರಾರಂಭ ಆಗುತ್ತೆ. ಹಾಗೆ ಡೇ ಸಫಾರಿಯ ಕೊನೆಯ ಒಂದು ಸಫಾರಿ 3 ಗಂಟೆಗೆ ಎಂಡ್ ಆಗುತ್ತೆ. ಹಾಗೆ ರಾತ್ರಿ ಸಫಾರಿ 11:00 ಪ್ರಾರಂಭ ಆಗುತ್ತೆ. ಮುಂಜಾನೆ 3 ತನಕ ಈ ಒಂದು ಸಫಾರಿ ಇರುತ್ತೆ. ಆನೆ ಸಫಾರಿ 30 ನಿಮಿಷಗಳ ಕಾಲ ಇರುತ್ತೆ. ಹಾಗೆ ಪ್ರವಾಸವು ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಪ್ರಾರಂಭ ಆಗುತ್ತೆ, ಮತ್ತೆ ಕೊನೆಯ ಟ್ರಿಪ್ ಸಂಜೆ 5 ಗಂಟೆಗೆ ಪ್ರಾರಂಭ ಆಗುತ್ತೆ. ಹಾಗೆ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹತ್ತಿರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ಮಧುರೈ ಕೊಚ್ಚಿಯಲ್ಲಿದೆ. ಮಧುರೈ ವಿಮಾನ ನಿಲ್ದಾಣವು ತೆಕ್ಕಾಡಿಯಿಂದ 136 ಕಿಲೋಮೀಟರ್ ದೂರದಲ್ಲಿದೆ. ಕೊಚ್ಚಿ ವಿಮಾನ ನಿಲ್ದಾಣವು ತೆಕ್ಕಾಡಿಯಿಂದ 190 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇಲ್ಲಿಗೆ ಬಸ್ ಮೂಲಕ ಕೂಡ ಹೋಗಬಹುದು. ತೆಕ್ಕಾಡಿ ಬಸ್ಗಳು ಲಭ್ಯ ಇದೆ. ತೆಕ್ಕಾಡಿ, ಬೆಂಗಳೂರು, ಚೆನ್ನೈ, ಸೇಲಂ, ತಿರುಚಿ, ಹೊಸೂರು, ವಿಲುಪುರಂ, ಕೃಷ್ಣಗಿರಿ, ಈ ಮೂಲಕ ನೀವು ಬಸ್ನ ಮೂಲಕ ಕೂಡ ಈ ಒಂದು ರೂಟ್ನಲ್ಲಿ ಹೋಗಬಹುದಾಗಿದೆ. ಹಾಗೆ ಹತ್ತಿರದ ರೈಲ್ವೆ ನಿಲ್ದಾಣ ಅಂತ ಹೇಳಿದ್ರೆ ತೆಕ್ಕಾಡಿಯಿಂದ ಇದೆ. 114 ಕಿಲೋಮೀಟರ್ ದೂರದಲ್ಲಿರುವ ಕೊಟ್ಟಾಯಂನಲ್ಲಿ ಇದೆ. ತಿರುವನಂತಪುರಕ್ಕೆ ಚಲಿಸುವ ರೈಲುಗಳು ಕೊಟ್ಟಾಯಂನಲ್ಲಿ ನಿಲ್ಲುತ್ತೆ. ರೈಲುಗಳು ಬಹುತೇಕ ಎಲ್ಲಾ ಪ್ರಮುಖ ನಗರಗಳಲ್ಲೂ ನಿಲ್ಲುತ್ತೆ. ನೀವು ಟ್ರೈನ್ ಮೂಲಕ ಕೂಡ ಹೋಗಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯ ಇವನ್ನ ನಮ್ಮ ಸಂಖ್ಯೆ 9686926260962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನಿಮ್ಮಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ

0: ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನವರಾತ್ರಿಯ 4ನೇ ದಿನದ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೇನೆ. ನಿನ್ನೆ ಮತ್ತು ಮೊನ್ನೆಯ ಸಂಚಿಕೆಯಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ ಮತ್ತು ಚಂದ್ರಘಂಟಾ ದೇವಿಯ ವಿಶೇಷತೆ ಬಗ್ಗೆ ಶಿವಮೊಗ್ಗದ ಸಂದೇಶ್ ಉಪಾಧ್ಯ ಅರ್ಚಕರಿಂದ ಸಾಕಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ದಿನ ಸ್ನೇಹಿತರೆ, ನವರಾತ್ರಿಯ 4ನೆಯ ದಿನವಾಗಿದೆ. ಈ ದಿನದಂದು ದುರ್ಗಾದೇವಿಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಅಂದಾಗೆ ಸ್ನೇಹಿತರೆ, ಆ ಜಗನ್ಮಾತೆ ಈ ನವರಾತ್ರಿಯ ದಿನಗಳಂದು ಶೈಲಪುತ್ರಿಯಾಗಿ, ಬ್ರಹ್ಮಚಾರಿಣಿಯಾಗಿ, ಚಂದ್ರಗಂಟಳಾಗಿ, ಕೂಷ್ಮಾಂಡಳಾಗಿ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿಯಾಗಿ ನಮ್ಮೆಲ್ಲರಿಗೂ ಕೂಡ ಒಳಿತನ ಉಂಟು ಮಾಡ್ತಾಳೆ. ಈ ದಿನ ಸ್ನೇಹಿತರೆ, ಈ ಕೂಷ್ಮಾಂಡ ರೂಪದ ವಿಶೇಷತೆ ಬಗ್ಗೆ ತಿಳಿತಾ ಹೋಗೋಣ. ಅಂದಾಗೆ ಸ್ನೇಹಿತರೆ, ಈ ದಿನ ಕೂಷ್ಮಾಂಡ ರೂಪವನ್ನು ಯಾಕೆ ಪಡಿತಾಳೆ ತಾಯಿ, ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಯೋದಾದರೆ, ಕೂಷ್ಮಾಂಡದೇವಿ ದುರ್ಗಾದೇವಿಯ 4ನೇ ಅವತಾರ. ಬ್ರಹ್ಮಾಂಡದ ಸೃಷ್ಟಿಕರ್ತೆಯಾಗಿದ್ದಾಳೆ ಈ ಕೂಷ್ಮಾಂಡದೇವಿ. ಈ ದೇವಿಯು 8 ಕೈಗಳನ್ನು ಹೊಂದಿದ್ದು ಕುಂಬಳಕಾಯಿಯನ್ನು ತುಂಬನೇ ಇಷ್ಟಪಡ್ತಾಳಂತೆ. ಸೊ ಅದಕ್ಕೋಸ್ಕರ ಅವಳನ್ನು ಕೂಷ್ಮಾಂಡ ಅಂತ ಕರೆಯಲಾಗುತ್ತೆ. ದುರ್ಗಾದೇವಿಯ 4ನೇ ರೂಪವೇ ಕೂಷ್ಮಾಂಡದೇವಿ. ಈ ದೇವಿಯನ್ನು ನವರಾತ್ರಿಯ 4ನೇ ದಿನದಂದು ಪೂಜಿಸಲಾಗುತ್ತೆ. ಕೂಷ್ಮ ಅಂದರೆ ಸೂಕ್ಷ್ಮ, ಅಂಡ ಎಂದರೆ ಬೀಜ. ಹೀಗೆ ಅತ್ಯಂತ ಸೂಕ್ಷ್ಮವಾದ ಬೀಜದ ರೂಪದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನು ತನ್ನ ಗರ್ಭದಲ್ಲಿ ಹೊಂದಿರುವಂತಹ ಮಹಾತಾಯಿ ಈ ಕೂಷ್ಮಾಂಡ ದೇವಿ. ಬ್ರಹ್ಮಾಂಡದ ತಾಯಿ ಅಂತಲೇ ಕರೀತಾರೆ. ಈ ಜಗತ್ತಿನಲ್ಲಿ ಸರ್ವಸ್ವವು ಕೂಡ ಅವಳದ್ದೇ ಉತ್ಪತ್ತಿ. ಇಂತಹ ಕೂಷ್ಮಾಂಡ ದೇವಿ ಮಾತೃತ್ವದ ಸಂಕೇತವಾಗಿದೆ. ಅಷ್ಟೇ ಅಲ್ಲದೆ ಕೂಷ್ಮಾಂಡದೇವಿ ಸೃಷ್ಟಿಕರ್ತೆಯಾಗಿದ್ದು ತನ್ನ ನಗುವಿನಿಂದಲೇ ಜಗತ್ತನ್ನು ಸೃಷ್ಟಿಸಿದಳೆಂದು ನಂಬಲಾಗಿದೆ. ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಬೂದುಗುಂಬಳಕಾಯಿ ಎಂದರ್ಥ ಆಗತ್ತೆ. ಕೂಷ್ಮಾಂಡದೇವಿಗೆ ಬೂದುಗುಂಬಳಕಾಯಿ ತುಂಬ ಇಷ್ಟ ಅಂತ ಹೇಳಲಾಗತ್ತೆ. ಈ ದೇವಿಯ ವಾಹನ ಸಿಂಹವಾಗಿದೆ ಸ್ನೇಹಿತರೆ. ಕೂಷ್ಮಾಂಡದೇವಿಯ ಆರಾಧನೆಯಿಂದ ಆರೋಗ್ಯ, ಸಂಪತ್ತು, ಯಶಸ್ಸು ಸಿಗತ್ತೆ ಮತ್ತು ರೋಗ ರುಜಿನಗಳು, ಸಂಕಷ್ಟಗಳು ದೂರವಾಗ್ತವೆ ಕೂಷ್ಮಾಂಡದೇವಿಯನ್ನು ಆರಾಧನೆ ಮಾಡಿದ್ರೆ. ಕೂಷ್ಮಾಂಡದೇವಿಯನ್ನು ನವರಾತ್ರಿಯ 4ನೇ ದಿನ ವಿಶೇಷವಾಗಿ ಪೂಜೆ ಮಾಡಲಾಗತ್ತೆ. ಇವಳು 8 ಕೈಗಳನ್ನು ಹೊಂದಿರುವಂತಹ ಮಹಾತಾಯಿ ಆದಿಶಕ್ತಿ. 8 ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಚಕ್ರ, ಗದೆ, ಜಪಮಾಲೆ ಮತ್ತು ಅಮೃತ ತುಂಬಿದ ಕಲಶ ಇರುತ್ತೆ. ನಾನಾಗಲೇ ಹೇಳ್ದಾಗೆ ಕೂಷ್ಮಾಂಡದೇವಿಯನ್ನು ಪೂಜೆ ಮಾಡೋದ್ರಿಂದ ಆಯಸ್ಸು, ಆರೋಗ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ. ಅವಳ ಆರಾಧನೆಯು ಸಂಪತ್ತು, ಆಯಸ್ಸು, ಯಶಸ್ಸು ಮತ್ತು ಸಮೃದ್ಧಿಯನ್ನು ಕೂಡ ನೀಡುತ್ತೆ. ರೋಗ, ದುಃಖ, ಋಣ, ದಾರಿದ್ರ್ಯದಂತಹ ಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ ಈ ತಾಯಿ, ಈ ಜಗನ್ಮಾತೆ. ಜ್ಞಾನದ ಬೆಳಕನ್ನು ನೀಡುವಂಥವಳು ಈ ಮಹಾತಾಯಿ ಮಹಾದುರ್ಗೆ. ಈ ದಿನ ದುರ್ಗಾದೇವಿಯ 4ನೇ ರೂಪವಾದ ಕೂಷ್ಮಾಂಡದೇವಿ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಯೋಣ. ಆ ಎಲ್ಲ ಮಾಹಿತಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ನವರಾತ್ರಿಯ 4ನೇ ದಿನದಂದು ದುರ್ಗಾದೇವಿಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದೆ. ಅಂದಾಗೆ ಸ್ನೇಹಿತರೆ, ಕೂಷ್ಮಾಂಡ ದೇವಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳಿಸ್ಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂದೇಶ್ ಉಪಾಧ್ಯ ಅರ್ಚಕರಿದ್ದಾರೆ. ತಡ ಮಾಡೋದು ಬೇಡ, ಅವರಿಂದ ಕೂಷ್ಮಾಂಡ ದೇವಿಯ ಬಗ್ಗೆ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ, ಶುಭೋದಯ. 4ನೇ ದಿನದ ಅವತಾರವಾಗಿರುವಂತಹ ಕೂಷ್ಮಾಂಡ ದೇವಿಯ ಬಗ್ಗೆ ಹೇಳಲು ಹೆಮ್ಮೆ ಎನ್ನಿಸುತ್ತದೆ. ತಾಯಿಯು ಜಗತ್ತಿನ ಸೃಷ್ಟಿ, ಜಗತ್ತನ್ನ ಬ್ರಹ್ಮ ಸೃಷ್ಟಿಸುತ್ತಾನೆ ಎಂಬುದು ಎಷ್ಟು ಸತ್ಯವೋ ತಾಯಿಯೂ ಜಗತ್ತನ್ನ ಸೃಷ್ಟಿಸಿದ್ದಾಳೆ ಅನ್ನುವುದು ಅಷ್ಟೇ ಸತ್ಯ. ತಾಯಿಯೇ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತಹ ಏಕೈಕವಾಗಿರುವಂತಹ ಮಾರ್ಗ. ಯಾಕೆಂದರೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ತಾಯಿಯ ಜೊತೆಗೆ ತಂದೆಯೂ ಕೂಡ ಸೇರಿಕೊಂಡು ನಮ್ಮ ಎಲ್ಲ ದುಷ್ಟ ದುಮ್ಮಾನಗಳನ್ನೆಲ್ಲ ದೂರೀಕರಿಸುವುದು ಹೇಗೆಯೇ ಸತ್ಯವೆನಿಸುತ್ತದೆಯೋ ಹಾಗೆಯೇ ತಾಯಿಯೇ ಪ್ರಧಾನ ಭೂಮಿಕೆಯಲ್ಲಿ ಇದ್ದು ಸೃಷ್ಟಿಯಾಗಿರಬಹುದು, ಸ್ಥಿತಿಯಾಗಿರಬಹುದು, ಲಯಕಾರಕಗಳನ್ನು ಕೂಡ ಮಾಡಿರುತ್ತಾಳೆ. ಯಾಕೆಂದರೆ ಸೃಷ್ಟಿಯ ರೂಪದಲ್ಲಿ ತಾಯಿಯನ್ನು ಕಂಡಿದ್ದೇವೆ, ಸ್ಥಿತಿಯ ರೂಪದಲ್ಲಿ ನಮ್ಮನ್ನೆಲ್ಲ ನಡೆಸುವಂತಹವಳು ಕೂಡ ತಾಯಿಯೇ ಆಗಿದ್ದಾಳೆ. ಹಾಗೆಯೇ ಲಯಕಾರಕನಾಗಿರತಕ್ಕಂತಹ ಶಿವನ ಅಂಶದಲ್ಲಿ ಇರುವಂತಹ ತಾಯಿಯೂ ಕೂಡ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ್ದಾಳೆ. ಹಾಗಾಗಿ ಲಯಕಾರಕಳಾಗಿಯೂ ಕೂಡ ಆ ತಾಯಿಯು ಇದ್ದಾಳೆ. ಇಂತಹ ಎಲ್ಲ ಸ್ಥಿತಿಗಳಲ್ಲೂ ಕೂಡ ತಾಯಿಯ ಅವಶ್ಯಕತೆಯು ನಮಗೆ ಅತ್ಯಗತ್ಯವಾಗಿದೆ. ಅಂತೆಯೇ ಕೂಷ್ಮಾಂಡ ದೇವಿಯು ತನ್ನ ಸ್ವಲ್ಪ ಉಷ್ಣತೆಯ ಅಂಶದಲ್ಲಿ ಜಗತ್ತನ್ನ ಸೃಷ್ಟಿಸುತ್ತಾಳೆ ಎಂಬುದೇ ಈ ಕೂಷ್ಮಾಂಡ ದೇವಿಯ ಹೆಸರು. ಜಗತ್ತು ಕೂಷ್ಮಾಂಡ ಎಂದರೆ ಬ್ರಹ್ಮಾಂಡ. ಇದು ಅತ್ಯಂತ ಶೂನ್ಯಾಕಾರದಲ್ಲಿರುವಂತಹ ಜಗತ್ತನ್ನ ಸೃಷ್ಟಿಸುವಂತಹ ಕೆಲಸಗಳು ಆ ಭಗವತಿಯು ಮಾಡುತ್ತಾಳೆ. ಸೃಷ್ಟಿ ಸ್ಥಿತಿ, ಯಾಕೆಂದರೆ ಜಗತ್ತಲ್ಲಿ ಬೇಕಾಗುವಂತಹ ಬೆಳಕನ್ನ ಆ ಸೂರ್ಯದೇವನೇ ಆಗಿರುವಂತಹ ತಾಯಿಯು ಜಗತ್ತಿನಲ್ಲಿ ಇರುವ ಎಲ್ಲ ಚರಾಚರ ಜೀವಿಗಳಿಗೂ ಕೂಡ ಬೆಳಕನ್ನು ನೀಡಿ ಅದನ್ನು ಸ್ಥಿತಿ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಅವಳು ಬ್ರಹ್ಮನ ಸ್ಥಾನವನ್ನೇ ಪಡೆಯುತ್ತಾಳೆ. ಅಂತಹ ಕೂಷ್ಮಾಂಡ ದೇವಿಯು ಜಗತ್ತಿನಲ್ಲಿ ಇರುವಂತಹ ಅಸಮಾಧಾನ, ಕ್ಲೇಶ ಇವುಗಳನ್ನೆಲ್ಲ ದೂರೀಕರಿಸುವಂತಹ ಉದ್ದೇಶದಿಂದ ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ನಮ್ಮೆಲ್ಲರ ಜೀವನಗಳನ್ನು ಕತ್ತಲೆಯಿಂದ ಬೆಳಕಿನೊಳಗೆ ತೆಗೆದುಕೊಂಡುವ ಅಂತಹ ಕೆಲಸವನ್ನು ತಾಯಿಯು ಮಾಡುತ್ತಾಳೆ. ಈ ರೀತಿಯಾಗಿರುವಂತಹ ಕೂಷ್ಮಾಂಡ ಎಂದರೆ ಮತ್ತೊಮ್ಮೆ ಹೇಳುತ್ತೇನೆ ಬ್ರಹ್ಮಾಂಡ. ಸ್ವಲ್ಪ ಉಷ್ಣತೆಯಲ್ಲಿ ಜಗತ್ತನ್ನ ಬೆಳಗುವಂತಹ ಕೆಲಸವೇ ಕೂಷ್ಮಾಂಡ ದೇವಿಯ ಕೆಲಸ. ಹಾಗಾಗಿ ಜಗತ್ತಿನಲ್ಲಿ ಇರುವ ಎಲ್ಲ ಮನುಷ್ಯರ, ಪ್ರಾಣಿಗಳ ಮತ್ತು ಜೀವಿಗಳಿಗೆ ಬೆಳಕನ್ನು ಚೆಲ್ಲುವಂತಹ ಕೆಲಸ ಆ ಕೂಷ್ಮಾಂಡ ದೇವಿಯು 4ನೇ ಅವತಾರದಲ್ಲಿ ಮಾಡುತ್ತಾಳೆ. ಇವಳು ಕೂಡ ನಮ್ಮ ಜಗತ್ತಿನ ಪ್ರಭಾವ ದೇವಿಗಳಲ್ಲಿ 4ನೇ ಅವತಾರದಿಂದ ಇದ್ದು ನಮ್ಮೆಲ್ಲರನ್ನ ಪಾಲಿಸುತ್ತಾಳೆ ಎಂಬುದನ್ನ ಈ ಸಮಯದಲ್ಲಿ ಹೇಳಬಯಸುತ್ತೇನೆ. ಧನ್ಯವಾದಗಳು.
2: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು. ನವರಾತ್ರಿಯ 4ನೆಯ ದಿನದಂದು ದುರ್ಗಾದೇವಿಯು ಕೂಷ್ಮಾಂಡ ದೇವಿಯ ರೂಪವನ್ನ ಪಡಿತಾಳೆ. ನಾನಾಗ್ಲೇ ಹೇಳ್ದಾಗೆ ಕೂಷ್ಮ ಅಂದ್ರೆ ಸೂಕ್ಷ್ಮ, ಅಂಡ ಎಂದರೆ ಬೀಜ. ಈ ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಬೀಜದ ರೂಪದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನು ತನ್ನ ಗರ್ಭದಲ್ಲಿ ಹೊಂದಿರುವಂತಹ ಮಹಾತಾಯಿ ಯಾರಪ್ಪ ಅಂದರೆ ಅವಳೇ ದುರ್ಗಾಮಾತೆಯ ರೂಪ ಪಡೆದಂತಹ ಕೂಷ್ಮಾಂಡ ದೇವಿ. ಈ ದೇವಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಸಂದೇಶ್ ಉಪಾಧ್ಯಾಯ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸೊ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ದುರ್ಗಾದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯ ವಿಶೇಷತೆ ಬಗ್ಗೆ ಶಿವಮೊಗ್ಗದ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂದೇಶ್ ಉಪಾಧ್ಯಾಯ ಅವರಿಂದ ಆಸಕ್ತಿಕರ ವಿಷಯಗಳನ್ನು ತಿಳ್ಕೊಂಡ್ವಿ ಕೂಷ್ಮಾಂಡ ದೇವಿಯ ಬಗ್ಗೆ. ಇಲ್ಲಿ ಕು ಅಂದರೆ ಸ್ವಲ್ಪ, ಉಷ್ಮ ಅಂದರೆ ಉಷ್ಣತೆ ಅಥವಾ ಶಕ್ತಿ ಅಂತ ಆಗತ್ತೆ. ಜೊತೆಗೆ ಅಂಡ ಎಂದರೆ ಬ್ರಹ್ಮಾಂಡ ಅಥವಾ ಮೊಟ್ಟೆ ಎಂದರ್ಥ ಆಗತ್ತೆ. ಅಂದರೆ ಮಂದಹಾಸದಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಆದಿಶಕ್ತಿ ಈಕೆ ಆಗಿದ್ದಾಳೆ ಸ್ನೇಹಿತರೆ. ಈ ದೇವಿಯು ಸೂರ್ಯಮಂಡಲದ ಮಧ್ಯಭಾಗದಲ್ಲಿ ನೆಲೆಸಿದ್ದಾಳೆ ಅನ್ನುವಂತಹ ಪ್ರತೀತಿ ಕೂಡ ಇದೆ. ಸೂರ್ಯನಿಗೆ ಬೆಳಕು ಮತ್ತು ಶಕ್ತಿಯನ್ನು ನೀಡುವವಳು ಇವಳೆ. ಅವಳೇ ಕೂಷ್ಮಾಂಡ ದೇವಿ, ಆದಿಶಕ್ತಿ, ಮಹಾಶಕ್ತಿಯಾಗಿ ಇಡೀ ಜಗತ್ತನ್ನೇ ಕಾಪಾಡುವಂತಹ ತಾಯಿ ಆಗಿದ್ದಾಳೆ. ಇಂತಹ ತಾಯಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಶಿವಮೊಗ್ಗದ ಅರ್ಚನಾ ಮಂಜುನಾಥ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ. ಅವರಿಂದ ಮತ್ತಷ್ಟು ವಿಷಯಗಳನ್ನು ಕೇಳೋಣ.
3: ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಮಂಜುನಾಥ್, ಶಿವಮೊಗ್ಗದಿಂದ. ಎಲ್ಲರಿಗೂ ಶರದ್ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ನವರಾತ್ರಿಯ ನಾಲ್ಕನೇ ದಿನದಲ್ಲಿ ಇದ್ದೇವೆ. ಇವತ್ತು ವಿಶೇಷವಾಗಿ ಪರಬ್ರಹ್ಮ ಶಕ್ತಿಯಾಗಿರುವ ಭಕ್ತರನ್ನು ಉದ್ಧರಿಸುವ ಜಗನ್ಮಾತೆಯನ್ನು ಶರನ್ ನವರಾತ್ರಿಯ ನಾಲ್ಕನೇ ಅವತಾರವನ್ನು ಅಂದರೆ ಕೂಷ್ಮಾಂಡದೇವಿಯನ್ನು ಆರಾಧಿಸ್ತಾ ಇದ್ದೇವೆ. ಈ ಕೂಷ್ಮಾಂಡದೇವಿಯ ಕಥೆಯೇ ಒಂದು ರೋಚಕವಾಗಿದೆ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವ ದೇವಿ ಎನ್ನುವುದಕ್ಕೆ ಆಕೆಯನ್ನು ಕೂಷ್ಮಾಂಡದೇವಿ ಅಂತ ಕರೀತಾರೆ. ಕೂಷ್ಮಾಂಡದೇವಿಗೆ ಸಂಬಂಧಿಸಿದಂತೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಈ ಕೂಷ್ಮಾಂಡದೇವಿ ಈ ಜಗತ್ತು ಸೃಷ್ಟಿಯಾಗುವ ಮುಂಚೆ ಅಥವಾ ಬ್ರಹ್ಮಾಂಡವೇ ಇರದಂತಹ ಸಂದರ್ಭದಲ್ಲಿ ಆ ವಿಶೇಷವಾದ ಚೇತನಾ ಶಕ್ತಿ ಈ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಹೀಗೆ ಮಾಡುತ್ತೆ ಅಂದರೆ ಒಂದು ದಿನ ಈ ಜಗತ್ತು ಕತ್ತಲೆಯ ಅಂಧಕಾರದಿಂದ ತುಂಬಿ ಹೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕೂಷ್ಮಾಂಡದೇವಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಳ್ತಾಳೆ. ಯಾರದ್ದೋ ಸಹಾಯದಿಂದಲ್ಲ, ಸಹಕಾರದಿಂದಲೂ ಅಲ್ಲ, ಆಕೆ ಸೃಷ್ಟಿ ಮಾಡಲಿಲ್ಲ. ಆಕೆ ತನ್ನ ಒಂದು ನಗುವಿನಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುವಂತಹ ಶಕ್ತಿ ಅವಳಿಗಿರುತ್ತೆ. ಈ ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ಇದರ ಪಾಲನೆ, ಸಂರಕ್ಷಣೆ, ದುಷ್ಟರನ್ನು ಸಂಹಾರ ಮಾಡುವ ವಿಶಿಷ್ಟ ಶಕ್ತಿ ಹೊಂದಿದ ದೇವತೆಗಳನ್ನು ಸಹ ಆಕೆ ಸೃಷ್ಟಿ ಮಾಡ್ತಾಳೆ. ಅನಂತರ ಬ್ರಹ್ಮಾಂಡದಲ್ಲಿ ಗ್ರಹಗಳು, ಸೌರವ್ಯೂಹಗಳು ಎಲ್ಲವನ್ನೂ ಆಕೆ ಸೃಷ್ಟಿ ಮಾಡ್ತಾಳೆ. ಇದಕ್ಕೆಲ್ಲದಕ್ಕಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ವಿಶೇಷವಾದ ಚೇತನಾ ಶಕ್ತಿಯೊಂದಿಗೆ ಆಕೆ ಸೃಷ್ಟಿ ಮಾಡ್ತಾಳೆ. ಬ್ರಹ್ಮನಿಗೆ ಸೃಷ್ಟಿ ಕೆಲಸವನ್ನು ವಹಿಸಿದರೆ ವಿಷ್ಣುವಿಗೆ ಆ ಸೃಷ್ಟಿಸಿದ ಜಗತ್ತನ್ನು ಸಂರಕ್ಷಿಸೋ ಕೆಲಸವನ್ನು ಕೊಡ್ತಾಳೆ. ಭೂಮಿಗೆ ಭಾರವಾದದ್ದನ್ನು ಸಂಹರಿಸೋ ಕೆಲಸವನ್ನು ಅದು ರುದ್ರನಿಗೆ ಒಪ್ಪಿಸ್ತಾಳೆ. ಇವರ ಕೆಲಸಕ್ಕೆ ಅನುಕೂಲವಾಗಲು ಉಳಿದ ದೇವತೆಗಳನ್ನು ಸಹ ಆಕೆ ಸೃಷ್ಟಿ ಮಾಡ್ತಾಳೆ. ಹಾಗೆಯೇ ಬ್ರಹ್ಮನಿಗೆ ಸರಸ್ವತಿಯನ್ನು, ವಿಷ್ಣುವಿಗೆ ಲಕ್ಷ್ಮಿಯನ್ನು, ಶಿವನಿಗೆ ಶಕ್ತಿಯನ್ನು ಸಹ ಸೃಷ್ಟಿ ಮಾಡಿ ಬ್ರಹ್ಮಾಂಡದ ಜವಾಬ್ದಾರಿಯನ್ನು ಅವರಿಗೆ ವಹಿಸ್ತಾಳೆ. ಹೀಗೆ ವಿಶೇಷವಾದ ಶಕ್ತಿ ಹೊಂದಿರುವ ದೇವಿಯಾದರೂ ಇದ್ದಾರೆ ಅಂದರೆ ಅದೇ ಕೂಷ್ಮಾಂಡದೇವಿ. ಕೂಷ್ಮಾಂಡ ಎಂದರೆ ಬೂದುಗುಂಬಳಕಾಯಿ. ಈ ಬ್ರಹ್ಮಾಂಡವೇ ಕುಂಬಳದ ಕಾಯಿಯ ಆಕಾರದಲ್ಲಿದೆ. ಈ ಬ್ರಹ್ಮಾಂಡದಲ್ಲಿರುವ ಚರಾಚರ ವಸ್ತುಗಳೆಲ್ಲವನ್ನೂ ಸೃಷ್ಟಿಯೇ ಶಕ್ತಿಯಾಗಿರುತ್ತೆ. ಅಂದರೆ ಅದು ಕೂಷ್ಮಾಂಡದೇವಿಗೆ ಮಾತ್ರ ಇದನ್ನು ಸೃಷ್ಟಿ ಮಾಡೋ ಶಕ್ತಿ ಇರುತ್ತೆ. ಕೂಷ್ಮಾಂಡದೇವಿಯನ್ನು ನಾವು ಪೂಜಿಸೋದ್ರಿಂದ ನಮ್ಮಲ್ಲಿ ವಿಶಿಷ್ಟವಾದಂತಹ ಶಕ್ತಿಗಳು ಸೃಷ್ಟಿಯಾಗ್ತವೆ, ಉತ್ತಮ ಗುಣಗಳು ಬೆಳೀತವೆ. ಹಾಗಾಗಿ ಈ ನಾಲ್ಕನೇ ದಿನ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸೋದ್ರಿಂದ, ಪೂಜಿಸೋದ್ರಿಂದ, ಅಷ್ಟೋತ್ರಗಳನ್ನ ಮಾಡೋದ್ರಿಂದ, ಇಲ್ಲ ನಾಮಜಪ ಮಾಡೋದರಿಂದ ಆಕೆಯ ಸಂತೃಪ್ತಳಾಗ್ತಾಳೆ. ಇದು ಆಕೆಗೆ ಪ್ರೀತಿಯಾಗುತ್ತೆ. ಮತ್ತು ಇದು ಈ ದಿನ ಇವೆಲ್ಲವನ್ನ ಮಾಡೋದು ಅತ್ಯಂತ ಶ್ರೇಷ್ಠವಾದ ಕೆಲಸ ಅಂತ ಕೂಡ ಹೇಳಲಾಗತ್ತೆ. ಅವಳು ಸಿಂಹ ವಾಹಿನಿಯಾಗಿರ್ತಾಳೆ. 8 ಕೈಗಳಿರುತ್ತೆ. ಭಕ್ತರನ್ನು ಉದ್ಧರಿಸುವ ಸಲುವಾಗಿ ಆಕೆ ಭೂವಿಗೆ ಬಂದಿರ್ತಾಳೆ. ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧವನ್ನು ಹಿಡಿದಿರ್ತಾಳೆ. ಒಂದು ಕೈಯಲ್ಲಿ ಕಮಂಡಲ, ಮತ್ತೊಂದರಲ್ಲಿ ಅಮೃತ ತುಂಬಿದ ಗಡುಗೆ, ನಂತರದಲ್ಲಿ ಬಿಲ್ಲು, ಬಾಣ, ಗದೆ, ಜಪಮಾಲೆ, ಕಮಲದ ಹೂವು, ಚಕ್ರ, ಅಭಯಹಸ್ತ ಮುಂತಾದವುಗಳನ್ನು ಈಕೆ ತನ್ನ ಕೈಗಳಲ್ಲಿ ಹೊಂದಿರ್ತಾಳೆ. ಮತ್ತು ಎರಡು ಕೈಗಳಲ್ಲಿ ಜನರನ್ನು ಆಶೀರ್ವದಿಸ್ತಾ ಇರ್ತಾಳೆ. ಕೂಷ್ಮಾಂಡದಿಂದ ಅಂದರೆ ಬೂದುಗುಂಬಳಕಾಯಿಯಿಂದ ಮಾಡಿದ ಯಾವುದಾದರೂ ಪದಾರ್ಥವನ್ನು ಆಕೆಗೆ ನೈವೇದ್ಯ ಮಾಡಿದರೆ ದೇವಿಯ ವಿಶೇಷವಾದ ಕೃಪೆ ಅವರಿಗೆ ದೊರೆಯುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಎಲ್ಲ ಭಕ್ತರು ಸಹ ಈ ನವರಾತ್ರಿಯ ನಾಲ್ಕನೇ ದಿನ ಭಕ್ತಿ ಶ್ರದ್ಧೆಯಿಂದ ಆ ದೇವಿಯನ್ನು ಸ್ಮರಿಸೋಣ ಮತ್ತು ಭಜಿಸೋಣ. ಎಲ್ಲರೂ ಸಹ ದೇವಿಯ ಮಂತ್ರವನ್ನು ಜಪಿಸುವುದರ ಮೂಲಕ ಕೂಷ್ಮಾಂಡ ದೇವಿಯ ಕೃಪೆಗೆ ಪಾತ್ರರಾಗೋಣ. ದೇವಿಯ ಮಂತ್ರ ಈ ರೀತಿಯಾಗಿದೆ. ಓಂ ದೇವಿ ಕೂಷ್ಮಾಂಡಾಯೇ ನಮೋ ನಮಃ. ಈ ಮಂತ್ರವನ್ನು ನೀವು 21 ಬಾರಿ ಅಥವಾ 108 ಬಾರಿ, ನಿಮಗೆ ಆದಷ್ಟು ಸಲ ಇದನ್ನು ಜಪಿಸಬಹುದಾಗಿರುತ್ತೆ. ಹಾಗೆ ಮತ್ತೊಂದು ಶ್ಲೋಕವಿದೆ. ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಈ ಪಠನೆಯಿಂದ ನಿಮ್ಮ ದಾರಿದ್ರ್ಯಗಳೆಲ್ಲ ದೂರವಾಗೋದ್ರಲ್ಲಿ ಸಂಶಯವೇ ಇಲ್ಲ. ಹಾಗೆ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿಗಳು ಸಹ ಇದರಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಕೂಷ್ಮಾಂಡ ದೇವಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಖಾದ್ಯವನ್ನು ನೈವೇದ್ಯ ಮಾಡಬಹುದಾಗಿರುತ್ತೆ. ಕೃಷ್ಣ ಕಮಲದ ಹೂವಿನಿಂದ ಪೂಜಿಸಿದರೆ ಶ್ರೇಷ್ಠ ಅಂತ ಕೂಡ ಹೇಳಲಾಗುತ್ತೆ. ಕೃಷ್ಣ ಕಮಲ ದೊರೆದೇ ಇರೋ ಕಾರಣ ಕಮಲದ ಹೂವಿಂದನಾರು ಅಥವಾ ಮಲ್ಲಿಗೆ ಹೂವಿಂದನಾರು ಆಕೆಯನ್ನು ಪೂಜಿಸಬಹುದಾಗಿರುತ್ತೆ. ಹಾಗೆಯೇ ತಾಯಿಗೆ ಈ ದಿನ ಬೂದು ಬಣ್ಣದ ಬಟ್ಟೆಯನ್ನು ಅರ್ಪಿಸಲಾಗುತ್ತೆ. ಹಾಗೆ ನೀವು ಕೂಡ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಆಕೆಯನ್ನು ಪೂಜಿಸೋದ್ರಿಂದ ಆಕೆ ಸಂತೃಪ್ತಳಾಗ್ತಾಳೆ ಅಂತ ಹೇಳಿ ನನ್ನ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ತಾಯಿ ಸರ್ವೇಶ್ವರಿ ನಿಮಗೆ ಸದಾ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
2: ನಿಮಗೂ ಕೂಡ ಅರ್ಚನಾ ಮೇಡಮ್, ಕೂಷ್ಮಾಂಡ ದೇವಿಯ ವಿಶೇಷತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಪ್ರೀತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಕೂಷ್ಮಾಂಡದೇವಿ ದುರ್ಗಾದೇವಿಯ ನಾಲ್ಕನೇ ಅವತಾರವಾಗಿದ್ದು ಬ್ರಹ್ಮಾಂಡದ ಸೃಷ್ಟಿಕರ್ತೆಯಾಗಿದ್ದಾಳೆ. ಆಕೆಯ ಆರಾಧನೆಯಿಂದ ಆರೋಗ್ಯ, ಸಂಪತ್ತು, ಯಶಸ್ಸು ಸಿಗತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯ ಮತ್ತು ಆಯಸ್ಸು ಕೂಡ ಹೆಚ್ಚಾಗತ್ತೆ. ಕೂಷ್ಮಾಂಡದೇವಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ದೈಹಿಕ ಆರೋಗ್ಯ ಕೂಡ ವೃದ್ಧಿಯಾಗತ್ತೆ. ರೋಗಗಳು ಮತ್ತು ಭಯ ದೂರವಾಗತ್ತೆ. ಸ್ನೇಹಿತರೆ, ಈ ದೇವಿಯ ಆರಾಧನೆಯಿಂದ ಜ್ಞಾನದ ಬೆಳಕು ಮತ್ತಷ್ಟು ಹೆಚ್ಚಾಗಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ನವರಾತ್ರಿಯ 5ನೇ ದಿನದ ವಿಶೇಷತೆ ಬಗ್ಗೆ ತಿಳಿಸ್ತೇನೆ. ಸ್ನೇಹಿತರೆ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹೆಂಗಮ್ಮ ಮಲ್ಗೆ ಮಾರು,
5: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
4: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
5: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 309 0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಏನ್ರಿ ಸಮಾಚಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಹಬ್ಬದ ಸಂಭ್ರಮ ನಡೀತಾ ಇದೆ ನಮ್ಮ ಶಿವಮೊಗ್ಗದಲ್ಲಿ ಆಯಿತು, ಆದರೆ ಎಲ್ಲ ಕಡೆಯಲ್ಲೂ ಕೂಡ ದಸರಾ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನು ಟಾಪಿಕ್ ಶ್ವೇತಾ ಅಂತ ಕೆಲವರು ಮೆಸೇಜ್ ಮಾಡ್ತಾ ಇದ್ದೀರಾ. ಎಸ್, ನನಗೆ ನೆನಪಾಗಿದ್ದು ಏನಪ್ಪ ಅಂತಂದರೆ, ಬೆಳಗ್ಗೆನೇ ಎಷ್ಟು ಚೆನ್ನಾಗಿ ಕೆಲವೊಂದು ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ದರೆ ಎಷ್ಟು ಖುಷಿ ಖುಷಿಯಾಗಿರುತ್ತೆ. ನಮ್ಮ ಒಂದು ದಿನಾಚರಣೆಯೇ ಒಂಥರ ಬದಲಾಗದ ರೀತಿಯಲ್ಲಿರುತ್ತೆ. ಒಂಥರ ಸ್ಟಾರ್ಟಿಂಗ್ ಪಾಯಿಂಟ್ ಚೆನ್ನಾಗಿದ್ದರೆ ಎಂಡಿಂಗ್ ಪಾಯಿಂಟು ಕೂಡ ಹಾಗೆ ಚೆನ್ನಾಗಿರುತ್ತೆ ಅಂತಲೇ ನಾನು ಭಾವಿಸ್ತಾ ಇರ್ತೀನಿ. ಸೊ ಇವತ್ತು ಬೆಳಗ್ಗೆ ಒಂದು ಒಳ್ಳೆ ಹಾಡು ಕೇಳಿದೆ. ಸೊ ನನ್ನ ಥಾಟಲ್ಲಿ ಬಂದಿದ್ದು, ಓಕೆ, ಇವತ್ತು ಪರಭಾಷೆಯಲ್ಲಿ ಹಾಡಿರುವಂತಹ ಗಾಯಕ ಗಾಯಕಿಯರು ಹಾಡಿರುವಂತಹ ಕನ್ನಡ ಹಾಡನ್ನು ಯಾಕೆ ಇಡಬಾರ್ದು ಅಂತ ಹೇಳಿ ಇವತ್ತು. ಸೊ ಇವತ್ತಿನ ಈ ಟಾಪಿಕ್ ಇದೆ, ಪರಭಾಷೆಯಲ್ಲಿ ಗಾಯಕ ಅಥವಾ ಗಾಯಕಿಯರು ಹಾಡಿರುವಂತಹ ಕನ್ನಡ ಹಾಡನ್ನು ನೀವು ಹಾಡ್ಬೋದು. ಸ್ನೇಹಿತರೆ, ಕನ್ನಡ ಅಂತ ಹೇಳಿದ ಕೂಡಲೇ ಕೇವಲ ಒಂದು ಭಾಷೆ ಅಲ್ಲ ಅಲ್ವಾ, ಅದೊಂದು ಭಾವ, ನಮ್ಮೆಲ್ಲರ ಉಸಿರು ಅಂತಲೇ ಹೇಳ್ಬೋದು. ಈ ಭಾಷೆಯ ಸೊಬಗು ಎಷ್ಟೊಂದು ವಿಸ್ತಾರವಾಗಿದೆ ಅಂತಂದರೆ, ನಮ್ಮ ನಾಡಿನ ಗಡಿ ದಾಟಿ ಜಗತ್ತಿನ ಮೂಲೆ ಮೂಲೆಯ ಗಾಯಕರು ಕೂಡ ಕನ್ನಡದ ಮಣ್ಣಿನ ಸೊಗಡಿಗೆ ನುಡಿಯ ಸಿಹಿಗೆ ಮರಳಾಗಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮದೇ ಆದ ಹವವನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಪರಭಾಷೆಯ ದಿಗ್ಗಜರ ಗಾಯಕ ಗಾಯಕಿಯರು ನಮ್ಮ ಕನ್ನಡದ ಹಾಡುಗಳಿಗೆ ಜೀವ ತುಂಬಿದಾಗ ಉಂಟಾಗೋ ಒಂದು ಸಂತೋಷ ಇದೆಯಲ್ಲ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೇನೆ. ಸೊ ಇವತ್ತಿನ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಅವರು ಯಾವ ಪರಭಾಷೆಯ ಗಾಯಕರ ಹಾಡನ್ನು ಹಾಡ್ತಾರೆ ಅಂತ ಕೇಳೋಣ. ಹಲೋ ಹಲೋ
6: ಹಲೋ ಹಲೋ, ನಮಸ್ತೆ ಮೇಡಮ್. ಶುಭೋದಯ.
5: ಶುಭೋದಯ. ಎಸ್ ಉಮಾ ಮೇಡಮ್,
6: ತಿಂಡಿ ಆಯ್ತಮ್ಮ?
5: ತಿಂಡಿ ಆಯ್ತು. ನಿಮ್ದಾಯ್ತಾ?
6: ಇಲ್ಲ ಪಾಪದು.
5: ಓಕೆ, ಸೂಪರ್. ದಸರಾ ಹಬ್ಬ ಆಚರಿಸ್ತಾ ಇದ್ದೀರಾ? ಇನ್ನು ಇಲ್ಲ,
6: ಆಚರಿಸ್ತಾ ಇದೆ ಅಂದ್ರೆ 3 ದಿನದ ನಮಗ್ ದೀಪ ಇಡೋದಮ್ಮ.
5: ಓಕೆ, ಹಾ ಹಾ,
6: ಅಷ್ಟಮಿಗೆ ದೀಪ ಇಡೋದು, ನವಮಿ ದಶಮಿಗೆ ತೆಗೆಯೋದು.
5: ಎಸ್, ಓಕೆ ಅಮ್ಮ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
6: ಗೊತ್ತಾಯ್ತಮ್ಮ, ಪರಭಾಷೆಯವರು ಹಾಡಿರೋದು ಹಾಡು, ಕನ್ನಡ ಹಾಡು.
5: ಓಕೆ,

ಅಳಬೇಕು ಒಮ್ಮಿರನಿಸುತ್ತಿದೆ ಖುಷಿ ಈಗ ಮೇರೆ ಮೀರಿ ಮಧುಮಾಸದಂತೆ ಕೈ ಚಾಚಿದೆ ಹಸಿರಾಯ್ತು ನನ್ನ ದಾರಿ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭೂಮಿಯನು ಕೇಳಿದ ಹಾಗೆ ಕಡಲು

ಅವರು ಸಂಜು ವೆಡ್ಸ್ ಗೀತಾ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು. ಶ್ರೇಯಾ ಘೋಷಲ್ ಅವರು ಈ ಹಾಡನ್ನ ಹಾಡಿದ್ದಾರೆ.

0: ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ
1: ಮತ್ತೆ ಮೇಡಮ್, ತಿಂಡಿ?
0: ಓ, ತಿಂಡಿ ಆಯ್ತು ಮಹೇಶ್ ಅವರೇ. ನಿಮ್ದು ಆಯ್ತಾ?
1: ಇಲ್ಲ ಮೇಡಮ್, ಆಗಿಲ್ಲ.
0: ಓಕೆ, ಇವತ್ತು ಯಾವ ಹಾಡನ್ನ ಚೂಸ್ ಮಾಡ್ಕೊಂಡಿದ್ದೀರಾ?
1: ಮೇಡಮ್, ಇವತ್ತು ಪರಭಾಷಣ ಇದು ಗಾಯಕರ ಹಾಡಿದ್ ಮೇಡಮ್, ಸೋನು ನಿಗಮ್ ಹಾಗೂ ಶ್ರೇಯ ಘೋಷಾಲ್ ಹಾಡಿರೋದು.
0: ಓಕೆ ಓಕೆ.
1: ಹಾಗೆ ಇನ್ನೊಂದು ವಿಶೇಷ ಇದೆ, ನವ್ಯ ನಾಯರ್ ಅವರ ಜನ್ಮ ಇದೆ. ಹಾಗಾಗಿ ಮೇಡಮ್ ಗಜಾ ಫಿಲಂ ಇಂದ ಒಂದು ಸಾಂಗ್ ಹೇಳ್ಬಿಡ್ತೀನಿ.
0: ಹಾಡಿ ಹಾಡಿ.

0: ಬೆಲ್ ಬೆಲ್ ಬೆಲ್ ಹೊಡಿತಾಳೆ, ಎದೆಯ ಒಳಗೆ ಗಲ್ ಗಲ್ ಗಲ್ಲು ಅಂತೈತೆ, ಕಣ್ ಕಣ್ ಕಣ್ಣು ಹೊಡಿತಾಳೆ, ದಿನವೂ ಗುಂಗೆ ದನ್ ದನ್ ದನ್ನು ಅಂತೈತೆ, ಮಾತು ನನ್ನೋಳು ಮೌನಾನು ನನ್ನೋಳು, ನೀರು ನನ್ನೋಳು ಮುಂಗಾರು ನನ್ನೋಳು. ಈ ಸಾಂಗ್ ಮೇಡಮ್.
1: ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ ಮೇಡಮ್,
1: ಥ್ಯಾಂಕ್ ಯು. ಮಹೇಶ್ ಅವರು ಸೋನು ನಿಗಮ್ ಹಾಗೆ ನಮ್ಮ ಶ್ರೇಯಾ ಘೋಷಲ್ ಅವರು ಹಾಡಿರುವಂತಹ ಹಾಡನ್ನ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಗಜ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್. ಓಕೆ, ಮೀನಾ ಅವರೇ ಆಯ್ತು, ನಿಮ್ದಾಯ್ತಾ?
2: ಉಪ್ಪಿಟ್ಟು. ನಿಮ್ದು?
1: ನಮ್ದು ದೋಸೆ.
2: ದೋಸೆ?
1: ಎಸ್. ಓಕೆ, ಮೀನಾ ಅವರು ಇವತ್ತು ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಾ?
2: ಪಂಕಜೋದಾಸ ಅವರು ಹಾಡಿದ್ದು.
1: ಹಾ,
2: ಚಂದಕ್ಕೆ

0: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ವೀಣಾ ಮೇಡಮ್ ಅವರು ಒಂದೊಳ್ಳೆ ಹಾಡನ್ನು ಹಾಡಿದಾಯಿತು, ಸ್ಪರ್ಶ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯಿತು ಅಂತ ಹೇಳ್ತಾ ಪಂಕಜ್ ಉದಾಸ್ ಅವರು ಈ ಒಂದು ಗೀತೆ ಹಾಡಿದರು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಓಕೆ, ಕಲ್ಪನಾ ಅವರೇ, ಆಯ್ತಾ ತಿಂಡಿ? ಓಕೆ, ಎಸ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಶುಭೋದಯ
0: ನಿಮ್ಗೂ ಕೂಡ ಕಲ್ಪನಾ ಅವರೇ.
1: ನಾವು ಸ್ವಾಭಿಮಾನ ಫಿಲಂ ಇಂದ ಮೇಡಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದು. ದೂರದ ಊರಿಂದ ಹಮ್ಮೀರ ಬಂದ, ಜತ್ತಾರೆ ಸೀರೆ ತಂದ, ಅದ್ರಲ್ಲಿ ಹಿಟ್ಟಿನಿ ಹೀ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ. ಎದೆ ತಾಳ ತಪ್ಪೋಯ್ತು ಆ ಒಂದು ಕ್ಷಣ, ನನ್ನ ಮನ ಎಲ್ಲೋ ತೇಲೋಯ್ತು. ನೀ ಮುಡಿದ ಮಲ್ಲಿಗೆ ಹೂವಿನ ಗಂಧ ಕರೆ ತಂತು ತಂದಿ ಊರಿಂದ. ಕಣ್ತುಂಬ ನೋಡ್ದಾಗ ಈ ನಿನ್ನ ಹಂದ ಶುರುವಾಯ್ತು ಹೊಸ ಸುಗಂಧ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಎಸ್, ನಮ್ಮ ಕಲ್ಪನಾ ಅವರು ನೋಡಿ ಪಾಪ ಕರೆ ಮಾಡಬೇಕು ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಅವರು ಕಾಲನ್ನ ಬಡಿಸ್ಕೊಂಡ್ರು. ಸಾರಿ ಕಲ್ಪನಾ ಅವರೇ, ನೀವು ಸ್ವಲ್ಪ ಹುಷಾರಾಗಿ ನಮ್ಮ ರೇಡಿಯೋ ತಂಡದಲ್ಲಿ ಏನು ರೇಡಿಯೋಕ್ಕೆ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿಪ್ಪ ಅಂತ ಹೇಳ್ತಾ

0: ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಓಕೆ, ಕರೆ ಕಟ್ ಆಯಿತು. ಸೊ ಈಗ ತಾನೇ ನಮ್ಮ ಕಲ್ಪನಾ ಅವರು ಎಸ್ ಪಿ ಬಿ ಅವರ ಸ್ವಾಭಿಮಾನ ಚಿತ್ರದಿಂದ ಹಾಡಿರುವಂತಹ ಗೀತೆಯನ್ನು ಹಾಡಿದ್ದಾಯಿತು. ಎಸ್ ಪಿ ಬಿ ಅಂತ ಹೇಳಿದ ಕೂಡಲೇ ಒಂಥರ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಅವ್ರು ಹಾಡಿದ್ದಾರೆ, ಒಂದಲ್ಲ ಎರಡಲ್ಲ ನಾಲ್ಕೈದು ಭಾಷೆ ಅಂತಲೇ ಅನ್ಕೋಬೋದು. ಸೊ ಈ ಒಂದು ಹಾಡನ್ನು ಯಾವಾಗಲೂ ಗುಣಗ್ತಾ ಇರ್ತೀನಿ, ಬಟ್ ಇವತ್ತು ಕಲ್ಪನಾ ಅವರು ಆ ಹಾಡನ್ನು ನೆನಪಿಸಿದ್ದು ಒಳ್ಳೆಯದಾಯಿತು, ನನಗೂ ಕೇಳಬೇಕು ಅಂತ ಆಸೆ ಆಗ್ತಿದೆ. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ
1: ಹಲೋ
2: ನಮಸ್ತೆ ಮೇಡಮ್.
0: ನಮಸ್ತೆ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
2: ತಿಂಡಿ ಮಾಡ್ಬೇಕು ಮೇಡಮ್.
0: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
2: ಗೊತ್ತಾಯ್ತು ಮೇಡಮ್. ನಾನು ನನಗೆ ಇದ್ರಲ್ಲಿ ಪರಭಾಷಾ ಗಾಯಕರಲ್ಲಿ ಉದಿತ್ ನಾರಾಯಣ ಸೂಪರ್ ಗಾಯಕ ಅಂತ ಅನಿಸ್ತು ಮೇಡಮ್. ಅವ್ರದೇ ಒಂದು ಚಿತ್ರದ ಗೀತೆ ಒಂದು ತಗೊಂಡಿದ್ದೀನಿ, ನಂದಿ ಚಿತ್ರದ.
0: ಓಕೆ ಹಾಡಿ ಸರ್.
2: ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ. ನಗು ನಗು ನಗು ನೀನು ಏನಾದರೂ ಜೇನಂತ ಮಾತಾಡು ನೋವಾದರೂ ಬಿಡು ಬಿಡು ಬಿಡು ಬಿಡು ಈ ಬೇಸರ ಬಾಂಧವ್ಯ ಸೋಪಾನ ಈ ಸೋದರ ಓ

0: ನೀ ಏಳು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ.
1: ಓಕೆ ಸೂಪರ್ ಸುಬ್ರಹ್ಮಣ್ಯ ಸರ್.
0: ಮೇಡಮ್ ಇದು ತೆರೆ ಕಂಡಾಗ ಬಹಳಷ್ಟು ಮಡಿಕೇರಿ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇತ್ತು ಮೇಡಮ್ ಈ ಗೀತೆ. ಪ್ರತಿ ದಿನ ಒಂದ್ ಗೀತೆ ಸರ್ ಬಂದೇ ಬರ್ತಾ ಇತ್ತು ಮೇಡಮ್.
1: ಓಕೆ ಈಗ ಆ ಗೀತೆ ನಿಮಗೆ ನೆನಪಾಯ್ತು.
0: ಹೌದು ಮೇಡಮ್ ಖಂಡಿತ ಮೇಡಮ್.
1: ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಸೂಪರ್ ಆಗಿ ಹಾಡಿದ್ರು ನಮ್ಮ ಸುಬ್ರಹ್ಮಣ್ಯ ಅವರು. ಉದಿತ್ ನಾರಾಯಣ್ ಅವರು ಹಾಡಿರುವಂತಹ ನಂದಿ ಚಿತ್ರದ ಗೀತೆಯನ್ನ ಹಾಡಿದ್ದಾಯ್ತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ನಮಸ್ತೆ ಮೇಡಮ್.
1: ನಮಸ್ತೆ
2: ನಮಸ್ತೆ ಎಲ್ಲ ನಿಲಯದ ನಿರ್ದೇಶಕರು ಮತ್ತೆ ಎಲ್ಲ ಆರ್ಜೆಗಳು ಶಿವಮೊಗ್ಗ FM ಆಕಾಶವಾಣಿ ಕೇಳ್ತಾ ಇರ್ತಕ್ಕಂಥ ಎಲ್ಲ FM ಶ್ರೋತೃ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು HP ಉಚ್ಚೇಗೌಡ, ಅಲಗಾಪುರ ಗ್ರಾಮ, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಮೇಡಮ್ ನಮಸ್ತೆ. ಮೇಡಮ್
1: ನಮಸ್ತೆ. ಉಚ್ಚೇಗೌಡ ಸರ್ ತಿಂಡಿ ಆಯ್ತಾ?
2: ಆಯ್ತು ಮೇಡಮ್. ನಿಮ್ದು ಮೇಡಮ್?
1: ನಮ್ದು ಆಯ್ತು. ಸೊ ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಅದೇ ಮೇಡಮ್, ಬೇರೆ ಭಾಷೆಯವರು ಆಡಿರೋದು ಕನ್ನಡ ಹಾಡುಗಳು.
1: ಖಂಡಿತ.
2: ಹೇ ಹೇ ಹೇ ಹೇ ಓಹೋ.

ಹಾಡು ಆಟ ಹಾಡು ನೀ ಹಾಡು ಹಾಡು ಹಾಡಿ ನೋಡು ಆ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನೀ ಗಾಯಿಡು ಆ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ

0: ಗೊತ್ತೇನೋ ಅಣೆಯ ಬರಹ ಎಲ್ಲ ಸೋಲಿಗಾಗಿ ರೋಷವೇಕೆ ಗೆಲುವಿಗಾಗಿ ಮೋಸಬೇಕೆ ಎಲ್ಲ ಈ ಮೋಸ ಆವೇಸ ಅಲ್ಲ ಹಾ ಹಾ ಹಾ ಹಾ ನಿನ್ನಾಟ ಜೋಕೆ ಜೋಕು ಎಲ್ಲಾಟ ಬೇಕೇ ಬೇಕು ಸಾಕು ಸಾಕು ಸೋ ಮಾಡು ಜಿಕಿ ಜಿಕಿ ಜಿಕಿ ಜಿಕಿ ಜಿಕಿ ಜಿಕಿ ಜಿಕಿ ಹಾಡು ಹಾಟ ಹಾಡು ನೀ ಹಾಡು ಹಾಡು ಹಾಡಿ ನೋಡು ಆ ರಾಜ ಎ ರಾಣಿ ಎ ಜಾಕಿ ಓ ಜೋಕರ್ ಎದುರಲ್ಲಿ ನೀಗಾಗಿಡು ಕಣ್ಣಿನಲ್ಲಿ ಸನ್ನೆ ಏಕೆ ಮನಸ್ಸಿನಲ್ಲಿ ಆಸೆ ಏಕೆ
1: ಎಸ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
2: ಓಕೆ
1: ಎಸ್ ನಮ್ಮ ಹುಚ್ಚೇಗೌಡ ಸರ್ ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಹಾಡು ಕುಳ್ಳ ಏಜೆಂಟ್ 000 ಚಿತ್ರದ್ದು ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ ಹಲೋ
3: ಹಲೋ
1: ನಮಸ್ತೆ
3: ಹಲೋ ಮೇಡಮ್ ಅವರೇ ನಮಸ್ಕಾರ
1: ನಮಸ್ಕಾರ ಚಿಕ್ಕಪ್ಪರೇ ಆರಾಮಿದ್ದೀರಾ
3: ನೀವ್ ಹೇಗಿದ್ದೀರಾ
1: ಸೂಪರ್ ಆಗಿದ್ದೀವಿ
3: ತಿಂಡಿ
1: ಆಯ್ತು ನಿಮ್ದು ಆಯ್ತಾ
3: ಈಗ ಬುತ್ತಿ ತಿನ್ನಕತ್ತೇನ್ರಿ
1: ಓಕೆ ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ
3: ಹೂನ್ರಿ ಮೇಡಮ್ ಅವ್ರೆ ಆಡ್ತೇನ್ರಿ
1: ಹಾಡಿ ಹಾಡಿ
3: ಅಲೆಯುವ ಗಾಳಿಯಲಿ ಪ್ರೀತಿಸ ಹೃದಯಗಳು ಲೋಕಕ್ಕೆ ಕೇಳಿಸದು ನಾವು ಆಡೋ ಮಾತುಗಳು ಒಲವಿನ ನವಿಲುಗರಿ ಮರೆಸಿದ ಒಡಲ ಉರಿ ಭೇದದ ಕೋಟೆಯನ್ನು ಬಂದು ಮುರಿಯಲಿ

0: ಹೃದಯಗಳು ಲೋಕಕ್ಕೆ ಕೇಳಿಸದು ನಾವು ಆಡೋ ಮಾತುಗಳು. ಧನ್ಯವಾದಗಳು ಮೇಡಮ್ ಅವರೇ.
1: ಥ್ಯಾಂಕ್ ಯು, ಧನ್ಯವಾದಗಳು ಚಿಕ್ಕಪ್ಪರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್ ಅವರೇ.
1: ಓಕೆ, ಚಿಕ್ಕಪ್ಪರು ಒಂದೊಳ್ಳೆ ಗೀತೆಯನ್ನು ಹಾಡಿದರು. ಆದರೆ ನಾನು ಯಾವುದು ಚಿತ್ರದ್ದು ಅಂತ ನೆನಪು ಆಗ್ತಾ ಇಲ್ಲ. ಕೆ ಎಸ್ ಜೇಸುದಾಸ್ ಅವರು ಹಾಡಿರುವಂತಹ ಚಿತ್ರ ಅಂತ ಹಾಡು ಅಂತ ಗೊತ್ತಾಯಿತು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ ಬಸವರಾಜ್ ಸರ್.
2: ಹಾ ಮೇಡಮ್.
1: ಆಯ್ತಾ ತಿಂಡಿ?
2: ಆಯ್ತು ಮೇಡಮ್.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಾ?
2: ಹೊರಗಿನ ಗಾಯಕರ ಹಾಡಾಡ್ಬೇಕು.
1: ಖಂಡಿತ ಖಂಡಿತ.
2: ನಾನು ಫ್ರೆಂಡ್ಸ್ ಚಿತ್ರದಿಂದ ಕುಮಾರ್ ಸಾನು ಅವರು ಹಾಡಿದ್ದಾರೆ.
1: ಓಕೆ ಓಕೆ.
2: ದೇವರು ವರವನ್ನು ಕೊಟ್ರೆ ನಾನಿನ್ನೇ ಕೋರುವೆ ಚಿರುವೆ ಹಾ

ಯಾವ ಸ್ಪರ್ಶ ಇಲ್ಲದಲ್ಲೇ ಹೃದಯ ಅದಲು ಬದಲಾಯ್ತು. ನೀ ಮೇಘಗಳ ಹನಿಯೊಳಗೆ ಅವಿತಿದ್ದರು, ಮಿಂಚುಗಳ ಏರಿ ಮಳೆ ಬಿಲ್ಲ.

0: ನಿದುರೆಯೊಳಗೂ ನಿನ್ನ ನೆರಳನ್ನೇ ಸೇರುವೆ ಚೆಲುವೆ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಓಕೆ, ಸೂಪರ್ ಆಗಿ ಹಾಡಿದ್ರು ಬಸವರಾಜ್ ಅವರು. ಗಂಗಾವತಿಯಿಂದ ಕರೆ ಮಾಡಿ ಫ್ರೆಂಡ್ಸ್ ಚಿತ್ರದ ಈ ಒಂದು ಹಾಡನ್ನ ಕುಮಾರ್ ಸಾನು ಅವರು ಹಾಡಿರುವಂತಹ ಹಾಡು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ ಹಲೋ, ನಾನ್ ಮೇಡಮ್ ಚಂದ್ರಿಕಾ ನೇರ್ಲಗುಂಡಿ, ನೇರ್ಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್.
1: ಓಕೆ ಚಂದ್ರಿಕಾ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ತಾವ್ ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ. ಆಯ್ತಾ ತಿಂಡಿ?
2: ಹಾ ಮೇಡಮ್, ಆಯ್ತು, ಚಪಾತಿ ಟೊಮೆಟೊ ಪಲ್ಯ.
1: ಓ ಸೂಪರ್ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಹಾ ಮೇಡಮ್ ಗೊತ್ತಾಯ್ತು.
1: ಓಕೆ,
2: ಪರಭಾಷಾ ಹಿನ್ನೆಲೆ ಗಾಯಕರ ಯಾವ್ದಾರು ಹೇಳೋದು ಮೇಡಮ್? ಹಾ ಹಾಡ್ತೀನಿ ಮೇಡಮ್.
1: ಓಕೆ,
2: ಸೋನು ನಿಗಮ್ ಅವ್ರದ್ದು ಹಾಡ್ತೀನಿ ಮೇಡಮ್. ಅಲ್ಲ ಪುನರ್ಗಾಂಜವಾಲ, ಸಾರಿ ಮೇಡಮ್, ಸೋನು ನಿಗಮ್ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ, ಸಾರಿ ಮೇಡಮ್.
1: ಸರಿ ಸರಿ, ಹಾಡಿ ಹಾಡಿ.
2: ಓಕೆ ಮೇಡಮ್, ನಿನ್ನ

ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಗೆಳೆಯ ನನಗೂನು ನೀನೊಬ್ಬನೇ, ನಿನ್ನ ಹೃದಯನೇ ನನ್ನ ಮನೆ. ಕೋಟಿ ದೇವರ ನಾಕಾಣೆ ಪ್ರೀತಿ ದೇವರ ಮೇಲಾಣೆ, ಕೋಟಿ ದೇವರ ನಾಕಾಣೆ ಪ್ರೀತಿ ದೇವರ ಮೇಲಾಣೆ. ಎಲ್ಲ ದೇವರ ಮೂಲನು ಪ್ರೀತಿ.

0: ಓಹೋ, ಸೂಪರ್ ಸೂಪರ್. ಥ್ಯಾಂಕ್ ಯು ಚಂದ್ರಿಕಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
0: ಎಸ್, ಓಕೆ ಮಾ,
1: ಓಕೆ ಮೇಡಮ್.
0: ಚೆನ್ನಾಗಿ ಹಾಡಿದ್ರು ಚಂದ್ರಿಕಾ ಅವರು. ಕುನಾಲ್ ಗಾಂಜ್ವಾಲ್ ಅವರು ಹಾಡಿರುವಂತಹ ಸುಂಟರಗಾಳಿ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು. ಹಾಗೆ ಕೆ ಎಸ್ ಚಿತ್ರ ಮೇಡಮ್ಮು ಕೂಡ ಈ ಹಾಡನ್ನು ಹಾಡಿದ್ದಾರೆ. ಸೊ ಇಬ್ರು ಒಂದು ಏನೋ ಕಾಂಬಿನೇಷನಲ್ಲಿ ಸಖತ್ತಾಗಿ ಬಂದಿದೆ ಈ ಹಾಡು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 900085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಪರಿಸರ ಚಿತ್ರಕಲಾ ಸ್ಪರ್ಧಾ 2026. ಸೊ ಇವತ್ತು ನಾನೊಂದು ಚಿಕ್ಕದಾಗಿ ಒಂದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಅಬ್ಬಲಗೆರೆಯ ಈಶ್ವರ ವನದಲ್ಲಿ ಪರಿಸರ ದಸರಾ ಕಾರ್ಯಕ್ರಮ 2026 ಆಯೋಜನೆಯಾಗಿದೆ. ಸೊ ಈ ನಿಮಿತ್ತ ಪ್ರೌಢಶಾಲಾ ಮಕ್ಕಳಿಗಾಗಿ ಪರಿಸರ ಸಂರಕ್ಷಣೆ ವಿಷಯಾಧಾರಿತವಾಗಿ ಚಿತ್ರಕಲಾ ಸ್ಪರ್ಧೆ, ವನದ ವಿವಿಧ ಮರಗಳನ್ನು ಗುರುತಿಸುವ ಸ್ಪರ್ಧೆ ಇರುತ್ತೆ. ಹಾಗೆ ಪರಿಸರ ರಸಪ್ರಶ್ನೆಗಳು ಕೂಡ ಆಯೋಜನೆ ಆಗಿದೆ ಅಂತಲೇ ಹೇಳ್ಬೋದು. ಸೂಕ್ತ ಬಹುಮಾನಗಳನ್ನು ನೀಡ್ತಾರೆ. ಸೊ ಆಸಕ್ತ ಪ್ರತಿ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಏನಪ್ಪ ಅಂತಂದರೆ ನೀವೇ ಅಂದರೆ ಸ್ಪರ್ಧೆಗೆ ಭಾಗವಹಿಸುವ ಸ್ಟೂಡೆಂಟ್ಸ್ ಅವರು ಚಿತ್ರಕಲೆ ಸ್ಪರ್ಧೆಗೆ ಡ್ರಾಯಿಂಗ್ ಪೇಪರ್ ಅವರೇ ತರಬೇಕಾಗಿರುತ್ತೆ, ಬಣ್ಣಗಳನ್ನು ಸ್ಪರ್ಧಿಗಳೇ ತರಬೇಕು ಅಂತಲೇ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಉಪಹಾರ ವ್ಯವಸ್ಥೆ ಕೂಡ ಇರುತ್ತೆ ಬೆಳಗ್ಗೆ 9:00 ಹಾಗೆ ಸ್ಪರ್ಧೆಗಳು ಪ್ರಾರಂಭ ಅಂದರೆ 9:00 ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಸ್ಪರ್ಧೆಗಳು ಪ್ರಾರಂಭದ ಸಮಯ ಬೆಳಗ್ಗೆ 10:00 to 11:00 ಅಂತ ಮೆನ್ಷನ್ ಮಾಡಿದ್ದಾರೆ ನಮ್ಮ ನಾಗೇಶ್ ನವ್ಯಶ್ರೀ ಅವರು, ಹಾಗೆ ನಾಗರಾಜ್ ಶೆಟ್ರ್ ಅವರು. ಸೊ ಅವರ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಸ್ಪರ್ಧೆಯಲ್ಲಿ ನೀವು ಭಾಗವಹಿಸ್ಬೋದು. ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಹೀಗಿದೆ, ನೋಟ್ ಮಾಡ್ಕೊಳ್ಳಿ, 9844282504 ಅಥವಾ 9448131271 ಅಂತ ಹೇಳ್ತಾ. ಎಸ್, ಈಗ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೆ ಯಾರು ಕರೆ ಮಾಡ್ತಾ ಇದ್ದಾರೆ ಅವ್ರು ಯಾವ ಹಾಡನ್ನು ಹಾಡ್ತಾರೆ ಅಂತ ಕೇಳೋಣ. ಹಲೋ,
7: ಹಲೋ ಮೇಡಮ್.
0: ನಮಸ್ತೆ.
7: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತೀನಿ.
0: ಓಕೆ ಸುಧಾ ಮೇಡಮ್, ಆಯ್ತಾ ತಿಂಡಿ?
7: ಆಯ್ತು ನೋಡ್ರಿ.
0: ಏನ್ ಮಾಡಿದ್ರಿ?
7: ರೊಟ್ಟಿ ಹಿಟ್ಟಿನ ಪಲ್ಲೆ.
0: ಯಾಕೋ ನಿಮ್ಮ ವಾಲ್ಯೂಮ್ ಕಮ್ಮಿ ಆಗ್ಬಿಟ್ಟಿದೆಲ್ಲ.
7: ಹೌದು, ಸ್ವಲ್ಪ ತ್ರೋಟ್ ಆಗಿದೆ ಮೇಡಮ್.
0: ಓಹೋ, ಓಕೆ. ಯಾವ ಗೀತೆನ ಹಾಡ್ತಾ ಇದ್ದೀರಾ?
7: ಅಂದ್ರೆ ಇವತ್ತು ಬಾಲಿವುಡ್ ಸಿಂಗರ್ಸ್ ಇಂದ
0: ಅಂದ್ರೆ ಪರಭಾಷೆ ಗಾಯಕರು.
7: ಇದು ಕವಿತಾ ಕೃಷ್ಣಮೂರ್ತಿ.
0: ಓಕೆ
7: ಮೇಡಮ್. ಇದು ಹೂವೇ ಹೂವೇ ಹೂವೇ ಹೂವೇ ಹೂವೇ, ನಿನ್ನಿ ನಗುವಿಗೆ ಕಾರಣವೇನೆ ಸೂರ್ಯನ ನಿಯಮನೆ, ಓ ಚಂದ್ರನ ನೆನಪೇನೆ.
0: ಇಲ್ಲ ಇಲ್ಲ, ಇವತ್ತು ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ ಪಾಪ. ನೀವು ನಿಮ್ಮ ಒಂದು ಥ್ರೋಟ್ ಅನ್ನ ಬೇಗ ಏನೋ ಕಾಳಜಿ ವಹಿಸಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಸುಧಾ ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಇವತ್ತು ಅವರು ಗಂಟಲು ಸರಿ ಇಲ್ಲದೆ ಕಾರಣಕ್ಕೆ ಒಂದೆರಡೇ ಲೈನ್ ಹಾಡನ್ನ ಮುಗಿಸ್ಬಿಟ್ರು. ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವಂತಹ ಹಾಡನ್ನ H2O ಚಿತ್ರದ ಗೀತೆಯನ್ನ ಹಾಡಿದಾಯ್ತು ಸುಧಾ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
8: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
8: ಮುತ್ತಣ್ಣ ಚಿತ್ರಗಾರ ಕೊಪ್ಪಳ ಜಿಲ್ಲಾ ರೀ ಮೇಡಮ್.
0: ಓ ಮುತ್ತಣ್ಣ ರೇ, ಆರಾಮಿದ್ದೀರಿ?
8: ಆರಾಮ ನೋಡ್ರಿ ಮೇಡಮ್, ತಾವ್ ಆರಾಮ ರೀ?
0: ಹಾ ಸೂಪರ್ ಆಗಿದ್ದೀವಿ. ನಾಷ್ಟ ಆಯ್ತು?
8: ನಾಷ್ಟ ಆಯ್ತು ನೋಡ್ರಿ, ರೊಟ್ಟಿ ಊಟ ರೀ.
0: ಆಹಾ, ಓಕೆ. ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಾ?
8: ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತು ರೀ, ಪ್ರವಾಸಿ ಗಾಯಕರು
0: ಹಾಡಿದ್ದಾರೆ.
8: ಒಂದೇ ಕೆಜಿ ಯಶದಾಸ್ ಅವ್ರು ಹಾಡಿದ್ದೊಂದು ಎರಡನೇ ಹಾಡ್ತೀನಿ. ಹೂವಿನ ಲೋಕ ನಮ್ಮದು, ಅದರಲ್ಲಿ ಒಂದು ಹೂವು ನನ್ನದು, ಮಗಳ ರಾಣಿಯೇ ಪ್ರೇಮಿಗಳ ಪ್ರೇಮಿಯೇ, ಸಿಂಧೂರ ಸೀಮೆಯ ಗುಲಾಬಿ ಹೂವೆ ನಿನ್ನ ದುಂಬಿನ. ಇಷ್ಟೇ ರೀ.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
8: ನಮಸ್ತೆ.
0: ನಮಸ್ತೆ. ಸೂಪರ್ ಆಗಿ ಹಾಡಿದ್ರು ಮುತ್ತಣ್ಣರು, ಕೆ ಎಸ್ ಜಯಸುಧಾ ಸರ್ ಅವರ ಹಾಡನ್ನ ಹಾಡಿದಾಯ್ತು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
9: ಹಲೋ,
0: ನಮಸ್ತೆ.
9: ಹಾ ನಮಸ್ತೆ
0: ವೇದಾ ಮೇಡಮ್, ಆಯ್ತಾ ಚಾ? ಓ ನಮ್ದು ಆಯ್ತು. ಓಕೆ, ಇವತ್ತು ಯಾವ ತಿಂಡಿ? ಇವತ್ತು ದೋಸೆ. ಎಸ್ ಎಸ್. ಇವತ್ತು ಯಾವ ಗೀತೆಯನ್ನ ಹಾಡ್ತಾ
9: ಇದ್ದೀರಾ?
0: ಹಾಡಿ.
9: ನಂದಿದು ಪಯಣದಿಂದ.
0: ಓಕೆ,
9: ಮಾನಸ ಗಂಗೆ, ಮಾನಸ ಗಂಗೆ.

0: ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ಶುಭೋದಯ ಮೇಡಮ್.
0: ಶುಭೋದಯ, ಷಡಾಕ್ಷರಿ ಸರ್. ಆಯ್ತಾ ನಾಷ್ಟ?
1: ಆಯ್ತು, ಇವಾಗ ಆಯ್ತು.
0: ಓಕೆ, ಏನ್ ಮಾಡಿದ್ರಿ?
1: ಮೆಂತೆ ಅನ್ನ ಮಾಡಿದ್ರು.
0: ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
1: ಇದು ಪುನೀತ್ ರಾಜ್ಕುಮಾರ್ ನಟಿಸಿರೋದು. ಅದು ಯಾರು ಅಂತ ಗೊತ್ತಿಲ್ಲ, ಒಟ್ಟು ಪರಭಾಷೆ
0: ಗಾಯಕ ಅಂತ ಗೊತ್ತು. ಹಾಡಿ ಹಾಡಿ.
1: ನೀನೇ ನೀನೇ ನನಗೆಲ್ಲ ನೀನೇ, ನೀನೇ ನೀನೇ ನನಗೆಲ್ಲ ನೀನೇ, ನನ್ನ ಮೈದಿಯ ತುಂಬಾ ನಿನ್ನ ರೂಪ ತಾನೇ, ನೀನು ಇರದ ಮೇಲೆ ನೀರಲಿ ಹೇಗೆ ನಾನು ಹೇಳೆ. ನೀನೇ ನೀನೇ ನನಗೆಲ್ಲ ನೀನೇ. ನೀ
0: ಕುನಾಲ್ ಗಾಂಜ್ವಾಲ ಅವರು ಹಾಡಿರುವಂತ ಬರ್ತಾ ಇಲ್ಲ ಅವ್ರ ಹೆಸರು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
1: ಓಕೆ,
0: ಎಸ್ ಸರ್, ಷಡಾಕ್ಷರಿಯವರು ನಮ್ತಿಯಿಂದ ಕರೆ ಮಾಡಿ ಆಕಾಶ್ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಕುನಾಲ್ ಗಾಂಜ್ವಾಲ ಅವರು ಈ ಒಂದು ಹಾಡನ್ನ ಹಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ. ಹಲೋ,
2: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ನವಾಜ್ ಅವರೇ,
2: ಆರಾಮದೀನ್ ಮೇಡಮ್?
0: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಸೂಪರ್ ಆಗಿದ್ದೇವೆ, ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತರಿ ಮೇಡಮ್, ಬಿಂದಾಸ್ ಕೇಳ್ಕೊತ ಕೂತೀನಿ ನೋಡಿ.
0: ಓಕೆ ಸೂಪರ್. ಓಕೆ, ಇವಾಗ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ನಾ ನೋಡ್ರಿ ಮೇಡಮ್, ಅದು ಉದಿತ್ ನಾರಾಯಣ ಹಾಡಿರ್ಬೇಕ್ರಿ, ಅದು ಚಂದ್ರ ಚಕೋರಿ ಇರ್ಬೇಕ್ರಿ ಮೇಡಮ್.
0: ಓಕೆ,
2: ಅದ್ರನ್ನ ಹಾಡ್ತೀನಿ ನೋಡ್ರಿ ಮೇಡಮ್. ಅಂಧಕಾರ್ತಿ ಕಣ್ಣ ತುಂಬಾ ಚಲ್ಲು ಚಲ್ಲು ವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬಾ ಬಣ್ಣ ಬಣ್ಣ ಚಿತ್ತಾರ, ನಡೆಗೆಯ ತುಂಬಾ ನಾಗಿಣಿ ಸಿಂಗಾರ, ಹುಣ್ಣಿಮೆಯ ಸಿಂಧೂರ ನಿನ್ನ ತುಂಬಿಕೊಂಡ ನನ್ನ ಎದೆಯಲ್ಲಿ ಜಯಂಕಾರ, ಅಂಧಗಾರ್ತಿ ಕಣ್ಣ ತುಂಬಾ ಪೂರ್ಣಚಂದ್ರ ನಡೆಯಿಂದ ಬೆಳ್ಳಿ ತುಣುಕು ಚದರಿತ್ತು, ಅಂದವಾದ ಬೊಂಬೆಯೊಂದು ಅದರಿಂದ ಮೂಡಿತ್ತು, ಅಮರ ಶಿಲ್ಪಿ ಜಕ್ಕಣ್ಣ ಇವಳ ನೋಡಿ ಬೆರಗಾದ, ಕುಂಚರಾಜ ರವಿರಾತ ಮೈ ಮೆರೆತು ಶರಣಾದ, ಮಿಂಚು ಮಿಂಚುವ ಸಿಂಚನವೇ ಮಿಡಿಯ ಹೃದಯ ಕಂಪನವೇ, ಭಾವನೆಗಳ ಇಂಚರವೇ ಕೋಟಿ ತಾರೆಯರು ಸೇರಿ, ಘೋಷ ಮಂತ್ರ ದೇಶಕ್ಕೆ ಸಾರಿ ದೀವ ತುಂಬಿ ತಂದರು ನನ್ನ ಪ್ರೀತಿಸಲು ನನ್ನ, ಅಂಧಗಾರ್ತಿ ಕಣ್ಣ ತುಂಬಾ ಚಲ್ಲು ಚಲ್ಲು ವಯ್ಯಾರ. ಧನ್ಯವಾದ ಮೇಡಮ್.
0: ಥ್ಯಾಂಕ್ ಯು, ಧನ್ಯವಾದಗಳು ನವಾಜ್ ಅವರೇ ಕರೆ ಮಾಡಿದಕ್ಕೆ.
2: ಧನ್ಯವಾದ.
0: ಓಕೆ, ಸೂಪರ್ ಆಗಿ ಹಾಡಿದ್ರು ನಮ್ಮ ನವಾಜ್ ಅವರು. ಚಂದ್ರ ಚಕೋರಿ ಚಿತ್ರದಿಂದ ಈ ಒಂದು ಹಾಡಿದ್ದಾಯ್ತು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ ಹಲೋ
3: ಹಲೋ, ನಮಸ್ತೆ ಶ್ವೇತಾ.
0: ನಮಸ್ತೆ ಬೀನಾ ಮ್ಯಾಮ್.
3: ಇವತ್ತು ನಮ್ಮ ಮನೇಲಿ ಚಪಾತಿ ಮತ್ತೆ ಕಡಲೆ ಹಿಟ್ಟಿನ ಕಟ್ಲೆಟ್ ಅಂತಾರಲ್ವಾ,
0: ಅದೇನು ಸಾರಿ ಢೋಕ್ಲಾ ತರ ಇರತ್ತಲ್ಲ ಆತರ?
3: ಓ
0: ಸೂಪರ್ ಸೂಪರ್. ಓಕೆ, ಕೊರ್ದಿಟ್ಟಿನ ಪಲ್ಯ ಅಂತಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತಾರೆ.
3: ಹೌದಾ?
0: ಹೌದು. ಓ ಸೂಪರ್. ಓಕೆ ಬೀನಾ ಅವರೇ, ಇವತ್ತು ನಮ್ಮ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
3: ಗೊತ್ತಾಗಿದೆ ಮಾ. ಅಂದ್ರೆ ಈ ಕಿಶೋರ್ ಕುಮಾರ್ ಹಾಡಿರೋದು ಹಾಡು ಹಾಡ್ಬಹುದಾ?
0: ಖಂಡಿತ.
3: ಇದು ಫಿಲಂ ಇದೆ, ಹಳೆ ಫಿಲಂ ಇದು.
0: ಓಕೆ.
3: ಅಡು ಆಟ ಅಡು ನೀ ಅಡು ಅಡು ಅಡಿ ನೋಡು, ಆ ರಾಜ ಹೇ ರಾಣಿ ಓ ಜಾಕಿ ಹೇ ಜೋಕರ್, ಇದರಲ್ಲಿ ನೀಗ ಇಡು ಇದರಲ್ಲಿ ನೀಗ ಇಡು, ರಾಜ ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ, ಹೊತ್ತೆ ಗೊತ್ತೇನು ಹಣೆಯ ಬರಹ ಎಲ್ಲ, ಸೋಲಿಗಾಗಿ ರೋಷವೇಕೆ ಗೆಲುವಿಗಾಗಿ ಮೋಸವೇಕೆ, ಇಲ್ಲೆಲ್ಲ ಆ ಆಟ ಈ ಆಟ ಸಲ್ಲ, ಆಹಾ ಎಲ್ಲ ಆಟ ಬೇಕೇ ಬೇಕು, ಸಾಕು ಸಾಕು ಮಾಡು ಬಿಗಿ ಬಿಗಿ ಫಾಸ್ಟ್ ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು. ದ್ವಾರಕೀಶ್ ಅವ್ರ ಮೇಲೆ ಚಿತ್ರೀಕರಣ ಆದಂತ ಮೋಸ್ಟ್ಲಿ ಕಳ್ಳ ಏಜೆಂಟ್ ಕುಳ್ಳ ಏಜೆಂಟ್ ಕುಳ್ಳ

0: ಕರೆಕ್ಟ್ ಕುಳ್ಳ ಏಜೆಂಟ್ 000. ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.
0: ಸೂಪರ್. ನಮ್ಮ ಬೀನಾ ಮೇಡಮ್ ಅವರು ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಹಾಡನ್ನ ಹಾಡಿದ್ದಾಯ್ತು, ಕುಳ್ಳ ಏಜೆಂಟ್ 000 ಚಿತ್ರದ್ದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಕೇಳೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ರಮೇಶ್ ಅವರೇ. ಆಯ್ತಾ ನಷ್ಟ?
2: ಆರಾಮಿದ್ದೀರಿ ಮೇಡಮ್?
0: ಸೂಪರ್ ಆಗಿದ್ದೀವಿ. ನೀವು?
2: ನಾವು ಸೂಪರ್ ಆಗಿದ್ದೀರಿ ಮೇಡಮ್.
0: ಬಹಳ ದಿವಸ ಆಯ್ತು ಕರೆ ಮಾಡ್ದೆ.
2: ನೋಡಿ ಮೇಡಮ್, ಸ್ವಲ್ಪ ಹೊಸಬ್ರು ಬಹಳ ಆಗ್ಯಾರಿ, ಸ್ವಲ್ಪ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳಿ ನಾವು ಸ್ವಲ್ಪ ಸ್ವಲ್ಪ ಸರ್ಕೊಳುದ್ರಿ.
0: ಅಲ್ವಾ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ನಿಮ್ಮ ಒಂದು ಕಾಳಜಿಗೆ. ಓಕೆ, ಈಗ ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಒಂದೆರಡು ಲೈನ್ ಹಾಡ್ತೀನಿ ಮೇಡಮ್, ಒಂದೊಂದು ಚಿತ್ರದಿಂದ. ಒಲವೆಂಬಲತೆಯು ತಂದಂತಹು ಮುಡಿಯೇರಿನಲಿವು ಮುಡಿಜಾರಿನೂ, ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀನೆಂದು ಇರಬೇಕು ಸಂತೋಷದಿಂದ ನೋಡೊಂದು ನೆನಪು ಎಡೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ, ತುಟಿ ಮೇಲೆ ಬಂದಂತ ಮಾತೊಂದು ಒಂದು ಎದೆಯಲ್ಲಿ ಉಳಿದಿತ್ತು ಮುನ್ನೂರು ಒಂದು, ಮೂರು ಗಂಟಲ್ಲಿ ಈ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ಏನೆಲ್ಲ ಹಾರೈಕೆ ಬಿಹಾರಿ ಒಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು, ಧನ್ಯವಾದಗಳು ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ಎಸ್ ರಮೇಶ್ ಅವರು ಬಂಧನ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಎಸ್ ಪಿ ಬಿ ಅವರು ಹಾಡಿರುವಂತಹ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
3: ಹಲೋ,
0: ನಮಸ್ತೆ.
3: ನಮಸ್ತೆ ಮೇಡಮ್.
0: ಯಾರಿದು
3: ಮೇಡಮ್? ಕೂಡ್ಲಿಗೆ ತಾಲೂಕು ಸುತ್ತ ಕರ್ನಾಟಕದಿಂದ ಅಂಜನಪ್ಪ ಅಂತ ಹೇಳಿ ಮೇಡಮ್.
0: ಯಾರು?
3: ಕೂಡ್ಲಿಗೆ ತಾಲೂಕು ವಿಜಯನಗರ ಜಿಲ್ಲೆ ಮೇಡಮ್.
0: ಓಕೆ,
3: ಸುತ್ತ ಕರ್ನಾಟಕದಿಂದ ಅಂಜನಪ್ಪ ಅಂತ ಹೇಳಿ ಮೇಡಮ್.
0: ಅಂಜನಪ್ಪ ಅವರು?
3: ಹೌದು ಮೇಡಮ್.
0: ಓಕೆ, ನಾಷ್ಟ ಆಯ್ತಾ ಅಂಜನಪ್ಪ ಅವರೇ?
3: ಹೌದು ಮೇಡಮ್, ಆಯ್ತು.
0: ಓಕೆ, ಇದು ನನ್ನ ಜೊತೆ ಮೊದಲನೇ ಸರಿ ಮಾತಾಡ್ತಿರೋದು ಅನ್ಕೊಳ್ತೀನಿ.
3: ಹೌದು ಮೇಡಮ್, ಇದೇ ಮೊದಲನೇ ಸರಿ ಮೇಡಮ್ ಕಾಲ್ ಮಾಡ್ತೀನಿ.
0: ಓ ಸೂಪರ್ ಸೂಪರ್. ಓಕೆ, ಏನ್ ಮಾಡ್ಕೊಂಡಿರೋದು ಅಂಜನಪ್ಪ ಅವರೇ?
3: ಮೇಡಮ್ ಕುರಿ ಕಾಯ್ತಾ ಇದೆ ಮೇಡಮ್.
0: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
3: ಹಾ ಮೇಡಮ್, ಕೇಳಿದೆ ಕೇಳಿ ಮತ್ತೆ ಫೋನ್ ಮಾಡಿದೆ.
0: ಸೂಪರ್ ಸೂಪರ್. ಯಾವ ಗೀತೆಯನ್ನ ಹಾಡ್ತೀರಾ
3: ಮೇಡಮ್? ಹೃದಯ ಗೀತೆಯಿಂದ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಅಂತ ಹಾಡ್ತೀವಿ ಮೇಡಮ್.
0: ಹಾಡಿ ಹಾಡಿ, ಕಂಟಿನ್ಯೂ ಮಾಡಿ. ಅರೆ, ಕರೆ ಕಟ್ ಮಾಡ್ಬಿಟ್ರು ನಮ್ಮ ಅಂಜನಪ್ಪ ಅವರು. ಒಂದೆರಡು ಲೈನ್ ಅನ್ನ ಹಾಡಿದ್ರು, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಅಂತ. ಇದು ಸಿಂಗರ್ ಯಾರು ನಂಗೂ ನೆನಪಾಗ್ತಾ ಇಲ್ಲ. ಯುಗ ಯುಗ ಎಸ್ ಪಿ ಬಿ ಅವರ? ಹೆಲ್ಪ್ ಮಾಡಿ, ಹೆಲ್ಪ್ ಮಾಡಿ ಪ್ಲೀಸ್. ಎಸ್ ಪಿ ಬಿ ಅವರ, ಹೌದಾ ಇಲ್ವೋ ನಂಗೂ ಗೊತ್ತಿಲ್ಲ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ, ನಂಗೂ ಗೊತ್ತಾಗ್ತಿಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡ್ಬಿಟ್ಟು ಆಮೇಲೆ ಇದಕ್ಕೆ ಉತ್ತರವನ್ನು ನೋಡೋಣ. ಎಸ್ ಹೌದು, ಎಸ್ ಪಿ ಬಿ ಅವರು, ಹಾಗೆ ಕೆ ಎಸ್ ಚಿತ್ರ ಅವರು ಹಾಡಿರುವಂಥ ಹಾಡು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
4: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ ಶಿವಮೊಗ್ಗ.
0: ನಮಸ್ತೆ ಸತೀಶ್ ಸರ್, ಆಯ್ತಾ ತಿಂಡಿ?
4: ತಿಂಡಿ ಆಯ್ತು ಮೇಡಮ್, ದೋಸೆ.
0: ಹೌ ಸೂಪರ್. ಓಕೆ, ಇವತ್ತು ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಾ?
4: ಮೇಡಮ್ ಇದು ಕುನಾಲ್ ಗಾಂಜಾವಾಲ ಒಂದು ಹಾಡ್ತೀನಿ ಮೇಡಮ್, ಇದು ಪುನೀತ್ ರಾಜ್ಕುಮಾರ್ ಹಾಡಿಂದು.
0: ಓಕೆ.
4: ಲಾ ಲಾ ಲಾ ಲಾ ನೀನೆ ನೀನೆ ನನಗೆಲ್ಲ ನೀನೆ, ಮಾತು ನೀನೆ ಮನಸ್ಸೆಲ್ಲ ನೀನೆ, ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ, ನೀನೆ ನೀನೆ ನನಗೆಲ್ಲ ನೀನೆ, ಮಾತು ನೀನೆ ಮನಸ್ಸೆಲ್ಲ ನೀನೆ, ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ,
1: ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ಮಳೆಯಾಗಲಿ ಚಳಿಯಾಗಲಿ ಬಿಸಿಲಾಗಲಿ.
4: ಮೇಡಮ್ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಮೇಡಮ್.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
4: ಥ್ಯಾಂಕ್ ಯು ಮೇಡಮ್.
0: ಓಕೆ
4: ಮೇಡಮ್, ಥ್ಯಾಂಕ್ ಯು.
0: ಓಕೆ, ಸತೀಶ್ ಅವರು ಚೆನ್ನಾಗಿ ಹಾಡ್ತಾ ಇದ್ರು. ಆಕಾಶ್ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದ್ದಾಯ್ತು. ಕುನಾಲ್ ಗಾಂಜ್ವಾಲ್ ಅವರು ಈ ಒಂದು ಗೀತೆಯನ್ನ ಹಾಡಿದ್ರು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕೆ ಮುಂಚೆ ನಮ್ಮ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
8: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಪರಭಾಷೆಯ ಗಾಯಕ ಅಥವಾ ಗಾಯಕಿಯರು ಹಾಡಿರುವಂತಹ ಕನ್ನಡ ಹಾಡನ್ನು ಹಾಡ್ಬೋದು ಅಂತ ತಿಳಿಸಿದೆ. ಹಾಗೆ ನಮ್ಮ ಕೇಳುಗರು ಸೊಗಸಾಗಿ ಕನ್ನಡ ಹಾಡನ್ನು ಹಾಡ್ತಾ ಇದ್ದಾರೆ. ಪರಭಾಷೆಯಲ್ಲಿ ಹಾಡಿರುವಂತಹ ಪರಭಾಷೆಯ ಗಾಯಕರು ಹಾಡಿರುವಂತಹ ಹಾಡನ್ನು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
9: ಹಲೋ,
0: ನಮಸ್ತೆ.
9: ನಮಸ್ತೆ ಮೇಡಮ್.
0: ಯಾರಿದು?
9: ಶಿವಮೊಗ್ಗದಿಂದ ಶೋಭಾ ಶಶಿಕಾಂತ್.
0: ಓಕೆ ಶೋಭಾ ಅವರೇ, ಆಯ್ತಾ ತಿಂಡಿ?
9: ಹಾ, ತಿಂಡಿ ತಿನ್ಬೇಕು ಮೇಡಮ್. ನಿಮ್ಗೆ ಫೋನ್ ಮಾಡ್ಬಿಟ್ಟು ಆಮೇಲೆ ತಿನ್ನೋಣ ಅಂತ.
0: ಓಕೆ, ಸೂಪರ್ ಸೂಪರ್.
9: ಓಕೆ, ನಿಮ್ಮನೆಗೆ ಏನ್ ಟಿಫನ್?
0: ನಮ್ಮಲ್ಲಿ ಇವತ್ತು ದೋಸೆ.
9: ಓಕೆ, ಮಸಾಲ ದೋಸೆ.
0: ಹಾ ಹೌದು. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
9: ಹಾ ಗೊತ್ತಾಯ್ತು, ಪರಭಾಷೆ ಒಂದು.
0: ಓಕೆ,
9: ನಾವು ಚಕ್ರವರ್ತಿ ಮೂವೀಸಿಂದ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ.

0: ಓ ಸೂಪರ್, ಓಕೆ. ಹಂಗೆ ಸೈಲೆಂಟ್ ಆಗಿ ಹಾಡಿದೆ, ಸೊ ನೀವು ಕೂಡ ಸೈಲೆಂಟ್ ಆಗಿ ಹಾಡಿದ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಸೂಪರ್ ಆಗಿ ಹಾಡಿದ್ರು ನಮ್ಮ ಏನು ಶೋಭಾ ಅವರು, ಶೋಭಾ ಶಶಿಕಾಂತ್ ಅವರು. ಅರಮಾನ್ ಮಲ್ಲಿಕ್ ಹಾಗೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಹಾಡು ಚಕ್ರವರ್ತಿ ಚಿತ್ರದ್ದು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಅರೆ ಹಲೋ,
1: ತರೀಕೆರೆಯಿಂದ ಸಲ್ಮಾ ಟೀಚರ್.
0: ಓಕೆ ಸಲ್ಮಾ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಾ?
1: ತರೀಕೆರೆಯಿಂದ ಮೇಡಮ್.
0: ಅಲ್ಲ ಸರಿ ಗೊತ್ತಾಯ್ತು, ತರೀಕೆರೆಯಿಂದ ದಾಟಿ ಮಾತಾಡ್ತಿರೋ ಅಂತ ಕೇಳ್ತು ನಂಗೆ.
1: ಹೌದಾ ಮೇಡಮ್?
0: ಓಕೆ
1: ಹಲೋ ಹಲೋ ಅಂತ ಸ್ಪೀಕರ್
0: ಓಕೆ ಆಯ್ತಾ ತಿಂಡಿ?
1: ತಿಂಡಿ ಆಯ್ತು ಮೇಡಮ್.
0: ಓಕೆ
1: ಚಪಾತಿ ಪಲ್ಯ.
0: ಓಕೆ ಸಲ್ಮಾ ಅವ್ರು, ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
1: ಬೊಂಬೆ ಬೊಂಬೆ ಬೊಂಬೆ ನನ್ನ ಮುದ್ದು ಗೊಂಬೆ, ಅಷ್ಟೇ ಮೇಡಮ್, ಮುಂದ್ ಬರ್ತಾ ಇಲ್ಲ. ಧನ್ಯವಾದಗಳು, ಲೈನ್ ಟ್ರೈ ಮಾಡಿ ಮಾಡಿ ಮಾಡಿ ಸಾಕಾಗ್ ಬೇಜಾರಾಗಿತ್ತು.
0: ಅವ್ರೆ ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ಓಕೆ ಸೂಪರ್ ಆಗಿ ಹೇಳಿದ್ರು. ಬೊಂಬೆ ಬೊಂಬೆ ಬೊಂಬೆ ಚಿತ್ರ ನೆನಪಾಗ್ತಾ ಇಲ್ಲ, ಮುದ್ದು ಬೊಂಬೆ ಯಾರು ಹಾಡಿರೋದು ಗೊತ್ತಾಗ್ತಾ ಇಲ್ಲ. ಹೌದು ಚಿತ್ರ ನೆನಪಾಯ್ತು, ಕ್ರಾಂತಿ ಚಿತ್ರದ್ದು. ಆದರೆ ಹಾಡಿರೋದು ವಿ ಹರಿಕೃಷ್ಣನ್ ಅವರು ಅಂತ ಅನ್ಕೊಳ್ತೀನಿ ಅಲ್ವಾ? ಅಲ್ಲ ಅಲ್ಲ, ಸೋನು ನಿಗಮ್ ಅಲ್ಲ ಅಲ್ಲ. ಯಾರು ಅಂತ ಕಮೆಂಟ್ ಮಾಡಿ ನಾನು ಒಂದು ಸ್ವಲ್ಪ ತಿಳ್ಕೊಳ್ತೀನಿ ಯಾರು ಗಾಯಕರು ಅಂತ. ಓಕೆ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ ಸ್ಮೈಲಿಂಗ್ ಶ್ವೇತಾ, ನವರಾತ್ರಿ ಶುಭಾಶಯಗಳು.
0: ತಮಗೂ ಕೂಡ ನವರಾತ್ರಿಯ ಶುಭಾಶಯಗಳು ಶುಭಾ ಮ್ಯಾಮ್.
2: ಸಿಕ್ತು ಕಾಲು ನಮಗೆ, ಸಿಕ್ತೇ ಬಿಡ್ತು.
0: ಓಕೆ ಅದೇ ಖುಷಿಯಲ್ಲಿ ಯಾವ ಗೀತೆಯನ್ನು ಹಾಡಕ್ಕೆ ಹಾಡ್ಲಿಕ್ಕೆ ರೆಡಿ ಇದ್ದೀರಿ?
2: ರೆಡಿ ಇದ್ದೀನಾ? ಹಳೇ ಫಿಲಂ ಬಂದದ್ದು, ಇದು ಮುಯಿಗೆ ಮುಯಿ ಫಿಲಮ್, ವಿಷ್ಣುವರ್ಧನ್. ಈ ಚಂದಿರದ ದರದಿಂದ

ಆಕೆ ಬಂದ ದಿನದಿಂದ ಈ ಸುಂದರ ಚಂದ್ರ.

0: ಆಗಿ ಒಂದಾದರಂತಿರದಿಂದ ಈ ಸುಂದರ ಚಂದಿರದಿಂದ. ಓಕೆ, ಎರಡೇ ಲೈನ್ ಹೇಳಿದೆ.
1: ಐ ಸೂಪರ್ ಸೂಪರ್. ಓಕೆ, ಯಾವ ಗಾಯಕರು ಅಂತ ಹೇಳ್ಬೋದಾ?
0: ಎಂದ ಸೂಪರ್
1: ಸೂಪರ್ ಸೂಪರ್.
0: ಅಯ್ಯೋ, ಯೇಸುದಾಸ್ ಎಷ್ಟು ಹಾಡು ಅಂದ್ರೆ
1: ಅಲ್ವಾ.
0: ಅಪ್ಪ ಅಪ್ಪ ಅಪ್ಪ, ನಾನು ಆಗ್ಲಿ ಇನ್ನೊಂದು

0: ಥ್ಯಾಂಕ್ ಯು.
1: ಮಾಡು ಎಲ್ಲರೂ ಕೇಳಿರ್ತಾರೆ ಅಂತ ಅದನ್ನ ಆಯ್ಸ್ಕೊಂಡೆ, ಲಿರಿಕ್ ಮರ್ತೋಯ್ತು. ಲಿರಿಕ್ ಮರ್ತಾ ಬಿಡ್ತು.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶೋಭಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಸೂಪರ್ ಆಗಿ ಹಾಡಿದ್ರು ಶೋಭಾ ಅವರು. ಮುಯಿಗೆ ಮುಯಿ ಚಿತ್ರದಿಂದ ಹಾಡಿದಾಯ್ತು ಯೇಸುದಾಸ್ ಅವರು ಹಾಡಿರುವಂತಹ ಹಾಡನ್ನ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಅವರೇ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ಪಲಾವ್ ಇವತ್ತು.
0: ಓಕೆ, ಸೂಪರ್. ಓಕೆ ಪ್ರೇಮ ಅವರು, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ನಾನು ತುಂಬಾ ಹಳೇದ್ ಮೊಹಮ್ಮದ್ ರಫಿ ಅವ್ರದ್ದು ಒಂದು ಹಾಡ್ತೀನಿ ಮೇಡಮ್.
0: ಹಾಡಿ ಹಾಡಿ.

0: ನೆರಳನ್ನು ನೀಡುವಂತ ಮರವನ್ನೇ ಕಡಿವರಲ್ಲ, ನಿಸ್ವಾರ್ಥ ಜೀವಿಗಳಿಗೆ ಜಗದೇ ಕಹಿಯೇ ಅಪಾರ. ಇಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ.
1: ಅವ್ರದ್ದು ಒಂದೇ ಒಂದು ಹಾಡಿದ್ದಾರೆ ಮೇಡಮ್ ಕನ್ನಡದಲ್ಲಿ ಅವರು.
2: ಹೌದು, ಒಂದೇ ಬಳ್ಳಿಯ ಹೂಗಳು ಚಿತ್ರದ್ದು ಅಲ್ವಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
2: ತುಂಬಾ ಚೆನ್ನಾಗಿ ಹಾಡಿದ್ರು ಪ್ರೇಮ ಅವರು. ಹಳೇ ಸಾಂಗು ಅಂತಾನೆ ಹೇಳ್ಬೋದು, ಒಂದೇ ಬಳ್ಳಿಯ ಹೂಗಳು 1967 ರಿಲೀಸ್ ಆಗಿರುವಂತಹ ಚಿತ್ರದಲ್ಲಿ ಮೊಹಮ್ಮದ್ ರಫಿ ಅವರು ಹಾಡಿರುವಂತಹ ಹಾಡನ್ನ ನಮ್ಮ ಆಲೂರು ಪ್ರೇಮ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಓಹೋ, ಕರೆ ಕಟ್ ಆಯ್ತು, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
3: ಹಲೋ,
2: ನಮಸ್ತೆ.
3: ನಮಸ್ತೆ ಮೇಡಮ್, ನಾನು ಲೀಲಾ ಅಂತ ಹೇಳಿ.
2: ಲೀಲಾ ಅವರೇ, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು, ಸೆಟ್ ದೋಸೆ.
2: ಓ ಸೂಪರ್ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
3: ಬೇರೆ ಇದು ಗಾಯಕ ಗಾಯಕರು ಹಾಡಿರೋದು.
2: ಓಕೆ, ರೆಡಿನಾ?
3: ಹಳೆ ಹಾಡಿ ಹೇಳ್ತೀನಿ.
2: ಹಾಡಿ ಹಾಡಿ.
3: ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ, ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ, ಒಳ್ಳೆ ನನ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ತಾಯಿ ತುರಿದು ಗಳಿಗೆ ಕೂಡ ಅಗಲಲಾರರು, ತನ್ನ ಸೋದರರ ಮರೆತು ಬಿಟ್ಟು ಮರೆಯಲಾರರು. ತಾಯಿ ತುರಿದು ಗಳಿಗೆ ಕೂಡ ಅಗಲಲಾರರು, ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು. ಜಾಣ ಮರೆ ಮುದ್ದು ಕೋಳಿ ಮಾತನಾಡದು, ಜಾಣ ಮರೆ ಮುದ್ದು ಕೋಳಿ ಮಾತನಾಡದು. ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಪ್ರೇಮವಿರುವ ಮನೆಯದುವೇ ನಿತ್ಯ ಸುಂದರ, ಆ ಪ್ರೇಮ ಭರಿತ ಹೃದಯವದು ದೇವ ಮಂದಿರ. ಪ್ರೇಮವಿರುವ ಮನೆಯದುವೇ ನಿತ್ಯ ಸುಂದರ, ಆ ಪ್ರೇಮ ಭರಿತ ಹೃದಯವದು ದೇವ ಮಂದಿರ. ದೇವನವನ ಪ್ರೇಮ ರೂಪದಯ ಸಾಗರ, ದೇವನವನ ಪ್ರೇಮ ರೂಪದಯ ಸಾಗರ. ಆ ದೈವ ರಕ್ಷಕಾವುದೆಲ್ಲ ಪ್ರೇಮ ಜೀವರ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ.
1: ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು, ಧನ್ಯವಾದಗಳು ಲೀಲಾ ಮೇಡಮ್ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು.
2: ಎಸ್, ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಇದು ಏನು ಚಿನ್ನದ ಬೊಂಬೆ ಅಂತ ಹೇಳಿ, ಚಿನ್ನದ ಗೊಂಬೆ. ಸೋಲಮಂಗಲಂ ರಾಜಲಕ್ಷ್ಮಿ ಅವರು ಈ ಒಂದು ಗೀತೆಯನ್ನು ಹಾಡಿದ್ದಾರೆ. ಏನು ಟ್ರಾಲಿವುಡ್ ನಮ್ಮ ಗಾಯಕಿ ಅಂತಲೇ ಹೇಳ್ಬೋದು, ತಮಿಳ್ ಅಂದರೆ ತಮಿಳ್ ಭಾಷೆಯ ಗಾಯಕಿ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ಸೊ ಇಷ್ಟೊತ್ತು ಯಾರೆಲ್ಲ ಕರೆ ಮಾಡಿ ನಿಮ್ಮ ನಿಮ್ಮ ಇಷ್ಟವಾದಂತಹ ಗೀತೆಯನ್ನು, ಪರಭಾಷೆ ನಟರ ನಟಿಯರ ಗೀತೆಯನ್ನು ಹಾಡಿದ್ರಿ. ಹಾಗೆ ನಾನು ಯಾವುದೋ ಒಂದು ಚಿತ್ರದ್ದು ಸ್ಟಕ್ ಆಗಿದ್ದೆ, ಮೂವಿಗೆ ಮೂವಿ ಚಿತ್ರದ ಒಂದು ಹಾಡನ್ನು ಯಾರು ಹಾಡಿದ್ದಾರೆ ಅನ್ನೋದು ನಾನು ಏನು ಅಲ್ಲ ಸಾರಿ ಗೀತೆನ ಯಾರು ಹಾಡಿದ್ದಾರೆ ಅಂತ ಸ್ಟಕ್ ಆಗಿದೆ. ಸೊ ಆ ಒಂದು ಗೀತೆಯ ಗಾಯಕರ ಹೆಸರನ್ನು ತಿಳಿಸಿದ್ದಾರೆ, ಸೋನು ನಿಗಮ್ ಅಂತ ಹೇಳಿ. ಎಸ್, ತುಂಬ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು. ಹಾಗೆ ಹಾಗೆ ಗಿರಿಜಾ ಮೇಡಮ್ ಅವರು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೇಳಿರ್ತೀವಿ ಬಟ್ ಯಾರು ಬೇಗ ನೆನಪಾಗೋದಿಲ್ಲ ಸಿಂಗರ್ ಅವರು ಯಾರು ಅಂತ. ಬಟ್ ಸೋನು ನಿಗಮ್ ಅಂತ ಹೇಳಿದ್ದೀರಾ, ನಾನು ಚೆಕ್ ಮಾಡಿದೆ. ಸೊ ಸಖತ್ತಾಗಿ ಗೆಸ್ ಮಾಡಿ ಆನ್ಸರನ್ನು ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಈಗ ಕೊನೆಯ ಹಂತದಲ್ಲಿದ್ದೀವಿ, ನಮ್ಮ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀನಿ ಅಂತ ಹೇಳ್ತಾ, ಹಾಡಿನ ಅಲೆಯ ಜೊತೆ ತೇಲಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ ಸ್ನೇಹಿತರೆ. ಭಾಷೆಗಳ ಗಡಿ ಗೋಡೆಗಳನ್ನೆಲ್ಲ ಮೀರಿ ನಿಲ್ಲುವುದು ಸಂಗೀತ ಮಾತ್ರ ಅನ್ನೋದಕ್ಕೆ ಇವತ್ತು ನಾವು ಕೇಳಿದಂತಹ ಈ ಹಾಡುಗಳು ಸಾಕ್ಷಿ ಅಂತಲೇ ಹೇಳ್ಬೋದು. ಪರಭಾಷೆಯ ಗಂಟಲಿನಿಂದ ಹರಿದು ಬಂದ ಕನ್ನಡದ ಈ ದಿವ್ಯ ನಿನಾದ ನಮ್ಮ ಮನಸ್ಸಿಗೆ ಎಷ್ಟೊಂದು ಮಾತಿದೆ, ಮಾತಿನ ಅರ್ಥ ಇದೆ ಅಂತ ಅನ್ಕೋಬೋದು. ಭಾಷೆ ಯಾವುದು ಅನ್ನೋದು ಮುಖ್ಯ ಅಲ್ಲ, ಭಾವ ಶುದ್ಧವಾಗಿದ್ದರೆ ಸಾಕು. ಸಂಗೀತಕ್ಕೆ ಯಾವತ್ತೂ ಭಾಷೆಯ ಹಂಗಿಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಇದೇ ರೀತಿಯ ಮತ್ತಷ್ಟು ಮಧುರ ನೆನಪುಗಳನ್ನು ಅವಾಗವಾಗ ಮೆಲ್ಕ್ ಹಾಕೋಣ ಅಂತ ಹೇಳ್ತಾ, ಈಗ ನನಗೂ ಒಂದು ಹಾಡು ಹೇಳಿ ಕೇಳಿದ್ದಾರೆ, ಬಟ್ ಇವತ್ತು ನಾನು ಹಾಡು ಹೇಳಲ್ಲ, ಆ ಹಾಡನ್ನು ಪ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನನಗೆ ಒಂದು ಏನು ಬೆಳಗ್ಗೆ ನಾನೊಂದು ಹಾಡನ್ನು ಕೇಳಿದೆ ಅಂತ ಹೇಳಿದೆ, ಆ ಹಾಡನ್ನೇ ಪ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಹಾಡು ನಿಮ್ಮೆಲ್ಲರಿಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕಥೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಾವು ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂಥ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನು ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನು ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗೆ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಕಥೆಯನ್ನು ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಸ್, ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದ ನನಗಿಷ್ಟವಾಗಿರುವ ಒಂದು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯನ್ನು ಹೇಳೋದಕ್ಕೆ ನಾನಂತೂ ರೆಡಿ ಇದ್ದೀನಿ. ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ. ಕಥೆಯ ಶೀರ್ಷಿಕೆ ಕ್ಷಣದ ದುಡುಕು. ಸಾಕಮ್ಮ, ಗಂಟೆ ಆಗ್ಲೇ 2:30 ಆಗಿದೆ, ಇನ್ನು ಎಷ್ಟು ಹೊತ್ತು ಎದ್ದಿರ್ತೀಯಾ? ಈ ತರ ನಿದ್ದೆಗೆಟ್ಟು ಓದಿದ್ರೆ ತಲೆಗೆ ಹತ್ತುತ್ತಾ? ರಾತ್ರಿ 1 ಗಂಟೆಯ ಹೊತ್ತಿನಲ್ಲಿ ಜಲಬಾಧೆಯಿಂದ ಎದ್ದಿದ್ದ ಸಾವಿತ್ರಮ್ಮ ಮಗಳು ನಿತ್ಯ ಇನ್ನೂ ಓದ್ತಾನೆ ಕೂತಿರೋದನ್ನ ನೋಡಿ ಕೇಳಿದ್ರು. ಇಲ್ಲ ಅಮ್ಮ, ಇನ್ನೊಂದು 10 ನಿಮಿಷ ಮಲಗ್ಬಿಡ್ತೀನಿ ಅಂತ ಮಗಳು ಹೇಳಿದಾಗ, ಅಲ್ಲ, ಈ ತರಹದ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಯಾಕೆ ಮಾಡ್ತಿರೋ ಗೊತ್ತಿಲ್ಲ, ಮೊದಲಿಂದ ಪ್ರತಿದಿನ ಇಷ್ಟು ಹೊತ್ತು ಅಂತ ಓದ್ಕೊಳ್ಳೋಕ್ಕೆ ನಿಮ್ಗೇನು ಬಾಧೆ ಅಂತ 101ನೇ ಸಲ ಬೈದಿದ್ರು. ಅಯ್ಯೋ, ಎಲ್ಲ ಓದಿದ್ದೀನಮ್ಮ, ಎಷ್ಟೇ ಓದಿದ್ರೂ ಪರೀಕ್ಷೆ ಹಿಂದಿನ ದಿನ ಓದಿಲ್ಲ ಅಂದರೆ ನಾಳೆ ನೆನಪಾಗೋದಿಲ್ಲ. ನಾನು ಅಂತಾನೆ ಅಲ್ಲ, ಎಲ್ಲರ ಕಥೆನೂ ಇದೆ, ಬೇಕಿದ್ರೆ ನಾಳೆ ಕವಿತಾನ್ ಕೇಳು ಅನ್ನೋ ವೇಳೆಗೆ ಕವಿತಾನಿಂದಲೇ ಕಾಲ್ ಬಂದಿತ್ತು, ಗುಡ್ ನೈಟ್ ಅಂತ. ನೋಡಿದ್ಯಾ, ಅವಳು ಈಗ ಮಲಗ್ತಾ ಇದ್ದಾಳೆ, ನಾನು ಮಲಗ್ತಾ ಇದ್ದೀನಿ, ಸಂತೋಷನಾ ಅಂತ ಲೈಟ್ ಆರಿಸಿದಾಗ ಶಾಂತಮ್ಮ ಏನ್ ಮಕ್ಕಳೋ ಏನೋ ಎನ್ನುತ್ತಿದ್ದ ಹಾಗೆ ಮುಸುಕಿನ ಒಳಗಿನಿಂದಲೇ, ನಿಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲ ಅಲ್ವಾ ಅಂದಾಗ, ಸುಮ್ಮನೆ ಬಿದ್ಕೋ ಅಂತ ಮಲಗಿದ್ರು ಸಾವಿತ್ರಮ್ಮ. ಮಗಳು ಈ ವರ್ಷ PUC, ಮೊದಲಿಂದನೂ ಮಗಳ ಬುದ್ಧಿವಂತಿಕೆ ಬಗ್ಗೆ ಸಾವಿತ್ರಮ್ಮನಿಗೆ ಅನುಮಾನ ಇಲ್ಲ. SSLC ಕೂಡ 99% ತೆಗೆದು ಅವಳ ಸ್ಕೂಲ್ಗೆ 3ನೇವಳಾಗಿದ್ಲು. ಆದರೂ ಮಾತೃ ಸಹಜ ಕಾಯಿಲೆ ಅವರಿಗೆ, ನಿದ್ದೆಗೆಟ್ಟು ನಾಳೆ ಆರೋಗ್ಯದಲ್ಲಿ ಏರುಪೇರಾದ್ರೆ ಏನು ಅನ್ನೋ ಆತಂಕ. ಪರೀಕ್ಷೆ ಎಲ್ಲ ಮುಗಿದಿತ್ತು, ಚೆನ್ನಾಗಿ ಮಾಡಿದ್ದೀನಿ, 90+ ಗ್ಯಾರಂಟಿ ಅಂತ ಅಣ್ಣನ ಹತ್ರ ಹೇಳ್ತಾ ಇದ್ದಿದ್ದು ಕೇಳಿಸಿದಾಗ ಮಗಳ ಬುದ್ಧಿವಂತಿಕೆ ಬಗ್ಗೆ ಸಾವಿತ್ರಮ್ಮನಿಗೆ ಹೆಮ್ಮೆಯಾಗಿತ್ತು. ಆದರೂ ಅವತ್ತಾತ್ರಿ ಮಗಳು ಮತ್ತೆ ಪುಸ್ತಕ ಹಿಡಿದುಕೊಂಡು ಕೂತಾಗ, ಇದೇನೇ ಇದು ನಿನ್ನ ಗೋಳು, ಪರೀಕ್ಷೆ ಎಲ್ಲ ಆಯ್ತಲ್ವಾ ಅಂದಾಗ, ಅಯ್ಯೋ, ನಾನು ಹೇಳಿರ್ಲಿಲ್ವಾ ಅಮ್ಮ CET ಬರಿಬೇಕು ಅಂತ ಅಂದಾಗ, ಸರಿ ಹೋಯ್ತು, ಮದುವೆ ಮಾಡೋ ಹೊತ್ತಿಗೆ ನಿನಗೂ ಒಂದು ಕನ್ನಡಕ ಅಂತೂ ಗ್ಯಾರಂಟಿ ಅಂದಾಗ, ಕನ್ನಡಕ ತಾನೆ, ಬಂದ್ರೆ ಬರ್ಲಮ್ಮ, ನೋಡ್ತಾ ಇರು, ಗೋಲ್ಡನ್ ಫ್ರೇಮ್ ಹಾಸ್ಪೆಕ್ಸ್, ನಿನ್ನ ಮಗಳು ಬ್ಯೂಟಿ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಕಣ್ಣು ಹೊಡೆದಾಗ, ನಿನ್ ತಲೆ ಅಂತ ಮುಟುಕಿದ್ರು. ಈ ವರ್ಷ ಟರ್ನಿಂಗ್ ಪಾಯಿಂಟ್ ಅಂತೆ, ಅವಳಿಗೆ ಇಂಜಿನಿಯರ್ ಆಗ್ಬೇಕು ಅನ್ನೋ ಆಸೆ. ಸಾಲದಕ್ಕೆ ಅವಳ ಅಣ್ಣ ಬೇರೆ ಅವಳಿಗೆ ಸಪೋರ್ಟ್. ನೀನೇನು ಯೋಚನೆ ಮಾಡಬೇಡ ಪುಟ್ಟ, ನಂಗಂತೂ ಓದೋ ಬುದ್ಧಿ ಇರಲಿಲ್ಲ, ನೀನು ಬುದ್ಧಿವಂತೆ, ಅದೆಷ್ಟು ಓದ್ತೀಯೋ ಓದು, ನಾನು ಓದಿಸ್ತೀನಿ ಅಂತ. ಅವತ್ತು PUC ಫಲಿತಾಂಶ. ನಿತ್ಯ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿಕೊಂಡು ಕೂತಿದ್ಲು. ಗಣೇಶನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ಬರ್ತೀನಿ ಅಂತ ಸಾವಿತ್ರಮ್ಮ ಹೊರಟಾಗ, ಅಯ್ಯೋ, ರಿಸಲ್ಟ್ ಬರಲಿ ಇರಮ್ಮ, ನಾನು ಬರ್ತೀನಿ ಅಂದಿದ್ಲು. ಸರೋಜ ಆಗ್ಲೇ ಹೊರಟ್ಬಿಟ್ಟಿದಾರ್ ಕಣೆ, 1/2 ಗಂಟೆಲಿ ಬಂದ್ಬಿಡ್ತೀನಿ, ನಿನ್ ಜೊತೆ ಮತ್ತೆ ಇನ್ನೊಂದ್ಸಲ ಹಚ್ಚಿದ್ರೆ ಗಣೇಶ ಬೇಡ ಅನ್ನಲ್ಲ ಅಂದಾಗ, ಮೈ ಸ್ವೀಟ್ ಅಮ್ಮ ಅಂತ ಅಮ್ಮನ ಕೆನ್ನೆ ಹಿಂಡಿದ್ಲು. ಸಾವಿತ್ರಮ್ಮ ಪಕ್ಕದ ಮನೆ ಸರೋಜಮ್ಮನ ಜೊತೆ ಹೋಗಿ ದೀಪ ಹಚ್ಚಿ ಮನೆಗೆ ಬಂದಾಗ ಬಾಗಿಲು ತೆಗೆದೇ ಇತ್ತು. ಬಾಗ್ಲು ಹಾರೋಡ್ದು ಎಲ್ಲಿಗೆ ಹೋಗಿದ್ಯೇ ಪುಣ್ಯಾತ್ಕಿತ್ತಿ ಅಂತ ಮನೆಯೆಲ್ಲ ಹುಡುಕಿದ್ರು ನಿತ್ಯ ಕಾಣಿಸ್ಲಿಲ್ಲ. ಹುಚ್ಚ ಹುಡುಗಿ, ಆಗ್ಲೇ ಕವಿತಾ ಮನೆಗೆ ಹಾರಿದ್ದಾಳೆ ಅಂತ ಅಡುಗೆ ಮನೆ ಕಡೆಗೆ ಹೊರಟಿದ್ರು. ಅಮ್ಮ ಅಮ್ಮ, ಬಾಗಿಲು ತೆಗಿಯಮ್ಮ ಅಂತ ಮಗ ಸತೀಶನ ಧ್ವನಿ. ಇದೇನಿಷ್ಟ ಬೇಗ ಬಂದ್ಬಿಟ್ನಲ್ಲ ಅಂತ ಬಾಗಿಲು ತೆಗೆದಾಗ, ನಿತ್ಯ ನಿತ್ಯ ನಿತ್ಯ ಎಲ್ಲಮ್ಮ ಅಂತ ಅವಳ ರೂಮಿನ ಕಡೆ ಓಡಿದ್ದ. ಅಯ್ಯೋ, ಅವಳಿಲ್ಲ ಕಣೋ, ಕವಿತಾ ಮನೆಗೆ ಹೋಗಿರ್ಬೇಕೋ, ಇವತ್ತವ್ರ ರಿಸಲ್ಟ್ ಅಲ್ವಾ ಎನ್ನುತ್ತಿದ್ರು. ನಿತ್ಯ ನಿತ್ಯ ಅನ್ನುತ್ತಾ ಮನೆಯೆಲ್ಲ ಹುಡುಕಿ ತಾರಸಿ ಹತ್ತಿ ಬಂದ. ಹಿಂದೇನೆ ಸಾವಿತ್ರಮ್ಮ ಕೂಡ. ತಾರಸಿ ಮೂಲೆನಲ್ಲಿ ನಿತ್ಯ ಬಿದ್ದಿದ್ಲು, ಬಾಯಲ್ಲಿ ಬಿಳಿ ನೊರೆ, ಪಕ್ಕದಲ್ಲಿ ತಿಗಣೆಗೆ ಅಂತ ವಾರದ ಮೊದಲೇ ತಂದಿದ್ದ ವಿಷದ ಸೀಸ. ಅಯ್ಯೋ, ಇದೇನ್ ಕೆಲಸ ಮಾಡ್ಕೊಂಡೆ ನೀನು ಅಂತ ಅವಳನ್ನ ಎತ್ಕೊಂಡು ಕೆಳಗೆ ಬಂದ. ತಾರಿ ಅಣ್ಣ ಅಂತ ತೊದಲುತ್ತಲೇ ಕಣ್ಮುಚ್ಚಿದಳು ನಿತ್ಯ. ಕಣ್ಬಿಡು ನಿತ್ಯ, ಕಣ್ಬಿಡು ಎನ್ನುತ್ತಲೇ ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ. 10 ನಿಮಿಷದಲ್ಲಿ ಡಾಕ್ಟರ್ ಹೇಳಿದ್ರು, ಸಾರಿ, ಇಟ್ಸ್ ಟೂ ಲೇಟ್, ಇವಳು ಮೆಟಾಸಿಡ್ ಅಲ್ಲದೆ ಇನ್ನೇನೋ ಕುಡ್ದಿದ್ರೂ ಬದುಕೋ ಚಾನ್ಸ್ ಇತ್ತು ಎಂದಾಗ ಸರೋಜಮ್ಮ ಸತೀಶ ಕುಸಿದು ಕುಳಿತಿದ್ರು. ಸಾರಿ ಅಣ್ಣ, ನೀನು ನನ್ನನ್ನು ಇಂಜಿನಿಯರ್ ಓದಿಸ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಆದರೆ ನಾನು ನಿನ್ನ ಆಸೆಗೆ ನೀರು ಸುರಿದು ಬಿಟ್ಟೆ. ಫಿಸಿಕ್ಸ್ ಪೇಪರ್ ಸ್ವಲ್ಪ ಕಷ್ಟ ಇದ್ದದ್ದೇನೋ ನಿಜ, ಆದರೆ ನಾನು ಫೇಲ್ ಆಗ್ಬಿಟ್ನಲ್ಲ, ಎಲ್ಲರಿಗೂ ಇನ್ನೂ ಹೇಗ್ ಮುಖ ತೋರಿಸ್ಲಿ? ಅವನ ಮೊಬೈಲ್ಗೆ ಕೊನೆಯದಾಗಿ ನಿತ್ಯ ಕಳಿಸಿದ್ದ ಸಂದೇಶದ ತುಂಬೆಲ್ಲ ತಂಗಿಯ ಮುದ್ದು ಮುಖವೇ ಕಾಣುತ್ತಿತ್ತು. ನನ್ನ ತಂಗಿ ಫೇಲ್ ಆಗುವ ವಿದ್ಯಾರ್ಥಿನಿ ಖಂಡಿತ ಅಲ್ಲ ಎಂದು ಪುನರ್ ಮೌಲ್ಯಮಾಪನಕ್ಕೆ ಹಾಕಿದ್ದ ಸತೀಶ. ಅವಳ ಮಾರ್ಕ್ಸ್ 81 ಬದಲು 18 ಎಂದು ಟ್ಯಾಬ್ಲೇಷನ್ನಲ್ಲಿ ತಪ್ಪಾಗಿ ಹೋಗಿತ್ತು. ನಾನ್ ಬಿಡೋಲ್ಲಾಮ, ಕೇಸ್ ಹಾಕ್ತೀನಿ, ಒಬ್ಬೊಬ್ಬರನ್ನು ಜೈಲಿಗೆ ಕಳಿಸ್ತೀನಿ ಎಂದು ಕೂಗಾಡಿದ ಸತೀಶ್ನನ್ನ ತಡೆದಿದ್ರು ಸಾವಿತ್ರಮ್ಮ. ಅವಳು ವಾಪಸ್ ಬರ್ತಾಳೇನೋ, ಹುಚ್ಚು ಹುಡುಗಿ, ಒಂದ್ ನಿಮಿಷದಲ್ಲಿ ದುಡುಕಿ ಹೀಗ್ ಮಾಡ್ಕೊಂಡ್ ಬಿಟ್ಲು, ಇನ್ನೇನ್ ಮಾಡಿ ಏನ್ ಪ್ರಯೋಜನ? ಬಡವನ ಸಿಟ್ಟು ದವಡೆಗೆ ಮೂಲ ಅಂತಾರಲ್ಲ, ಹಾಗೆ ನಮ್ಮಂತ ಬಡವರು ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋಕೆ ಸಾಧ್ಯ ಇಲ್ಲ. ಸುಮ್ನೆ ನಿನ್ನ ನೆಮ್ಮದಿನೂ ಹಾಳಾಗುತ್ತೆ, ಬಿಟ್ಬಿಡು ಅನ್ನುತ್ತಾ ಕಣ್ಣಿಗೆ ಸೆರಗು ಹಚ್ಚಿದರು ಸಾವಿತ್ರಮ್ಮ. ಎಷ್ಟು ಅರ್ಥಗರ್ಭಿತವಾಗಿರೋ ಕಥೆಯಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ನಡೆಯುತ್ತಿರುವಂತಹ ಒಂದು ಪರಿಸ್ಥಿತಿ ಇದು ಅಂತಾನೆ ಹೇಳಬಹುದು. ಎಷ್ಟೋ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿದ್ರೂ ಕೂಡ ಮೌಲ್ಯಮಾಪನ ಮಾಡುವಂತಹ ಸಂದರ್ಭದಲ್ಲಿ ಆಗುವಂತಹ ಕೆಲವೊಂದಿಷ್ಟು ಸಣ್ಣ ತಪ್ಪುಗಳು ಎಷ್ಟು ದೊಡ್ಡ ಪರಿಣಾಮವನ್ನು ಬೀರುತ್ತದೆ ಅನ್ನುವಂತಹ ಒಂದು ಸಂದೇಶವನ್ನು ತಿಳಿಸುವಂತಹ ಕತೆ ಇದಾಗಿತ್ತು. ಹಾಗೆ ವಿದ್ಯಾರ್ಥಿಗಳು ಅಷ್ಟೇ, ಯಾವುದೇ ಪರೀಕ್ಷೆಯನ್ನು ಬರೆದು ಪಾಸ್ ಆದ್ರು, ಫೇಲ್ ಆದ್ರು, ಚೆನ್ನಾಗಿ ಬರೆದಿದ್ರು, ಬರೀದೇ ಇದ್ರು, ಜೀವನ ಇನ್ನೂ ಮುಂದೆ ಇದೆ ಇಷ್ಟೇ ಅಲ್ಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಮಾತಿದೆಯಲ್ವಾ, ಧೈರ್ಯದಿಂದ ಏನು ಬೇಕಾದ್ರೂ ಮಾಡಬಹುದು. ಹಾಗಾಗಿ ಧೈರ್ಯದಿಂದ ಇರಬೇಕಾಗುತ್ತೆ ಜೀವನದ ಎಂತಹದ್ದೇ ಪರೀಕ್ಷೆಯಲ್ಲಿ ಪಾಸ್ ಆದ್ರೂ ನ ಪಾಸ್ ಆದ್ರೂ ಕೂಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ಕುರಿಗಳಲ್ಲ ಸರ್, ನಾವು ಕುರಿಗಳಲ್ಲ ಎನ್ನುವಂತಹ ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಹಾಗೆ ಆ ಕಥೆ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಈಗ ನಿಮಗಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಕೇಳೋದಕ್ಕೆ ರೆಡಿ ಇದ್ದೀರಾ? ಕಥೆಯನ್ನ ಬರ್ತಿರೋದು ಕೋಮಲ ಎನ್ನುವರು. ಕಥೆಯ ಶೀರ್ಷಿಕೆ ನಮ್ಮೂರ್ನ್ಯಾಗೊಮ್ಮೆ ಅಂತ ಹೇಳಿ. ಆಗೆಲ್ಲ ನಮ್ಮೂರ್ನ್ಯಾಗೆ ತಿಮ್ಮೇಗೌಡ್ರದ್ದೇ ದರ್ಬಾರ್. ಅವರ ಮಂತ್ರಿಗಳು ಊರ ಶಾನುಭೋಗರು. ಒಂದಿನ ಗೌಡ್ರು ಬೆಳ್ಳಂ ಬೆಳಗ್ಗೆ ಗಾಳಿ ಸೇವನೆಗೆ ಅಂತ ಊರ್ ಸುತ್ತೋದಕ್ಕೆ ಹೊರಟ್ರು. ಊರ್ ಬಾಗಿಲ ಹತ್ರ ನೋಡ್ತಾರೆ, ಪಕ್ಕದ ಊರಿನವರು ಮಾರಿಗೊಂಬೆ ತಂದು ಇವರ ಊರ್ ಬಾಗಿಲಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮಾರಿಗೊಂಬೆ ಅಂದ್ರೆ ಗೊತ್ತಲ್ಲ, ಮಲೆನಾಡಿನಲ್ಲಿ ಮತ್ತೆ ಕನ್ನಡ ಜಿಲ್ಲೆ ಕಡೆ ಇದು ಒಂದು ರೂಢಿಯಲ್ಲಿರೋ ಪದ್ಧತಿ. ಊರಿನಲ್ಲಿ ಏನಾದ್ರೂ ನಾಲ್ಕು ಜನರಿಗೆ ಕಾಯಿಲೆ ಕಸಾಲೆ ಬಂದ್ರೆ ಮಾರಿ ಮುನಿಸ್ಕೊಂಡಿದ್ದಾಳೆ, ಅದಕ್ಕೆ ಕಾಟ ಕೊಡ್ತಿದ್ದಾಳೆ ಅಂತ ಒಂದು ಜೊತೆ ಮಾರಿಗೊಂಬೆ ಮಾಡಿಸಿ ಹಬ್ಬ ಮಾಡಿ ಮಾರಿಗೊಂಬೆಗೆ ಕುರಿನೋ ಕೋಳಿನೋ ಶಕ್ತಿಯಾನುಸಾರ ಕೊಟ್ಟು ಊರಿಗೆಲ್ಲ ಮೆರವಣಿಗೆ ಮಾಡಿ ಅವರ ಪಕ್ಕದ ಊರಿಗೆ ದಾಟಿಸ್ಬಿಡ್ತಾರೆ. ಆ ಪಕ್ಕದ ಊರಿನವರು ಅದೇ ತರ ಅವರ ಇನ್ನೊಂದು ಪಕ್ಕದೂರಿಗೆ ದಾಟಿಸ್ತಾರೆ. ಕೊನೆಗೆ ಅದು ಎಲ್ಲಿ ಹೋಗಿ ಸೇರುತ್ತೋ ಗೊತ್ತಿಲ್ಲ, ಬಹುಶಃ ಚಾರ್ಮಡಿ ಘಾಟಿ ಕೆಳಗೆ ತಳ್ತಾ ಇದ್ರೇನೋ. ಇರ್ಲಿ, ಈಗ ಊರಿನವರೆಲ್ಲ ಸೇರಿ ಆ ಪಕ್ಕದ ಊರಿನ ಜನ ನಮ್ಮೂರ ಕಣ್ಣಿನಲ್ಲಿ ಬಿಟ್ಟಿರೋ ಮಾರಿಗೊಂಬೆ ಮಾರಿ ಹಬ್ಬ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿ ನಾವು ನಮ್ಮೂರ ಗಡಿ ದಾಟಿಸ್ಬಿಡ್ಬೇಕು. ಈಗ ಊರ್ ಗೌಡ್ರಿಗೆ ತಲೆ ಬಿಸಿ ಆಯ್ತು. ಗಾಳಿ ಸೇವನೆ ಮೊಟಕ್ ಮಾಡಿ ಮನೆಗ್ ಬಂದ್ರು. ಊರಿಗೆ ಹೆಡ್ ಅಲ್ವಾ, ಶಾನುಭೋಗರನ್ನ ಕರೆದ್ರು. ಇಬ್ರು ಕೂತು ಊರಿನ ಜನ ಎಲ್ಲ ಸೇರಿ ಮೀಟಿಂಗ್ ಮಾಡಿ ಎಲ್ಲರ ಹತ್ರನೂ ವಂತಿಗೆ ವಸೂಲಿ ಆಯ್ತು. ಇನ್ನು ಎರಡು ದಿನ ಬಿಟ್ಟು ಶನಿವಾರ ಹಬ್ಬ ಮಾಡಿ ಮಾರಿ ದಾಟಿಸೋಣ ಅಂತ ತೀರ್ಮಾನ ಆಯ್ತು. ಊರ್ ಜನ ಯಾರು ಆ ಕಡೆ ಹೋಗದ್ ಬೇಡ, ಮಾರಿ ಕಣ್ಣು ಒಳ್ಳೇದಲ್ಲ ಅಂತ ಸೂಚನೆ ಕೂಡ ಕೊಟ್ಟಿದ್ರು. ಊರ್ ಜನಕ್ಕೆ ಹೆದರಿಕೆ, ಯಾರು ಶನಿವಾರದವರೆಗೂ ಅತ್ತ ಕಡೆ ಹೋಗ್ಲೇ ಇಲ್ಲ. ಶುಕ್ರವಾರ ರಾತ್ರಿನೇ ಗೌಡ್ರು ಕುರಿ ಬೇರೆ ತರಿಸಿದ್ರು. ಮಾರಿಗೊಂಬೆ ಕೊಡ್ಬೇಕಲ್ಲ, ಆಮೇಲೆ ತಾನೇ ಊರ ಜನಕ್ಕೆಲ್ಲ ಬಾಡೂಟ. ಹಾಗೆ ಬೆಂಗಳೂರಿನಿಂದ ತಮ್ಮ ಮಗಳನ್ನು ಕರೆಸಿದ್ರು, ಮಗ ಬಾಡೂಟ ಮಾಡ್ಕೊಂಡು ಹೋಗ್ಲಿ ಅಂತ. ಬೆಳಗ್ಗೆ ಕೊಂಬು ಹಲಗೆ ಎಲ್ಲ ಹುಡ್ಕೊಂಡು ಊರಿನವರೆಲ್ಲ ಊರಿನ ಗಾಡಿ ಹತ್ರಕ್ಕೆ ಹೋದ್ರು, ಗೊಂಬೆ ಪೂಜೆ ಮಾಡಿ ಕುರಿ ಕೊಟ್ಟು ಮೆರವಣಿಗೆ ಮಾಡೋದಕ್ಕೆ. ಹೋಗ್ ನೋಡಿದ್ರೆ ಮಾರಿಗೊಂಬೆ ಎಲ್ಲಿದೆ? ಇಲ್ಲೇ ಇತ್ತು ಅಂತ ಗೌಡ್ರು ಹುಡುಕಿದ್ದೇ ಹುಡುಕಿದ್ದು, ಎಲ್ಲೂ ಇಲ್ಲ. ಊರಿನ ಜನ ಎಲ್ಲ ವಾಪಸ್ ಬಂದ್ರು, ಅವರವರಲ್ಲೇ ಗುಸುಗುಸು ಮಾತಾಡ್ಕೊಳ್ತಾ ಇದ್ರು. ಗೌಡ್ರಿಗೆ ರಾತ್ರಿ ಸೇವನೆ ಕಿಕ್ಕು ಬೆಳಿಗ್ಗೆ ಗಾಳಿ ಸೇವನೆಗೆ ಹೋದಾಗ್ಲೂ ಇಳಿದಿರ್ಲಿಲ್ಲ ಅನ್ಸುತ್ತೆ ಅಂತ. ಗೌಡ್ರು ಊರಿನವ್ರ ಬಾಯಿಗೆ ಬೀಳೋದ, ಏನೋ ತೆಪ್ಪಾಯ್ತು ಅಂತ ಹೇಳಿ ಹೇಗೋ ಕುರಿ ತಂದಿತ್ತಿತ್ತಲ್ಲ ಊರಿಗೆಲ್ಲ ಬಾಡೂಟ ಹಾಕ್ಸಿ ಜೈ ಅನ್ಸ್ಕೊಂಡ್ರು. ಊಟ ಎಲ್ಲ ಮುಗಿಸಿ ಅವರವ್ರ ಮನೆಗೆ ಹೋದ್ರು. ಗೌಡ್ರು ಮನೆಗ್ ಬಂದ್ರು. ಹಾಗೆ ಕಾಲ್ ತೊಳೆಯೋದಕ್ಕೆ ಅಂತ ಕೊಟ್ಟಿಗೆ ಕಡೆ ಹೋಗಿ ನೋಡಿದ್ರೆ ಮಾರಿಗೊಂಬೆ ಅವ್ರ ಮನೆ ಕೊಟ್ಟಿಗೆ ಮೇಲೆ ಬಂದು ಕೂತ್ಬಿಟ್ಟಿದೆ. ಇದೆಲ್ಲಿಂದ ಬಂತ ಇಲ್ಲಿಗೆ ಅಂತ ಗೌಡ್ರು ಭಯ ಪಟ್ಕೊಂಡ್ರು. ಆಗ ಗೌಡ್ತಿ ಹೇಳಿದ್ರು, ನಿಮ್ಮ ಮಗ ಬೆಳಿಗ್ಗೆ ವಾಕಿಂಗ್ ಹೋದಾಗ ತಂದು ಇಲ್ಲೇ ಇಟ್ಟಿದ್ದಾನೆ, ನವರಾತ್ರಿಗೆ ಕೂರ್ಸೋದಕ್ ಚೆನ್ನಾಗಿರುತ್ತೆ ಅಂತ. ಗೌಡ್ರು ಇದನ್ನ ಕೇಳಿ ಸುಸ್ತಾಗಿ ಹೋದ್ರು. ಈ ಕಥೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಹಾಸ್ಯಾಸ್ಪದವಾಗಿ ಇದ್ರೂ ಕೂಡ ಒಂದು ಸಂಸ್ಕೃತಿಯನ್ನ ಅಥವಾ ಒಂದು ಊರಿನ ಪದ್ಧತಿಯನ್ನ ತಿಳಿಸುವಂತಹ ಕಥೆ ಇದಾಗಿದೆ ಅಂತಾನೆ ಹೇಳಬಹುದು. ಸೊ ಹಾಗೆ ಇವೆರಡು ಕಥೆಗಳು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಕಥೆಗಳನ್ನ ಓದ್ತಾ ಇದ್ರೆ, ನಿಮ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಕಥೆ ಸಿಕ್ಕಿದ್ರೆ ಆ ಕಥೆಯನ್ನ ನೀವು ನಾನು ಕಳಿಸ್ಕೊಟ್ರೆ ನಾನು ಖಂಡಿತವಾಗ್ಲೂ ಆ ಕಥೆಯನ್ನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ವಾಚನ ಮಾಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಟೈಮ್ ಆಗ್ತಾ ಇರೋದ್ರಿಂದ ಎಲ್ರಿಗೂ ಕೂಡ ಟಾಟಾ ಬಾಯ್. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅವರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

0: ಅಂಬೇಡ್ಕರ್ ಓದಿಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಎಚ್ ನದಾಫ್.
1: ನಾನು ಇಂದು ಓದುವ ವಿಷಯ ಬುದ್ಧನ ಸಮಕಾಲೀನರು ಎನ್ನುವಂತಹದರಲ್ಲಿಯ ಖಂಡ ಒಂದು ಮತ್ತು ಖಂಡ ಎರಡು ಎನ್ನುವ ಭಾಗಗಳನ್ನು. ಇದು ಅಂಬೇಡ್ಕರ್ ಅವರು ಇಂಗ್ಲಿಷ್ನಲ್ಲಿ ಬರೆದ ಬುದ್ಧ ಆಂಡ್ ಈಸ್ ಧಮ್ಮ ಎನ್ನುವಂತಹ ಕೃತಿಯಲ್ಲಿ ಬರುವಂತವುಗಳಾಗಿದ್ದು, ಇದನ್ನು ಕನ್ನಡಕ್ಕೆ ಅನುವಾದಿಸಿ ಬುದ್ಧ ಮತ್ತು ಆತನ ಧಮ್ಮ ಎನ್ನುವ ಶೀರ್ಷಿಕೆಯಲ್ಲಿ ಕೊಟ್ಟವರು ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ. ಪ್ರಕಟಿಸಿದವರು ಕಲಬುರಗಿಯ ಪಾಲಿ ಇನ್ಸ್ಟಿಟ್ಯೂಟ್ನವರು. ಇವರಿಗೂ ಅಭಿನಂದನೆಗಳನ್ನು ಹೇಳಿ ವಿಷಯ ಪ್ರಾರಂಭಿಸುತ್ತೇನೆ. ಖಂಡ ಒಂದು, ಬುದ್ಧನ ಸಮಕಾಲೀನರು. ಗೌತಮ ಬುದ್ಧನು ಪರಿವಾಚಕನಾಗಿ ದೀಕ್ಷೆಯನ್ನು ಸ್ವೀಕರಿಸಿದ ಸಂದರ್ಭವು ಭಾರತದಲ್ಲಿ ವೈಚಾರಿಕ

ಪ್ರತಿಪಾದಿಸಿದ ಸಿದ್ಧಾಂತವನ್ನು ಅಕ್ರಿಯಾವಾದ ಎಂದು ಕರೆಯಲಾಗಿದೆ. ಇದರ ಪ್ರಕಾರ ಯಾವ ಕರ್ಮವೂ ಆತ್ಮವನ್ನ ತಟ್ಟುವುದಿಲ್ಲ. ವ್ಯಕ್ತಿಯೊಬ್ಬನು ತಾನೇ ಸ್ವತಃ ಒಂದು ಕರ್ಮವನ್ನ ಮಾಡಬಹುದು ಅಥವಾ ಬೇರೊಬ್ಬನನ್ನು ಕರ್ಮವನ್ನ ಮಾಡುವಂತೆ ಪ್ರೇರೇಪಿಸಬಹುದು, ಘಾಸಿಗೊಳಿಸಬಹುದು, ಬೇರೊಬ್ಬನಿಂದ ಕೊಲ್ಲಿಸಬಹುದು. ಒಬ್ಬನು ಕಳ್ಳತನ, ದರೋಡೆ ಇವುಗಳನ್ನು ಮಾಡಬಹುದು ಅಥವಾ ಬೇರೆಯವರಿಂದ ಮಾಡಿಸಬಹುದು. ಒಬ್ಬನು ಸುಳ್ಳು ಹೇಳಬಹುದು ಅಥವಾ ಬೇರೊಬ್ಬರನ್ನು ಸುಳ್ಳು ಹೇಳುವಂತೆ ಪ್ರಚೋದಿಸಬಹುದು. ಇಂತಹ ಯಾವುದೇ ಕ್ರಿಯೆಗಳು ಆತ್ಮವನ್ನು ತಟ್ಟುವುದಿಲ್ಲ. ಎಂತಹದ್ದೇ ಸ್ವೇಚ್ಛಾಚಾರದ ಕೃತ್ಯವಾದರೂ ಅದರಿಂದ ಯಾವ ರೀತಿಯ ಪಾಪವೂ ಅದಕ್ಕೆ ಆಗದು. ಆದ್ದರಿಂದ ಆತ್ಮಕ್ಕೆ ಒಳ್ಳೆಯ ಮತ್ತು ಕೆಟ್ಟ ಎಂಬ ಮೌಲ್ಯಗಳಾಗಲಿ ಅರ್ಹತೆಗಳಾಗಲಿ ಇರುವುದಿಲ್ಲ. ಒಬ್ಬ ವ್ಯಕ್ತಿಯು ಮರಣಾನಂತರ ಅವನು ಯಾವ ಪಂಚಭೂತಗಳಿಂದ ಸೃಷ್ಟಿಯಾಗಿದ್ದಾನೋ ಅವುಗಳಲ್ಲಿ ಲೀನವಾಗುತ್ತಾನೆ. ಅವನ ಶರೀರವಾಗಲಿ ಆತ್ಮವಾಗಲಿ ಉಳಿಯುವುದಿಲ್ಲ. ಇನ್ನೊಂದು ಶಾಖೆ ಅಥವಾ ಸಂಪ್ರದಾಯವು ನಿಯತಿವಾದ ಎಂಬ ಹೆಸರಿನಲ್ಲಿ ಚಾಲ್ತಿಯಲ್ಲಿತ್ತು. ಇದರ ಪ್ರಮುಖ ಚಿಂತಕನ ಹೆಸರು ಮುಖಾಲಿ ಘೋಷಾಲ್ ಎಂದು. ಅವನ ಸಿದ್ಧಾಂತವು ಒಂದು ರೀತಿಯಲ್ಲಿ ವಿಧಿವಾದದ ಸಿದ್ಧಾಂತದ ರೂಪದಲ್ಲಿತ್ತು. ಅವನ ಪ್ರಕಾರ ಯಾವೊಬ್ಬ ವ್ಯಕ್ತಿಯೂ ಏನನ್ನೂ ಮಾಡಲಾರ ಅಥವಾ ಮಾಡದೆ ಇರಲಾರ. ಘಟನೆಗಳು ತಂತಾನೆ ಘಟಿಸುತ್ತವೆ. ಯಾವೊಬ್ಬನೂ ಅವುಗಳನ್ನು ಘಟಿಸುವಂತೆ ಮಾಡಲಾರ. ಯಾರೊಬ್ಬರು ದುಃಖವನ್ನು ನಿವಾರಿಸಲಾರರು ಅಥವಾ ಅದನ್ನು ಕಡಿಮೆ ಮಾಡಿಕೊಳ್ಳಲಾರರು, ಇಲ್ಲವೇ ಹೆಚ್ಚಿಸಿಕೊಳ್ಳಲಾರರು. ಪ್ರತಿಯೊಬ್ಬರೂ ಈ ಜಗತ್ತಿನ ಅನುಭವಗಳಲ್ಲಿ ತಮ್ಮ ಪಾಲನ್ನು ಅನುಭವಿಸಲೇಬೇಕು. ಮೂರನೆಯ ಪ್ರಸ್ಥಾನದ ಹೆಸರು ಉಚ್ಛೇದವಾದ ಎಂಬುದಾಗಿತ್ತು. ಅಜಿತ ಕೇಶ ಕಂಬಲ ಎಂಬ ಚಿಂತಕನು ಇದರ ಮುಖ್ಯಸ್ಥನಾಗಿದ್ದನು. ಇವನ ಸಿದ್ಧಾಂತವು ಒಂದು ರೀತಿಯ ಸರ್ವನಾಶವಾದವಾಗಿದ್ದು ಯಜ್ಞ ಯಾಗಗಳು ಮತ್ತು ಹೋಮ ಹವನಗಳಲ್ಲಿ ಯಾವ ಹುರುಳೂ ಇಲ್ಲ ಎಂದು ಸಾರುತ್ತಿತ್ತು. ಅದನ್ನು ಅಲ್ಲಗಳೆಯುವ ಸಿದ್ಧಾಂತವಾಗಿತ್ತು. ಇವನ ಪ್ರಕಾರ ಮನುಷ್ಯನು ಮಾಡುವ ಯಾವುದೇ ಕೆಲಸಗಳಿಂದ ಉಂಟಾಗುವ ಫಲಾಫಲಗಳಿಗೂ ಆತ್ಮಕ್ಕೂ ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ. ಮಾನವನು ಈ ಜಗತ್ತಿನಲ್ಲಿನ ಕೆಲವೊಂದು ದುಃಖದ ಮೂಲಧಾತುಗಳಿಂದ ಮಾಡಲ್ಪಟ್ಟಿದ್ದಾನೆ. ಆದ್ದರಿಂದ ಆತ್ಮವು ಅತೃಪ್ತಿ ಮತ್ತು ದುಃಖದಿಂದ ಪಾರಾಗಲಾರದು. ಈ ದುಃಖ ಅಥವಾ ನೋವು ಎಂಬುದು ತಾನಾಗೆ ಕೊನೆಗೊಳ್ಳುವಂತಹದ್ದು. ಆತ್ಮವು ಮಹಾಕಲ್ಪಗಳ 84 ಲಕ್ಷ ಜನ್ಮಾಂತರಗಳ ಶರಣಿಯನ್ನ ಹಾಯ್ದು ಬರಬೇಕು. ಆಗ ಮಾತ್ರ ಆತ್ಮನ ಈ ದುಃಖ ಮತ್ತು ನೋವು ಅಂತ್ಯಗೊಳ್ಳುತ್ತದೆ. ಅದಕ್ಕೆ ಮೊದಲು ಯಾವ ಮಾರ್ಗದಿಂದಲೂ ಆತ್ಮಕ್ಕೆ ಅಂಟಿಕೊಂಡು ಬಂದಿರುವ ನೋವು ಮತ್ತು ದುಃಖ ಕೊನೆಗೊಳ್ಳಲಾರದು ಎನ್ನುವುದು. ಇವುಗಳ ಜೊತೆಗೆ ಪ್ರಚಲಿತವಿದ್ದ ಇನ್ನೊಂದು ಶಾಖೆ ಎಂದರೆ ಅನ್ಯೋನ್ಯವಾದ. ಪಕುಧ ಕಚ್ಚಯಾನ ಎಂಬುವನು ಈ ಸಿದ್ಧಾಂತದ ಮೂಲ ಪುರುಷ. ಅವನ ಪ್ರಕಾರ ಜೀವದ ರಚನೆಯಲ್ಲಿ ಪೃಥ್ವಿ, ಆಪ್, ತೇಜಸ್, ವಾಯು, ಸುಖ, ದುಃಖ ಮತ್ತು ಆತ್ಮ ಎಂಬ 7 ಮೂಲ ದ್ರವ್ಯಗಳು ಅಡಗಿವೆ. ಈ ಪ್ರತಿಯೊಂದು ದ್ರವ್ಯವು ಮತ್ತೊಂದರಿಂದ ಭಿನ್ನವಾಗಿದ್ದು ಸ್ವತಂತ್ರವಾಗಿರುತ್ತದೆ. ಒಂದು ಮತ್ತೊಂದನ್ನು ಯಾವ ರೀತಿಯಲ್ಲಿಯೂ ಬಾಧಿಸಲಾರದು. ಅವು ಪ್ರತ್ಯೇಕವಾಗಿ ಸ್ವಂತ ಅಸ್ತಿತ್ವವನ್ನು ಹೊಂದಿದ್ದು ಶಾಶ್ವತವಾಗಿರುತ್ತವೆ. ಅವನ ಪ್ರಕಾರ ಒಬ್ಬ ವ್ಯಕ್ತಿಯ ತಲೆಯನ್ನು ಕತ್ತರಿಸಿದ ಮಾತ್ರಕ್ಕೆ ವ್ಯಕ್ತಿಯು ಸಾಯಲಾರ. ಆ ಕತ್ತಿಯು ಈ 7 ಮೂಲ ದ್ರವ್ಯಗಳನ್ನು ಹಾಕಿದಾಗ ಮಾತ್ರ ಸಾವು ಸಂಭವಿಸುತ್ತದೆ ಎಂದು. ಸಂಜಯ್ ಬೇಲ್ಪುತ್ತ ಎಂಬುವವನು ತತ್ವ ಸಿದ್ಧಾಂತದ ಶಾಖೆಯನ್ನು ವಿಕ್ಷೇಪವಾದ ಎಂದು ಕರೆಯಲಾಗುತ್ತಿತ್ತು. ಅದು ಒಂದು ರೀತಿಯ ಸಂದೇಹವಾದದಂತೆ ಇತ್ತು. ಸಂಜಯ್ ಬೇಲಪುತ್ತನು ತನ್ನ ಸಿದ್ಧಾಂತದಲ್ಲಿ ಈ ರೀತಿ ವಾದಿಸಿದ್ದಾನೆ. ನನ್ನನ್ನು ಯಾರಾದರೂ ಸ್ವರ್ಗ ಎಂಬುದು ಇದೆ ಎಂದು ಕೇಳಿದಾಗ ಇದೆ ಎಂದು ಅನಿಸಿದರೆ ಇದೆ ಅನ್ನುತ್ತೇನೆ, ಇಲ್ಲ ಎನಿಸಿದರೆ ಇಲ್ಲ ಅನ್ನುತ್ತೇನೆ. ಅದೇ ರೀತಿಯಲ್ಲಿ ಯಾರಾದರೂ ಈ ಮನುಷ್ಯನು ಸೃಷ್ಟಿಗೊಂಡದ್ದು ಹೇಗೆ, ಅವನು ತನ್ನ ಕರ್ಮದ ಫಲವಾಗಿ ಸುಖ ದುಃಖಗಳನ್ನು ಅನುಭವಿಸಬೇಕೆ, ಹಾಗೂ ಮನುಷ್ಯನು ಸತ್ತ ಮೇಲೆ ಅವನ ಆತ್ಮವು ಅಮರವಾಗುತ್ತದೆಯೇ ಎಂದು ಕೇಳಿದರೆ ಈ ಎಲ್ಲ

ಪ್ರಶ್ನೆಗಳಿಗೆ ಇಲ್ಲ ಎಂಬುದು ನನ್ನ ಉತ್ತರವಾಗಿರುತ್ತದೆ, ಏಕೆಂದರೆ ಅವುಗಳು ಅಸ್ತಿತ್ವದಲ್ಲೇ ಇಲ್ಲ ಎನ್ನುವನು. ಆರನೇ ದಾರ್ಶನಿಕವಾದದ ಹೆಸರು ಚಾತುರ್ಯಾಮ ಸಂವರವಾದ ಎಂದು. ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವನು ಮಹಾವೀರ ಅಥವಾ ನಿಗಂತನಾಥ ಪುತ್ತ. ಇವನು ಗೌತಮ ಬುದ್ಧನ ಹಿರಿಯ ಸಮಕಾಲೀನಾಗಿದ್ದವನು. ಗೌತಮನು ಅರಿವಿನ ಬೆಳಕನ್ನು ಅರಸುತ್ತಿದ್ದ ಕಾಲಘಟ್ಟದಲ್ಲಿ ಇವನು ಇನ್ನೂ ಜೀವಂತವಾಗಿದ್ದನು. ಅವನ ಬೋಧನೆಯ ಪ್ರಕಾರ ಜೀವಾತ್ಮನು ತಾನು ಹಿಂದಿನ ಜನ್ಮ ಮತ್ತು ಈಗಿನ ಜನ್ಮಗಳಲ್ಲಿ ಮಾಡಿದ ಪಾಪ ಕರ್ಮಗಳಿಗನುಸಾರವಾಗಿ ಮರುಜನ್ಮವನ್ನು ಪಡೆಯುತ್ತಾನೆ. ತಪಶ್ಚರ್ಯದಿಂದ ಮನುಷ್ಯನು ಪಾಪಮುಕ್ತನಾಗಬಲ್ಲನು. ಆದ್ದರಿಂದ ಸಾಧಕರಾದವರು ಈ ಜನ್ಮದಲ್ಲಿ ಯಾವ ಪಾಪಕರ್ಮವನ್ನು ಮಾಡದೆ, ಅಂದರೆ ಕೊಲ್ಲದಿರುವುದು, ಕಳ್ಳತನ ಮಾಡದಿರುವುದು, ಸುಳ್ಳು ಹೇಳದಿರುವುದು, ಆಸೆಯನ್ನು ಹೊಂದದಿರುವುದು ಮತ್ತು ಬ್ರಹ್ಮಚರ್ಯ ಪಾಲಿಸುವುದು, ಈ ಚಾತುರ್ಯಾಮ ಧರ್ಮಗಳನ್ನು ಪಾಲಿಸಿ ಜನ್ಮಾಂತರವನ್ನು ಕೊನೆಗೊಳಿಸಬೇಕು ಎಂದು ಮಹಾವೀರನು ಬೋಧಿಸಿದನು. ಖಂಡ ಎರಡು. ತನ್ನ ಸಮಕಾಲೀನರ ಚಿಂತಕರ ಕುರಿತಾಗಿ ಬುದ್ಧನ ಮನೋಧರ್ಮ. ಗೌತಮ ಬುದ್ಧನು ಹೊಸ ತತ್ವಜ್ಞಾನಿಗಳ ಯಾವ ಬೋಧನೆಯನ್ನೂ ಒಪ್ಪಲಿಲ್ಲ. ಆದರೆ ಯಾವುದೇ ಕಾರಣಗಳಿಲ್ಲದೆ ಬುದ್ಧನು ಅವರುಗಳ ವಾದವನ್ನು ನಿರಾಕರಿಸಲಿಲ್ಲ. ಅವುಗಳನ್ನು ನಿರಾಕರಿಸಲು ಬುದ್ಧನು ನೀಡಿದ ಕಾರಣಗಳೆಂದರೆ, ಪುರಾಣ ಕಶ್ಯಪ ಅಥವಾ ಪ್ರಕುದ್ಧ ಕಚ್ಚಯಾನನ ವಾದಗಳನ್ನು ಸತ್ಯವೆಂದು ಒಪ್ಪುವುದಾದರೆ ಈ ಲೋಕದಲ್ಲಿ ಯಾರು ಬೇಕಾದರೂ ಹಿಂಸೆ ಮತ್ತು ಯಾವುದೇ ರೀತಿಯ ಕೆಟ್ಟ ಕಾರ್ಯಗಳನ್ನು ಮಾಡಬಹುದು. ಯಾವುದೇ ರೀತಿಯ ಸಾಮಾಜಿಕ ಜವಾಬ್ದಾರಿ ಅಥವಾ ಪ್ರಾಮುಖ್ಯದ ಅರಿವಿಲ್ಲದೆ ಯಾರು ಯಾರನ್ನಾದರೂ ಕೊಲ್ಲಬಹುದು ಎಂಬ ತೀರ್ಮಾನಕ್ಕೆ ಈ ವಾದವು ನಮ್ಮನ್ನು ಕೊಂಡೊಯ್ಯುತ್ತದೆ. ಇನ್ನು ಮುಖಾಲಿ ಗೋಶಾಲನ ವಾದವು ನಿಜ ಎನ್ನುವುದಾದರೆ, ಮನುಷ್ಯನು ಕೇವಲ ಅದೃಷ್ಟದ ಗುಲಾಮನಾಗಿರಬೇಕಾಗುತ್ತದೆ. ಇದನ್ನು ಒಪ್ಪಿಕೊಂಡರೆ ಅವನಿಗೆ ಎಂದಿಗೂ ಬಿಡುಗಡೆ ದೊರಕಲಾರದು. ಇನ್ನು ಅಜಿತ್ ಕೇಶಕಂಬಲನ ಸಿದ್ಧಾಂತದ ಪ್ರಕಾರ ಮನುಷ್ಯನು ಮಾಡಬಹುದಾದ ಒಂದೇ ಒಂದು ಕಾರ್ಯವೆಂದರೆ ತಿನ್ನುವುದು, ಕುಡಿಯುವುದು ಮತ್ತು ಸುಖ ಲೋಲಪನಾಗಿರುವುದು ಎಂದಾಗುತ್ತದೆ. ಹಾಗೆ ಸಂಜಯ್ ಬೇಲಪುತ್ತನ ಸಿದ್ಧಾಂತವು ಸತ್ಯ ಎನ್ನುವುದಾದರೆ, ಮನುಷ್ಯನು ತನ್ನ ಬದುಕಿನಲ್ಲಿ ಯಾವುದೇ ನಿರ್ದಿಷ್ಟವಾದ ತತ್ವ ಸಿದ್ಧಾಂತಗಳಿಲ್ಲದೆ ತ್ರಿಶಂಕು ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ. ಇನ್ನು ನಿಗಂತನಾಥ ಪುತ್ತ ಅಥವಾ ಮಹಾವೀರನ ಸಿದ್ಧಾಂತವನ್ನು ಸತ್ಯ ಎಂದು ಒಪ್ಪುವುದಾದರೆ, ಮನುಷ್ಯನು ತನ್ನ ಜೀವನವನ್ನು ಕೇವಲ ದೇಹದಂಡನೆ ಮತ್ತು ತಪಸ್ಸಾಧನೆಗಳಿಗೆ ಮೀಸಲಿಸಬೇಕಾಗುತ್ತದೆ. ಇದರಿಂದಾಗಿ ಮನುಷ್ಯನು ತನ್ನ ಸಹಜ ಪ್ರವೃತ್ತಿಗಳಾದ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನು ತೊರೆಯಬೇಕಾಗುತ್ತದೆ. ಇಂತಹ ಕಾರಣಗಳಿಂದಾಗಿ ತನ್ನ ಸಮಕಾಲೀನ ತತ್ವಜ್ಞಾನಿಗಳು ಸೂಚಿಸಿದ ಯಾವ ಜೀವನ ಮಾರ್ಗವೂ ಬುದ್ಧನಿಗೆ ಸರಿ ಎನಿಸಲಿಲ್ಲ. ಈ ಸಿದ್ಧಾಂತಗಳೆಲ್ಲವೂ ಅಸಹಾಯಕರು ಮತ್ತು ಅಜಾಗರೂಕರು ರೂಪಿಸಿದ ಚಿಂತನೆಗಳಂತೆ ಅವರಿಗೆ ಕಾಣಿಸಿದವು. ಆದ್ದರಿಂದ ಬುದ್ಧನು ಪರ್ಯಾಯ ಮಾರ್ಗದಲ್ಲಿ ಬೆಳಕನ್ನು ಕಾಣಲು ನಿರ್ಧರಿಸಿದನು. ಇಷ್ಟು ಓದಲು ಅವಕಾಶ ಮಾಡಿಕೊಟ್ಟಂತ ಅರುಣ್ ಅವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಓದನ್ನು ಮುಗಿಸುತ್ತೇನೆ. ನಮಸ್ಕಾರ.

ಎಲ್ಲರಿಗೂ ಜೈ ಭೀಮ್. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ವಿಕ್ರಮ್ ತೇಜಸ್, ಕಲಬುರಗಿ ಜಿಲ್ಲೆ ವಾಡಿಯಿಂದ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಎರಡರಲ್ಲಿ ಪ್ರಕಟವಾದ ಪಾನ ಪ್ರತಿಬಂಧವನ್ನು ಕುರಿತು ಬಾಬಾ ಸಾಹೇಬರು ಸಂಸತ್ ಸದನದಲ್ಲಿ ಆಡಿದ ಮಾತುಗಳು. ಮಾನ್ಯರೇ, ಪಾನ ಪ್ರತಿಬಂಧದ ವಿಷಯದಲ್ಲಿ ಈ ಸದನದಲ್ಲಿ ಕಾವೇರಿದ ಭಾವನೆಗಳು ಉಂಟಾಗಿವೆ ಎಂಬುದು ನನಗೆ ತೋರಿದೆ. ಆ ಭಾವನೆಗಳಲ್ಲಿ ನಾನು ಭಾಗಿಯಾಗಿಲ್ಲ ಎಂದು ಹೇಳಲಾರೆ. ಆದರೆ ಬೇರೆ ಕೆಲವೊಂದು ಕಾರಣಗಳಿಗಾಗಿ ಅಬಕಾರಿ ಖಾತೆಯ ಮಾನ್ಯ ಮಂತ್ರಿಗಳ ಬಗ್ಗೆ ಕಟುವಾಗಿ ಮಾತನಾಡಲು ನಾನು ಬಯಸುವುದಿಲ್ಲ. ಈ ಖಾತೆಗೆ ಅವರು ಹೊಸಬರು ಎಂಬುದು ನನಗೆ ಗೊತ್ತಿದೆ. ಯಾರಿಗೇ ಆದರೂ ಕಾಲಿಡಲು ಇದು ತಪ್ಪು ಸ್ಥಳವೆಂದು ನನಗೆ ಅನಿಸಿದೆ. ಈ ಸದನದ ಮತ್ತೊಬ್ಬ ಮಾನ್ಯ ಸದಸ್ಯರು ಈ ಖಾತೆಯನ್ನು ತಾವು ಬಿಡುವುದೇ ಹಿತಕರವೆಂದು ಯೋಚಿಸಿದಾಗ ಮಾನ್ಯ ಮಂತ್ರಿಗಳು ಈ ಸ್ಥಾನವನ್ನು ಸ್ವೀಕರಿಸಿದ್ದಕ್ಕೆ ಅವರನ್ನು ನಾನು ಅಭಿನಂದಿಸುವೆ. ಈಗ 2-3 ದಿನಗಳಿಂದ ಮಾನ್ಯ ಅಬಕಾರಿ ಖಾತೆಯ ಮಂತ್ರಿಗಳು ಆಡಿದ ಮಾತುಗಳನ್ನು ವಿಮರ್ಶಿಸಿದರೆ ಈ ಖಾತೆಯಲ್ಲಿ ಸ್ಥಾಪಿತವಾದ ಮಾರ್ಗಗಳನ್ನು, ಆ ಹಳೆಯ ಕೆಟ್ಟ ಮಾರ್ಗಗಳನ್ನು ಇವರೂ ತುಳಿಯುವರೆಂಬ ಅನಿಸಿಕೆ ನನ್ನದಾಗಿದ್ದರಿಂದ ನಾನು ಈ ವಿಷಯವನ್ನು ಕುರಿತು ಮಾತನಾಡಲು ಉದ್ದೇಶಿಸಿರುವೆ. ಮೊನ್ನಿನ ದಿನ ಪ್ರಶ್ನೆ ಪ್ರತಿಪ್ರಶ್ನೆಗಳು ನಡೆದಾಗ ಸ್ವಲ್ಪ ಅಸಾಮಾನ್ಯ ಹೇಳಿಕೆಯನ್ನು ಮಾನ್ಯ ಮಂತ್ರಿಗಳು ಕೊಟ್ಟಿರುವರೆಂದು ನನಗೆ ತೋರಿತು. ನಿಜಾಮರು ನಮ್ಮ ಪ್ರದೇಶದಲ್ಲಿ ಸಿರೆಯಂಗಡಿಯೊಂದನ್ನು ತೆರೆದ ಕಾರಣದಿಂದ ನಿಜಾಮರ ಪ್ರಾಂತ್ಯದ ಗಡಿಭಾಗಗಳ ಸಮೀಪ ತಾವೂ ಒಂದು ಸಿರೆಯಂಗಡಿ ತೆರೆಸಿರುವುದಾಗಿ ಹೇಳಿಕೆ ಕೊಟ್ಟಿರುವರು. ಮಾನ್ಯರೇ, ಪಾನ ಪ್ರತಿಬಂಧದ ಧೋರಣೆಯನ್ನು ಅಂಗೀಕರಿಸಿದ ಒಬ್ಬ ಮಂತ್ರಿಗಳು ಈ ಸದನದಲ್ಲಿ ಇಂಥ ವಾದ ಮಾಡುವುದು ಸರಿಯಾದುದಲ್ಲವೆಂದು ನನಗೆ ಅನಿಸಿದೆ. ಅವರ ವಾದದ ಅರ್ಥ ಹೀಗೂ ಆಗುತ್ತದೆ. ಒಬ್ಬ ದರೋಡೆಕೋರನು ದರೋಡೆಯೊಂದನ್ನು ಮಾಡಿ ಸುಲಿಗೆ ಮಾಡಿಕೊಂಡು ಹೋಗಿರುವನೆಂದು, ಅಬಕಾರಿ ಖಾತೆಯ ಮಾನ್ಯ ಮಂತ್ರಿಗಳು ದರೋಡೆ ಮಾಡಲು ಹಕ್ಕು ಇದೆಯೆಂದು, ಅವರು ಹೀಗೇ ಮಾಡಬಹುದೆಂದು ತೋರಿಸಿದಂತಾಗುತ್ತದೆ. ಮಾನ್ಯರೇ, ಯಾರೋ ಒಂದು ತಪ್ಪು ಮಾಡಿದರೆ ಅದೇ ತಪ್ಪನ್ನು ನಾವು ಮಾಡುವುದು ನ್ಯಾಯಸಮ್ಮತವಲ್ಲ. ಸ್ನೇಹಿತರಾದ ಅಬಕಾರಿ ಖಾತೆಯ ನಮ್ಮ ಮಾನ್ಯ ಮಂತ್ರಿಗಳು ನಮ್ಮ ಪ್ರದೇಶದಲ್ಲಿ ಸಿರೆಯಂಗಡಿಗಳನ್ನು ತೆರೆದ ಶ್ರೀಮನ್ ಮಹಾರಾಜ ನಿಜಾಮರಿಗೆ ವಿನಯಪೂರ್ವಕ ಪ್ರತಿಭಟನೆಯನ್ನು ಕಳಿಸಿದ್ದರೆ ಅತ್ಯುತ್ತಮ ಧೋರಣೆಯಾಗುತ್ತಿತ್ತು. ಹಾಗೆ ಮಾಡುವುದರ ಬದಲು ಈ ಪ್ರಾಂತದ ಜನರ ಹಿತಾಸಕ್ತಿಯನ್ನು ಮೀರಿ ಕೇವಲ ಆದಾಯದ ಬಗ್ಗೆ ಆಸಕ್ತಿಯನ್ನು ತೋರಿಸಲಾಗಿದೆ. ಇನ್ನುಳಿದ ವಿಚಾರಗಳನ್ನು ಬಿಟ್ಟು ಅಬಕಾರಿ ಖಾತೆಯ ಮಂತ್ರಿಗಳಾದ ನಮ್ಮ ಮಾನ್ಯ ಮಿತ್ರರು ಆದಾಯವನ್ನಷ್ಟೇ ನೋಡುತ್ತಾರೆಂದು ನನಗೆ ಅನಿಸುತ್ತದೆ. ಮುಂಗಡ ಪತ್ರದ ಮೇಲೆ ಚರ್ಚೆ ನಡೆದಿರುವಾಗಲೂ ಅವರು ನೀಡಿದ ಹೇಳಿಕೆಯೊಂದು ಗಂಭೀರ ಸುಯೋಚನೆಯ ಸ್ವರೂಪದಾಗಿದೆ ಎಂದು ನನಗೆ ತೋರುತ್ತದೆ. ನನ್ನ ಹಲವಾರು ಟೀಕೆಗಳಿಗೆ ಅವರು ಉತ್ತರಿಸುತ್ತಾ ಅಬಕಾರಿ ಖಾತೆಯ ಧೋರಣೆಯನ್ನು ನಿರ್ಣಯಿಸುವಾಗ ಪ್ರಾಂತ್ಯದಲ್ಲಿ ಎಷ್ಟು ಸಿರೆ ಬಳಕೆಯಾಗುತ್ತಿದೆ ಎಂಬುದನ್ನು ವಿಚಾರಿಸಬೇಕೇ ಹೊರತು ಅಬಕಾರಿ ಖಾತೆಯಿಂದ ಎಷ್ಟು ಹಣ ದೊರಕಿದೆ ಎಂಬುದನ್ನು ನೋಡಕೂಡದೆಂದು ತಿಳಿಸಿರುವರು. ಭಾರತದಲ್ಲಿ ಇನ್ನುಳಿದ ಪ್ರಾಂತ್ಯಗಳಲ್ಲಿಯ ಜನರು ಕುಡಿಯುವಷ್ಟು ಮುಂಬೈ ಪ್ರಾಂತ್ಯದ ಜನರು ಕುಡಿಯುವುದಿಲ್ಲವೆಂದು ತೋರಿಸಲು ಅವರು ಅಂಕಿ ಸಂಖ್ಯೆ ಪೂರೈಸಿದರು. ಈ ಅಂಕಿ ಸಂಖ್ಯೆ ನೋಡಲು ನನಗೆ ವೇಳೆ ಇರಲಿಲ್ಲ. ಆದರೆ ಅಬಕಾರಿ ಖಾತೆಯ ಮಾನ್ಯ ಮಂತ್ರಿಗಳು ಕೊಟ್ಟ ಅಂಕಿ ಸಂಖ್ಯೆಗಳನ್ನು ನಾವು ಒಪ್ಪಿಕೊಳ್ಳಬಹುದು. ಆದರೆ ಮಾನ್ಯರೇ, ಕ್ರಮಬದ್ಧವಾಗಿ ಸಿರೆ ಕುಡಿಯುವುದು ಕಡಿಮೆಯಾದ್ದರಿಂದ ಮುಂಬೈ ಪ್ರಾಂತ್ಯದಲ್ಲಿ ಕಳ್ಳಪಟ್ಟಿ ಸಿರೆ ಕುಡಿಯುವುದು ಹೆಚ್ಚಾಗಿದೆ ಎಂಬುದನ್ನು ನನ್ನ ಮನೆ ಸ್ನೇಹಿತರು ಒಪ್ಪಿಕೊಳ್ಳುವರೆಂದು ನಾನು ತಿಳಿದಿರುವೆ. ಈ ಸತ್ಯ ಸಂಗತಿಯನ್ನು ನೋಡಿದರೆ ಕ್ರಮಬದ್ಧ ಸಿರೆ ಕುಡಿಯುವುದು ಇಳಿಮುಖವಾಗಿದ್ದರೂ ಕಳ್ಳಪಟ್ಟಿ ಸಿರೆ ಕುಡಿಯುವ ಪ್ರಮಾಣ ಹೆಚ್ಚಾಗಿದೆಯಾದ್ದರಿಂದ ಬಳಕೆ ಕಡಿಮೆಯಾಗಿಲ್ಲವೆಂದೇ ಇದು ತೋರಿಸುತ್ತದೆ. ಕಳ್ಳಪಟ್ಟಿ ಸಿರೆಯ ತಯಾರಿಕೆಯ ನಿಜವಾದ ಅಂಕಿ ಸಂಖ್ಯೆ ನಮಗೆ ಗೊತ್ತಿಲ್ಲ. ಆದರೆ ಈ ಸತ್ಯ ಸಂಗತಿಯು ಒಪ್ಪಿತವಾಗಿದೆ. ಕಳ್ಳಭಟ್ಟಿ ಸಾರಾಯ ಪ್ರಮಾಣ ಹೆಚ್ಚಾಗುತ್ತಿದೆ ಎಂಬ ವಿಷಯವನ್ನು ಒಪ್ಪಿಕೊಳ್ಳುವುದರಲ್ಲಿ ಅಬಕಾರಿ ಖಾತೆಯ ಮಾನ್ಯ ಮಂತ್ರಿಗಳೇ ಮೊದಲಿಗರಾಗುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಈ ವಿಷಯದಲ್ಲಿ ಸರ್ಕಾರಕ್ಕೆ ಏನೂ ಲಾಭವಾಗಿಲ್ಲ. ಏಕೆಂದರೆ ಜನರು ಕ್ರಮಬದ್ಧ ಸಿರೆಯನ್ನು ಬಿಟ್ಟು ಅಕ್ರಮವಾದ ಸಿರೆಯನ್ನು ಹೆಚ್ಚಾಗಿ ಕುಡಿಯುತ್ತಿದ್ದಾರೆ. ಈಗ ಪ್ರಶ್ನೆಯೆಂದರೆ ಈ ಪ್ರಾಂತ್ಯದಲ್ಲಿ ಈ ಕಳ್ಳಭಟ್ಟಿ ಸಿರೆಯ ತಯಾರಿಕೆ ಇಷ್ಟೇಕೆ ಹೆಚ್ಚಾಗುತ್ತಿದೆ? ನನಗೆ ಗೊತ್ತಿದ್ದಂತೆ ಈ ಪ್ರಶ್ನೆಗೆ ಸರ್ಕಾರದಿಂದ ಉತ್ತರವೇನೂ ದೊರಕಿಲ್ಲ.
ಆದರೆ ಇದಕ್ಕೆ ಸಾಧ್ಯವಿರುವಷ್ಟರ ಮಟ್ಟಿಗೆ ನಾನು ಉತ್ತರಿಸುವ ಸಾಹಸ ಮಾಡುವೆ. ಮಾನ್ಯರೇ, ಈ ಪ್ರಾಂತ್ಯದಲ್ಲಿ ಕಳ್ಳ ಬ್ರಿಟಿಷರೆಯ ತಯಾರಿಕೆ ಹೆಚ್ಚಾಗಿರುವುದಕ್ಕೆ ದೇಶಿ ಸೆರೆಯ ಮೇಲೆ ಶುಲ್ಕ ಏರಿಸಿದ್ದೇ ಸಂಪೂರ್ಣ ಕಾರಣವಾಗಿದೆ. ಒಂದು ಸರಕಿನ ಬೆಲೆ ಏರಿದರೆ ಆಗ ಅದರಷ್ಟೇ ಉಪಯುಕ್ತವಿರುವ ಹಾಗೂ ಕಡಿಮೆ ಬೆಲೆಯ ಸರಕನ್ನು ಅದರ ಪ್ರತಿಯಾಗಿ ಉಪಯೋಗಿಸುವುದರತ್ತ ಯಾವಾಗಲೂ ಜನರ ಮನಸ್ಸಿನ ಒಲವಿರುತ್ತದೆ ಎಂಬುದು ಒಪ್ಪಿತವಾಗಿರುವ ರಾಜಕೀಯ ಅರ್ಥ ನೀತಿಯ ತತ್ವವಾಗಿದೆ. ಇದು ಪಠ್ಯಪುಸ್ತಕಗಳಲ್ಲಿ ಮಾತ್ರ ಇಲ್ಲ, ಆದರೆ ಪ್ರತಿಯೊಬ್ಬ ಗೃಹಿಣಿಗೂ ತಿಳಿದಿರುವ ಹಾಗೂ ಕಾರ್ಯರೂಪದಲ್ಲಿ ಬಂದಿರುವ ತತ್ವವಾಗಿದೆ. ಸಕ್ಕರೆಯ ಧಾರಣೆಯು ಏರಿದರೆ ಜನರು ಸಕ್ಕರೆಯ ಬದಲು ಬೆಲ್ಲವನ್ನು ಉಪಯೋಗಿಸುವರು. ಕಾಫಿಯ ದರ ಏರಿದರೆ ಆಗ ಜನರು ಹೆಚ್ಚಾಗಿ ಚಹಾವನ್ನು ಉಪಯೋಗಿಸುವರು. ಇದೆಲ್ಲ ನಮಗೆ ಗೊತ್ತಿದೆ. ಇದೇ ತತ್ವವನ್ನು ನಮ್ಮ ವಿಷಯಕ್ಕೂ ಹೊಂದಿಸಿ ನೋಡಬಹುದಾಗಿದೆ. ಮಾನ್ಯರೇ, ಈ ಪ್ರಾಂತ್ಯದಲ್ಲಿ ಕಳ್ಳ ಬಟ್ಟಿ ಸೆರೆ ಹೆಚ್ಚಾಗಿರುವುದಕ್ಕೆ ದೇಶಿ ಸೆರೆಯ ಮೇಲೆ ಶುಲ್ಕವನ್ನು ಹೆಚ್ಚಿಸಿದ್ದೇ ಸಂಪೂರ್ಣವಾಗಿ ಕಾರಣವಾಗಿದೆ ಎಂದು ನಿವೇದಿಸಿವೆ. ಸಮಸ್ಯೆಯ ಈ ಅಂಶಕ್ಕೆ ನನ್ನ ಮನೆ ಸ್ನೇಹಿತರಾದ ಅಬಕಾರಿ ಖಾತೆಯ ಮಂತ್ರಿಗಳು ಹೆಚ್ಚು ಲಕ್ಷ್ಯ ಕೊಡಬೇಕು. ಅವರು ಪಾನ ಪ್ರತಿಬಂಧದಲ್ಲಿ ವಿಶ್ವಾಸವುಳ್ಳವರೇ ಆಗಿದ್ದರೆ ಶುಲ್ಕವನ್ನು ಕ್ರಮಬದ್ಧವಾಗುವಂತೆ ಮಾಡಬೇಕು. ಶುಲ್ಕವನ್ನು ಕ್ರಮಬದ್ಧಗೊಳಿಸದಿದ್ದರೆ ಕ್ರಮಬದ್ಧ ಸೆರೆಯ ಬಳಕೆಯನ್ನು ನಿಗ್ರಹಿಸುವಲ್ಲಿ ಅವರು ಯಶಸ್ವಿಯಾದರೂ ಕಳ್ಳಬಟ್ಟಿ ಸೆರೆಯ ಹೆಚ್ಚಳಕ್ಕೆ ಅವರು ನೇರವಾಗಿ ಉತ್ತೇಜನ ಕೊಟ್ಟಂತಾಗುವುದು. ನಾನು ಮಾತನಾಡಲು ಬಯಸಿದ ಮತ್ತೊಂದು ವಿಷಯ ಪಾನ ಪ್ರತಿಬಂಧ ನೀತಿಯದು. ನನ್ನ ಮಾನ್ಯ ಮಿತ್ರರಾದ ಶ್ರೀ ಮುರುಜ್ಪಾನ್ ಅವರು ಮಾಡಿದ ಕೆಲವು ವಾದಗಳಿಗೆ ನನ್ನ ಮಾನ್ಯ ಸ್ನೇಹಿತರಾದ ಸದನದ ಸಭಾನಾಯಕರು ಉತ್ತರಿಸುತ್ತಾ, ಪಾನ ಪ್ರತಿಬಂಧವು ಸರ್ಕಾರದ ಅಂಗೀಕೃತ ನೀತಿಯಾಗಿದೆ ಎಂದು, ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರವು ವಿಧಾನ ಪರಿಷತ್ತಿನಲ್ಲಿ ಸ್ವೀಕೃತವಾದ ಈ ನೀತಿಯ ವಿರುದ್ಧ ಹೋಗುವುದಿಲ್ಲವೆಂದು ಹೇಳಿದುದನ್ನು ಕೇಳಿ ನನಗೆ ಸಂತೋಷವಾಯಿತು. ಆದರೆ ಮಾನ್ಯರೇ, ನಮ್ಮೆದುರಿಗೆ ಇರುವ ನಿಜವಾದ ವಿಷಯವನ್ನು ಬಿಟ್ಟು ಸ್ವಲ್ಪ ಬೇರೆಯದನ್ನೇ ಹೇಳಿದಾಗ ನನಗೆ ಸ್ವಲ್ಪ ನಿರಾಶೆಯಾಯಿತೆಂದು ತಿಳಿಯಬಯಸುತ್ತೇನೆ. ಪಾನ ಪ್ರತಿಬಂಧಕ್ಕಾಗಿ ಯಾವ ನೀತಿ ಅನುಸರಿಸಬೇಕು ಎಂಬ ವಿಷಯ ಸದನದ ಮುಂದಿದೆ ಎಂದು ಅವರು ಹೇಳಿದರು. ಪಡಿತರ ಪದ್ಧತಿ ನೀತಿಯನ್ನು ನಾವು ಅನುಸರಿಸಬೇಕು ಅಥವಾ ಸ್ಥಳೀಯ ಆಯ್ಕೆ ನೀತಿಯನ್ನು ಅನುಸರಿಸಬೇಕು ಎಂಬುದು ಈಗಿನ ಪ್ರಶ್ನೆ ಎಂದು ಅವರು ತಿಳಿಸಿದರು. ಮಾನ್ಯರೇ, ಕೆಲವು ಸಣ್ಣ ಪುಟ್ಟ ವಿವರಗಳನ್ನು ನೀಡಲು ಆಸ್ಪದ ಕೊಟ್ಟರೆ, ಇವೆರಡೂ ಪದ್ಧತಿಗಳು ಹೆಚ್ಚು ಕಡಿಮೆ ವಿವರಗಳನ್ನು ಮಾಡಲು ಆಸ್ಪದ ಕೊಟ್ಟರೆ ಇವೆರಡೂ ಪದ್ಧತಿಗಳು ಹೆಚ್ಚು ಕಡಿಮೆ ಪರಿಪೂರ್ಣವಾಗಿದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ನೀವು ಪಡಿತರ ಪದ್ಧತಿಯ ನೀತಿಯನ್ನು ಅನುಸರಿಸಿದರೂ ಅಷ್ಟೇ, ಸ್ಥಳೀಯ ಆಯ್ಕೆ ನೀತಿಯನ್ನು ಅನುಸರಿಸಿದರೂ ಅಷ್ಟೇ, ಈ ಪರಿಸ್ಥಿತಿಯಲ್ಲಿ ಅಂಥದ್ದೇನೂ ಬದಲಾವಣೆಯಾಗುವುದಿಲ್ಲ. ಏಕೆಂದರೆ ಮಾರ್ಕೆಟ್ಗೆ ಬಿಡುಗಡೆ ಮಾಡುವ ಸೆರೆಯ ಪೂರೈಕೆಯನ್ನು ನಿಗ್ರಹಿಸುವುದೇ ಉದ್ದೇಶವಾಗಿದೆ. ಅಂಗಡಿಕಾರರಿಗೆ ಹೆಚ್ಚಿನ ಸೆರೆಯನ್ನು ಪೂರೈಸದಿರಬಹುದು ಅಥವಾ ಅಂಗಡಿಗಳನ್ನೇ ತೆರೆಯದೇ ಇರಬಹುದು. ನೀವೇನೇ ಮಾಡಿದರೂ ಪರಿಣಾಮ ಒಂದೇ ರೀತಿಯದು. ಆದರೆ ಮಾನ್ಯರೇ, ಪಾನ ಪ್ರತಿಬಂಧದ ನೀತಿಯನ್ನು ಅನುಸರಿಸುತ್ತಾ ನಾವು ಎಷ್ಟರ ಮಟ್ಟಿಗೆ ಮುಂದೆ ಸಾಗಬಹುದು? ಈ ಸಮಸ್ಯೆಯನ್ನು ನನ್ನ ಮಾನ್ಯ ಸ್ನೇಹಿತರಾದ ಸಭಾನಾಯಕರು ಲೆಕ್ಕ ಹಾಕಿಲ್ಲವೆಂದು ನನಗೆ ತೋರುತ್ತದೆ. ಮಾನ್ಯರೇ, ಪಾನ ಪ್ರತಿಬಂಧದ ಪ್ರಶ್ನೆಯು, ಪಾನ ಪ್ರತಿಬಂಧವನ್ನು ನೀವು ಯಶಸ್ವಿಯಾಗಿ ನಡೆಸುತ್ತಿರೋ ಇಲ್ಲವೋ ಎಂಬುದು ನಮ್ಮ ಹೊಸ ಅಬಕಾರಿ ನೀತಿಯ ಪರಿಣಾಮವಾಗಿ ನಮಗೆ ಉಂಟಾಗುವ ಹಣದ ಪೂರೈಕೆಯನ್ನು ಹೇಗೆ ತುಂಬಲು ಯತ್ನಿಸುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಸದನದಲ್ಲಿಯ ನಮ್ಮ ಪಕ್ಷದವರು ಸಭಾನಾಯಕರು ತಮ್ಮ ಮನಸ್ಸಿನಲ್ಲಿ ಯೋಚಿಸಿದ ಬೇರೆ ಬೇರೆ ಪ್ರಕಾರದ ಹಾಗೂ ರೀತಿಯ ಕರಾಕರಣೆ ಬಗ್ಗೆ ಬಹಳಷ್ಟು ಕೇಳಬೇಕೆಂದು ಹಾರೈಸಿದ್ದೆವು. ಮಾನ್ಯರೇ, ಈ ಸದನದಲ್ಲಿ ಇದರ ಬಗ್ಗೆ ಭಿನ್ನಾಭಿಪ್ರಾಯಗಳು ಇರಬಹುದು. ಆದರೆ ಕನಿಷ್ಠ ನಾವು, ನಮ್ಮ ಪಕ್ಷದವರು ಅಧಿಕ ಕರಾಕರಣೆಯನ್ನು ವಿರೋಧಿಸುವುದಿಲ್ಲ. ಕರಾಕರಣೆ ಹಣವನ್ನು ರಾಷ್ಟ್ರ ನಿರ್ಮಾಣದ ಉದ್ದೇಶಗಳಿಗಾಗಿ ಮಾತ್ರ ಉಪಯೋಗಿಸಬೇಕು ಎಂಬುದು ನಮ್ಮ ಕರಾರು. ಸರ್ಕಾರವು ಕರಾಕರಣೆಯ ಹಣವನ್ನು ಸರ್ಕಾರದ ರಕ್ಷಣೆಗಾಗಿ, ಆಡಳಿತಕ್ಕಾಗಿ ಉಪಯೋಗಿಸುವಂತಿದ್ದರೆ ಅಧಿಕ ಕರಾಕರಣೆಗೆ ನಿಶ್ಚಿತವಾಗಿ ನಮ್ಮ ವಿರೋಧವಿದೆ. ಜೀವನವು ಸುಖವಾಗಿರುವಂತೆ ಮಾಡುತ್ತಿದ್ದರೆ ಹಾಗೂ ಜೀವಿತವು ಸಾಧ್ಯವಿದೆ ಎಂಬುದಕ್ಕೆ ಮಾತ್ರ ಯತ್ನಿಸದೇ ಇದ್ದರೆ ಆಮೇಲೆ ನಮ್ಮ ಪಕ್ಷದವರೆಲ್ಲರೂ ಯಾವುದೇ ಕರವನ್ನು ಅನುಮೋದಿಸಲು ಸಿದ್ಧರಿದ್ದೇವೆ. ಮಾನ್ಯ ಸದಸ್ಯರಾದ ಸಭಾನಾಯಕರು ಸರ್ಕಾರದ ವಿರುದ್ಧ ಆರೋಪಿಸಲಾದ ಅಪ್ರಾಮಾಣಿಕತನವನ್ನು ನಿರಾಕರಿಸಲು ಯತ್ನಿಸಿದರು. ಮಾನ್ಯರೇ,
ಕಂದಾಯದ ನಷ್ಟವನ್ನು ಮತ್ತೆ ಹೇಗೆ ತುಂಬಿಕೊಳ್ಳಬೇಕು ಎಂಬುದರ ಬಗ್ಗೆ ನಿಶ್ಚಿತವಾಗಿರದಿದ್ದರೆ ಯಾವುದೇ ಸರ್ಕಾರವು ಪಾನ ಪ್ರತಿಬಂಧ ನೀತಿಯನ್ನು ಕಾರ್ಯಗತಗೊಳಿಸಬಾರದು ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಆದ್ದರಿಂದ ನನ್ನ ಮಾನ್ಯ ಮಿತ್ರರಿಗೆ ಧೈರ್ಯ ಶ್ರದ್ಧೆಗಳಿಗಿಂತಲೂ ಇದು ಬಹಳ ಮಿಗಿಲಾದದ್ದು. ಇರದಿದ್ದರೆ ಈವರೆಗೂ ಕರ ಹಾಕದಿರುವ ಭಾರವನ್ನು ತಾಳಿಕೊಳ್ಳುವ ಹೆಚ್ಚು ಸಾಮರ್ಥ್ಯವಿದ್ದ ಜನರ ಮೇಲೆ ಕರ ಹೇರುವ ಧೈರ್ಯವಿರದಿದ್ದರೆ ವಚನವನ್ನು ಕೊಟ್ಟು ಅದನ್ನು ನಡೆಸದೇ ದ್ವೇಷವನ್ನು ಕಟ್ಟಿಕೊಳ್ಳಲು ಅವರು ವ್ಯರ್ಥವಾಗಿ ಯತ್ನಿಸಿದಂತಾಗುವುದು ಎಂಬುದು ನನ್ನ ಅನಿಸಿಕೆ. ಮಾನ್ಯ ಸಭಾನಾಯಕರು ಕರಾಕರಣೆಯ ಒಂದು ಸೂಚನೆಯನ್ನು ತಂದು ಸದನವು ಅವರನ್ನು ಒತ್ತಾಯಿಸುತ್ತಿರುವ ನೀತಿಯ ಬಗ್ಗೆ ಸದನದ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಿ ನೋಡಿದ್ದರೆ ಅತ್ಯುತ್ತಮವಾಗುತ್ತಿತ್ತು. ನಮ್ಮ ಈ ನೀತಿಯ ಬಹಳ ವೆಚ್ಚದಾಯಕವಾಗಿದೆ ಎಂಬುದು ಈ ಸದನಕ್ಕಾಗಲಿ ಯಾರಿಗೇ ಆಗಲಿ ತಿಳಿದಿರುವ ಸಂಗತಿ. ನನ್ನ ಮಾನ್ಯ ಸ್ನೇಹಿತರಾದ ಸಭಾನಾಯಕರಿಗೆ ಬಹಳಷ್ಟು ಒತ್ತಾಯ ತರುತ್ತಿರುವ ನೀತಿಯಿಂದ ಉಂಟಾಗುವ ಕೊರತೆಯನ್ನು ತುಂಬಿಕೊಡಲು ಸಿದ್ಧವಿದೆ ಎಂಬ ಆಶ್ವಾಸನೆಯನ್ನು ಸದನದಿಂದ ಮಾನ್ಯ ಸಭಾನಾಯಕರು ಪಡೆಯುವುದು ಅವರ ಆಸಕ್ತಿದಾಯಕವಾಗಿರಬೇಕಾಗಿತ್ತು ಮತ್ತು ಕರ್ತವ್ಯವೂ ಆಗಬೇಕಾಗಿತ್ತು. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
3: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನವರಾತ್ರಿಯ 4ನೇ ದಿನದಲ್ಲಿ ಪೂಜೆ ಮಾಡಲಾಗುವಂತಹ ಕೂಷ್ಮಾಂಡ ದೇವಿಗೆ ಪ್ರಿಯವಾದ ಮುಖ್ಯ ನೈವೇದ್ಯಗಳು ಮತ್ತು ವಿಶೇಷ ಅಡುಗೆಗಳ ಬಗ್ಗೆ ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತೀನಿ. ಈ ದಿನ ಸ್ನೇಹಿತರೆ, ನವರಾತ್ರಿಯ 4ನೇ ದಿನವಾಗಿ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡುವಂತಹ ದಿನವಾಗಿದೆ. ಕೂಷ್ಮಾಂಡ ದೇವಿಗೆ ಮೈದಾ, ಹಾಲು ಮತ್ತು ಸಕ್ಕರೆ ಬಳಸಿ ತುಪ್ಪದಲ್ಲಿ ಕರಿದು ಮಾಡುವ ಮಾಲ್ಪೋವಾ ಅತ್ಯಂತ ಪ್ರಿಯವಾದ್ಯ ನೈವೇದ್ಯವಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಬೂದುಗುಂಬಳಕಾಯ ಅಲ್ವಾ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇಲ್ಲಿ ಕೂಷ್ಮಾಂಡ ಅಂದರೆ ಸಂಸ್ಕೃತದಲ್ಲಿ ಬೂದುಗುಂಬಳಕಾಯಿ ಅಂತ ಅರ್ಥ ಆಗತ್ತೆ. ಅದಕ್ಕೋಸ್ಕರ ಬೂದುಗುಂಬಳಕಾಯಿಯನ್ನು ತುರಿದು ತುಪ್ಪದಲ್ಲಿ ಫ್ರೈ ಮಾಡಿ ಹಾಲು ಮತ್ತು ಸಕ್ಕರೆ ಹಾಕಿ ಮಾಡುವ ಸಿಹಿ ಅಲ್ವಾ ದೇವಿಗೆ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮೊಸರು ಮತ್ತು ಗೋಧಿ ಅಲ್ವಾ ಕೂಡ ಪ್ರಿಯವಾದ ಅರ್ಪಣೆಯಾಗಿದೆ ದೇವಿಗೆ, ಮಾಡೋದುಂಟು. ಹಾಗೆ ಹಾಲಿನ ಪಾಯಸ, ಕೀರನ ಕೂಡ ಮಾಡೋದುಂಟು. ಅಷ್ಟೇ ಅಲ್ಲದೆ ಹೆಸರುಕಾಳು ಉಸ್ಲಿ ಮತ್ತು ಕಡಲೆಕಾಳು ಉಸ್ಲಿ ಅಂತ ಮಾಡ್ತೀವಲ್ವಾ, ಅದೇ ರೀತಿಯಲ್ಲಿ ಬೇಯಿಸಿ ಒಗ್ಗರಣೆ ಮಾಡಿದ ಉಸ್ಲಿಯನ್ನು ದೇವಿಗೆ ಸಮರ್ಪಣೆ ಮಾಡಲಾಗತ್ತೆ. ಕಾಯಿಯಿಂದ ಮಾಡಿದಂಥ ಈ ಕೊಬ್ಬರಿ ಮಿಠಾಯಿ ಇರ್ಬೋದು, ಹಾಗೆ ಸಿಹಿ ಖಾದ್ಯಗಳು ಅಮ್ಮನವರಿಗೆ ನೈವೇದ್ಯವಾಗಿ ಮಾಡಲಾಗತ್ತೆ. ಅಂದಾಗೆ ನಾವು ಮಾಡುವಂತಹ ನೈವೇದ್ಯಗಳು ಭಕ್ತಿಗೂ ಸೈ, ನಮ್ಮ ಖುಷಿಗೂ ಸೈ, ರುಚಿಗೂ ಸೈ, ಜೊತೆಗೆ ಆರೋಗ್ಯಕ್ಕೂ ಕೂಡ ಸೈ ಅಲ್ವಾ. ಇಲ್ಲಿ ಮೊಳಕೆ ಕಟ್ಟಿದ ಹೆಸರುಕಾಳಿನ ಉಸುಳಿ ಆರೋಗ್ಯಕರ, ಬೂದುಗುಂಬಳಕಾಯಿನ ಉಪಯೋಗ ಮಾಡೋದ್ರಿಂದ ಕೂಡ ಸಾಕಷ್ಟು ಆರೋಗ್ಯಕರ ಲಾಭಗಳಿವೆ. ಬೂದುಗುಂಬಳಕಾಯಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಹಾಗಾದರೆ ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷ ಖಾದ್ಯಗಳ ಬಗ್ಗೆ ನಾನು ನಿಮ್ಮೊಟ್ಟಿಗೆ ತಿಳಿಸ್ತಾ ಹೋಗ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಆರ್ವಿಆರ್ ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಬೂದುಗುಂಬಳಕಾಯನ್ನು ಬಳಸಿ ಒಂದು ಸಿಹಿ ಖಾದ್ಯವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದೇ ಬೂದುಗುಂಬಳಕಾಯಿಯ ಹಲ್ವಾ. ಈ ಬೂದುಗುಂಬಳಕಾಯಿಯ ಹಲ್ವಾವನ್ನು ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಈ ಹಲ್ವಾವನ್ನು ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಈ ಬೂದುಗುಂಬಳಕಾಯಿ ಹಲ್ವಾದ ಬಗ್ಗೆ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳ್ತಿಳಿಯೋಣ.
5: ಹಲ್ವಾ ಅಂತ ಹೇಳಿದ್ರೆ ಕೆಲವರು ಸುಮಾರು ಹೆಸರುಗಳಲ್ಲಿ ಇದನ್ನು ಕರೀತಾರೆ. ಕಾಶಿ ಹಲ್ವಾ ಅಂತಾರೆ, ದಮ್ರೂಟ್ ಅಂತಾರೆ, ಬೂದುಗುಂಬಳಕಾಯಿ ಹಲ್ವಾ ಅಂತ ಹೇಳ್ತಾರೆ. ಇದು ತುಂಬ ಹೆಲ್ದಿ ಆಗಿರುವಂಥ ಒಂದು ಸ್ವೀಟ್ ಡಿಶ್ಶು, ಭಾಳ ರುಚಿಯಾಗಿರುತ್ತೆ. ಇದಕ್ಕೆ ಅಜಾತ ಶತ್ರು ಅಂತ ಹೇಳ್ಬೋದು ಈ ಸ್ವೀಟ್ಗೆ. ಯಾಕೆ ಅಂದರೆ ಇದನ್ನು ಇಷ್ಟಪಡದೇ ಇರೋರೇ ಇಲ್ಲ. ಎಲ್ಲರೂ ಎಲ್ಲ ಆಲ್ಮೋಸ್ಟ್ ಎಲ್ಲ 95% ಆಫ್ ದ ಕ್ರೌಡ್ಗೆ ಇದು ಇಷ್ಟ ಆಗುತ್ತೆ ಸ್ವೀಟು. ಆದ್ದರಿಂದ ಮನೇಲಿ ಹೇಗೆ ಇದನ್ನು ಮಾಡ್ಬೋದು ಮತ್ತು ಇದನ್ನು ಒಂದ್ಸಲಿ ಮಾಡಿಕೊಂಡ್ರೆ ಮನೇಲಿ ಹೇಗೆ ಬರುತ್ತೆ ಅನ್ನೋದನ್ನು ದಯವಿಟ್ಟು ಒಂದ್ಸಲಿ ಮಾಡಿ ನೋಡಿ. ಮತ್ತು ನಾವು ಇದನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಒಂದ್ಸಲಿ ನಾನು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ ಒಂದ್ಸಲಿ, ಮನೇಲಿ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ, ಇದು ಒಂದು ಬೂದುಗುಂಬಳಕಾಯಿ ಆಲ್ಮೋಸ್ಟ್ ಒಂದು 2.5 ಕೆ ಜಿ ಬರುತ್ತೆ. ಹುಂಡೆ ಬೂದುಗುಂಬಳಕಾಯಿ ಎಲ್ಲ ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಾಗ 1.5 ಕೆ ಜಿ ಬರುತ್ತೆ. ಇದನ್ನು ತುರ್ಕೋಬೇಕು. ಇವಾಗ ಇದನ್ನು ನೀಟಾಗಿ ಕೊಬ್ಬರಿ ತುರಿಯೋ ಮಣೆಯಲ್ಲಿ ತುರಿದು ಬರೋಣ. ತುರಿದಿಟ್ಕೊಂಡಿದ್ದೀನಿ. ಈಗ ತುರಿದ ಮೇಲೆ ಇದರಲ್ಲಿ ನೀರಿರುತ್ತೆ ಸಿಕ್ಕಾಬಿಟ್ಟೆ, ಅದು ನೀರು ಜೊತೆಗೆ ಬೇಯಿಸ್ಕೋಬಾರ್ದು. ಈ ಥರ ಹಿಂಡಿದ್ರೆ ನೀರೆಲ್ಲ ಬರುತ್ತೆ ಆಚೆಗೆ. ಪೂರ್ತಿ ಹಿಂಡೋದು ಬೇಡ ನೋಡಿ, ಸುಮಾರಾಗಿ ತುಂಬ ನೀರಿರುತ್ತೆ, ಅದರಲ್ಲಿ ನೀರು ಬಿಟ್ಕೊಂಡಿರುತ್ತೆ, ಹಿಂಡ್ಕೋಬೇಕು. ನೀರು ಜಾಸ್ತಿ ಇದ್ದರೆ ನಿಮಗೆ ಸಕ್ಕರೆ ಪಾಕ ಮೇಲೆ ಬರೋದಕ್ಕೆ ಅದೆಲ್ಲ ಬೆಂದು ಕರ್ಗೋಗ್ಬಿಟ್ಟಿರುತ್ತೆ, ಬಾಯಿ ಬಾಯಿಗೆ ಸಿಗಲ್ಲ. ಹಲ್ವಾ ಎಲ್ಲ ಪೂರ್ತಿ ಕರ್ಗೋಗ್ಬಿಟ್ಟಿರುತ್ತೆ ಇದು ತುರಿದಿರೋದು. ಅದು ಬಾಯಿ ತುರಿ ಈಗ ದಪ್ಪ ತುರಿ ತುರ್ಕೊಂಡಿರ್ತೀವಲ್ಲ, ಇದು ಹಾಗೆ ಬಾಯಿಗೆ ಸಿಗಬೇಕು. ಆಮೇಲೆ ಅವಾಗ ಅದು ಒಂದು ಒಳ್ಳೆ ಮಜಾ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ. ಈ ನೀರನ್ನ ವೇಸ್ಟ್ ಮಾಡಬೇಡಿ, ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹ ಫುಲ್ ತಂಪಾಗುತ್ತೆ, ಮತ್ತು ಡಿಹೈಡ್ರೇಟ್ ಆಗಿದ್ದರೆ ನೀಟಾಗಿ ಹೈಡ್ರೇಟ್ ಮಾಡುತ್ತೆ, ತುಂಬ ಒಳ್ಳೆ ಎನರ್ಜಿ ಇದೆ. ಅದಕ್ಕೋಸ್ಕರ ಬೂದುಗುಂಬಳಕಾಯಿನ ತುಂಬ ಶ್ರೇಷ್ಠ ಅಂತಾರೆ. ಅದಕ್ಕೋಸ್ಕರ ಜ್ಯೇಷ್ಠ ತರಕಾರಿ ಅಂತ ಹೇಳ್ತಾರೆ ಇದನ್ನು. ಎಲ್ಲ ಕಡೆ ದೇವಸ್ಥಾನದಲ್ಲಿ ನಿಮ್ಗೆ ದೃಷ್ಟಿ ತೆಗಿಯೋಕ್ಕೆ ಎಲ್ಲ ಬೂದುಗುಂಬಳಕಾಯಿ ಅದಕ್ಕೋಸ್ಕರ ಉಪಯೋಗಿಸೋದು. ಇದನ್ನು ಫಿಲ್ಟರ್ ಮಾಡಿ ಒಂಚೂರು ನಿಂಬೆಹಣ್ಣು, ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಅಂತ ಹಾಕೊಂಡು ಏನಾರು ಹಾಕ್ಕೊಂಡು ಕುಡಿತಿದ್ರೆ ಒಳ್ಳೆ ಮುಜವಾಗಿರುತ್ತೆ, ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ. ಬೂದುಗುಂಬಳಕಾಯಿನ ತುರಿದು ಹಿಂಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಡೈರೆಕ್ಟ್ ಬಾಣ್ಲಿಗೆ ಹಾಕ್ಕೊಳ್ತೀನಿ. ಇದು ಏನು ಮೆಷರ್ಮೆಂಟ್ ಇರುತ್ತೋ ಯಾವ್ದಾರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಅಥವಾ ಮೆಷರ್ಮೆಂಟ್ ಯಾವ್ದಾರ ಲೋಟದಲ್ಲ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ಆ ಥರ ಏನು ಮೆಷರ್ಮೆಂಟ್ ಇರುತ್ತೋ ಇದಕ್ಕೆ ಅರ್ಧದಷ್ಟು ಸಕ್ಕರೆ ಹಾಕೋಬೇಕು ಈ ಫೈನಲ್ ಔಟ್ಪುಟ್ಟಿಂದ. ಸ್ನೇಹಿತರೆ ನೋಡಿ, 2 ಕೆ ಜಿ ನಾನು ಉಂಡೆ ಬೂದುಗುಂಬಳಕಾಯಿ ತೊಗೊಂಡಿದ್ದಲ್ವಾ, 2 ರಿಂದ 2.5 ಕೆ ಜಿ ಇತ್ತು. ಅದನ್ನು ಸಿಪ್ಪೆ ತೆಗೆದು ಅದರಲ್ಲಿರೋ ತಿರುಳೆಲ್ಲ, ಒಳಗಡೆ ಇರೋ ತಿರುಳೆಲ್ಲ ತೆಗೆದಕ್ಕೆ 1.5 ಕೆ ಜಿ ಸಿಕ್ತು, ಕರೆಕ್ಟಾ? ಆ 1.5 ಕೆ ಜಿಯಿಂದ ತುರಿದ್ಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಫಿಲ್ಟರ್ ಮಾಡಿದ್ದಕ್ಕೆ ನನಗೊಂದು 3.5 ಕೆ ಜಿ, ಒಂದು 800 ಗ್ರಾಮ್ ಅಷ್ಟು ಸಿಕ್ಕಿದೆ. ಇವಾಗ ಇದಕ್ಕೆ ಒಂದು 400 ರಿಂದ 450 ಗ್ರಾಮ್ ಅಷ್ಟು ಸಕ್ಕರೆ ಹಾಕೋಬೇಕು. ಜಾಸ್ತಿ ಸಕ್ಕರೆ ಹಾಕಬಾರ್ದು, ಇಷ್ಟೇ. ಇದು ಬೆಲ್ಲನೂ ಹಾಕಿ ಮಾಡ್ಬೋದು, ಬಟ್ ಸಕ್ಕರೆಯಲ್ಲಿ ರುಚಿಯಾಗಿರುತ್ತೆ ಈ ಸ್ವೀಟು ನೋಡಿ. ಇದನ್ನು ನೋಡಿ, ಈಗ ಸಕ್ಕರೆ ಹಾಕ್ಬಿಟ್ಟು ಸ್ಟೌ ಹಚ್ಚಬಾರ್ದು, ಇದನ್ನು ಫಸ್ಟು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈಸಿ ಮೆಥಡ್ ಹೇಳ್ಕೊಡ್ತಾರದು ನಿಮಗೆ. ಸ್ಟೌ ಹಚ್ಚಿದ್ವಾ, ಒಂದು 2 ಸಲ ಸುಮ್ಮನೆ ಹಿಂಗೆ ತಿರುಗಿಸ್ಕೊಡ್ತಾ ಆಗಿರೋದು ಚೂರು, ಅದೆಲ್ಲ ಒಂಚೂರು ನೀರು ಬಿಟ್ಕೊಳ್ಳೋದು ಸಕ್ಕರೆ ಎಲ್ಲ. ಆ ಸಕ್ಕರೆ ನೀರು ಬಿಟ್ಕೊಳ್ಳುತ್ತಲ್ಲ, ಆ ನೀರಲ್ಲೇ ಇದು ಬೇಯಬೇಕು. ತಿರ್ಗಾ ಎಕ್ಸ್ಟ್ರಾ ನೀರು ಹಾಕೋದು ಅಥವಾ ನೀರು ತೆಗೆಯೋದು ಇವೆಲ್ಲ ಯಾವ ಸರ್ಕಸ್ಗಳು ಇರಲ್ಲ. ಈಗ ನೋಡಿ, ಮನೇಲಿ ಮಾಡ್ಬೇಕಾದ್ರೆ ಸುಮಾರಷ್ಟು ಜನ ಸುಮಾರಷ್ಟು ಮೆಥಡ್ಗಳಲ್ಲಿ ಮಾಡ್ತಾರೆ, ಇದೆಲ್ಲ ಮೆಥಡ್ ಅಷ್ಟೇ. ಕೆಲವರು ಆ ನೀರು ಸಮೇತ ಹಾಗೆ ಬೇಯಿಸ್ಕೊಂಡು ಅದನ್ನು ಬಟ್ಟೆಯಲ್ಲಿ ಫಿಲ್ಟರ್ ಮಾಡಿ ಆಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಆವಾಗ ಬಿಸಿ ಮಾಡಿ ಅದು ಪಾಕ ಮಾಡ್ಕೊಂಡು ಇದು ಮಾಡ್ತಾರೆ ಕೆಲವರು. ಅದೇನಾಗುತ್ತೆ ಅಂದರೆ ಲಾಸ್ಟಿಗೆ ತಿನ್ನಬೇಕಾದ್ರೆ ಆ ಕ್ರಿಸ್ಪಿನೆಸ್ ಇರಲ್ಲ, ಆ ಲೈಟಾಗಿ ಒಂಚೂರು ಕ್ರಮ್ ಕ್ರಮ್ ಅಂತ ಇರಬೇಕು, ಒಂಚೂರು ಲೈಟಾಗಿ ಎಲ್ಲೋ ಒಂದು ಮೂಲೆಯಲ್ಲಿ. ಆವಾಗಲೇ ಅದ್ರ ಮಜಾ, ಕಾಶಿ ಹಲವದ ಮಜಾ ಆವಾಗಲೇ ಬರೋದು ಚೆನ್ನಾಗಿರುತ್ತೆ ನೋಡಿ. ಆ ಥರ ಹೇಗೆ ಮಾಡೋದು ಅನ್ನೋದು ಇವಾಗ ತೋರಿಸ್ತೀನಿ. ಸುಮಾರಷ್ಟು ಮೆಥಡ್ಗಳಲ್ಲಿ ಒಂದಷ್ಟು ತಪ್ಪುಗಳು ನಡೀತಾ ಇರುತ್ತೆ. ಈ ಮೆಥಡ್ ಮಾಡ್ಕೊಳ್ಳಿ ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಈಸಿ ಮೆಥಡ್, ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಈಸಿ ಮೆಥಡ್ ಇದು, ಚೆನ್ನಾಗಿರುತ್ತೆ ಅಂತ. ಇದೊಂದು 15-20 ನಿಮಿಷ ಒಳಗಡೆ ಆಗೋಗುತ್ತೆ ಇದು. ಅದೇ ತುರಿಯೋದು ಹಚ್ಚೋದು ಎಲ್ಲ ಸೇರಿದ್ರೆ 1 ಅವರ್ ಬೇಕು, ಪ್ರೀ ಪ್ರಿಪ್ರೇಷನ್ ಎಲ್ಲ ಇರುತ್ತೆ. ಒಲೆ ಮೇಲೆ ಇಟ್ಮೇಲೆ ಒಂದು 15 ನಿಮಿಷದಲ್ಲಾಗುತ್ತೆ ನೋಡಿ ಸ್ನೇಹಿತರೆ. ಇದು ಆಲ್ಮೋಸ್ಟ್ ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇದರಲ್ಲೇ ಸಕ್ಕರೆ, ಇದರಲ್ಲೇ ನೀರಲ್ಲೇ ಬೇಯ್ತಾ ಇದೆ ಚೆನ್ನಾಗಿ. ಇದು ಬೇಯತ್ತೆ ಪೂರ್ತಿ, ಇದೇ ನೀರಲ್ಲಿ ಬೇಯ್ತಾ ಬೇಯ್ತಾ ಬೇಯ್ತಾ ಬೇಯ್ತಾ ಪೂರ್ತಿ ಡ್ರೈ ಆಗುತ್ತೆ. ಸುಮ್ಮನೆ ಒಂದು ನಿಮಿಷಕ್ಕೊಂದ್ಸಲಿ ಸುಮ್ಮನೆ ಹಿಂಗೆ ಒಂದ್ಸಲಿ ಮಿಕ್ಸ್ ಮಾಡಿದ್ರೆ ಸಾಕು, ಲಾಸ್ಟ್ ಲಾಸ್ಟಿಗೆ ತಿರುಗಿಸ್ಬೇಕಾಗತ್ತೆ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಬಿಟ್ಬಿಟ್ರೆ ಆಯ್ತು ಹಿಂಗೆ ಬೇಯ್ತಾ ಇರೋದು ನಿಧಾನಕ್ಕೆ. ಇದೇನು ತಳ ಸಿಯಲ್ಲ ನೋಡಿ, 5 ನಿಮಿಷ ಆಗಿದೆ ಫುಲ್ಲು ನೋಡಿ, ಡ್ರೈ ಆಗಿದೆ ಆಲ್ಮೋಸ್ಟು. ಈಗ ಪಕ್ಕದಲ್ಲಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೆ, ಸ್ಟೌವ್ ಆಫ್ ಮಾಡೋದು ಬೇಡ. ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ತುಪ್ಪದ ಒಗ್ಗರಣೆ ಹಾಕೊಂಬೇಡ ನೋಡಿ. ಈಗ ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ 100 ಗ್ರಾಮಷ್ಟು. ಒಂದು 20 ಗ್ರಾಮ್ ಗೋಡಂಬಿ, ಒಂದು 4-5 ಬಾದಾಮಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೋಡಿ. ಒಂಚೂರು ಕಾಯ್ತಿದ್ದಂಗೆ ಒಂದು 20 ಗ್ರಾಮಷ್ಟು ಚಿರೋಟಿ ರವೆ. ಚಿರೋಟಿ ರವೆ ಹಾಕಿದ್ರೆ ಅದೊಂದು ಬೈಂಡಿಂಗ್ ಬರುತ್ತೆ, ಅದು ನೋಡಿ ಹಾಕಿದಾಗ ಒಂದು ಅದೊಂದು ಮಜಾ ಬರುತ್ತೆ ಟೇಸ್ಟ್. ಕೆಲವರು ಕೋವಾನು ಹಾಕ್ತಾರೆ, ಕೋವಾ ಹಾಕಿದ್ರು ಚೆನ್ನಾಗಿರುತ್ತೆ. ಕೋವಾಗಿ ಇವಾಗ ಹಾಕ್ತಿಲ್ಲ. ಕಾಶಿ ಹಲ್ವಾ ಮಾಡ್ತೀವಿ, ಕ್ಯಾರೆಟ್ ಹಲ್ವಾ ಮಾಡ್ತೀವಿ, ಆಮೇಲೆ ಗೋಧಿ ಹಲ್ವಾ ಮಾಡ್ತೀವಿ, ಅಶೋಕ ಹಲ್ವಾ ಮಾಡ್ತೀವಿ. ಸುಮಾರು ಥರ ಒಂದು 7-8 ಥರ ಹಲ್ವಾಗಳಿವೆ, ಸುಮಾರು ಥರ ಎಲ್ಲ ಮಾಡ್ತೀವಿ ಎಲ್ಲ ನೋಡಿ. ಇದು ಚೆನ್ನಾಗಿ ಫ್ರೈ ಆಗಿದೆ, ಇದು ಬಹಳ ಸೊಗಸಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ದಯವಿಟ್ಟು ಒಂದ್ಸಲಿ ಟೇಸ್ಟ್ ಮಾಡಿ. ಕಾಶಿ ಹಲ್ವಾ, ದಂಬ್ರೋಟ್, ಬುದುಗುಂಬಳಕಾಯಿ ಹಲ್ವಾ ಅಂತ ಹೇಳ್ತಿರಲ್ಲ, ಸುಮಾರು ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಇದನ್ನು. ರೆಡಿಯಾಗಿದೆ, ಮನೇಲೂ ನೀವು ಒಂದ್ಸಲಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಬಹಳ ಎಂಜಾಯ್ ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ.
4: ಸ್ನೇಹಿತರೆ, ಆರೋಗ್ಯಕ್ಕೂ ಸೈ, ರುಚಿಗೂ ಸೈ, ಕಾಶಿ ಹಲ್ವಾ ಅಥವಾ ದಂಬ್ರೋಟ್ ಅಥವಾ ಬೂದುಗುಂಬಳಕಾಯಿಯ ಹಲ್ವಾ. ಸಾಕಷ್ಟು ಬಾರಿ ಈ ಬೂದುಗುಂಬಳಕಾಯಿಯಿಂದ ಆಗುವಂತಹ ಆರೋಗ್ಯಕರ ಲಾಭಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಈ ಬೂದುಗುಂಬಳಕಾಯಿ ಸೇವನೆಯಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ಆರೋಗ್ಯಕರ ಲಾಭಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಈ ಬೂದುಗುಂಬಳಕಾಯಿ ಸೇವನೆಯಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ಬಗೆಯಲ್ಲಿ ಲಾಭಗಳಿವೆ ಆರೋಗ್ಯಕ್ಕೆ. ನೀವು ಕೂಡ ಈ ರೀತಿಯಲ್ಲಿ ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದಂತಹ ಈ ಸಿಹಿ ಗುಂಬಳಕಾಯಿಯ ಹಲ್ವಾವನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷವಾಗಿರುವಂತಹ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೂದುಗುಂಬಳಕಾಯಿಂದ ಹಲ್ವಾವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡುವುದರ ಮುಖಾಂತರ ತಿಳಿಸ್ಕೊಟ್ರು ವಿನಯ್ ಶ್ರೀನಿವಾಸ್ ಸರ್ ಅವರು. ಹಾಗೆ ಅದರೊಟ್ಟಿಗೆ ಮತ್ತೊಂದು ರೆಸಿಪಿಯನ್ನು ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ಹೆಸರು ಕಾಳನ್ನು ಬಳಸಿ ಮಾಡಬಹುದಾದಂತಹ ಹೆಸರುಕಾಳು ಉಸ್ಲಿ. ಹೆಸರುಕಾಳು ಉಸುಳಿ ಅಥವಾ ಹೆಸರುಕಾಳು ಉಸ್ಲಿ ಅಂತ ಕರೀತಾರೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಪ್ರಸಾದದ ರೂಪವಾಗಿ ಸಾಕಷ್ಟು ಬಾರಿ ನಾವು ಸೇವನೆ ಮಾಡಿರ್ತೀವಿ. ಕಡಲೆಕಾಳು ಉಸುಳಿ ಅಥವಾ ಹೆಸರುಕಾಳು ಉಸ್ಲಿ ಈ ರೀತಿಯ ಕಾಳುಗಳನ್ನು ದೇವರಿಗೆ ನೈವೇದ್ಯವನ್ನು ಮಾಡೋದು ಉಂಟು. ಈ ದಿನ ಕೂಷ್ಮಾಂಡ ದೇವಿಗೆ ವಿಶೇಷವಾಗಿ ಈ ಖಾದ್ಯವನ್ನು ನೈವೇದ್ಯವಾಗಿ ಮಾಡ್ತಾರೆ ಕೂಡ. ಅಂದಾಗೆ ಸ್ನೇಹಿತರೆ, ಹೆಸರುಕಾಳು ಉಸ್ಲಿ ಮಾಡೋದು ತುಂಬಾ ಸುಲಭ. ಹೆಸರುಕಾಳನ್ನು ನೆನೆಸಿ ಇದನ್ನು ಮಾಡ್ತಾರೆ ಅಥವಾ ಹೆಸರುಕಾಳನ್ನು ಮೊಳಕೆ ಬರೆಸಿ ಕೂಡ ಮಾಡೋದುಂಟು. ಹೆಸರುಕಾಳು ಉಸ್ಲಿ ಬಗ್ಗೆ ನಾನು ನಿಮಗೆ ತಿಳಿಸೋಕ್ಕಿಂತ ಮುಂಚೆ ಅದರ ಒಂದು ಉಪಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೆಸರುಕಾಳು ಅಥವಾ ಗ್ರೀನ್ ಗ್ರಾಮ್, ಮೂಂಗ್ ಬೀನ್ ಅಂತ ಕರೆಯಲ್ಪಡುವಂತಹ ಈ ಕಾಳಲ್ಲಿ ಉತ್ತಮ ಪೋಷಕಾಂಶಗಳಿರುವ ದ್ವಿದಳ ಧಾನ್ಯವಾಗಿದೆ. ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಹೆಚ್ಚಾಗಿರುತ್ತೆ. ಹಾಗೆ ತೂಕ ಇಳಿಕೆಗೆ ಇದು ಸಹಾಯಕ. ಶುಗರ್ ಕಂಟ್ರೋಲಿಗೂ ಕೂಡ ಇದು ಬೆಸ್ಟ್ ಅಂತ ಹೇಳ್ತಾರೆ. ಹಾಗೆ ಹೃದಯದ ಆರೋಗ್ಯಕ್ಕೆ ಇದರಲ್ಲಿರುವಂತಹ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಲ್ಲಿರುವಂತಹ ಪೊಲೆಟ್, ಕಬ್ಬಿಣ ಮತ್ತು ವಿಟಮಿನ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇಷ್ಟೆಲ್ಲ ಉಪಯೋಗ ಇದೆ ಹೆಸರು ಕಾಳಿನ ಸೇವನೆಯಿಂದ. ಸೊ ಹಾಗಾದರೆ ಈ ಹೆಸರುಕಾಳು ಉಸ್ಲಿಯನ್ನು ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಸ್ನೇಹಿತರೆ. ಮೊಳಕೆ ಬಂದಂತಹ ಹಸಿ ಹೆಸರುಕಾಳಲ್ಲೂ ಕೂಡ ಇದನ್ನು ಮಾಡ್ತಾರೆ. ನಿಮಗೆ ಬೇಕಾದರೆ ಬೇಯಿಸ್ಕೊಳ್ಬೋದು ಕೂಡ. ಬೇಯಿಸಿ ಅಥವಾ ನೆನೆಸಿದಂತಹ ಹೆಸರುಕಾಳು ಇರಬೇಕು. ಎಣ್ಣೆ, ಸಾಸಿವೆ, ಮೆಣಸಿನಕಾಯಿ, ಚಿಟಿಕೆ ಇಂಗು, ಕರಿಬೇವಿನ ಎಲೆಗಳು, ಅರಿಶಿನ ಪುಡಿ, ಶುಂಠಿ, ಕರಿಬೇವು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಹೆಸರುಕಾಳು ಹುಸ್ಲಿ ಮಾಡ್ಕೊಳ್ಲಿಕ್ಕೆ. ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಮುಂಚಿತವಾಗೆ ಹೆಸರುಕಾಳನ್ನು ನೀರಲ್ಲಿ ನೆನೆಸಿಡಬೇಕು ಅಥವಾ ಸ್ವಲ್ಪ ಬೇಯಿಸ್ಕೊಂಡ್ರು ನಡೆಯುತ್ತೆ. ನೀರಲ್ಲಿ ನೆನೆಸಿ ಮೊಳಕೆ ಬಂದಂತಹ ಹೆಸರುಕಾಳು ದಿ ಬೆಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಆರೋಗ್ಯಕ್ಕೆ. ಹೆಸರುಕಾಳನ್ನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಶುಂಠಿ, ಕರಿಬೇವಿನ ಎಲೆಗಳು ಮತ್ತು ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಕೊಡಬೇಕು. ಅದಕ್ಕೇ ಚಿಟಿಕೆ ಅರಿಶಿನ ಪುಡಿ ಹಾಕಿ ಬೇಯಿಸಿದ ಅಥವಾ ಹಸಿಯಾದ ಹೆಸರುಕಾಳನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮಿಶ್ರಣ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆ ಒಗ್ಗರಣೆ ಮತ್ತು ಹೆಸರುಕಾಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೊನೆಗೆ ತುರಿದ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಬೇಕಾದರೆ ಬಳಸ್ಕೊಳ್ಬೋದು, ಬೇಡ ಅಂದರೆ ಬೇಡ, ನಿಂಬೆ ರಸ ಆಪ್ಷನಲ್ಲು. ತುರಿದ ತೆಂಗಿನಕಾಯಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಆ ನಿಂಬೆ ರಸ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ಲಿಕ್ಕೂ ಕೂಡ ಖುಷಿಯಾಗತ್ತೆ, ಆರೋಗ್ಯಕ್ಕೂ ಸಹಿ ರುಚಿಗೂ ಸಹಿ ಸ್ನೇಹಿತರೆ. ಇದನ್ನು ಸ್ನ್ಯಾಕ್ಸ್ ಆಗಿ ತಿಂತಾರೆ. ಹಾಗೆ ಡಯಟ್ ಮಾಡೋರಂತೂ ಇದನ್ನು ಫೇವ್ರೆಟ್ ಫುಡ್ ಅಂತಲೇ ಕರೀತಾರೆ. ಉಪ್ಪು, ಹುಳಿ, ಖಾರ ಚೆನ್ನಾಗಿ ಬೆರೆತಿರುತ್ತೆ. ಆ ಹೆಸರುಕಾಳು ಸ್ವಲ್ಪ ಸಿಹಿ ಸಿಹಿಯಾಗಿ ಇರುತ್ತೆ. ಮೊಳಕೆ ಬಂದಂತಹ ಹೆಸರುಕಾಳು ಸ್ವಲ್ಪ ಸಿಹಿ ಸಿಹಿಯಾಗಿ ಇರುತ್ತೆ. ತಿನ್ಲಿಕ್ಕೆ ತುಂಬಾ ಖುಷಿಯಾಗತ್ತೆ. ಈ ರೀತಿಯ ರೆಸಿಪಿಗಳನ್ನು ನೀವು ಮಾಡ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನ ತಿಳಿಸಿಕೊಟ್ಟಂತಹ ಬೂದುಗುಂಬಳಕಾಯಿಯ ಹಲ್ವಾ ಮತ್ತು ಹೆಸರುಕಾಳು ಉಸ್ಲಿ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ನವರಾತ್ರಿ ಹಬ್ಬ ನಿಮಗೆಲ್ಲ ಖುಷಿ ತರಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 90 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮಲೆನಾಡಿನ ಕಿರುಚಿತ್ರ ಪ್ರತಿಭೆಗಳಿಗೆ ವೇದಿಕೆ, ಕನ್ನಡ ಚಿತ್ರರಂಗದ ಸಾಧಕರಿಗೆ ಗೌರವ ಹಾಗೂ ರಾಜ್ ಅನಂತ್ ಗೀತೆಗಳ ಸಂಗೀತ ಸಂಭ್ರಮ ಇವೆಲ್ಲವೂ ಒಳಗೊಂಡ ಶಿವಮೊಗ್ಗ ಸಿನಿ ದಸರಾ ಇಂದು ಬೆಳಗ್ಗೆ 10 ಗಂಟೆಗೆ ನಗರದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ನಡೆದಿದ್ದು, ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಶಿವಮೊಗ್ಗ ಚಿತ್ರ ಸಮಾಜ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಚಲನಚಿತ್ರ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಉದ್ಘಾಟಿಸಿದ್ದಾರೆ. ಪೋಷಕ ಕಲಾವಿದೆ ಸಂಗೀತ ಅನಿಲ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯ ದೇಶಾದ್ರಿ ಹೊಸ್ಮನಿ ಹಾಗೂ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕ ಬಿವಿ ತುಕಾರಾಮ್ ರವರು ಪಾಲ್ಗೊಳ್ಳಲಿದ್ದಾರೆ. ಅಕ್ಟೋಬರ್ 14ರಿಂದ ರಾಜ್ ಅನಂತ್ ಸಿನಿ ಸಂಭ್ರಮದ ಅಂಗವಾಗಿ ನಗರದ ಚಿತ್ರಮಂದಿರಗಳಲ್ಲಿ ಕನ್ನಡದ ಜನಪ್ರಿಯ ಚಲನಚಿತ್ರಗಳನ್ನು ಪ್ರದರ್ಶಿಸಲಾಗುವುದು. ಅಕ್ಟೋಬರ್ 14 ಬೆಳಗ್ಗೆ 8:30 ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಡಾ ರಾಜ್ ಅಭಿನಯದ 2 ಕನಸು, ಅಕ್ಟೋಬರ್ 16ರಂದು ಸಂಪತ್ತಿಗೆ ಸವಾಲ್, ಅಕ್ಟೋಬರ್ 17ರಂದು ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಗಾಳಿಪಟಾಟು, ಅಕ್ಟೋಬರ್ 18ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ

ಹರಿದಿನ ಸುಗ್ಗಿ ಶಿವರಾತ್ರಿ ಹಾಗೂ ವಿದ್ಯಾಲಕ್ಷ್ಮಿ ಪ್ರಹ್ಲಾದ್ ಅವರ ಘಮ ಕಿರುಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಎಂದರು. ಸಂಜೆ ರಾಜ್ ಅನಂತ್ ಗಾನಯಾನ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ವಿನಯ್ ಶಿವಮೊಗ್ಗ, ಪೃಥ್ವಿಗೌಡ, ಕಾರ್ತಿಕ್ ನಾಗ್ಲಾಪುರ ಹಾಗೂ ಸಂಗೀತ ಕನ್ನಡ ಚಿತ್ರಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಇಮ್ಯಾಜಿನ್ ಡ್ಯಾನ್ಸ್ ಸ್ಟುಡಿಯೋ ತಂಡದಿಂದ ಚಿತ್ರಗೀತೆಗಳಿಗೆ ನೃತ್ಯ ಪ್ರದರ್ಶನ ಇರಲಿದೆ ಎಂದರು. ಮುಂದಿನ ವಿವರ: ಗಮಕ ವಾಚನ ವ್ಯಾಕರಣ, ವಿಚಾರಗೋಷ್ಠಿ, ನೃತ್ಯ ರೂಪಕ ಹಾಗೂ ವಿವಿಧ ಸ್ಪರ್ಧೆಗಳನ್ನೊಳಗೊಂಡ ಗಮಕ ದಸರಾ 16 ನಗರದಲ್ಲಿ ನಡೆಯಲಿದೆ ಎಂದು ರಾಜ್ಯ ಗಮಕ ಕಲಾ ಪರಿಷತ್ ಜಿಲ್ಲಾಧ್ಯಕ್ಷ HR ಸುಬ್ರಹ್ಮಣ್ಯ ಶಾಸ್ತ್ರಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ದಸರಾ ಉತ್ಸವ ಸಮಿತಿ, ಮಹಾನಗರ ಪಾಲಿಕೆ ಹಾಗೂ ರಾಜ್ಯ ಗಮಕ ಕಲಾ ಪರಿಷತ್ ಸಹಯೋಗದಲ್ಲಿ ಅಂದು ಬೆಳಗ್ಗೆ 9:30 ಸಂಜೆ 7:00 ಬಾಲರಾಜ್ ಅರಸ್ ರಸ್ತೆಯ ರಾಷ್ಟೀಯ ಶಿಕ್ಷಣ ಸಮಿತಿಯ ಕಾಲೇಜ್ ಆಫ್ ಅಪ್ಲೈಡ್ ಸೈನ್ಸ್ ಸಭಾಂಗಣದಲ್ಲಿ ಮಹಾಕವಿ ಕುವೆಂಪು ವೇದಿಕೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕಡೂರಿನ ಮಾಜಿ ಶಾಸಕ ಹಾಗೂ ಗಮಕ ವ್ಯಾಕರಣಕಾರ YSV ದತ್ತ ಕಾರ್ಯಕ್ರಮ ಉದ್ಘಾಟಿಸುವರು. ಶಾಸಕ SN ಚನ್ನಬಸಪ್ಪ ಅಧ್ಯಕ್ಷತೆ ವಹಿಸುವರು ಎಂದರು. ಅಂದು ಬೆಳಗ್ಗೆ 10:30 ನಡೆಯುವ ಗಮಕ ವಾಚನ ವ್ಯಾಕರಣದಲ್ಲಿ ಡಾಕ್ಟರ್ ಸನತ್ ಕುಮಾರ್ ವಾಚನ ಮಾಡಲಿದ್ದು YSV ದತ್ತ ವ್ಯಾಕರಣ ನೀಡುವರು. ಬೆಳಗ್ಗೆ 11:30 ವಿಚಾರಗೋಷ್ಠಿ ನಡೆಯಲಿದ್ದು ರಾಮಸುಬ್ರಾಯ ಶೇಟ್ ಅವರು ಗಮಕ ಪ್ರಚಾರ ಹೇಗೆ ವಿಷಯವಾಗಿ ಹಾಗೂ ತುರುವನೂರು ಮಲ್ಲಿಕಾರ್ಜುನ ಅವರ ವಚನ ಸಾಹಿತ್ಯ ಕುರಿತು ಮಾತನಾಡುವರು. ಮುಂದಿನ ವಿವರ: ಗಾಂಧಿನಗರದ ಮುಖ್ಯ ರಸ್ತೆಯ ಶ್ರೀ ಆದಿಚುಂಚನಗಿರಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ನವರಾತ್ರಿ ನಿಮಿತ್ತ ಪ್ರತಿದಿನ ಪಂಚಾಮೃತ ಸಹಸ್ರನಾಮ ಅರ್ಚನೆ, ಶ್ರೀ ಚಂಡಿಕಾ ಪಾರಾಯಣ, ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಅಮ್ಮನವರಿಗೆ ನಿನ್ನೆಯಿಂದ ಮಯೂರ ವಾಹಿನಿ, ಇಂದು ಗರುಡ ವಾಹಿನಿ, ನಾಳೆ ಕಾಮಧೇನು, 16 ವೀಣ ಶಾರದೆ, 17 ಅನ್ನಪೂರ್ಣೇಶ್ವರಿ, 18 ದುರ್ಗಾ ಅಲಂಕಾರ, 19 ಮಹಾಲಕ್ಷ್ಮಿ, 20 ಸಿಂಹವಾಹಿನಿ ಅಲಂಕಾರವಿರುತ್ತದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ದೈವಜ್ಞ ಪ್ರತಿಭಾರಂಗದ 25ನೇ ವರ್ಷದ ರಜತ ಮಹೋತ್ಸವ ನಿಮಿತ್ತ ನಗರದ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ನವೆಂಬರ್ 14 ಮತ್ತು 15ರಂದು ಶ್ರೀ ಗಾಯತ್ರಿ ಲಕ್ಷ ಜಪ ಮಹಾಯಜ್ಞ, ಶ್ರೀ ಗುರು ಚರಿತ್ರೆ ಪಾರಾಯಣ ಹಾಗೂ ಶ್ರೀ ದತ್ತಾತ್ರೇಯ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ಕಿ ಶ್ರೀ ಕ್ಷೇತ್ರ ದೈವಜ್ಞ ಪೀಠದ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ದೈವಜ್ಞ ಬ್ರಾಹ್ಮಣ ಸಮಾಜದ ಬಾಂಧವರು ಶ್ರೀ ಗಾಯತ್ರಿ ಜಪಾನುಷ್ಠಾನವನ್ನು ಮನೆ ಮನೆಯಲ್ಲಿ ಮಾಡಿ ಜಪ ಸಂಖ್ಯೆಯನ್ನು ನವೆಂಬರ್ 12ರೊಳಗಾಗಿ ರಾಘವೇಂದ್ರ ರಾಯ್ಕರ್ ಕಾರ್ಯದರ್ಶಿ 9845667258 ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಶ್ರೀ ಗುರು ಚರಿತ್ರೆಯನ್ನು ಮನೆಯಲ್ಲಿ ಪಾರಾಯಣ ಮಾಡುವವರು ಸತೀಶ್ ಬಿ ಶೇಟ್ ಉಪಾಧ್ಯಕ್ಷರು. ಮೊಬೈಲ್ ಸಂಖ್ಯೆ 9242474757 ಅಥವಾ ದಿನೇಶ್ ಶೇಟ್ ಖಜಾಂಚಿ 9242424252 ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಮುಂದಿನ ವಿವರ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವತಿಯಿಂದ ಸುಸ್ಥಿರ ಅಭಿವೃದ್ಧಿಗಾಗಿ ನಿರ್ಣಾಯಕ ಖನಿಜಗಳು ಮೌಲ್ಯ ಸರಪಳಿ, ಈ ವಿಷಯ ಕುರಿತು 2 ದಿನಗಳ ರಾಷ್ಟೀಯ ವಿಚಾರ ಸಂಕಿರಣವನ್ನು ನವೆಂಬರ್ 4 ಮತ್ತು 5ರಂದು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಕಚೇರಿ ಬೆಂಗಳೂರು ಇಲ್ಲಿ ಆಯೋಜಿಸಲಾಗಿದೆ. ಈ ವಿಚಾರ ಸಂಕಿರಣದಲ್ಲಿ ವಿವಿಧ ಪ್ರತಿಷ್ಠಿತ ಸಂಸ್ಥೆಗಳ ಹೆಸರಾಂತ ವಿಜ್ಞಾನಿಗಳು, ತಾಂತ್ರಿಕ ಉಪನ್ಯಾಸಕರು, ಉದ್ಯಮಿಗಳು, ಸಂಶೋಧಕರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ತಜ್ಞರು ಭಾಗವಹಿಸಲಿದ್ದಾರೆ. ನಿರ್ಣಾಯಕ ಖನಿಜಗಳ ಸಂಗ್ರಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಯುವ ವಿಜ್ಞಾನಿಗಳು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಆಸಕ್ತರು ಪೋಸ್ಟರ್ ಅಥವಾ ಸಂಶೋಧನಾ ಪ್ರಬಂಧಗಳನ್ನು ಸಲ್ಲಿಸುವ ಮೂಲಕ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಬಹುದು. ಪ್ರಬಂಧ ಸಲ್ಲಿಕೆ ಹಾಗೂ ನೋಂದಣಿಗಾಗಿ 30 ಅಕ್ಟೋಬರ್ ಕೊನೆಯ ದಿನವಾಗಿದೆ. ಮಾಹಿತಿಗಾಗಿ 9620076781 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನೋಂದಣಿ ಮತ್ತು ಇತರ ವಿವರಗಳನ್ನು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವೆಬ್ಸೈಟ್ನಲ್ಲಿ ಪಡೆಯಬಹುದು. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಮಹಿಳಾ ದಸರಾ ಸಮಾರೋಪ 2026ಕ್ಕೆ ಖ್ಯಾತ ಚಲನಚಿತ್ರ ಅಭಿನೇತ್ರಿ ಅಭಿನಯ ಅವರು ಚಾಲನೆ ನೀಡಿದರು. ಶಾಸಕ ಎಸ್ಎನ್ ಚನ್ನಬಸಪ್ಪ ಅಧ್ಯಕ್ಷತೆ ವಹಿಸಿದ್ದು ಶಾಸಕಿ ಬಲ್ಕಿಶ್ ಬಾನು, ಗಾಯಕಿ ಸುರಕ್ಷಾ ದಾಸ್, ಪ್ರಮುಖರಾದ ಇ ವಿಶ್ವಾಸ್, ಸುವರ್ಣ ಶಂಕರ್, ಯಮುನಾ ರಂಗೇಗೌಡ, ವಿಜಯಲಕ್ಷ್ಮಿ ಪಾಟೀಲ್, ಅನುಪಮಾ ಭಟ್, ಎಚ್ಎಂ ಮಧು ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ಸೇವಾ ಭದ್ರತೆ ಇಲ್ಲ. ಆದ್ದರಿಂದ ಕಾರ್ಯಕರ್ತರ ಸೇವೆಯನ್ನು ಕಾಯಂ ಮಾಡಬೇಕು ಎಂದು ನವ ಕರ್ನಾಟಕ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ, ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಸ್ ಯಶೋಧ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಕಲಚೇತನರಿಗೆ ಸರ್ಕಾರದಿಂದ ನೀಡಲಾಗುತ್ತಿದ್ದ ಪಿಂಚಣಿಯನ್ನು ಕಡಿತಗೊಳಿಸಿರುವುದು ನೋವು ತಂದಿದೆ. ವಿಕಲಚೇತನರ ವಿಚಾರದಲ್ಲಿ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ದೂರಿದರು. ಕಾರ್ಯಕರ್ತರ ಸೇವೆ ಕಾಯಂ ಮಾಡುವುದು, ಮಾಸಿಕ ಗೌರವಧನವನ್ನು ಕನಿಷ್ಠ ರೂ.5,000 ಹೆಚ್ಚಿಸುವುದು ಹಾಗೂ ತಡೆ ಹಿಡಿದಿರುವ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 16 ಅಕ್ಟೋಬರ್ ರಾಮನಗರದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. 2026 ಸಾಲಿನ ಶಿವಮೊಗ್ಗ ದಸರಾ ಉತ್ಸವದಲ್ಲಿ ಕಾರ್ಮಿಕ ದಸರಾವನ್ನು ಸೇರ್ಪಡೆ ಮಾಡದಿರುವುದನ್ನು ಖಂಡಿಸಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಸಂಘದ ಪದಾಧಿಕಾರಿಗಳು ದಸರಾ ಉತ್ಸವದಲ್ಲಿ ಕಾರ್ಮಿಕ ದಸರಾ ಕಾರ್ಯಕ್ರಮಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಚಾಲಕರು, ಆಟೋ ಚಾಲಕರು, ಹಮಾಲಿಗಳು, ಕುಂಬಾರರು, ಮಡಿವಾಳರು, ಮನೆ ಕೆಲಸಗಾರರು, ಟೈಲರ್ಗಳು, ಅಡುಗೆ ಕಾರ್ಮಿಕರು, ಅಕ್ಕಸಾಲಿಗರು, ಫೋಟೋಗ್ರಾಫರ್ಗಳು, ಪತ್ರಿಕೆ ವಿತರಕರು, ಸಿನಿಮಾ ಮಂದಿರ ಹಾಗೂ ಹೋಟೆಲ್ ಕಾರ್ಮಿಕರು, ಗಿಗ್ ಕಾರ್ಮಿಕರು, ಬ್ಯೂಟಿಷಿಯನ್ಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಅಸಂಘಟಿತ ಕಾರ್ಮಿಕರನ್ನು ದಸರಾ ಸಂದರ್ಭದಲ್ಲಿ ಗೌರವಿಸಬೇಕು ಎಂದು ಸಂಘ ಆಗ್ರಹಿಸಿದೆ. ಈ ಹಿಂದೆ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಿವಿಧ ಪಕ್ಷಗಳ ಜಿಲ್ಲಾಧ್ಯಕ್ಷರು, ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರಿಗೂ ಕಾರ್ಮಿಕ ದಸರಾವನ್ನು ದಸರಾ ಉತ್ಸವದಲ್ಲಿ ಸೇರ್ಪಡೆಗೊಳಿಸುವಂತೆ ಮನವಿ ಮಾಡಲಾಗಿತ್ತು. ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರೂ ಮಹಾನಗರ ಪಾಲಿಕೆಯಿಂದ ಕಾರ್ಮಿಕ ದಸರಾಕ್ಕೆ ಅವಕಾಶ ನೀಡದಿರುವುದು ಖಂಡನೀಯ ಎಂದು ಸಂಘದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಪಾಲಿಕೆಯ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿಯೇ ಪ್ರತಿಭಟನೆ ನಡೆಸಲು ಸಂಘ ನಿರ್ಧರಿಸಿತ್ತು. ಆದರೆ ನಾಡಹಬ್ಬ ದಸರಾ ಕಾರ್ಯಕ್ರಮಕ್ಕೆ ಯಾವುದೇ ಗೊಂದಲ ಉಂಟಾಗಬಾರದು ಎಂಬ ಉದ್ದೇಶದಿಂದ ಆಯುಕ್ತರ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ದಾಖಲಿಸಲಾಗಿದೆ ಎಂದು ಸಂಘ ತಿಳಿಸಿದೆ. ದಸರಾ ಉತ್ಸವದಲ್ಲಿ ಕಾರ್ಮಿಕ ದಸರಾವನ್ನು ಸೇರ್ಪಡೆಗೊಳಿಸುವವರೆಗೂ ಹೋರಾಟ ಮುಂದುವರೆಸುವುದಾಗಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಎಚ್ಚರಿಕೆ ನೀಡಿದೆ. ಮುಂದಿನ ವಿವರ. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಸೇವೆಯನ್ನು ಕಾಯಂಗೊಳಿಸುವಂತೆ ಆಗ್ರಹಿಸಿ 16 ಅಕ್ಟೋಬರ್ ರಾಮನಗರದಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ನವಕರ್ನಾಟಕ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ, ವಿಶೇಷಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಎಸ್ ಯಶೋಧ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ಸೇವಾ ಭದ್ರತೆ ಇಲ್ಲವಾಗಿದೆ. ಇದರ ಜತೆಗೆ ವಿಶೇಷ ಚೇತನರಿಗೆ ಸರ್ಕಾರ ನೀಡುತ್ತಿದ್ದ ಪಿಂಚಣಿ ಕಡಿತಗೊಳಿಸಿರುವುದು ನೋವು ತಂದಿದೆ. ವಿಶೇಷ ಚೇತನರ ವಿಷಯದಲ್ಲಿ ಸರ್ಕಾರ ತಾರತಮ್ಯ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಸೇವೆ ಕಾಯಂ ಮಾಡಬೇಕು. ಮಾಸಿಕ ಗೌರವಧನವನ್ನು ಕನಿಷ್ಠ 5,000 ರೂಗೆ ಹೆಚ್ಚಿಸಬೇಕು. ತಡೆ ಹಿಡಿದಿರುವ ಗೌರವಧನ ಕೂಡಲೇ ಬಿಡುಗಡೆ ಮಾಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಾದಯಾತ್ರೆಯ ಮೂಲಕ ಆಗ್ರಹಿಸಲಿದ್ದೇವೆ ಎಂದರು. ಪಾದಯಾತ್ರೆಯಲ್ಲಿ ರಾಜ್ಯದ 4,000 ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಸಮಿತಿ ಹಾಗೂ ವಿಶೇಷ ಚೇತನರ ಗೌರವಧನ ಕಾರ್ಯಕರ್ತರ ಸಂಘವು ಪಾದಯಾತ್ರೆಗೆ ಬೆಂಬಲ ಸೂಚಿಸಿವೆ ಎಂದರು. ಕೆಎಸ್ ಚಂದ್ರಯ್ಯ, ಬಸವರಾಜ್, ರಮೇಶ್, ನಾಸೀರ್, ಗಂಗಾಧರ್, ಗಜೇಂದ್ರ, ಹನುಮಂತಪ್ಪ ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಕೀಳಂಬಿ ಮೂಲದ ಡಾಕ್ಟರ್ ಮಾನಸ ಕೀಳಂಬಿ ಮೈಸೂರು ದಸರಾದಲ್ಲಿ 17 ಅಕ್ಟೋಬರ್ ಆಯೋಜನೆಗೊಂಡಿರುವ ದಸರಾ ಪ್ರಧಾನ ಕವಿಗೋಷ್ಠಿಯಲ್ಲಿ ಪ್ರಧಾನ ಕವಿಯಾಗಿ ಭಾಗವಹಿಸುವ ಅವಕಾಶ ಪಡೆದಿದ್ದಾರೆ. ಹಿರಿಯ ಕವಯಿತ್ರಿ ಡಾಕ್ಟರ್ ಪ್ರತಿಭಾ ನಂದಕುಮಾರ್ ಗೋಷ್ಠಿ ಉದ್ಘಾಟಿಸಲಿದ್ದು ಕವಿ ಡಾಕ್ಟರ್ ಅಲ್ಲಮಪ್ರಭು ಬೆಟ್ಟದೂರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಡಾಕ್ಟರ್ ಮಾನಸ ಕೀಳಂಬಿ ಅವರು 2 ಕವನ ಸಂಕಲನಗಳನ್ನು ರೂಪಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಇವರ ಕವಿತೆ ಹಾಗೂ ಲೇಖನಗಳು ಪಠ್ಯವಾಗಿವೆ. ಶಿಶಿರ ಕಳೆದ ಮೇಲೆ ಎನ್ನುವುದು ಪ್ರಕಟಿತ ಲೇಖನಗಳ ಸಂಗ್ರಹವಾಗಿದೆ. ಮುಂದಿನ ವಿವರ. ರಾಜ್ ಅನಂತ್ ಸಿನಿ ಸಂಭ್ರಮದ ಅಂಗವಾಗಿ ಶಿವಮೊಗ್ಗ ನಗರದ ಚಿತ್ರಮಂದಿರಗಳಲ್ಲಿ ಕನ್ನಡ ಜನಪ್ರಿಯ ಚಿತ್ರಗಳ ಪ್ರದರ್ಶನ ನಡೆಯಲಿದೆ. 14 ಬೆಳಗ್ಗೆ 8:30 ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 2 ಕನಸು, 15 ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು, 16 ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್ ಹಾಗೂ 17 ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಗಾಳಿಪಟ 2 ಪ್ರದರ್ಶನಗೊಳ್ಳಲಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಶ್ರೀ ಮಾರಿಕಾಂಬಾದೇವಿಯ ತವರು ಮನೆ ಮತ್ತು ಗಂಡನ ಮನೆ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 2 ದೇವಸ್ಥಾನದಲ್ಲಿ ಪ್ರತಿದಿನ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ಬೆಳಗ್ಗೆ 8 ಧಾರ್ಮಿಕ ಕಾರ್ಯಕ್ರಮ ಆರಂಭವಾಗಲಿದ್ದು ರಾತ್ರಿ 8:30 ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇರುತ್ತದೆ. 18 ದುರ್ಗಾಷ್ಟಮಿ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಗಳು ನಡೆಯಲಿದ್ದು ಅನ್ನಸಂತರ್ಪಣೆ ಇರುತ್ತದೆ.
ಪ್ರತಿದಿನ ಸಂಜೆ ದೇವಸ್ಥಾನದ ಆವರಣದಲ್ಲಿ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
6: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ ಸುದ್ದಿ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಕೋವಿಡ್ ನಂತರದ ಸಂಕಟಕ್ಕೆ ಕಾರಣ, ಬಣ್ಣದ ಬೆಲೆ ಎಷ್ಟು ಹಾಗೂ ಬಣ್ಣದ ಜೀವ.
1: ಒಂದು ಅಮೈನೋ ಆಮ್ಲ ತರುವ ಕೋವಿಡ್ ಸಂಕಟ. ಕೋವಿಡ್ ಆ ಹೆಸರು ಕೇಳಿದರೇನೆ 5 ವರ್ಷಗಳ ಹಿಂದಿನ ಭಯಾನಕ ದಿನಗಳು ನೆನಪಿಗೆ ಬರುತ್ತವೆ. ಪ್ರಪಂಚದಾದ್ಯಂತ ಸಾರ್ಸ್ ಕೋವಿಡ್ 2 ಸೋಂಕಿನಿಂದ ಜನ ಟಪಟಪನೆ ಸತ್ತಿದ್ದರು. ವಿಶ್ವ ಆರೋಗ್ಯ ಸಂಸ್ಥೆಯ ಅಂದಾಜಿನ ಪ್ರಕಾರ ಸಾರ್ಸ್ ಕೋವಿ ವೈರಸ್ಸಿನ ಸೋಂಕಿನಿಂದಾಗಿ ಇಂದಿನ ಲಸಿಕೆಗೂ ಕೆಲವು ಮಾತ್ರವೇ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಿರಬೇಕು ಎಂದು ತರ್ಕಿಸಲಾಗಿತ್ತು. ಏಕೆಂದರೆ ವಿಐಟಿಟಿಯ ಎಲ್ಲಾ ಲಕ್ಷಣಗಳು ದೇಹದ ರೋಗ ರಕ್ಷಣಾ ವ್ಯವಸ್ಥೆಯು ಅತಿ ಚುರುಕಾಗಿದ್ದರ ಪರಿಣಾಮದಂತೆ ಇತ್ತು. ಸಾಮಾನ್ಯವಾಗಿ ರೋಗಾಣುಗಳು ಇಲ್ಲವೇ ಬೇರೆ ಜೀವಿಗಳ ಅಂಗಾಂಶಗಳಿಗೆ ಪ್ರತಿಕ್ರಿಯಿಸುತ್ತಿದ್ದ ರಕ್ಷಣಾ ವ್ಯವಸ್ಥೆ ದೇಹದ್ದೇ ರಕ್ತಕೋಶಗಳ ವಿರುದ್ಧ ತಿರುಗಿಬಿದ್ದಂತೆ ಈ ಲಕ್ಷಣಗಳು ಕಾಣುತ್ತಿದ್ದವು. ಹೀಗಾಗಿ ಈ ಅಡ್ಡಪರಿಣಾಮಗಳು ಕೆಲವರಲ್ಲಿ ಮಾತ್ರವೇ ಕಾಣುವ ಆಟೋ ಇಮ್ಯೂನ್ ಪ್ರತಿಕ್ರಿಯೆ ಇರಬೇಕು ಎಂದು ಊಹಿಸಲಾಗಿತ್ತು. ಇದೀಗ ಇದು ನಿಜ ಎಂದು ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ ಪತ್ರಿಕೆಯಲ್ಲಿ ಪ್ರಕಟಪಡಿಸಿರುವ ಶೋಧ ತಿಳಿಸಿದೆ. ಅಷ್ಟೇ ಅಲ್ಲ, ಈ ವಿಪರೀತ ಪ್ರತಿಕ್ರಿಯೆಗೆ ಮೂಲ ಕಾರಣವನ್ನು ಅದು ಹುಡುಕಿದೆ. ಆಸ್ಟ್ರೇಲಿಯಾದ ಫ್ಲಿಂಡರ್ಸ್ ವಿಶ್ವವಿದ್ಯಾನಿಲಯದ ವೈದ್ಯ ವಿಜ್ಞಾನ ಹಾಗೂ ಸಾರ್ವಜನಿಕ ಸ್ವಾಸ್ಥ್ಯ ಸಂಶೋಧನಾ ವಿಭಾಗದ ವಿಜ್ಞಾನಿ ಜಿಂಗ್ ಜಿಂಗ್ ವಾಂಗ್ ಮತ್ತು ಸಂಗಡಿಗರಿಗೆ ಹೀಗೊಂದು ಅನುಮಾನ ಬಂದಿತ್ತು. ಕೋವಿಡ್ ಲಸಿಕೆಯಲ್ಲಿ ಸಾರ್ಸ್ ಕೋವಿಡ್ 2 ವೈರಸ್ಸಿನ ಪರಿಚಯವನ್ನು ತಿಳಿಸುವ ವಸ್ತುವನ್ನು ನಮ್ಮ ದೇಹದಲ್ಲಿರುವ ಕೋಶದೊಳಗೆ ಕೊಂಡೊಯ್ಯುವುದಕ್ಕೆಂದು ಅಡೆನೋ ವೈರಸ್ ಎನ್ನುವ ಮತ್ತೊಂದು ವೈರಸ್ ಅನ್ನು ಬಳಸಲಾಗಿತ್ತು. ಅಡೆನೋ ವೈರಸ್ಸು ನೆಗಡಿಯನ್ನುಂಟುಮಾಡುವ ಹಲವಾರು ವೈರಸ್ಸುಗಳಲ್ಲಿ ಒಂದು ಬಗೆ. ಸುಲಭವಾಗಿ ನಮ್ಮ ಮೂಗಿನಲ್ಲಿರುವ ಲೊಳೆಯೊಳಗಿಂದ ದೇಹವನ್ನು ಪ್ರವೇಶಿಸುತ್ತದೆ. ಅದರ ಮೈಯಲ್ಲಿರುವ ಪ್ರೋಟೀನುಗಳಿಗೆ ನಮ್ಮ ದೇಹ ಪ್ರತಿಕ್ರಿಯಿಸುವುದರಿಂದಲೇ ನೆಗಡಿಯಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಕೋವಿಡ್ ಲಸಿಕೆಯಲ್ಲಿರುವ ಈ ಅಡೆನೋ ವೈರಸ್ಸಿನ ಪ್ರೋಟೀನುಗಳೇ ವಿಐಟಿಟಿಗೆ ಕಾರಣವಿರಬಹುದು? ಇದು ಜಿಂಗ್ ಜಿಂಗ್ ವಾಂಗ್ ತಂಡವನ್ನು ಕಾಡಿದ ಪ್ರಶ್ನೆ. ಇದಕ್ಕಾಗಿ ಅವರು ಲಸಿಕೆ ಪಡೆದ ಕೂಡಲೇ ವಿಐಟಿಟಿ ಲಕ್ಷಣಗಳನ್ನು ತೋರಿದ 21 ರೋಗಿಗಳ ರಕ್ತವನ್ನು ಪರಿಶೀಲಿಸಿದರು. ಕೋವಿಡ್ ಲಸಿಕೆಯಿಂದಾಗಿ ವಿಐಟಿಟಿ ವಿಶೇಷವಾಗಿ ರಕ್ತದಲ್ಲಿರುವ ಪ್ಲೇಟ್ಲೆಟ್ ಕಣಗಳನ್ನು ಬಾಧಿಸುತ್ತದೆ. ಒಂದೋ ಈ ರಕ್ತ ಕಣಗಳ ಸಂಖ್ಯೆ ಕ್ಷೀಣಿಸುತ್ತದೆ. ಹೀಗಾದಾಗ ರಕ್ತ ಹೆಪ್ಪುಗಟ್ಟುವುದು ಕಡಿಮೆಯಾಗಿ ಒಳಾಂಗಗಳಲ್ಲಿ ರಕ್ತಸ್ರಾವ ಕಾಣುತ್ತದೆ, ಅಥವಾ ಪ್ಲೇಟ್ಲೆಟ್ಗಳು ಒಟ್ಟೊಟ್ಟಾಗಿ ಗಂಟಾಗಬಹುದು. ಆಗ ಇನ್ನೊಂದು ಸಂಕಟ ಉಂಟಾಗುತ್ತದೆ. ರಕ್ತನಾಳಗಳಲ್ಲಿ ಈ ಗಂಟು ನಿಂತು ರಕ್ತದ ಹರಿವಿಗೆ ಅಡ್ಡಿಯಾಗುತ್ತದೆ. ಈ ಪ್ರತಿಕ್ರಿಯೆ ತೀವ್ರವಾದಾಗ ಸ್ಟ್ರೋಕ್, ಹೃದಯಾಘಾತವೂ ಆಗಬಹುದು. ಇದೆಲ್ಲದಕ್ಕೂ ಮೂಲ ಪ್ಲೇಟ್ಲೆಟ್ಗಳನ್ನು ನಮ್ಮದೇ ದೇಹದ ರಕ್ಷಣಾ ವ್ಯವಸ್ಥೆ ಅನ್ಯ ವಸ್ತು ಎಂದು ಭಾವಿಸಿ ಪ್ರಹಾರ ಮಾಡುವುದು. ಈ ಪ್ರಹಾರಕ್ಕೆ ರಕ್ಷಣಾ ವ್ಯವಸ್ಥೆ ಬಳಸುವ ಆಯುಧಗಳೇ ಪ್ರತಿಕಾಯಗಳೆಂಬ ಪ್ರೋಟೀನ್. ಇವು ದ್ವಂದ್ವಯುದ್ಧ ಮಾಡುವ ಸೈನಿಕರಂತೆ. ಒಂದೊಂದು ಪ್ರೋಟೀನಿಗೂ ಒಂದೊಂದು ಪ್ರತಿಕಾಯವಿರುತ್ತದೆ. ಹಾಗೆಯೇ ಪ್ಲೇಟ್ಲೆಟ್ಗಳಲ್ಲಿರುವ PF4 ಎನ್ನುವ ಪ್ರೋಟೀನ್ ಅನ್ನು ತಾಕುವ ಪ್ರತಿಕಾಯಗಳು ಇದಕ್ಕೆ ವಿಐಟಿಟಿಗೆ ಕಾರಣ ಎಂದು ಗಮನಿಸಲಾಗಿತ್ತು. ಹಾಗಿದ್ದರೆ ಕೋವಿಡ್ ಲಸಿಕೆಯಲ್ಲಿ ಇರುವ ಯಾವ ಭಾಗ ಈ PF4 ಪ್ರೋಟೀನ್ ಅನ್ನು ತಾಕುತ್ತದೆ? ಇದಕ್ಕೂ ಅಡೆನೋ ವೈರಸ್ನಲ್ಲಿರುವ ಪ್ರೋಟೀನುಗಳಿಗೆ ಸಂಬಂಧವಿರಬಹುದೇ ಎಂದು ಜಿಂಗ್ ಜಿಂಗ್ ವಾಂಗ್ ತಂಡ ಶೋಧ ನಡೆಸಿತು. 21 ವಿಐಟಿಟಿ ಲಕ್ಷಣಗಳನ್ನು ತೋರಿದ ರೋಗಿಗಳ ರಕ್ತವನ್ನು ಪರಿಶೀಲಿಸಿದರು. ಕೋವಿಡ್ ಲಸಿಕೆಯಿಂದಾಗಿ ವಿಐಟಿಟಿ ವಿಶೇಷವಾಗಿ ರಕ್ತದಲ್ಲಿರುವ ಪ್ಲೇಟ್ಲೆಟ್ ಕಣಗಳನ್ನು ಬಾಧಿಸುತ್ತದೆ. ಒಂದೋ ಈ ರಕ್ತ ಕಣಗಳ ಸಂಖ್ಯೆ ಕ್ಷೀಣಿಸುತ್ತದೆ. ಹೀಗಾದಾಗ ರಕ್ತ ಹೆಪ್ಪುಗಟ್ಟುವುದು ಕಡಿಮೆಯಾಗಿ ಒಳಾಂಗಗಳಲ್ಲಿ ರಕ್ತಸ್ರಾವ ಕಾಣುತ್ತದೆ, ಅಥವಾ ಪ್ಲೇಟ್ಲೆಟ್ಗಳು ಒಟ್ಟೊಟ್ಟಾಗಿ ಗಂಟಾಗಬಹುದು. ಆಗ ಇನ್ನೊಂದು ಸಂಕಟ ಉಂಟಾಗುತ್ತದೆ. ರಕ್ತನಾಳಗಳಲ್ಲಿ ಈ ಗಂಟು ನಿಂತು ರಕ್ತದ ಹರಿವಿಗೆ ಅಡ್ಡಿಯಾಗುತ್ತದೆ. ಈ ಪ್ರತಿಕ್ರಿಯೆ ತೀವ್ರವಾದಾಗ ಸ್ಟ್ರೋಕ್, ಹೃದಯಾಘಾತವೂ ಆಗಬಹುದು. ಇದೆಲ್ಲದಕ್ಕೂ ಮೂಲ ಪ್ಲೇಟ್ಲೆಟ್ಗಳನ್ನು ನಮ್ಮದೇ ದೇಹದ ರಕ್ಷಣಾ ವ್ಯವಸ್ಥೆ ಅನ್ಯ ವಸ್ತು ಎಂದು ಭಾವಿಸಿ ಪ್ರಹಾರ ಮಾಡುವುದು. ಈ ಪ್ರಹಾರಕ್ಕೆ ರಕ್ಷಣಾ ವ್ಯವಸ್ಥೆ ಬಳಸುವ ಆಯುಧಗಳೇ ಪ್ರತಿಕಾಯಗಳೆಂಬ ಪ್ರೋಟೀನ್. ಇವು ದ್ವಂದ್ವಯುದ್ಧ ಮಾಡುವ ಸೈನಿಕರಂತೆ. ಒಂದೊಂದು ಪ್ರೋಟೀನಿಗೂ ಒಂದೊಂದು ಪ್ರತಿಕಾಯವಿರುತ್ತದೆ. ಹಾಗೆಯೇ ಪ್ಲೇಟ್ಲೆಟ್ಗಳಲ್ಲಿರುವ PF4 ಎನ್ನುವ ಪ್ರೋಟೀನ್ ಅನ್ನು ತಾಕುವ ಪ್ರತಿಕಾಯಗಳು ಇದಕ್ಕೆ ವಿಐಟಿಟಿಗೆ ಕಾರಣ ಎಂದು ಗಮನಿಸಲಾಗಿತ್ತು. ಹಾಗಿದ್ದರೆ ಕೋವಿಡ್ ಲಸಿಕೆಯಲ್ಲಿ ಇರುವ ಯಾವ ಭಾಗ ಈ PF4 ಪ್ರೋಟೀನ್ ಅನ್ನು ತಾಕುತ್ತದೆ? ಇದಕ್ಕೂ ಅಡೆನೋ ವೈರಸ್ನಲ್ಲಿರುವ ಪ್ರೋಟೀನುಗಳಿಗೆ ಸಂಬಂಧವಿರಬಹುದೇ ಎಂದು ಜಿಂಗ್ ಜಿಂಗ್ ವಾಂಗ್ ತಂಡ ಶೋಧ ನಡೆಸಿತು. 21 ವಿಐಟಿಟಿ ಲಕ್ಷಣಗಳನ್ನು ತೋರಿದ ರೋಗಿಗಳ ರಕ್ತವನ್ನು ಪರಿಶೀಲಿಸಿದರು. ಕೋವಿಡ್ ಲಸಿಕೆಯಿಂದಾಗಿ ವಿಐಟಿಟಿ ವಿಶೇಷವಾಗಿ ರಕ್ತದಲ್ಲಿರುವ ಪ್ಲೇಟ್ಲೆಟ್ ಕಣಗಳನ್ನು ಬಾಧಿಸುತ್ತದೆ. ಒಂದೋ ಈ ರಕ್ತ ಕಣಗಳ ಸಂಖ್ಯೆ ಕ್ಷೀಣಿಸುತ್ತದೆ, ಹೀಗಾದಾಗ ರಕ್ತ ಹೆಪ್ಪುಗಟ್ಟುವುದು ಕಡಿಮೆಯಾಗಿ ಒಳಾಂಗಗಳಲ್ಲಿ ರಕ್ತಸ್ರಾವ ಕಾಣುತ್ತದೆ. ಅಥವಾ ಪ್ಲೇಟ್ಲೆಟ್ಗಳು ಒಟ್ಟೊಟ್ಟಾಗಿ ಗಂಟಾಗಬಹುದು. ಆಗ ಇನ್ನೊಂದು ಸಂಕಟ ಉಂಟಾಗುತ್ತದೆ, ರಕ್ತನಾಳಗಳಲ್ಲಿ ಈ ಗಂಟು ನಿಂತು ರಕ್ತದ ಹರಿವಿಗೆ ಅಡ್ಡಿಯಾಗುತ್ತದೆ. ಈ ಪ್ರತಿಕ್ರಿಯೆ ತೀವ್ರವಾದಾಗ ಸ್ಟ್ರೋಕ್, ಹೃದಯಾಘಾತವೂ ಆಗಬಹುದು. ಇದೆಲ್ಲದಕ್ಕೂ ಮೂಲ ಪ್ಲೇಟ್ಲೆಟ್ಗಳನ್ನು ನಮ್ಮದೇ ದೇಹದ ರಕ್ಷಣಾ ವ್ಯವಸ್ಥೆ ಅನ್ಯವಸ್ತು ಎಂದು ಭಾವಿಸಿ ಪ್ರಹಾರ ಮಾಡುವುದು.

0: ಈ ಪ್ರಹಾರಕ್ಕೆ ರಕ್ಷಣಾ ವ್ಯವಸ್ಥೆ ಬಳಸುವ ಆಯುಧಗಳೇ ಪ್ರತಿಕಾಯಗಳೆಂಬ ಪ್ರೋಟೀನ್. ಇವು ದ್ವಂದ್ವ ಯುದ್ಧ ಮಾಡುವ ಸೈನಿಕರಂತೆ. ಒಂದೊಂದು ಪ್ರೋಟೀನಿಗೂ ಒಂದೊಂದು ಪ್ರತಿಕಾಯವಿರುತ್ತದೆ. ಹಾಗೆಯೇ ಪ್ಲೇಟ್ಲೆಟ್ಗಳಲ್ಲಿರುವ PF4 ಎನ್ನುವ ಪ್ರೋಟೀನ್ ಅನ್ನು ತಾಕುವ ಪ್ರತಿಕಾಯಗಳು ಇದಕ್ಕೆ VITTಗೆ ಕಾರಣ ಎಂದು ಗಮನಿಸಲಾಗಿತ್ತು. ಹಾಗಿದ್ದರೆ ಕೋವಿಡ್ ಲಸಿಕೆಯಲ್ಲಿ ಇರುವ ಯಾವ ಭಾಗ ಈ PF4 ಪ್ರೋಟೀನ್ ಅನ್ನು ತಾಕುತ್ತದೆ? ಇದಕ್ಕೂ ಅಡೆನೋವೈರಸ್ನಲ್ಲಿರುವ ಪ್ರೋಟೀನುಗಳಿಗೆ ಸಂಬಂಧವಿರಬಹುದೇ ಎಂದು ಜಿಂಗ್ ಜಿಂಗ್ ವಾಂಗ್ ತಂಡ ಶೋಧ ನಡೆಸಿತು. 21 VITT ಲಕ್ಷಣಗಳನ್ನು ತೋರಿದ ರೋಗಿಗಳ ರಕ್ತವನ್ನು ಪರಿಶೀಲಿಸಿದರು. ಕೋವಿಡ್ ಲಸಿಕೆಯಿಂದಾಗಿ VITT ವಿಶೇಷವಾಗಿ ರಕ್ತದಲ್ಲಿರುವ ಪ್ಲೇಟ್ಲೆಟ್ ಕಣಗಳನ್ನು ಬಾಧಿಸುತ್ತದೆ. ಒಂದೋ ಈ ರಕ್ತ ಕಣಗಳ ಸಂಖ್ಯೆ ಕ್ಷೀಣಿಸುತ್ತದೆ, ಹೀಗಾದಾಗ ರಕ್ತ ಹೆಪ್ಪುಗಟ್ಟುವುದು ಕಡಿಮೆಯಾಗಿ ಒಳಾಂಗಗಳಲ್ಲಿ ರಕ್ತಸ್ರಾವ ಕಾಣುತ್ತದೆ, ಅಥವಾ ಪ್ಲೇಟ್ಲೆಟ್ಗಳು ಒಟ್ಟೊಟ್ಟಾಗಿ ಗಂಟಾಗಬಹುದು. ಆಗ ಇನ್ನೊಂದು ಸಂಕಟ ಉಂಟಾಗುತ್ತದೆ, ರಕ್ತನಾಳಗಳಲ್ಲಿ ಈ ಗಂಟು ನಿಂತು ರಕ್ತದ ಹರಿವಿಗೆ ಅಡ್ಡಿಯಾಗುತ್ತದೆ. ಈ ಪ್ರತಿಕ್ರಿಯೆ ತೀವ್ರವಾದಾಗ ಸ್ಟ್ರೋಕ್, ಹೃದಯಾಘಾತವೂ ಆಗಬಹುದು. ಇದೆಲ್ಲದಕ್ಕೂ ಮೂಲ ಪ್ಲೇಟ್ಲೆಟ್ಗಳನ್ನು ನಮ್ಮದೇ ದೇಹದ ರಕ್ಷಣಾ ವ್ಯವಸ್ಥೆ ಅನ್ಯವಸ್ತು ಎಂದು ಭಾವಿಸಿ ಪ್ರಹಾರ ಮಾಡುವುದು. ಈ ಪ್ರಹಾರಕ್ಕೆ ರಕ್ಷಣಾ ವ್ಯವಸ್ಥೆ ಬಳಸುವ ಆಯುಧಗಳೇ ಪ್ರತಿಕಾಯಗಳೆಂಬ ಪ್ರೋಟೀನ್. ಇವು ದ್ವಂದ್ವ ಯುದ್ಧ ಮಾಡುವ ಸೈನಿಕರಂತೆ. ಒಂದೊಂದು ಪ್ರೋಟೀನಿಗೂ ಒಂದೊಂದು ಪ್ರತಿಕಾಯವಿರುತ್ತದೆ. ಹಾಗೆಯೇ ಪ್ಲೇಟ್ಲೆಟ್ಗಳಲ್ಲಿರುವ PF4 ಎನ್ನುವ ಪ್ರೋಟೀನ್ ಅನ್ನು ತಾಕುವ ಪ್ರತಿಕಾಯಗಳು ಇದಕ್ಕೆ VITTಗೆ ಕಾರಣ ಎಂದು ಗಮನಿಸಲಾಗಿತ್ತು. ಹಾಗಿದ್ದರೆ ಕೋವಿಡ್ ಲಸಿಕೆಯಲ್ಲಿ ಇರುವ ಯಾವ ಭಾಗ ಈ PF4 ಪ್ರೋಟೀನ್ ಅನ್ನು ತಾಕುತ್ತದೆ? ಇದಕ್ಕೂ ಅಡೆನೋವೈರಸ್ನಲ್ಲಿರುವ ಪ್ರೋಟೀನುಗಳಿಗೆ ಸಂಬಂಧವಿರಬಹುದೇ ಎಂದು ಜಿಂಗ್ ಜಿಂಗ್ ವಾಂಗ್ ತಂಡ ಶೋಧ ನಡೆಸಿತು. 21 VITT ಲಕ್ಷಣಗಳನ್ನು ತೋರಿದ ರೋಗಿಗಳ ರಕ್ತವನ್ನು ಪರಿಶೀಲಿಸಿದರು. ಕೋವಿಡ್ ಲಸಿಕೆಯಿಂದಾಗಿ VITT ವಿಶೇಷವಾಗಿ ರಕ್ತದಲ್ಲಿರುವ ಪ್ಲೇಟ್ಲೆಟ್ ಕಣಗಳನ್ನು ಬಾಧಿಸುತ್ತದೆ. ಒಂದೋ ಈ ರಕ್ತ ಕಣಗಳ ಸಂಖ್ಯೆ ಕ್ಷೀಣಿಸುತ್ತದೆ, ಹೀಗಾದಾಗ ರಕ್ತ ಹೆಪ್ಪುಗಟ್ಟುವುದು ಕಡಿಮೆಯಾಗಿ ಒಳಾಂಗಗಳಲ್ಲಿ ರಕ್ತಸ್ರಾವ ಕಾಣುತ್ತದೆ, ಅಥವಾ ಪ್ಲೇಟ್ಲೆಟ್ಗಳು ಒಟ್ಟೊಟ್ಟಾಗಿ ಗಂಟಾಗಬಹುದು. ಆಗ ಇನ್ನೊಂದು ಸಂಕಟ ಉಂಟಾಗುತ್ತದೆ, ರಕ್ತನಾಳಗಳಲ್ಲಿ ಈ ಗಂಟು ನಿಂತು ರಕ್ತದ ಹರಿವಿಗೆ ಅಡ್ಡಿಯಾಗುತ್ತದೆ. ಈ ಪ್ರತಿಕ್ರಿಯೆ ತೀವ್ರವಾದಾಗ ಸ್ಟ್ರೋಕ್, ಹೃದಯಾಘಾತವೂ ಆಗಬಹುದು. ಇದೆಲ್ಲದಕ್ಕೂ ಮೂಲ ಪ್ಲೇಟ್ಲೆಟ್ಗಳನ್ನು ನಮ್ಮದೇ ದೇಹದ ರಕ್ಷಣಾ ವ್ಯವಸ್ಥೆ ಅನ್ಯವಸ್ತು ಎಂದು ಭಾವಿಸಿ ಪ್ರಹಾರ ಮಾಡುವುದು. ಈ ಪ್ರಹಾರಕ್ಕೆ ರಕ್ಷಣಾ ವ್ಯವಸ್ಥೆ ಬಳಸುವ ಆಯುಧಗಳೇ ಪ್ರತಿಕಾಯಗಳೆಂಬ ಪ್ರೋಟೀನ್. ಇವು ದ್ವಂದ್ವ ಯುದ್ಧ ಮಾಡುವ ಸೈನಿಕರಂತೆ. ಒಂದೊಂದು ಪ್ರೋಟೀನಿಗೂ ಒಂದೊಂದು ಪ್ರತಿಕಾಯವಿರುತ್ತದೆ. ಹಾಗೆಯೇ ಪ್ಲೇಟ್ಲೆಟ್ಗಳಲ್ಲಿರುವ PF4 ಎನ್ನುವ ಪ್ರೋಟೀನ್ ಅನ್ನು ತಾಕುವ ಪ್ರತಿಕಾಯಗಳು ಇದಕ್ಕೆ VITTಗೆ ಕಾರಣ ಎಂದು ಗಮನಿಸಲಾಗಿತ್ತು. ಹಾಗಿದ್ದರೆ ಕೋವಿಡ್ ಲಸಿಕೆಯಲ್ಲಿ ಇರುವ ಯಾವ ಭಾಗ ಈ PF4 ಪ್ರೋಟೀನ್ ಅನ್ನು ತಾಕುತ್ತದೆ? ಇದಕ್ಕೂ ಅಡೆನೋವೈರಸ್ನಲ್ಲಿರುವ ಪ್ರೋಟೀನುಗಳಿಗೆ ಸಂಬಂಧವಿರಬಹುದೇ ಎಂದು ಜಿಂಗ್ ಜಿಂಗ್ ವಾಂಗ್ ತಂಡ ಶೋಧ ನಡೆಸಿತು. 21 VITT ಲಕ್ಷಣಗಳನ್ನು ತೋರಿದ ರೋಗಿಗಳ ರಕ್ತವನ್ನು ಪರಿಶೀಲಿಸಿದರು. ಕೋವಿಡ್ ಲಸಿಕೆಯಿಂದಾಗಿ VITT ವಿಶೇಷವಾಗಿ ರಕ್ತದಲ್ಲಿರುವ ಪ್ಲೇಟ್ಲೆಟ್ ಕಣಗಳನ್ನು ಬಾಧಿಸುತ್ತದೆ. ಒಂದೋ ಈ ರಕ್ತ ಕಣಗಳ ಸಂಖ್ಯೆ ಕ್ಷೀಣಿಸುತ್ತದೆ, ಹೀಗಾದಾಗ ರಕ್ತ ಹೆಪ್ಪುಗಟ್ಟುವುದು ಕಡಿಮೆಯಾಗಿ ಒಳಾಂಗಗಳಲ್ಲಿ ರಕ್ತಸ್ರಾವ ಕಾಣುತ್ತದೆ, ಅಥವಾ ಪ್ಲೇಟ್ಲೆಟ್ಗಳು ಒಟ್ಟೊಟ್ಟಾಗಿ ಗಂಟಾಗಬಹುದು. ಆಗ ಇನ್ನೊಂದು ಸಂಕಟ ಉಂಟಾಗುತ್ತದೆ, ರಕ್ತನಾಳಗಳಲ್ಲಿ ಈ ಗಂಟು ನಿಂತು ರಕ್ತದ ಹರಿವಿಗೆ ಅಡ್ಡಿಯಾಗುತ್ತದೆ. ಈ ಪ್ರತಿಕ್ರಿಯೆ ತೀವ್ರವಾದಾಗ ಸ್ಟ್ರೋಕ್, ಹೃದಯಾಘಾತವೂ ಆಗಬಹುದು. ಇದೆಲ್ಲದಕ್ಕೂ ಮೂಲ ಪ್ಲೇಟ್ಲೆಟ್ಗಳನ್ನು ನಮ್ಮದೇ ದೇಹದ ರಕ್ಷಣಾ ವ್ಯವಸ್ಥೆ ಅನ್ಯವಸ್ತು ಎಂದು ಭಾವಿಸಿ ಪ್ರಹಾರ ಮಾಡುವುದು. ಈ ಪ್ರಹಾರಕ್ಕೆ ರಕ್ಷಣಾ ವ್ಯವಸ್ಥೆ ಬಳಸುವ ಆಯುಧಗಳೇ ಪ್ರತಿಕಾಯಗಳೆಂಬ ಪ್ರೋಟೀನ್. ಇವು ದ್ವಂದ್ವ ಯುದ್ಧ ಮಾಡುವ ಸೈನಿಕರಂತೆ. ಒಂದೊಂದು
1: ಬಣ್ಣದ ಬೆಲೆ ಎಷ್ಟು? ಹೋಲಿ ಹಬ್ಬದಲ್ಲಿ ಬಣ್ಣದ ಓಕುಳಿ ಆಡಿದವರಿಗೆ ಇದೆಂತ ಪ್ರಶ್ನೆ ಎನಿಸಬಹುದು. 10-15 ರೂಪಾಯಿಗೆ ದೊರೆಯುವ ಬಣ್ಣದ ಪುಡಿಯನ್ನ 16 ಜನರಿಗೆ ಎರಚಿ ಹೋಲಿ ಆಡಬಹುದಲ್ಲ? ಹೀಗಿರುವಾಗ ಬಣ್ಣದ ಬೆಲೆ ಎಂದರೆ ಅಚ್ಚರಿಯಾಗದೆ ಇದ್ದಿತ್ತೆ. ಆದರೂ ಕೆಲವು ಬಣ್ಣಗಳು ಕೈಗೆಟುಕದಷ್ಟು ಬೆಲೆಯವು ಎನ್ನುವುದಂತೂ ಸತ್ಯ. ಕಳೆದ ವರ್ಷ ಅಮೆರಿಕದ ಒರೆಗಾನ್ ವಿಶ್ವವಿದ್ಯಾನಿಲಯದಲ್ಲಿರುವ ಭಾರತೀಯ ರಸಾಯನ ವಿಜ್ಞಾನಿ ಎಂ ಸುಬ್ರಹ್ಮಣ್ಯಂ ಇನ್ಮಿನ್ ಎನ್ನುವ ಅತಿ ದುಬಾರಿ ಬಣ್ಣವೊಂದನ್ನು ತಯಾರಿಸಿ ಸುದ್ದಿ ಮಾಡಿದ್ದರು. ಸುದ್ದಿ ಬಣ್ಣದ ಬೆಲೆ ಅಷ್ಟೊಂದು ಅನ್ನುವುದಕ್ಕಲ್ಲ, ಬಣ್ಣವೇ ಅಷ್ಟೊಂದು ವಿಶೇಷ, ಹಾಗಾಗಿ ಸುದ್ದಿ. ಅದು ಪ್ರಪಂಚದಲ್ಲಿ ಎಲ್ಲಿಯೂ ಸಿಗದ ನೀಲಿ ಬಣ್ಣ, ಅತ್ಯಂತ ಅಪ್ಪಟವಾದ ನೀಲಿ ಎನ್ನುವ ಕಾರಣಕ್ಕಾಗಿ ಸುದ್ದಿ ಮಾಡಿತ್ತು. ಬಣ್ಣ ಎನ್ನುವುದು ನೋಟದಲ್ಲಿದೆ ಎನ್ನುವ ಮಾತಿದೆ. ಇದು ಸೌಂದರ್ಯ ಅನ್ನುವುದು ನೋಡುವ ಕಣ್ಣಿನಲ್ಲಿದೆ ಎನ್ನುವ ನಾಣ್ಣುಡಿಯನ್ನೇ ವಿಜ್ಞಾನಿಗಳು ಬಳಸಿಕೊಂಡ ಫಲ. ಆದರೆ ವಾಸ್ತವದಲ್ಲಿ ನಿಜವಾದ ಬಣ್ಣದ ಸ್ಥಿತಿಯನ್ನ ಯಾವ ಮನುಷ್ಯರಿಗೂ ಪತ್ತೆ ಮಾಡಲು ಆಗುವುದಿಲ್ಲ. ಎಲ್ಲರಿಗೂ ಕಾಣುವ ನೀಲಿಯ ಬಣ್ಣ ಅಪ್ಪಟ ನೀಲಿ ಅಲ್ಲವಂತೆ, ಅದು ನಮ್ಮ ಕಣ್ಣಿಗೆ ತೋರುವ ನೀಲಿ. ಅಪ್ಪಟ ನೀಲಿ ಎಂದರೆ ಬೆಳಕಿನಲ್ಲಿರುವ ಉಳಿದೆಲ್ಲ ರಂಗಿನ ತರಂಗಗಳನ್ನು ಹೀರಿಕೊಂಡು ಕೇವಲ ನೀಲಿ ಬೆಳಕನ್ನಷ್ಟೇ ಪ್ರತಿಫಲಿಸುವ ವಸ್ತು ಎಂದರ್ಥ. ಇಂಥವು ಇದುವರೆಗೂ ಇರಲಿಲ್ಲ. ಸುಬ್ರಹ್ಮಣ್ಯಂ ತಯಾರಿಸಿದ ವಿಶೇಷ ರಾಸಾಯನಿಕದ ಬಣ್ಣ ಹೀಗೇ ಇದೆ. ಬೆಳಕಿನಲ್ಲಿರುವ ಉಳಿದೆಲ್ಲ ತರಂಗಗಳನ್ನು ಹೀರಿಕೊಂಡು ಅದು ಕೇವಲ ನೀಲಿ ಬಣ್ಣವನ್ನಷ್ಟೇ ಹೊರಚೆಲ್ಲುತ್ತದೆ. ಹೀಗಾಗಿ ಅದು ಅಪ್ಪಟ ನೀಲಿ. ಅದರ ಬೆಲೆ ಎಷ್ಟು ಗೊತ್ತಾ? ಒಂದು ಪುಟ್ಟ ಬಾಟಲಿಗೆ ಸುಮಾರು 20,000 ರೂಪಾಯಿಗಳು, ಒಂದು ಕಿಲೋಗೆ 4,00,000 ರೂಪಾಯಿಗಳಂತೆ. ಇದಕ್ಕಿಂತಲೂ ದುಬಾರಿ ಬಣ್ಣ ಎಂದರೆ ಅಪ್ಪಟ ಕೆಂಪು ಎನ್ನುತ್ತಾರೆ ರಾಸಾಯನಿಕ ವಿಜ್ಞಾನಿಗಳು. ಆದರೆ ಅದಿನ್ನೂ ತಯಾರಾಗಬೇಕಷ್ಟೆ. ಕೆಲವು ವರ್ಷಗಳ ಹಿಂದೆ ಅಪ್ಪಟ ಕಪ್ಪು ಬಣ್ಣವನ್ನು ತಯಾರಿಸುವುದಕ್ಕೆ ಪೈಪೋಟಿ ನಡೆದಿತ್ತು. ತನ್ನ ಮೇಲೆ ಬಿದ್ದ ಎಲ್ಲಾ ಬೆಳಕನ್ನು ಒಂದಿಷ್ಟು ಪ್ರತಿಫಲಿಸಿದ ಹೀರಿಕೊಳ್ಳುವಂತಹ ವಸ್ತು ಕಡು ಕಪ್ಪಾಗಿ ಕಾಣುತ್ತದೆ. ನಾವು ಸಾಧಾರಣವಾಗಿ ಕಪ್ಪು ಎನ್ನುವ ವಸ್ತುಗಳು ಕೂಡ ಒಂದಿಷ್ಟು ಬೆಳಕನ್ನು ಅಥವಾ ಬೆಳಕಿನ ಅಂಶವನ್ನು ಪ್ರತಿಫಲಿಸುತ್ತವೆ ಎನ್ನುವುದು ನಿಜ. ಆದರೆ ಅಪ್ಪಟ ಕಪ್ಪು ಹಾಗಲ್ಲ, ಎಲ್ಲವನ್ನೂ ಹೀರಿಕೊಂಡು ಬಿಡುತ್ತದೆ. ಸುಬ್ರಹ್ಮಣ್ಯಂ ಸಾಧನೆ ಇದಕ್ಕೆ ವ್ಯತಿರಿಕ್ತವಾದದ್ದು. ವಸ್ತುಗಳಿಗೆ ನಿರ್ದಿಷ್ಟ ಬಣ್ಣವನ್ನಷ್ಟೇ ಪ್ರತಿಫಲಿಸುವ ಸಾಮರ್ಥ್ಯವನ್ನ ನೀಡಬಹುದು ಎಂದು ಆತ ತೋರಿಸಿಕೊಟ್ಟಿದ್ದಾರೆ. ಈ ತಂತ್ರಗಳನ್ನು ಬಳಸಿ ಅಪ್ಪಟ ಕೆಂಪನ್ನು ಕೂಡ ತಯಾರಿಸಬಹುದು ಎಂದು ಈಗ ವಿಜ್ಞಾನಿಗಳು ಯೋಚಿಸುತ್ತಿದ್ದಾರೆ ಎಂದು ನಾಟಿಲಸ್ ಪತ್ರಿಕೆ ವರದಿ ಮಾಡಿದೆ. ನೀಲಿ ಬಣ್ಣದ ಕಥೆ ಬಹಳ ಸ್ವಾರಸ್ಯಕರ. ಎಲ್ಲಾ ಭಾಷೆಗಳನ್ನು ಅಧ್ಯಯನ ಮಾಡಿದ ಮಾನವ ಶಾಸ್ತ್ರಜ್ಞರು ಬಣ್ಣದ ಪದಗಳಿಗಾಗಿ ಹುಡುಕಿದಾಗ ಮೊತ್ತ ಮೊದಲು ನಾವು ಹೆಸರಿಟ್ಟಂತಹ ಬಣ್ಣ ನೀಲಿ ಅನ್ನುವುದು ತಿಳಿಯಿತು. ಉಳಿದೆಲ್ಲವೂ ಆಯಾ ವಸ್ತುಗಳ ಹೆಸರಿನಿಂದ ಗುರುತಿಸಲ್ಪಟ್ಟಿದ್ದವು. ನೀಲಿ ಬಣ್ಣಕ್ಕೆ ಇನ್ನೂ ವಿಶಿಷ್ಟವಾದ ಚರಿತ್ರೆ ಇದೆ. ತೀರಾ ಇತ್ತೀಚಿನವರೆಗೂ ಈ ಬಣ್ಣ ಇರಲೇ ಇಲ್ಲ. ಚರಿತ್ರಪೂರ್ವ ಚಿತ್ರಗಳಲ್ಲಿ ನೀಲಿ ಬಣ್ಣ ನಿಮಗೆ ಕಾಣುವುದೇ ಇಲ್ಲ. ಆ ಚಿತ್ರಗಳಲ್ಲಿ ಇರುವುದೆಲ್ಲವೂ ಕೆಂಪೋ ಹಳದಿಯೋ ಹಸಿರೋ ಅಥವಾ ಕಪ್ಪು ಬಣ್ಣವಷ್ಟೇ ಆಗಿರುತ್ತವೆ. ಯಾಕೆಂದರೆ ಆಗ ಮಣ್ಣು ಇದ್ದಿಲು ಎಲೆಗಳಂತಹ ನೈಸರ್ಗಿಕವಾದ ವಸ್ತುಗಳಿಂದಷ್ಟೇ ಬಣ್ಣವನ್ನ ಬಳಸುತ್ತಿದ್ದರು. ನೀಲಿ ಬಣ್ಣದ ನೈಸರ್ಗಿಕವಾದ ವಸ್ತುಗಳು ಅಪರೂಪವಾಗಿದ್ದರಿಂದ ಅವುಗಳ ಬಳಕೆ ಇರಲಿಲ್ಲ ಹೀಗೆಂದು ನಂಬಲಾಗಿತ್ತು. ಆದರೆ ಇತ್ತೀಚೆಗೆ ಜರ್ಮನಿಯಲ್ಲಿ 30,000 ವರ್ಷಗಳ ಹಿಂದಿನ ಶಿಲಾಯುಧದ ಮೇಲೆ ನೀಲಿ ಬಣ್ಣದ ವಸ್ತುವೊಂದು ಅಂಟಿಕೊಂಡಿತ್ತು ಎಂದು ವರದಿಯಾಯಿತು. ಬಹುಶಃ ಈ ಬಣ್ಣ ಬಹಳ ಅಪರೂಪವಾಗಿದ್ದರಿಂದ ಅದನ್ನು ಬಟ್ಟೆಗೆ ಬಳಿಯಲು ಇಲ್ಲವೇ ಅಲಂಕಾರಕ್ಕೆ ಮಾತ್ರವೇ ಆಗ ಬಳಸಿಕೊಳ್ಳುತ್ತಿದ್ದಿರಬಹುದು. ಆದ್ದರಿಂದಲೇ ಚಿತ್ರಗಳಲ್ಲಿ ಅದು ಕಾಣಿಸುತ್ತಿರಲಿಲ್ಲ ಎಂದು ಊಹಿಸಲಾಗಿದೆ. ಅನಂತರ 14ನೇ ಶತಮಾನದಲ್ಲಿ ಚೀನಿಯರು ಪರ್ಷಿಯಾದಿಂದ ಆಮದು ಮಾಡಿಕೊಂಡ ನೀಲಿ ಕಲ್ಲಿನಿಂದ ಬಣ್ಣವನ್ನು ಪಡೆದರು. ಈ ಬಣ್ಣವನ್ನು ಪಿಂಗಾಣಿ ಬಟ್ಟಲುಗಳಲ್ಲಿ ಬಳಸುತ್ತಿದ್ದರು. ತದನಂತರ ಮರವೊಂದರ ಚಕ್ಕೆಯಿಂದ ನೀಲಿ ಬಣ್ಣವನ್ನ ಪಡೆಯುತ್ತಿದ್ದರು. ಇದುವೇ ಇಂಡಿಗೋ. ಭಾರತದಲ್ಲಿಯೂ ಈ ಬಣ್ಣ ತಯಾರಾಗುತ್ತಿತ್ತು. ಯುರೋಪಿಯನ್ನರು ಬಟ್ಟೆಗೆ ಇಂಡಿಗೋವನ್ನಷ್ಟೇ ಬಳಸುತ್ತಿದ್ದರು. ಕೋಬಾಲ್ಟ್ ಬ್ಲೂ ಎನ್ನುವ ಬಣ್ಣ ಮೊತ್ತ ಮೊದಲ ಕೃತಕ ನೀಲಿ. 18ನೇ ಶತಮಾನದಲ್ಲಿ ಕೋಬಾಲ್ಟ್ ಎನ್ನುವ ಮೂಲವಸ್ತು ಪತ್ತೆಯಾಯಿತು. ನೀಲ ರತ್ನದ ಬಣ್ಣಕ್ಕೆ ಈ ಮೂಲವಸ್ತುವೇ ಕಾರಣ ಎಂಬುದು ತಿಳಿದಾಗಿನಿಂದ ಕೋಬಾಲ್ಟಿನಿಂದ ನೀಲಿ ಬಣ್ಣವನ್ನು ಪಡೆಯಬಹುದೇ ಎಂಬ ಚಿಂತನೆ ಆರಂಭವಾಗಿತ್ತು. 18ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಕೋಬಾಲ್ಟ್ ಮತ್ತು ಅಲ್ಯೂಮಿನಿಯಂಗಳ ಮಿಶ್ರಣವಿರುವ ಬಣ್ಣವನ್ನ ಪ್ರಪ್ರಥಮ ಬಾರಿಗೆ ತಯಾರಿಸಿದರು. ಕೃತಕ ಬಣ್ಣಗಳ ಯುಗ ಹೀಗೆ ಆರಂಭವಾಯಿತು. ಇಂದಿಗೂ ನೈಸರ್ಗಿಕವಾದ ನೀಲಿ ಬಣ್ಣ ಬಹಳ ಅಪರೂಪ. 20ನೇ ಶತಮಾನದ ಆರಂಭದಲ್ಲಿ ಅಂದರೆ ಮೊದಲ ಮಹಾಯುದ್ಧದ ಸಮಯದಲ್ಲಿ ಇಂಡಿಗೋ ಬಣ್ಣ ದೊರೆಯುವುದು ದುಸ್ತರವಾದಾಗ ಜರ್ಮನ್ನರು ಸಾವಯವ ವಸ್ತುಗಳಿಂದ ಕೃತಕ ನೀಲಿ ಬಣ್ಣವನ್ನು ತಯಾರಿಸಿದರು. ನಾವು ಡೈ ಎನ್ನುವ ವಸ್ತು ಇದುವೆ. ಇದು ಸಾವಯವ ಬಣ್ಣ. ಆದರೆ ಈಗ ಸುಬ್ರಹ್ಮಣ್ಯಂ ತಯಾರಿಸಿರುವ ಇನ್ಮಿನ್ ಸಂಪೂರ್ಣವಾದ ಕೃತಕ ಬಣ್ಣ. ಸುಬ್ರಹ್ಮಣ್ಯಂ ಇನ್ಮಿನ್ ಪತ್ತೆ ಮಾಡಿದ್ದು ಆಕಸ್ಮಿಕವಾಗಿ. ಇವರ ತಂಡ ಇಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಬಳಸುವುದಕ್ಕಾಗಿ ಹೊಸದೊಂದು ಮಿಶ್ರಲೋಹವನ್ನು ಹುಡುಕಾಡುತ್ತಿತ್ತು. ಇಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ ಬಳಸುವ ಅಪರೂಪದ ಲೋಹಗಳನ್ನು ವಿವಿಧ ರೀತಿಯಲ್ಲಿ ಮಿಶ್ರ ಮಾಡಿ ಹೊಸ ವಸ್ತುಗಳನ್ನು ತಯಾರಿಸಿ ಪರೀಕ್ಷಿಸುತ್ತಿತ್ತು. ಎಲೆಕ್ಟ್ರಾನಿಕ್ ವಸ್ತುಗಳ ಕ್ಷಮತೆಗೆ ಅವುಗಳಲ್ಲಿರುವ ಅಣುಜೋಡಣೆ ಬಹುಮುಖ್ಯ. ಅಣುಜೋಡಣೆ ಸರಿಯಾಗಿದ್ದರೆ ಇಲೆಕ್ಟ್ರಾನ್ಗಳು ಅರ್ಥಾತ್ ವಿದ್ಯುತ್ತು ತಡೆಯಿಲ್ಲದೆ ಹರಿದಾಡಬಹುದು. ಸುಬ್ರಹ್ಮಣ್ಯಂ ತಂಡ ಇಟ್ರಿಯಂ ಇಂಡಿಯಂ ಆಕ್ಸೈಡ್ಗಳಿಗೆ ವಿವಿಧ ಪ್ರಮಾಣದಲ್ಲಿ ಮ್ಯಾಂಗನೀಸ್ ಲೋಹದ ಅಣುಗಳನ್ನು ಕೂಡಿಸಿ ಹೊಸ ವಸ್ತುಗಳನ್ನು ತಯಾರಿಸಬಹುದೇ ಎಂದು ಪ್ರಯತ್ನಿಸುತ್ತಿತ್ತು. ಆಗೊಂದು ಅದ್ಭುತ ನಡೆಯಿತು. ಇಟ್ರಿಯಂ ಆಕ್ಸೈಡ್ ಬಿಳಿ ಬಣ್ಣದ ಪುಡಿ, ಇಂಡಿಯಂ ಆಕ್ಸೈಡ್ ಹಳದಿ ಇಲ್ಲವೇ ಕಪ್ಪು ಬಣ್ಣದ ಪುಡಿ. ಇವೆರಡರ ಜೊತೆಗೆ ಮ್ಯಾಂಗನೀಸ್ ಅನ್ನು ಕೂಡಿಸಿ ಬೇಯಿಸುತ್ತಿದ್ದಾಗ ಅಚ್ಚ ನೀಲಿಯ ಬಣ್ಣದ ಪುಡಿಯೊಂದು ಹುಟ್ಟಿತು. ಅದರ ಬಣ್ಣ ಎಷ್ಟು ವಿಭಿನ್ನವಾಗಿತ್ತು ಎಂದರೆ ಅದುವರೆಗೂ ನಮ್ಮ ಭಾಷೆಯಲ್ಲಿ ವಿವಿಧ ನೀಲಿ ರಂಗುಗಳಿಗೆ ಇದ್ದ ಯಾವ ಹೆಸರುಗಳು ಸಾಕಾಗಲಿಲ್ಲವಂತೆ. ಸುಬ್ರಹ್ಮಣ್ಯಂ ಹೀಗಾಗಿ ಅದನ್ನು ಇನ್ಮಿನ್ ನೀಲಿ ಎಂದು ಹೆಸರಿಸಿದರು. ಇನ್ಮಿನ್ ಇಟ್ರಿಯಂ ಇಂಡಿಯಂ ಮತ್ತು ಮ್ಯಾಂಗನೀಸ್ ಲೋಹಗಳ ಸಂಕ್ಷಿಪ್ತಾಕ್ಷರಗಳನ್ನು ಕೂಡಿಸಿ ಪಡೆದ ಹೆಸರು. ಈಗ ಅದನ್ನು ಕ್ರಿಯಾನ್ ಎನ್ನುವ ಕಂಪನಿ ತಯಾರಿಸುತ್ತಿದ್ದು ಕ್ರಿಯಾನ್ ನೀಲಿ ಎಂದೇ ಅದನ್ನು ಹೆಸರಿಸಲಾಗಿದೆ. ಎಲ್ಲಿಯೂ ಇಲ್ಲದ ಈ ಬಣ್ಣಕ್ಕೆ ಕಾರಣ ಏನು? ಇನ್ಮಿನ್ ಕಾಮನಬಿಲ್ಲಿನ ಸಪ್ತವರ್ಣಗಳಲ್ಲಿ ನೀಲಿಯ ಆಚೆ ಈಚೆ ಇರುವಂತಹ ಕೆಂಪು ಮತ್ತು ಹಸಿರು ಬಣ್ಣದ ಎಲ್ಲ ತರಂಗಗಳನ್ನು ಹೀರಿಕೊಂಡು ಬಿಡುತ್ತದೆ. ಹೀಗಾಗಿ ಅಪ್ಪಟ ನೀಲಿಯಾಗಿ ಕಾಣುತ್ತದೆ. ಅಂದರೆ ಇಡೀ ಕಾಮನಬಿಲ್ಲಿನಲ್ಲಿ ನಮಗೆ ಕಾಣುವುದು ಕೇವಲ ನೀಲಿ. ಜೊತೆಗೆ ಇನ್ಮಿನ್ ಯುವಿ ಬೆಳಕನ್ನು ಅವಕೆಂಪು ಕಿರಣಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತದೆ. ಈ ಕಿರಣಗಳು ಬಣ್ಣಗಳು ಮಾಸುವುದಕ್ಕೆ ಕಾರಣ. ಬಿಸಿಲಿಗೆ ತೆರೆದ ಯಾವ ಬಣ್ಣವೂ ಕೂಡ ಕ್ರಮೇಣ ಮಾಸುತ್ತದಷ್ಟೇ. ಅದಕ್ಕೆ ಕಾರಣ ಬೆಳಕಿನಲ್ಲಿ ಇರುವ ಅಲ್ಟ್ರಾವಯೊಲೆಟ್ ಅಥವಾ ಯುವಿ ಕಿರಣಗಳು. ಇನ್ಮಿನ್ ಇವನ್ನೂ ಹೀರಿಕೊಂಡು ಬಿಡುವುದರಿಂದ ಈ ಬಣ್ಣದ ಹೊಳಪು ಗಾಢ. ಆಕಸ್ಮಿಕವಾಗಿ ಹೀಗೆ ಇನ್ಮಿನ್ ಬಣ್ಣವನ್ನು ಪತ್ತೆ ಮಾಡಿದ ಸುಬ್ರಹ್ಮಣ್ಯಂ ಇದೀಗ ಇದೇ ರೀತಿಯಲ್ಲಿ ವಿವಿಧ ಬಣ್ಣಗಳನ್ನು ಸೂಸುವ ವಿವಿಧ ಇನ್ಮಿನ್ ವಸ್ತುಗಳನ್ನು ತಯಾರಿಸುವುದರಲ್ಲಿ ನಿರತರಾಗಿದ್ದಾರಂತೆ. ಊದಾ ಬಣ್ಣ, ಹಸಿರು ಮೊದಲಾದವು ಎರಡು ಮೂರು ಬಣ್ಣಗಳ ಮಿಶ್ರಣಗಳಾಗಿರುವುದರಿಂದ ಅಂತಹ ವಸ್ತುಗಳ ತಯಾರಿಕೆ ಸುಲಭ. ಆದರೆ ಕೆಂಪು ನೀಲಿಯಂತೆಯೇ ಒಂದು ಮೂಲವಾದ ಬಣ್ಣ. ಯುವಿ ಬೆಳಕಿನಿಂದ ಮೊದಲು ಮಾಸುವುದು ಕೂಡ ಕೆಂಬಣ್ಣವೇ. ಹಾಗೆ ಮಾಸದಂತಹ ಗಾಢ ಕೆಂಪು ಬಣ್ಣದ ವಸ್ತು ನೀಲಿ, ಹಸಿರು, ಯುವಿ ಎಲ್ಲವನ್ನು ಹೀರಿಕೊಂಡು ಕೇವಲ ಕೆಂಪು ಬಣ್ಣವನ್ನಷ್ಟೇ ಪ್ರತಿಫಲಿಸಬೇಕು. ಅಂತಹ ವಸ್ತು ಇನ್ಮಿನ್ ನೀಲಿಗಿಂತ ದುಬಾರಿ ಆಗಬಹುದು ಎನ್ನುವ ಅಂದಾಜಿದೆ. ಈಗ ಈ ಕೆಂಪು ಬಣ್ಣದ ಹುಡುಕಾಟದಲ್ಲಿ ಸುಬ್ರಹ್ಮಣ್ಯಂ ಮತ್ತು ಇತರೆ ವಿಜ್ಞಾನಿಗಳು ನಿರತರಾಗಿದ್ದಾರೆ.
2: ಬಣ್ಣದ ಜೀವ ನೂರೈವತ್ತು ವರ್ಷಗಳ ಹಿಂದೆ ಬ್ರಿಟಿಷ್ ಜೀವಿ ವಿಜ್ಞಾನಿ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ದಿ ಕಲರ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಪ್ರಬಂಧದ ಕನ್ನಡ ಅನುವಾದ ಕಳೆದ ಸಂಚಿಕೆಯಿಂದ ಮುಂದುವರೆದ ಭಾಗ. ಬಣ್ಣದ ಜೀವ ಸಂಚಿಕೆ ನಾಲ್ಕು. ಬಣ್ಣವಿರುವುದೇಕೆ? ಇದೆಲ್ಲದರಿಂದಾಗಿ ಒಟ್ಟಾರೆ ಬಿಸಿಲು ಹಾಗೂ ಬೆಳಕು ನಿಸರ್ಗದಲ್ಲಿರುವ ಬಣ್ಣದ ಬೆಳವಣಿಗೆಯನ್ನು ಯಾವುದೇ ಪ್ರಮಾಣದಲ್ಲಿ ನೇರವಾಗಿ ಪ್ರಭಾವಿಸುತ್ತಿವೆ ಎನ್ನುವ ವಾದವನ್ನು ಪುರಾವೆಗಳು ಬೆಂಬಲಿಸುತ್ತಿಲ್ಲ ಎನ್ನಿಸಬಹುದು. ಹಾಗಿದ್ದು ಹಲವು ನೈಸರ್ಗಿಕ ವಸ್ತುಗಳ ಬಣ್ಣವನ್ನು ಬೆಳಕು ನೇರವಾಗಿ ಬಾಧಿಸುವ ಸಣ್ಣ ಪುಟ್ಟ ಅಪರೂಪವೆನಿಸುವ ಸಂದರ್ಭಗಳು ಹಾಗೂ ವಿದ್ಯಮಾನಗಳು ಇವೆ ಎನ್ನುವುದು ವಿಚಿತ್ರ. ಮುಂದೆ ಸಾಗುವ ಮುನ್ನ ಇವನ್ನು ನಾವು ಪರಿಗಣಿಸುವುದು ಉಚಿತ. ಕೆಲವು ವರ್ಷಗಳ ಹಿಂದೆ ಮಿಸ್ಟರ್ ಟಿಡಬ್ಲ್ಯೂ ವುಡ್ ವಿವಿಧ ಬಣ್ಣವಿರುವ ಡಬ್ಬಿಗಳಲ್ಲಿ ಇಟ್ಟಾಗ ಹೂಕೋಸಿನ ಪುಟ್ಟ ಪತಂಗಗಳ ಗೂಡುಗಳ ಬಣ್ಣ ಬದಲಾಗುವ ಬಗ್ಗೆ ಗಮನ ಸೆಳೆದಿದ್ದ. ಕಪ್ಪು ಬಣ್ಣದ ಡಬ್ಬಗಳಲ್ಲಿ ಇಟ್ಟಾಗ ಪಾಂಶಿಯ ರೇಪಿ ಎನ್ನುವ ಚಿಟ್ಟೆಯ ಈ ಗೂಡುಗಳು ಕಪ್ಪಾಗಿ ಇರುತ್ತಿದ್ದುವು. ಬಿಳಿ ಬಣ್ಣದ ಡಬ್ಬಗಳಲ್ಲಿ ಹೆಚ್ಚು ಕಡಿಮೆ ಬಿಳಿಯಾಗಿ ತೋರುತ್ತಿದ್ದುವು. ಅಷ್ಟೇ ಅಲ್ಲ, ವುಡ್ ಇಂತಹುದೇ ಬದಲಾವಣೆಗಳು ಪ್ರಕೃತಿಯಲ್ಲೂ ಆಗುತ್ತಿವೆ ಎಂದು ತೋರಿಸಿದ್ದ. ಬಿಳಿ ಸುಣ್ಣ ಬಳಿದ ಗೋಡೆಗಳಿಗೆ ಅಂಟಿಸಿದ ಗೂಡುಗಳು ಬಹುತೇಕ ಬೆಳ್ಳಗೆ ಇರುತ್ತಿದ್ದುವು. ಕೆಂಪು ಇಟ್ಟಿಗೆಯ ಗೋಡೆಗೆ ಇಲ್ಲವೇ ಬೇಲಿಯ ಕಪ್ಪು ಮರಗಳಿಗೆ ಅಂಟಿಸಿದ ಗೂಡುಗಳು ಕಪ್ಪಾಗಿ ಬೆಳೆಯುತ್ತಿದ್ದುವು. ಎಂಪರರ್ ಪತಂಗದ ಗೂಡುಗಳು ಸುತ್ತಲಿರುವ ಬಣ್ಣಕ್ಕೆ ಅನುಗುಣವಾಗಿ ಬಿಳಿ ಇಲ್ಲವೇ ಕಂದು ಬಣ್ಣದವುಗಳಾಗಿ ಇರುತ್ತವೆ. ಇಂತಹ ವಿದ್ಯಮಾನಗಳಲ್ಲಿ ಅತ್ಯಂತ ಅಮೋಘ ಉದಾಹರಣೆಯನ್ನು ಆಫ್ರಿಕಾದ ಪೆಪಿಲಿಯೋ ನೀರಿಯಸ್ ಎನ್ನುವ ಚಿಟ್ಟೆಯ ಗೂಡು ಒದಗಿಸುತ್ತದೆ. ಕೇಪ್ ಎಂಬಲ್ಲಿ ಇದನ್ನು ಗಮನಿಸಿದ್ದ ಮಿಸೆಸ್ ಬಾರ್ಬರ್ ಅದನ್ನು ಎಂಟೋಮೊಲಾಜಿಕಲ್ ಸೊಸೈಟಿಯ ಪತ್ರಿಕೆಯಲ್ಲಿ 1874 ಪ್ರಕಟಿಸಿದ್ದಳು. ಈ ಚಿಟ್ಟೆಯ ಕಂಬಳಿ ಹುಳು ಸಾಮಾನ್ಯವಾಗಿ ಕಿತ್ತಳೆ ಮರ ಇಲ್ಲವೇ ತೆಳು ಹಸಿರು ಬಣ್ಣದ ಎಲೆಗಳಿರುವ ಪೆಪ್ರಿಸ್ ಲ್ಯಾನ್ಸಿಯೊಲೇಟಾ ಎನ್ನುವ ಕಾಡು ಮರದ ಎಲೆಗಳನ್ನು ತಿಂದು ಬೆಳೆಯುತ್ತದೆ. ಕಂಬಳಿ ಹುಳು ತಿನ್ನುವ ಎಲೆಯ ಬಣ್ಣವನ್ನು ಹೊಂದುತ್ತದೆ. ಕಿತ್ತಳೆ ಎಲೆಗಳನ್ನು ತಿನ್ನುವಾಗ ಹುಳುವಿನ ಬಣ್ಣ ಗಾಢ ಹಸಿರಾಗಿರುತ್ತದೆ. ಅದರ ಆಹಾರವಾದ ಗಿಡಗಳ ಅಡಿಯಲ್ಲಿ ಇಲ್ಲವೇ ಸುತ್ತಮುತ್ತಲಿನವುಗಳ ಎಲೆಗಳ ಅಡಿಯಲ್ಲಿ ಗೂಡು ಅಂಟಿಕೊಂಡಿರುತ್ತದೆ. ಕೆಲವೊಮ್ಮೆ ದೊಡ್ಡ ರೆಂಬೆಗಳಲ್ಲಿಯೂ ಅಂಟಿಕೊಂಡಂತೆ ಕಾಣುವುದುಂಟು. ಅದು ತಾನು ಅಂಟಿಕೊಂಡಿರುವಂತಹ ವಸ್ತುವಿನ ಬಣ್ಣವನ್ನೇ ಹೆಚ್ಚು ಕಡಿಮೆ ಹೋಲುತ್ತದೆಂದು ಬಾರ್ಬರ್ ಕಂಡುಕೊಂಡಿದ್ದಾರೆ. ಇದರ ಹಲವು ಕಂಬಳಿ ಹುಳುಗಳನ್ನು ಗಾಜಿನ ಮುಚ್ಚಳವಿರುವ ಡಬ್ಬಿಯಲ್ಲಿ ಇಡಲಾಯಿತು. ಡಬ್ಬಿಯ ಒಂದು ಬದಿಯಲ್ಲಿ ಕೆಂಪು ಇಟ್ಟಿಗೆ ಗೋಡೆ ಇತ್ತು. ಉಳಿದ ಭಾಗವೆಲ್ಲವೂ ಹಳದಿ ಬಣ್ಣದ ಹಲಗೆಗಳು. ಈ ಹುಳುಗಳಿಗೆ ಕಿತ್ತಲೆ ಗಿಡದ ಎಲೆಗಳನ್ನು ತಿನ್ನಿಸಲಾಯಿತು ಹಾಗೂ ಡಬ್ಬಿಯಲ್ಲಿ ಬಾಟಲ್ ಬ್ರಷ್ ಗಿಡದ ಒಂದು ರೆಂಬೆಯನ್ನೂ ಇಡಲಾಗಿತ್ತು. ಚೆನ್ನಾಗಿ ತಿಂದು ಬಲಿತ ಹುಳುಗಳಲ್ಲಿ ಕೆಲವು ಕಿತ್ತಲೆಯ ರೆಂಬೆಗಳಿಗೂ ಇನ್ನು ಕೆಲವು ಬಾಟಲ್ ಬ್ರಷಿನ ರೆಂಬೆಗಳಿಗೂ ಅಂಟಿಕೊಂಡಿದ್ದುವು. ಇವೆಲ್ಲವೂ ಅನಂತರ ಹಸಿರು ಬಣ್ಣದ ಗೂಡನ್ನೇ ಕಟ್ಟಿಕೊಂಡವು. ಆದರೆ ಪ್ರತಿಯೊಂದು ಗೂಡಿನ ರಂಗು ಅದರ ಸುತ್ತಲೂ ಇದ್ದ ಎಲೆಗಳನ್ನು ಹೋಲುತ್ತಿತ್ತು. ಕೆಲವು ಗಾಢ ಹಸಿರು ಬಣ್ಣದವಾಗಿದ್ದವು, ಇನ್ನು ಕೆಲವು ತೆಳು ಹಸಿರು ಇಲ್ಲವೇ ಮಾಸಿದ ಹಸಿರು ಬಣ್ಣದಾಗಿದ್ದವು. ಅವುಗಳಲ್ಲಿ ಹಲಗೆಗೆ ಅಂಟಿಕೊಂಡು ಬೆಳೆದ ಒಂದು ಗೂಡು ಹಳದಿ ಬಣ್ಣವಿತ್ತು. ಹಲಗೆ ಮತ್ತು ಗೋಡೆ ಸಂಧಿಸುವ ಜಾಗದಲ್ಲಿ ಅಂಟಿಕೊಂಡ ಒಂದರ ಅರ್ಧ ಭಾಗ ಹಳದಿ ಹಾಗೂ ಇನ್ನರ್ಧ ಭಾಗ ಕೆಂಪಾಗಿತ್ತು. ಈ ಹಿಂದೆ ಮಿಸ್ಟರ್ ವುಡ್ ಗಮನಿಸಿದ ಅಂಶಗಳ ಅರಿವು ಇಲ್ಲದಿದ್ದರೆ ಬಹುಶಃ ಇವುಗಳಿಗೆ ವಿವರಣೆ ಸಿಗುತ್ತಿರಲಿಲ್ಲ. ಒಂದಕ್ಕೊಂದು ಪೂರಕವಾಗಿರುವ ಈ ಎರಡೂ ವಿದ್ಯಮಾನಗಳು ಅವನ್ನು ಸತ್ಯವೆಂದು ತಿಳಿಯುವಂತೆ ಒತ್ತಾಯಿಸುತ್ತವೆ. ಅದೊಂದು ರೀತಿಯ ನೈಸರ್ಗಿಕ ಫೋಟೋಗ್ರಫಿ. ಹಾಗಷ್ಟೇ ಹೊಸದಾಗಿ ಬೆಳೆಯುತ್ತಿರುವ ಪ್ಯೂಪಾದ ತೆಳುವಾದ ಪಾರದರ್ಶಕವಾದ ಚರ್ಮದ ಮೂಲಕ ಯಾವ ರಂಗಿನ ಬೆಳಕು ಹಾದು ಹೋಗುತ್ತದೆಯೋ ಅದು ಹುಳುವಿನೊಳಗೆ ಸ್ರವಿಸುವ ರಾಸಾಯನಿಕಗಳ ಬಣ್ಣವನ್ನು ಪ್ರಭಾವಿಸಿ ಗಟ್ಟಿಯಾಗುವ ಗೂಡಿನ ಹೊದಿಕೆಯ ಬಣ್ಣವನ್ನು ರೂಪಿಸುತ್ತದೆ. ಹಾಗಿದ್ದು ಪ್ಯೂಪಾ ಪಡೆದುಕೊಳ್ಳುವ ಬಣ್ಣವೂ ಕೂಡ ಅದು ಅಂಟಿಕೊಂಡಿರುವಂತಹ ಪ್ರಾಕೃತಿಕ ವಸ್ತುಗಳಿಗಷ್ಟೇ ಸೀಮಿತವಾಗಿರುತ್ತದೆ ಎನ್ನುವುದು ವಿಚಿತ್ರ. ಏಕೆಂದರೆ ಮಿಸಸ್ ಬಾರ್ಬರ್ ಪ್ಯೂಪಾದ ಸುತ್ತಲೂ ಊದಾ ಬಣ್ಣದ ಬಟ್ಟೆಯನ್ನು ಸುತ್ತಿಟ್ಟಾಗಲೂ ಅದು ಹಸಿರು ಬಣ್ಣವನ್ನೇ ಹೊಂದಿತ್ತು. ಆದರೆ ಸಾಧಾರಣವಾಗಿ ಅದರ ಹೊದಿಕೆಯಲ್ಲಿರುವ ಪುಟ್ಟ ಕೆಂಪು ಚುಕ್ಕಿಗಳು ಇನ್ನಷ್ಟು ಗಾಢವಾಗಿದ್ದುವು. ಈ ಕಂಬಳಿ ಹುಳು ಹಾಗೂ ಪ್ಯೂಪಾಗಳಲ್ಲಿ ಆಗುವ ಬಣ್ಣದ ಬದಲಾವಣೆ ಹಾಗೂ ಇದೇ ರೀತಿಯಲ್ಲಿ ಬಣ್ಣ ಬದಲಾಗುವ ಇನ್ನೂ ಬಹುತೇಕ ಪ್ರಾಣಿಗಳಲ್ಲಿಯೂ ಅನೈಚ್ಛಿಕವಾಗಿ ಆಗುತ್ತದೆ. ಆದರೆ ಕೆಲವು ಪ್ರಾಣಿಗಳು ಇಚ್ಛಾನುವರ್ತಿ ತಮ್ಮ ಚರ್ಮದ ಬಣ್ಣವನ್ನು ಬದಲಿಸಿಕೊಳ್ಳಬಲ್ಲವು, ಅಥವಾ ಇನ್ನು ಕೆಲವು ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯಾಗಿ ಬಣ್ಣ ಬದಲಿಸಬಲ್ಲವು. ಇಂತಹವುಗಳಲ್ಲಿ ಊಸರವಳ್ಳಿ ಅಥವಾ ಗೋಸುಂಬೆಯ ಕಥೆ ಅತ್ಯಂತ ವಿಸ್ಮಯಕಾರಿ. ಇದಕ್ಕೆ ಮಾಸಲು ಬಿಳಿ ಬಣ್ಣದಿಂದ ವಿಧ ವಿಧವಾದ ಬಣ್ಣಗಳಿಗೆ ಬದಲಿಸಿಕೊಳ್ಳಬಲ್ಲ ಸಾಮರ್ಥ್ಯವಿದೆ. ಗೋಸುಂಬೆಯ ಈ ಶಕ್ತಿ ಅದರ ಚರ್ಮದಲ್ಲಿ ಆಳದಲ್ಲಿರುವ ಎರಡು ವರ್ಣಕಗಳಿರುವ ಪದರಗಳಿಂದ ಬರುತ್ತದೆ. ಈ ಪದರಗಳಿಂದ ಅತಿ ಸೂಕ್ಷ್ಮವಾದ ಲೋಮನಾಳಗಳು ಜನಿಸಿ ಮೇಲ್ಪದರದವರೆಗೂ ಹರಡಿಕೊಂಡಿರುತ್ತವೆ. ಈ ಪದರಗಳ ಬಣ್ಣ ಒಂದೋ ನೀಲಿ ಇಲ್ಲವೇ ಹಳದಿಯಾಗಿದ್ದು ಕೆಲವು ಸ್ನಾಯುಗಳು ಒತ್ತಿದ್ದಾಗ ಚರ್ಮದ ಮೇಲ್ಭಾಗಕ್ಕೆ ಏರುತ್ತದೆ. ಸ್ನಾಯುಗಳು ಒತ್ತರಿಸದಿದ್ದಾಗ ಬಣ್ಣ ಮಾಸಲು ಬಿಳಿಯದಾಗಿರುತ್ತದೆ. ಆದರೆ ಅನಂತರ ಹೆಚ್ಚೆಚ್ಚು ವರ್ಣಕಗಳು ಮೇಲಕ್ಕೆ ಒತ್ತರಿಸಿದಂತೆಲ್ಲ ವೈವಿಧ್ಯಮಯವಾದ ನೀಲಿ, ಹಸಿರು, ಹಳದಿ ಹಾಗೂ ಕಂದು ಬಣ್ಣದವಾಗಿ ಬದಲಾಗುತ್ತದೆ. ಈ ಪ್ರಾಣಿ ಬಹಳ ನಿಧಾನ ಜೀವಿ, ರಕ್ಷಣೆಯೇ ಇಲ್ಲದ ಪ್ರಾಣಿ. ಬದುಕಿ ಉಳಿಯಲು ಅದು ಸುತ್ತಲಿನ ಪರಿಸರದ ಬಣ್ಣಕ್ಕೆ ತಕ್ಕಂತೆ ಬದಲಾಗಬೇಕಾಗಿರುವುದು ಅನಿವಾರ್ಯ. ಪ್ಯಾಪಿಲಿಯೋ ನೀರಿಯಸಿನ ಪ್ಯೂಪದ ಹಾಗೆಯೇ ಇದರಲ್ಲಿಯೂ ಸುತ್ತಲಿನ ಪರಿಸರದಲ್ಲಿ ಇಲ್ಲದ ಊದಾ ಬಣ್ಣ ಹುಟ್ಟಿಸುವುದು ಸಾಧ್ಯವಿಲ್ಲ. ಕೆಲವು ಚಪ್ಪಟೆ ಮೀನುಗಳು ಹಾಗೂ ಸೀಗಡಿಗಳಲ್ಲಿಯೂ ಇದೇ ರೀತಿಯಲ್ಲಿ ಬಣ್ಣ ಬದಲಾವಣೆ ಕಾಣಬಹುದು. ಅವು ಇರುವ ತಳದ ಬಣ್ಣಕ್ಕೆ ತಕ್ಕಂತೆ ಬಣ್ಣ ಬದಲಾಗುತ್ತದೆ. ಫೈಸಿಸ್ ಕೆಮಿಲಿಯಾನ್ ಎನ್ನುವ ಸೀಗಡಿಯಲ್ಲಿ ಇದು ಕಣ್ಣಿಗೆ ರಾಚುತ್ತದೆ. ಈ ಜೀವಿ ಮರಳಿನ ಮೇಲಿದ್ದಾಗ ಬೂದು ಬಣ್ಣವಾಗಿದ್ದು ಗಿಡ ಪಾಚಿಗಳ ನಡುವೆ ಇದ್ದಾಗ ಕಂದು ಇಲ್ಲವೇ ಹಸಿರು ಬಣ್ಣದ್ದಾಗಿರುತ್ತದೆ. ಇವುಗಳಿಗೆ ಕಣ್ಣು ಕಾಣದಂತೆ ಮಾಡಿದಾಗ ಬಣ್ಣ ಬದಲಾಗುವುದಿಲ್ಲ ಎಂದು ಪ್ರಯೋಗಗಳು ತೋರಿರುವುದರಿಂದ ಇದು ಕೂಡ ಸಂವೇದನೆಗಳಿಗೆ ಪ್ರತಿಕ್ರಿಯೆಯಾಗಿರುವ ಇಚ್ಛಾನುವರ್ತಿ ಕ್ರಿಯೆ ಎನ್ನಬಹುದು. ಮುಂದುವರೆಯುವುದು.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ, ಶ್ರೀಮತಿ ಭಾರತಿ ಹಾಗೂ ಜೆಮಿನಿ ಎಐ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.
0: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 67ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬಾಂಬ್ ಕ್ಯಾಲೋರಿಮೀಟರ್, ಇದನ್ನು ಲ್ಯಾಬೊರೇಟರಿಗಳಲ್ಲಿ ಉಪಯೋಗ ಮಾಡುತ್ತಾರೆ. ಯಾವುದೇ ಪದಾರ್ಥದ ಕ್ಯಾಲರಿಫಿಕ್ ವ್ಯಾಲ್ಯೂಯನ್ನು ಕಂಡುಹಿಡಿಯಲು ಈ ಬಾಂಬ್ ಕ್ಯಾಲೋರಿಮೀಟರನ್ನು ಉಪಯೋಗ ಮಾಡುತ್ತಾರೆ. ಶಕ್ತಿಯ ಪ್ರಮಾಣವನ್ನು ಅಳೆಯಲು ಬೇಕಾದ ಪದಾರ್ಥದ ಮಾದರಿಗಳನ್ನು, ವಿಶೇಷವಾಗಿ ಇಂಧನದ ಮಾದರಿಗಳನ್ನು ಸಣ್ಣ ಗೊತ್ತಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತಾರೆ. ಇದನ್ನು ಉಪಕರಣದ ಮಧ್ಯಭಾಗದಲ್ಲಿರುವ ಕೊಳೆಯಲ್ಲಿ ಆಮ್ಲಜನಕಯುಕ್ತ ವಾತಾವರಣದಲ್ಲಿ ದಹಿಸುತ್ತಾರೆ. ಈ ಕೊಳವೆಯನ್ನು ಸುತ್ತುವರೆದಿರುವ ಇನ್ನೊಂದು ಕೊಳವೆಯಲ್ಲಿ ನಿರ್ದಿಷ್ಟ ಪ್ರಮಾಣದ ಘನ ಅಳತೆ ನೀರು ಇರುತ್ತದೆ. ಪದಾರ್ಥವು ದಹಿಸುವಾಗ ಉಂಟಾಗುವ ಉಷ್ಣವು ಈ ನೀರಿನ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ನೀರಿನ ಘನ ಅಳತೆಯು ಹೆಚ್ಚಾಗುತ್ತದೆ. ಹೆಚ್ಚಾದ ನೀರಿನ ಉಷ್ಣತೆ ಹಾಗೂ ಘನ ಅಳತೆಗಳನ್ನು ಆಧರಿಸಿ ಪದಾರ್ಥಗಳ ಉಷ್ಣ ಶಕ್ತಿಯ ಪ್ರಮಾಣವನ್ನು ಲೆಕ್ಕ ಹಾಕಿ ಕ್ಯಾಲೋರಿ ಮಾನದಲ್ಲಿ ವ್ಯಕ್ತಪಡಿಸುತ್ತಾರೆ. ಬೋರ್, ಅತಿಭರತದ ಅಲೆ, ವ್ಯಾಸ, ಕೊರೆ. ಸಾಗರ ಅಧ್ಯಯನದಲ್ಲಿ ಕಡಿದಾದ ಅಳಿವೆಗಳಿವೆ. ಅಳಿವೆಗಳಲ್ಲಿ ರಭಸದಿಂದ ನುಗ್ಗುವ ಸಮುದ್ರದ ಅಲೆಗಳಿಗೆ ಅತಿಭರದ ಅಲೆ ಎಂದು ಕರೆಯುತ್ತಾರೆ. ಈ ಅಲೆಗಳು ಆಳವಿಲ್ಲದ ಅಳಿವೆಗಳಲ್ಲಿ ನದಿಗಳ ಸಮುದ್ರಕ್ಕೆ ಸೇರುವಲ್ಲಿ ವಿಶೇಷವಾಗಿ ಲಾಳಿಕೆಯ ಆಕಾರದ ಪ್ರದೇಶಗಳಲ್ಲಿ ಉಂಟಾಗುತ್ತವೆ. ದಕ್ಷಿಣ ಅಮೆರಿಕದ ಅಮೆಜಾನ್, ಚೀನಾದ ಜಿಂಗ್ಕಿಯಾಂಗ್ ನದಿಗಳು ಹಾಗೂ ಇಂಗ್ಲೆಂಡಿನ ಸೆವರನ್, ಟ್ರೆಂಟ್ ಮತ್ತು ಔಸ್ ನದಿಗಳ ಸಮುದ್ರ ಸೇರುವಲ್ಲಿ ಅತಿಭರದ ಅಲೆಗಳು ಮುಖ್ಯ ಸಾಮಾನ್ಯವಾಗಿವೆ. ಭೌತಶಾಸ್ತ್ರದ ಪ್ರಕಾರ ಕೊಳವೆಯ ಒಳಭಾಗದ ಅಳತೆ ವ್ಯಾಸ. ಭೂವಿಜ್ಞಾನದ ಪ್ರಕಾರ ತಿರುಗುವ ಉಪಕರಣದಿಂದ ಬೋರ್ವೆಲ್ಲನ್ನು ಕೊರೆಯುವುದು. ಬೋರಿಲ್, ಕನ್ನಡದಲ್ಲೂ ಬೋರಿಲ್ ಎಂದೇ ಕರೆಯುತ್ತಾರೆ. ಉತ್ತರ ಮತ್ತು ಉತ್ತರ ದಿಕ್ಕಿನ ಪ್ರದೇಶಗಳು. ಅಲ್ಪಾವಧಿ ತೀವ್ರ ಬೇಸಿಗೆ ಮತ್ತು ದೀರ್ಘಾವಧಿಯ ತೀವ್ರ ಚಳಿಗಾಲವಿರುವ ಭೂಗೋಳದ ಉತ್ತರ ಭಾಗದ ಹವಾಗುಣಕ್ಕೆ ಸಾಮಾನ್ಯವಾಗಿ ಉತ್ತರ ಭಾಗದ ಅರಣ್ಯಗಳಿಗೆ ಈ ಪದವನ್ನು ಬಳಸುತ್ತಾರೆ. ಬೋರಿಲ್ ಕ್ಲೈಮೇಟ್, ಬಡಗಣ ಹವಾಗುಣ ಅಥವಾ ಬೋರಿಲ್ ಹವಾಗುಣ. 40 ಡಿಗ್ರಿಯಿಂದ 60 ಡಿಗ್ರಿ ಉತ್ತರ ಗೋಳಾರ್ಧ ಪ್ರದೇಶದ ಹವಾಗುಣ. ಇಲ್ಲಿ ತೀವ್ರ ಚಳಿ ಇರುತ್ತದೆ. ಚಳಿಗಾಲವು 6-9 ತಿಂಗಳವರೆಗೆ ಇರುತ್ತದೆ. ಚಳಿಗಾಲದಲ್ಲಿ ಉಷ್ಣತೆ

ಮತ್ತು ಜಪಾನ್ಗಳಲ್ಲಿ ಈ ಕಾಡುಗಳು ಹರಡಿವೆ. ಇಲ್ಲಿ ಶಂಕುಧಾರಿ ವೃಕ್ಷಗಳೇ ಪ್ರಧಾನ. ಇವು ಮೃದುವಾದ ಚೌಬೀನುಗಳನ್ನು ಕೊಡುತ್ತವೆ. ಅಪರೂಪಕ್ಕೆ ಅಗಲವಾದ ಎಲೆಗಳ ಗಡುಸು ಮರಗಳು ಅಲ್ಲೊಂದು ಇಲ್ಲೊಂದು ಕಂಡುಬರುತ್ತವೆ. ಬೋರ್ಹೋಲ್ ಲಿಥಾಲಜಿ, ಕೊರೆಗ್ ಗಂಡಿ ಶಿಲಾಶಾಸ್ತ್ರ. ಕೊಳವೆ ಬಾವಿಯನ್ನು ಕೊರೆಯಬೇಕಾದಾಗ ಭೂಮಿಯ ವಿವಿಧ ಸ್ತರಗಳಲ್ಲಿ ಕಂಡುಬರುವ ಭೂಗರ್ಭ ರಚನೆಗಳನ್ನು ದಾಖಲಿಸಿಕೊಳ್ಳುವ ವಿಜ್ಞಾನ. ಇದು ಭೂಗರ್ಭದ ರಚನೆಯ ಬಗ್ಗೆ ಮಾಹಿತಿ ನೀಡುತ್ತದೆ. ಈ ಮಾಹಿತಿ ಕೊಳವೆ ಬಾವಿಗಳನ್ನು ಕೊರೆಯಬೇಕಾದ ಸ್ಥಳವನ್ನು ಗುರುತಿಸಲು ಅತ್ಯಂತ ಅವಶ್ಯಕವಾಗಿದೆ. ಬಾಟಲ್ ಗ್ಯಾಸ್, ಬಾಟಲ್ ಅನಿಲ, ಎಲ್ ಪಿ ಜಿ. ಲೋಹದ ಸಿಲಿಂಡರ್ಗಳಲ್ಲಿ ಶೇಖರಿಸಿದ ದ್ರವ ರೂಪದ ಪೆಟ್ರೋಲಿಯಂ ಅನಿಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಎಲ್ ಪಿ ಜಿ, ಅಂದರೆ ಅಡಿಗೆ ಅನಿಲ. ಪೆಟ್ರೋಲಿಯಂ ತೈಲ ಸಂಸ್ಕರಣದಲ್ಲಿ ಈ ಅನಿಲ ಉತ್ಪತ್ತಿಯಾಗುತ್ತದೆ. ಇದನ್ನು ಲೋಹದ ಸಿಲಿಂಡರ್ಗಳಲ್ಲಿ ಸಂಗ್ರಹಿಸುತ್ತಾರೆ. ಈ ಅನಿಲವನ್ನು ಅಡಿಗೆಗೆ, ದೀಪಕ್ಕೆ ಬಳಸುತ್ತಾರೆ. ಇದು ಮುಖ್ಯವಾಗಿ ಬ್ಯೂಟೇನ್, ಐಸೋ ಬ್ಯೂಟೇನ್, ಪ್ರೊಫೇನ್ಗಳ ಮಿಶ್ರಣ. ಎಲ್ ಪಿ ಜಿ ಅಥವಾ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎಂಬುದು ಹೆಚ್ಚು ಪ್ರಚಲಿತ ಪದ. ಬೌಲ್ಡರ್, ಬೌಲ್ಡರ್ ಅಥವಾ ಬಂಡೆ, ಭೂಮಿಯ ಮೇಲೆ ಅಥವಾ ಸಡಿಲವಾದ ಮಣ್ಣಿನಲ್ಲಿ ಹುದುಗಿರುವ ಬೃಹತ್ ಕಲ್ಲು. ಬಾಕ್ಸ್ ಟ್ರಾಪ್, ಬೋನಿಗೆ ಪೆಟ್ಟಿಗೆ, ಬೋನಿನ ಪೆಟ್ಟಿಗೆ. ಪಕ್ಷಿಗಳು ಮತ್ತು ಸಸ್ತನಿಗಳನ್ನು ಹಿಡಿಯಲು ಬಳಸುವ ಬೋನ್. ಆಯತಾಕಾರದ ಈ ಪೆಟ್ಟಿಗೆಯ ಮಧ್ಯ ಒಂದು ತಂತಿ ನೇತಾಡುತ್ತಿರುತ್ತದೆ. ಪ್ರಾಣಿಗಳನ್ನು ಆಕರ್ಷಿಸಲು ಆ ತಂತಿಗೆ ಆಹಾರ ಪದಾರ್ಥವನ್ನು ಜೋಡಿಸಿರುತ್ತಾರೆ. ಆಹಾರದ ವಾಸನೆಯಿಂದ ಆಕರ್ಷಿತವಾದ ಪ್ರಾಣಿ ಪೆಟ್ಟಿಗೆಯೊಳಗೆ ಪ್ರವೇಶಿಸಿ ತಂತಿಗೆ ಜೋಡಿಸಿದ ಆಹಾರ ಪದಾರ್ಥವನ್ನು ಎಳೆಯುತ್ತದೆ. ಆಗ ತಂತಿ ಅಲುಗಾಡಿ ಬಾಗಿಲು ಮುಚ್ಚಳವನ್ನು ಹಿಡಿದ ತಂತಿಯು ಇನ್ನೊಂದು ತುದಿಯು ಜಾರಿ ಬಾಗಿಲು ಕೂಡಲೇ ಮುಚ್ಚಿಕೊಳ್ಳುತ್ತದೆ. ಹೀಗೆ ಪ್ರಾಣಿಯು ಬಂಧಿಸಲ್ಪಡುತ್ತದೆ. ಇಲಿ ಬೋನು ಇದಕ್ಕೆ ಉದಾಹರಣೆ. ಹುಲಿ ಮುಂತಾದ ದೊಡ್ಡ ಸಸ್ತನಿಗಳನ್ನು ಹಿಡಿಯಲು ಕೆಲವೊಮ್ಮೆ ಜೀವಂತ ಸಸ್ಯಹಾರಿ ಅಥವಾ ಬೇಟೆ ಬೋನಿನಲ್ಲಿ ಇಡುವುದು ಉಂಟು. ಬ್ರಾಕಿಶ್ ವಾಟರ್, ಉಪ್ಪು ನೀರು ಅಥವಾ ಕ್ಷಾರೀಯ ನೀರು. ಲೀಟರ್ ಒಂದರದಲ್ಲಿ 1000 ರಿಂದ 3000 ಮಿಲಿಗ್ರಾಂ ಲವಣಾಂಶವಿರುವ ನೀರು, ಅಂದರೆ ಸಮುದ್ರದ ನೀರಿಗಿಂತ ಕಡಿಮೆ, ಸಿಹಿ ನೀರಿಗಿಂತ ಹೆಚ್ಚು ಲವಣವಿರುವ ನೀರು. ಸಮುದ್ರದ ನೀರು ಮತ್ತು ನದಿಯ ನೀರಿನ ಮಿಶ್ರಣವಾಗುವಲ್ಲಿ ಇದು ಉಂಟಾಗುತ್ತದೆ. ಕ್ಷಾರೀಯ ನೀರನ್ನು ಅದರಲ್ಲಿರುವ ಕ್ಲೋರಿನ್ ಪ್ರಮಾಣಕ್ಕನುಸಾರವಾಗಿ 3 ಗುಂಪುಗಳಾಗಿ ವಿಂಗಡಿಸುತ್ತಾರೆ. ಇದೇ ವೆನ್ನಿಸ್ ಪದ್ಧತಿ. ಈ ಗುಂಪುಗಳೆಂದರೆ ಯುಹಾಲೈನ್ 1.65 to 2.2% ಕ್ಲೋರಿನ್, ಪಾಲಿಹ್ಯಾಲೈನ್ 1 to 1.65 ಕ್ಲೋರಿನ್, ಮೀಸೋಹ್ಯಾಲೈನ್ 1%ಗಿಂತ ಕಡಿಮೆ ಕ್ಲೋರಿನ್. ಮೀಸೋಹ್ಯಾಲೈನ್ ಗುಂಪುಗಳನ್ನು ಅಲ್ಪ ಮೀಸೋಹ್ಯಾಲೈನ್ ಹಾಗೂ ಬೀಟುಮೀಟೋಹ್ಯಾಲೈನ್ ಹಾಗೂ ಓಲಿಗೋಹ್ಯಾಲೈನ್ ಎಂದು ಮತ್ತೆ ವಿಂಗಡಿಸಬಹುದು. ಸಿಹಿ ನೀರಿನಲ್ಲಿ 0.03% ಅಥವಾ ಅದಕ್ಕಿಂತ ಕಡಿಮೆ ಕ್ಲೋರಿನ್ ಇರುತ್ತದೆ. ಬಾವಿ ಅಥವಾ ಕೊಳವೆ ಬಾವಿಗಳಲ್ಲಿ ನೀರಿನ ಲವಣಗಳು ಹೆಚ್ಚಾಗಿದ್ದರೆ ಈ ನೀರಿಗೆ ಕ್ಷಾರೀಯ ನೀರು ಎಂದು ಕೆಲವೊಮ್ಮೆ ಹೇಳುವುದು ಉಂಟು. ಬ್ರಾಷ್, ಕನ್ನಡದಲ್ಲಿಯೂ ಬ್ರಾಷ್, ಅರಣ್ಯಶಾಸ್ತ್ರದಲ್ಲಿ ಇದನ್ನು ನಡುತೋಪಿನಲ್ಲಿ ಪೊದೆಗಳು, ಎಳೆಯ ಮರಗಳು, ವಿಶೇಷವಾಗಿ ಶಂಕುಧಾರಿ ಮರಗಳು, ಕೆಳರಂಬೆಗಳನ್ನು ಕತ್ತರಿಸುವುದು, ಸ್ವಲ್ಪವೂ ಸಿಗದೆ ಇದ್ದಕ್ಕಿಂತಂತೆ ಮುರಿದು ಬೀಳುವ ಮರವೇ ಬ್ರಾಶ್ವುಡ್. ಬ್ರೇಕ್ ವಾಟರ್, ಸಮುದ್ರ ತೀರ ಅಥವಾ ಬಂದರುಗಳಲ್ಲಿ ಅಲೆಗಳ ಹೊಡೆತದಿಂದ ರಕ್ಷಿಸಲು ಕಟ್ಟುವ ಬಲವಾದ ಗೋಡೆ. ಕರಾವಳಿ ಸವಕಳಿಯನ್ನು ತಡೆಯಲು ಕಟ್ಟುವ ಈ ಗೋಡೆ ಕರಾವಳಿ ಪ್ರದೇಶದ ನಿರ್ವಹಣೆಯಲ್ಲಿ ಮುಖ್ಯವಾಗಿದೆ. ಭಾರತದ ಪೂರ್ವ ಕರಾವಳಿಯಲ್ಲಿ ಪಾಂಡಿಚೇರಿಯ ತೀರದಲ್ಲಿ ಶಿಲೆಗಳನ್ನು ಬಳಸಿ ಅಡೆತಡೆಗಳನ್ನು ನಿರ್ಮಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರದಲ್ಲಿಯೂ ಶಿಲೆಗಳಿಂದ ಅಲೆಗಳ

0: ಶಿಲೆಗಳನ್ನು ನಿರ್ಮಿಸಿ, ಶಿಲೆಗಳಿಂದ ಅಲೆ ತಡೆಗಳನ್ನು ನಿರ್ಮಿಸಿ ತೀರದಲ್ಲಿರುವ ದೇವಸ್ಥಾನಗಳನ್ನು ರಕ್ಷಿಸಿದ್ದಾರೆ. ಬ್ರೀಡ್ ತಳಿ. ಅನುವಂಶೀಯ ಶಾಸ್ತ್ರದಲ್ಲಿ ಕೃತಕ ಆಯ್ಕೆಯಿಂದ ಮಾನವರಿಗೆ ಬೇಕಾಗುವ ಗುಣಲಕ್ಷಣಗಳನ್ನು ಪಡೆದ ಜೀವಿಯೇ ತಳಿ. ಹೆಚ್ಚು ಮಾಂಸ ಕೊಡುವ ಕೋಳಿ, ಹೆಚ್ಚು ಹಾಲು ಕೊಡುವ ಹಸು, ಅಧಿಕ ಇಳುವರಿ ಕೊಡುವ ಬೆಳೆಗಳು ಇದಕ್ಕೆ ಉದಾಹರಣೆ. ಪ್ರಜನಿಸುವ ಎಂದರೆ ಸಂತಾನೋತ್ಪತ್ತಿ ಮಾಡು ಎಂದರ್ಥ. ಉಷ್ಣತೆ, ತೇವಾಂಶ ಮುಂತಾದವುಗಳನ್ನು ನಿಯಂತ್ರಿಸಿ ಜೀವಿಗಳ ಸಂತಾನವನ್ನು ವೃದ್ಧಿಗೊಳಿಸುವುದು ಪ್ರಜನಿಸು ಎನ್ನುತ್ತಾರೆ. ಬ್ರೀಡಿಂಗ್ ತಳಿ ಸಂವರ್ಧನೆ, ತಳಿ ಅಭಿವೃದ್ಧಿ. ಅಪೇಕ್ಷಿತ ಗುಣಗಳನ್ನು ಪಡೆಯಲು ಮಾಡುವ ಕೃತಕ ಸಂತಾನೋಭಿವೃದ್ಧಿ. ಇಲ್ಲಿ ಪ್ರಾಣಿ ಅಥವಾ ಸಸ್ಯದ ಜೀನ್ ಅನ್ನು ಬದಲಿಸಿ ಅಥವಾ ಮಾರ್ಪಾಡು ಮಾಡಿ ತಳಿಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಕೃಷಿಯಲ್ಲಿ ಈ ಪ್ರಕ್ರಿಯೆ ಸರ್ವಸಾಮಾನ್ಯ. ತಳಿ ಅಭಿವೃದ್ಧಿಯ ತಳಿಶಾಸ್ತ್ರ, ಜೆನೆಟಿಕ್ಸ್ ಮತ್ತು ಕೋಶ ತಳಿಶಾಸ್ತ್ರ, ಸೈಟೋಜೆನೆಟಿಕ್ಗಳ ತತ್ವವನ್ನು ಆಧರಿಸಿ ಜೀವಿಗಳನ್ನು ಹೊಸ ಪರಿಸರಕ್ಕೆ ಪರಿಚಯಿಸುವುದು, ಸೂಕ್ತ ಜೀವಿಗಳ ಆಯ್ಕೆ ಹಾಗೂ ಸಂಕರಣ. ತಳಿ ಅಭಿವೃದ್ಧಿ ಮೂರು ಮುಖ್ಯ ಅಂಶಗಳು. ಈ ತಳಿ ಅಭಿವೃದ್ಧಿಯಿಂದ ಜೀನ್ ವೈವಿಧ್ಯ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಬ್ರೀಸ್ ತಂಗಾಳಿ, ಮಂದಮಾರುತ, ಮೆಲ್ಲನೆ ಬೀಸುವ ಗಾಳಿ. ಇದು ಸಂವೇದನಾಶೀಲತೆಯಿಂದ ಹುಟ್ಟಿರಬಹುದು ಅಥವಾ ಯಾವುದೇ ಪ್ರದೇಶದ ಗಾಳಿಯ ಚಾಲನೆಯು ಇರಬಹುದು. ಪರ್ವತ ಮಾರುತ, ಭೂ ಮತ್ತು ಸಾಗರ ಮಾರುತಗಳು ಇದಕ್ಕೆ ಉದಾಹರಣೆಗಳು. ಭೂಮಿಯಿಂದ ಸಮುದ್ರ ಮುಖವಾಗಿ ಬೀಸುವುದು ನೆಲಗಾಳಿ, ಲ್ಯಾಂಡ್ ಬ್ರೀಸ್. ಸಮುದ್ರದಿಂದ ಭೂಮಿಗೆ ಬೀಸುವುದು ಕಡಲ್ಗಾಳಿ, ಸೀ ಬ್ರೀಸ್. ಬ್ರಿಕ್ವೆಟ್ ಇಂಧನವಾಗಿ ಬಳಕೆಯಾಗುವ ಕಲ್ಲಿದ್ದಲಿನ ಧೂಳಿನ ಸಂಪೀಡಿತ ಬಿಲ್ಲೆ. ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ ಮಾಂಸವನ್ನು ವಾಣಿಜ್ಯ ಉದ್ಯಮಕ್ಕಾಗಿ ಉತ್ಪಾದಿಸುವ ಒಂದು ವ್ಯವಸ್ಥೆ. ಕೋಳಿಯ ವಿಶೇಷ ತಳಿಗಳಾದ ಅರ್ಬರ್, ಕ್ಯಾಕ್ಬ್ರೋ, ಕ್ಯಾಟ್ ಮುಂತಾದಗಳನ್ನು ಮಾಂಸಕ್ಕಾಗಿ ಸಾಕುತ್ತಾರೆ. ಏಕೆಂದರೆ ಇವು ವೇಗವಾಗಿ ಬೆಳೆದು ಕೆಲವೇ ಎಂಟು ವಾರಗಳಲ್ಲಿ ಇವುಗಳ ತೂಕ ಸುಮಾರು 2 ಕಿಲೋಗ್ರಾಂನಷ್ಟಾಗುತ್ತದೆ. ಜೊತೆಗೆ ಇವುಗಳ ಮಾಂಸದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇದೆ, ಅಲ್ಲದೆ ರುಚಿಕರವಾಗಿಯೂ ಇರುತ್ತದೆ. ಈ ತಳಿಗಳನ್ನು ಒಳಾಂಗಣದಲ್ಲಿಯೇ ಸಾಕುತ್ತಾರೆ, ಕೆಲವೊಮ್ಮೆ ಪಂಜರಗಳಲ್ಲಿ ಬಂಧಿಸಿರುತ್ತಾರೆ. ಇವಕ್ಕೆ ಮೇವು ಹಾಗೂ ನೀರನ್ನು ಪೂರೈಸಲು ಅರೆ ಸ್ವಯಂಚಾಲಿತ ವ್ಯವಸ್ಥೆಗಳಿವೆ. ಸಣ್ಣ ಜಾಗದಲ್ಲಿ ಈ ಕೋಳಿಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕುವುದರಿಂದ ಇಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯ ಪದಾರ್ಥಗಳು ವಿನಿಯೋಗ ಒಂದು ದೊಡ್ಡ ಸಮಸ್ಯೆಯಾಗಿಯೇ ಉಳಿದಿದೆ. ಇಲ್ಲಿಗೆ 67ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 36ನೆಯ ಪದ್ಯ. ಆ ಪದ್ಯ ಹೀಗಿದೆ: ಪುಣ್ಯ ನದೀನದ ನಗಲಾವಣ್ಯ ವಿಭೂಷಣ ನೋಡುತ್ತಂ ಇಳಾ ಪುಣ್ಯ ಸ್ತ್ರೀಯಂ ಸಂಚಿತ ಪುಣ್ಯರು ಪಾಂಚಾಲ ದೇಶಮಂ ಪೂತಂದ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಪುಣ್ಯ ನದಿ ನದ ನಗ ಲಾವಣ್ಯ ವಿಭೂಷಣಂ ಒಂದು ನೋಡುತ್ತಂ ಇಳಾ ಪುಣ್ಯ ಸ್ತ್ರೀಯಂ ಸಂಚಿತ ಪುಣ್ಯರ್ ಪಾಂಚಾಲ ದೇಶಂ ಪೂತಂದ. ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳೋಣ: ಪುಣ್ಯ ನದಿ ನದ ನಗ ಲಾವಣ್ಯ ವಿಭೂಷಣನೊಂದು ನೋಡುತ್ತಂ. ಪುಣ್ಯಕರವಾದ ನದಿ ನದ ನಗರ ಅರಣ್ಯಗಳನ್ನು ಆಭರಣವಾಗಿ ಉಳ್ಳ ಇಳಾ ಪುಣ್ಯ ಸ್ತ್ರೀಯಂ, ಅಂದರೆ ಇಳ ಎನ್ನುವಂತಹ ಪುಣ್ಯ ಸ್ತ್ರೀಯ ಅಲಂಕಾರಗಳು ಏನು? ಪುಣ್ಯಕರವಾದಂತಹ ನದಿ ನದ ನಗರ ಅರಣ್ಯಗಳು, ಇವುಗಳಿಂದ ಸಂಚಿತವ ಪುಣ್ಯವಂತೆಯಾದಂತಹ ಇಳೆ ಎನ್ನುವಂತಹ ಪುಣ್ಯ ಸ್ತ್ರೀಯನ್ನು ಈ ಪಾಂಡವರು ನೋಡುತ್ತಾ ನೋಡುತ್ತಾ ಬಂದರು ಅಂತ. ಅಂದರೆ ನದಿ ಅಂದರೆ ವಿಶಾಲವಾದಂತಹ ಹರಿವುಳ್ಳಂತಹ ನದಿ, ನದ ಅಂದರೆ ಅದಕ್ಕಿಂತ ಸ್ವಲ್ಪ ಸಣ್ಣದು. ಆಮೇಲೆ ನಗರ ಮತ್ತು ಅರಣ್ಯ ಇವುಗಳನ್ನು ಆಭರಣವಾಗಿ ಉಳ್ಳವು ಏನು ಈ ಭೂಮಿ. ಪುಣ್ಯ ನದಿ ನದ ನಗ ಲಾವಣ್ಯ ವಿಭೂಷಣೆಯನ್ನು ಒಂದು ನೋಡುತ್ತಾ ಇಳಾ ಪುಣ್ಯ ಸ್ತ್ರೀಯವು, ಇಳೆ ಎನ್ನುವಂತಹ ಪುಣ್ಯ ಸ್ತ್ರೀಯನ್ನು ನೋಡುತ್ತಾ ಸಂಚಿತ ಪುಣ್ಯ ಪುಣ್ಯವನ್ನು ಪಡೆದಂತಹ ಪಾಂಡವರು ಆ ಪುಣ್ಯ ಸ್ತ್ರೀ ಆಗಿರುವಂತಹ ಸ್ತ್ರೀಯ ಒಂದು ಆಭರಣ ಎನಿಸುವಂತಹ ಪಾಂಚಾಲ ದೇಶವನ್ನು ಹೊಕ್ಕರು ಎನ್ನುವುದು ಇದರ ಒಟ್ಟು ಅಭಿಪ್ರಾಯ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 36ನೆಯ ಪದ್ಯದ ಬಳಿಕದ ಒಂದು ವಚನ. ಅದು ಹೀಗಿದೆ: ಅಂತು ತದ್ವಿಷಯ ವಿಳಾಸಿನಿಗೆ ಪಿಡಿದ ಕನಕಛತ್ರದಂತೆ ಸೊಗೈಸುವ ಛತ್ರಾವತಿಪುರದ ಪರಬಳರಂ ಐದೆ ಬರ್ಪಾಗಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಂತು ತದ್ವಿಷಯ ವಿಳಾಸನಿಗೆ ಬಿಡಿದ ಕನಕಛತ್ರದಂತೆ ಸೊಗೈಸುವ ಛತ್ರಾವತಿಪುರದ ಪರಬಳರಂ ಐತರ್ಪಾಗಳ್. ಹಾಗೆ ತದ್ವಿಷಯ ವಿಳಾಸನಿಗೆ ಅಂದರೆ ಪಾಂಚಾಲ ದೇಶದ ಕನ್ಯೆಗೆ ಹಿಡಿದ ಕನಕಛತ್ರದಂತೆ ಬೆಳುಗೊಡೆಯಾಗಿ ಹಿಡಿದಂತಹ ಚಿನ್ನದ ಛತ್ರದ ಹಾಗೆ ಸೊಗೈಸುವ ಛತ್ರಾವತಿಪುರದ ಅದರ ರಾಜಧಾನಿ ಛತ್ರಾವತಿಪುರದ ಪರವಳರಂ ಹೊರಭಾಗಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಏನಾಯಿತು ಎನ್ನುವುದು 37ನೆಯ ಪದ್ಯದಲ್ಲಿ ಪಂಪ ವರ್ಣಿಸುತ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪರೀಕ್ಷೆ ನಡೀತಾ ಇದ್ವಿ. ಇಲ್ಲಿವರೆಗೆ ಇಂಗ್ಲಿಷ್ ಕಲಿಕೆ ಕಾರ್ಯಕ್ರಮದಲ್ಲಿ ನಾವು ಏನೆಲ್ಲ ತಿಳ್ಕೊಂಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ತಿಳಿಯೋ ಅಂಥ ಸಮಯ ಅಲ್ವಾ ಇದು. ಇವತ್ತು ಕೂಡ ಪರೀಕ್ಷೆ ಮುಂದುವರಿತಾ ಇದೆ. ನಾನು ಕೆಲವು ವಾಕ್ಯಗಳನ್ನು ಹೇಳ್ತೀನಿ, ಇದನ್ನು ಸಹ ಹಿಂದೆ ಹೇಳಿದ್ದೀನಿ. ಮಿಸ್ಸಿಂಗ್ ಪದಗಳಿರುತ್ತೆ, ಅದನ್ನು ಸರಿಯಾಗಿ ನೀವು ಫಿಲ್ ಮಾಡಬೇಕು. ಆ ಮಿಸ್ಸಿಂಗ್ ಪದಗಳು ಸಹ ಯಾವುದೆಲ್ಲ ಇದೆ ಅಂತ ಈಗೊಮ್ಮೆ ಹೇಳ್ತೀನಿ ನೋಡಿ. ಫಾರ್, ಇಂಟು, ಆಫ್, ಇನ್, ಬೈ, ವಿತ್, ಟು, ಫ್ರಮ್, ಬಿಸೈಡ್ಸ್, ಆಫ್ಟರ್, ಈ ಪದಗಳಿರುತ್ತೆ. ಇನ್ನೊಮ್ಮೆ ಹೇಳ, ಫಾರ್, ಇಂಟು, ಆಫ್, ಇನ್, ಬೈ, ವಿತ್, ಟು, ಫ್ರಮ್, ಬಿಸೈಡ್ಸ್, ಆಫ್ಟರ್. ಈಗ ನಾನು ಹೇಳುವ 10 ವಾಕ್ಯಗಳಲ್ಲಿ ಇದೇ ಪದಗಳು ಬರುತ್ತೆ. ಯಾವ ಪದ ಸರಿಯಾದದ್ದು ಅನ್ನೋದನ್ನು ನೀವು ಆರಿಸಿ ಹೇಳಬೇಕು. ವಾಟ್ ವಾಸ್ ದ ಜಡ್ಜ್ಮೆಂಟ್ ಡ್ಯಾಶ್ ದ ಕೇಸ್? ವಾಟ್ ವಾಸ್ ದ ಜಡ್ಜ್ಮೆಂಟ್ ಡ್ಯಾಶ್ ದ ಕೇಸ್? ಏನಿದ್ದಿರ್ಬೋದು? ಇನ್ ದ ಕೇಸ್, ವಾಟ್ ವಾಸ್ ದ ಜಡ್ಜ್ಮೆಂಟ್ ಇನ್ ದ ಕೇಸ್? ಈ ರೀತಿ ಸರಿಯಾದ ಪದನ ನಾನು ಹೇಳೋಕೆ ಮೊದಲೇ ನೀವು ಹೇಳಿದ್ರೆ ನೀವು ನಾನು 100% ಈ ಕಾರ್ಯಕ್ರಮನ ಸರಿಯಾಗಿ ಫಾಲೋ ಮಾಡಿದ್ದೀರಾ, ಇಂಗ್ಲೀಷ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಆಗತ್ತೆ. ಈಗಲೂ ಸಹ ನಿಮಗೆ ಸರಿಯಾದ ಪದಗಳನ್ನು ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಯೋಚನೆ ಬೇಡ. ಇನ್ನು ಮುಂದಿನ ಎಲ್ಲ ಸಂಚಿಕೆಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಅಲ್ಲಿ ಬರುವಂತಹ ವಾಕ್ಯಗಳ ಮೇಲೇ ನಾವು ಮುಂದೆ ಪರೀಕ್ಷೆ ಮಾಡಲಾಗತ್ತೆ. ಸರಿ, ಹಾಗಾದರೆ ಮುಂದಿನ ವಾಕ್ಯಕ್ಕೆ ಹೋಗೋಣ. ಬಿಲ್ಲು ಈಸ್ ಫಾಂಡ್ ಡ್ಯಾಶ್ ಸೈಕ್ಲಿಂಗ್. ಬಿಲ್ಲು ಈಸ್ ಫಾಂಡ್ ಡ್ಯಾಶ್ ಸೈಕ್ಲಿಂಗ್. ಯಾವ ಪದ ಇದ್ದಿರ್ಬೋದು? ಫಾರ್, ಇಂಟು, ಆಫ್, ಇನ್, ಬೈ, ವಿತ್, ಟು, ಫ್ರಮ್, ಬಿಸೈಡ್ಸ್, ಆಫ್ಟರ್. ಇದ್ರಲ್ಲಿ ಬಿಲ್ಲು ಈಸ್ ಫಾಂಡ್ ಆಫ್, ಫಾಂಡ್ ಆಫ್ ಸೈಕ್ಲಿಂಗ್. ಅವನಿಗೆ ಸೈಕ್ಲಿಂಗ್ ಮಾಡೋದು ಭಾಳ ಇಷ್ಟ, ಫಾಂಡ್ ಆಫ್ ಅಂತ ಹೇಳಬೇಕು. ಮುಂದಿನ ವಾಕ್ಯ, ದ ರೋಡ್ ಈಸ್ ಕ್ಲೋಸ್ಡ್ ಡ್ಯಾಶ್ ರಿಪೇರ್ಸ್. ರಿಪೇರಿಗಾಗಿ ರೋಡು ಬಂದ್ ಆಗಿದೆ. ಇಲ್ಲಿ ಯಾವ ಪದ ಬರಬೇಕು? ಕ್ಲೋಸ್ಡ್ ಡ್ಯಾಶ್ ರಿಪೇರ್ಸ್, ಫಾರ್ ರಿಪೇರ್ಸ್ ಅಲ್ವಾ. ದ ರೋಡ್ ಈಸ್ ಕ್ಲೋಸ್ಡ್ ಫಾರ್ ರಿಪೇರ್ಸ್. ಡು ನಾಟ್ ಕ್ವಾರಲ್ ಡ್ಯಾಶ್ ಅದರ್ಸ್. ಇನ್ನೊಬ್ಬರೊಟ್ಟಿಗೆ ಜಗಳ ಮಾಡಬಿಡಿ. ಡು ನಾಟ್ ಕ್ವಾರಲ್ ಡ್ಯಾಶ್ ಅದರ್ಸ್. ಇಲ್ಲಿ ಯಾವ ಪದ ಬರುತ್ತೆ? ವಿತ್ ಅದರ್ಸ್. ಇನ್ನೊಬ್ಬರೊಟ್ಟಿಗೆ ಜಗಳ ಮಾಡಬಾರ್ದು ಅನ್ನೋದಕ್ಕೆ ಡು ನಾಟ್ ಕ್ವಾರಲ್ ವಿತ್ ಅದರ್ಸ್. ಐ ಫೆಲ್ಟ್ ಡ್ಯಾಶ್ ಹಿಸ್ ಟ್ರ್ಯಾಪ್. ಐ ಫೆಲ್ಟ್ ಡ್ಯಾಶ್ ಹಿಸ್ ಟ್ರ್ಯಾಪ್. ಇಂಟು ಹಿಸ್ ಟ್ರ್ಯಾಪ್ ಐ ಫೆಲ್ ಡ್ಯಾಶ್ ಹಿಸ್ ಟ್ರ್ಯಾಪ್ ಐ ಫೆಲ್ ಇಂಟು ಹಿಸ್ ಟ್ರ್ಯಾಪ್ ಐ ಆಮ್ ನಾಟ್ ಡ್ಯಾಶ್ ಮನಿ ಐ ಆಮ್ ನಾಟ್ ಡ್ಯಾಶ್ ಮನಿ ನಾನು ದುಡ್ಡಿನ ಹಿಂದೆ ಬಿದ್ದವಳಲ್ಲ. ಹೇಗೆ ಹೇಳೋದು? ಆಫ್ಟರ್ ಮನಿ ಐ ಆಮ್ ನಾಟ್ ಆಫ್ಟರ್ ಮನಿ. ರೈಟ್ RIGHT right dash his childhood he has been very kind to others. ಅವನು ಬಾಲ್ಯದಿಂದ ಸಹ ತುಂಬ ಕೈಂಡ್ ಆಗಿದ್ದಾನೆ ಬೇರೆಯವರೊಟ್ಟಿಗೆ ಅಲ್ವಾ. ರೈಟ್ ಡ್ಯಾಶ್ ಹಿಸ್ ಚೈಲ್ಡ್ಹುಡ್ ಹಿ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಅದರ್ಸ್. ರೈಟ್ ಫ್ರಮ್ ಹಿಸ್ ಚೈಲ್ಡ್ಹುಡ್ ಅವನ ಬಾಲ್ಯದಿಂದ ಅನ್ನೋದಕ್ಕೆ ರೈಟ್ ಫ್ರಮ್ ಹಿಸ್ ಚೈಲ್ಡ್ಹುಡ್ ಹಿ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಅದರ್ಸ್. ದೇಲ್ ಸ್ಟಡಿ ಜರ್ಮನ್ ಡ್ಯಾಶ್ ಇಂಗ್ಲೀಷ್ ಜರ್ಮನ್ ಒಟ್ಟಿಗೆ ಅವರು ಇಂಗ್ಲೀಷ್ ಸಹ ಕಲಿತಾರೆ. ಇಲ್ಲಿ ಯಾವ ಪದ ಮಿಸ್ಸಿಂಗ್ ಆಗಿದೆ? ದೇಲ್ ಸ್ಟಡಿ ಜರ್ಮನ್ ಬಿಸೈಡ್ಸ್ ಇಂಗ್ಲೀಷ್. ಬಿಸೈಡ್ಸ್ ಅನ್ನೋ ಪದ ಬರಬೇಕಲ್ವಾ ಜರ್ಮನ್ ಒಟ್ಟಿಗೆ ಇಂಗ್ಲೀಷು. ದೇಲ್ ಸ್ಟಡಿ ಜರ್ಮನ್ ಬಿಸೈಡ್ಸ್ ಇಂಗ್ಲೀಷ್ ಇಂಗ್ಲೀಷ್ ಒಟ್ಟಿಗೆ ಜರ್ಮನ್ ಕೂಡ ಕಲಿತಿದ್ದಾರೆ. ಯುವರ್ ಕೋಟ್ ಈಸ್ ನಾಟ್ ಸಿಮಿಲರ್ ಡ್ಯಾಶ್ ಮೈನ್. ನನ್ನ ಕೋಟಿನ ಹಾಗೆ ಇಲ್ಲ ಅಂತ ಹೇಳ್ತಿರೋದು ಅಲ್ವಾ, ಸಿಮಿಲರ್ ಆಗಿಲ್ಲ. ಯುವರ್ ಕೋಟ್ ಈಸ್ ನಾಟ್ ಸಿಮಿಲರ್ ಡ್ಯಾಶ್ ಮೈನ್ ಟು ಮೈನ್ TO2. ಯುವರ್ ಕೋಟ್ ಈಸ್ ನಾಟ್ ಸಿಮಿಲರ್ ಟು ಮೈನ್ ನನ್ನ ಹಾಗಿಲ್ಲ. The letter is sent dash post. The letter is sent dash post. Post ಅಲ್ಲಿ ಲೆಟರ್ ನ ಕಳಿಸಲಾಗಿದೆ. ಯಾವ ಪದ ಮಿಸ್ಸಿಂಗ್ ಆಗಿದೆ? ಬೈ ಪೋಸ್ಟ್. ದ ಲೆಟರ್ ಇಸ್ ಸೆಂಟ್ ಬೈ ಪೋಸ್ಟ್. ಎಲ್ಲ ಗೊತ್ತಾಯ್ತಲ್ವಾ ಹತ್ತು ವಾಕ್ಯಗಳಲ್ಲಿ ಅವೆಲ್ಲ ಯಾವ ಪದಗಳು ಮಿಸ್ಸಿಂಗ್ ಆಗಿದೆ ಅಂತ ಕೂಡ ಹೇಳಿದೆ. ತುಂಬ ಸರಳವಾದ ವಾಕ್ಯ, ನೀವು 100 to 100 ಎಲ್ಲ ಸರಿಯಾಗಿ ಹೇಳಿರ್ತೀರಾ ಅಂತ ಭಾವಿಸ್ತೀನಿ. ಹೇಳಿಲ್ಲ ಅಂದರೂ ತೊಂದರೆ ಇಲ್ಲ, ಮುಂದಿನ ಸಂಚಿಕೆಗಳನ್ನು ಫಾಲೋ ಮಾಡಿದಾಗ ನಿಮಗೆ ಇವೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಬರುತ್ತೆ ಅಲ್ವಾ. ಈಗ ಇನ್ನೊಂದು ವಿಷಯ, ಈ ಪರೀಕ್ಷೆಗಳು ಈಗ ಶುರುವಾಯ್ತಲ್ಲ 3-4 ಸಂಚಿಕೆಗಳಿಂದ, ಅದಕ್ಕೂ ಹಿಂದೆ ನಾವೇನು ಕಲ್ತ್ವಿ ಹೇಳಿ? ಇಡಿಯಮ್ಸ್, ಪ್ರೊವರ್ಬ್ಸ್, ಹಾಗಂದ್ರೆ ಬಳಕೆ ಮಾತು, ಗಾದೆಗಳನ್ನು ತಿಳ್ಕೊಂಡ್ವಿ ಅಲ್ವಾ. ಈಗ ಅದರಲ್ಲೇ ಇರುವಂತ 15 ಗಾದೆಗಳನ್ನು ನಾನು ಬಳಸಿದ್ದೀನಿ. ಅದರಲ್ಲಿ ಒಂದೊಂದು ಪದ ಮಿಸ್ಸಿಂಗ್ ಆಗಿದೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಡ್ಯಾಶ್ ಏನು? ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಡ್ಯಾಶ್ ಇಸ್ ಅ ಫ್ರೆಂಡ್ ಇನ್ ಡೀಡ್. Dash is a friend indeed. A friend in need is a friend indeed. Correct alva? A friend in need is a friend indeed. Mundina gade nodanva? While in Rome, dash. You know, while in Rome, do as Romans do. Do as Romans do. ಎಲ್ಲಿ ಹೇಗಿದ್ದು ಎಲ್ಲಿದ್ದೀವಿ ಅಲ್ಲಿ ಅವರಿಗೆ ಅಡ್ಜಸ್ಟ್ ಆಗಬೇಕು ಅನ್ನೋದಕ್ಕೆ ಇದು ಗಾದೆ ಅಲ್ವಾ. ಮುಂದಿನ ಗಾದೆ ಯಾವುದು? ಡ್ಯಾಶ್ ಈಸ್ ಸ್ಟ್ರೆಂತ್. ಯಾವುದೋ ಸ್ಟ್ರೆಂತ್ ಅಂತಪ್ಪ, ಏನಿದಿರ್ಬೋದು? ಯೂನಿಯನ್ ಈಸ್ ಸ್ಟ್ರೆಂತ್, ಒಗ್ಗಟ್ಟಲ್ಲಿ ಬಲ ಇದೆ. ಮುಂದಿನ ಗಾದೆ ಆ್ಯಸ್ ಯು ಸೋ ಡ್ಯಾಶ್. ಆ್ಯಸ್ ಯು ಸೋ ಡ್ಯಾಶ್ ಏನು ಹೇಳಿ? ಸೋ ಶಲ್ ಯು ರೀಪ್. ಸೋ ಶಲ್ ಯು ರೀಪ್. ಆ್ಯಸ್ ಯು ಸೋ, ಸೋ ಶಲ್ ಯು ರೀಪ್. ಹಾಗಂದರೆ ನೀವು ಬಿತ್ತಿದ್ದೇ ನಿಮಗೆ ಸಿಗತ್ತೆ, ನೀನೇನು ಮಾಡ್ತೀಯೋ ಅದೇ ನಿನಗೆ ಸಿಕ್ಕೋದು ಅಲ್ವಾ. ಮುಂದಿನ ವಾಕ್ಯ ಪೆನ್ನಿ ವಾಯ್ಸ್ ಡ್ಯಾಶ್. ಪೆನ್ನಿ ವಾಯ್ಸ್ ಡ್ಯಾಶ್ ಯಾವ ಗಾದೆ ಇದು? ಪೆನ್ನಿ ವಾಯ್ಸ್ ಪೌಂಡ್ ಫೂಲಿಶ್. ಪೆನ್ನಿ ವಾಯ್ಸ್ ಪೌಂಡ್ ಫೂಲಿಶ್ ಹಾಗಂದ್ರೇನು? ನಾವು ಎಲ್ಲೋ 1 ರೂಪಾಯಿನ ಉಳ್ಸೋಕೆ ಹೋಗಿ 100 ರೂಪಾಯಿನ ಕಳ್ಕೊಳ್ತೀವಿ. ಹೇಳೋದಕ್ಕೆ ಈ ಗಾದೆನ ಹೇಳ್ತೀವಿ. ಮುಂದಿನ ಗಾದೆ ಡ್ಯಾಶ್ ಡ್ರೆಡ್ಸ್ ದ ಫೈರ್. ಡ್ಯಾಶ್ ಡ್ರೆಡ್ಸ್ ದ ಫೈರ್. ಅ ಬೋಂಟ್ ಚೈಲ್ಡ್ ಡ್ರೆಡ್ಸ್ ದ ಫೈರ್. ಅ ಬೋಂಟ್ ಚೈಲ್ಡ್ ಡ್ರೆಡ್ಸ್ ದ ಫೈರ್. ಮುಂದಿನ ಗಾದೆ ಆಲ್ಸ್ ವೆಲ್ ಡ್ಯಾಶ್. ಆಲ್ಸ್ ವೆಲ್ ಡ್ಯಾಶ್ ದ್ಯಾಟ್ ಎಂಡ್ಸ್ ವೆಲ್. ಆಲ್ಸ್ ವೆಲ್ ದ್ಯಾಟ್ ಎಂಡ್ಸ್ ವೆಲ್ ಅಲ್ವಾ, ಒಳ್ಳೆಯದು ಒಳ್ಳೆ ರೀತಿಯಲ್ಲೇ ಮುಗಿಯುತ್ತೆ ಅಂತ. ಮುಂದಿನ ಗಾದೆ ಡ್ಯಾಶ್ ಈಸ್ ವೆಲ್ತ್. ತುಂಬ ಸರಳವಾದ ಗಾದೆ ಇದು. ಡ್ಯಾಶ್ ಈಸ್ ವೆಲ್ತ್ ಏನು ಹೇಳಿ? ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತ. ಮುಂದಿನ ಗಾದೆ ಅ ಲಿಟಲ್ ನಾಲೆಜ್ ಈಸ್ ಅ ಡ್ಯಾಶ್. ಅ ಲಿಟಲ್ ನಾಲೆಜ್ ಈಸ್ ಅ ಡ್ಯಾಶ್. ಡೇಂಜರಸ್ ಥಿಂಗ್ ಚೂರೇ ತಿಳ್ಕೊಂಡವರು ಅಪಾಯಕಾರಿನೇ ಅಲ್ವಾ? ಅ ಲಿಟಲ್ ನಾಲೆಜ್ ಈಸ್ ಅ ಡೇಂಜರಸ್ ಥಿಂಗ್. ವೇರ್ ದರ್ ಇಸ್ ಅ ವಿಲ್ ಡ್ಯಾಶ್, ವೇರ್ ದರ್ ಇಸ್ ಅ ವಿಲ್ ಡ್ಯಾಶ್. ಏನು ಫಿಲ್ ಮಾಡಬೇಕು? ದೇರ್ ಇಸ್ ಅ ವೇ, ಮನಸ್ಸಿದ್ರೆ ಮಾರ್ಗ ಇದೆ ಅನ್ನೋದಕ್ಕೆ ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಬಾಕಿಂಗ್ ಡಾಗ್ ಸೆಲ್ಡಮ್ ಡ್ಯಾಶ್, ಏನು ಹೇಳಿ? ಬಾಕಿಂಗ್ ಡಾಗ್ ಸೆಲ್ಡಮ್ ಬೈಟ್. ಟೈಮ್ ಆ್ಯಂಡ್ ಟೈಡ್ ವೇಟ್ ಡ್ಯಾಶ್, ಟೈಮ್ ಆ್ಯಂಡ್ ಟೈಡ್ ವೇಟ್ ಡ್ಯಾಶ್. ಫಾರ್ ನನ್, ಯಾರಿಗೂ ಸಹ ಸಮಯ ಎಲ್ಲ ಕಾಯೋದಿಲ್ಲ ಅಲ್ವಾ? ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಡ್ಯಾಶ್ ವೆಸಲ್ ಮೇಕ್ಸ್ ಮಚ್ ನಾಯ್ಸ್, ತುಂಬ ಸೌಂಡ್ ಮಾಡುವಂಥದ್ದು ಏನು? ಡ್ಯಾಶ್ ವೆಸಲ್ ಮೇಕ್ಸ್ ಮಚ್ ನಾಯ್ಸ್. ಆ್ಯನ್ ಎಂಟಿ ವೆಸಲ್, ಆ್ಯನ್ ಎಂಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್. ಖಾಲಿ ಪಾತ್ರೆ ತುಂಬ ಶಬ್ದ ಮಾಡತ್ತೆ, ಅದಕ್ಕಿಂತ ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನೋ ಗಾದೆ ಹೇಳ್ಬೋದು. ಈಸಿ ಅನ್ನಿಸ್ತಿದೆಯಾ? ಪರೀಕ್ಷೆ ಎಲ್ಲ ಸುಲಭದಲ್ಲಿ ಪಾಸ್ ಆಗ್ತೀರಿ ಅನ್ಸುತ್ತಾ? ನೋಡಿ, ಇವತ್ತಿನ ದಿನ ನಾವು ಯಾವ ವಿಷಯದ ಬಗ್ಗೆ ಮಾತಾಡಿದ್ವಿ? ಕೆಲವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಳಿದೆ ಅಲ್ವಾ, ಅದಕ್ಕೆ ಯಾವ ಪದಗಳನ್ನು ಹಾಕಬೇಕು ಅಂತ ಕೂಡ ಹೇಳಿದೆ. ಫಾರ್, ಇನ್, ಟು, ಆಫ್, ಇನ್, ಬೈ, ವಿತ್, ಟು, ಫ್ರಮ್, ಬಿಸೈಡ್ಸ್, ಆಫ್ಟರ್, ಈ ಥರ ಪದಗಳು ಮಿಸ್ಸಿಂಗ್ ಆಗಿದೆ. 10 ವಾಕ್ಯಗಳನ್ನು ಹೇಳಿದೆ. ಆ ಮಿಸ್ ಆಗಿರುವಂಥ ಪದಗಳನ್ನು ನೀವು ಸರಿಯಾಗಿ ಫಿಲ್ ಮಾಡಬೇಕು ಅಂತ, ಅದನ್ನೆಲ್ಲ ಸರಿಯಾಗಿ ಹೇಳಿದ್ದೀರಿ ಅಂತ ಭಾವಿಸ್ತೀನಿ. ಅದಾದಮೇಲೆ ಗಾದೆ ಮಾತು, ಬಳಕೆ ಮಾತುಗಳು, ಅವು ಕೂಡ 15 ವಾಕ್ಯಗಳನ್ನು ಹೇಳಿದೆ, 15 ಗಾದೆಗಳನ್ನು ಹೇಳಿದೆ. ಕೆಲವು ತುಂಬ ಫೆಮಿಲಿಯರ್ ಇರುವಂಥದ್ದು, ನಾವು ನಿತ್ಯಕ್ಕೆ ಇವನ್ನೆಲ್ಲ ಬಳಸ್ತಾ ಇರ್ತೀವಿ, ಯಾರಿಗೋ ಏನೋ ಹೇಳಬೇಕಾದ್ರೆ ಈ ಗಾದೆ ಹೇಳೋದಿದೆ ಅಲ್ವಾ. ಈ ಥರ ಗಾದೆಗಳನ್ನ ಹೇಳೋ ಅಭ್ಯಾಸ ಕೂಡ ನೀವು ಮಾಡ್ಕೊಳ್ಳಿ, ಬಹಳ ಒಳ್ಳೆಯದು. ಕೆಲವೊಮ್ಮೆ ಟು ದ ಪಾಯಿಂಟ್ನ ಹೇಳಿದಾಗ ಕೆಲವರಿಗೆ ಬೇಸರ ಆಗೋದಿದೆ, ಈ ಥರ ಒಂದು ಗಾದೆ ಹೇಳಿಬಿಟ್ರೆ ಅದರ ಅರ್ಥ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಅವರು ಕೂಡ ಒಂದಷ್ಟು ಬುದ್ಧಿವಂತರಾಗ್ತಾರೆ. ಜೊತೆಯಲ್ಲಿ ನಾವೀಗ ಏನೆಲ್ಲ ಕಲ್ತ್ವಿ ಇದನ್ನ ಬಗ್ಗೆ ನೀವು ಈ ಸಂಚಿಕೆ ಮುಗಿದ ತಕ್ಷಣ ಮನನ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಒಂದು 1.5 ಗಂಟೆ ನಿಮ್ಮ ಆಪ್ತರೊಟ್ಟಿಗೆ ಇಂಗ್ಲೀಷ್ ಕನ್ವರ್ಸೇಷನ್ ಮಾಡಿ. ವೆರಿ ಸ್ಟಾರ್ಟಿಂಗ್ ಸ್ವಲ್ಪ ಏನೋ ತಪ್ತಿದ್ದೀನಿ, ಹಿಂಜರಿಕೆ ಇವೆಲ್ಲ ಆಗಬಹುದು. ಮಾತಾಡ್ತಾ ಮಾತಾಡ್ತಾ ನೀವು ತುಂಬ ಚೆನ್ನಾಗಿ ಕನ್ನಡದ ಹಾಗೆ ಇಂಗ್ಲೀಷ್ ಕೂಡ ಮಾತಾಡೋದಕ್ಕೆ ಕಲಿತೀರಾ. ಇದೆ ಹೇಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ಇನ್ನೂ ಬೇಕಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
5: ಈಗ ನಾವು ಇಲ್ಲಿವರೆಗೂ ಥಿಯೇಟರ್ಗೆ ಸಂಬಂಧಪಟ್ಟಾಗೆ ಸುಮಾರು ಯೋಚನೆಗಳು ಮಾಡ್ತಾ ಬಂದಿದ್ದೇವೆ. ಅದರಲ್ಲೂ ಥಿಯೇಟರ್ನ ನಾವು ಮನೋರಂಜನೆಗೆ ಅಂತೇಳಿ ಕೆಲವರು ಅಂದ್ಕೊಂಡಿದ್ದೇವೆ. ಆದರೆ ಇದು ಮನೋರಂಜನಾ ರೂಪದ ಆ್ಯಕ್ಚುಲಿ ಮನೋವಿಕಾಸಕ್ಕೆ ಇರುವಂಥ ಒಂದು ತತ್ವ ಅನ್ನುವಂಥ ವಿಚಾರಗಳಿದೆ. ಇದರ ತಂತ್ರಾಂಶಗಳೇನಿದೆ ಏನಂಥದನ್ನು ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀನಿವಾಸ್ ಅವ್ರನ್ನ ಇದಕ್ಕೆ ಸ್ವಾಗತ ಕೋರೋಣ. ನಮಸ್ತೆ ಶ್ರೀನಿವಾಸ್.
6: ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಈಗಾಗಲೇ ನಾವು ಪಾಸಿಟಿವ್ ಸೋಷಿಯಲ್ ಇಂಜಿನಿಯರಿಂಗ್ನ ಒಂದು ಸೊಸೈಟಿ ನಾವು ರೆಡಿ ಮಾಡಬೇಕು, ತಯಾರಿಸೋಕ್ಕೆ ಗುರಿ ಅಂತ ಹೇಳ್ತಾ ಇದ್ದಂಗೆ ಈ ಮನೋವಿಕಾಸದ ತಂತ್ರಾಂಶಗಳು ಮನೋರಂಜನೆಗೂ ಅಮ್ಯೂಸ್ಮೆಂಟ್ಗೂ ಭಾಳ ವ್ಯತ್ಯಾಸ ಇದೆ ಅನ್ನೋದು ಸ್ಪಷ್ಟ ಮಾಡಿಬಾರ್ದು.
5: ಅದಾಗಿದೆ
6: ಹೌದಾ? ಇದರಲ್ಲಿ ಈ ತಂತ್ರಾಂಶಗಳು ಏನಿರ್ತದೆ, ರಂಗಭೂಮಿಯಲ್ಲಿ ಈ ಮನೋವಿಕಾಸದ ತಂತ್ರಾಂಶಗಳ ಮನೋರಂಜನೆ ಬಗ್ಗೆ ಏನಿರ್ತದೆ, ಅದರ ಪರ್ಮುಟೇಷನ್ ಕಾಂಬಿನೇಷನ್ ಆಯಾ ಕ್ಷೇತ್ರಗಳ ಬೇಡಿಕೆಗೆ ತಕ್ಕಂತೆ ಕನ್ವರ್ಟ್ ಆಗ್ತಾ ಇರುತ್ತೆ. ಅಂದರೆ ಪರ್ಮಿಟ್ ಅಂದರೆ ಕ್ರಮ ಪಲ್ಲಟತೆ ಮತ್ತು ಸಂಯೋಜನೆ ಮಾಡ್ತಾನೆ ಆಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸಾಫ್ಟ್ವೇರ್ ಗ್ರೂಪಿಂಗ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಗೆ ಮಾಡಬೇಕು, ಫ್ಯಾಕ್ಟ್ರಿನವ್ರಿಗೆ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂಗೆ ಮಾಡಬೇಕು, ಶಿಕ್ಷಣಕ್ಕೆ ಸಂಬಂಧಪಟ್ಟ ಅದಕ್ಕೆ ಬೇಕಾದ ಮಕ್ಕಳಿಗೆ ಅಂದರೆ ಪ್ರತಿಯೊಂದು ಕ್ಷೇತ್ರದ ಬೇಕೆ ಅನಿವಾರ್ಯ ಏನೇನು ಡಿಮ್ಯಾಂಡ್ಸ್ ಇದೆ ಅದಕ್ಕೆ ತಕ್ಕಂಗೆ ಈ ತಂತ್ರಾಂಶಗಳು ಒಂದೇ
5: ಮಾಡಬೇಕಿದೆ,
6: ಪರ್ಮಿಟೇಷನ್ ಕಾಂಬಿನೇಷನ್
5: ಆಗ್ತಾಗಲೇಬೇಕು.
6: ಸೊ ಯಾವುದು ರಂಗ ಪ್ರದರ್ಶನ ಕಲೆಗಳಲ್ಲಿ ಮನೋರಂಜನಾ ರೂಪದ ಮನೋವಿಕಾಸದ ಸಾಫ್ಟ್ವೇರ್ಸ್ಗಳು ಯಾವುದು ಅದು ತಿಳ್ಕೊಂಡಾಗಲೇ ಪರ್ಮಿಟೇಷನ್ ಕಾಂಬಿನೇಷನ್ ಏನು ಮಾಡೋದು ಅಂತ ನೋಡಿ. ರಂಗ ಪ್ರದರ್ಶನದ ಪ್ರಕ್ರಿಯೆ ಮತ್ತು ಪ್ರದರ್ಶನದಲ್ಲಿ ಕೆಳಕಂಡ ಮನೋರಂಜನೆಯ ಅಣು ಅಂಶಗಳ ತತ್ವ ಎಂಟರ್ಟೈನ್ಮೆಂಟ್ ಮಾಲಿಕ್ಯೂಲ್ಸ್ ಅಂತ ಕರೀತೀವಿ. ಇದರ ಆಧಾರದ ಅನ್ವಯನೇ ಮನೋವಿಕಾಸದ ಸಂವಹನ ನಡೆಯೋದು. ಎಂಟೈರ್ ವರ್ಲ್ಡ್ನ ಕ್ರಿಯೇಷನ್ಸ್ನ ಮೂಲ ಇರೋದೇ ಮಾಲಿಕ್ಯೂಲ್ಸ್.
5: ಮಾಲಿಕ್ಯೂಲ್ಸ್
6: ಅದು ನಾನು ಸೈನ್ಸ್ ಸ್ಟೂಡೆಂಟ್ಗಳಿಗೆ ಫಿಸಿಕ್ಸ್ನವ್ರಿಗೆ ಹೇಳಬೇಕಾಗಿಲ್ಲ. ಮಾಲಿಕ್ಯೂಲ್ಸ್ ಅಪ್ಲೈ ಟು ಆಲ್,
5: ಓಕೆ,
6: ಆಲ್ ಬಿಹೇವಿಯರ್ಸ್ ಪ್ಯಾಟರ್ನ್ಸ್ ಎಲ್ಲವೂ ಅಣು ಅಣು ಅಣುಗಳ ಪರ್ಮಿಟೇಷನ್ ಕಾಂಬಿನೇಷನಿಂದನೇ ಫಾರ್ಮೇಷನ್ ಆಗೋದು.
5: ಅಣು ಅಂಶ ಗೊತ್ತಾಗಬೇಕಿದೆ ನಮಗೆ,
6: ಅಣುಗಳ ನಡುವೆ ಅಂತರಗಳಿರ್ತದೆ ಅದರ ಒಳಗಡೆ ಸೇರ್ಕೊಳ್ತಕ್ಕಂಥದ್ದು. ಹೌದಾ, ಈ ಎಂಟರ್ಟೈನ್ಮೆಂಟ್ ಮಾಲಿಕ್ಯೂಲ್ಸನ್ನು ನಾವು ಯೋಚನೆ ಮಾಡೋಣ. ಎಂಟರ್ಟೈನ್ಮೆಂಟ್ ಮಾಲಿಕ್ಯೂಲ್ಸಲ್ಲಿ ಯಾವುದಿದೆ, ಪ್ರೇಕ್ಷಕನಿಗೆ ರಂಗಕಲಾಕೃತಿಗಳ ಮೂಲಕ ಉಂಟಾಗುವ ಅಮೂರ್ತ ಗ್ರಹಿಕೆಗಳು, ಇಂಟ್ಯಾಂಜಿಬಲ್ ಕಾಂಪ್ರಹೆನ್ಷನ್ಸ್. ಹಿಂಗಾಗೋದು ರಾಮನ ಮುಟ್ಟಕ್ಕಾಗಲ್ಲ,
5: ಅನುಭವ ಕಾಣಿಸ್ತಾನೆ,
6: ರಾಮ ಕಾಣಿಸ್ತಾನೆ. ಹೌದಾ, ಈ ಕೆಳಕಂಡ ಮನೋರಂಜನೆಯ ಮನೋವಿಕಾಸದ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಜುಟೈನ್ಮೆಂಟ್ ಮಾಲಿಕ್ಯೂಲ್ಸ್ ಕಾರಣದಿಂದ ಮೂರ್ತ ಗ್ರಹಿಗಳ ಗ್ರಹಿಕೆ ಅಂದರೆ ಟ್ಯಾಂಜಿಬಲ್ ಕಾಂಪ್ರಿಹೆನ್ಷನ್ನ ಕನ್ವರ್ಟ್ ಆಗಬೇಕು.
5: ರಾಮ ಅಲ್ಲಿದ್ದು ನಮಗೆ ರಾಮ ಕಾಣ್ತಾನೆ.
6: ಹೇಗೆ? ಮೊದಲನೇ ಮಾಲಿಕ್ಯೂಲ್ ಯಾವುದು? ಅಪನಂಬಿಕೆಯ ಅಮಾನತು, ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್.
5: ಓಕೆ,
6: ನಾಟ್ ಡಿಸ್ಮಿಸಲ್ ಆಫ್ ಡಿಸ್ಬಿಲೀಫ್. ಡಿಸ್ಮಿಸಲ್ ಆಫ್ ಡಿಸ್ಬಿಲೀಫ್ ಬಂದರೆ ಕಲ್ಟ್ ಆಗ್ಬಿಡ್ತದೆ. ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂದರೆ ರ್ಯಾಷನಲೈಸ್ಡ್ ಕಲ್ಟ್ ಆಗುತ್ತೆ. ಹೌದಾ. ಎರಡನೇದು ಪ್ರಜ್ಞಾಪೂರ್ವಕ ಅವಪ್ರಜ್ಞೆ, ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್. ಈವನ್ ದಿ ಅನ್ಕಾನ್ಶಿಯಸ್ ಸ್ಟೇಜ್ ಆಲ್ಸೋ ರಾಮನ ಅನ್ಕಾನ್ಶಿಯಸ್ ಕೂಡ ರಾಮನ ಪಾತ್ರ ಮಾಡೋ ಶ್ರೀನಿವಾಸನ ಕಾನ್ಶಿಯಸ್ನೆಸ್ಗೆ ಗೊತ್ತಿರಬೇಕು.
5: ಓಕೆ,
6: ಅವನ ಕಾನ್ಶಿಯಸ್ನೆಸ್ಗೆ, ಅವನ ಸಬ್ಕಾನ್ಶಿಯಸ್ಗೆ, ಅವನ ಅನ್ಕಾನ್ಶಿಯಸ್ಸು ಎಲ್ಲವಕ್ಕೂ ಗೊತ್ತಿದ್ದಾಗ ಮಾತ್ರ
5: ಈ
6: ಇಂಟ್ಯಾಂಜಿಬಲ್ ಕಾಂಪ್ರಹೆನ್ಷನ್ನು ಟ್ಯಾಂಜಿಬಲ್ ಕಾಂಪ್ರಹೆನ್ಷನ್ ಆಗಿ
5: ಕನ್ವರ್ಟ್ ಆಗಕ್ಕೆ ಸಾಧ್ಯ.
6: ಇದು ಶಿಕ್ಷಣಕ್ಕೂ ಅನ್ವಯಿಸ್ತದೆ.
5: ಶಿಕ್ಷಣದ ಮೂಲ ಉದ್ದೇಶ ಅದು.
6: ಈಗ ಒಂದು ರಸಾಯನ ಶಾಸ್ತ್ರದ ಒಂದು ಅಧ್ಯಾಯವನ್ನು ಅಮೂರ್ತವನ್ನು ವಿವರಿಸಬೇಕಾದ್ರೆ ಹುಡುಗನಿಗೆ ಈ ಇಂಟ್ಯಾಂಜಿಬಲ್ ಆ್ಯಂಡ್ ಟ್ಯಾಂಜಿಬಲ್ ಕಂಪ್ರಹೆನ್ಷನ್ ಕನ್ವರ್ಷನ್ ರೂಲು ಅಪ್ಲೈ ಆಗ್ತದೆ.
5: ಹೌದು ಅಲ್ಲ, ಕೆಮಿಸ್ಟ್ರಿ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಆಗತ್ತೆ.
6: ನಾ ಮೂರನೇದು ತೆರೆದ ಕಣ್ಣಿನ ಧ್ಯಾನ, ಓಪನ್ ಐಡ್ ಮೆಡಿಟೇಷನ್. ಇದುವರೆಗೂ ಕ್ಲೋಸ್ಡ್ ಐಡ್ ಮೆಡಿಟೇಷನ್ ನಾವು ಕೇಳಿದ್ದೀವಿ. ಹೌದಾ, ಓಪನ್ ಐಡ್ ಮೆಡಿಟೇಷನ್ ಪ್ರೇಕ್ಷಕನೂ ಕಣ್ ತಕ್ಕೊಂಡೇ ಇರ್ತಾನೆ, ನಟನೂ ಕಣ್ ತಕ್ಕೊಂಡೇ ಇರ್ತಾನೆ, ಪ್ರೇಕ್ಷಕನ ಕಣ್ಗೂ ಕಾಣಿಸ್ತಾನೆ ಇರ್ತದೆ. ಮೊಸಾಯಿಕ್ ಫ್ಲೋರು, ಕಿತ್ತೋಗಿರೋ ಮರ, ಇನ್ನೊಂದು ಇವನು ಶ್ರೀನಿವಾಸ ಮಾತಾಡ್ಸಿದ್ದೀನಿ, ಇದೆಲ್ಲ ತೆರೆದ ಕಣ್ಣು ಎರಡರ ನಡುವೇನೆ
5: ಅವನು ರಾಮ ಆಗಿದ್ದಾನೆ.
6: ಒಳಗಡೆ ಒಳಗಣ್ಣಿಗೆ ರಾಮ ಕಾಣಿಸ್ಬೇಕಲ್ಲ, ಕಣ್ಣು ಮುಚ್ಚಿ ರಾಮನ್ ಕಾಣೋದು ಸುಲಭ, ಕಣ್ಣು ಬಿಟ್ಟು ರಾಮನ್ ಕಾಣೋದು. ಸೊ ಓಪನ್ ಐಡ್ ಮೆಡಿಟೇಷನ್ಸ್ ಅನ್ನೋದು ಒನ್ ಆಫ್ ದಿ ಪವರ್ಫುಲ್ ಮಾಲಿಕ್ಯೂಲ್ಸ್ ವಿಚ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್ಡ್. ಇದರ ಶಿಕ್ಷಣವನ್ನೇ ರಂಗಭೂಮಿಯಲ್ಲಿ ನಾವು ಕೊಡೋದು.
5: ಹೌದು.
6: ಐದನೇದು, ಸಾರಿ ನಾಲ್ಕನೇದು, ಕಮ್ಯುನಿಕೇಷನ್ ಆಫ್ ಮೀನಿಂಗ್, ಅರ್ಥಗಳ ಸಂವಹನೇ ಇಂಪಾರ್ಟೆಂಟು. ಇದುವರೆಗಿನ ಶಿಕ್ಷಣ ವ್ಯವಸ್ಥೆ ಪದಗಳ, ವಾಕ್ಯಗಳ, ಪ್ಯಾರಾಗಳ, ಚಾಪ್ಟರ್ಗಳ ಸಂವಹನಲ್ಲಿದೆ ಹೊರತು ಕಮ್ಯುನಿಕೇಷನ್ ಆಫ್ ಮೀನಿಂಗ್ ಅನ್ನೋದು ದ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಇನ್ ದಿ ರಂಗ ಶಿಕ್ಷಣ. ಅಂದರೆ ಭಾವಾರ್ಥಗಳಿರ್ಬೋದು, ಬೌದ್ಧಿಕ ಅರ್ಥ ಇರ್ಬೋದು, ಆಧ್ಯಾತ್ಮಿಕ ಅರ್ಥ ಇರ್ಬೋದು, ಅಥವಾ ಈ ವೈಜ್ಞಾನಿಕ ಅರ್ಥ ಇರ್ಬೋದು, ಬೇರೆ ಬೇರೆ ಅರ್ಥಗಳನ್ನು ತೆಗಿತಾ ಹೋಗ್ಬೇಕಾಗತ್ತೆ,
5: ಅರ್ಥೈಸ್ಕೋಬೇಕಾಗತ್ತೆ.
6: ಆ ಅರ್ಥೈಸ್ಕೊಳ್ಳದೆ ಅವನ್ ಆಚೆ ತರಕ್ಕಾಗಲ್ಲ. ಸೊ ಅರ್ಥೈಸಿಕೊಳ್ಳುವಿಕೆಯ ತರಬೇತಿ ಆಗ್ಬೇಕಲ್ಲ, ಅರ್ಥೈಸಿಕೊಂಡ್ರೆ ಸಾಲದು, ಅದನ್ನ ಕಮ್ಯುನಿಕೇಟ್ ಮಾಡ್ಬೇಕಲ್ಲ
5: ಅರ್ಥೈಸ್ಕೊಂಡಿದ್ದು.
6: ಸೊ ಒಂದ್ ಕಡೆ ಸಂವಹನ ಕೌಶಲ್ಯ, ಜೊತೆಗೆ ಮೀನಿಂಗ್ ಅನ್ನೋ ಗ್ರಹಿಕೆಯ ಕೌಶಲ್ಯ, ಅದರ ಅಭಿವ್ಯಕ್ತಿಯ ಕೌಶಲ್ಯ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪವರ್ಫುಲ್ ಮಾಲಿಕ್ಯೂಲ್ಸ್.
5: ಥಿಯೇಟರ್ನಲ್ಲಿ ಇಷ್ಟು ಕಲಿಯಲು ಸಾಧ್ಯ ಆಗುತ್ತೆ ಅಂತ
6: ಅಲ್ಲ, ಇದು ನಾವು ಕಲಿಸೇ ಕಲಿಸ್ತೀವಿ. ಒಬ್ಬನ ಒಂದು ರೋಲ್ ಪರ್ಫೆಕ್ಟ್ ಆಗಿ ಅವನ ಎಂಟರ್ಪ್ರಿನರ್ ಆಗಿ ಡೆವಲಪ್ ಆಗಬೇಕು ಅಂದರೆ ಇದರ ಟ್ರೈನಿಂಗ್ ಇದ್ದೇ ಇದೆ. ಐದನೇದು ಫೋರ್ಸ್ಡ್ ಎಫಿಷಿಯನ್ಸಿ, ಬಲವಂತವಾಗಿ ಹೊರ ತರೋ ಪರಿಣಿತಿ, ಅಂದರೆ ವಿತ್ ಪ್ರೆಷರ್. ಪ್ರೆಷರ್ ಹಾಕದೆ ಸೃಷ್ಟಿ ಸಾಧ್ಯವೇ ಇಲ್ಲ,
5: ಸಾಧ್ಯ ಇಲ್ಲ.
6: ಈವನ್ ಗರ್ಭಿಣಿಗೂ ಕಡೆಗೂ ಸ್ವಲ್ಪ ಮುಕ್ಕಮ್ಮ ಸ್ವಲ್ಪ ಪ್ರೆಷರ್ ಹಾಕು ಅಂತ ಹೇಳೋದೇ ಹೊರತು
5: ಸೃಷ್ಟಿ ಆಗಲ್ಲ.
6: ಅದರಿಂದನೇ ಒಂದು ಪರ್ಫಾರ್ಮಿಂಗ್ ಸ್ಟೇಜ್ ಅನ್ನುವಂಥದ್ದು ಆ ರೀತಿಯ ಗರ್ಭಕೋಶ ಆಗ್ತದೆ, ಆ ಒತ್ತಡ ಬೀಳ್ತದೆ. ಇಷ್ಟೇ ಅವಧಿಯಲ್ಲಿ ಇಷ್ಟೇ ಪದದಲ್ಲಿ ಈ ರಾಮನ್ನ ನೀನು ಸೋರಿಸಲೇಬೇಕು ಅನ್ನೋ ಒತ್ತಡ ಏನಾಗುತ್ತೆ, ಆ ವ್ಯಕ್ತಿಯ ಒಳಗಿರೋ ಎಲ್ಲ ಎಫಿಷಿಯನ್ಸೀಸ್ಗಳನ್ನು
5: ಬಳಸ್ಕೊಳ್ಳೋಣ.
6: ಸೊ ಇಫ್ ಯು ವಾಂಟ್ ಟು ಡೆವಲಪ್ ಎ ಎಫಿಷಿಯಂಟ್ ಆರ್ ಎಫಿಷಿಯನ್ಸಿ ಇನ್ ಎನಿ ಪರ್ಸನ್, ಥಿಯೇಟರ್ ಮಾಲಿಕ್ಯೂಲ್ ಈಸ್ ಮಸ್ಟ್.
5: ಸತ್ಯ.
6: ಆರನೇದು ಎಮೋಷನಲ್ ಓನರ್ಶಿಪ್, ಭಾವನಾತ್ಮಕ ಮಾಲೀಕತ್ವ ಇಲ್ಲದೆ ಆ ಪಾತ್ರವನ್ನು ಆಳಕ್ಕಾಗಲ್ಲ. ಭಾವನೆಗಳೇ ಇಲ್ಲದ
5: ಪಾತ್ರಗಳಿಲ್ಲ,
6: ಭಾವುಕ ಪಾತ್ರಗಳು ಇಲ್ಲ, ಇದೆ
5: ಅವೆಲ್ಲ ಜಡ ಆಗ್ತದೆ,
6: ಜಡ ಆಗ್ಬಿಡ್ತದೆ. ಸೊ ಈ ಓನರ್ಶಿಪ್ ಇಲ್ಲದೆ ಅವನು ಡೋನರ್ ಆಗೋಕ್ಕಾಗಲ್ಲ.
5: ಓಕೆ.
6: ಪಾತ್ರವನ್ನು ಯಜಮಾನಿಕೆ ವಹಿಸದೇ ಇದ್ದರೆ ಸಂಪೂರ್ಣವಾಗಿ ಅವನು ಆ ಪಾತ್ರವನ್ನು ಇನ್ನೊಬ್ಬರಿಗೆ ಹಂಚಲಾಗಲ್ಲ, ಕೊಡಲಿಕ್ಕೂ
5: ಮಹತ್ವ ತಿಳಿಸ್ಲಿಕ್ಕೂ ಆಗಲ್ಲ.
6: ಏಳನೇದು ಇನ್ವೈಟಿಂಗ್ ಸೆಕೆಂಡ್ ಥಾಟ್ಸ್, ಅಂದರೆ ಎರಡನೇ ಮೂರನೇ ಬೇರೆ ಬೇರೆ ಒಂದೇ ಘಟನೆಯ ಬೇರೆ ಬೇರೆ ಆಲೋಚನೆಗಳಿಗೆ. ಈಗ ಅತ್ತೆ ಸೊಸೆನ ಹಿಂಸಿಸಬೇಕು ಅನ್ನೋ ನಂಬಿಕೆ ಇರುವಂಥ ಸಮೂಹಕ್ಕೆ ಹಿಂಸಿಸದೆಯೂ ಇರಬಹುದು, ಬದುಕು ಹೀಗಿರುತ್ತೆ
5: ಸಾಧ್ಯತೆ ಇದೆ ಅಂತ
6: ಅನ್ನೋ ಒಂದು ಇಮ್ಯಾಜಿನರಿ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿ ಒಂದು ರೋಲ್ ಮಾಡೆಲ್ ಒಂದು ಸಾಧ್ಯತೆಗಳನ್ನು ಓಪನ್ ಮಾಡ್ತದೆ. ಹೌದಾ. ಎಂಟನೇದು ಸ್ಥಳೀಯ ಸಂಪನ್ಮೂಲ ಮತ್ತು ಸರಳತೆಗೆ ಆದ್ಯತೆ, ಇಂಪಾರ್ಟೆನ್ಸ್ ಆಫ್ ಲೋಕಲ್ ರಿಸೋರ್ಸಸ್ ಆ್ಯಂಡ್ ಸಿಂಪ್ಲಿಸಿಟಿ. ರಂಗಭೂಮಿ ಕಾಸ್ಟ್ಲಿಯೆಸ್ಟ್ ಅಫೇರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಸಿಗೋದೇ 20-30 ಅಡಿ, ಅದರೊಳಗೆ ಇರುವಂಥ ವಸ್ತುಗಳೇ. ಆ ಜಾಗವನ್ನು ನೀವು ವಿಸ್ತರಿಸೋಕ್ಕಾಗಲ್ಲ. ಅಲ್ಲೇ ಅರಮನೆ, ಅಲ್ಲೇ ನರಕ, ಅಲ್ಲೇ ಸ್ವರ್ಗ, ಅಲ್ಲೇ ಬಾರು, ಅಲ್ಲೇ ಪಬ್ಬು, ಏನು ಬೇಕಾದ್ರೂ ಅಲ್ಲೇ ಮಾಡಬೇಕು ಹೊರತು ಇನ್ನೆಲ್ಲೂ ಅದಕ್ಕೆ ಇನ್ನೊಂದು ಕಡೆ ಹೋಗ್ತೀನಿ, ಇದಕ್ಕೆ ಇನ್ನೊಂದು ಕಡೆ ಹೋಗ್ತೀನಿ ಅನ್ನೋಕ್ಕಾಗಲ್ಲ. ಲೋಕಲ್ ರಿಸೋರ್ಸಸ್ ಮತ್ತು ಸಿಂಪ್ಲಿಸಿಟಿ ಅನ್ನೋದು ಇನ್ಕ್ಲೂಡಿಂಗ್ ಮಾತೃಭಾಷೆ
5: ಸೇರಿದಾಗೆ.
6: ಹೌದಾ. ಒಂಬತ್ತನೇದು ಕಥಾ ರೆಂಬೆಗಳ ಉದ್ಭವ, ಮ್ಯಾನಿಫೆಸ್ಟಿಂಗ್ ಸ್ಟೋರಿ ಬ್ರಾಂಚಸ್. ಒಂದು ಘಟನೆ ಇನ್ನೊಂದು ಘಟನೆಗೆ, ಒಂದು ಘಟನೆ ಇನ್ನೊಂದು ಘಟನೆ, ಆ ಘಟನೆ ಇನ್ನೊಂದು ರೆಂಬೆ ಕಂಬಿಗಳಾಗಿ ವಿಸ್ತಾರ
5: ಆಗ್ತಾ ಹೋಗ್ತಾ ಇರುತ್ತೆ.
6: ಒಂದು ಸಣ್ಣ ಇನ್ಸಿಡೆಂಟ್, ಜಗತ್ತಿನ ಎಲ್ಲ ನಾಟಕಗಳ ಮೂಲ ಇರೋದು ಒಂದು ಸಣ್ಣ ಎರ್. ಉಂಗುರ ಕಳ್ಕೊಳ್ಳದೇ ಇದ್ರೆ
5: ಶಕುಂತಲ ನಾಟಕ ಆಗ್ತಿರ್ಲಿಲ್ಲ.
6: ಕರ್ಚೀಫ್ ಮಾಯ ಆಗ್ಬಿಟ್ಟಿದ್ರೆ ಇದ್ದಿದ್ರೆ ಶೇಕ್ಸ್ಪಿಯರ್ನ ಒಂದು ನಾಟಕ ಆಗ್ತಾ ಇರಲಿಲ್ಲ. ರಾಮಾಯಣದಲ್ಲೂ ಕೂಡ ಒಂದು ಶಾಪ, ಒಂದು ವರ ಇಡೀ ಬೆಳೆಸೋಕ್ಕೆ
5: ಸಾಧ್ಯ
6: ಆಗ್ಬಿಡ್ತದೆ. ಸೊ ಇದು ಬದುಕು ಹಾಗೆ, ಘಟನೆಗಳು ಇನ್ನೊಂದು ಘಟನೆಗಳ ವಿಸ್ತಾರನ ಪೂರಕವಾಗಿ ಜೋಡಿಸ್ಕೊತದೆ. ಸೊ ಈ 9 ಅಂಶ ಏನಿದೆ, 9 ಮಾಲಿಕ್ಯೂಲ್ಸ್, ಇದು ರಂಗ ಪ್ರದರ್ಶನ ಕಲಾಕ್ಷೇತ್ರದ ಕಲಾವಿದರು ಅವರು ಇಷ್ಟು ನಂಬಿದ್ರೆ ನಾಟಕ ನೋಡಕ್ ಸಾಧ್ಯ
5: ಬರಬೇಕು,
6: ಅವನು ಆಡಕ್ ಸಾಧ್ಯ. ನೋಡೋನ್ಗೂ ಅಷ್ಟೇ, ಅವನಿಗೂ ಇಷ್ಟಿದ್ರೆ
5: ಕಮ್ಯುನಿಕೇಟ್
6: ಅದನ್ನ ತಗೊಳಕ್ ಸಾಧ್ಯ. ಅವನಿಗೆ ಅಪನಂಬಿಕೆ ಅಮಾನತ್ ಮಾಡಲ್ಲ ಅಂದ್ರೆ ಆಗಲ್ಲ. ಈ 9 ಕ್ವಾಲಿಟೀಸ್ಗಳು ನೋಡೋನ್ಗೂ ಬೇಕು,
5: ಮಾಡೋನಿಗೂ ಬೇಕು.
6: ಉದಾಹರಣೆಗೆ ಒಬ್ಬ ಉದ್ಯಮಿಶೀಲ ಒಂದು ಮೊಬೈಲ್ನ ಕ್ರಿಯೇಟ್ ಮಾಡಿ ಮಾರಿದ್ರೆ ತಗೊಳ್ಳೋನಿಗೂ ಅಷ್ಟೇ ಕಲ್ಪನೆ ಇದ್ದರೆ ಮಾತ್ರ ತಗೊಳಕ್ಕೆ ಸಾಧ್ಯ,
5: ಉಪಯೋಗ ಬರುತ್ತೆ.
6: ಇಲ್ಲದೇ ಇದ್ರೆ ಅವನಿಗೆ ಅದು
5: ಅವನು ಹಾಕಿದ ಶ್ರಮ ವೇಸ್ಟ್ ಆಯ್ತಲ್ಲ, ಅಲ್ಲಿ
6: ವೇಸ್ಟ್ ಆಯಿತು, ಅದಾಗಲ್ಲ. ಅದು ಎಥಿಕಲ್ ಬಿಸ್ನೆಸ್ ಆಗುತ್ತೆ. ಸೊ ಯಾವುದೇ ರಂಗಕಲಾಕೃತಿಯು ಗ್ರಾಹಕನ ಸಮಸ್ಯೆಗಳೇ ಮತ್ತು ಆಶಯಗಳಿಗೆ ಹತ್ತಿರವಾಗುವ ಪ್ರಮಾಣಗಳ ಮೇಲೆ ಅದರಲ್ಲಿನ ಅಮೂರ್ತ ಗ್ರಹಿಕೆಗಳು ಮೂರ್ತ ಗ್ರಹಿಕೆಗಳಾಗಿ ಪರಿವರ್ತಿತ ಆಗುವ ಪ್ರಮಾಣವು ನಿರ್ಧಾರ.
3: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ. ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ. ಹಂಗ ಅದ್ಯಾಕಂತೆ ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ? ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಮೂರ್ ಮೆಣಸಿನಕಾಯಿ ಭೂತದ ಬೆದ್ದ ಮಾತು ಹೆಚ್ಚಾಡಿ ಬೋಲಾಗಿ ಬಿತ್ತ ತಕ ತಿಮಿ ತಕ ಜನು ತಕ ತಿಮಿ ತಕ ಜನು ದಿನ ತಕ ಜನು ದಿನ ತಕ ಜನು ತತ ತಕ ಜನು ತತ ತಕ ಜನು ಕಡ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
6: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ. ಸೊ ನಮ್ಮ ಕಡೆಗೂ ಕೂಡ ಬಿಸಿಲು ಜೋರಾಗಿನೇ ಇದೆ. ಈಗ ದಸರಾ ಹಬ್ಬ ಕೂಡ, ಸೊ ಏನು ನವರಾತ್ರಿಯ ಏನು ಆಚರಣೆಗಳು ನಿಮ್ಮ ಕಡೆಗೂ ಕೂಡ ಜೋರಾಗಿ ನಡೀತಾ ಇರಬಹುದು. ಆ್ಯಂಡ್ ನೀವು ಕೂಡ ಮೈಸೂರು ದಸರಾ ಅಥವಾ ನಮ್ಮ ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ದಸರಾ ಹಬ್ಬವನ್ನು ನೋಡೋದಕ್ಕೆ ಅಥವಾ ನವರಾತ್ರಿಯ ಆಚರಣೆಗಳು ಎಲ್ಲ ನಡೀತಾ ಇರುವಂತಹ ಫಂಕ್ಷನ್ಗಳನ್ನ ನೋಡೋದಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಎಲ್ಲರೂ ಕೂಡ ಬನ್ನಿ, ಎಲ್ಲ ಶೋ ಏನು ಎಂಜಾಯ್ ಮಾಡಿ ಫಂಕ್ಷನ್ಗಳನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ನೀವು ಮೈಸೂರು ಕಡೆ ಇದ್ದೀರಾ ಅಂತಂದರೆ ಲೈಟಿಂಗ್ಸ್ನೆಲ್ಲ ನೋಡೋಕ್ಕೆ ಹೋಗಿರ್ಬೋದು. ಆ್ಯಂಡ್ ನಿಮ್ಮ ಊರುಗಳಲ್ಲಿ ಕೂಡ ದಸರಾ ಈ ಒಂದು ಸಂಭ್ರಮ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಜೊತೆ ಮಾತಾಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಶುರು ಮಾಡುವಂತಹ ಸಮಯ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಕೂಡ ಸಖತ್ತಾಗಿ ಎಂಜಾಯ್ ಮಾಡಬಹುದು. ಸೊ ಹಾಗೆ ನಿಮ್ಮ ಮನೆಗಳಲ್ಲೂ ಕೂಡ ಈ ದಸರಾ ಪ್ರಯುಕ್ತವಾಗಿ ಏನಾದರೂ ಗೊಂಬೆಗಳನ್ನು ಕೂರಿಸಿದ್ರಾ ಅಂತಂದರೆ, ಆ ಥರದ ಏನಾದರೂ ಸ್ಪೆಷಲ್ ಆಗಿರುವಂತಹ ಆಚರಣೆ ನಿಮ್ಮ ಮನೆಯಲ್ಲಿ ಕೂಡ ನಡೀತಾ ಇದೆ ಅಂತಂದರೆ ಅದರ ಬಗ್ಗೆ ಕೂಡ ನಮ್ಮ ಜೊತೆ ಇವತ್ತು ಮಾತಾಡಿ ನೀವು ದಸರಾವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅದ್ರ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಸೊ ಯಾವಾಗಲೂ ಕೂಡ ಏನಾಗುತ್ತೆ, ಕೆಲವೊಂದು ಸಾರಿ ನಮ್ಮ ಕೈಲಿರುವಂತಹ ವಸ್ತುಗಳೇ ಮರ್ತೋಗ್ಬಿಟ್ಟು ಅದನ್ನು ಕೈಲೇ ಇಟ್ಕೊಂಡಿರ್ತೀವಿ, ಅದರ ಮನೆ ಸುತ್ತ ಹುಡುಕಾಡಿರ್ತೀವಿ. ಈ ಥರ ನಿಮ್ಮ ಲೈಫಲ್ಲೂ ಕೂಡ ಏನಾದರೂ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ರೆ ಅದರ ಬಗ್ಗೆ ಇವತ್ತು ಮಾತಾಡಬಹುದು. ಆಲ್ಮೋಸ್ಟ್ ಈಗಿರುವಂತಹ ಒಂದು ಸ್ವಲ್ಪ ಪ್ರೆಷರ್ ಆಗಿರುವಂತಹ ಲೈಫಲ್ಲಿ ಏನಾಗುತ್ತೆ, ಕೆಲವೊಂದು ಸಾರಿ ನಾವು ಬೆಳಗ್ಗೆ ಎಲ್ಲೋ ಅರ್ಜೆಂಟಾಗಿ ಡ್ಯೂಟಿಗೆ ಹೊರಡಬೇಕು ಅಥವಾ ಎಲ್ಲೋ ಹೊರಗಡೆ ಏನೋ ತರೋಕ್ಕೆ ಹೋಗಬೇಕು ಅನ್ನೋ ಟೈಮಲ್ಲೇ ಏನೋ ಒಂದು ಸಾರಿ ಬೈಕ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಕೀ ತೊಗೊಂಡಿರ್ತೀವಿ, ಮತ್ತೇನೋ ಮನೇಲಿ ಬಿಟ್ಟು ಬಂದಿದ್ದೀವಿ ಅಂತೇಳಿ ವಾಪಸ್ ಹೋಗಿ ಆ ಕೀ ಎಲ್ಲಿಟ್ಟಿರ್ತೀವಿ ಅನ್ನೋದೇ ಮರ್ತೋಗಿರುತ್ತೆ. ಅಥವಾ ಕೀನ ನಾವು ಬೈಕಿಗೆ ಹಾಕಿಟ್ಟು ಮನೆ ತುಂಬಾ ಹುಡುಕಾಡಿದ್ದು ಕೂಡ ಇರುತ್ತೆ. ಈ ರೀತಿ ನೀವು ಕೂಡ ಏನಾದ್ರು ನಿಮ್ಮ ಲೈಫಲ್ಲಿ ಮಾಡಿದ್ರ ಅಂತಂದ್ರೆ, ಸೊ ನಿಮಗೂ ಆ ರೀತಿ ಏನಾದ್ರು ಮರೆವಾಗಿತ್ತು ಅಂತಂದ್ರೆ ಅದ್ರ ಬಗ್ಗೆ ಇವತ್ತು ನಮ್ಮ ಶೋನಲ್ಲಿ ಮಾತಾಡಬಹುದು. ಸೊ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686860279 ಈ ಸಂಖ್ಯೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಕೂಡ ನೀವು ಕೈಯಲ್ಲಿರುವಂತಹ ವಸ್ತುನೇ ಮನೆಯೆಲ್ಲ ಹುಡುಕಾಡಿದ್ರೆ ಸೊ ಆ ವಸ್ತು ಯಾವ್ದನ್ನು ಬಗ್ಗೆ ಕೂಡ ಹೇಳ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ಓಕೆ ನಿಮಗೆ ಕಾಲ್ ಕಟ್ ಆಯಿತು. ಸೊ ಹಾಗೆ ನೋಡಿ, ಈ ರೀತಿ ವಸ್ತುಗಳನ್ನ ನಾವು ಎಲ್ಲೋ ಬಿಟ್ಟಿರ್ತೀವಿ ಅಂತ ಯೋಚನೆ ಮಾಡಿದಾಗ ನಮಗೆ ಅನ್ಸೋದು ಈಗ ಸ್ವಲ್ಪ ಕಡಿಮೆ ಅಂತ ಅನ್ಕೊಳ್ತೀನಿ ಮೊಬೈಲ್ಗಳನ್ನ ಬಿಟ್ಟಿರೋದು. ಆದರೆ ಕೆಲವೊಂದು ಸರಿ ಏನಾಗುತ್ತೆ, ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ಮೊಬೈಲ್ನ ಎಲ್ಲ ಕಡೆಗೂ ಹುಡುಕಾಡ್ತಾ ಇರ್ತೀವಿ. ಸೊ ಅದೇ ರೀತಿನಲ್ಲೇ ಕನ್ನಡಕ ಬಳಸೋರು ಈ ರೀತಿ ಆಗ್ತಾ ಇರುತ್ತೆ ಅನ್ಸುತ್ತೆ. ಕನ್ನಡಕನ ತಲೆ ಮೇಲೆ ಹಾಕ್ಕೊಂಡಿರ್ತಾರೆ, ಮತ್ತೆ ಕನ್ನಡಕ ಎಲ್ಲೋಯ್ತು ಅಂತ ಹುಡುಕಾಡ್ತಾ ಇರ್ತಾರೆ. ಈ ತರ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಹುಡುಕಾಡ್ತಾ ಇದ್ರೆ, ಅಥವಾ ನೀವು ಹೆಚ್ಚಾಗಿ ಮನೆಯಲ್ಲಿ ವಸ್ತುಗಳನ್ನ ಎಲ್ಲೋ ಮಿಸ್ ಮಾಡ್ಕೋತಾ ಇರ್ತೀರಾ, ಅಥವಾ ನಿಮ್ಮನೆಯಲ್ಲಿ ಹೆಚ್ಚಾಗಿ ಮನೆಯಲ್ಲಿ ಏನೋ ಕಳ್ಕೊಳ್ಳುವಂತಹ ವಸ್ತುಗಳು ಯಾರ್ಯಾರು ಕಳ್ಕೊತಾರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
9: ಹಲೋ, ನಮಸ್ತೆ ಸರ್.
8: ನಮಸ್ತೆ,
9: ಸಲ್ಮಾ ಟೀಚರ್.
8: ಸಲ್ಮಾ ಅವರು ಹೇಗಿದ್ರಾ?
9: ಆರಾಮಿದ್ದೀವಿ ಸರ್, ನೀವು ಆರಾಮ ಸರ್?
8: ನಾವು ಸೂಪರ್ ಆಗಿದ್ವಿ. ಓಕೆ ಮೇಡಮ್, ತರೀಕೆರೆ ಕಡೆಗೆಲ್ಲ ಹೇಗಿದೆ ದಸರಾ ಆಚರಣೆ, ಜೋರ ಇದೆಯಾ?
9: ಹೌದು ಸರ್, ತುಂಬಾ ಚೆನ್ನಾಗಿ ನಡೀತಿದೆ ಎಲ್ಲಾ ದೇವಸ್ಥಾನಗಳಲ್ಲಿ. ಸಂಜೆ ಟೈಮ್ ಒಂದು ಎಲ್ಲ ಹೋಗ್ತೀವಿ ಭಜನೆ ಮಾಡ್ಲಿಕ್ಕೆ, ಎಲ್ಲ ಭಜನೆ ಮಾಡ್ಲಿ ಅವ್ರ ಜೊತೆ ಎಲ್ಲ.
8: ಓಕೆ, ಲೈಟಿಂಗ್ಸ್ ಎಲ್ಲ ಹಾಕ್ಯಾರ ಜೋರಾಗಿ?
9: ಹೌದು ಸರ್, ಲೈಟಿಂಗ್ಸ್ ಎಲ್ಲ ತುಂಬಾ ಜೋರಾಗಿದೆ.
8: ಓಕೆ ಓಕೆ,
9: ಇದಿಲ್ಲ ಸರ್.
8: ಓಕೆ, ಸೊ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದಂತಹ ವಿಷಯ ಏನಪ್ಪಾ ಅಂತಂದ್ರೆ, ನೀವು ಏನೋ ಒಂದು ವಸ್ತುನ ಕೈಲಿ ಇಟ್ಕೊಂಡಿರ್ತೀರಾ, ಆದ್ರೆ ಅದನ್ನ ಮನೆ ತುಂಬಾ ಹುಡುಕಾಡಿರ್ತೀರಾ, ಎಲ್ಲಿ ಹೋಗಿ ಎಲ್ಲಿಟ್ಟಿದೀನಿ ಅಂತಾನೆ ಮರ್ತೋಗಿರುತ್ತೆ. ಆತರ ಇನ್ಸಿಡೆಂಟ್ ಗಳು ನಿಮ್ಮ ಮನೇಲಿ ಯಾವತ್ತಾರು ಆಗ್ತಾ ಇರುತ್ತಾ?
9: ಆತರ ತುಂಬಾ ಆಗಿದೆ ಸರ್. ನಮ್ಮ ಸ್ಕೂಲಲ್ಲಿ ಕನ್ನಡಕ ಆ ರೂಮ್ ಅಲ್ಲಿ ಇಟ್ಟು ಬಂದದ್ದು ಈ ರೂಮ್ ಅಲ್ಲಿ ಹುಡುಕಾಡ್ತಿದ್ವಿ. ಒಂದೊಂದ್ಸರಿ ಕಬಾರ್ಡ್ ಅಲ್ಲಿ ಇಟ್ಟಿರ್ತೀವಿ ಸ್ಕೂಲ್ ಅಲ್ಲಿ, ಎಲ್ಲಾ ಕಡೆ ನನ್ ಕನ್ನಡಕ ನೋಡಿದ್ರ ನನ್ ಕನ್ನಡಕ ನೋಡಿದ್ರ ಅಂತ ಹುಡುಕಾಡ್ತೀವಿ ಸರ್. ಪೆನ್ಗಳು ಸರ್,
8: ಕನ್ನಡಕನೇ ಜಾಸ್ತಿ ಆಗ್ಯಾರ.
9: ಹೌದು, ಕನ್ನಡಕನೂ ಅಷ್ಟು ಪೆನ್ಗಳು ಸರ್. ಪೆನ್ಗಳಂತೂ ನನ್ ಕೈಲೇ ಇರೋದಿಲ್ಲ ಸರ್, ಯಾವಾಗ್ಲೂ ಅಲ್ಲಿಟ್ಟದು ಇಲ್ಲಿಟ್ಟು ಎಲ್ಲೆಲ್ಲೋ ಹೋಗಿರುತ್ತೆ. ದಿನಕ್ಕೆ ವಾರದಲ್ಲಿ 2-3 ಸರಿ ಪೆನ್ ಇಸ್ಕೋತೀನಿ ಸರ್ ಹತ್ರ. ಪೆನ್ಗಳು ಭಾರಿ ಪ್ರಾಬ್ಲಮ್ ಸರ್, ನನ್ನ ಕೈಲೇ ಇರೋದಿಲ್ಲ ಒಂದ್ ಕಡೆ.
8: ಓಕೆ, ಸೊ ಮನೇಲಿ ಆದ್ರೆ ಮನೇಲಿ ಏನೇನ್ ಕಳ್ಕೊತೀರಾ ಇತರ?
9: ಮನೇಲಿ ಅದೇ ಕನ್ನಡಕನೇ ಸರ್,
8: ಕನ್ನಡಕನೇ
9: ಮನೇಲಿ ಇರುಮಲ್ಲಿ ಇಟ್ಟಿದ್ವಿ. ಏನಾದ್ರು ಬರೆಯುವಾಗ ಕಾರ್ಯಕ್ರಮ ನಾವು ಬುಕ್ ಇಟ್ಕೊಬಿಟ್ಟಿದ್ದೀನಿ ಸರ್, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ಬರ್ಕಂತಾ ಇರ್ತೀವಿ ಡೈಲಿ ಸರ್. ಲೈನ್ ಸಿಕ್ತೋ ಇಲ್ಲೋ, ಲೈನ್ ಸಿಕ್ಕಿದ್ದು ಮೆಸೇಜ್ ಕಳಿಸಿದ್ದು ಎಲ್ಲ ಪ್ರೋಗ್ರಾಮ್ ಬಗ್ಗೆ ಬುಕ್ ಇಟ್ಕೊಂಡ್ಬಿಟ್ಟಿದೀನಿ ಸರ್, ಅದ್ರಲ್ಲಿ ಬರೀತಾ ಇರ್ತೀನಿ ಎಲ್ಲ ಕಾರ್ಯಕ್ರಮದ ಬಗ್ಗೆ.
8: ಸೂಪರ್ ಸೂಪರ್.
9: ಹೌದು, ನಾನು ಯಾವಾಗ್ಲೂ ಅಷ್ಟೇ ಸರ್, ಆಕಾಶವಾಣಿ ಭದ್ರಾವತಿನೂ ಅಷ್ಟೇ, ದುರ್ಗಾನೂ ಅಷ್ಟೇ, ನಿಮ್ ಶಿವಮೊಗ್ಗನೂ ಅಷ್ಟೇ ಸರ್. ಮೂರ್ ಕಾರ್ಯಕ್ರಮಕ್ಕೆ 3 ಎಕ್ಸರ್ಸೈಜ್ ನೋಟ್ ಬುಕ್ ಇಟ್ಬಿಟ್ಟಿದೀನಿ ಸರ್, ಎಲ್ಲ ಬರ್ಕಂತ ಕೂತಿರ್ತೀನಿ ಏನೇನ್ ಕಾರ್ಯಕ್ರಮ ಬರ್ತಾ ಇದೆ ಏನು ಅಂತ.
8: ಸೊ ಹಂಗಾಗಿ ಕನ್ನಡಕನೇ ಮಿಸ್ ಆಗದೆ ಹೋಗ್ಲಿವೆ.
9: ರೇಡಾ ದೊಡ್ಡ ಅಭಿಮಾನಿ ಸರ್ ನಾನು.
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
9: ಭಾಗವಹಿಸ್ತಾ ಇರ್ತೀವಿ ಕಾರ್ಯಕ್ರಮದಲ್ಲಿ ಸರ್.
8: ಸೊ ಹಂಗಾಗಿ ಫೈನಲಿ ನಿಮ್ಗೆ ಕನ್ನಡಕನೇ ಮಿಸ್ ಆಗೋದು ಅಂತ ಹೇಳ್ಬೋದಾಗ.
9: ಹೌದು ಸರ್.
8: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಮಾತಾಡಿದ್ರಿ.
9: ಧನ್ಯವಾದಗಳು ಸರ್.
8: ಧನ್ಯವಾದಗಳು. ನಿಮ್ಗೆ ಕೂಡ ಸಲ್ಮಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಅಂಡ್ ಅವರು ಹೆಚ್ಚಾಗಿ ಕನ್ನಡಕವನ್ನ ಮಿಸ್ ಮಾಡ್ಕೋತಾ ಇರ್ತೀನಿ ಅಂತ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ಈ ರೀತಿ ಯಾವ ವಸ್ತುವನ್ನ ನೀವು ನಿಮ್ ಕೈಲೇ ಇಟ್ಕೊಂಡಿರ್ತೀರಾ, ಅವರೆಲ್ಲ ಹುಡುಕಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬೇಕು ಅಂತಂದ್ರೆ ನಮ್ಮ ಸಂಖ್ಯೆ 9686860279 ಈ ಸಂಖ್ಯೆ ಕರೆ ಮಾಡಿ. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
10: ಹಲೋ, ನಮಸ್ತೆ ಸರ್.
8: ಹಲೋ ನಮಸ್ತೆ.
10: ಹಲೋ, ಶುಭ ಸಂಜೆ ಸರ್ಗೆ.
8: ಶುಭ ಸಂಜೆ, ಯಾರಿದು?
10: ನಾನ್ ಸರ್ ಚಂದ್ರಿಕಾ ನೇರಲಗುಂಡಿ.
8: ಚಂದ್ರಿಕಾ ಅವರು ಯಾಕೋ ತುಂಬಾ ಸಣ್ಣ ಮಾತಾಡ್ತೀರಲ್ಲ.
10: ನಾನ್ ಸರ್ ಯಾಕೋ ಆಯ್ಸು ಹಂಗ ಅನಿಸ್ತು, ತುಂಬಾ ಬಿಸ್ಲಲ್ಲ. ಅಯ್ಯೋ ಏನ್ ಸುಸ್ತು ಸರ್, ಅಷ್ಟಿಷ್ಟು ಬಿಸ್ಲಲ್ಲ. ಹಂಗೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ, ತಕ್ಷಣನೇ ನೆನ್ಪಾಯ್ತು ಮತ್ತೆ
8: ನೋಡಿ,
10: ಹಂಗಾಗಿ ಸ್ವಲ್ಪ ತಾಪಕ್ಕೆ ಸುಸ್ತಾಗ್ತಿದೆ ಅಷ್ಟೇ.
8: ಓಕೆ, ಸೊ ಮೇಡಮ್ ಹಾಗಿದ್ರೆ ಇವತ್ತಿನ ಟಾಪಿಕ್ ಏನಂತಂದ್ರೆ, ಸೊ ನೀವು ಕೈಲೇ ಇಟ್ಕೊಂಡಿರುವಂತ ವಸ್ತುನ ಊರೆಲ್ಲ ಹುಡುಕಾಡಿರ್ತೀರ ಅಥವಾ ಮನೆ ತುಂಬಾ ಹುಡುಕಾಡಿರ್ತೀರ, ಆತರ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ರ ನೀವು?
10: ಸರ್ ನನ್ಗೆ ಹೇಳ್ಬೇಕಂದ್ರೆ ಮರಗೋಳಿ ಅಂತಾರಲ್ಲ, ಹಂಗೆ ತುಂಬಾ ಇದೆ ನನಗೆ. ತುಂಬಾ ನೆನಪಿನ ಶಕ್ತಿ ಸರ್. ಮನೇಲಿ ದಿನ ಅದೇ ಜಗಳ, ನನ್ಗೂ ನಮ್ಮ ಮನೆಯವ್ರಿಗೂ ನನ್ ಮಕ್ಳಿಗೂ ಅವ್ ಎಲ್ಲರ ಹತ್ರನು ಅದೇ ಜಗಳ. ಇವಾಗಿನ ಇಟ್ ಬಂದಿರ್ತೀಯ ಸಾಮಾನು ಎಲ್ಲಿಟ್ಟಿದೀನಿ ಅಂತ ಗೊತ್ತಿರಲ್ಲ, ಇವಾಗಿನ ನೋಡಿರ್ತೀಯ ಅಲ್ಲೇ ಎಲ್ಲಿದೆ ಅಂತ ಗೊತ್ತಿರಲ್ಲ ಸರ್. ನನ್ ಎಲ್ಲಾ ಪ್ರತಿಯೊಂದು ಸಾಮಾನು ಅದಕ್ಕೆ ಏನ್ ಮಾಡ್ಬಿಡ್ತೀನಿ, ಮಕ್ಳಿಗೆ ಹೇಳಿರ್ತೀನಿ ನಾನು ಇಂಥ ಕಡೆ ಹಿಂಗ್ ಸಾಮಾನು ಇಟ್ಟಿರ್ತೀನಿ, ನೀವ್ ನೆನಪ್ ಮಾಡ್ಕೊಳ್ರಿ ಇಂಥ ಕಡೆ ಹಿಂಗ್ ಇಟ್ಟಿದೀನಿ ನೋಡ್ರಿ ಅಂತ ಹೇಳಿರ್ತೀನಿ. ಇವಾಗ್ಲೂ ಸರ್ ಇತ್ತೀಚಿಗಂತೂ ಈಗ ಒಂದ್ ಮೂರ್ನಾಲ್ಕು ವರ್ಷದಿಂದ ತುಂಬಾ ಮರವಾಗ್ತಿದೆ. ನೆನ್ನೆ ಏನು ಸರ್, ನೆನ್ನೆ ಇಷ್ಟತ್ತಲ್ಲಿ ಇನ್ನು ಹುಡುಕಾಡ್ತಾ ಇದ್ದೆ ನೋಡ್ರಿ ಸರ್. ನಾನು ಲಾಸ್ಟ್ ಟೈಮ್ ನವೆಂಬರ್ ಅಲ್ಲಿ ಇದು ಕಳಸ ಗೊತ್ತಲ್ಲ ಸರ್, ಬೆಳ್ಳಿ ಕಳಸ ದೀಪನ ನಾಗಲಗುಂಡಿ ಮನೇಲಿ ತಂದಿಟ್ಟಿದೀನಿ. ನೆನ್ನೆ ಬೆಂಗಳೂರು ಮನೇಲಿ ಹುಡುಕು ಹುಡುಕು ಒಂದು ಮನೆ ಒಂದು ಕಡೆ ಬಿಡದಂಗೆಲ್ಲ ಹುಡುಕ್ಸಿ, ದೊಡ್ಡ ಮಗಳು ಮನೆಗೆಲ್ಲ ಹುಡುಕ್ಸಿ, ಅವ್ರ ಅತ್ತೆ ಮನೆಗೆಲ್ಲ ಕಾಲ್ ಮಾಡಿ ಕಳಸ ಅಲ್ಲಿ ಬಿಟ್ಟಿದೀನ ಅಂತ. ಅಮ್ಮ ನಿನ್ ನೆನಪ್ ಮಾಡ್ಕೊಳ್ಳಮ್ಮ ನೀನ್ ಎಲ್ಲಿಟ್ಟಿರ್ತಿ ಅಂತಾನೆ ಗೊತ್ತಿಲ್ಲ, ಸುಮ್ನೆ ನಮಗೆ ಟೆನ್ಷನ್ ಕೊಡ್ತೀಯ ಅಂದ್ರೆ ಸರ್. ನೋಡಿದ್ರೆ ಯಾವಾಗ ನೆನ್ಪಾಯ್ತು ಅಂದ್ರೆ, ಅಮ್ಮ ನೀನ್ ಲಾಸ್ಟ್ ಟೈಮ್ ಪೂಜೆ ಮಾಡ್ದಲ್ಲ ಅವಾಗ ಮನೆ ಪೂಜೆಗೆ ಏನ್ ತಗೊಂಡೋಗಿದ್ಯಮ್ಮ ನೀನು ಸರ್, ಅವಾಗ ನಾನೇ ಇಟ್ಟಿದೀನಿ ಸರ್ ಇಲ್ಲಿ ಎಲ್ಲ, ಅದನ್ನ ಬಟ್ಟೆ ಸುತ್ತಿ ಎಲ್ಲ ಇಟ್ಟು ಇಟ್ಟಿದೀನಿ ಬಕೆಟ್ ಅಲ್ಲಿ ಅದೊಂದ್ ಕಡೆ ಸೇಫ್ಟಿಗೆ. ಅದು ನೋಡಿ ಸರ್, ಅದ್ ಎನ್ನೇನು ಇಷ್ಟತ್ತಲ್ಲಿ ಸರ್ ಇನ್ನು ಬೆಂಗಳೂರಲ್ಲಿ ಮಾಡಿದ್ ಇವತ್ ನೇರ್ಲಗುಂಡಿಲಿ ಇದ್ದೀನಿ. ಅಷ್ಟು ಮರು ಸರ್, ಮತ್ತೆ ಕನ್ನಡಕ ಹೆಂಗ್ ಮಾಡ್ತೀನಿ ಗೊತ್ತಾ ಸರ್, ನಾನು ಇನ್ ನೈಟಿ ಇಲ್ಲಿ ಎಲ್ಲಾರು ಮನೇಲಿ ಹಾಕೊಂಡ್ರದು ಯಾವ್ದೋ ಚೂಡಿದಾರ್ ಟಾಪಿಗೆ ಹಾಕೊಂಡು ಸಿಸ್ಕೊಂಡಿರ್ತೀನಿ. ಈಗ ಸಡನ್ ನಂಗೆ ಸ್ವಲ್ಪ ಐ ಎಫೆಕ್ಟ್ ಇದೆ, ಕನ್ನಡಕ ಬೇಕು ಅಂತ ಹುಡುಕು ಹುಡುಕು ಹುಡುಕು ಹುಡುಕಾಡ್ತೀವಿ. ಅಯ್ಯೋ ನನ್ ಕನ್ನಡ, ಅಯ್ಯೋ ನನ್ ಕನ್ನಡಕ ಕಾಣ್ತಿಲ್ಲ, ಅಷ್ಟು ಹುಡುಕಾಡ್ತಿರ್ತೀನಿ. ಆಮೇಲೆ ಅಯ್ಯಪ್ಪ ಎಲ್ಲೋಯ್ತೋ ಏನೋ ಅಂತ ಯಾಕೋ ಹಿಂಗ್ ಅನ್ಕೊಂಡ ಸರ್, ನನ್ ಇಲ್ಲೇ ಡ್ರೆಸ್ ಅಲ್ಲೇ ನೀವು ಶರ್ಟ್ ಸಿಗಿಸ್ಕೊಂತೀರಲ್ಲ ಈ ತರ ಸಿಗಿಸ್ಕೊಂತೀನಿ. ಇನ್ನೊಂದು ಬಹಳ ಒಂಥರ ಕಾಮಿಡಿ ಅಂದ್ರೆ, ಚಪ್ಪಲ್ ಹಾಕೊಂಡಿರ್ತೀನಲ್ಲ ಸರ್ ನಾನು, ಚಪ್ಪಲ್ ಹಾಕೊಂಡಿಲ್ಲಾರೆ ಹೊರಗಡೆ ಶಾಪ್ ಅಲ್ಲಿ ಎಲ್ಲೋ ಒಂದ್ ಕಡೆ ಬಿಟ್ಟಿರ್ತೀನಲ್ಲ, ಬಿಟ್ಟಾಗ ಮಾತಾಡ್ಕೊಂಡು ಎಷ್ಟೋ ದಿನ ಚಪ್ಪಲ್ ಬಿಟ್ಟು ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಮುಂದೋಗಿರ್ತೀನಿ ಸರ್. ಅವಾಗ ನನ್ಗೆ ಯಾರಾದ್ರೂ ಮಕ್ಕಳು ಇರೋ ನಮ್ಮ ಮನೆಯವ್ರು ಯಾರು ಅದೇನು ಕಾಲಲ್ಲಿ ಚಪ್ಪಲ್ ಎಲ್ಲ ಮಾ ಚಪ್ಪಲ್ ಎಲ್ಲಿ ಬಿಟ್ಟೆ ಅಂದಾಗ, ಅಯ್ಯೋ ಶಿವಪುಟ್ಟು ನಾನು ಈಗಿನೂ ಚಪ್ಪಲ್ ಹಾಕೊಂಡಿದ್ನೆಲ್ಲ ಅಂತೀನಿ, ಅಮ್ಮ ನಿನಗೆ ಏನಾಗಿತ್ತಮ್ಮ ನಿನಗೆ, ಬರ್ರಿ ಹೋಗೋಣ ಶಾಪಲ್ಲೇ ಬಿಟ್ಟು ಬಂದಿರ್ಬೇಕು ಅಂತೇಳಿ ಸರ್
8: ನನಗೆ.
10: ನನ್ನ ವಸ್ತುಗಳನ್ನೇ ನಾನೇ ಪ್ರತಿ ದಿನ ಬಳಸುವಂತ ವಸ್ತುಗಳನ್ನೇ ಇವತ್ತು ಉದ್ದಿನ ಬೆಳೆ ಹಂಗ ಹುಡುಕ್ತೆ ಸರ್ ಬೆಳಗ್ಗೆ, ಎಲ್ಲಿಟ್ಟಿದೀನಿ ಎಲ್ಲಿಟ್ಟಿದೀನಿ ಉದ್ದಿನ ಬೆಳೆ. ಅಮ್ಮ ನೆನಪ್ ಮಾಡ್ಕೊಳಮ್ಮ ನೀನು, ಅದು ಇರುತ್ತೋ ಇರಲ್ಲೋ ನಿನಗೆ ಏನಮ್ಮ ನೀನು ಅಂತ ಅಂತಿರ್ತಾರೆ. ಉದ್ದಿನ ಬೆಳೆ ಲಾಸ್ಟ್ ಟೈಮ್ ಮಾಡಿದಾಗ ಉದ್ದಿನ ವಡೆ ಮಾಡಿದಾಗ ಅಷ್ಟು ಉದ್ದಿನ ಬೆಳೆ ಹಾಕಿದೀನಿ ಸರ್, ಅದ್ ನೆನಪೇ ಇಲ್ಲ. ಹುಡುಕು ಹುಡುಕು ಮನೆ ತುಂಬಾ ಹುಡುಕಾಡ್ತಿದ್ದೀನಿ ಹಂಗೆ ಸರ್. ನಾನು ಪ್ರತಿ ದಿನ ವಸ್ತುಗಳನ್ನ ಹುಡುಕಾಡೋದ್ರಲ್ಲೇ ನಾನು ಒಂದೊಂದು ತಾಸು ಕಳೆದ್ಬಿಡ್ತೀನಿ ಸರ್. ನಾನು ತುಂಬಾ ಕಾಮಿಡಿ, ನಮ್ಮ ಅಪ್ಪ ಹೇಳ್ತಿದ್ರು ಸರ್ ನನಗೆ ಚಿಕ್ಕೊಳಿದಾಗಿಂದ, ಸ್ವಲ್ಪ ಸಗಣಿ ತಿಂದು ತಲೆ ಒಳಗ್ ನೆನ್ಪಿರುತ್ತೆ ಅಂತ ಬೇಕಂತ ಚಂದ್ರತಿನ್ ಸ್ವಲ್ಪ ದಿನ ಬೆಳಿಗ್ಗೆ ಇಲ್ಲ ಗೋಮೂತ್ರ ಕುಡಿ ಹಿಂಗೆ ಬೇಕಂತ ರೇಗಿಸ್ತಿದ್ರು ಸರ್ ನನಗೆ, ಏನ್ ಇಟ್ಕೊಂಡಿರ್ತೀಯ ನೀನು ಅಂತ. ಇತ್ತೀಚಿಗಂತೂ ತುಂಬಾ ಮರವಾಗ್ಬಿಟ್ಟಿದೆ ಸರ್ ನನಗೆ. ಪ್ರತಿಯೊಂದು ವಸ್ತುಗೂ ಹಿಂಗೆ ಮಾಡ್ತೀನಿ, ಮನೇಲಿ ಎಲ್ಲರ ಹತ್ರನು ರೇಗಾಡ್ತೀನಿ, ಜಗಳ ಮಾಡ್ತೀನಿ, ಮತ್ತೆ ಎಲ್ರಿಗೂ ಟೆನ್ಷನ್
8: ಕೊಡ್ತೀನಿ. ಚೆನ್ನಾಗಿ ಮಾತಾಡಿದ್ರಿ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
10: ಓಕೆ ಸರ್, ಒಳ್ಳೆ ವಿಷಯ.
8: ಚಂದ್ರಿಕಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಕೆಲವೊಂದು ವಸ್ತುಗಳನ್ನ ಇಲ್ಲೇ ಎಲ್ಲ ನಾನೇ ಇಟ್ಟಿರ್ತೀನಿ, ಅದನ್ನ ಮರೆತು ಮನೆ ತುಂಬಾ ಹುಡುಕಾಡಿರ್ತೀನಿ ಅಂತ ಹೇಳಿ. ಸೊ ಹಾಗೆ ನೀವು ಕೂಡ ಈ ರೀತಿ ಏನಾದ್ರು ಮಾಡ್ತಾ ಇರ್ತೀರಾ ಮನೆಗಳಲ್ಲಿ, ಅಥವಾ ನಿಮ್ಮನಲ್ಲಿ ಹೆಚ್ಚಾಗಿ ಈ ರೀತಿ ಯಾರು ಮಾಡ್ತಾರೆ, ಸೊ ಯಾರಿಗೆ ಈ ರೀತಿ ಕೈಲಿರೋ ವಸ್ತುಗಳನ್ನೇ ಮರ್ತು ಮರೆತು ಮತ್ತೆ ಮನೇಲಿ ಇರೋರಿಗೆ ಎಲ್ಲರಿಗೂ ಹೇಳಿ ಅದನ್ನೆಲ್ಲ ಹುಡುಕಾಡಕ್ಕೆ ಹೇಳ್ತಾ ಇರ್ತಾರೆ, ಸೊ ಇದರದ್ದು ಯಾರು ಮಾಡ್ತಾರೆ ನಿಮ್ಮನಲ್ಲಿ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿಯವ್ರ ಜೊತೆ ಮಾತಾಡೋಣ. ಹಲೋ
11: ಹಲೋ ಶ್ರೀಧರ್ ಸರ್, ನಮಸ್ಕಾರ, ಗುಡ್ ಈವ್ನಿಂಗ್.
8: ನಮಸ್ಕಾರ, ಗುಡ್ ಈವ್ನಿಂಗ್ ಬ್ರಹ್ಮಾನಂದ್ ಅವರು.
11: ಸರ್ ಹೇಳಿ ಸರ್,
8: ಹೇಗಿದ್ದೀರಾ ಸರ್?
11: ಫೈನ್ ಸರ್, ತಾವ್ ಹೇಗಿದ್ದೀರಾ?
8: ನಾವು ಸೂಪರ್ ಆಗಿದೀವಿ. ಹೋಗಿದ್ರಾ ದಸರಾ ಸಂಭ್ರಮ ನೋಡೋಕೆ?
11: ಹೋಗ್ತಾ ಇದ್ದೀನಿ ಸರ್, ಪ್ರತಿದಿನ ಒಂದೊಂದು ಟೆಂಪಲ್ಗೆ ಅಥವಾ ಒಂದೊಂದು ಫಂಕ್ಷನ್ ನಡೆಯೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಫ್ರಮ್ ಬಿಗಿನಿಂಗ್ ಫಸ್ಟ್ ಡೇ ಒಂದೊಂದು ಒಂದೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಪ್ರತಿದಿನ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಬೇರೆ ಬೇರೆ ವೈಬ್ಸ್ ಅಂತೇನು ಹೇಳ್ತೀವಿ, ಹೊಸ ಹೊಸ ವೈಬ್ಸ್ ಸಿಗತ್ತೆ ನವರಾತ್ರಿದು. ಆಮೇಲೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿದಿನ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ ಸಂಜೆ, ನೋಡ್ಕೊಂಡ್ ಬರ್ಬೋದು ಸರ್ ಹೋಗಿ. ಈಗ ಅದೇ ಸೋಮವಾರ ಕೋಟೆ ಮಾರಿಕಮ್ಮ ದೇವಸ್ಥಾನ ಹೋಗಿದ್ದೆ, ಆಮೇಲೆ ಇದು ಮಂಗಳವಾರ ಆದಿಚುಂಚನಗಿರಿ ದೇವಸ್ಥಾನ ಹೋಗಿದ್ದೆ. ನಿನ್ನೆ ಹೋಗಿದ್ದೆ ಅಲ್ಲಿ ಮಾರ್ವಾಡಿ ಜನಾಂಗದವರು ಗರ್ಬಾ ಡ್ಯಾನ್ಸ್ ಮತ್ತೆ ದಾಂಡಿ ಆಡ್ತಾರೆ, ಅವ್ರ ಜೊತೆ ಸೇರ್ಕೊಂಡು ನಾನು ನಿನ್ನೆ ದಾಂಡಿ ಆಡದೆ ತುಂಬಾ ಖುಷಿ ಆಯ್ತು. ಗರ್ಬಾ ದಾಂಡಿ ಆಡದೆ ಇವತ್ತು ಶೃಂಗೇರಿ ಮಠದಲ್ಲಿ ಪೂಜೆ ಇದೆ, ಸಂಜೆ ಅಲ್ಲಿ ಹೋಗ್ತಾ ಇದ್ದೀನಿ, ನಾಳೆ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಹೋಗ್ತೀನಿ. ಸರ್ ಪ್ಲಾನ್ ಆಗಿದೆ, ಒಟ್ಟ 9 ದಿವಸನು ಒಂದೊಂದ್ ಕಡೆ ಹೋಗ್ಬಾರ ಸರ್,
8: ಒಳ್ಳೇದಾಗ್ಲಿ,
11: ಮನಸ್ಸಿಗೆ ಖುಷಿನೂ ಅನ್ಸುತ್ತೆ.
8: ನಿಜ. ಸೊ ಹಾಗೆ ಸರ್, ಇವತ್ತಿನ ಟಾಪಿಕ್ ಏನಂತಂದ್ರೆ, ಇವತ್ತು ನೀವು ಕೈಯಲ್ಲಿ ಇಟ್ಕೊಂಡಿರೋ ವಸ್ತುನೇ ಮನೆಯಲ್ಲ ಹುಡುಕಾಡಿದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು. ಅಂದ್ರೆ ಈಗ ನಿಮ್ಮ ಹತ್ರ ಇರುವಂತಹ ವಸ್ತುನ ನೀವ್ ಯಾವತ್ತಾರು ಕಳ್ಕೊಂಡಿದೀನಿ ಅಂತ ಹುಡುಕಾಡಿದ್ದು, ಆತರದ ಏನಾದ್ರು ಇನ್ಸಿಡೆಂಟ್ ಗಳು ನಡೀತಾ ಇರುತ್ತಾ?
11: ತುಂಬಾ ಇದೇ ಇದೆ ಸರ್. ಅದಂತ ಈಗ 40 ಆದ್ಮೇಲೆ ಅರಳ ಮಗಳ ಅಂತಾರಲ್ಲ, 40-50 ಆದ್ಮೇಲೆ, ಅವಾಗಂತೂ ಅದ್ರದ್ದು ಇನ್ನೂ ಜಾಸ್ತಿನೇ. ಎಷ್ಟೋ ಸಲ ಜೋಬಲ್ಲೇ ಕನ್ನಡಕ ಇರುತ್ತೆ, ಹುಡ್ಕಾಡ್ತಿರ್ತೀವಿ, ಆಮೇಲೆ ಹಿಂಗ್ ತಲೆ ಮೇಲೆ ಕನ್ನಡಕ ಏರ್ಸ್ಕೊಂಡಿರ್ತೀವಿ, ಕನ್ನಡಕ ಕನ್ನಡಕ ಅಂತ ಹುಡ್ಕಾಡ್ತಿರ್ತೀವಿ, ನೋಡಿದ್ರೆ ನಮ್ ತಲೆ ಮೇಲೆ ಇರುತ್ತೆ ಕನ್ನಡಕ. ಆಮೇಲೆ ಎಷ್ಟೋ ಸಲ ಮೊಬೈಲ್ ಜೋಬಲ್ಲೇ ಇರುತ್ತೆ, ಸ್ವಲ್ಪ ದೂರ ಗಾಡಿಲಿ ಹೋಗಿ ಅಯ್ಯೋ ಮೊಬೈಲ್ ಬಿಟ್ಟು ಬಂದ್ ಅಂದ್ ಮನೆಗೆ ಬಂದು ನೋಡಿ ಮತ್ತೆ ನೋಡ್ತೀವಿ, ಮತ್ತೆ ಜೋಬಲ್ಲೇ ಇರುತ್ತೆ. ಈ ತರ ಸುಮಾರ್ ತರ ಬೇರೆ ಹಿಂಗ ಆಗ್ತಾ ಇರುತ್ತೆ. ಎಷ್ಟೋ ಸಲ ಮನೆ ಕಿ ಹಾಕಿದೀವಿ ಅನ್ಕೊಂಡು ಹೋಗಿರ್ತೀವಿ, ಮನೆ ಕಿ ಹಾಕೇ ಇರಲ್ಲ, ಆಮೇಲೆ ವಾಪಸ್ ಬಂದಾಗ ನೋಡ್ತೀವಿ ಅಯ್ಯೋ ಲಾಕೆ ಮಾಡಿಲ್ವಲ್ಲ. ಈ ತರ ಅನೇಕ ವಿಷಯಗಳು ಮರೀತಾ ಇರ್ತಾವ, ಸಹಜ ಮರುವು.
8: ನಾನೇ
11: ಮರೆ, ಯಾಕಂದ್ರೆ ಅಟ್ ಟೈಮ್ 2-3 ವಿಷಯ ತಲೆಯೊಳಗೆ ಇಟ್ಕೊಂಡಿರ್ತೀವ, ಕನ್ಫ್ಯೂಷನ್ ಆಗಿ ಮರ್ತು
8: ಬಿಡ್ತೀವಿ ಸರ್. ಥ್ಯಾಂಕ್ ಯು. ಬ್ರಹ್ಮಾನಂದ್ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮನೇಲಿ ಅವರೇ ಜಾಸ್ತಿ ಈ ರೀತಿ ಏನೋ ಸ್ವಲ್ಪ ಮರ್ತು ಹೋಗ್ತಾ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ರೆ, ನಿಮ್ಮನಲ್ಲಿ ಕೂಡ ಈ ರೀತಿ ಯಾರು ಮಾಡ್ತಾರೆ, ಅಂಡ್ ಹಾಗೆ ನೀವು ಕೂಡ ಈ ರೀತಿ ಏನಾದ್ರು ಮಿಸ್ ಮಾಡ್ಕೊಂಡಿದ್ದಂತಹ ವಸ್ತುಗಳಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಅಂಡ್ ಆ ರೀತಿ ನಾವು ನೋಡ್ತೀವಿ ಅಂತಂದ್ರೆ, ನಾನಾಗ್ಲೇ ಹೇಳ್ದಾಗೆ ಬೈಕ್ ಓಡಿಸ್ಬೇಕು ಅಂದಾಗ ಬೈಕ್ ಎಲ್ಲೋ ಇಟ್ಟು ಮರ್ತು ಹೋಗುವಂಥದ್ದು, ಅಥವಾ ಮೊಬೈಲ್ಗಳನ್ನೇ ಎಲ್ಲೋ ಒಂದ್ಸರಿ ಕೆಲವೊಂದ್ಸರಿ ಬಿಟ್ಟು ಹೋಗೋದು, ಅಥವಾ ಕೈಲೇನೋ ಒಂದು ಗ್ಲಾಸೋ ಅಥವಾ ಕನ್ನಡಕಗಳನ್ನ ತಲೆ ಹಾಕೊಂಡಾದಾಗ ಅದನ್ನು ಬಿಟ್ಟಿರೋವಂಥದ್ದು, ಅಥವಾ ಕೀ ಇಟ್ಕೊಂಡು ಹಾಗೇನೆ ಹೊರಟೋಗಿರೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನೀವು ಕೂಡ ಈ ರೀತಿ ಏನಾದ್ರು ಮಾಡಿದರೆ ಸೊ ಆ ಇನ್ಸಿಡೆಂಟ್ಗಳನ್ನ ಕೂಡ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಫನ್ನಿ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೋದು. ಆ್ಯಂಡ್ ನಿಮ್ಮ ಊರಲ್ಲಿ ದಸರಾ ಆಚರಣೆ ಹೇಗೆ ನಡೀತಾ ಇದೆ, ಲೈಟಿಂಗ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ, ಮತ್ತು ಏನಾದರೂ ಸ್ಪೆಷಲ್ ಪ್ರೋಗ್ರಾಮ್ಗಳಲ್ಲಿ ನೀವು ಕೂಡ ಭಾಗವಹಿಸಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾಯಿದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಜೆ ಶೋ, ಕೇಳ್ತಾರೆ ರೇಡಿಯೋ ಶೋ ಮುಗ್ಗೆ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ಒಂದು ಬ್ರೇಕ್ನ ಕೂಡ ತಗೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತಾರೆ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೇಳ್ತಿದ್ದ ಹಾಗೆ, ಸೊ ನೀವು ಕೈಯಲ್ಲಿರೋ ವಸ್ತುವನ್ನೇ ಹುಡುಕಿದಂತಹ ಮಹಾನುಭಾವರಾಗಿದ್ದರೆ, ಸೊ ನಿಮ್ಮ ಒಂದು ನೆನಪುಗಳನ್ನು ಕೂಡ ಅಥವಾ ಆ ಒಂದು ಇನ್ಸಿಡೆಂಟ್ಗಳನ್ನ ಕೂಡ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೋದು. ಸೊ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686296860962799. ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಬಹುದು. ಹಾಗೆ ನೀವೇನಾದರೂ ನಿಮ್ಮ ಊರಲ್ಲಿ ದಸರಾವನ್ನು ನೋಡೋದಕ್ಕೆ ಹೋಗಿದ್ರಾ ಅಂತಂದರೆ, ಈ ಒಂದು ನವರಾತ್ರಿಯ ಟೈಮಲ್ಲಿ ನಿಮ್ಮ ಊರು ಹೇಗೆ ಸಿಂಗಾರ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ಬೋದು. ಆ್ಯಂಡ್ ನಮ್ಮ ಶಿವಮೊಗ್ಗದಲ್ಲಿ ಇದ್ರ ಅಂತಂದರೆ, ನಮ್ಮ ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ಯಾವ್ಯಾವ ಫಂಕ್ಷನ್ಗಳಿಗೆ ವಿಸಿಟ್ ಮಾಡಿದ್ರಿ ಅದ್ರ ಬಗ್ಗೆನೂ ಕೂಡ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳಿ ಇವತ್ತಿನ ಅಂತ ಕಾರ್ಯಕ್ರಮದಲ್ಲಿ ಹೇಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳ್ತಿದ್ದಾಗೆ ನೋಡಿ, ನಾವು ಯಾವತ್ತೂ ಸ್ವಲ್ಪ ಏನೋ ಪ್ರೆಷರಲ್ಲ ಈ ಮೈಂಡ್ ಸೆಟ್ ಇದ್ದಾಗ ಹೊರಗಡೆ ಹೊರಟಿದ್ದೀವಿ ಅಂತಂದಾಗ ಬಹಳಷ್ಟು ಈ ರೀತಿ ಮರೆತೋಗುವಂತಹ ಸಾಧ್ಯತೆಗಳಿರುತ್ತೆ. ಯೂಶುವಲಾಗಿ ಟ್ರಾವೆಲ್ ಮಾಡ್ತಾ ಇರೋರಿಗಾದರೆ ಈ ಏನು ಕಾರ್ಕಿ ಆಗಿರ್ಬೋದು, ಬೈಕಿ ಆಗಿರ್ಬೋದು, ಇದೆಲ್ಲ ಮಿಸ್ ಆಗೋದು ಸಹಜ. ಆದರೆ ನಾವು ಮೊಬೈಲ್ನೇ ಕೆಲವೊಂದು ಸರಿ ಬಿಟ್ಟು ಹೋಗ್ತೀವಿ ಅಂದರೆ ಅದು ಎಷ್ಟು ನಾವು ಬ್ಲ್ಯಾಂಕ್ ಆಗಿರ್ತೀವಿ ಅಂತೇಳಿ ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗೆ ನಾವು ಈ ರೀತಿ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಕೂಡ ನೋಡ್ತೀವಿ ಅಂತಂದರೆ, ತಲೆ ಮೇಲಿರೋ ಕನ್ನಡಕನೇ ಮರ್ತು ಹೋಗುವಂಥದ್ದು, ಅಥವಾ ಕೈಯಲ್ಲಿ ಇಟ್ಕೊಂಡಿರೋ ಕೀ ಮರೆಯೋದು, ಅಥವಾ ಕೆಲವೊಂದು ಸರಿ ಏನಾಗುತ್ತೆ, ಎಲ್ಲರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂದಾಗ ಜೇಬುಗಳಲ್ಲಿ ಮೊಬೈಲ್ ಏನೋ ಶರ್ಟ್ ಜೇಬಲ್ಲಿ ಇಡೋದಕ್ಕಿಂತ ಪ್ಯಾಂಟ್ ಜೇಬಲ್ಲಿ ಇಟ್ಟಿರ್ತೀವಿ. ಸೊ ಆ ರೀತಿ ಇಟ್ಟಾಗಲೂ ಕೂಡ ಹುಡುಕಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಕೆಲವೊಂದು ಸರಿ ನಮ್ಮ ಟೀಚರ್ ಕೂಡ ಆಗಲೇ ಹೇಳಿದಾಗೆ ಪೆನ್ಗಳನ್ನ ಎಲ್ಲೆಲ್ಲೋ ಮರ್ತಿರ್ತೀವಿ ಅಂತ ಹೇಳಿ. ಈ ಪೆನ್ ಯೂಸ್ ಮಾಡೋರಿಗೆ ಇದೇ ಒಂದು ಟಾಸ್ಕ್ ಅಂತ ಹೇಳ್ಬೋದು, ಪೆನ್ ಹುಡುಕೋದೇ ಒಂದು ಟಾಸ್ಕ್ ಆಗ್ತಾ ಇರುತ್ತೆ. ನೀವು ಕೂಡ ಆ ರೀತಿ ಪೆನ್ಗಳನ್ನು ಯೂಸ್ ಮಾಡ್ತಾ ಇದ್ರೆ, ಸೊ ನಿಮಗೂ ಕೂಡ ಹೇಳ್ಬೋದು ಯಾವ ರೀತಿ ಪೆನ್ಗಳೆಲ್ಲ ಎಲ್ಲೆಲ್ಲಿ ಇಟ್ಟಿದ್ರಿ, ಮರ್ತು ಹೋಗಿ ಮತ್ತೆ ಹೊಸ ಪೆನ್ ತಗೊಂಡು ಆ ಪೆನ್ನು ಹಳೆ ಪೆನ್ ಸಿಕ್ಕಿದಾಗ ಅದು ಯಾವ ಒಂದು ಸಂದರ್ಭ ಹೇಗಿತ್ತು ಅನ್ನೋದ್ರ ಬಗ್ಗೆ. ಹಾಗೆ ಕೆಲವೊಂದು ಸರಿ ಏನಾಗುತ್ತೆ, ಮೊಬೈಲ್ ಇಟ್ಕೊಳ್ತೀವಿ ಆದರೆ ಚಾರ್ಜರ್ಗಳನ್ನ ಎಲ್ಲೆಲ್ಲೋ ಬಿಟ್ಟಿರ್ತೀವಿ. ಈ ಥರನೂ ಕೂಡ ಆಗಿರುತ್ತೆ. ಈಗಿನ ಕಾಲದಲ್ಲಿ ಇದೆಲ್ಲ ತುಂಬಾ ರೇರಾಗಿ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೇನೆ ನಾವು ಮನೇಲಿ ನೋಡ್ತೀವಿ ಅಂತಂದರೆ ಹೆಣ್ಮಕ್ಳು ಅಡುಗೆ ಮಾಡ್ತಾ ಇರ್ತಾರೆ, ಕೆಲವೊಂದ್ಸರಿ ಏನೇನೋ ಬೇರೆ ಬೇರೆ ವೆರೈಟಿ ಆಫ್ ಅಡುಗೆಗಳನ್ನ ಮಾಡಬೇಕಾದ್ರೆ ಏನಾಗುತ್ತೆ, ಕೆಲವೊಂದ್ಸರಿ ಫ್ರಿಜ್ ಡೋರ್ನ ಓಪನ್ ಮಾಡಿ ನಿಂತ್ಕೊಂಡು ಏನು ತಗೊಳಕ್ಕೆ ಬಂದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿರುತ್ತೆ. ಈ ಥರ ನಿಮ್ಮನೇಲಿ ಕೂಡ ನಿಮಗೆ ಈ ರೀತಿ ಇನ್ಸಿಡೆಂಟ್ಗಳಾಗಿದ್ದರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗಿದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ 9686860927 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
6: ನಮಸ್ತೆ ಸರ್.
5: ನಮಸ್ತೆ
6: ಶಂಭುಲಿಂಗ.
5: ಶಂಭುಲಿಂಗ ಅವರು ಹೇಗಿದ್ದೀರಾ?
6: ಆರಾಮಿದ್ದೀವಿ ಸರ್, ನೀವೇ?
5: ಸೊ ಶಂಭುಲಿಂಗ ಅವರೇ,
6: ಹೇಳಿ.
5: ಫಂಕ್ಷನ್ಗಳೆಲ್ಲ ನೋಡಕ್ ಹೋಗಿದ್ರಾ ಶಿವಮೊಗ್ಗದಲ್ಲಿ?
6: ನೋಡಿದ್ವಿ ಸರ್, ಮೊನ್ನೆ ಎಲ್ಲ ಕೆಲಕಡೆ ಹೋಗಿದ್ವಿ, ಕೆಲಕಡೆ ಹೋಗಿಲ್ಲ, ಇನ್ನೊಂದ್ ಕಡೆ ನೋಡೋದಿದೆ, ದೇವಿ ದೇವಸ್ಥಾನ ಎಲ್ಲ ನೋಡೋದಿದೆ.
5: ಓಕೆ,
6: ಕೆಲಕಡೆ ಇನ್ನೂ ಸರಿ ಸೆಟ್ ಮಾಡಿಲ್ಲ, ಇನ್ನು ಕೆಲಕಡೆ ನೋಡಂತದಿದೆ, ಇನ್ನು ಅಲ್ಲಿ ಬೊಮ್ಮನ್ ಕಡೆ ಅಂಬರೀಶ್ವರ ದೇವಸ್ಥಾನಕ್ಕೆ ಹೋಗಿಲ್ಲ, ಕೆಲಕಡೆ ಹೋಗಿಲ್ಲ, ಇನ್ನು ಆಮೇಲೆ ಫ್ರೀಡಮ್ ಪಾರ್ಕ್ ಹೋಗಿಲ್ಲ, ಅಲ್ಲೆಲ್ಲ ಹೋಗ್ಬೇಕು ಸ್ವಲ್ಪ.
5: ಓಕೆ, ಸೊ ಇನ್ನು ಟೈಮ್ ಇದೆ, ಎಲ್ಲ ಕಡೆ ಸುತ್ತಾಡ್ಕ ಬನ್ನಿ. ಓಕೆ ಸರ್, ಶಮಲಿಂಗ ಅವ್ರ
6: ಹೇಳಿ ಸರ್,
5: ಇವತ್ತಿನ ಟಾಪಿಕ್ ಏನಂತಂದ್ರೆ ನೀವು ಕೈಲಿ ಇಟ್ಕೊಂಡಿರೋ ವಸ್ತುನೇ ಮನೇಲೆಲ್ಲ ಹುಡ್ಕಾಡಿರ್ತೀರಾ, ಆ ತರ ನೀವು ಯಾವ್ದನ್ನ ಕಳ್ಕೊಂಡಿದ್ರಿ, ಯಾವ್ದನ್ನ ಹುಡ್ಕಾಡಿದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
6: ಹೇಳ್ತೀವಿ ಸರ್.
5: ಹ್ಮ್,
6: ನಾನು ಸರ್ ಇಲ್ಲಿ ನಮ್ಮ ಇಸ್ಕೊಂಡ ಜಾಗದ ಗುಡಿ ಇರೋ ಅಂಗಡಿ ಪಕ್ಕದಲ್ಲಿ ಒಂದು ಬೀಡಂಗಡಿ ಮಾಡಿದ್ದೆ.
5: ಹ್ಮ್,
6: ಬೀಡಂಗಡಿ ಮಾಡಿದಾಗ ಅಂಗಡಿ ಹೋಟ್ಲರ್ ಏನ್ ಹೇಳಿದ್ರು, ಒಂದ್ ಅಂಗಡಿ ಒಂದ್ ಹೋಟ್ಲು ನಾನು ಬೀಡಂಗಡಿ ಮಾಡಿದ್ದೆ.
5: ಹ್ಮ್,
6: ಸ್ವಲ್ಪ ಹೋಗಿ ಅಲ್ಲಿ ಇನ್ನೊಂದು ಹೋಟ್ಲ್ ಇದೆ, ಅಲ್ಲಿ ಹೋಗಿ ಐಟಮ್ ಇದೆ ಕೊಟ್ಬರಿ ಅಂತ ಹೇಳಿದ್ರು, ಅವ್ರ ದುಡ್ಡು ಅಮೌಂಟ್ ಏನೇ ಇತ್ತು ಅವ್ರ ಅಣ್ಣಾರ ಅಂಗಡಿಯಲ್ಲಿ ಕೊಟ್ಬರಿ ಅಂತ ಹೇಳಿದ್ರು. ನಾನು ಅವ್ರ ಅಣ್ಣಾರಲ್ಲ ಸ್ವಲ್ಪ ತನಕ ನಿಂತ್ಕೊಂಡೆ, ಆಮೇಲೆ ಬಂದ್ರೆ ಸ್ವಲ್ಪ ಮೇಲೆ ಬಂದ್ರು ನಿಂತ್ಕೊಂಡು ಇವ್ರು ಫೋನ್ ಮಾಡಿದ್ರು. ಅವಾಗ ಇನ್ನು ಮೊಬೈಲ್ ಅಷ್ಟು ಅವಶ್ಯಕತೆ ಇಲ್ಲ, ಅವಾಗ ಸಿಂಪಲ್ ಒಂದು ಸಣ್ಣ ಫೋನ್ ಇಟ್ಕೊಂಡಿದ್ದೆ ಅಷ್ಟೇ, ಸರಿಯಾಗಿ ಕೇಳ್ತಿರ್ಲಿಲ್ಲ. ನಾನೇ ಮಾಡಿದೆ, ಹತ್ರ ಅಲ್ಲ ಸೈಕಲ್ ತಗೊಂಡು ಹೋದ್ ಹೋದೆ ಸರ್, ಇಲ್ಲಂತ ಏನೊಂದು ಅರ್ಧ ಕಿಲೋಮೀಟರ್ ಲೆಕ್ಕ ಅದು ಸೈಕಲ್, ಇಲ್ಲಿ ಮತ್ತೆ ಬೇಗ ಬರಕ್ ಆಗತ್ತೆ ಅಂತೇಳಿ ಬೀಡಂಗಡಿ ಮಾಡಕ್ಕತ್ರ ಮತ್ತೆ ಹೋದೆ ಸರ್. ಹೋಗಿ ಎಷ್ಟೊಂದು ಇದ್ಕೊಂಡೆ, ಆ ಟೈಮಲ್ಲಿ ಅವ್ರು ಬರ್ಲಿ, ಆಮೇಲೆ ಬಂದ ತಕ್ಷಣ ಆಮೇಲೆ ಬಂದ್ರು, ಬಂದ ತಕ್ಷಣ ಏನ್ ಮಾಡಿದ್ರು, ಅವ್ರಿಗೆ ಅಮೌಂಟ್ ಕೊಟ್ಟೆ, ಬಂದೆ ಸೀದಾ ನನ್ ಪಡಿ ನಾನು ಬಂದೆ ಸರ್. ನಾನೇ ಮಾಡ್ಬಿಟ್ಟಿ ಗೊತ್ತಾ, ಸೈಕಲ್ ಸೈಕಲ್ ಇಟ್ಟಿದ್ದೀನಿ ಸರ್, ಹೋಗೋದ್ ಪಕ್ಕ ನನ್ ಸೈಕಲ್ ಬಿಟ್ಟಿನ್ ಬೇರೆ ಸೈಕಲ್ ತಗೊಂಡು, ಅದೇ ಒಂದೇ ತರ ಇದೆ. ಆಮೇಲೆ ಫ್ಲಾಶ್ ಮಾಡ್ಕೊಂಡು ಆಮೇಲೆ ನಾನು ಇಲ್ಲಿ ಅಂಗಡಿ ಬರಕೊಂಡು ಏನೋ ನೋಡ್ತಾ ಇದೀನಿ, ಆಮೇಲೆ ಸೈಕಲ್ ಗೊತ್ತಾಗ್ತಾ ನನ್ ಸೈಕಲ್ ಬೇರೆ ಸೈಕಲ್ ಇದೆ, ಯಾರ ಸೈಕಲ್ ಅಂತ ಕೇಳಿದೆ, ಯಾರ್ದಿಲ್ಲ ಯಾರ್ದಿಲ್ಲ ಅಂದ್ರೆ ನನಗೆ ಫ್ಲಾಶ್ ಆಯ್ತು. ಹಿಂಗಾರ ಆ ಸೈಕಲ್ ತಗೊಂಡು ಅಲ್ಲಿ ಹೋದೆ, ಅಲ್ಲಿ ನೋಡಿದ್ ನಾನು ಸೈಕಲ್ ಅಲ್ಲೇ ಇದೆ, ಸೈಕಲ್ ಇಟ್ಟೆ ಬಿಟ್ಟೆ. ಆಮೇಲೆ ಇವ್ ನೀವು ಇದೆ ಅಂತ ಸೈಕಲ್, ಹ್ಞೂ ಸರ್ ಮಿಸ್ ಆಯ್ತು ತಗೊಂಡೋಗಿದ್ದೆ ನಾನು, ಅಲ್ಲೋ ನಾನು ಬೇರೆಯವ್ರಿಗೆ ಕೇಳಿದೆ, ಆ ನನ್ ಸೈಕಲ್ ನೋಡಿ ಇಲ್ಲಿದ್ರು ಅಲ್ಲಿ ಅಂತ ಅವ್ರು ಓಪನ್ ಮಾಡಿ ಸೈಕಲ್ ಇಟ್ಟೆ, ನಾನು ಸೈಕಲ್ ಓಪನ್ ಮಾಡಿ ಇಟ್ಟಿದ್ದೀನಿ. ಅದೇನಾಯ್ತು ಓಪನ್ ಆಗಿದ್ದು ಹಂಗೆ ಅದೇ ತರ ನೋಡ್ಲಿ ಸೇಮ್ ಒಂದೇ ತರ, ಅದು ಬಿ ಎಸ್ ಐ ಬಿ ಎಸ್ ಸೈಕಲ್ ಸರ್, ಎರಡು ಒಂದೇ ತರ ಆಯ್ತು, ಸುಮ್ಮನೆ ಎದ್ಗೆ ಮಾಡಿ ನಾನು, ಅದು ಕ್ಯಾರಿಯರ್ ಗೀರ ಎಲ್ಲ ಒಂದು ಅದ್ ಮುಂದ್ಗಡೆ ಕ್ಯಾರಿಯರ್ ಇತ್ತು, ಅದು ಸೈಡ್ಗೆ ಇಕ್ಕಿದ್ರು, ಅದೇ ಮೇಲ್ಗಡೆ ಇಕ್ಕಿದ್ರು, ಈಗೆಲ್ಲ ಮುಂದ್ಗಡೆ ಯಾರು ಕ್ಯಾರಿಯರ್ ಹಾಕಲ್ಲ ಸರ್, ಸೈಡ್ಗೆ ಇರ್ತದ ಅವಾಗ ಏನೋ ಸಿಗಲ್ ಆ ಕಡೆ ಪಿಗ್ಮಿ ಕಲೆಕ್ಷನ್ ಮಾಡೋಣ, ಪಾಪ ಅವನ್ನೆಲ್ಲ ಹುಡುಕಾಡ್ಬಿಟ್ಟಿಗೆ ಸಿಗಲ್ಲ. ನಾನೇನ್ ಮಾಡಿದ್ರೆ ಎಷ್ಟು ಎರಡು ಮೂರು ತಾಸು ಇದೆ ಸರ್, ಪೊಲೀಸ್ ಕಂಪ್ಲೇಂಟ್ ಅಂತ ಸಾಯಂಕಾಲ ಕೊಡ್ತೀನಿ ಅವ್ರಿಗೆ ಅಂತ ಹೋಗಿ ಏನೆ. ಆಮೇಲೆ ನಾನು ಮಿಸ್ ಆಗಿ ನೋಡಿಲ್ಲ, ಸೀದೆ ನೋಡ್ತೀನಿ ಸೈಕಲ್ ಇದೆ ಸರ್, ನನ್ ಸೈಕಲ್ ಅದೇ ಬಿಟ್ಟು ಯಾರು ಹುಡುಕಿದ್ರ ಬಿಟ್ಟು ನಂಗೆ ಎಕ್ಸ್ಚೇಂಜ್ ಆಗಿ, ಅಯ್ಯೋ ಇವ್ ನೀನ್ ತಗೊಳಿದ ಎಂತ ಕೆಲಸ ಇದ್ ಮರ್ಯಾದ ಇದು ಉಣ್ಣಕ್ ನಮ್ ಹುಡುಗ ಬೇರೆ ಆಗಿದ್ರೆ ನಿನ್ಗೆ ಪನಿಷ್ಮೆಂಟ್ ಬಿಡೋದ್ ನಿನಗೆ ಅಂತ. ಆಮೇಲೆ ಅವನು ಕರಿಯಕ್ಕೆ ಪರಿಚಯ ನಾನು ಪಿಗ್ಮೆನ್ಸ್ ಅವನು ಫೋನ್ ಮಾಡಿ ಹೇಳಿದಿಲ್ಲ, ಬಾರೋ ಸೈಕಲ್ ಅಲ್ಲಿ ಇತ್ತು ಮಿಸ್ ಆಗಿದ್ಯಾರ, ನಾನು ಹೋಟ್ಲ ಅದ ಕಳಿಸಿ ಅಲ್ಲೇ ಸಿಕ್ಬಿಡ್ತಿದ್ರು ಅಂತಂದು ಕಳ್ಸಿದ್ರೆ. ಆಮೇಲೆ ಒಂದ್ಸರಿ ಕನ್ನಡಕ ಮನೇಲಿ ಬಿಟ್ಟು ಬನ್ನಿ, ಯಾವಾಗ್ಲೂ ಬ್ಯಾಗ್ ಇಟ್ಕೊಳ್ಳೋದು ಏನೋ ಮಿಸ್ ಆಗಿ ಬೆಳಿಗ್ಗೆ ನಾನು ಹಾಕೊಂಡಿದ್ ಮಂಡ್ಯ ಕ್ಯಾಬರ್ಕ, ಈಗ ಒಂದ 2 ತಿಂಗಳೇ ಮಂಡ್ಯ ಕ್ಯಾಬರ್ಕ್ ಹಾಕೊಂಡಿನಿ ಮನೇಲಿ ಬಿಟ್ಕೊಂಡ್ಬಿಟ್ಟಿನಿ. ಇಲ್ಲೆಲ್ಲ ಹುಡುಗ್ರು ಏನೋ ಪೇಪರ್ ಓದ್ತಾ ಇದ್ದೀನಿ, ಸ್ವಲ್ಪ ಸಣ್ಣ ಅಕ್ಷರ ನೀವು ಕಾಣೋದಿಲ್ಲ, ಹತ್ತಿರದ ಅಕ್ಷರ ಹುಡುಗಿ ಹುಡುಗಿ ಕಾಣ್ತಲ್ಲ ಬಾಕ್ಸ್ ನೋಡಿದೆ. ಆಮೇಲೆ ನಮ್ಮ ಮನೆಗೆ ಕೇಳಿದೆ ಕನ್ನಡಕ ಐತಾ ಅಂತ ಅಂದ್ರೆ, ಇಲ್ಲಾರೆ ಯಾವ್ದು ಕನ್ನಡಕ ಇಲ್ಲ ಅಂದೆ, ಎಂತ ಕೆಲಸ ಇದೆ ಎಲ್ಲಿ ಹೋಯ್ತು ಅಂತ ಯೋಚನೆ ಮಾಡಿದೆ. ಆಮೇಲೆ ಹೇಗಾದ್ರೆ ಅಲ್ಲಿ ಟಿ ವಿ ಪಕ್ಕ ಐತ ನೋಡು ಅಂದೆ. ಆಮೇಲೆ ನೋಡಿದ್ರು ಅವ್ರು ಏನೋ ಕೆಲಸ ಮಾಡ್ದ, ಹೌದು ಸರ್ ಹೌದ್ರಿ ಇಲ್ಲ ಐತಿ ಅಂದ, ಅವಾಗ ಸಮಾಧಾನ ಆಯ್ತು ಸರ್ ನನಗೆ. ಈ ತರ ಘಟನೆಗಳು ಆಗ್ತದೆ ಸರ್, ಅದು ಒಂದೇ ಅಂತ ಕೆಲವೊಂದು ಬೀಗನ ಒಂದ್ಸರಿ ಹಂಗೆ ಆಗಿದೆ ಸರ್, ಒಳಗಡೆ ಇಟ್ಬಿಟ್ಟು ಹೊರಗಡೆ ಬೇರೆ ಇನ್ನೊಂದ್ ಬೀಗ ಹಾಕೊಂಡ್ ಬೇರೆ ಅಂದ್ರೆ ಬೇರೆ ಇನ್ನೊಂದ್ ಯಾವ್ದೋ ಬೀಗ ಇತ್ತು, ಅದ ಬೀಗ ಹಾಕೊಂಡ್ ಮತ್ತೆ ವಾಪಸ್ ಮತ್ತೆ ತಂದಿದ್ದೆ ಸರ್ ಅದನ್ನ. ಆಗಿದೆ ಸರ್ ಅದರ. ಥ್ಯಾಂಕ್ ಯು ಸರ್,
5: ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಶಂಭುಲಿಂಗ್ ಅವರೇ. ಶಂಭುಲಿಂಗ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರಿಗೆ ಆದಂತಹ ಇನ್ಸಿಡೆಂಟ್ ನ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
7: ಹಲೋ, ನಮಸ್ತೆ ಸರ್.
5: ನಮಸ್ತೆ ಶಿವಶರಣ ಅವರು, ಹೇಗಿದ್ದೀರಾ?
7: ಆರಾಮಿದ್ದೀವಿ ಸರ್, ದಸರಾ ಹಬ್ಬದ 4 ದಿನ ಶುಭಾಶಯಗಳು ತಮಗೆ.
5: ಥ್ಯಾಂಕ್ ಯು, ಥ್ಯಾಂಕ್ ಯು, ನಿಮಗೂ ಕೂಡ ಶುಭಾಶಯಗಳು.
7: ಸರ್
5: ಹಾಗೆ ನಿಮ್ಮೂರ್ ಕಡೆ ಎಲ್ಲ ಹೇಗೆ ನಡೀತಾ ಇದೆ ದಸರಾ?
7: ದಸರಾ ನಡೀತಾ ಇದೆ ಸರ್, ನಮ್ಮಲ್ಲಿ ಇವಾಗ 9 ದಿನಗಳು ದಸರಾ ನಡೀತಾ ಇದೆ ಸರ್. ಆದ್ರೆ ನಮ್ಮಲ್ಲಿ ಒಂದು ವಿಶೇಷತೆ ಸರ್, ಯಾಕಂದ್ರೆ 9 ದಿವಸ ಇವತ್ತು ಈಗ ಅಮಾವಾಸ್ಯೆ ಮರುದಿನ ನಮ್ಮಲ್ಲಿ ದೀಪ ಹಾಸ್ತಾರೆ ಸರ್. ಕೆಲವರು ಮನೆಯಲ್ಲಿ ಒಂಬತ್ ದಿನ ಅವು ದೀಪನೇ ಆರೋದಿಲ್ಲ ಸರ್, ಶಾಂತೆ ಮಾಡಲ್ಲ. ಅದ್ರ ಸಲುವಾಗಿ ಅದೊಂದು ವಿಶೇಷತೆ ಸರ್ ನಮ್ಮ ಕಡೆ.
5: ಓಕೆ,
7: ಒಂಬತ್ ದಿನ ಕಂಪಲ್ಸರಿ ಹಗಲು ರಾತ್ರಿ ಬಿಡ್ತಾ ಇರ್ಬೇಕು ಸರ್ ಅದು. ಆದ್ರೆ ನಮ್ಮ ಕೆಲವೊಬ್ರು ಐದ್ ದಿನ ಮಾಡ್ತಾರ, ಅದೊಂದು ವಿಶೇಷತೆ ಸರ್. ಒಟ್ಟು ದೀಪ ಶಾಂತ ಆಗಬಾರ್ದು ಸರ್ ಐದ್ ದಿವಸ, ಅದು ಒಂಬತ್ ದಿನ ಒಂಬತ್ ದಿವಸ ಶಾಂತ ಮಾಡಲ್ಲ. ಇದೊಂದು ವಿಶೇಷ ಐತೆ. ನಿಮ್ ಕಡೆ ಐತೋ ಇಲ್ಲ ಗೊತ್ತಿಲ್ಲ, ನಮ್ ಕಡೆ ಮಾತ್ರ ಇದೆ ಒಂದು ಅತ್ಯಂತ ಉತ್ತಮವಾದ ಒಂದು ನಡವಳಿಕೆ ಸರ್ ನಮ್ಮಲ್ಲಿ.
5: ಓಕೆ ಸರ್, ಓಕೆ. ಸೊ ಹಾಗೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೈಲಿರೋ ವಸ್ತುನ ಮನೆ ತುಂಬಾ ಹುಡುಕಾಡಿದಂತಹ ಏನಾದ್ರು ಇನ್ಸಿಡೆಂಟ್ ಗಳು ನಡೆದಿತ್ತ ನಿಮ್ಮನೆಯಲ್ಲಿ, ಅಥವಾ ನೀವು ಆ ರೀತಿ ಏನಾದ್ರು ಹುಡುಕಾಡಿದ್ರ?
7: ನಮಗೆ ಬೈಕ್ ಚಾವಿ ಕೈಯಾಗೆ ಇದೆ, ಅದು ಬಸ್ ಸ್ಟಾಪ್ ನಲ್ಲಿ ಗಾಡಿ ಹಚ್ಚಿದ್ದೆ ನಾನು. ಮನೆಯಿಂದ ಒಂದ್ ಕರೆ ಬಂತು, ಆದ್ರೆ ಗಾಡಿ ಹೋದಲ್ಲಿ ಹಚ್ಚಿ ಮನೆಯಾಗ ಯಾಕೆ ಹುಡ್ಕಡ್ಬೇಕಂತ ನನ್ ತಲೆಯಾಗ ಬಂತು. ಬತ್ತು ವಾಪಸ್ ಅದು ಆಯ್ತು, ಅಲ್ಲೇ ಕೈಯಾಗ ಇದೆ, ಹುಡುಕ್ಯಾಡ್ ಹುಡುಕ್ಯಾಡ್ ಸಾಕಾಯ್ತು ಅಂತ ಹೋಗಿ ಸ್ನೇಹಿತ ನಿಂತಿದ್ದ, ಸ್ನೇಹಿತನ್ ಕೇಳಿದೆ ನಾನು. ಸ್ನೇಹಿತನ್ ಕೇಳಿದ್ರೆ ಅವ ಏನ್ ಮಾಡ್ದ, ಏನ್ ನಾನು ನೋಡಿಲ್ಲ ಅಂದ. ನೋಡ್ಯಾನ ಕೈಯಾಗ ಐತೆ ಅನ್ನೋದು, ನೋಡ್ಯಾನ ನೋಡಿ ಕೇಳಿಂದ ಅವ ಹೇಳ್ತಾನ ಕೈಯನ್ ಚಾವಿ ತಾಯಿ ಹೇಳ್ತಾನಂದ ಅವಾಗ. ಅವ ಇಂತ ಆಕ್ಸಿಡೆಂಟ್ ಆಗುತ್ತೆ ಸರ್ ಒಮ್ಮೆ ಆಗುತ್ತೆ. ಒಮ್ಮೆ ಸೈಕಲ್ ಹಚ್ಚಿದ್ದೆ ಸರ್ ನಾನು, ತೋಡದಾಗ ಇರ್ತಿದ್ದೆ, ಏನೋ ಎಮರ್ಜೆನ್ಸಿ ಕೆಲಸ ಬಂತು, ಸೈಕಲ್ ಹಚ್ಚಿದೆ, ಅಲ್ಲೇ ಹಚ್ಚಿ ನಾನು ಬಿಜಾಪುರಕ್ ಹೋದೆ. ಬಿಜಾಪುರದಿಂದ ಬಂದು ಬ್ಯಾರೆ ಮಾರ್ಗದಿಂದ ಬಿಜಾಪುರದಿಂದ ಊರಿಗೆ ಬಂದೆ, ಅಲ್ಲಿ ತೋಟಕ್ ಬಂದೆ ನಾನು. ಮೂರ್ ದಿವಸ ಸೈಕಲ್ ಅಲ್ಲೇ ಇದೆ, ಗೊತ್ತೇ ಇಲ್ಲ ನನಗೆ. ಆಮೇಲೆ ಮೂರನೇ ದಿವ್ಸ ಸೈಕಲ್ ಹುಡ್ಕಂತ ಮೂರಾಗ ಹೋಗುದ್ ಬಂತಲ್ಲ, ಅವಾಗ ಮೂರನೇ ದಿವ್ಸ ಸೈಕಲ್ ಹುಡ್ಕಂತ ಸೈಕಲ್ ಇಲ್ಲ ತೋಟದಲ್ಲಿ. ಏನ್ ಮನ್ಯಾಗ ಹೆಣ್ ಮಗಳು ಓದಾಡಕತ್ರು, ಎಲ್ಲಿ ಬಿಟ್ಟು ಸೈಕಲ್ ನೀ ಅಂತ ಮನ್ ತಗೊಂಡು ಊರಾಗ ಹಚ್ಚಿ ಹೋಗಿದೆ, ಮಂದೆ ನೋಡತ್ರ ಕಳ್ಸಿದ್ರ ಅವ್ರು ಮತ್ ನಡ್ಕೊತ ಹೋಗ್ಬೇಕ. ಅವಾಗ ಪರಿಸ್ಥಿತಿ ಮೂರ್ ಕಿಲೋಮೀಟರ್ ತೋಟ ಸರ್ ನಮ್ ತೋಟಕ್ಕೆ ಊರಿಗೆ
5: ನಮಗೆ.
7: ಈ ತರ ಆಕ್ಸಿಡೆಂಟ್ ಆಗುತ್ತೆ ಸರ್, ಇದು ಆಗುದಿಲ್ಲ ಅಂತಲ್ಲ ಬಹಳ ಒಂದ್ ಯಾಕೆ ಕೇಳಿದ್ರೆ ಅರವತ್ತಾದ್ವಿ ಅಂದ್ರೆ ಸ್ವಲ್ಪ ಅರುವ ಮರು ಆಗುತ್ತೆ. ಅದೇ ಪ್ರಾಣೇಶ್ ಅವ್ರೊಂದು ಮಾತು ಹೇಳ್ತಾರೆ ಸರ್, ಅರವತ್ತಾದ್ರೆ ಅರುವ ಮರು ಅಲ್ಲತ್ತ ಮರಳಿ ಅರಳುವತ್ತ ಸರ್. ಅದು ನೋಡ್ರಿ ಹೆಂಗ ಹೇಳಿದಾರೆ ಪ್ರಾಣೇಶ್ ಅವ್ರು ಹೇಳ್ತಾ ಇರ್ತಾರೆ ಇದನ್ನ ಯಾವಾಗಾದ್ರೂ ಒಮ್ಮೆ ನೋಡ್ರಿ ನೀವು ಕೇಳ್ತಾ ಇರ್ಬೇಕು. ಅರವತ್ತಕ್ಕೆ ಅರಳು ಮರಳು ಅಲ್ಲಪ್ಪ ಮರಳಿ
5: ಅರಳುವತ್ತ
7: ಅಂತ ಮಾತನ್ನ ಹೇಳಿದಾರೆ ನೋಡ್ರಿ ಅವರು. ಮಗ ಸಂಜೆಯಲ್ಲಿ ಹೇಳ್ತಾ ಇರ್ತಾರೆ ಸರ್ ಅವ್ರು ಹಾಕ ಸಂಜೆಯಲ್ಲಿ.
5: ಕರೆ ಮಾಡಿದ್ರು, ಅವರು ಕೂಡ ಅವರ ಲೈಫಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ನ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಈ ರೀತಿ ನೀವು ಏನಾದ್ರು ಕೈಲಿರುವಂತಹ ವಸ್ತುನ ಮನೆ ತುಂಬಾ ಹುಡುಕಾಡಿದ್ರ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ, ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
8: ಹಲೋ, ನಮಸ್ಕಾರ ಸರ.
5: ನಮಸ್ತೆ ನವಾಜ್ ಅವರು.
8: ಹೌನ್ರಿ, ಆರಾಮದಿರ ಸರ?
5: ಓ ನಾವ್ ಆರಾಮ್ ಸರ್, ನೀವು?
8: ನಾವು ಎಲ್ಲ ಆರಾಮದೇವ್ರಿ ಸರ್. ಕಾರ್ಯಕ್ರಮ ಸೂಪರ್ ಆಗಿ ಮಾಡಿ ಬರಕತ್ತದ್ರಿ, ಕಾರ್ಯಕ್ರಮ ಕೇಳಕತ್ತ ನೋಡ್ರಿ ಸರ್ ನಾವು ರೀ.
5: ಹ್ಮ್ ಹ್ಮ್ ಹೌನ್ರಿ
8: ಸರ್.
5: ಹೇಳಿ ಸರ್, ಬಿಜಾಪುರಲ್ಲಿ ಹೇಗೆ ದಸರಾ?
8: ಏನ್ರಿ ಸರ್ ಬಿಜಾಪುರ

0: ನಮ್ಮಲ್ಲಿ.
1: ಓಕೆ,
0: ಈ ಟೈಪ್ ಆಚರಣೆ ಮಾಡ್ತಾ ಇರ್ತಾರೆ.
1: ಸೊ ಹಾಗೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ
0: ಹ್ಞೂನ್ರಿ
1: ಕೇಳ್ತಾ ಇದ್ದೆ, ಸೊ ನೀವು ಕೈಲಿ ಇಟ್ಕೊಂಡಿರೋ ವಸ್ತುನ ಮನೇಲೆಲ್ಲ ಹುಡ್ಕಾಡಿದ್ದೆ, ಏನಾದ್ರು ಇತ್ತ ಆ ಥರ? ಯಾರು ಮಾಡ್ತಾರೆ ನಿಮ್ಮನೇಲಿ ಹೆಚ್ಚಾಗಿ?
0: ಇಲ್ಲಿ ನಾನೇ ಮಾಡ್ತೀನಿ ಸರ್, ಹೆಚ್ಚಾಗಿ ಮಾಡಿಸಂದ್ರೆ ನಮಗೂ ಭಾಳ ಮರುವಾಗ್ತದೆ ರೀ ಮೇಡಮ್. ಯಾವಾಗೇ ಆಗಲಿ ವಸ್ತು ರೀ, ಇವತ್ತ ಇವತ್ತು ಗಾಡಿ ಕೀ ಇತ್ತಪ್ಪ ಅಂತಂದ್ರೆ ಅದು ಗಾಡಿ ಕೀ ಕೈಯಾಗೆ ಇರ್ತದ್ರಿ, ಇಲ್ಲಾಂದ್ರೆ ಜೀವನ ಹಾಕಿರ್ತೇವ್ರಿ. ಹಾಕಿಸಿಂದ ಎಲ್ಲೆಲ್ಲ ಚಾವಿ ಅತ್ಯಾಸಂ ಹುಡ್ಕಾಡುದ್ರಿ ಸರ್. ಹಾ, ಹೋಗಿ ಮನೆಯಾಗ ಕೇಳುದು ಚಾವಿ ಇಟ್ಟಿದ್ದಿಲ್ಲ ಇಲ್ಲಿ ಎಲ್ಲೇ ಅದ ಅಂತೇಳಿ ಕೇಳೋದು. ಅವ್ರು ಅಲ್ಲಿ ಗಾಡಿಯಾಗ ಇಟ್ಟಿರಿ ನೋಡ್ರಿ, ಇಲ್ಲಿ ಮನೆಗೆ ಎಲ್ಲರು ಶಿಕ್ಷಿರಿ ನೋಡಿರ್ತಾರೆ, ಅಲ್ಲಿ ನೋಡಿರೋದಾಗ ಇರಂಗಿಲ್ಲ, ಅದು ಜೀವನಾಗೆ ಇರ್ತದ್ರಿ ಸರ್. ಹಾ, ಹಿಂಗಾಗ್ತದ್ರಿ. ಮೇಲಾಗಿ ನಾ ಏನ್ ಮಾಡಿದ್ರಿ ಸರ್, ಒಮ್ಮೆ ಈಗ ನಮ್ಮ ಮೊದಲ ಬೈಸಿಕಲ್ ಸೈಕಲ್ ಹೊಡಿತಿದ್ದಲ್ರಿ, ಸೈಕಲ್ ತಗೊಂಡು ಊರ ಹೋಗಿದ್ರಿ ಸರ್. ಸೈಕಲ್ ತಗೊಂಡು ಊರ ಹೋಗಿ ಅಂಗಡಿಯಾಗ ಸಂತಿ ಮಾಡಿನ್ರಿ, ಸಂತಿ ಮಾಡಿ ಸೈಕಲ್ ಚಾವಿ ಹಾಕಿ ಅಲ್ಲೇ ಇಟ್ಕಿಸಿಂದ ಮತ್ ನಡ್ಕೋತ್ ಬಂದಿನ್ರಿ ಸರ್. ಒಂದಲ್ಲ ಪರ್ಲಂಗ್ರಿ ನಡ್ಕೋತ್ ಬಂದ ಕಿಶಿಂದ ಮತ್ತ ನೆನಪಾಯ್ತಿರಿ ಸರ್, ಸೈಕಲ್ ಅದ ನಾ ಹಂಗೆ ಬರಕತ್ತೀನಿ ಅಂತೇಳಿ. ಹೊಳ್ಳಿ ಹೋಗಿ ವಾಪಸ್ ಆಗತ್ತಿನ ಸೈಕಲ್ ಅಲ್ಲಿ ಅಂಗಡಿ ಮುಂದೆ ಇತ್ತಿರೋದು. ಹೋಗಿ ವಾಪಸ್ ಸೈಕಲ್ ತಗೊಂಡು ಬಂದ. ಹೀಗ ಕೆಲವೊಂದು ಆಗ್ತಿರ್ತಾರ ಸರ್ ನಮಗೂ, ಯಾಕಪ್ಪ ಅಂತಂದ್ರೆ ಅದು ಏನಾಗ್ಬಿಡ್ತಾರಿ, ಕನ್ನಡಕ ಕಣ್ಣಿಗೆ ಹಾಕುದನು ಹಂಗೆ ಆಗ್ತದ್ರಿ. ಪ್ರತಿಯೊಂದು ವಸ್ತುಕ ಮರು ಆಗ್ತಾರೆ ನಮ್ಗ, ಅಂತ ಬಹಳ ಆಗ್ಯಾಬಿಡ್ತಾರ.
1: ಹೌದೌದು. ಓಕೆ, ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು. ನಮಸ್ತೆ. ನವಾಜ್ ಅವರು ಕರೆ ಮಾಡಿ, ಬಿಜಾಪುರದಿಂದ ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ನೋಡಿ, ಅವರು ಕೂಡ ಹೇಳ್ತಿದ್ರು ಸೈಕಲ್ ಎಲ್ಲ ಮರ್ತ್ ಬಂದಿದೆ ಅಂತ ಹೇಳಿ. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ಆ್ಯಂಡ್ ನೀವು ಈ ರೀತಿ ಏನೆಲ್ಲ ವಸ್ತುಗಳನ್ನ ಮರ್ತಿದ್ದೀರಾ ಅದ್ರ ಬಗ್ಗೆ ಕೂಡ ಹೇಳಿ. ಆ್ಯಂಡ್ ಮನೇಲಿ ಏನಾಗುತ್ತೆ, ಈ ಟಿ ವಿ ಕಡೆಗೆ ಹೆಚ್ಚು ಕಾನ್ಸಂಟ್ರೇಷನ್ ಇದ್ದಾಗ ಟಿ ವಿ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸೀರಿಯಲ್ ಬರ್ತಾ ಇರುತ್ತೆ, ಹೆಣ್ಮಕ್ಳು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಎಲ್ಲೂ ಆಚೆ ಈಚೆ ಏನು ತಿರುಗು ಕೂಡ ನೋಡಿರಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಯಾವುದೋ ಒಂದು ಅಡ್ವರ್ಟೈಸ್ ಬಂದಾಗ ನೆಕ್ಸ್ಟ್ ಚಾನೆಲ್ನ ನಾವು ಚೇಂಜ್ ಮಾಡಬೇಕು ಅಂದಾಗ ಆ ರಿಮೋಟ್ನ ಹುಡುಕ್ತಾ ಇರ್ತಾರೆ. ಆ ಥರ ನಿಮ್ಮನೇಲಿ ಕೂಡ ನೀವೇನಾದರೂ ಅವತ್ತು ಹುಡುಕಿದ್ರೆ ಯಾವತ್ತಾದರೂ ಈ ರೀತಿಯ ಇನ್ಸಿಡೆಂಟ್ಗಳು ನಡೆದಿತ್ತಾ? ಅಥವಾ ಕೆಲವೊಂದು ಸರಿ ಏನಾಗುತ್ತೆ, ಈ ಸೋಫಾ ಮೇಲೆಲ್ಲ ಕೂತಾಗ ಸೋಫಾ ಮೇಲೆ ಆ ರಿಮೋಟ್ಗಳನ್ನ ಎಸ್ತಿರ್ತಾರೆ, ಅದ್ರ ಮೇಲ್ಗಡೆ ಕೂತ್ಕೊಂಡು ರಿಮೋಟ್ನ ಮನೆ ತುಂಬ ಹುಡುಕಾಡ್ತಾ ಇರ್ತಾರೆ. ಈ ಥರದ್ದು ಕೂಡ ಆಗ್ತಾ ಇರುತ್ತೆ. ನಿಮ್ಮ ಮನೇಲಿ ಕೂಡ ಈ ರೀತಿ ಏನಾದರೂ ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ, ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲ್ ಮಾಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಸರ್.
1: ಯಾರಿದು?
2: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಹತ್ತಿ ಚೌಡದಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ.
1: ಓಕೆ ಚಂದ್ರಶೇಖರ್ ಅವರ,
2: ಹೇಗಿದ್ದಾರೆ? ಬರ್ತ್ಬಿಟ್ಟಲ್ಲ ಸರ್.
1: ಇಲ್ಲ ಸರ್, ನಿಮ್ ಹೆಸರನ್ನ ನೀವ್ ಹೇಳಿದ್ರೆ ಚಂದ.
2: ಹೌದಾ? ಆ ತರ ನಾನೆಲ್ಲ ನೀವು ಗ್ಯಾಪ್ ಇದೆಯೋ ಇಲ್ಲ ಬರ್ತ್ಬಿಟ್ಟಿರೋದು ಕಪ್ಪ.
1: ಓಕೆ, ಹೇಗಿದ್ದೀರಾ ಸರ್?
2: ಚೆನ್ನಾಗಿ ಸರ್, ನೀವ್ ಹೇಗಿದ್ದೀರಾ?
1: ನಾವು ಚೆನ್ನಾಗಿದೀವಿ. ಹೇಗಿದೆ ನಿಮ್ ಕಡೆ ದಸರಾ, ಹೇಗೆಲ್ಲ ಹೇಗ್ ನಡೀತಾ ಇದೆ?
2: ನಮ್ ಕಡೆ ದಸರಾ ಇಲ್ಲ, ನಮ್ಮೂರಲ್ಲಿ ದಸರಾ ಏನ್ ಮಾಡಲ್ಲ. ಅಲ್ಲಿ ಮತ್ತೆ ಮೈಸೂರ್ಗೆ ಹೋಯ್ತು, ನಮ್ಗೆ ಹತ್ರ ಮೈಸೂರು 80 ಕಿಲೋಮೀಟರ್.
1: ನೀವು ನೋಡಕ್ಕೆ
2: ಅಲ್ಲ, ಈ ವರ್ಷ ಹೋಗಲ್ಲ, ಹೋದ್ ವರ್ಷ ಹೋಗಿದ್ದು. ಈಗ ಏನ್ ಲೈವ್ ಕಾಮೆಂಟ್ರಿನ ಬರ್ತಾರ ರಷ್ಯಲ್ ನೋಡಂತದ್ ಏನಿಲ್ಲ ಸರ್. ಈಗ ಟಿ ವಿಲಿ ಬರುತ್ತೆ, ರೇಡಿಯೋದಲ್ಲಿ ಲೈವ್ ಕಾಮೆಂಟ್ರಿ ಬರುತ್ತೆ.
1: ಟಿವಿಲಿ ಆರಾಮಾಗಿ ನೋಡ್ಬೋದು ಅಂತ.
2: ಆರಾಮಾಗಿ ಕುತ್ಕೊಂಡು ನೋಡ್ಬೋದು, ಅಲ್ಲ ರಶ್ ಇರ್ತದೆ. ನಾವು ಒಂದ್ಸಲ ನೋಡಿದೀವಿ, ವರ್ಷ ಏನ್ ನೋಡೋದು ಅಂತ ಹೋಗಲ್ಲ. ರಶ್ ಇರುತ್ತಲ್ವಾ, ಆಗುತ್ತೆ. ಈಗ ಟಿವಿಲಿ ಆದ್ರೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು.
1: ಸೊ ಹಾಗೆ ಹೇಳಿ ಸರ್, ನೀವು ಕೈಲಿ ಇಟ್ಕೊಂಡಿರೋ ವಸ್ತುನ ಮನೇಲಿ ಹುಡುಕಾಡಿದ್ದೆ, ಏನಾದ್ರು ಇದೆಯಾ ಆತರ ಇನ್ಸಿಡೆಂಟ್ಗಳು ಇದು ನಡೀತಾ ಇದ್ದಾ?
2: ಹೌದು. ಅದೇನು ಗಾಡಿಕ್ಕಿ,
1: ಹ್ಮ್,
2: ಬೈಕಿ ಏನ್ ಗೊತ್ತಾ, ಎಲ್ಲ ಹಾಕಿರ್ತೀವಿ,
1: ಹ್ಮ್,
2: ಅದು ಹಾಕಿರ್ತೀವಿ, ಎಡಗೈಲಿ ಹಾಕ್ಬಿಟ್ರೆ ಒನ್ ಟೈಮ್ ಸಿಗಲ್ಲ ಅದು.
1: ಹ್ಮ್,
2: ಹುಡ್ಕಾಡಿ ಮನೆಯೆಲ್ಲ ಹುಡ್ಕಾಡಿ ಸಾಕಾಗಿ,
1: ಹ್ಮ್,
2: ಆಮೇಲೆ ಸಿಗ್ತದೆ ಯಾವಾಗ್ಲೂ.
1: ಹ್ಮ್,
2: ಅದಕ್ಕೆ ಎಷ್ಟೋ ಟೈಮ್ ಎಷ್ಟ ಸಿಟ್ಟು ಬರುತ್ತೆ, ಏನ್ ಮಾಡ್ತೀರ?
1: ಹ್ಮ್,
2: ಒಕ್ಕೆಲ್ಲ ಒಂದು ಇದ್ ಮಾಡ್ಬೇಕು ಸರ್, ಅದು ಉತ್ತರ ಮಾಡ್ಬೇಕು.
1: ಹಗ್ಗ ಕಟ್ಕೋಬೇಕು ಅದಕ್ಕೆ?
2: ಇಲ್ಲ ಇಲ್ಲ, ಅದಕ್ಕಾಗಿ ಏನ್ ಮಾಡ, ಒಂದು ಸಿಸ್ಟಮೆಟಿಕ್ ಏನ್ ಮಾಡ್ಬೇಕು ಸರ್, ಮನೇಲಿ ಒಂದ್ ಕೀ ಸ್ಟ್ಯಾಂಡ್ ಅಂತ ಮಾಡ್ಬೇಕು. ಯಾವ್ದೇ ಕೀ ಆಗ್ಲಿ ಪಟ್ಟದ ಕಸ ತಕ್ಷಣ ನೆನಪಾಕ್ಬಿಡ್ಬೇಕು.
1: ಅಲ್ಲ, ಈಗ ಯಾವ್ದೇ ಕೀ ಸ್ಟ್ಯಾಂಡ್ ಇದ್ರು ಗಾಡಿ ಹತ್ರ ತಗೊಂಡೋಗ್ಬೇಕು ಅಂತ ಹೇಳಿ ಹೊರಟಾಗ ಏನೋ ಒಂದ್ ಕೆಲಸ ಬಂತು ಅಂದ್ರೆ ಮರ್ತೋಗ್ಬಿಡುತ್ತೆ ಮಧ್ಯ.
2: ಮರ್ತೋಗ್ಬಿಡುತ್ತೆ, ಆದ್ರೆ ಹುಷಾರಿಗೆ ಬಿಡ್ಬೇಕು ಸರ್, ಮತ್ತೆ ನಮ್ಮ ಗಾಡಿನ ಬಿಟ್ಬಿಡ್ತೀವಿ ನನ್ನ ಟೈಮು, ಯಾರು ಬೇಕು ಅಂತ ಎತ್ಕೊಬಿಡ್ತಾರೆ. ಅಯ್ಯೋ ಅಥವಾ ಬೇಕಷ್ಟ ಆಗಿದೆ, ದೋಸೆ ಕೊಡ್ತು, ಮಸಾಲೆ ದೋಸೆ ಕೊಡ್ತು, ಕೊಡಿಸ್ತೀನಿ ಅಂತಾರೆ. ಅವಾಗ ವಿಧಿ ಇಲ್ಲದೆ ಕೊಡಿಸ್ಬೇಕಾಯ್ತದೆ. ಏನಾರ ಮಾಡ್ತಾರೆ ಕೆಲವರು ಸ್ನೇಹಿತರು ಆತರ ಎಲ್ಲ ಮಾಡ್ತಾರೆ. ಏನ್ ಮಾಡೋದು, ಅದಾಗತ್ತೆ, ಅದು ಮರ್ತು ಉಂಟು. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ, ಇನ್ನೊಂದು ಈಗೇನಪ್ಪ ಅಂದ್ರೆ, ಬಸ್ಗೆ ಹೋದಾಗ ಅಕಸ್ಮಾತ್ ಬಸ್ಸಲ್ಲಿ ಪಾಸ್ ಇತ್ತು ಕಾಲೇಜ್ ಹೋಗ್ಬೇಕಾದ್ರೆ, ಪಾಸ್ ಮಲ್ಲೇ ಬಿಟ್ಬಿಟ್ಟು ಎಷ್ಟೋ ಸಲ ಹೋಗಿದ್ದೀವಿ. ಅವಾಗ ಏನ್ ಮಾಡ್ತೀರ, ಬಸ್ ಚಾರ್ಜ್ ಕೊಟ್ಟಿದ್ದು, ದುಡ್ಡು ಇದ್ರೆ ಪರವಾಗಿಲ್ಲ, ದುಡ್ಡು ಇಲ್ದಾರೆ ಯಾರ್ತವರ ನಮ್ಮೂರಲ್ಲಿ ಇರ್ತಾರಲ್ಲ, ಯಾರ್ತವರ ಇಳಿಸ್ಕೊಟ್ಟಿದೀವಿ. ಆತರ ಎಲ್ಲ ಆಗಿದೆ
1: ಬೇಕಷ್ಟೇ.
2: ಅವರು ಎಲ್ಲ ಕಡೆ ಏನು ಗ್ಯಾಪ್ ಕಟ್ಟಿರ್ತೀವಿ ಎಲ್ಲ ಮರಿತೀಯಲ್ಲ ಅಂತ ಕೊಡ್ತಾರೆ. ಹೊರಗಂದ್ರ ಒಂದ್ ಮಾತ ಕೊಟ್ಟಿದ್ರು, ಕೊಟ್ಟಿದ ತಕ್ಷಣ ಅಂದರು, ಏನ ಹಿಂಗ್ ಮರ್ತ್ಬಿಟ್ರಿ, ಈ ವಯಸ್ಸಿಗೆ ಹಿಂಗ್ ಮರ್ತ್ಬಿಟ್ರೆ ನಮ್ಮ ಹಂಗೆ ಎಲ್ಲ ಮರ್ತ್ಬಿಟ್ಯಾ ಅಂತ.
1: ಈ ತರ ಇನ್ಸಿಡೆಂಟ್ ಗಳು ನೆನಪಾಯ್ತು ನಿಮ್ಗೆ?

0: ಹೌದು, ಅವೆಲ್ಲ ನೆನಪಾಯ್ತು, ಅವೆಲ್ಲ ಎಲ್ಲ ಇದಾಗುತ್ತೆ ಸರ್. ಈಗ ಅಂದ್ರೆ ಅದು ಏನಪ್ಪ ಅಂದ್ರೆ ನೆನಪು ಬರಬೇಕು ಅಂದ್ರೆ ಅದನ್ನ ನಾವು ಮೊದಲೇ ಪೂರ್ವ ತಯಾರಿ ಇದ್ದಾಗ ನೆನಪು ಮರ್ತೋಗಲ್ಲ. ನಾವು ಯಾವ ಕಸ ಮಾಡೋ ಇದ್ದ ಕಸ ಮಾಡ್ಬೇಕು ಅಂತ ನಾವು ಒಂದ್ ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆ ಯೋಚನೆ ಮಾಡಿದಾಗ ಅವಕ್ಕೆ ಏನೇನ್ ಬೇಕು, ಒಂದ್ ಸಿದ್ಧತೆ ಏನೇನ್ ತಗೊಂಡೋಗ್ಬೇಕು ಅಂತ ಅವೆಲ್ಲ ಇದ್ ಮಾಡಿದ್ರೆ ಏನ್ ನೆನಪ ಮರ್ತೋಗಲ್ಲ. ಹತ್ರವಾಗಿ ಇದ್ ಮಾಡಕ್ ಹೋದಾಗ ಮರ್ತೋಗ್ಬಿಡ್ತದೆ.
1: ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ.
0: ಅನುಭವ.
1: ಓಕೆ, ಚಂದ್ರಶೇಖರ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಅವರು ಕೂಡ ಒಂದಷ್ಟು ಅನುಭವಗಳನ್ನು ನಮ್ಮ ಜೊತೆನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು. ಅಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತಾರೆ ಶೋ, ಕೇಳ್ತಾರೆ ರೇಡಿಯೋ ಶೋ ಮುಗ್ಗ ನೈಂಟಿ ಪಾಯಿಂಟ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಹಾ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ನೀವು ಕೂಡ ಕೈಯಲ್ಲಿಟ್ಕೊಂಡಿರುವಂತಹ ವಸ್ತುನೇ ಯಾವತ್ತಾದರೂ ಮರ್ತಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಇವತ್ತಿನ ನಮ್ಮ ಶೋನಲ್ಲಿ ಕೂಡ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ, ಕೆಲವೊಂದ್ಸರಿ ಏನಾಗುತ್ತೆ, ಈ ಮೊಬೈಲಲ್ಲಿ ಜಾಸ್ತಿ ಮಾತಾಡ್ತಾ ಇರ್ತಾರಲ್ಲ, ಅವ್ರನ್ನ ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಮೊಬೈಲಲ್ಲೇ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾನೆ ಇರ್ತಾರೆ, ಆಮೇಲೆ ಕೊನೆಗೊಂದ್ಸರಿ ಮೊಬೈಲೇ ಹುಡುಕಾಡ್ತಾ ಇರ್ತಾರೆ. ಈ ಥರ ನೀವು ಕೂಡ ಯಾರನ್ನಾದ್ರೂ ನೋಡಿದರೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಥರ ಯಾರಾದರೂ ಇದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಈ ಒಂದು ವಿಷಯವನ್ನು ಹೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬೇಕಾದಂತಹ ಸಂಖ್ಯೆ 9686096 8609627. ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನವರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ ಪ್ರೇಮ ಅವರು.
1: ಹೌದು ಸರ್.
0: ಹೇಗಿದ್ದಾರೆ ಪ್ರೇಮ ಅವರೇ?
1: ಚೆನ್ನಾಗಿದ್ದೀನಿ ಸರ್.
0: ಹೊಸ ಊರು ಹಾಸನದಲ್ಲಿ ಹೇಗಿದೆ ದಸರಾ?
1: ದಸರಾ ಎಲ್ಲ ಚೆನ್ನಾಗಿ, ಆದ್ರೆ ಮಳೆನೇ ಇಲ್ಲ ಸರ್, ಇಲ್ಲಿ ಒಂದ್ ಹನಿ ಮಳೆ ಬಂದಿಲ್ಲ ಸರ್ ಹಾಸನ.
0: ಹಾಸನ ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ತಾರಾ?
1: ಹೌದು ಸರ್, ಈಗ ಹಾಸನ ಬಗ್ಗೆ ಸರ್, ಇನ್ನು ಹಾಸನ ಸ್ಟಾರ್ಟ್ ಆಗುತ್ತಲ್ಲ ಸರ್ ದೇವಸ್ಥಾನದ, ಆಗ ಲೈಟಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಸರ್.
0: ಸೊ ಮೇಡಮ್, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಟಾಪಿಕ್ ಗೊತ್ತಾಯ್ತಾ? ಸೊ ಯಾವ ವಸ್ತುನ ಹುಡುಕಾಡ್ತೀರಾ ನೀವು?
1: ಅದು ನೀವು ಹೇಳುವಾಗ ನನಗೆ ನಗು ಬರ್ತಿತ್ತು ಸರ್. ನಾನು ಎಷ್ಟೋ ಸಲ ಮೊಬೈಲ್ಗೆ ಮಿಸ್ ಕಾಲ್ ಕೊಡಿ ಮಿಸ್ ಕಾಲ್ ಕೊಡಿ ಅಂತ ಹೇಳ್ತೀನಿ ಸರ್ ಎಲ್ಲ. ಅದೇ ಅದಕ್ಕೆ ಈ ಎಲ್ಲಾ ಮರುಗಿಂತ ಮೊಬೈಲ್ ಅಡಿಗೆ ಮನೇಲಿ ಇಟ್ಕೊಂಡಿರ್ತೀವಿ ಸರ್, ಅಲ್ಲಿ ಮರ್ತೋಗ್ಬಿಟ್ಟಿರುತ್ತೆ. ಒಂದ್ಸಲ ಒಂದ್ಸಲ ನಾವು ಓದ್ ಕಡೆಗೆಲ್ಲ ಇಟ್ಕೊಂಡು ಓಡಾಡ್ತಾ ಇರ್ತೀವಿ, ಕೇಳ್ತಾ ಅಲ್ಲೇ ಇಟ್ಬಿಟ್ಟಿರ್ತೀವಿ. ಆಮೇಲೆ ಒಂದ್ಸಲ ಎಲ್ಲರಿಗೂ ಒಂದ್ಸಲ ಹೇಳ್ತಾನೆ ಇರ್ತೀನಿ, ನನ್ನ ಮೊಬೈಲ್ಗೆ ಒಂದ್ ಮಿಸ್ ಕಾಲ್ ಕೊಡಿ ಅಂತ. ದಿನ ಇದೇ ಕೆಲಸ ಸರ್, ಹೆಚ್ಚು ಅದೇ ವಿಚಾರದಲ್ಲಿ ನನಗೆ ಮರುವು ಜಾಸ್ತಿ ಸರ್, ಮೊಬೈಲ್ ಇಡೋದು ಮತ್ತೆ ಮರ್ತೋಗ್ಬಿಡೋದು.
0: ಮೊಬೈಲ್ ಹುಡ್ಕದ್ರಲ್ಲೇ ಕಾಲ ಕಳೀತೀರ ಹಂಗಾರೆ. ಓಕೆ, ಸೊ ಆತರ ಮತ್ತೆ ಬೇರೆ ಏನು ವಸ್ತುಗಳು ನಿಮ್ಮನೇಲಿ, ಯಾರು ಆತರ ಜಾಸ್ತಿ ವಸ್ತುಗಳನ್ನ ಕಳ್ಕೊಳ್ಳೋರು?
1: ವಸ್ತುಗಳು ಇದು ಬೈಕಿನ ಕೀ ಕಳ್ಕೊಂಡಿರ್ತಾರೆ, ನಮ್ಮ ಕೀಯಲ್ಲಿ ಇಡ್ತೇವೆ, ನಾನು ಕೀಯಲ್ಲಿ ಇಡ್ತೇವೆ ಅಂತ ಅವ್ರು ಹುಡುಕ್ತಿರ್ತಾರೆ. ಮಕ್ಕಳು ಅಷ್ಟೇ, ಕೀಯಲ್ಲಿ ಇಟ್ಟು ಕಾರಿನ ಕೀಯಲ್ಲಿ ಇಡ್ತೇವೆ, ಬೈಕಿನ ಕೀಯಲ್ಲಿ ಅವ್ರು, ಅದು ಸಮಸ್ಯೆ ಅವ್ರಿಗೆ. ನಮಗೆ ಮೊಬೈಲ್ ಸಮಸ್ಯೆ, ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇರುತ್ತೆ ಸರ್, ಮರು ಪ್ರತಿಯೊಬ್ರಿಗೆ, ಮಕ್ಕಳಿಂದ ದೊಡ್ಡವ್ರಿಗೆ ಮರು ಜಾಸ್ತಿ ಆಗಿಬಿಟ್ಟಿದೆ ಸರ್. ಪ್ರತಿಯೊಬ್ರು ಪ್ರತಿ ವಸ್ತುಗಳಿಗೆ ಹುಡುಕ್ತಾನೇ ಇರ್ತಾರೆ, ಹುಡುಕ್ತಿದ್ದ ದಿನ ಇರೋದೇ ಇಲ್ಲ ಸರ್. ಅದು ಇಟ್ಟಿದ್ದ ಜಾಗದಿಂದ ಒಂದೊಂದ್ಸರಿ ಮಕ್ಳು ತೆಗೆದು ಬೇರೆ ಕಡೆಗೆ ಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ಮನೇಲಿ ಪ್ರತಿ ಒಂದು ಅದೊಂದು ಇದಾಗ್ಬಿಟ್ಟಿದೆ ಸರ್ ಈಗ, ಎಲ್ಲರಿಗೂ ಸಮಸ್ಯೆ.
0: ಆದ್ರೆ ಇನ್ನೊಂದೇನಂತಂದ್ರೆ, ಮನೇಲಿ ಹೆಣ್ಮಕ್ಳು ಇಟ್ಟಿರೋ ವಸ್ತುಗಳು ಸಾಮಾನ್ಯವಾಗಿ ಗಂಡ್ ಮಕ್ಳಿಗೆ ಸಿಗದೇ ಇಲ್ಲ ಈಸಿಯಾಗಿ.
1: ಹೌದು ಸರ್, ಈಗ ಅಡಿಗೆ ಮನೆಗೆ ಏನಾದ್ರು ನಾವು ಒಂದಿನ ಇಲ್ಲ ಅಂದ್ರೆ ಅವ್ರಿಗೆ ಏನು ಸಿಕ್ಕಿರಲ್ಲ ಸರ್. ಫೋನ್
0: ಎಲ್ಲ ಕಾಲ್ ಮಾಡೋದು ಕೇಳೋದು, ಕಾಲ್ ಮಾಡೋದು ಕೇಳೋದು.
1: ಹಾಗಾಗಿ ಇದೊಂದು ಸಮಸ್ಯೆ ಸರ್, ಎಲ್ಲರಿಗೂ ಮರುವಿನ ಸಮಸ್ಯೆ, ಸಿಗದೇ ಸಮಸ್ಯೆ, ಇದು ಪ್ರತಿ ಮನೆಯಲ್ಲೂ ನಡೀತಿರುತ್ತೆ.
0: ಹೌದು, ಸೂಪರ್ ಮಾತಾಡಿದ್ರಿ ಮೇಡಮ್, ಥ್ಯಾಂಕ್ ಯು.
1: ಧನ್ಯವಾದ,
0: ಧನ್ಯವಾದಗಳು. ಪ್ರೇಮ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಸೊ ಹೇಳ್ತಾ ಇದ್ರು, ಅವ್ರು ಕೂಡ ಮೊಬೈಲ್ನ ಎಲ್ಲೆಲ್ಲಿ ಇಡ್ತೀನೋ ಆ ಮೊಬೈಲ್ ಹುಡುಕ್ತಾ ಇರೋದೇ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ, ಈ ರೀತಿ ನೀವು ಕೂಡ ಯಾವ್ಯಾವ ವಸ್ತುಗಳನ್ನ ಕಳ್ಕೊಳ್ತಾ ಇರ್ತೀರಾ, ಮತ್ತೆ ಅದನ್ನೇ ಹೆಚ್ಚಾಗಿ ಹುಡುಕಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ಕೂಡ ಹೇಳ್ಬೋದು. ನಿಮ್ಮನೇಲಿ ಯಾರು ಈ ರೀತಿ ಕಳ್ಕೊಳ್ಳೋದು ಜಾಸ್ತಿ, ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ ಸರ್, ನಮಸ್ತೆ.
0: ನಮಸ್ತೆ ಗುಣಾ ಅವರು.
2: ಹೌದು ಸರ್,
0: ಹೇಗಿದ್ದೀರಾ ಮೇಡಮ್?
2: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್?
0: ಓ, ನಾವು ಸೂಪರ್ ಆಗಿದ್ವಿ.
2: ಮರ್ತಿದ್ದೀರಾ ಅನ್ಸುತ್ತೆ ನಮ್ಮನ್ನ.
0: ಇನ್ನೂ ಏನು ಮರ್ತಿಲ್ಲ ಮೇಡಮ್, ನೋಡ್ಬೇಕು
2: ಮರವು ಬಗ್ಗೆ.
0: ಸೊ ಯಾವ ವಸ್ತು ನೀವು ಕಳ್ಕೊಳ್ಳೋದು ಜಾಸ್ತಿ
2: ಸರ್? ಏನ್ ಮಾಡೋದು ಸರ್, ಕನ್ನಡಕ ಹಾಕೋ ಟೈಮ್ ಬಂತು, ಕನ್ನಡಕ ಹಾಕ್ತಾ ಇದ್ದೀನಿ. ಆ ಡಾಕ್ಟರ್ಗಳು 2 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಹಾಕ್ರಿ ಅಂದ್ಬಿಡ್ತಾರೆ. ಬಟ್ ಕಂಟಿನ್ಯೂಸ್ ಆಗಿ ಹಾಕೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಕೆಲವೊಂದೊಂದ್ಸರಿ ಏರುಪೇರು ಆಗ್ತಾ ಇರುತ್ತೆ, ಕೆಲವೊಂದ್ಸರಿ ತೆಗ್ದಿಡ್ಬೇಕಾಗತ್ತೆ. ತೆಗ್ದಿಡೋ ಬರದಲ್ಲಿ ನೈಟ್ ಇಲ್ಲೊಂದ್ ಜೇಬ್ ಇರುತ್ತಲ್ಲ, ಅದೊಳಗೆ ಹಾಕೊಂಡಿರ್ತೀನಿ ಸರ್. ಇಲ್ಲ ಅಡ್ಗೆ ಮನೆ ಕಿಚನ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಇಟ್ಕೊಂಡಿರ್ತೀನಿ. ಇಲ್ಲ ಒಂದೊಂದ್ಸರಿ ಕೈಲೇ ಇಟ್ಕೊಂಡಿರ್ತೀನಿ ಸರ್, ಈ ತಲೆ ಬಾಚ್ಬೇಕಾದ್ರೆ ಮತ್ತೊಂದ್ ಮಾಡ್ಬೇಕಾದ್ರೆ ಏನ್ ಮೇಕಪ್ ಮಾಡ್ಕೋಬೇಕಾದ್ರೆ ತೆಗ್ದು ಕೈಲೇ ಇಟ್ಕೊಂಡಿರ್ತೀನಿ ಸರ್. ಅಲ್ವಾ ಎದುರಿಗೆ ಇಟ್ಕೊಂಡಿರ್ತೀನಿ, ಆದ್ರೂ ಹುಡುಕಾಡ್ತಾ ಇರ್ತೀನಿ. ಅದು ನನಗೆ ಬೇಕು ಅಂದ್ರೆ, ಯಾಕಂದ್ರೆ ಕನ್ನಡಕ ತೆಗೆದ್ರೆ ಆ ಕನ್ನಡಕ ನಮಗೆ ಕಾಣ್ತಾ ಇರಲ್ಲ, ಕನ್ನಡಕ ಹುಡ್ಕಕ್ಕೆ ಇನ್ನೊಂದ್ ಕನ್ನಡಕ ಬೇಕಾಗುತ್ತೆ. ಮತ್ತೆ ಎಲ್ಲಿಟ್ಟೇನದು ಮರು ಆಗ್ತಾ ಇರುತ್ತೆ. ಆದ್ರೆ ಕನ್ನಡಕ ಕಲರ್ಗಳು ಹಾಗೆ ಇರುತ್ತಲ್ವಾ, ಅದು ಬೇಗ ಸಡನ್ ಕಾಣೋದಿಲ್ಲ. ಅದು ತುಂಬಾ ಸಲ ನಾನು ಇದು ಮಾಡ್ಕೊಳ್ಳೋದು ಅಂತಂದ್ರೆ ಕನ್ನಡಕನೇ ಸರ್, ಯಾಕೆಂದ್ರೆ ಅದು 24 ಗಂಟೆ ಬೇಕೇ ಬೇಕಾಗಿರುತ್ತಲ್ಲ ನಿದ್ದೆ ಟೈಮ್ ಅಂದ್ಬಿಟ್ಟು. ಅವಾಗ ಏನ್ ಮಾಡ್ತೀನಿ ಅಂದ್ರೆ, ಪದೇ ಪದೇ ಹಿಂಗೆ ಏನಕ್ಕೋ ವಿಷಯಕ್ಕೆ ಬೇಡವಾಗಿದ್ದಾಗ ಹಿಂಗೆ ತೆಗೆದಿಟ್ಟಾಗ ಮುಖ ತೊಳಿಬೇಕ್ರಿ ಇಂತ ಟೈಮ್ ಅಲ್ಲಿ ಇಟ್ಟಿರ್ತೀನಿ ಸರ್, ಅಲ್ಲಿ ಇಡೋದೊಂದ್ ಜಾಗ, ಬಂದ್ ಹುಡುಕಾಡೋದೊಂದು ಜಾಗ, ಮತ್ತೆ ಹುಡುಕಾಡಿದ್ರು ಸಿಕ್ಕಿರಲ್ಲ, ಬರೀ ಈಗ ಆಲ್ರೆಡಿ ಕನ್ನಡಕ ತೆಗ್ದಿರ್ತೀನಲ್ಲ ಕಾಣ್ತಿರಲ್ಲ, ಅವಾಗ ತುಂಬಾ ಡಾಕ್ಟರ್ ಮೇಲೂ ಸಿಟ್ಟು ಬರುತ್ತೆ, ನನ್ ಮೇಲೂ ಸಿಟ್ಟು ಬರುತ್ತೆ, ಕಣ್ಣಿನ ಮೇಲೂ ಸಿಟ್ಟು ಬರುತ್ತೆ, ಇದೊಳ್ಳೆ ಕತೆ ಆಯ್ತಲ್ಲ ಇದು ಅಂತ ಅನ್ಬಿಟ್ಟು. ತುಂಬಾ ಮರೆಯೋದು ಅಂದ್ರೆ ಕನ್ನಡಕ ಸರ್, ಮತ್ತೆ ಒಂಚೂರು ಬೀಗ ಮತ್ತೆ ಮೊಬೈಲ್, ಇವು ಕಾಮನ್ ಸರ್, ಡೈಲಿ ಎಲ್ಲ ರೆಡಿ ಆಗಿ ಹೊರಟು ಹೋಗ್ಬೇಕಾದ್ರೆ ಪರ್ಸಿ ಹಾಕೊಂಡಿರ್ತೀನಿ, ಅಥವಾ ಒಂದ್ಸರಿ ಕಟ್ಟೆ ಮೇಲೆ ಇಟ್ಬಿಟ್ಟಿರ್ತೀನಿ ಹೋಗಿರ್ತೀನಿ, ಮತ್ತೆ ಅಲ್ಲಿಂದ ಓಡ್ ಬರೋದು ಮತ್ತೆ ತಗೊಂಡೋಗೋದು ಆಗಿದೆ ಸರ್ ಸುಮಾರು ಸರಿ. ಮತ್ತೆ ಆಫೀಸಲ್ಲೇ ಆಗ್ಲಿ ಬೀಗ ಬಿಟ್ಟು ಬರೋದು, ಮತ್ತೆ ಇನ್ನೇನು ಅದು ಕಾಮನ್ ಸರ್, ಯಾಕೆಂದ್ರೆ ಓಡಾಡೋ ಗರ್ಡಿ ಬೀಡಿಲಿ ಆಫೀಸಿಂದ ಹೊರಟಾಗ ಮನೆ ಯೋಚನೆ ಇರ್ತೀವಿ, ಮನೆಯಿಂದ ಹೊರಟಾಗ ಆಫೀಸ್ ಕಡೆ ಯೋಚನೆ ಇರ್ತೀವಲ್ಲ, ಅದು ಕಾಮನ್ ಆಗುತ್ತೆ ಅನ್ಸುತ್ತೆ. ಮರಿಬಾರ್ದು ಮರಿಬಾರ್ದು ಅಂತಂದ್ರೆ ಈ ಬ್ರೈನ್ ಸರ್ ಎಷ್ಟನ್ನ ನೆನ್ಪಿಟ್ಕೊಳ್ಳುತ್ತೆ ಸರ್, ನಾವು ಬೇಡ ಅಂತಂದ್ರು ಅದಕ್ಕೂ ಒಂದು ಲಿಮಿಟೇಷನ್ ಇರುತ್ತಲ್ವ ಸರ್, ಅದಕ್ಕೂ ಒಂದು ಲೆಂತ್ ವೆಯ್ಟ್ ಎಲ್ಲ ಇರುತ್ತೆ, ಅದ್ರ ಕೆಪಾಸಿಟಿ ಅದನ್ನು ಮೀರಿ ನಾವು ಅದ್ ತಲೆ ತುಂಬಿದಾಗ ಈ ಮರು ಅನ್ನೋದು ನಮ್ಗೆ ಕಾಮನ್ ಆಗಿರುತ್ತೆ. ಇಡ್ತಾ ಹೋದ್ರೆ ತುಂಬಾ ಸಾಕಷ್ಟು ವಿಷಯಗಳಿದೆ ಸರ್ ಮರ್ತ, ಸಾಕು ಈಗ ಯಾವ್ದು ನೆನ್ಪಾಗ್ತಿಲ್ಲ, ಸ್ವಲ್ಪ ಮರಿತಾ
0: ಇದ್ದೀನಿ. ಮೆಸೇಜ್ ಮಾಡಿರಿ.
2: ಆಯ್ತು ಸರ್, ನೆನ್ಪಾದ್ರೆ ಮಾಡ್ತೀನಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಣ ಅವರು ಕರೆ ಮಾಡಿದ್ರು ಶಂಕರಘಟ್ಟದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ, ಸೊ ನಿಮಗೇನಾದ್ರು ಈ ರೀತಿ ನೆನಪಾದ ತಕ್ಷಣ ಮೆಸೇಜ್ ಮಾಡಿ. ಆ್ಯಂಡ್ ಹಾಗೆ ಇನ್ನೊಂದು ಟಾಸ್ಕ್ ಏನಪ್ಪ ಅಂತಂದ್ರೆ, ನೀವು ಕೊನೆ ಸಾರಿ ಯಾವ ವಸ್ತುನ ಹುಡುಕಿದ್ರಿ ಅನ್ನೋದ್ರ ಬಗ್ಗೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ. ಇವತ್ತಿನ ಶೋ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ, ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೀನಿ. ಎಲ್ಲರೂ ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ನಿಮ್ಮ ನಿಮ್ಮ ಆ ಒಂದು ಇನ್ಸಿಡೆಂಟ್ಗಳನ್ನ ಕೂಡ ನೆನ್ಪು ಮಾಡ್ಕೊಳ್ತಾ ಎಂಜಾಯ್ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಸಂಖ್ಯೆ 9686062727 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಬಾಯ್. ಇಷ್ಟೊಂದಂಗೆ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ, ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬ ನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಿರುವ ಪರಿಸರ ದಸರಾ ಕಾರ್ಯಕ್ರಮವು ಅಬ್ಬಲಗೆರೆಯ ಈಶ್ವರವನದಲ್ಲಿ ದಿನಾಂಕ 15/10/2026 ನಡೆಯಲಿದ್ದು, ಪ್ರೌಢಶಾಲಾ ಮಕ್ಕಳಿಗಾಗಿ ಪರಿಸರ ಕುರಿತಾದ ಚಿತ್ರಕಲೆ ಸ್ಪರ್ಧೆ, ಮರಗಳನ್ನು ಗುರುತಿಸುವ ಸ್ಪರ್ಧೆ ಹಾಗೂ ಪರಿಸರ ರಸಪ್ರಶ್ನೆ ಏರ್ಪಡಿಸಲಾಗಿದ್ದು, ಪಾಲಿಕೆಯ ವತಿಯಿಂದ ಬಹುಮಾನಗಳನ್ನು ನೀಡಲಾಗುವುದು ಹಾಗೂ ಭಾಗವಹಿಸಿದ ಎಲ್ಲರಿಗೂ ಸರ್ಟಿಫಿಕೇಟ್ ನೀಡಲಾಗುವುದು. ಮುಂದಿನ ವಿವರ. 2026-27 ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಆರ್ಥಿಕವಾಗಿ ಹಿಂದುಳಿದಿರುವ ಅಲ್ಪಸಂಖ್ಯಾತ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಹಾಗೂ ಪಾರ್ಸಿ ಅಭ್ಯರ್ಥಿಗಳಿಂದ ಸರಳ ವಿವಾಹಕ್ಕೆ ಪ್ರೋತ್ಸಾಹ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸಾಮೂಹಿಕ ವಿವಾಹಗಳ ವೆಚ್ಚಗಳಿಗಾಗಿ ಪ್ರತಿ ಜೋಡಿಗೆ 50,000 ನೀಡಲಾಗುವುದು. ವಧುವರರು ಜಿಲ್ಲಾ ನೋಂದಣಿ ವಕ್ಫ್ ಬೋರ್ಡ್ ಕಚೇರಿಗಳಲ್ಲಿ ಸಾಮೂಹಿಕ ವಿವಾಹಗಳ ಆಯೋಜಕರೆಂದು ನೋಂದಣಿಯಾಗಿರುವ ಖಾಸಗಿ ಟ್ರಸ್ಟ್ಗಳು, ದೇವಸ್ಥಾನ ಟ್ರಸ್ಟ್ಗಳು, ಸಂಘ ಸೊಸೈಟಿಗಳು, ವಕ್ಫ್ ಸಂಸ್ಥೆಗಳು ಮತ್ತು ಖಾಸಗಿ ವ್ಯಕ್ತಿಗಳು ನಡೆಸುವ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಲ್ಲಿ ವಿವಾಹದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸುವ ಆಯೋಜಕರುಗಳಿಗೆ ಪ್ರೋತ್ಸಾಹ ಹಾಗೂ ವಿವಾಹದ ಖರ್ಚು ವೆಚ್ಚಗಳಿಗಾಗಿ ಪ್ರತಿ ಜೋಡಿಗೆ 5,000 ರೂಗಳನ್ನು ನೀಡಲಾಗುವುದು. ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸುವ ಆಯೋಜಕರುಗಳು ಈ ಕಾರ್ಯಕ್ರಮದ 7 ದಿನ ಮುಂಚಿತವಾಗಿ ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಅರ್ಜಿ ಸಲ್ಲಿಸುವುದು ಮತ್ತು ವಿವಾಹ ನಡೆದ ದಿನಾಂಕದಿಂದ 3 ದಿನಗಳೊಳಗಾಗಿ ಅಗತ್ಯ ದಾಖಲಾತಿಗಳನ್ನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸುವುದು. ವಧುವರರು ಕನಿಷ್ಠ 7 ದಿನ ಮುಂಚಿತವಾಗಿ ವಾಸ್ತವ್ಯವಿರುವ ಜಿಲ್ಲೆಯಲ್ಲಿಯೇ ಅರ್ಜಿ ಸಲ್ಲಿಸತಕ್ಕದ್ದು. ಸಾಮೂಹಿಕ ವಿವಾಹಗಳಲ್ಲಿ ಕನಿಷ್ಠ 5 ಜೋಡಿಗಳು ಭಾಗವಹಿಸಿರತಕ್ಕದ್ದು. ವಧುವಿಗೆ ಕನಿಷ್ಠ 18 ವರ್ಷದಿಂದ 42 ವರ್ಷಗಳು, ವರನಿಗೆ ಕನಿಷ್ಠ 21 ವರ್ಷದಿಂದ 45 ವರ್ಷ ವಯಸ್ಸು ಆಗಿರತಕ್ಕದ್ದು. ವಧುವರರ ವಾರ್ಷಿಕ ಆದಾಯವು 2.50 ಲಕ್ಷಗಳು ಮತ್ತು ಒಟ್ಟಾರೆಯಾಗಿ 5 ಲಕ್ಷಗಳನ್ನು ಮೀರತಕ್ಕದ್ದಲ್ಲ. ಈ ಸೌಲಭ್ಯವನ್ನು ಜೀವನದಲ್ಲಿ ಒಮ್ಮೆ ಮಾತ್ರ ಪಡೆಯಬಹುದಾಗಿದೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆಯ ಸೌಲಭ್ಯ ನೀಡಲಾಗುವುದು. ವರನಿಗೆ ಈಗಾಗಲೇ ಜೀವಂತ ಪತ್ನಿ ಇದ್ದಲ್ಲಿ ಅಥವಾ ವಧುವಿಗೆ ಜೀವಂತ ಪತಿ ಇದ್ದಲ್ಲಿ ಈ ಯೋಜನೆ ಅನ್ವಯಿಸುವುದಿಲ್ಲ. ಆಸಕ್ತರು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818-2-22-0206 ಈ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗದ ಫ್ರೆಂಡ್ ಸೆಂಟರ್ ನೇತ್ರ ಮತ್ತು ರಕ್ತ ಭಂಡಾರ ಸಂಸ್ಥೆಯು 60 ವರ್ಷಗಳ ಸೇವಾ ಸಂಭ್ರಮದ ಅಂಗವಾಗಿ ಸಾರ್ವಜನಿಕರಿಗಾಗಿ ನೇತ್ರದಾನದ ಮಹತ್ವ ಮತ್ತು ಅರಿವು ಎಂಬ ವಿಷಯದ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿದೆ. ಕಳೆದ 6 ದಶಕಗಳಿಂದ ವಿವಿಧ ಸೇವಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆಯು ನೇತ್ರದಾನದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಪ್ರಬಂಧವು A4 ಅಳತೆಯ 2 ಪುಟಗಳ ಮಿತಿಯೊಳಗಿರಬೇಕು. ಸ್ಪರ್ಧೆಯಲ್ಲಿ ಅತ್ಯುತ್ತಮವಾಗಿ ಆಯ್ಕೆಯಾಗುವ 3 ಪ್ರಬಂಧಗಳಿಗೆ ನಗದು ಬಹುಮಾನ ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ತಮ್ಮ ಪ್ರಬಂಧವನ್ನು ಅಕ್ಟೋಬರ್ 30, 2026 ಅಂಚೆ ಮೂಲಕ ಕಳುಹಿಸಬೇಕು. ಪ್ರಬಂಧಗಳನ್ನು ಅಧ್ಯಕ್ಷರು, ಫ್ರಂಟ್ ಸೆಂಟರ್, ನೇತ್ರ ಮತ್ತು ರಕ್ತ ಭಂಡಾರ, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ ಈ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. ಹೆಚ್ಚಿನ ಮಾಹಿತಿಗಾಗಿ 8217495902 ಅಥವಾ 9448463175 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕಾನೂರು ಹಾಗೂ ಆಡಳಿತಾಧಿಕಾರಿ ನಾಗರಾಜ್ ವಿ ತಿಳಿಸಿದ್ದಾರೆ. ಮುಂದಿನ ವಿವರ. ಸೋಂಕು ಹೊಂದಿದ ಈಡಿಸ್ ಈಜಿಪ್ಟಿ ಸೊಳ್ಳೆಗಳ ಕಡಿತದಿಂದ ಹರಡುವ ಡೆಂಗಿ ಹಾಗೂ ಚಿಕುನ್ಗುನ್ಯಾ ಜ್ವರಗಳ ನಿಯಂತ್ರಣಕ್ಕೆ ಸಾರ್ವಜನಿಕರು ಕೈಜೋಡಿಸುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ನಿಂತ ಸ್ವಚ್ಛ ನೀರಿನಲ್ಲಿ ಉತ್ಪತ್ತಿಯಾಗುವ ಈ ಸೊಳ್ಳೆಗಳು ಸಾಮಾನ್ಯವಾಗಿ ಹಗಲು ವೇಳೆಯಲ್ಲಿ ಕಚ್ಚುತ್ತವೆ. ಈ ಸೊಳ್ಳೆಗಳು ಮೊಟ್ಟೆ, ಲಾರ್ವಾ ಮತ್ತು ಪ್ಯೂಪಾ ಹಂತಗಳನ್ನು ನೀರಿನಲ್ಲಿ ಪೂರೈಸಿ 8-10 ದಿನಗಳಲ್ಲಿ ಪೂರ್ಣ ಪ್ರಮಾಣದ ಸೊಳ್ಳೆಯಾಗಿ ಬೆಳೆಯುತ್ತವೆ. ಈ ರೋಗದ ಲಕ್ಷಣಗಳು ಹಠಾತ್ತನೆ ಕಾಣಿಸಿಕೊಳ್ಳುವ ತೀವ್ರ ಜ್ವರ, ವಿಪರೀತ ತಲೆನೋವು ಹಾಗೂ ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮೈಕೈ ನೋವು ಮತ್ತು ಕೀಲುಗಳಲ್ಲಿ ನೋವು, ವಾಕರಿಕೆ ಹಾಗೂ ವಾಂತಿ, ಈ ರೀತಿಯ ಲಕ್ಷಣಗಳು ಕಂಡುಬರುತ್ತವೆ. ಸೊಳ್ಳೆ ಉತ್ಪತ್ತಿ ತಾಣಗಳಾದ ಸಿಮೆಂಟ್ ತೊಟ್ಟಿಗಳು, ಪ್ಲಾಸ್ಟಿಕ್ ಡ್ರಮ್ಗಳು, ಬ್ಯಾರಲ್ಗಳು, ಬಕೆಟ್ಗಳು, ಏರ್ ಕೂಲರ್ಗಳು, ಹೂವಿನ ಕುಂಡಗಳ ತಟ್ಟೆಗಳು, ತೆಂಗಿನ ಚಿಪ್ಗಳು ಹಾಗೂ ಹಳೆಯ ಒಡೆದ ಟೈರ್ಗಳಲ್ಲಿ ಮಳೆ ನೀರು ಅಥವಾ ಸ್ವಚ್ಛ ನೀರು ನಿಲ್ಲುವುದರಿಂದ ಸೊಳ್ಳೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. ಈ ಕಾರಣ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನೀರಿನ ಸಂಗ್ರಹಣಾ ತೊಟ್ಟಿಗಳು, ಏರ್ ಕೂಲರ್ಗಳು ಮತ್ತು ಬ್ಯಾರಲ್ಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಚೆನ್ನಾಗಿ ಉಜ್ಜಿ ಸ್ವಚ್ಛಗೊಳಿಸಿ ಮುಚ್ಚಳದಿಂದ ಮುಚ್ಚಬೇಕು. ಮನೆಯ ಸುತ್ತಮುತ್ತ ಇರುವ ಒಡೆದ ಬಾಟಲಿಗಳು, ಟೈರ್ಗಳು ಹಾಗೂ ತೆಂಗಿನ ಚಿಪ್ಪುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಸೊಳ್ಳೆ ಪರದೆಗಳು, ಸೊಳ್ಳೆ ನಿರೋಧಕಗಳನ್ನು ಬಳಸಿ ಹಗಲು ಹೊತ್ತಿನಲ್ಲಿ ಸೊಳ್ಳೆ ಕಡಿತದಿಂದ ರಕ್ಷಣೆ ಪಡೆಯಬೇಕು. ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಯಾವುದೇ ನಿರ್ಲಕ್ಷ್ಯ ವಹಿಸದೆ ತಕ್ಷಣವೇ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ಪರೀಕ್ಷೆ ಮತ್ತು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಪ್ರಕಟಣೆ ತಿಳಿಸಿದೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ದೈವಜ್ಞ ಪ್ರತಿಭಾರಂಗದ 25ನೇ ವರ್ಷದ ರಜತ ಮಹೋತ್ಸವ ನಿಮಿತ್ತ ನಗರದ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ನವೆಂಬರ್ 14 ಮತ್ತು 15ರಂದು ಶ್ರೀ ಗಾಯತ್ರಿ ಲಕ್ಷ ಜಪ ಮಹಾಯಜ್ಞ, ಶ್ರೀ ಗುರು ಚರಿತ್ರೆ ಪಾರಾಯಣ ಹಾಗೂ ಶ್ರೀ ದತ್ತಾತ್ರೇಯ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ಕಿ ಶ್ರೀ ಕ್ಷೇತ್ರ ದೈವಜ್ಞ ಪೀಠದ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ದೈವಜ್ಞ ಬ್ರಾಹ್ಮಣ ಸಮಾಜದ ಬಾಂಧವರು ಶ್ರೀ ಗಾಯತ್ರಿ ಜಪಾನುಷ್ಠಾನವನ್ನು ಮನೆ ಮನೆಯಲ್ಲಿ ಮಾಡಿ ಜಪ ಸಂಖ್ಯೆಯನ್ನು ನವೆಂಬರ್ 12ರೊಳಗಾಗಿ ರಾಘವೇಂದ್ರ ರಾಯ್ಕರ್ ಕಾರ್ಯದರ್ಶಿ 9845567258 ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಶ್ರೀ ಗುರು ಚರಿತ್ರೆಯನ್ನು ಮನೆಯಲ್ಲಿ ಪಾರಾಯಣ ಮಾಡುವವರು ಸತೀಶ್ ಬಿ ಶೇಟ್ ಉಪಾಧ್ಯಕ್ಷರು. ಮೊಬೈಲ್ ಸಂಖ್ಯೆ 9242474757 ಅಥವಾ ದಿನೇಶ್ ಶೇಟ್ ಖಜಾಂಚಿ 9242454252 ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಮುಂದಿನ ವಿವರ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವತಿಯಿಂದ ಸುಸ್ಥಿರ ಅಭಿವೃದ್ಧಿಗಾಗಿ ನಿರ್ಣಾಯಕ ಖನಿಜಗಳು ಮೌಲ್ಯ ಸರಪಳಿ, ಈ ವಿಷಯ ಕುರಿತು 2 ದಿನಗಳ ರಾಷ್ಟೀಯ ವಿಚಾರ ಸಂಕಿರಣವನ್ನು ನವೆಂಬರ್ 4 ಮತ್ತು 5ರಂದು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಕಚೇರಿ ಬೆಂಗಳೂರು ಇಲ್ಲಿ ಆಯೋಜಿಸಲಾಗಿದೆ. ಈ ವಿಚಾರ ಸಂಕಿರಣದಲ್ಲಿ ವಿವಿಧ ಪ್ರತಿಷ್ಠಿತ ಸಂಸ್ಥೆಗಳ ಹೆಸರಾಂತ ವಿಜ್ಞಾನಿಗಳು, ತಾಂತ್ರಿಕ ಉಪನ್ಯಾಸಕರು, ಉದ್ಯಮಿಗಳು, ಸಂಶೋಧಕರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ತಜ್ಞರು ಭಾಗವಹಿಸಲಿದ್ದಾರೆ. ನಿರ್ಣಾಯಕ ಖನಿಜಗಳ ಸಂಗ್ರಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಯುವ ವಿಜ್ಞಾನಿಗಳು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಆಸಕ್ತರು ಪೋಸ್ಟರ್ ಅಥವಾ ಸಂಶೋಧನಾ ಪ್ರಬಂಧಗಳನ್ನು ಸಲ್ಲಿಸುವ ಮೂಲಕ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಬಹುದು. ಪ್ರಬಂಧ ಸಲ್ಲಿಕೆ ಹಾಗೂ ನೋಂದಣಿಗಾಗಿ ಅಕ್ಟೋಬರ್ 30 ಕೊನೆಯ ದಿನವಾಗಿದೆ. ಮಾಹಿತಿಗಾಗಿ 9620767819 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನೋಂದಣಿ ಮತ್ತು ಇತರ ವಿವರಗಳನ್ನು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವೆಬ್ಸೈಟ್ನಲ್ಲಿ ಪಡೆಯಬಹುದು. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಮಹಿಳಾ ದಸರಾ ಸಮಾರೋಪ 2026ಕ್ಕೆ ಖ್ಯಾತ ಚಲನಚಿತ್ರ ಅಭಿನೇತ್ರಿ ಅಭಿನಯ ಅವರು ಚಾಲನೆ ನೀಡಿದರು. ಶಾಸಕ ಎಸ್ಎನ್ ಚನ್ನಬಸಪ್ಪ ಅಧ್ಯಕ್ಷತೆ ವಹಿಸಿದ್ದು ಶಾಸಕಿ ಬಲ್ಕಿಶ್ ಬಾನು, ಗಾಯಕಿ ಸುರಕ್ಷಾ ದಾಸ್, ಪ್ರಮುಖರಾದ ಇ ವಿಶ್ವಾಸ್, ಸುವರ್ಣ ಶಂಕರ್, ಯಮುನಾ ರಂಗೇಗೌಡ, ವಿಜಯಲಕ್ಷ್ಮಿ ಪಾಟೀಲ್, ಅನುಪಮಾ ಭಟ್, ಎಚ್ಎಂ ಮಧು ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ಸೇವಾ ಭದ್ರತೆ ಇಲ್ಲ, ಆದ್ದರಿಂದ ಕಾರ್ಯಕರ್ತರ ಸೇವೆಯನ್ನು ಕಾಯಂ ಮಾಡಬೇಕು ಎಂದು ನವ ಕರ್ನಾಟಕ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ, ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಸ್ ಯಶೋಧ ಆಗ್ರಹಿಸಿದರು. ನಗರದ ಪತ್ರಿಕಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಕಲಚೇತನರಿಗೆ ಸರ್ಕಾರದಿಂದ ನೀಡಲಾಗುತ್ತಿದ್ದ ಪಿಂಚಣಿಯನ್ನು ಕಡಿತಗೊಳಿಸಿರುವುದು ನೋವು ತಂದಿದೆ. ವಿಕಲಚೇತನರ ವಿಚಾರದಲ್ಲಿ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ದೂರಿದರು. ಕಾರ್ಯಕರ್ತರ ಸೇವೆ ಕಾಯಂ ಮಾಡುವುದು, ಮಾಸಿಕ ಗೌರವಧನವನ್ನು ಕನಿಷ್ಠ ರೂಪಾಯಿ 5,000ಕ್ಕೆ ಹೆಚ್ಚಿಸುವುದು ಹಾಗೂ ತಡೆ ಹಿಡಿದಿರುವ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಕ್ಟೋಬರ್ 16ರಿಂದ ರಾಮನಗರದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. 2026ನೇ ಸಾಲಿನ ಶಿವಮೊಗ್ಗ ದಸರಾ ಉತ್ಸವದಲ್ಲಿ ಕಾರ್ಮಿಕ ದಸರಾವನ್ನು ಸೇರ್ಪಡೆ ಮಾಡದಿರುವುದನ್ನು ಖಂಡಿಸಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಸಂಘದ ಪದಾಧಿಕಾರಿಗಳು ದಸರಾ ಉತ್ಸವದಲ್ಲಿ ಕಾರ್ಮಿಕ ದಸರಾ ಕಾರ್ಯಕ್ರಮಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಚಾಲಕರು, ಆಟೋ ಚಾಲಕರು, ಹಮಾಲಿಗಳು, ಕುಂಬಾರರು, ಮಡಿವಾಳರು, ಮನೆ ಕೆಲಸಗಾರರು, ಟೈಲರ್ಗಳು, ಅಡುಗೆ ಕಾರ್ಮಿಕರು, ಅಕ್ಕಸಾಲಿಗರು, ಫೋಟೋಗ್ರಾಫರ್ಗಳು, ಪತ್ರಿಕೆ ವಿತರಕರು, ಸಿನಿಮಾ ಮಂದಿರ ಹಾಗೂ ಹೋಟೆಲ್ ಕಾರ್ಮಿಕರು, ಗಿಗ್ ಕಾರ್ಮಿಕರು, ಬ್ಯೂಟಿಷಿಯನ್ಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಅಸಂಘಟಿತ ಕಾರ್ಮಿಕರನ್ನು ದಸರಾ ಸಂದರ್ಭದಲ್ಲಿ ಗೌರವಿಸಬೇಕು ಎಂದು ಸಂಘ ಆಗ್ರಹಿಸಿದೆ. ಈ ಹಿಂದೆ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಿವಿಧ ಪಕ್ಷಗಳ ಜಿಲ್ಲಾಧ್ಯಕ್ಷರು, ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರಿಗೂ ಕಾರ್ಮಿಕ ದಸರಾವನ್ನು ದಸರಾ ಉತ್ಸವದಲ್ಲಿ ಸೇರ್ಪಡೆಗೊಳಿಸುವಂತೆ ಮನವಿ ಮಾಡಲಾಗಿತ್ತು. ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರೂ ಮಹಾನಗರ ಪಾಲಿಕೆಯಿಂದ ಕಾರ್ಮಿಕ ದಸರಾಕ್ಕೆ ಅವಕಾಶ ನೀಡದಿರುವುದು ಖಂಡನೀಯ ಎಂದು ಸಂಘದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಪಾಲಿಕೆಯ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿಯೇ ಪ್ರತಿಭಟನೆ ನಡೆಸಲು ಸಂಘ ನಿರ್ಧರಿಸಿತ್ತು. ಆದರೆ ನಾಡಹಬ್ಬ ದಸರಾ ಕಾರ್ಯಕ್ರಮಕ್ಕೆ ಯಾವುದೇ ಗೊಂದಲ ಉಂಟಾಗಬಾರದು ಎಂಬ ಉದ್ದೇಶದಿಂದ ಆಯುಕ್ತರ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ದಾಖಲಿಸಲಾಗಿದೆ ಎಂದು ಸಂಘ ತಿಳಿಸಿದೆ. ದಸರಾ ಉತ್ಸವದಲ್ಲಿ ಕಾರ್ಮಿಕ ದಸರಾವನ್ನು ಸೇರ್ಪಡೆಗೊಳಿಸುವವರೆಗೂ ಹೋರಾಟ ಮುಂದುವರೆಸುವುದಾಗಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಎಚ್ಚರಿಕೆ ನೀಡಿದೆ. ಮುಂದಿನ ವಿವರ. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಸೇವೆಯನ್ನು ಕಾಯಂಗೊಳಿಸುವಂತೆ ಆಗ್ರಹಿಸಿ 16ನೇ ಅಕ್ಟೋಬರ್ ರಾಮನಗರದಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ನವಕರ್ನಾಟಕ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ, ವಿಶೇಷಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಎಸ್ ಯಶೋಧ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ಸೇವಾ ಭದ್ರತೆ ಇಲ್ಲವಾಗಿದೆ. ಇದರ ಜತೆಗೆ ವಿಶೇಷಚೇತನರಿಗೆ ಸರ್ಕಾರ ನೀಡುತ್ತಿದ್ದ ಪಿಂಚಣಿ ಕಡಿತಗೊಳಿಸಿರುವುದು ನೋವು ತಂದಿದೆ. ವಿಶೇಷಚೇತನರ ವಿಷಯದಲ್ಲಿ ಸರ್ಕಾರ ತಾರತಮ್ಯ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಸೇವೆ ಕಾಯಂ ಮಾಡಬೇಕು. ಮಾಸಿಕ ಗೌರವಧನವನ್ನು ಕನಿಷ್ಠ 5,000 ರೂಗೆ ಹೆಚ್ಚಿಸಬೇಕು. ತಡೆ ಹಿಡಿದಿರುವ ಗೌರವಧನ ಕೂಡಲೇ ಬಿಡುಗಡೆ ಮಾಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಾದಯಾತ್ರೆಯ ಮೂಲಕ ಆಗ್ರಹಿಸಲಿದ್ದೇವೆ ಎಂದರು. ಪಾದಯಾತ್ರೆಯಲ್ಲಿ ರಾಜ್ಯದ 4,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಸಮಿತಿ ಹಾಗೂ ವಿಶೇಷಚೇತನರ ಗೌರವಧನ ಕಾರ್ಯಕರ್ತರ ಸಂಘವು ಪಾದಯಾತ್ರೆಗೆ ಬೆಂಬಲ ಸೂಚಿಸಿವೆ ಎಂದರು. ಕೆಎಸ್ ಚಂದ್ರಯ್ಯ, ಬಸವರಾಜ್, ರಮೇಶ್, ನಾಸೀರ್, ಗಂಗಾಧರ್, ಗಜೇಂದ್ರ, ಹನುಮಂತಪ್ಪ ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಕೀಳಂಬಿ ಮೂಲದ ಡಾಕ್ಟರ್ ಮಾನಸ ಕೀಳಂಬಿ ಮೈಸೂರು ದಸರಾದಲ್ಲಿ 17ನೇ ಅಕ್ಟೋಬರ್ ಆಯೋಜನೆಗೊಂಡಿರುವ ದಸರಾ ಪ್ರಧಾನ ಕವಿಗೋಷ್ಠಿಯಲ್ಲಿ ಪ್ರಧಾನ ಕವಿಯಾಗಿ ಭಾಗವಹಿಸುವ ಅವಕಾಶ ಪಡೆದಿದ್ದಾರೆ. ಹಿರಿಯ ಕವಯಿತ್ರಿ ಡಾಕ್ಟರ್ ಪ್ರತಿಭಾ ನಂದಕುಮಾರ್ ಗೋಷ್ಠಿ ಉದ್ಘಾಟಿಸಲಿದ್ದು ಕವಿ ಡಾಕ್ಟರ್ ಅಲ್ಲಮಪ್ರಭು ಬೆಟ್ಟದೂರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಡಾಕ್ಟರ್ ಮಾನಸ ಕೀಳಂಬಿ ಅವರು 2 ಕವನ ಸಂಕಲನಗಳನ್ನು ರೂಪಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಇವರ ಕವಿತೆ ಹಾಗೂ ಲೇಖನಗಳು ಪಠ್ಯವಾಗಿವೆ. ಶಿಶಿರ ಕಳೆದ ಮೇಲೆ ಎನ್ನುವುದು ಪ್ರಕಟಿತ ಲೇಖನಗಳ ಸಂಗ್ರಹವಾಗಿದೆ. ಮುಂದಿನ ವಿವರ. ರಾಜ್ ಅನಂತ್ ಸಿನಿ ಸಂಭ್ರಮದ ಅಂಗವಾಗಿ ಶಿವಮೊಗ್ಗ ನಗರದ ಚಿತ್ರಮಂದಿರಗಳಲ್ಲಿ ಕನ್ನಡ ಜನಪ್ರಿಯ ಚಿತ್ರಗಳ ಪ್ರದರ್ಶನ ನಡೆಯಲಿದೆ. 14ರಂದು ಬೆಳಗ್ಗೆ 8:30 ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 2 ಕನಸು, 15ರಂದು ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು, 16ರಂದು ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್ ಹಾಗೂ 17ರಂದು ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಗಾಳಿಪಟ 2 ಪ್ರದರ್ಶನಗೊಳ್ಳಲಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಶ್ರೀ ಮಾರಿಕಾಂಬಾ ದೇವಿಯ ತವರು ಮನೆ ಮತ್ತು ಗಂಡನ ಮನೆ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 2 ದೇವಸ್ಥಾನದಲ್ಲಿ ಪ್ರತಿದಿನ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ಬೆಳಗ್ಗೆ 8ರಿಂದ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಗಲಿದ್ದು ರಾತ್ರಿ 8:30 ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇರುತ್ತದೆ. 18ರಂದು ದುರ್ಗಾಷ್ಟಮಿ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಗಳು ನಡೆಯಲಿದ್ದು ಅನ್ನಸಂತರ್ಪಣೆ ಇರುತ್ತದೆ. ಪ್ರತಿದಿನ ಸಂಜೆ ದೇವಸ್ಥಾನದ ಆವರಣದಲ್ಲಿ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
7: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್,
8: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
9: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
10: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸಂಜೆಯ ಈ ಸುಂದರ ಸಮಯದಲ್ಲಿ ನಿಮ್ಮೆಲ್ಲರ ಮನಸ್ಸಿಗೂ ಒಂದು ಪುಟ್ಟ ಉತ್ಸಾಹದ ಕಿಡಿ ಹಚ್ಚೋಕೆ, ಹಾಗೆ ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆ ಕೊಡೋಕೆ, ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿ ತೋರಿಸೋಕೆ ನಿಮ್ಮ ಮನೆ ಮಾತಾದ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ, ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಕೆಲಸ ಮುಗಿಸಿ ಮನೆಗೆ ಬಂದಿದ್ದಾಯ್ತು, ಹಾಗೆ ಇನ್ನ ಕೆಲವರು ಕಾಲೇಜ್ ನಿಂದ ಮನೆಗೆ ಹೋಗ್ತಾ ಇದ್ದೀರಾ, ಅಥವಾ ನಿಮ್ಮದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀರಾ. ಯಾರೇ ಆಗಿರ್ಲಿ ಸ್ನೇಹಿತರೆ, ಒಂದು ಕ್ಷಣ ನಿಮ್ಮ ಕಿವಿಯನ್ನು ರೇಡಿಯೋ ಕಡೆಗೆ ಕೊಡಿ. ಯಾಕಂದ್ರೆ ಇವತ್ತು ನಾವು ಮಾತನಾಡೋ ವಿಷಯ ನಿಮ್ಮ ಬದುಕಿಗೆ ಹೊಸ ತಿರುವು ಕೊಡಬಹುದು. ಎಸ್ ಸ್ನೇಹಿತರೆ, ನಿನ್ನೆಯ ಸಂಚಿಕೆಯಲ್ಲಿ ನಾವು ಸ್ಕಿಲ್ ಇಂಡಿಯಾ ಅಂದ್ರೆ ಏನು, ಅದು ಯಾರಿಗೆ ಉಪಯೋಗ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಆದರೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಆಸೆ ಇರೋದು ಒಂದು ಕಡೆ, ಆದ್ರೆ ಆ ಕೆಲಸವನ್ನ ಅತ್ಯುತ್ತಮವಾಗಿ ಮಾಡೋ ಕೌಶಲ್ಯ ಇರೋದು ಇನ್ನೊಂದು ಕಡೆ ಅಲ್ವಾ? ಉದಾಹರಣೆಗೆ ಅಡುಗೆ ಮಾಡೋ ಆಸೆ ಇರಬಹುದು, ಕಂಪ್ಯೂಟರ್ ಕಲಿಯೋ ಆಸೆ ಇರಬಹುದು, ಅಥವಾ ಮೊಬೈಲ್ ರಿಪೇರಿ ಮಾಡೋ ಆಸೆ ಇರಬಹುದು, ಸ್ವಂತ ಉದ್ಯಮ ಶುರು ಮಾಡೋ ಕನಸು ಇರಬಹುದು. ಆದ್ರೆ ಅದಕ್ಕೆ ಸರಿಯಾದ ತರಬೇತಿ ಹೇಗೆ ಪಡಿಬೇಕು, ಎಲ್ಲಿ ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ನಮ್ಮ ಕೌಶಲ್ಯಕ್ಕೆ ಉದ್ಯೋಗದ ಅವಕಾಶ ಹೇಗೆ ಹುಡ್ಕೊಳ್ಬೇಕು, ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲೂ ಇದೆಯಾ? ಹಾಗಾದ್ರೆ ಇವತ್ತಿನ ನಮ್ಮ ಸಂಚಿಕೆ ನಿಮಗಾಗಿ ಇದೆ. ಎಸ್ ಸ್ನೇಹಿತರೆ, ಸ್ಕಿಲ್ ಇಂಡಿಯಾ ಅಡಿಯಲ್ಲಿ ಹಲವು ರೀತಿಯ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳಿವೆ. ಅವುಗಳಲ್ಲಿ ಪ್ರಮುಖ ಯೋಜನೆಗಳನ್ನ ಇವತ್ತು ಒಂದೊಂದಾಗಿ ತಿಳಿಯೋಣ. ಮೊದಲನೇದಾಗಿ ಪ್ರಧಾನ ಮಂತ್ರಿ ಕೌಶಲ ವಿಕಾಸ ಯೋಜನೆ. ಇದು ಸ್ಕಿಲ್ ಇಂಡಿಯಾ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ಪ್ರಮಾಣೀಕರಣಕ್ಕೆ ಸಂಬಂಧಿಸಿದ ಪ್ರಮುಖ ಯೋಜನೆಯಾಗಿದೆ. 2015 ಜುಲೈ 15 ಆರಂಭವಾದ ಈ ಯೋಜನೆಯ ಉದ್ದೇಶ ಯುವಜನರು ಉದ್ಯೋಗಕ್ಕೆ ಅಗತ್ಯವಾದ ಕೌಶಲ್ಯಗಳನ್ನು ಪಡೆದು ತಮ್ಮ ಜೀವನೋಪಾಯವನ್ನು ಸುಧಾರಿಸಿಕೊಳ್ಳಲು ನೆರವಾಗುವುದಾಗಿ. ಸೊ ಹಾಗಾದ್ರೆ PMKVY ಯಾರಿಗೆ ಉಪಯುಕ್ತ ಅಂತ ಕೇಳುತ್ತಾದ್ರೆ, ಎಸ್, ಈ ಯೋಜನೆಯ ವಿವಿಧ ತರಬೇತಿ ಮಾರ್ಗಗಳು ಹೀಗಿವೆ. ನಿರುದ್ಯೋಗಿ ಯುವಕ ಯುವತಿಯರಿಗೆ ಈ ಯೋಜನೆಯ ವಿವಿಧ ತರಬೇತಿ ಮಾರ್ಗಗಳು ಇವರಿಗಿದೆ. ನಿರುದ್ಯೋಗಿ ಯುವಕ ಯುವತಿಯರು, ಶಾಲೆ ಅಥವಾ ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದವರು, ಹೊಸ ವೃತ್ತಿಯನ್ನು ಕಲಿಯಲು ಬಯಸುವವರು, ಈಗಾಗಲೇ ಕೆಲಸ ಮಾಡ್ತಾ ಇದ್ರೂ ಹೆಚ್ಚಿನ ಕೌಶಲ್ಯ ಕಲಿಬೇಕು ಅನ್ನೋ ಆಸಕ್ತಿ ಇರೋರಿಗೆ, ಹಾಗೆ ಅನುಭವವಿದ್ದರೂ ತಮ್ಮ ಕೌಶಲ್ಯಕ್ಕೆ ಔಪಚಾರಿಕ ಮಾನ್ಯತೆ ಅಥವಾ ಪ್ರಮಾಣೀಕರಣ ಪಡೆಯೋದಕ್ಕೆ ಇಷ್ಟಪಡೋರು, ಹಾಗೆ ವಿಶೇಷ ಯೋಜನೆಗಳ ಅಡಿಯಲ್ಲಿ ಅವಕಾಶ ಪಡೆಯುವ ಅರ್ಹ ಸಮುದಾಯಗಳ ಅಭ್ಯರ್ಥಿಗಳು. ಆದರೆ ಪ್ರತಿಯೊಂದು ತರಬೇತಿ ಮಾರ್ಗಕ್ಕೂ ಪ್ರತ್ಯೇಕ ವಯೋಮಿತಿ, ವಿದ್ಯಾರ್ಹತೆ ಮತ್ತು ಇತರ ಅರ್ಹತಾ ಷರತ್ತುಗಳು ಇರಬಹುದು. ಆದ್ದರಿಂದ ತಮಗೆ ಬೇಕಾದ ಕೋರ್ಸ್ನ ನಿಯಮಗಳನ್ನ ಪರಿಶೀಲಿಸಬೇಕಾಗುತ್ತೆ. ಸ್ನೇಹಿತರೆ, PMKVY ಅಡಿಯಲ್ಲಿ ತರಬೇತಿ ಪಡೆಯುವ ಮೂರು ಪ್ರಮುಖ

ಮತ್ತು ಅನ್ವಯಿಸುವಲ್ಲಿ ಕೆಲಸದ ಸ್ಥಳದ ತರಬೇತಿ ಸೇರಿರಬಹುದು. ಇನ್ನು ಎರಡನೇದಾಗಿ ರೆಕಗ್ನಿಷನ್ ಆಫ್ ಪ್ರಿಯೋರ್ ಲರ್ನಿಂಗ್ ಅಂದರೆ RPL, ಹಿಂದಿನ ಕೌಶಲ್ಯಕ್ಕೆ ಮಾನ್ಯತೆ. ಈಗಾಗಲೇ ಕೆಲಸದ ಅನುಭವ ಅಥವಾ ವೃತ್ತಿಪರ ಕೌಶಲ್ಯ ಹೊಂದಿರೋರಿಗೆ ಇದು ಉಪಯುಕ್ತವಾಗಬಹುದು. ಉದಾಹರಣೆಗೆ, ಒಬ್ರು ಹಲವು ವರ್ಷಗಳಿಂದ ಹೊಲಿಗೆ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಬ್ರು ವಾಹನ ದುರಸ್ತಿ ಕೆಲಸದಲ್ಲಿ ಅನುಭವ ಹೊಂದಿರ್ತಾರೆ. ಇಂತಹವರು ಸಂಬಂಧಿತ ಉದ್ಯೋಗದ ಮಾನದಂಡಗಳಿಗೆ ಅನುಗುಣವಾಗಿ ಮೌಲ್ಯಮಾಪನಕ್ಕೆ ಒಳಗಾಗಿ ಅರ್ಹತೆ ಪಡೆದರೆ ಪ್ರಮಾಣೀಕರಣ ಪಡೆಯಬಹುದು. ಇದು ಹೊಸಬರಿಗೆ ಆರಂಭಿಕ ತರಬೇತಿ ನೀಡುವ ಮಾರ್ಗವಲ್ಲ, ಈಗಾಗಲೇ ಹೊಂದಿರುವ ಕೌಶಲ್ಯವನ್ನು ಮೌಲ್ಯಮಾಪನ ಮಾಡುವ ಮಾರ್ಗವಾಗಿದೆ. ಅಗತ್ಯವಿದ್ರೆ ಹೆಚ್ಚುವರಿ ತರಬೇತಿಯೂ ಇರಬಹುದು. ಇನ್ನು ಮೂರನೇದಾಗಿ ಸ್ಪೆಷಲ್ ಪ್ರಾಜೆಕ್ಟ್ಸ್, ವಿಶೇಷ ಯೋಜನೆಗಳು. ನಿರ್ದಿಷ್ಟ ಸಮುದಾಯಗಳು, ವಿಶೇಷ ಅಗತ್ಯವಿರುವ ಅಭ್ಯರ್ಥಿಗಳು, ಕೌಶಲ್ಯ ತರಬೇತಿ ಸೌಲಭ್ಯ ಕಡಿಮೆ ಇರುವ ಪ್ರದೇಶಗಳು ಅಥವಾ ಹೊಸ ಉದ್ಯೋಗ ಕ್ಷೇತ್ರಗಳಿಗಾಗಿ ವಿಶೇಷ ತರಬೇತಿ ಯೋಜನೆಗಳನ್ನು ರೂಪಿಸಬಹುದು. ಇವುಗಳ ಅರ್ಹತೆ, ತರಬೇತಿ ಅವಧಿ ಮತ್ತು ಆಯ್ಕೆ ವಿಧಾನವು ಸಂಬಂಧಿತ ಯೋಜನೆಯ ನಿಯಮಗಳ ಮೇಲೆ ಅವಲಂಬಿತವಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಇನ್ನು PMKVY ತರಬೇತಿ ಹೇಗೆ ನಡೆಯುತ್ತೆ ಅಂತ ಹಂತ ಹಂತವಾಗಿ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ PMKVY ಅಂದ್ರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂದ್ರೆ ಏನು, ಇದು ಯಾರಿಗೆ ಉಪಯುಕ್ತ, ಹಾಗೆ ಈ ಒಂದು ಯೋಜನೆಯ ತರಬೇತಿ ಯಾರೆಲ್ಲ ಪಡಿಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಹಾಗೆ ಈಗ ಈ ತರಬೇತಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಕೇಳಿ. ಮೊದಲನೇದಾಗಿ ಕೋರ್ಸ್ ಆಯ್ಕೆ, ಯಾವ ಕೆಲಸದಲ್ಲಿ ಆಸಕ್ತಿ ಇದೆ ಮತ್ತು ಯಾವ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳಿವೆ ಅನ್ನೋದನ್ನ ತಿಳಿದುಕೊಳ್ಳೋದು. ಇನ್ನು ಎರಡನೆಯದಾಗಿ ಅರ್ಹತೆ ಪರಿಶೀಲನೆ, ವಯಸ್ಸು, ವಿದ್ಯಾರ್ಹತೆ, ಗುರುತಿನ ದಾಖಲೆಗಳು ಮತ್ತು ಕೋರ್ಸ್ನ ಇತರ ಷರತ್ತುಗಳನ್ನು ಪರಿಶೀಲಿಸುವುದು. ಇನ್ನು ಮೂರನೇದಾಗಿ ಅಧಿಕೃತ ಕೇಂದ್ರದ ಆಯ್ಕೆ, ಅನುಮೋದಿತ ತರಬೇತಿ ಕೇಂದ್ರ ಅಥವಾ ಸ್ಕಿಲ್ ಇಂಡಿಯಾ ಡಿಜಿಟಲ್ ಮೂಲಕ ಲಭ್ಯವಿರುವ ಬ್ಯಾಚ್ಗಳನ್ನು ಪರಿಶೀಲಿಸುವುದು. ಇನ್ನು ನಾಲ್ಕನೇದಾಗಿ ನೋಂದಣಿ ಮತ್ತು ಪ್ರವೇಶ, ಕೋರ್ಸ್ಗೆ ಅನುಗುಣವಾಗಿ ಅರ್ಜಿ ಸಲ್ಲಿಸಿ ಅಗತ್ಯ ದಾಖಲೆಗಳನ್ನು ಒದಗಿಸುವುದು. ಇನ್ನು ಐದನೇದಾಗಿ ತರಬೇತಿ, ಸಿದ್ಧಾಂತ, ಪ್ರಾಯೋಗಿಕ ಕೆಲಸ ಮತ್ತು ಅನ್ವಯಿಸುವಲ್ಲಿ ಉದ್ಯೋಗ ಸ್ಥಳದ ತರಬೇತಿ ಪಡೆಯುವುದು. ಇನ್ನು ಆರನೇದಾಗಿ ಮೌಲ್ಯಮಾಪನ, ನಿಗದಿತ ಮಾನದಂಡಗಳ ಪ್ರಕಾರ ಕೌಶಲ್ಯದ ಪರೀಕ್ಷೆ ಅಥವಾ ಮೌಲ್ಯಮಾಪನಕ್ಕೆ ಹಾಜರಾಗುವುದು. ಇನ್ನು ಏಳನೇದಾಗಿ ಪ್ರಮಾಣೀಕರಣ, ಅಗತ್ಯ ಮಾನದಂಡಗಳನ್ನು ಪೂರೈಸಿದ ಅಭ್ಯರ್ಥಿಗಳು ಸಂಬಂಧಿತ ನಿಯಮಗಳ ಪ್ರಕಾರ ಪ್ರಮಾಣ ಪತ್ರ ಪಡೆಯುವುದು. ಇನ್ನು ಎಂಟನೇದಾಗಿ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗದ ಪ್ರಯತ್ನ, ತರಬೇತಿಯಲ್ಲಿ ಪಡೆದ ಕೌಶಲ್ಯವನ್ನು ಬಳಸಿಕೊಂಡು ಉದ್ಯೋಗ ಹುಡುಕುವುದು, ಅನುಭವ ಪಡೆಯುವುದು ಅಥವಾ ಸ್ವಂತ ಉದ್ಯಮ ಆರಂಭಿಸುವ ಸಾಧ್ಯತೆಗಳನ್ನು ಅನ್ವೇಷಿಸುವುದು. ಈ ಪ್ರಕ್ರಿಯೆಯಲ್ಲಿ ಕೋರ್ಸ್ ಮತ್ತು ಬ್ಯಾಚ್ಗೆ ಅನುಗುಣವಾಗಿ ಕೆಲವು ಹಂತಗಳು ಬದಲಾಗಬಹುದು ಸ್ನೇಹಿತರೆ. ಸೊ ಈಗ PMKVYಯಿಂದ ಉದ್ಯೋಗ ಖಚಿತವಾಗುತ್ತಾ ಅಂತ ನೀವು ಕೇಳಬಹುದು. ಎಸ್, ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಸ್ನೇಹಿತರೆ. ತರಬೇತಿ ಪಡೆದ ತಕ್ಷಣ ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಅಥವಾ ಖಾಸಗಿ ಉದ್ಯೋಗ ಖಚಿತವಾಗುತ್ತೆ ಅಂತ ಹೇಳಲಾಗುವುದಿಲ್ಲ. ಈ ಯೋಜನೆಯ ಉದ್ದೇಶ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುವುದು ಮತ್ತು ಕೌಶಲ್ಯಕ್ಕೆ ಮಾನ್ಯತೆ ನೀಡುವುದು. ಉದ್ಯೋಗ ಸಿಗುವುದು ಅಭ್ಯರ್ಥಿಯ ಸಾಮರ್ಥ್ಯ, ಹಾಜರಾತಿ, ಪ್ರಾಯೋಗಿಕ ಅನುಭವ, ಉದ್ಯೋಗದಾತರ ಬೇಡಿಕೆ, ಸ್ಥಳೀಯ ಉದ್ಯೋಗಾವಕಾಶಗಳು ಮತ್ತು ಸಂದರ್ಶನದ ಫಲಿತಾಂಶಗಳ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗೆ ನೀವು ಕೇಳಬಹುದು, ಕೋರ್ಸ್ ಫ್ರೀ ಆಗಿರುತ್ತಾ ಅಥವಾ ತರಬೇತಿ ಅವಧಿಯಲ್ಲಿ ನಮಗೇನಾದರೂ ಹಣಕಾಸಿನ ನೆರವು ಸಿಗುತ್ತಾ, ಪ್ರಯಾಣಕ್ಕೆ ಭತ್ಯೆ ಅಥವಾ ಉದ್ಯೋಗ ಸಹಾಯ ಸಿಗುತ್ತಾ ಅನ್ನೋದನ್ನ ಆಯಾ ಯೋಜನೆಯ ಪ್ರಸ್ತುತ ನಿಯಮಗಳ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಇನ್ನು ಮುಂದಿನ ಭಾಗದಲ್ಲಿ PMKK ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದಾಯ್ತು. ಈಗ ಪ್ರಧಾನ ಮಂತ್ರಿ ಕೌಶಲ್ಯ ಕೇಂದ್ರದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಪಿಎಂಕೆಕೆ ಉಪಕ್ರಮ ಉದ್ದೇಶ ಗುಣಮಟ್ಟದ ವೃತ್ತಿಪರ ತರಬೇತಿಗೆ ಅನುಕೂಲವಾಗುವ ಮಾದರಿ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವುದು. ಈ ಉಪಕ್ರಮದಲ್ಲಿ ಎನ್ಎಸ್ಡಿಸಿ ಅನುಷ್ಠಾನಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ. ಕೇಂದ್ರಗಳಲ್ಲಿ ತರಬೇತಿ ಕ್ಷೇತ್ರಕ್ಕೆ ತಕ್ಕ ಸೌಲಭ್ಯಗಳು, ಉಪಕರಣಗಳು ಮತ್ತು ಪ್ರಾಯೋಗಿಕ ಕಲಿಕೆಗೆ ಒತ್ತು ನೀಡಲಾಗುತ್ತೆ. ಸ್ನೇಹಿತರೆ, ಈ ಪಿಎಂಕೆಕೆ ಯಾಕೆ ಆರಂಭಿಸಿದ್ರು ಶ್ವೇತಾ ಅಂತ ನೀವು ಕೇಳ್ಬೋದು. ಎಸ್, ಸ್ನೇಹಿತರೆ, ಕೌಶಲ್ಯ ಕಲಿಯಲು ಬಯಸುವವರಿಗೆ ಕೇವಲ ಪುಸ್ತಕದ ಜ್ಞಾನವಿದ್ರೆ ಸಾಕಾಗೋದಿಲ್ಲ, ಕೆಲಸವನ್ನ ನಿಜವಾಗಿ ಮಾಡಿ ಕಲಿಯುವ ಅವಕಾಶವೂ ಬೇಕು ಅಲ್ವಾ. ಉದಾಹರಣೆಗೆ, ಎಲೆಕ್ಟ್ರಿಷಿಯನ್ ಕೋರ್ಸ್ ಕಲಿಯೋರಿಗೆ ವಿದ್ಯುತ್ ಸಂಪರ್ಕದ ಸುರಕ್ಷಿತ ಅಭ್ಯಾಸಕ್ಕೆ ಸೂಕ್ತ ಉಪಕರಣಗಳು ಬೇಕು. ಹೊಲಿಗೆ ಕಲಿಯೋರಿಗೆ ಹೊಲಿಗೆ ಯಂತ್ರಗಳು ಮತ್ತು ಪ್ರಾಯೋಗಿಕ ತರಬೇತಿ ಬೇಕಾಗುತ್ತೆ. ಇನ್ನು ವಾಹನ ದುರಸ್ತಿ ಕಲಿಯೋರಿಗೆ ವಾಹನದ ಭಾಗಗಳನ್ನ ಗುರುತಿಸಿ ದೋಷಗಳನ್ನ ಪತ್ತೆ ಹಚ್ಚುವ ಅನುಭವ ಬೇಕು. ಹೋಟೆಲ್ ಉದ್ಯಮದ ತರಬೇತಿಗೆ ಅಡುಗೆ ಮನೆ, ಗ್ರಾಹಕ ಸೇವೆ ಮತ್ತು ಮುಂಭಾಗದ ಕಚೇರಿ ತರಬೇತಿಯಂತಹ ಸೌಲಭ್ಯಗಳು ಅಗತ್ಯವಾಗಬಹುದು. ಇಂತಹ ಅಗತ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ವೃತ್ತಿಪರ ತರಬೇತಿಗೆ ಮಾದರಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವುದು ಪಿಎಂಕೆಕೆ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಹಾಗಾದ್ರೆ ಈ ಪಿಎಂಕೆಕೆಯಲ್ಲಿ ಯಾವ ರೀತಿ ತರಬೇತಿ ಇರಬಹುದು ಶ್ವೇತಾ ಅಂತ ನೀವು ಕೇಳ್ತೀರಾ. ನಾನು ಈಗಾಗಲೇ ಹೇಳಿದ ಹಾಗೆ ಎಲೆಕ್ಟ್ರಿಷಿಯನ್ ಮತ್ತು ವಿದ್ಯುತ್ ಉಪಕರಣಗಳ ನಿರ್ವಹಣೆ, ವಾಹನ ದುರಸ್ತಿ ಮತ್ತು ಆಟೋಮೊಬೈಲ್ ಕ್ಷೇತ್ರದಲ್ಲಿ, ಹಾಗೆ ಹೊಲಿಗೆ ಮತ್ತು ಉಡುಪು ಯಂತ್ರ ತಯಾರಿಕೆ, ಪ್ಲಂಬಿಂಗ್, ವೆಲ್ಡಿಂಗ್ ಮತ್ತು ನಿರ್ಮಾಣ ಕ್ಷೇತ್ರದ ಕೆಲಸಗಳು, ಹೋಟೆಲ್, ಪ್ರವಾಸೋದ್ಯಮ ಮತ್ತು ಆತಿಥ್ಯ ಸೇವೆಗಳು, ಆಯ್ದ ತಾಂತ್ರಿಕ ಹಾಗೂ ಸೇವಾ ಕ್ಷೇತ್ರಗಳ ವೃತ್ತಿಪರ ತರಬೇತಿ, ಇವು ಉದಾಹರಣೆಗಳು ಮಾತ್ರ. ಎಲ್ಲಾ ಪಿಎಂಕೆಕೆ ಕೇಂದ್ರಗಳಲ್ಲೂ ಈ ಎಲ್ಲಾ ಕೋರ್ಸ್ಗಳು ಲಭ್ಯವಿರುತ್ತೆ ಅಂತ ಭಾವಿಸಬಾರದು. ನಿಮ್ಮ ಜಿಲ್ಲೆಯ ಕೇಂದ್ರದಲ್ಲಿ ಯಾವ ಕೋರ್ಸ್ಗಳು ಪ್ರಸ್ತುತ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಪರಿಶೀಲಿಸಬೇಕು. ನಂತರ ಈಗ ಪಿಎಂಕೆಕೆ ಮತ್ತು ಸಾಮಾನ್ಯ ತರಬೇತಿ ಕೇಂದ್ರದ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಬಹುದು. ಸ್ನೇಹಿತರೆ, ಈಗ ಪಿಎಂಕೆಕೆ ಒಂದು ನಿರ್ದಿಷ್ಟ ಮಾದರಿ ತರಬೇತಿ ಕೇಂದ್ರದ ಉಪಕ್ರಮ. ಇದರಲ್ಲಿ ತರಬೇತಿಯ ಗುಣಮಟ್ಟ, ಮೂಲ ಸೌಕರ್ಯ, ಪ್ರಾಯೋಗಿಕ ಕಲಿಕೆ ಮತ್ತು ಕೇಂದ್ರದ ಸುಸ್ಥಿರ ಕಾರ್ಯನಿರ್ವಹಣೆಗೆ ಒತ್ತು ನೀಡಲಾಗಿದೆ. ಆದರೆ ಪಿಎಂಕೆಕೆ ಹೆಸರಿರೋದ್ರಿಂದ ಪ್ರತಿಯೊಂದು ಕೋರ್ಸ್ ಕೂಡ ಉಚಿತವಾಗಿರುತ್ತೆ ಅಥವಾ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುತ್ತೆ ಅಂತ ಅರ್ಥ ಅಲ್ಲ. ಕೋರ್ಸ್ ಯಾವ ಯೋಜನೆಯಡಿ ನಡೀತಾ ಇದೆ, ಅದರ ಅನುಮೋದನೆ ಮತ್ತು ಅಭ್ಯರ್ಥಿಗೆ ಅನ್ವಯಿಸುವ ನಿಯಮಗಳನ್ನ ಪರಿಶೀಲಿಸುವುದು ಅತ್ಯಗತ್ಯವಾಗಿರುತ್ತೆ. ಸೊ ಇನ್ನ ಸ್ಕಿಲ್ ಇಂಡಿಯಾ, ಎನ್ಎಸ್ಡಿಸಿ, ಪಿಎಂಕೆವಿವೈ ಮತ್ತು ಪಿಎಂಕೆಕೆ ಈ ನಾಲ್ಕರ ಸಂಬಂಧ ಏನು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಇದನ್ನ ಸಾರ್ವಜನಿಕರಿಗೆ ಸುಲಭವಾಗಿ ಅರ್ಥವಾಗುವಂತೆ ಒಂದು ಉದಾಹರಣೆಯ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಯುವತಿ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಹುಡುಕ್ತಾ ಇರ್ತಾಳೆ ಅಂತ ಅನ್ಕೊಳ್ಳೋಣ. ಆಕೆಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಆಸಕ್ತಿ ಇದೆ, ಆದರೆ ಯಾವ ತರಬೇತಿ ಪಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಮೊದಲನೇದಾಗಿ ಸ್ಕಿಲ್ ಇಂಡಿಯಾ ಆಕೆಗೆ ಕೌಶಲ್ಯ ಅಭಿವೃದ್ಧಿಯ ಅವಕಾಶಗಳ ಬಗ್ಗೆ ತಿಳಿಸುವ ವಿಶಾಲ ಅಭಿಯಾನದ ಭಾಗವಾಗಿರುತ್ತೆ. ಇನ್ನು ಎನ್ಎಸ್ಡಿಸಿ ಕೌಶಲ್ಯ ತರಬೇತಿ ವ್ಯವಸ್ಥೆ ಮತ್ತು ಸಂಬಂಧಿತ ಪಾಲುದಾರರ ಅಭಿವೃದ್ಧಿಗೆ ಬೆಂಬಲ ನೀಡುವ ಸಂಸ್ಥೆಯಾಗಿದೆ. ಇನ್ನು ಪಿಎಂಕೆವಿವೈ ಅಡಿಯಲ್ಲಿ ಆಕೆಗೆ ಅರ್ಹತೆ ಮತ್ತು ಲಭ್ಯತೆಯ ಆಧಾರದ ಮೇಲೆ ತರಬೇತಿ ಪಡೆಯುವ ಅವಕಾಶ ಇರಬಹುದು. ಇನ್ನು ಪಿಎಂಕೆಕೆ ಈ ತರಬೇತಿಗೆ ಸೂಕ್ತವಾದ ಮಾದರಿ ಕೇಂದ್ರವಾಗಿರಬಹುದು, ಆದರೆ ಅಲ್ಲಿ ಆಕೆಗೆ ಬೇಕಾದ ನಿರ್ದಿಷ್ಟ ಕೋರ್ಸ್ ನಡೀತಾ ಇದೆಯಾ ಅನ್ನೋದನ್ನ ಪರಿಶೀಲಿಸಬೇಕು. ಸೊ ಈ ನಾಲ್ಕು ಪರಸ್ಪರ ಸಂಬಂಧ ಹೊಂದಿದೆ, ಆದರೆ ಅವು ಒಂದೇ ಯೋಜನೆ ಅಥವಾ ಒಂದೇ ಸಂಸ್ಥೆಯ ಹೆಸರುಗಳಲ್ಲ. ಇನ್ನು ಪಿಎಂಕೆಕೆ ಅಂದ್ರೆ ಆ ತರಬೇತಿಗೆ ಸೂಕ್ತವಾದ ಮಾದರಿ ಕೇಂದ್ರವಾಗಿರಬಹುದು. ಆದ್ರೆ ಅಲ್ಲಿ ಆಕೆಗೆ ಬೇಕಾದ ನಿರ್ದಿಷ್ಟ ಕೋರ್ಸ್ ನಡೀತಾ ಇದೆಯಾ ಅನ್ನೋದನ್ನ ಪರಿಶೀಲಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಸ್ಕಿಲ್ ಇಂಡಿಯಾ, NSDC, PMKVY ಮತ್ತು PMKK ಈ ನಾಲ್ಕರ ಸಂಬಂಧದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸಿದ್ದಾಯ್ತು. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಸಾರ್ವಜನಿಕರು ತರಬೇತಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೊಚ್ಚಿನ್ ಒಡಿಯೊಮ್ಮೆ ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬರಲಿ, ನಾನು ಆರ್ಜಿ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಸಂಜೆ ಸಮಯ 6 ಗಂಟೆ ಆಗಿದೆ. ಮಿಸ್ ಮಾಡಿದ್ರೆ ನಾನಂತೂ ಬಂದಾಯ್ತು. ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ರೆ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ, ಹಾಗೆ ಸಂಜೆ ಸಮಯ ಆಗಿರೋದ್ರಿಂದ ಕಾಫಿನ ಕುಡಿದು ಎಲ್ಲರೂ ವಾಕ್ ಮಾಡ್ತಾ ಇದ್ರೆ ಅಂದ್ರೆ ವಾಕ್ ಮಾಡ್ತಾ ನಮ್ಮ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನೀವು ನೋಡಿರೋ ಹಾಗೆ ಸುತ್ತಮುತ್ತದಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಕಾಣಿಸಿದ್ರೆ ಸೊ ಅವುಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಹಾಗೆ ಕಾಫಿ ಕುಡಿತಾ ಕಾಫಿ ಕುಡಿಯೋ ಟೈಮಲ್ಲೇ ಏನಾದರೂ ನಿಮಗೆ ತಲೆಗೆ ಟಣ್ ಅಂತ ಏನಾದರೂ ಹೊಳಿತು ಅಂದರೆ ಸೊ ಆ ವಿಚಾರಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಜೊತೆಗೆ ವಿಸ್ಮಯಕಾರಿ ವಿಚಾರಗಳನ್ನ ತಿಳಿಸೋದಕ್ಕೆ ನಾನು ಮಿಸ್ ಮಾಡ್ದೇ ಬರ್ತಾ ಇರ್ತೀನಿ. ಪ್ರತಿದಿನ ಸಂಜೆ 6 ಗಂಟೆಗೆ ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಈ ವಿಷಯದ ಬಗ್ಗೆ ನೀವು ಕೂಡ ಸುಮಾರು ಕಡೆಗಳಲ್ಲಿ ಕೇಳಿರ್ತೀರ, ಆದರೆ ಯಾಕೆ ಈ ರೀತಿ ಮಾಡ್ತಾರೆ ಅಂತ ತಲೆಯಲ್ಲಿ ಯೋಚನೆ ಬಂದಿರುತ್ತೆ. ಬಟ್ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿರಲ್ಲ. ಕೆಲವೊಂದು ಸರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದರೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿರಲ್ಲ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಹಾಗೆಯೇ ನೀವು ಕೂಡ ನಿಮ್ಮ ಸುತ್ತಮುತ್ತ ಅಥವಾ ನೀವು ನೋಡಿರೋ ಹಾಗೆ ಏನಾದರೂ ನಿಮ್ಮ ತಲೆಗೆ ಬಂದಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳಿದ್ರೆ ಅಥವಾ ವಿಸ್ಮಯಕಾರಿ ವಿಚಾರಗಳನ್ನ ನೋಡಿ ಇನ್ನೂ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದ್ರೆ ಆ ವಿಚಾರಗಳನ್ನ ನಮಗೆ ತಿಳಿಸಿ ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಸ್ಮಯಕಾರಿ ವಿಚಾರಗಳನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಾವೆಲ್ಲ ನೋಡೋ ಹಾಗೆ ನಮ್ಮ ಜಗತ್ತು ಎಷ್ಟೊಂದು ಅಡ್ವಾನ್ಸ್ ಆಗಿದೆ. ಅದರಲ್ಲೂ ಕೂಡ ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ದಿನೇ ದಿನೇ ವೆಹಿಕಲ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಟೆಕ್ನಾಲಜಿ ಕೂಡ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾನೆ ಇದೆ. ಅಡ್ವಾನ್ಸ್ ಆಗಿರುವಂತಹ ಟೆಕ್ನಾಲಜಿ ಈಗ ನಮ್ಮ ಇಂಡಿಯಾದಲ್ಲಿ ಕೂಡ ಇರುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯಾದಲ್ಲೇ ಎಐನ ಕೂಡ ಬಳಸ್ಕೊಂಡು ಎಷ್ಟೋ ಆವಿಷ್ಕಾರಗಳು ಕೂಡ ಆಗ್ತಾ ಇದೆ. ಎಷ್ಟೆಲ್ಲ ಅಡ್ವಾನ್ಸ್ಡ್ ಆಗಿರುವಂತಹ ಟೆಕ್ನಾಲಜಿಯ ಜೊತೆಗೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಡಿಜಿಟಲೀಕರಣ ಆಗಿರುವಂಥದ್ದು, ಹಾಗೆ ಎಲ್ಲರೂ ಕೂಡ ಒಂದು ಟೆಕ್ನಾಲಜಿಗೆ ಹೊಂದ್ಕೊಳ್ತಾ ಇರೋದು, ಆಧುನಿಕತೆಯನ್ನು ಅಳವಡಿಸ್ಕೊಳ್ತಾ ಇರೋದು, ಇದೆಲ್ಲದನ್ನ ನೋಡ್ತೀವಿ ಅಂತಂದರೆ ಈಗ ಎಲ್ಲರೂ ಕೂಡ ಒಂದು ಸ್ಮಾರ್ಟಾಗಿ ಥಿಂಕ್ ಮಾಡ್ತಾರೆ, ಜೊತೆಗೆ ಲೈಫ್ ಸ್ಟೈಲ್ನ ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರ ಹತ್ರನೂ ಈಗ ನೋಡ್ತೀವಿ ಅಂತಂದರೆ ಒಂದು ಕುಟುಂಬ ಅಂತಂದರೆ ಒಂದು ಮನೆ ಅಂತಂದರೆ ಆ ಮನೆಗೆ ಒಂದು ಕಾರ್ ಇರಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಎಷ್ಟೋ ಜನ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡೋದ್ರಲ್ಲಿ ಮುಂದಾಗಿದ್ದಾರೆ. ಮತ್ತು ಆಫ್ಟರ್ ಕೊರೋನಾ ನಾವು ನೋಡ್ತೀವಿ ಅಂತಂದರೆ ವೆಹಿಕಲ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ನಮ್ಮ ನಗರೀಕರಣ ಕೂಡ ನೋಡ್ತೀವಿ ಅಂತಂದರೆ ದೊಡ್ಡದಾಗಿ ಬೆಳೀತಾ ಇದೆ ನಗರಗಳು, ಹಾಗೆ ನಗರಗಳ ಸುತ್ತಮುತ್ತ ಇರುವಂತಹ ಹಳ್ಳಿಗಳಲ್ಲೂ ಕೂಡ ಈ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಮನೆಗೆ ಒಂದೆರಡು ಬೈಕ್ ಆಗಿರ್ಬೋದು, ಹಾಗೆ ಕಾರ್ಗಳು ಕೂಡ ಅಷ್ಟೇ ಕುಟುಂಬದಲ್ಲಿ ಯಾರು ಹೊರಗಡೆ ಕೆಲಸ ಮಾಡ್ತಿರಂದ್ರೆ ಅವ್ರ ಹತ್ರ ಒಂದು ಕಾರು, ಮನೇಲಿ ಹಿರಿಯರು ಇರ್ತಾರೆ ಅಂತಂದ್ರೆ ಅವರಿಗೊಂದು ಕಾರ್ನ ಇಟ್ಟಿರ್ತಾರೆ. ಸೊ ಹೀಗೆ ಈ ಟೆಕ್ನಾಲಜಿಯ ಜೊತೆಗೆ ವೆಹಿಕಲ್ಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ, ನಗರ ಕೂಡ ಬೆಳೀತಾನೆ ಇದೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಇದರ ಮಧ್ಯದಲ್ಲಿ ಒಂದು ವಿಚಾರ ಸುಮಾರು ಕಡೆ ಹರಿದಾಡಿರುತ್ತೆ. ಮತ್ತೆ ಇದು ಆಕ್ಚುಲ್ ಆಗಿ ಐಷಾರಾಮಿ ಕಾರುಗಳನ್ನ ಇಟ್ಕೊಂಡಿರುವಂತವ್ರಿಗೆ, ಹಾಗೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೆ, ಮತ್ತೆ ಒಂದು ಕ್ರೇಜ್ ಇಟ್ಕೊಂಡು ವೆಹಿಕಲ್ಗಳನ್ನ ಪರ್ಚೇಸ್ ಮಾಡುವಂಥವರಿಗೆ ಇದರ ಒಂದು ನ್ಯಾಕ್ ಗೊತ್ತಿರುತ್ತೆ. ಮತ್ತೆ ಈ ಒಂದು ವಿಚಾರದ ಬಗ್ಗೆ ಅವರು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಏನಪ್ಪ ಈ ವಿಚಾರ ಆ ವಿಚಾರ ಅಂತ ಶ್ರೀಧರ್ ಹೇಳ್ತೀರ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋದು ನಂಬರ್ ಪ್ಲೇಟ್ಗಳ ಬಗ್ಗೆ. ನೀವು ಅನ್ಕೊಳ್ಬೋದು HSRP ನಂಬರ್ ಪ್ಲೇಟ್ಗಳನ್ನ ಈಗಷ್ಟೇ ಹಾಕ್ಸಿದೀವಿ, ಇನ್ನೇನಪ್ಪ ಹೊಸ ಅಪ್ಡೇಟು ಅಂತ ಯೋಚನೆ ಮಾಡ್ತಿದ್ದೀರಾ. ಆ ಥರದ ಅಪ್ಡೇಟ್ ಅಲ್ಲ ಇದು. ಸೊ ಇದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನು. ಸೊ ನೋಡಿ, ಈ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಅಂತ ಏನು ಹೇಳ್ತೀವಿ, ಇದು ಒಂದು VIPಗಳು ಹಾಕ್ಕೊಳ್ಳುವಂತಹ ನಂಬರ್ ಪ್ಲೇಟ್ಗಳಾಗಿರುತ್ತೆ. ಅವರ ವೆಹಿಕಲ್ಗಳಲ್ಲಿ ಇದನ್ನು ಹಾಕ್ಕೊಂಡಿರ್ತಾರೆ. ಅದು ಕೂಡ ಕಸ್ಟಮೈಸ್ ಮಾಡಿ ಇದೇ ನಂಬರ್ ಬೇಕು ಅಂತ ಹೇಳಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟು ಈ ಫ್ಯಾನ್ಸಿ ನಂಬರ್ಗಳನ್ನ ಪಡ್ಕೊಂಡಿರ್ತಾರೆ. ಸೊ ಈ ಫ್ಯಾನ್ಸಿ ನಂಬರ್ ಯಾಕೆ ತಗೊಳ್ತಾರೆ, ಇದರದ್ದು ಯೂಸಸ್ ಏನಿದೆ, ಯಾಕೆ ಈ ಫ್ಯಾನ್ಸಿ ನಂಬರ್ಗೆ ಇಷ್ಟೊಂದು ದುಡ್ಡಿರುತ್ತೆ. ಕೆಲವೊಂದ್ಸರಿ ನೀವು ಗಮನಿಸಿದ್ರೆ ಕಾರ್ನ ಬೆಲೆಗಿಂತ ಫ್ಯಾನ್ಸಿ ನಂಬರ್ ಪ್ಲೇಟ್ನ ಬೆಲೆ ಸಿಕ್ಕಾಪಟ್ಟೆ ಇರುತ್ತೆ. ಇದರ ಹಿಂದಿನ ಗುಟ್ಟೇನು, ಮತ್ತೆ ಯಾಕೆ ಇಷ್ಟು ರೇಟ್ ಇರುತ್ತೆ, ಇದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ನೀವು ಕೂಡ ಇವತ್ತಿನ ಈ ವಿಷಯದ ಬಗ್ಗೆ ತಿಳ್ಕೊಳ್ಳಿ. ನಿಮಗೇನಾದ್ರು ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಅಥವಾ VIP ನಂಬರ್ ಪ್ಲೇಟ್ಗಳ ಬಗ್ಗೆ ಗೊತ್ತಿದೆ ಅಂತಂದ್ರೆ ಅವುಗಳನ್ನು ನಮಗೂ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ.
1: ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳ ಬಗ್ಗೆ. ಆ್ಯಂಡ್ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳ ಬಗ್ಗೆ ಹೇಳೋದಕ್ಕೂ ಮುಂಚೆ ಕಡ್ಡಾಯವಾಗಿ ನಂಬರ್ ಪ್ಲೇಟ್ಗಳನ್ನ ಎಲ್ಲಾ ವಾಹನಗಳಿಗೂ ಕೂಡ ಅಳವಡಿಸ್ಕೊಳ್ಬೇಕಾಗತ್ತೆ. ಅದು ಬರೀ ನಮ್ಮ ದೇಶ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲೇ ಹೋಗ್ತೀವಿ ಅಂತಂದ್ರೂ ಎಲ್ಲಾ ವೆಹಿಕಲ್ಗಳಿಗೂ ಕೂಡ ನಂಬರ್ ಪ್ಲೇಟ್ ಅನ್ನೋದು ಕಡ್ಡಾಯವಾಗಿರುತ್ತೆ. ಸೊ ಈ ನಂಬರ್ ಪ್ಲೇಟ್ಗಳಲ್ಲೂ ಕೂಡ ಸ್ಪೆಷಾಲಿಟಿನ ನೋಡ್ತೀವಿ ಅಂತಂದರೆ ಸುಮಾರು ಬಣ್ಣಗಳಲ್ಲಿ ನೀವು ನಂಬರ್ ಪ್ಲೇಟ್ಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ನೋಡಬಹುದು. ಆ್ಯಂಡ್ ನಮ್ಮ ದೇಶದಲ್ಲಿ ಬಿಳಿ, ಹಳದಿ ಮತ್ತು ಹಸಿರು ಬಣ್ಣದಲ್ಲಿ, ಹಾಗೆ ನೀಲಿ, ಕೆಂಪು ಬಣ್ಣದಲ್ಲಿ ಕೂಡ ನಾವು ನೋಡ್ಬೋದು. ಅದರಲ್ಲಿ ಹಳದಿ ಬಣ್ಣದ ವೆಹಿಕಲ್ಗಳು ಆಲ್ ಇಂಡಿಯಾ ಪರ್ಮಿಟ್ ಆಗಿರುವಂತಹ ವೆಹಿಕಲ್ಗಳಾಗಿರುತ್ತೆ, ಅಥವಾ ಟೂರಿಸ್ಟ್ ವೆಹಿಕಲ್ಗಳೇ ಆಗಿರ್ಬೋದು, ಹಾಗೆ ಬಾಡಿಗೆ ಓಡಿಸುವಂತಹ ವೆಹಿಕಲ್ಗಳೇನಿರ್ತವೆ ಅಂತಹ ವೆಹಿಕಲ್ಗಳಿಗೆ ಆಗಬೇಕಾಗತ್ತೆ. ಹಸಿರು ಬಣ್ಣದ ನಂಬರ್ ಪ್ಲೇಟ್ಗಳು ನಮಗೆಲ್ಲ ಗೊತ್ತಿದೆ. ಸೊ ಇದು ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಇರುವಂಥದ್ದು. ಎಲೆಕ್ಟ್ರಿಕಲ್ ವೆಹಿಕಲ್ ಯಾವುದೇ ಇರಲಿ, ಅದಕ್ಕೆ ಹಸಿರು ಬಣ್ಣದ ಏನು ನಂಬರ್ ಪ್ಲೇಟ್ಗಳನ್ನ ಅಳವಡಿಸ್ಬೇಕಾಗತ್ತೆ. ಅದೇ ರೀತಿಯಲ್ಲೇ ಬಿಳಿ ಬಣ್ಣದ ನಂಬರ್ ಪ್ಲೇಟ್ಗಳಿರುತ್ತೆ. ಆ ಬಿಳಿ ಬಣ್ಣದ ನಂಬರ್ ಪ್ಲೇಟ್ಗಳನ್ನ ನಾವು ನಮ್ಮ ಪರ್ಸನಲ್ ಯೂಸಿಗೆ ಏನು ಬಳಸ್ಕೊಳ್ತೀವಿ ಆ ರೀತಿಯ ವೆಹಿಕಲ್ಗಳಿಗೆ ಹಾಕುವಂಥದ್ದು. ಅದೇ ರೀತಿಯಲ್ಲೇ ನಮ್ಮ ಭಾರತದಲ್ಲಿ ಕೆಂಪು ಬಣ್ಣದ ನಂಬರ್ ಪ್ಲೇಟ್ಗಳನ್ನ ನೋಡ್ಬೋದು. ಇದು ರಾಷ್ಟ್ರಪತಿಗಳು ಹಾಗೆ ರಾಜ್ಯದ ಗವರ್ನರ್ಗಳು ಬಳಸುವಂತಹ, ಅಧಿಕೃತವಾಗಿ ಬಳಸುವಂತಹ ಕಾರ್ಗಳಿಗೆ ಈ ರೀತಿಯ ನಂಬರ್ ಪ್ಲೇಟ್ಗಳನ್ನ ಹಾಕಲಾಗುತ್ತೆ. ಇದರಲ್ಲಿ ರಾಷ್ಟ್ರ ಲಾಂಛನವನ್ನ ಹಾಕಿರಲಾಗುತ್ತೆ. ಸೊ ಅದರ ಜೊತೆಗೆ ನೀಲಿ ನಂಬರ್ ಪ್ಲೇಟ್ಗಳನ್ನ ನೋಡ್ತೀವಿ ಅಂತಂದ್ರೆ ವಿದೇಶದಿಂದ ಬಂದಿರುವಂತಹ ಗೆಸ್ಟ್ಗಳೇನಿರ್ತಾರೆ. ಸೊ ಅವರು ಆಯಾ ಪ್ರಾಧಿಕಾರದಿಂದ ಬಿಳಿ ಅಕ್ಷರದ ಜೊತೆಗೆ ಈ ನೀಲಿ ಬಣ್ಣದ ನಂಬರ್ ಪ್ಲೇಟ್ಗಳನ್ನ ಆ ವೆಹಿಕಲ್ಗಳಿಗೆ ಅಳವಡಿಸಿರಲಾಗುತ್ತೆ. ಅದೇ ರೀತಿಯಲ್ಲೇ ನಾವು ನೋಡ್ತೀವಿ ಅಂತಂದ್ರೆ ಸ್ಪೆಷಲ್ ಆಗಿ ನಂಬರ್ ಪ್ಲೇಟ್ಗಳ ಮೇಲೆ ಬಾಣದ ಗುರುತಿರೋದನ್ನ ನೋಡ್ಬೋದು. ಈ ರೀತಿಯ ನಂಬರ್ ಪ್ಲೇಟ್ಗಳನ್ನ ನೀವೆಲ್ಲರೂ ನೋಡ್ತೀರ ಅಂತಂದ್ರೆ ಅದು ದೆಹಲಿಯ ರಕ್ಷಣಾ ಸಚಿವಾಲಯದಿಂದ ನೋಂದಾಯಿಸಲಾಗಿರುವಂತಹ ಮಿಲಿಟರಿ ವಾಹನಗಳಿಗೆ ಈ ರೀತಿಯ ನಂಬರ್ ಪ್ಲೇಟ್ಗಳನ್ನ ಕೊಟ್ಟಿರ್ತಾರೆ. ಸೊ ಹೀಗೆ ಬೇರೆ ಬೇರೆ ರೀತಿಯ ನಂಬರ್ ಪ್ಲೇಟ್ಗಳನ್ನ ನಾವು ನೋಡ್ಬೋದು. ಆದರೂ ಕೂಡ ಈ ನಂಬರ್ ಪ್ಲೇಟ್ಗಳಲ್ಲಿ ನಂಬರ್ಗಳನ್ನ ಚೂಸ್ ಮಾಡುವಂಥದ್ದು ಈಗ ಸರ್ಕಾರಿ ವಾಹನಗಳಾದ್ರೆ ಅವುಗಳಿಗೆ ಅದರದ್ದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೇ ರೀತಿಯಲ್ಲೇ ವಾಹನಗಳಿಗೆ ನಂಬರ್ ಪ್ಲೇಟ್ಗಳನ್ನ ಆಯ್ಕೆ ಮಾಡಿ ಅಳವಡಿಸಿರ್ತಾರೆ. ಸೊ ಅದೇ ರೀತಿಯಲ್ಲೇ ಈಗ ನಾವು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳಂತ ನೋಡ್ತೀವಿ ಅಂತಂದ್ರೆ ಇದನ್ನ ಯಾರು ಯೂಸ್ ಮಾಡ್ತಾರೆ ಅನ್ನೋದಂತಹ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇದನ್ನ ತಿಳಿಸೋದಕ್ಕೆ ಅಂತ ಬಂದಿದ್ದೀನಿ. ಸೊ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ಯಾರೆಲ್ಲ ಯೂಸ್ ಮಾಡ್ತಾರೆ, ಮತ್ತೆ ಫ್ಯಾನ್ಸಿ ನಂಬರ್ ಅಂತಂದ್ರೆ ಯಾವ್ದ್ಯಾವ್ದು, ಮತ್ತೆ ಈ ಒಂದು ನಂಬರ್ ಪ್ಲೇಟ್ಗಳನ್ನ ಯೂಸ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಯಾಕೆ ಇದಕ್ಕೆ ಇಷ್ಟು ಕಾಸ್ಟ್ ಇರುತ್ತೆ, ಇದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರೆ, ನೀವು ಕೂಡ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಿದೆ ಅಂತಂದ್ರೆ ಅದನ್ನು ನೀವು ಕೂಡ ನಮಗೆ ಒಂದು ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಮತ್ತೆ ಯಾರೆಲ್ಲ ಇದನ್ನ ಯೂಸ್ ಮಾಡ್ತೇನೆ ಅಂತ ನಾನೀಗ ಹೇಳ್ತಾ ಇದ್ದೀನಿ. ಈ ಫ್ಯಾನ್ಸಿ ನಂಬರ್ ಪ್ಲೇಟ್ ಅಂತಂದ್ರೆ, ಸೊ ಮೊದಲನೇದಾಗಿ ಅವರ ಸ್ಟೇಟಸ್ ಮತ್ತು ಪ್ರೆಸ್ಟೀಜ್ನ ಸಿಂಬಾಲಿಕ್ ಆಗಿ ತೋರಿಸ್ಕೊಳ್ಳೋದಕ್ಕೆ ಅವರು ಫ್ಯಾನ್ಸಿ ನಂಬರ್ಗಳನ್ನ ಚೂಸ್ ಮಾಡ್ತಾರೆ. ಸೊ ಅವರ ವೆಹಿಕಲ್ಗಳು ಎಲ್ಲದಕ್ಕೂ ಕೂಡ ಒಂದೇ ರೀತಿಯ ನಂಬರ್ಗಳನ್ನ ಚೂಸ್ ಮಾಡಿ ಅವರು ವೆಹಿಕಲ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಈ ರೀತಿ ನಾವು ನೋಡೋದಾದರೆ ನಮ್ಮ ದೊಡ್ಡ ದೊಡ್ಡ ನಗರಗಳು ಅಂದರೆ ಬೆಂಗಳೂರು ಆಗಿರ್ಬೋದು, ಹಾಗೆ ಡೆಲ್ಲಿ, ಮುಂಬೈ, ಹೈದರಾಬಾದ್, ಈ ಥರದ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ಈ ರೀತಿಯ ಏನು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ಅಂದರೆ ಐಷಾರಾಮಿ ಕಾರ್ಗಳನ್ನ ಇಟ್ಕೊಂಡಿರ್ತಾರೆ, ಮತ್ತು ಅವರಿಗೆ ಅವರ ಸ್ಟೇಟಸ್ನ ಪ್ರೆಸೆಂಟ್ ಮಾಡೋದಕ್ಕೆ ಈ ಒಂದು

ಸಿಂಬಾಲಿಕ್ ಆಗಿ ನಂಬರ್ ಪ್ಲೇಟ್ಗಳನ್ನ ಚೂಸ್ ಮಾಡ್ತಾರೆ. ಅದಕ್ಕಾಗಿನೇ ಈ ಒಂದು ಆರ್ ಟಿ ಓದಿಂದ ಬರುವಂತಹ ನಂಬರ್ ಪ್ಲೇಟ್ಗಳಿಗಿಂತ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಸಿಕ್ಕಾಬಟ್ಟೆ ದುಬಾರಿ ಆಗಿರುತ್ತೆ, ಅದು ಲಕ್ಷಗಳಲ್ಲೂ ಕೂಡ ಆಗಿರಬಹುದು. ಕಂಪ್ಯಾರಿಟಿವ್ಲಿ ಆರ್ ಟಿ ಓ ರಿಜಿಸ್ಟ್ರೇಷನ್ ನಂಬರ್ಗಳಿಗಿಂತ ಇದು ದುಬಾರಿ ಆಗಿರುತ್ತೆ, ಅದು ಲಕ್ಷಗಳಲ್ಲಿ ಕೂಡ ಆಗಿರುತ್ತೆ. ಹಾಗಾದರೆ ಯಾವ ಯಾವ ನಂಬರ್ಗಳನ್ನ ಈ ರೀತಿ ಫ್ಯಾನ್ಸಿ ನಂಬರ್ಗಳು ಅಂತ ಕರೀತಾರೆ, ಮತ್ತೆ ಇದು ಆರ್ ಟಿ ಓದಿಂದ ಹೇಗೆ ರಿಜಿಸ್ಟರ್ ಆಗುತ್ತೆ, ಎಷ್ಟು ಹಣದವರೆಗೆ ಈ ಒಂದು ನಂಬರ್ ಪ್ಲೇಟ್ಗಳು ಸಿಗುತ್ತೆ, ಮತ್ತೆ ಇದಕ್ಕೆ ಕಾನೂನುಬದ್ಧವಾಗಿ ಏನೆಲ್ಲ ನಿಯಮಗಳಿದ್ದಾವೆ, ಇದರ ಬಗ್ಗೆನೂ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ನಂಬರ್ ಪ್ಲೇಟ್ಗಳನ್ನ ನಿಮಗೂ ಏನಾದ್ರು ತಗೊಳ್ಬೇಕು ಅಂತ ಅನ್ಸಿದ್ರೆ ಅದನ್ನ ಯಾವ ರೀತಿಯಲ್ಲಿ ನೀವು ತಗೊಳ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ಹಾಗಿದ್ರೆ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ವೆಹಿಕಲ್ಗಳ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳ ಬಗ್ಗೆ. ಸೊ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ಯಾರೆಲ್ಲ ಹಾಕೊಳ್ತಾರೆ ಮತ್ತೆ ಯಾಕಾಗಿ ಹಾಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದೆ. ಆ್ಯಂಡ್ ನೀವೇನಾದರೂ ಈ ರೀತಿ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ನೋಡಬೇಕು ಅಂತಂದರೆ ದೊಡ್ಡ ದೊಡ್ಡ ನಗರಗಳಿಗೆ ಹೋದರೆ ಕಾಣಿಸುತ್ತೆ. ಅಂದರೆ ಅಲ್ಲಿರುವಂತಹ ರಿಚ್ ಪೀಪಲ್ಸ್ ಆಗಿರ್ಬೋದು, ಸ್ವಲ್ಪ ಕಾರ್ಗಳ ಬಗ್ಗೆ ಅಥವಾ ಈ ನಂಬರ್ ಪ್ಲೇಟ್ಗಳ ಬಗ್ಗೆ ಒಂದು ಕ್ರೇಜ್ ಇಟ್ಕೊಂಡಿರುವಂಥವ್ರು. ಸೊ ಇಂಥವರು ಈ ಒಂದು ನಂಬರ್ ಪ್ಲೇಟ್ಗಳನ್ನ ಬಳಕೆ ಮಾಡ್ತಾರೆ. ಹಾಗೆಯೇ ಈ ರೀತಿಯ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳೇನಿರುತ್ತೆ ಅವರಿಗೆ ಇಷ್ಟವಾಗಿರುವಂತಹ ನಂಬರ್ಗಳಲ್ಲಿ ಸಿಗುವಂಥದ್ದು, ಅದನ್ನು ಅವರ ಸ್ಟೇಟಸ್ನ ತೋರಿಸ್ಕೊಳ್ಳೋದಕ್ಕೆ ಆ ರೀತಿಯ ಒಂದು ನಂಬರ್ಗಳನ್ನ ಚೂಸ್ ಮಾಡಿ ಅವರೇ ಒಂದು ನಂಬರ್ ಪ್ಲೇಟ್ಗಳನ್ನ ಹಾಕೊಂಡಿರ್ತಾರೆ. ಸೊ ಅದಕ್ಕೆ ನಾವು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಅಂತ ಹೇಳ್ತೀವಿ. ಅದೇ ರೀತಿನಲ್ಲೇ ನಾನಾಗಲೇ ಕೂಡ ನಿಮಗೆ ಹೇಳಿದೆ, ಈ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳು ಸಿಕ್ಕಾಪಟ್ಟೆ ದುಬಾರಿ ಆಗಿರುತ್ತೆ. ಇದು ಲಕ್ಷಗಟ್ಟಲೆ ಹಣವನ್ನು ಕೊಟ್ಟು ಕೂಡ ತಗೊಳ್ತಾರೆ ಅಂತ ಹೇಳಿ. ಯಾಕೆ ಆ ರೀತಿಯ ನಂಬರ್ ಪ್ಲೇಟ್ಗಳು ಅಷ್ಟು ದುಬಾರಿ ಆಗಿರುತ್ತೆ ಅಂತ ಕೇಳೋದಾದರೆ, ಸೊ ಆರ್ ಟಿ ಒದಿಂದಲೂ ಕೂಡ ಈ ರೀತಿಯ ಏನು ಫ್ಯಾನ್ಸಿ ನಂಬರ್ಗಳನ್ನ ಕೊಡ್ತಾರೆ. ಆದರೆ ಆ ಫ್ಯಾನ್ಸಿ ನಂಬರ್ಗಳಿಗಿಂತ ಇನ್ನೂ ಡಿಫ್ರೆಂಟ್ ಆಗಿರುವಂತಹ ನಂಬರ್ಗಳು ಬೇಕು ಅಂತೇಳಿ ಕಸ್ಟಮೈಸ್ ಆಗಿರುವಂತಹ ನಂಬರ್ಗಳನ್ನ ಕೇಳಿದಂಥ ಸಮಯದಲ್ಲಿ ಆರ್ ಟಿ ಒ ನೋಂದಣಿ ಸಂಖ್ಯೆಗಳಿಗಿಂತ ಹೆಚ್ಚು ದುಬಾರಿ ಆಗಿರುವಂತಹ ನಂಬರ್ಗಳಿದಾಗಿರುತ್ತೆ. ಸೊ ಇವುಗಳಿಗೆ ಬೇಡಿಕೆ ಇಟ್ಟಂತಹ ನಂಬರ್ಗಳನ್ನೇ ಅವರು ಕೊಡೋದ್ರಿಂದ ಅದಕ್ಕೆ ಲಕ್ಷಾಂತರ ರೂಪಾಯಿಗಳ ಬೆಲೆನ ಕಟ್ಟಬೇಕಾಗತ್ತೆ. ಹಾಗಾದರೆ ಇಷ್ಟು ತನಕ ಫ್ಯಾನ್ಸಿ ನಂಬರ್ ಅಂತ ಹೇಳ್ತಾ ಇದ್ರೆ ಯಾವುದು ಫ್ಯಾನ್ಸಿ ನಂಬರ್ ಅಂತ ಕೇಳೋದಾದರೆ, ಸೊ ಈ ಫ್ಯಾನ್ಸಿ ನಂಬರ್ಗಳಲ್ಲಿ 0001 ನಂಬರ್ ಪ್ಲೇಟ್ ಏನಿರುತ್ತೆ, ಇದು ಸೂಪರ್ ಎಲೈಟ್ ಅನ್ನುವಂತಹ ಒಂದು ನಂಬರ್ ಪ್ಲೇಟ್ ಆಗಿರುತ್ತೆ. ಇದು ಸೂಪರ್ ಎಲೈಟ್ ವಿಭಾಗದಲ್ಲಿ ಇರುವಂಥದ್ದು. ಕರ್ನಾಟಕದಲ್ಲಿ ಇದರ ಕನಿಷ್ಠ ಬೆಲೆ 5 ಲಕ್ಷ ರೂಪಾಯಿಯಿಂದ ಆರಂಭ ಆಗುತ್ತೆ. ಇದನ್ನು ಸೂಪರ್ ಎಲೈಟ್ ವಿಭಾಗದಲ್ಲಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನಾವು ನೋಡ್ತೀವಿ ಅಂತಂದರೆ 0786 ಈ ನಂಬರ್ ಏನಿದೆ, ಇದು ಬೇರೆ ಬೇರೆ ಕಾರಣಗಳಿಂದಾಗಿ ಯೂಸ್ ಮಾಡ್ತಾರೆ, ಅಂದರೆ ಅವರ ವೆಹಿಕಲ್ಗಳಿಗೆ ಹಾಕೊಳ್ತಾರೆ. ಇದು ಧಾರ್ಮಿಕತೆಯಿಂದಾಗಿ ಕೂಡ ಆಗಿರ್ಬೋದು, ಹಾಗೆಯೇ ಅವರಿಗೆ ಈ ಅದೃಷ್ಟದ ಸಂಕೇತಗಳಾಗಿರುವಂತಹ ಸಂಖ್ಯೆಗಳಿರುತ್ತೆ. ಸೊ ಅಂಥದ್ರನ್ನು ಕೂಡ ಈ ರೀತಿಯಲ್ಲಿ ಚೂಸ್ ಮಾಡಿ ಹಾಕ್ಕೊಳ್ತಾರೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ 9999 ಆಗಿರ್ಬೋದು, ಹಾಗೆ 1111 ಆಗಿರ್ಬೋದು, 7777 ಆಗಿರ್ಬೋದು, ಈ ರೀತಿಯ ಪುನರಾವರ್ತಿತ ನಂಬರ್ಗಳೇನಿರ್ತವೆ ಅಥವಾ 1234 ಈ ರೀತಿಯ ಅನುಕ್ರಮ ಇರುವಂತಹ ಸಂಖ್ಯೆಗಳಾಗಿರ್ಬೋದು. ಈ ರೀತಿಯ ಸಂಖ್ಯೆಗಳನ್ನು ಚೂಸ್ ಮಾಡುವಂಥವ್ರು ಕೂಡ ಹೆಚ್ಚಿನ ಹಣವನ್ನು ಕೊಟ್ಟು ಈ ಒಂದು ನಂಬರ್ ಪ್ಲೇಟ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಹೇಳಿದ್ರಲ್ಲಿ ಈ 9999 ಆಗಿರ್ಬೋದು, 7777 ಆಗಿರ್ಬೋದು, ಈ ರೀತಿ ಏನು ಒಂದೇ ಸಂಖ್ಯೆ ಪುನರಾವರ್ತಿತ ಆಗ್ತಾ ಇರುತ್ತೆ, ಈ ರೀತಿಯ ಸಂಖ್ಯೆಗಳನ್ನು ಮತ್ತು 1234 ಈ ರೀತಿಯ ಏನು ಸಂಖ್ಯೆಗಳಿರ್ತವೆ, ಇಂತಹ ಸಂಖ್ಯೆಗಳು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಾ ಇರುವಂಥದ್ದು. ಬಹಳ ಜನರು ಇದರ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇರೋದು. ಹಾಗೆ ಇನ್ನೂ ಕೆಲವರು ಬೇರೆ ಬೇರೆ ರೀತಿಯ ಕ್ರೇಜ್ನ ಇಟ್ಕೊಂಡಿರ್ತಾರೆ. ಲೈಕ್ ಅದು ಬಾಸ್ ಎನ್ನುವಂತಹ ಒಂದು ಹೆಸರು ಬರಬೇಕು ಅಂತೇಳಿ 8055 ಎನ್ನುವಂತಹ ಒಂದು ನಂಬರ್ಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಹಾಗೆ ಪಾಪ ಅಂತ ಹೇಳಿ ಮಾಡ್ಕೊಳ್ಳೋದಾದರೆ 4141 ಅಂಥೇಳಿ ಏನೋ ನಂಬರ್ಗಳನ್ನು ಹಾಕ್ಕೊಳ್ಳುವಂಥದ್ದು. ಈ ರೀತಿಯ ಪದಗಳಿಗೆ ಹೋಲಿಕೆ ಆಗುವಂತಹ ನಂಬರ್ಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಅವರ ವೆಹಿಕಲ್ಗಳಲ್ಲಿ ಫ್ಯಾನ್ಸಿ ನಂಬರ್ಗಳನ್ನು ಹಾಕಿಸ್ಕೊಳ್ತಾರೆ. ಸೊ ಈ ರೀತಿ ಕ್ರೇಜ್ ಇರುವಂಥವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಮತ್ತು ಅದಕ್ಕೆ ಕೂಡ ಹೆಚ್ಚಿನ ಹಣವನ್ನು ಪಾವತಿ ಮಾಡ್ತಾರೆ. ಅದು ಕೂಡ ನೆಕ್ಸ್ಟ್ ಸೇಲ್ ಆಗುವಾಗ ಇನ್ನೂ ಹೆಚ್ಚಿನ ಹಣಕ್ಕೆ ಸೇಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಈ ರೀತಿ ಫ್ಯಾನ್ಸಿ ನಂಬರ್ಗಳನ್ನ ನಾವೇನಾದ್ರು ಚೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ ಕಾನೂನಾತ್ಮಕವಾಗಿ ಕೂಡ ಒಂದಷ್ಟು ನಿಯಮಗಳಿದ್ದಾವೆ. ಆ ಕಾನೂನಿನ ನಿಯಮಗಳು ಏನೇನಂತ ನೋಡೋದಾದರೆ, ಈಗ ಫ್ಯಾನ್ಸಿ ನಂಬರ್ ಪ್ಲೇಟ್ಗಳನ್ನ ಕಾನೂನುಬದ್ಧವಾಗಿದ್ದರೂ ಕೂಡ ಅವು ಕಡ್ಡಾಯವಾಗಿ ಭಾರತೀಯ ಮೋಟಾರ್ ವಾಹನ ಕಾಯ್ದೆ ಅಂದರೆ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ಏನಿರುತ್ತೆ 1989 ಆ ನಿಯಮವನ್ನು ಪಾಲನೆ ಮಾಡೋ ರೀತಿಯಲ್ಲಿ ಇರಬೇಕಾಗತ್ತೆ. ಅದರ ಜೊತೆಗೆ ನಂಬರ್ ಪ್ಲೇಟ್ನಲ್ಲಿ ಇಂಗ್ಲಿಷ್ ಅಕ್ಷರಗಳು ಮತ್ತು ಅರೇಬಿಕ್ ಸಂಖ್ಯೆಗಳನ್ನು ಮಾತ್ರ ಬಳಸಬೇಕಾಗತ್ತೆ. ಯಾವುದೇ ಪ್ರಾದೇಶಿಕ ಭಾಷೆಗಳನ್ನಾಗಿರಲಿ ಅಥವಾ ಸ್ಟಿಕ್ಕರ್ಗಳನ್ನಾಗಿರಲಿ ಫ್ಯಾನ್ಸಿ ಫಾಂಟ್ಸ್ಗಳನ್ನ ಬಳಸುವಂಥದ್ದಾಗಿರಲಿ ಇದು ಕಾನೂನಿಗೆ ವಿರುದ್ಧವಾಗಿರುತ್ತೆ. ಇದಕ್ಕೆ ನಮ್ಮ ಕಾನೂನು ಅಡಿಯಲ್ಲಿ ದಂಡವನ್ನು ಕೂಡ ಪಾವತಿ ಮಾಡಬೇಕಾಗತ್ತೆ. ನೀವು ಫ್ಯಾನ್ಸಿ ನಂಬರ್ಗಳನ್ನ ಯಾವುದೇ ರೀತಿ ಚೂಸ್ ಮಾಡಿ ಹಾಕೊಂಡ್ರು ಕೂಡ ಅದು ಸೇಮ್ ಫಾಂಟಲ್ಲಿ, ಈಗ ಏನು HSRP ನಂಬರ್ ಪ್ಲೇಟ್ಗಳನ್ನ ಮಾಡಿದರೆ ಸೊ ಒಂದೇ ಫಾಂಟಲ್ಲಿ ಮತ್ತು ಒಂದೇ ಒಂದು ಡಿಸೈನಲ್ಲಿ ಬರಬೇಕಾಗತ್ತಲ್ಲ, ಸೊ ಅದೇ ರೀತಿಯಲ್ಲೇ ಬರಬೇಕಾಗತ್ತೆ. ಈಗ HSRP ಕೂಡ ಬಂದಿರೋದ್ರಿಂದ HSRPನಲ್ಲಿ ಕೂಡ ಫ್ಯಾನ್ಸಿ ನಂಬರ್ಗಳನ್ನ ಪಡೆದಿದ್ದರೂ ಅದೇ ಗುಣಮಟ್ಟದ ನಂಬರ್ ಪ್ಲೇಟ್ಗಳನ್ನ ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ನಂಬರ್ ಪ್ಲೇಟ್ಗಳ ಕ್ರೇಜು ಇಷ್ಟಕ್ಕೆ ಮುಗಿಯಲ್ಲ. ನಾವು ಜಾಗತಿಕ ಮಟ್ಟದಲ್ಲಿ ಏನಾದ್ರು ಒಂದು ಒಳ್ಳೆಯ ನಂಬರ್ನೇ ಆಯ್ಕೆ ಮಾಡಿಕೊಂಡು ನಾವು ಹಾಕ್ಕೊಳ್ಬೇಕು ಅಂತ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ಇದು ಅವಕಾಶ ಹೇಗೆ ಅಂತಂದರೆ ವಿಶ್ವಾದ್ಯಂತ ಅಂದರೆ ವಿ ಐ ಪಿ ನಂಬರ್ ಪ್ಲೇಟ್ ಅಂತ ಹೇಳಿ ಕರೆಸ್ಕೊಳತ್ತೆ ಇದು. ಸೊ ಈ ಒಂದು ವಿ ಐ ಪಿ ನಂಬರ್ ಪ್ಲೇಟ್ಗಳೇನಿದೆ ಇವುಗಳಿಗೆ ಭಾರಿ ಬೇಡಿಕೆ ಇರುವಂಥದ್ದು. ಉದಾಹರಣೆಗೆ ಯು ಎ ಇನಲ್ಲಿ P7 ಎನ್ನುವಂತಹ ಒಂದೇ ಸಂಖ್ಯೆಯ ನಂಬರ್ ಪ್ಲೇಟ್ $15 million ಸೇಲ್ ಆಗಿದೆ ಅಂತೆ. ಅಂದರೆ ಸುಮಾರು 125 crore rupees ಈ ಒಂದು ನಂಬರ್ ಪ್ಲೇಟ್ ಮಾರಾಟ ಆಗಿರುವಂಥದ್ದು. ಈ ರೀತಿಯಲ್ಲಿ ಈ ನಂಬರ್ ಪ್ಲೇಟ್ಗಳ ಬೆಲೆ ಕೂಡ ಜಾಸ್ತಿ ಆಗಿರುತ್ತೆ, ಅದು ಕೂಡ ಲಕ್ಷದಿಂದ ಕೋಟಿಯವರೆಗೂ ಕೂಡ ಆಗಿರುತ್ತೆ. ಸೊ ಈ ರೀತಿ ನಂಬರ್ ಪ್ಲೇಟ್ಗಳನ್ನ ನೀವೇನಾದರೂ ಪಡ್ಕೊಳ್ಬೇಕು ಅಂತಂದರೆ ಅಥವಾ ನೀವು ನಿಮ್ಮ ವೆಹಿಕಲ್ಗಳಿಗೆ ಹಾಕಿಸ್ಕೊಳ್ಬೇಕು ಅಂದರೆ ಅದಕ್ಕೂ ಕೂಡ ಲಭ್ಯ ಇರುತ್ತೆ. ನೀವು ಹೆಚ್ಚಿನ ಇನ್ಫಾರ್ಮೇಷನ್ ಇದು ಬೇಕು ಅಂತ ಅಂದರೆ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆ ಏನಿದೆ ಅಥವಾ ನಮ್ಮ ಕರ್ನಾಟಕ ಸಾರಿಗೆ ಇಲಾಖೆ ಏನಿದೆ ಅವರ ಅಧಿಕೃತವಾದಂತಹ ವೆಬ್ಸೈಟ್ಗೆ ನೀವು ಹೋದ್ರಿ ಅಂತಂದರೆ ಅಲ್ಲಿ ಪರಿವಾಹನ್ ಸೇವಾ ಪೋರ್ಟಲ್ ಇರುತ್ತೆ. ಅಲ್ಲಿ ನಿಮಗೆ ಈ ಒಂದು ಫ್ಯಾನ್ಸಿ ನಂಬರ್ಗಳ ಡೀಟೇಲ್ ಎಲ್ಲದೂ ಕೂಡ ಸಿಗುತ್ತೆ. ನಿಮಗೆ ಯಾವ ಫ್ಯಾನ್ಸಿ ನಂಬರ್ ಬೇಕು ಅದೆಲ್ಲದನ್ನು ಕೂಡ ಅಲ್ಲಿ ಲಿಸ್ಟ್ ಔಟ್ ಆಗಿರುತ್ತೆ. ಯಾವುದಾದ್ರು ಸೇಲ್ ಆಗಿದೆ, ಯಾವುದಾದ್ರು ಇನ್ನೂ ಬಾಕಿ ಇದೆ, ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಇನ್ನೂ ಇದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು RTO ಆಫೀಸಿಗೆ ಹೋದ್ರಿ ಅಂತಂದರೆ ಸೊ ಅಲ್ಲಿ ಡೀಟೇಲಾಗಿರುವಂತಹ ಇನ್ಫಾರ್ಮೇಷನ್ನ ಕೊಡ್ತಾರೆ ಮತ್ತು ಅದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಅವರು ಕೂಡ ಹೇಳ್ತಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿದಂತಹ ಈ ಒಂದು ಫ್ಯಾನ್ಸಿ ನಂಬರ್ ಪ್ಲೇಟ್ನ ಕ್ರೇಜು, ನಂಬರ್ ಪ್ಲೇಟ್ಗಳದ ಸೇಲಿಂಗ್ ಪ್ರೈಸು ಇದೆಲ್ಲದೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ನಿಮಗೆ ನೀವು ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದು ಅಂತಂದರೆ ಅದನ್ನು ನಮಗೆ ಮೆಸೇಜ್ನ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ
6: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
8: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
8: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
3: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್.ಜೆ. ಅರ್ಪಿತಾ. ಸಮಯ 6:30 ಆಯ್ತು ರೀ. ನಾನು ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಯ್ತು. ಕಾರ್ಯಕ್ರಮ ಶುರು ಮಾಡೋಣ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮನ್ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಹೀಗಿರುವಾಗ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಈಗ ಕುಶನ್ ವರ್ಕ್ಸ್ ಬಗ್ಗೆ ನೀವು ಕೇಳಿರ್ಬೋದು ಅಲ್ವಾ? ಅದರಲ್ಲೂ ನಮ್ಮ ಶಿವಮೊಗ್ಗದ ಗಾರ್ಡನ್ ಇರುತ್ತಲಿರುವಂತಹ ಸಚ್ಚಿದಾನಂದ ಕುಶನ್ ವರ್ಕ್ಸ್ ನ ಮಾಲೀಕರಾಗಿರುವಂತಹ ಬಾಬು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆನ ಸ್ಟಾರ್ಟ್ ಮಾಡೋಣ, ಅವರ ಬಿಸ್ನೆಸ್ ಜರ್ನಿಯನ್ನ ತಿಳ್ಕೊಳ್ಳೋಣ. ಬಾಬು ಸರ್, ನಮಸ್ತೆ.
12: ನಮಸ್ಕಾರ, ನನ್ನ ಹೆಸರು ಬಾಬು ಅಂತ.
3: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
12: ನಿಮಗೂ ಸಹಿತ, ನನ್ನ ಒಂದು ಸಂದರ್ಶನ ತಗೊಂಡಿದ್ದಕ್ಕೆ ನಿಮಗೂ ಸಹಿತ ಆತ್ಮೀಯವಾದ ಸ್ವಾಗತ.
3: ಓಕೆ ಬಾಬು ಸರ್, ಹೇಗಿದ್ದೀರಾ?
12: ತುಂಬಾ ಚೆನ್ನಾಗಿದ್ದೀನಿ. ದೇವರು ಆಶೀರ್ವಾದದಿಂದ ಚೆನ್ನಾಗಿಟ್ಟಿದ್ದಾರೆ. ಈಗ ಇಲ್ಲ ಅನ್ನೋದಕ್ಕಿಂತ ಇರೋದ್ರಾಗಿನ ಸಂತೋಷ ಪಡಬೇಕು. ಹಾಗಾಗಿ
3: ಆ ದೇವರ ಆಶೀರ್ವಾದ ನಿಮ್ಮಲ್ಲಿ ಯಾವಾಗ್ಲೂ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ ಬಾಬು ಸರ್. ಹಾಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ? ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
12: ನಾವೆಲ್ಲ ಹುಟ್ಟಿದ್ದು ಶಿವಮೊಗ್ಗನೇ. ನಮ್ಮ ತಂದೆಯವರು ಸಹಿತ ಶಿವಮೊಗ್ಗನೇ ಇದ್ದಿದ್ದು. ಇದು ನಮ್ಮ ತಂದೆಯವ್ರದ್ದು ಶಾಪ್ ಇದು. ಅವ್ರದ್ದನ್ನೇ ಸಹಿತ ಕೆಲಸನ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಸುಮಾರು 60 ವರ್ಷದಿಂದ ನಮ್ಮ ಅಂಗಡಿ ಇರೋದಿದು.
3: 60 ವರ್ಷದಿಂದ ಇರುವಂತಹ ಅಂಗಡಿ ಇದು
12: ಅಂದ್ರೆ ನಮ್ಮ ತಂದೆಯ ಕಾಲದ ಅಂಗಡಿ. ಅವ್ರದನ್ನ ಸಹಿತ ನಾನು ಸಹಿತ ಒಂದು 38-40 ವರ್ಷದಿಂದ ಅವ್ರ ಜೊತೆಗೆ ಸಹಕಾರನಾಗಿ ಅವ್ರಿಗೆ ಒಂದು ಹೆಗಲು ಕೊಟ್ಕೊಂಡು ಮಾಡ್ಕೊಂತ ಹೋದೆ. ಅವ್ರಿಗೆ ಒಂದು 13 ವರ್ಷ ಆಯ್ತು ತೀರ್ಕೊಂಡು ಹೋಗಿ, ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾ ಇದ್ದೀನಿ.
13: ಸೊ ನೀವು ಓದ್ಲಿಲ್ವಾ ಸರ್?
12: ನಾನು ಸಹಿತ ಡಿಗ್ರಿ ಆಗಿದೆ, ಆದ್ರೂ ಸಹಿತ ಡಿಗ್ರಿ ಆದ್ಮೇಲೆ ಅಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ಮ ಒಂದು ತಂದೆಯ ಜೊತೆಗೇನೆ ಮಾಡ್ಕೊಂಡೆ ಓನ್ ಬಿಸ್ನೆಸ್ಸು. ಅವ್ರದ್ದು ಹೇಳಂಗಿಲ್ಲ, ಇನ್ನೊಬ್ಬರಿಂದ ಸಲ ಮುಡಿಯೋದ್ಕಿಂತ ನಮ್ಮದೇ ಇದರಲ್ಲಿರೋಣ ಅಂದ್ಕೊಂಡು ನಾನು ಇಲ್ಲೇ ಇದ್ದೀನಿ.
13: ಸೂಪರ್. ಹೇಗಿದೆ ನಿಮ್ಮ ವ್ಯಾಪಾರ?
12: ವ್ಯಾಪಾರ ಪರವಾಗಿಲ್ಲ, ಒಳ್ಳೆ ಗುಡ್ಡು ಒಂದು ಮೆಟೀರಿಯಲ್ ಕೊಟ್ಟರೆ ಒಳ್ಳೆ ರೀತಿಯಿಂದ ಅವರು ಕನ್ವಿನ್ಸ್ ಮಾಡಿ ಅವ್ರು ಹೇಳಿರೋ ಟೈಮಿಗೆ ಕೊಟ್ಟರೆ ನಡೀತಾ ಇರುತ್ತೆ. ಇಲ್ಲ ಸತಾಸೋದು ಅವಾಗ ಕೊಡ್ತೀನಿ ಅನ್ನೋದು, ಇಲ್ಲ ಅಡ್ವಾನ್ಸ್ ಇಸ್ಕೊಂಡು ಕೊಡ್ದಲ್ಲೇ ಇರೋದು, ಕೆಲಸ ಮಾಡಿಸ್ದಲ್ಲೇ ಇರೋದು, ಈ ಥರ ಆದಾಗ ಒಂದ್ಸಲ ಬಂದರೆ ಇನ್ನೊಂದ್ಸಲ ಬರೋದಿಲ್ಲ. ನನ್ನ ಹತ್ರ ನನ್ನ ಕಸ್ಟಮರ್ಸ್ಗಳು 15-20 ವರ್ಷದಿಂದನೂ ಸಹಿತ ನನ್ನ ಹತ್ರನೇ ಮಾಡಿಸ್ಕೊಂತೆ. ಏನೇ ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಆ ಥರ ಗಿರಾಕಿಗಳು ನನ್ನ ಹತ್ರ ಇದ್ದಾರೆ ಇವತ್ತು.
13: ಸೊ ಈಗ ನಿಮ್ಮ ಕುಶನ್ ವರ್ಕ್ಸ್ ಬಗ್ಗೆ ಹೇಳಿ ಸರ್, ಅದರಲ್ಲೂ ಸಚ್ಚಿದಾನಂದ ಕುಶನ್ ವರ್ಕ್ಸಲ್ಲಿ ಏನೇನೆಲ್ಲ ಸರ್ವಿಸ್ ಸಿಗುತ್ತೆ ಅದ್ರ ಬಗ್ಗೆ ಹೇಳಿ ಸರ್.
12: ಆಮೇಲೆ ಸರ್ವಿಸಲ್ಲಿ 2-ವೀಲರು, ಸೀಟ್ ಕವರು, ಟ್ಯಾಂಕ್ ಬ್ಯಾಗು, ಸೈಡ್ ಬ್ಯಾಗು, ಪ್ಲಸ್ ಕ್ಯಾನ್ವಾಸ್ ಬ್ಯಾಗ್ಸ್ಗಳು, ಆಮೇಲೆ ಎಲ್ಲ ಥರ ರಿಪೇರಿ ಕೆಲಸಗಳು ಸಹಿತ. ನಾನು ಹೊಸದೇ ಅಂತ ಅಲ್ಲ, 10 ರೂಪಾಯಿ ಕೆಲಸ ಆದ್ರೂ ಸಹಿತ ನನ್ನ ಹತ್ರ ನನ್ನ ಕೆಲಸ ಅಂತ ಹುಡುಕ ಬಂದಿರ್ತಾರೆ ಅವರು, ಇಲ್ಲಾಗುತ್ತೆ ಅಂತ ಬಂದಿರ್ತಾರೆ. ಹಾಗಾಗಿ ಅವರಿಗೆ ಹೊಸದೇ ಆಗಬೇಕು, ಅವರಿಂದ ಜಾಸ್ತಿನೇ ಇದ್ಬ ಅದು ನಮ್ಮದಿಲ್ಲ. ಒಟ್ಟು ನನ್ನ ಹತ್ರ ಬಂದಿದ್ದಾರೆ ನನ್ನನ್ನು, ಅದಕ್ಕೋಸ್ಕರನೇ ನಾನು ಎಲ್ಲ ಕೆಲಸನೂ ಸಹಿತ ನಿಷ್ಠೆಯಿಂದ ಅವರಿಗೆ ಕೋರ್ಸೇ ಮಾಡಿಕೊಡ್ತೀನಿ.
13: ನಿಜ, ಕೆಲಸದಲ್ಲಿ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತಿಲ್ಲ. ಸೊ ಯಾವುದೇ ಕೆಲಸ ಬಂದರೂ ಕೂಡ ಅದರಲ್ಲಿ ನಿಷ್ಠೆ ವಹಿಸಿ ಕೆಲಸವನ್ನು ಮಾಡ್ತೀರಾ ಅಂತ ಹೇಳ್ತಿದ್ದೀರಾ.
12: ಹೌದು.
13: ಸೊ ಈ ಒಂದು 38 ವರ್ಷದಲ್ಲಿ ಯಾವತ್ತೊಂದು ದಿನ ತುಂಬ ಖುಷಿಯಾಯಿತು, ಪರವಾಗಿಲ್ಲ ನನ್ನ ತಂದೆಯ ಕೆಲಸವನ್ನು ನಾನು ಮುಂದುವರಿಸ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
12: ಅದು ಏನಾಗಿದೆ ಅಂದರೆ, ನಮಗೆ ಈಗ ಇಲ್ದಲೇ ಇರೋದನ್ನು ಇಲ್ಲ ಅನ್ಕೊಂಡು ಕೊರಗೋದಕ್ಕಿಂತ ಇವತ್ತು ನನಗೆ ದೇವರು ಚೆನ್ನಾಗಿಟ್ಟಿದ್ದಾನೆ. ಇರೋದ್ರಲ್ಲೇ ಇವತ್ತು ಇರೋದನ್ನು ನಾನು ಸಂತೋಷ ಪಡ್ಕೊಂಡು ಆನಂದವಾಗಿದ್ದೀನಿ. ಇಲ್ಲ ಅನ್ನೋದಕ್ಕಿಂತ

0: ಆಗಿದೆ.
1: ಒಂದು ವಿಚಾರ, ನಾವು ಮೊದಲನೇದಾಗಿ ಸಣ್ಣ ಕೆಲಸ ಆದ್ರೂ ಸಹಿತ ಎಷ್ಟು 50 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 500 ರೂಪಾಯಿ ಆಗಲಿ, ಬ್ಯಾಡ್ ಹ್ಯಾಬಿಟ್ ಒಂದೂ ಇಲ್ಲ ನನಗೆ, ಯಾವುದೂ ಇಲ್ಲ. ಸೀದಾ ಮನೆಯಲ್ಲೇ ಸಹಿತ ಊಟ ಮಾಡ್ತೀನಿ, ಮನೆಯಲ್ಲೇ ಸಹಿತ ಏನೇ ತಿಂಡಿ ಊಟ ಏನಿದ್ರು ಮನೆಯಲ್ಲೇ, ಹೊರಗಡೆ ಅದು ಇದು ಯಾವುದೂ ಇಲ್ಲ ನನಗೆ. ಹೆಚ್ಚು ಕಮ್ಮಿ ಈಗ ನನಗೆ 58 ವರ್ಷ, 58 ವರ್ಷದ ಬಿ ಪಿ ಶುಗರು ಯಾವ ಕಾಯಿಲೂ ಇಲ್ಲ. ಆ ಥರ ದೇವ್ರು ಇಟ್ಟಿದ್ದಾನೆ ಆರೋಗ್ಯವಾಗಿ.
0: ಸೂಪರ್ ಸೂಪರ್ ಸರ್. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಬಾಬು ಸರ್ ಅವರ ಬಿಸ್ನೆಸ್ ಜರ್ನಿ ಬಗ್ಗೆ ತುಂಬಾ ಒಳ್ಳೆ ಮಾತುಕತೆಯನ್ನ ನಡೆಸ್ತಾ ಇದ್ರು, ಹಾಗೆ ಎಷ್ಟು ಅಚ್ಚುಕಟ್ಟಾದ ಜೀವನವನ್ನ ನಡೆಸ್ತಾ ಇದಾರೆ ಅಲ್ವಾ. ಆಸೆ ಮಾಡೋಕೆ ಹೋಗಲ್ಲ, ಇದ್ದಿದ್ರಲ್ಲೇ ಹೆಚ್ಚು ಖುಷಿ ಪಡ್ತಾ ಜೀವನವನ್ನ ಸಾಗಿಸ್ತಾ ಇದಾರೆ. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಚ್ಚಿದಾನಂದ ಕುಶನ್ ವರ್ಕ್ಸ್ ಬಗ್ಗೆ ಮಾತನಾಡ್ತಿದ್ವಿ. ಹಾಗೆ ಇದರ ಮಾಲೀಕರಾಗಿರುವಂತಹ ಬಾಬು ಸರ್ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ತಂದೆಯವರು ಪ್ರಾರಂಭ ಮಾಡಿದಂತಹ ಬಿಸ್ನೆಸ್ನ, ಅಂದ್ರೆ ವ್ಯಾಪಾರವನ್ನ ಇವರು ಮುಂದುವರಿಸ್ತಾ ಇದ್ದಾರೆ. ಹಾಗಿದ್ರೆ ಇವರ ಜೊತೆ ಇನ್ನೊಂದಿಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಬಾಬು ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವೊಬ್ರು ಈಗ ವ್ಯಾಪಾರಸ್ಥ ಆಗಿದ್ದೀರಾ, ನಿಮ್ಮ ಕೈ ಕೆಲಸವನ್ನ ನಂಬಿಕೊಂಡು ಅದೇ ಒಂದು ಕೆಲಸದಿಂದ ಜೀವನವನ್ನ ಸಾಗಿಸ್ತಾ ಇದ್ದೀರಾ. ಹೀಗಿರುವಾಗ ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಲಕ್ಷಣಗಳು ಇರಬೇಕು ಅನ್ನೋದಾದ್ರೆ ಏನಿರ್ಬೇಕಾಗತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಕ್ವಾಲಿಟೀಸ್ ಅಂದ್ರೆ ಒಂದೇನು ಅಂದ್ರೆ ನಂಬಿಕೆ ಬೇಕು ಫಸ್ಟ್. ಆಮೇಲೆ ಕೆಲಸ ನಾನು ಧರ್ಮದಿಂದ ಮಾಡಬೇಕು, ಸುಮ್ಮನೆ ಇನ್ನೊಬ್ಬರಿಗೆ ಟೋಪಿ ಹಾಕ್ಬೇಕು ಅನ್ನೋದಿಲ್ಲ. ಆಮೇಲೆ ನನ್ನ ಕೆಲಸಕ್ಕೆ ನಾನು ಏನು ಸಂಭಾವನೆ ತಗೋಬೇಕು ಅಷ್ಟೇ ತಗೋಬೇಕು. ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ಎಷ್ಟು ಕೊಡಬೇಕು, 10 ರೂಪಾಯಿನ 10 ರೂಪಾಯಿ, 50 ರೂಪಾಯಿನ 50 ರೂಪಾಯಿ, ಸುಮ್ಮನೆ ಅವ್ರು ಕೊಡ್ತಾರೆ ಅನ್ಕೊಂಡು ಜಾಸ್ತಿ ಕೇಳೋ ಅಂಥದ್ದು ಅದನ್ನು ಮಾತ್ರ ಇರಬಾರ್ದು.
2: ಸರ್, ಈಗ ನಿಮ್ಮ ಕುಶನ್ ವರ್ಕ್ಸಿಗೆ ಮೇನ್ ಆಗಿ ಏನೇನೆಲ್ಲ ಬೇಕಾಗುತ್ತೆ ಸರ್, ಏನು ಮುಖ್ಯವಾದ ವಸ್ತುಗಳು ಬೇಕಾಗುತ್ತೆ?
3: ಮೆಟೀರಿಯಲ್ಸ್ಗಳು ಎಲ್ಲ ಇರುತ್ತೆ, ನಾನು ಇಲ್ಲೇ ಲೋಕಲಲ್ಲೇ ಸ್ವಲ್ಪ ತಗೊಳ್ಳೋದು, ಸ್ವಲ್ಪನೇ ತಗೊಂತೀನಿ. ಅವ್ರಿಗೂ ಸಹಿತ ನಾನು ಸಾಲನೂ ಕೊಡ್ತಾರೆ, ನನಗೆ ಅದೇ ಥರನೂ ಸಹಿತ ತೀರಿಸ್ತೀನಿ, ಮತ್ತು ಇನ್ನೊಂದು ಸಲನೂ ಕೊಡ್ತಾ ಇರ್ತಾರೆ. ಎಷ್ಟು ಬೇಕು ನನಗೆ ಅಷ್ಟೇ ತಗೊಂತೀವಿ, ಸುಮ್ಮನೆ ಜಾಸ್ತಿ ಕೊಡ್ತಾರೆ ಅಂತ ಇಸ್ಕೊಳ್ಳೋದು ಅವ್ರಿಗೆ ಕೊಡದಲ್ಲೇ ಇರೋದು ಯಾವುದನ್ನು ಸಹಿತ ಇವತ್ತವರೆಗೂ ಮಾಡಿಲ್ಲ.
2: ಸೊ ಈಗ ಮುಖ್ಯವಾಗಿ ಇಲ್ಲಿ ಬೈಕ್ಗಳಿಗೆ ಕುಶನ್ ಹಾಕ್ಸೋಕೆ ಬರ್ತಾರೆ ಅಂತ ಹೇಳಿದ್ರಿ, ಎಲ್ಲಿಂದ ಬರ್ತಾರೆ ಸರ್ ಗ್ರಾಹಕರು?
3: ಇಲ್ಲಿ ಹೆಚ್ಚು ಕಮ್ಮಿ ಶಿವಮೊಗ್ಗ ಡಿಸ್ಟಿಕ್ ಫುಲ್ಲು ಎಲ್ಲ ಕಡೆಯಿಂದ ಸಹಿತ ಬರ್ತಾರೆ. ಅಂದರೆ ನನ್ನ ಗಿರಾಕಿಗಳು ಹೇಗಿದ್ದಾರೆ ಅಂದರೆ, ಒಂದು ಸಲ ಬಂದರು ಅಂದರೆ ಅವರು ಬೇರೆ ಕಡೆ ಎಲ್ಲೂ ಸಹಿತ ಹೋಗೋದಿಲ್ಲ. ಹೋದ್ರೂ ಸಹಿತ ನನ್ನ ಒಂದು ಮೆಟೀರಿಯಲ್ಸ್ ಹುಡುಕಂದು ಅವರಿಗೆ ಮತ್ತೆ ನನ್ನ ಅಂಗಡಿಗೆ ಕರ್ಕೊಬರುತ್ತೆ. ನಾನು ಯಾವತ್ತೂ ಕಟ್ಟೆ ಇಳಿಯೋ ಕೆಲಸ ಮಾಡಲ್ಲ, ಮತ್ತೆ ನನ್ನ ಅಂಗಡಿ ಕಟ್ಟೆ ಹತ್ತಬೇಕು ಆ ಕೆಲಸ ನಾನು ಮಾಡ್ಕೊಡ್ತೀನಿ ಅವ್ರಿಗೆ.
2: ಸೂಪರ್ ಸರ್, ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ತುಂಬ ಖುಷಿ ಆಗ್ತದೆ ನೋಡೋಕ್ಕೇನೆ. ಸರ್, ಈ ಒಂದು ಮಿಷಿನ್ಸ್ಗಳೆಲ್ಲ ತಂದು ಎಷ್ಟು ವರ್ಷ ಆಗಿದೆ, ಅದರ ಸರ್ವಿಸ್ ಎಲ್ಲ ಹೇಗೆ, ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ?
3: ಇದು ಮಿಷಿನ್ ಇದೆಯಲ್ಲ, ಇದು ಮೇಡ್ ಇನ್ ಇಂಗ್ಲೆಂಡ್, ಇಂಪೋರ್ಟೆಡ್ ಮಿಷಿನ್ಗಳು ಇವು. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಇಲ್ಲಿ ಇಲ್ಲೆಲ್ಲ ನಮ್ಮ ಶೋರೂಮ್ಗಳು ಇದ್ವವು, ಅವು ಆ ಮಿಷಿನ್ಗಳು ಇವೆಲ್ಲ. ಸಿಂಗರ್ ಮಿಷಿನ್ ಇದು ನಮ್ಮದು, ಅಂದರೆ ನಮ್ಮ ತಂದೆಯವ್ರು ಅವಾಗ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ರು ಆ ಟೈಮಲ್ಲಿ, ಅವಲ್ಲೇನೇ ಅದನ್ನೇ ಮಿಷಿನ್ನು ಇವತ್ತೂ ಸಹಿತ ಚೆನ್ನಾಗಿ ಹೊಲಿತಾ ಇದೆ. ಇವತ್ತೂ ಸಹಿತ ಎಲ್ಲ ಸ್ವತಂತ್ರ ಪೂರ್ವ ಮಿಷಿನ್ಗಳು ಇವು, ಈಗಿಂದಲ್ಲ ಇದೆ. ಹಾಗಾಗಿ ಚೆನ್ನಾಗಿ ಮಾಡ್ತಾ ಇದೆ, ರಿಪೇರಿನ ಅಲ್ಪ ಸ್ವಲ್ಪ ಬರ್ತಾ ಇದೆ. ವರ್ಷಕ್ಕೊಂದ್ಸಲ ಸರ್ವಿಸ್ ಮಾಡಿಸ್ಲೇಬೇಕು, ನಮಗೆ ಕಾಯಿಲೆ ಆದ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಅದೇ ಥರ ಸಹಿತ ಮಿಷಿನು ಸಹಿತ ಡೈಲಿ ಸವಿತಾ ಇರ್ತಾವೆ, ವರ್ಷ ಪೂರ್ತಿ ಒಂದ್ಸಲ ರಿಪೇರಿ ಮಾಡಿಸ್ತೀವಿ, ಮತ್ತೆ ಮಾಡಿಸ್ಕೊಂತ ಹೋಗ್ತಾ
2: ಇರ್ತೀವಿ. ಸರ್, ನೀವು ಹೇಳ್ದಾಗೇ ಈ ಒಂದು ಸಚ್ಚಿದಾನಂದ ಕುಶನ್ ವರ್ಕ್ಸಿಗೆ ಸಾಕಷ್ಟು ಕಡೆಯಿಂದ ಗ್ರಾಹಕರು ಬರ್ತಾರೆ ಅಂತ ಹೇಳ್ತಿದ್ದೀರಾ, ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ. ಸರ್, ನಿಮ್ಮ ಈ ಒಂದು 38 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸಲ್ಲಿ ಒಂದೇ ದಿನ ಅಂದರೆ ನೆನಪು ಮಾಡ್ಕೊಳ್ಳೋದಾದರೆ ತುಂಬ ಖುಷಿಯಾಗುತ್ತೆ, ಆ ದಿನ ನೆನಪು ಮಾಡ್ಕೊಳ್ಳೋದು ಅಂದರೆ ಯಾವ ದಿನ ನೆನಪು ಮಾಡ್ಕೊಳ್ತೀರಾ ಸರ್?
3: ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾಯಿದ್ರು, ಪ್ರತಿ ದಿನವೂ ಸಹಿತ ನೀನು ಗುರುವಿನ ನೆನಪು ಮಾಡ್ಕೊಂಡು ಕೆಲಸ ಮಾಡೋನಿದ್ದು. ಪ್ರತಿ ದಿನವೂ ಸಹಿತ ನಾನು ಒಳ್ಳೆಯ ರೀತಿಯಿಂದನೇ ಕೆಲಸ ಮಾಡ್ತೀನಿ, ಖುಷಿಯಿಂದನೇ ಮಾಡಬೇಕು. ಯಾವತ್ತೂ ಸಹಿತ ನನ್ನ ಕೆಲಸ ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದು. ಅದು ನಮ್ಮ ತಂದೆಯವ್ರು ಹೇಳ್ಕೊಟ್ಟಿರೋದು. ಪ್ರತಿ ಒಂದೂ ಸಹಿತ ಯಾವುದೇ ಆಗಲಿ ಪ್ರತಿ ದಿನವೂ ಖುಷಿಯಿಂದನೇ ಇರಬೇಕು. ನನ್ನ ಕೆಲಸನೂ ಸಹಿತ ನಿಷ್ಠೆಯಿಂದ, ನಾವು ಏನು ಕೆಲಸ ಮಾಡ್ತಿದ್ದೀನಲ್ಲ, ಈಗ ದೇವ್ರ ಪೂಜೆ ಥರ, ಈಗ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನಾವು ಹೆಂಗೆ ನಿಷ್ಠೆಯಿಂದ ಮಾಡ್ತೀವೋ ಆ ನನ್ನ ಕೆಲಸನೂ ಸಹ ಇದು ಒಂದು ದೇವ್ರ ಪೂಜೆನೇ ನನಗೂ ಸಹಿತ. ಅದೇ ರೀತಿಯಾಗಿ ನಾನು ಪ್ರತಿ ಒಂದೂ ಸಹಿತ ಇಷ್ಟಪಟ್ಟೇ ಪ್ರತಿಯೊಂದು ಮಾಡೋದು, ಕಷ್ಟಪಟ್ಟು ಯಾವುದೂ ಮಾಡೋದಿಲ್ಲ.
2: ಸೊ ಕೆಲಸವನ್ನ ಇಷ್ಟಪಟ್ಟು ಮಾಡ್ತಾ ಇದ್ದೀರಾ, ಹಾಗೆ ಕೆಲಸ ಕೂಡ ನಿಮಗೆ ಕೈ ಹಿಡಿದಿದೆ ಅಂತಾನೆ ಹೇಳ್ಬೋದಲ್ವಾ ಸರ್?
3: ಅಲ್ಲ, ಯಾಕೆ ಅಂದರೆ ನನ್ನ ಒಂದು ದೇವರು ನನಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡೋದು, ತುಂಬ ಜಾಸ್ತಿ ಕೊಟ್ಟರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಹಾಗೆ ಕೈ ಕೊಡೋನು ಅವನೇ. ನಾವು ಅದಕ್ಕೋಸ್ಕರ ಎಲ್ಲದನ್ನು ಸಹಿತ ನಾನು ಪ್ರತಿಯೊಂದೂ ಸಹಿತ ನನ್ನ ಮುಖಾಂತರ ಮಾಡಿಸ್ತಾ ಇದ್ದಾನೆ ದೇವರು. ಇಷ್ಟು ಐತಲ್ಲಿ ಹೇಳಬಲ್ಲೆ ನಾನು ಮಾಡ್ತೀನಿ, ನಾನೆಲ್ಲ ಮಾಡಿದೆ ಅನ್ನೋದಕ್ಕಿಂತ ನನ್ನ ಮುಖಾಂತರ ಅವನು ಮಾಡಿಸಿದ್ದಾನೆ, ಮನುಷ್ಯರಲ್ಲಿ ದೇವ್ರು ಕಾಣಬೇಕು.
2: ಸೂಪರ್ ಸರ್. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಬಾಬು ಸರ್ ಹೇಳ್ತಾ ಇದ್ರು ಮನುಷ್ಯರಲ್ಲಿ ದೇವರನ್ನ ಕಾಣಬೇಕು, ನಾವು ಮಾಡುವಂತ ಕೆಲಸವನ್ನ ಇಷ್ಟಪಟ್ಟು ಮಾಡಬೇಕು ಅಂತ. ಖಂಡಿತವಾಗ್ಲೂ ಅಲ್ವಾ? ಹಾಗಿದ್ರೆ ಬಾಬು ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುವರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಕುಶನ್ ವರ್ಕ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೆ. ಹಾಗೆ ಸಚ್ಚಿದಾನಂದ ಕುಶನ್ ವರ್ಕ್ಸ್ ನ ಮಾಲೀಕರಾಗಿರುವಂತಹ ಬಾಬು ಸರ್ ಅವರು ಅವರ ಒಂದು ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಬಾಬು ಸರ್, ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಕುಶನ್ ವರ್ಕ್ಸ್ ಇದ್ರು ಕೂಡ ಈ ಗಾರ್ಡನ್ ಏರಿಯಾದಲ್ಲಿರುವಂತಹ ಸಚ್ಚಿದಾನಂದ ಕುಶನ್ ವರ್ಕ್ಸ್ ಗೆ ಜನ ಯಾಕೆ ಬರಬೇಕು ಸರ್? ನಿಮ್ಮಲ್ಲಿರುವಂತಹ ಸ್ಪೆಷಾಲಿಟಿ ಏನು?
3: ಈಗ ಏನಾಗಿದೆ ಅಂದ್ರೆ, ನಾವು ಮೆಟೀರಿಯಲ್ಸ್ ಒಳ್ಳೆಯ ರೀತಿಯಿಂದ ಕೊಟ್ಟು ಒಳ್ಳೆ ಅವ್ರಿಗೆ ಆಮೇಲೆ ಸರ್ವಿಸು ಹಾಗೆ ಕೊಡಬೇಕು. ಈಗೇನು ಮಾಡ್ತಾರೆ, ಹೊಸದು ಕೊಡ್ಬೇಕಾದ್ರೆ ಒಳ್ಳೆ ರೀತಿ ಮಾತಾಡಿ ಕೊಟ್ಬಿಡ್ತಾರೆ. ನಾಳೆ ದಿನ ಅದೇನಾದ್ರು ಹೆಚ್ಚು ಕಮ್ಮಿ ಆದಾಗ ಒಂದು 4 ದಿನಕ್ಕೋ 8 ದಿನಕ್ಕೋ ಆದಾಗ ಏನು ಮಾಡ್ತಾರೆ ಅಂದರೆ, ಏ ಈಗ ಯಾಕೆ ಬಂದೆ, ಇದೇನು ಅವಾಗ ಬರ್ರಿ ಇವಾಗ ಬರ್ರಿ ಅಂತಾರೆ. ಅದಕ್ಕೋಸ್ಕರ ಸರ್ವಿಸೂ ಸಹಿತ ಬಹಳ ಮುಖ್ಯ. ಬಂದಿದ ತಕ್ಷಣನೇ ಸಹಿತ ಹೌದು ಸರ್ ಏನಾಗಿದೆ, ಹೌದಾ ಮಾಡ್ಕೊಡ್ತೀನಿ, ಇದಾಗಿದೆ ಆಯ್ತು ಮಾಡ್ಕೊಡ್ತೀನಿ. ಆ ಸರ್ವಿಸ್ ಇದ್ದರೆ ಮಾತ್ರ ಯಾವತ್ತೂ ಸಹಿತ ಕಸ್ಟಮರ್ಸ್ಗಳು ಎಲ್ಲೂ ಹೋಗೋದಿಲ್ಲ. ಆತ್ಮೀಯತೆಯಿಂದ ಅವ್ರಿಗೆ ಮಾತಾಡಿಸ್ಬೇಕು ಫಸ್ಟು. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಈ ಕಲಿಗಾಲದಲ್ಲಿ ದೇವರು ಪ್ರತ್ಯಕ್ಷ ಆಗಿ ಬರೋದಿಲ್ಲ, ದೇವರು ಏನು ಮನುಷ್ಯ ರೂಪದಲ್ಲೇ ಬರೋದು, ಅದನ್ನು ನಾ ತಿಳ್ಕೊಂಡಿರೋದು. ಆದ್ದರಿಂದ ಸಹಿತ ನಮಗೆ ಹೆಲ್ಪ್ ಮಾಡೋದು ಸಹಿತ ಮನುಷ್ಯರೇ, ಅದು ದೇವ್ರ ರೂಪದಲ್ಲಿ ಮನುಷ್ಯ ಬರ್ತಾನೆ. ಹಾಗಾಗಿ ನಮ್ಮ ತಂದೆ ನಮಗೆ ಕಲಿಸ್ಕೊಟ್ಟಿರೋದೇ ಅದು.
2: ಓಕೆ, ಹಾಗಿದ್ರೆ ಬಾಬು ಸರ್, ಈಗಿನ ಯುವಕ ಯುವತಿಯರು ಹೊಸದಾಗಿ ಒಂದು ವ್ಯಾಪಾರ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ನಿಮ್ಮ ಅನುಭವದಿಂದ ಒಂದೆರಡು ಸಲಹೆಯನ್ನು ಕೊಡೋದಾದರೆ ಏನು ಸಲಹೆ ಕೊಡ್ತೀರಾ ಸರ್? ಈಗಿನ ಯುವಕ ಯುವತಿಯರು ಬಿಸ್ನೆಸ್ ಮಾಡಬೇಕು ಅಂತಿರೋರಿಗೆ,
3: ಬಿಸ್ನೆಸ್ಸು ಮಾಡಬೇಕು ಅಂದರೆ ಫಸ್ಟು ಮೊದಲನೇದಾಗಿ ಆ ಬಿಸ್ನೆಸ್ಸಲ್ಲಿ ಅವರಿಗೆ ನಿಷ್ಠೆ ಇರಬೇಕು, ಇಷ್ಟ ಇರಬೇಕು. ಯಾವುದೋ ಮಾಡ್ತೀನಿ, ಯಾವುದೋ ಬಿಡೋದು ಅನ್ನೋದಲ್ಲ. ಯಾಕೆ ಅಂದರೆ ಇದೆಲ್ಲ ಯಾವುದೇ ಕೆಲಸ ಮಾಡಲಿ, ನಮ್ಮ ತಂದೆಯವರೊಂದು ಮಾತು ಹೇಳೋರು, ಕಣ್ಣಲ್ಲಿ ನೋಡಿ ಕೈಯೇ ಮಾಡೋ ವಿದ್ಯೆಗಳು ಅಷ್ಟು ಇವು. ಇದನ್ನು ಬ್ರಹ್ಮ ವಿದ್ಯೆಗಳಲ್ಲ, ಕಣ್ಣಲ್ಲಿ ನೋಡಿ ಆಗಲ್ಲ ಅಂತ ಹೇಳಬಾರ್ದು ಯಾವುದನ್ನು ಸಹಿತ. ನಿನ್ನ ಬುದ್ಧಿಶಕ್ತಿಯಿಂದ ನೀನು ಪ್ರತಿಯೊಂದೂ ಸಹಿತ ಹೋಯ್ತಾ ಮಾಡಲೇಬೇಕು. ಇದಾಗಲ್ಲ, ಇದ್ರ ಯಾರು ಮಾಡ್ತಾರೆ, ಯಾವತ್ತೂ ಸಹಿತ ಒಂಥರ ಉದಾಸೀನ ಮಾಡಬಾರ್ದು. ನಮ್ಮ ಕೆಲಸದಲ್ಲಿ ಉದಾಸೀನ ಮಾಡಿದರೆ ಆಗಲ್ಲ, ಇದ್ಯಾರು ಮಾಡ್ತಾರೆ, ಇದ್ಯಾಕೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಕ್ಲೀನಾಗೆ ಕೆಲಸ ಪ್ರತಿಯೊಂದೂ ಸಹಿತ ಮಾಡ್ತಾ ಹೋದರೆ, ಯಾವುದೇ ಕೆಲಸ ಇರಲಿ, ಆ ಕೆಲಸದಲ್ಲಿ ಯಶಸ್ವಿ ಆಗ್ತಾರವರು.
2: ಸೊ ನಾವು ಮಾಡುವಂತ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ.
3: ಪ್ರತಿಯೊಂದೂ ಸಹಿತ ಹಾಗೇನೆ ನನ್ನ ಕೆಲಸ. ಏಕೆಂದ್ರೆ ನೋಡಿ, ಇಷ್ಟು ಅಂಗಡಿ ಒಳಗಡೆ ಇಲ್ಲಿ ನನಗೆ ದೇವರು ಏನು ಅನ್ನ ಕೊಡ್ತಾ ಇದ್ದಾನೆ, ಇದಕ್ಕೆ ನಾನು ದ್ರೋಹ ಬರೀಬಾರ್ದು. ಇದಕ್ಕೆ ನಾನೇನು ಮಾಡಬೇಕು ಅಂದರೆ ಮನಸ್ಪೂರ್ವಕವಾಗಿ ಮಾಡಬೇಕು, ಇದಕ್ಕೆ ಜಿಗುಪ್ಸೆ ಮಾಡಬಾರ್ದು. ನನಗೆ ಏ ಆಗಲ್ಲಪ್ಪ ಅಂತ ಮಾಡ್ಕೋಬಾರ್ದು, ಮಾಡಲೇಬೇಕು ಕೆಲಸ. ಮನುಷ್ಯ ಆದ ಪ್ರತಿಯೊಬ್ಬನು ಮನುಷ್ಯನೂ ಸಹಿತ ಕೆಲಸ ಮಾಡಲೇಬೇಕು, ಯಾ ಸಣ್ಣದಿರಲಿ ದೊಡ್ಡದಿರಲಿ, ಅವನಿಗೆ ಅದರಲ್ಲಿ ಸುಖ ಹಿಡ್ದಿದೆ.
2: ಸರ್, ಕೆಲವೊಂದು ವ್ಯಾಪಾರ ಹೇಗೆ ಅಂದರೆ ಸೀಸನ್ ವೈಸ್ ಬಿಸ್ನೆಸ್ ಅಂತ ಹೇಳ್ತಾರೆ, ನಿಮ್ಮ ಬಿಸ್ನೆಸ್ ಅನ್ನೋರು ಸೀಸನ್ ವೈಸ್ ಬಿಸ್ನೆಸ್ ಅಥವಾ ಯಾವಾಗಲೂ ಬಿಸ್ನೆಸ್ ಇರುತ್ತಾ ಹೇಗೆ ಸರ್?
3: ಈಗ ಏನಾಗಿದೆ ಅಂದರೆ, ನಾವು ಆ ಸೀಸನ್ನಿಗೆ ಹೊಂದಾಣಿಕೆ ಮಾಡ್ಕೋಬೇಕು. ಈಗ ನಮ್ದು ಏನು ಅಂದರೆ, ಈಗ ಸೀಟ್ ಕವರು ಬರುತ್ತೆ ಮಾಡ್ತಾ ಇರ್ತೀವಿ, ಮಳೆಗಾಲದಲ್ಲಿ ರೈನ್ ಕೋಟ್ ಬರುತ್ತೆ, ರೈನ್ ಕೋಟ್ ಜಿಪ್ಗಳು ಅವು ಇವು ರಿಪೇರಿ ಕೆಲಸಗಳು ಅದನ್ನು ಮಾಡ್ತಾ ಇರ್ತೀವಿ, ಚಳಿಗಾಲದ ಸ್ವೆಟ್ರು ಬರುತ್ತೆ ಸ್ವೆಟ್ರದ್ದು ಅವು ಏನಾದ್ರು ಮಾಡ್ತಿರ್ತೀವಿ. ಹೀಗೆ ಆ ಸೀಸನ್ ತಕ್ಕಂತೇನು ಸಹಿತ ಜನ ಎಲ್ಲ ಥರನೂ ಬರ್ತಾನೆ ಇರ್ತಾರೆ, ಯಾವುದು ಆಗಲ್ಲ ಅಂತ ಹೇಳ್ಬಾರ್ದು. ಏಕೆಂದರೆ ನನ್ನ ಮಿಷಿನ್ ಇರೋದ್ರಿಂದ ಇಲ್ಲಿ ಕೆಲಸ ಆಗುತ್ತೆ ಅನ್ನೋದ್ರಿಂದ ಅವರೊಬ್ಬರು ಬಂದಿರ್ತಾರೆ. ಅದಕ್ಕೋಸ್ಕರನೇ ನಾವು ಸಣ್ಣದಿರಲಿ ದೊಡ್ಡದಿರಲಿ ಮಾಡ್ತಾನೆ ಇರ್ಬೇಕು, ಕೆಲಸ ಆಗುತ್ತೆ.
2: ನಿಮ್ಮೊಟ್ಟಿಗೆ ಮಾತ್ರ ತುಂಬ ಖುಷಿ ಆಯಿತು ಬಾಬು ಅವರೇ. ಸೊ ನಿಮ್ಮ ಒಂದು ಸಚ್ಚಿದಾನಂದ ಕುಶನ್ ವರ್ಕ್ಸಿಗೆ ಬಂದು ತುಂಬಾ ಖುಷಿ ಆಯಿತು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ನಿಮಗೂ ಸಹಿತ ಧನ್ಯವಾದಗಳು, ಇದೇ ಥರ ಮಾಡ್ತಾ ಇರಿ.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಬಾಬು ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು, ಹಾಗೆ ಸಾಕಷ್ಟು ಒಳ್ಳೆ ವಿಚಾರದ ಬಗ್ಗೆ ಕೂಡ ಮಾತಾಡಿದ್ರು ಅಲ್ವಾ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ಹೇಗನ್ನಿಸ್ತು? ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ಬರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿ ಆಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: 6266.
1: Yes.
2: Hi, Sanju.
3: Hi, Gita.
2: Sanju, ನಾವು ಒಟ್ಟಿಗೆ ಹೋಗ್ತಿದ್ದೀನಿ.
3: ಕಂಗ್ರಾಚುಲೇಷನ್ಸ್. ಯಾವಾಗ?
2: ನಾಳೆ ಬರ್ತಿದ್ದಾನೆ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686972790 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು, ಸೊ ಕೃಷಿಯನ್ನೇ ಮಾಡ್ತಾ ಕೃಷಿಯಲ್ಲಿ ಸಮಗ್ರ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ಸಮಗ್ರ ಕೃಷಿಯಲ್ಲಿ ಹಲವಾರು ಬೆಳೆಗಳನ್ನು ಮಾಡ್ಕೊಳ್ತಾ, ಅಡಿಕೆ ತೋಟವನ್ನು ಮಾಡ್ಕೊಳ್ತಾ, ಜೊತೆಗೆ ಬದುಗಳಲ್ಲಿ ಬದುಗಳನ್ನು ಖಾಲಿ ಬಿಡದೇನೆ ಬದುಗಳಲ್ಲೂ ಕೂಡ ಮರವನ್ನು ಬೆಳೆಸಿ ಒಳ್ಳೆಯ ಒಂದು ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಹಾಗಾದರೆ ಇವರು ಬೆಳೆಸಿರುವಂತಹ ಮರಗಳು ಯಾವುದು, ಮತ್ತು ಬದುಗಳಲ್ಲಿ ಈ ರೀತಿಯ ಮರಗಳನ್ನು ಹಾಕೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ, ಆದಾಯ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡೋಣ. ಇವರು ಕಾಡು ಮರಗಳಲ್ಲಿ ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಮರಗಳಲ್ಲಿ ಒಂದಾದಂತಹ ಅಗರ್ವುಡ್ ಎನ್ನುವಂತಹ ಮರಗಳನ್ನು ಬೆಳೀತಾ ಇದ್ದಾರೆ. ಹಾಗೆ ಇವರು ಈಗಾಗಲೇ ಇವರ ತೋಟದ ಸುತ್ತಮುತ್ತಲದಲ್ಲಿ 5,000 ಮರಗಳನ್ನು ಬದುಗಳಲ್ಲಿ ಬೆಳೆದಿದ್ದಾರೆ. ಸೊ ಮಿಶ್ರ ಬೆಳೆಯಾಗಿ ಇದನ್ನು ಕೂಡ ಬೆಳಿಬೋದು. ಹಾಗೆ ಅಗರ್ವುಡ್ ಮರಗಳನ್ನು ಏಕ ಬೆಳೆ ಪದ್ಧತಿ, ಮಿಶ್ರ ಬೆಳೆ ಪದ್ಧತಿ ಮತ್ತು ಬದುಗಳಲ್ಲಿ ಕೂಡ ಬೆಳೆದು ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಡ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಗರ್ವುಡ್ನ ಮಾಹಿತಿಗಳನ್ನ, ಮತ್ತು ಯಾವ ರೀತಿ ಇದನ್ನು ಬೆಳಿಬೇಕು, ಮತ್ತು ಯಾವ ವಾತಾವರಣದಲ್ಲಿ ಇದು ಬೆಳೆಯುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಸೊ ನೋಡಿ, ಅಗರ್ವುಡ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾನು ಹೇಳೋದಾದರೆ, ಈ ಅಗರ್ವುಡ್ ಮರ ಅಕ್ವಿಲೇರಿಯಾ ಕುಲಕ್ಕೆ ಸೇರಿರುವಂತಹ ಒಂದು ಉಷ್ಣವಲಯದ ಮರ ಆಗಿರುತ್ತೆ. ಇದು ಏಷ್ಯಾದಲ್ಲಿ ಕಂಡುಬರುವಂತಹ ಮರಗಳಾಗಿರುತ್ತೆ. ಮತ್ತು ಈ ಅಗರ್ವುಡ್ನ ಮೌಲ್ಯವನ್ನು ನಾವು ತಿಳ್ಕೊಳ್ಳೋದಾದರೆ, ಇದರ ವಿಶಿಷ್ಟವಾದಂತಹ ಸುವಾಸನೆ ಪ್ರಪಂಚದ ಅತ್ಯಂತ ದುಬಾರಿ ಮರದ ಉತ್ಪನ್ನಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದರ ಬಳಕೆಯನ್ನು ನಾವು ನೋಡ್ತೀವಿ ಅಂತಂದರೆ, ಪ್ರಪಂಚದಾದ್ಯಂತ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಈ ಒಂದು ಅಗರ್ವುಡ್ ಮರದ ಬಳಕೆಯನ್ನು ಮಾಡಲಾಗುತ್ತೆ. ಹಾಗೆ ಔಷಧೀಯ ಗುಣಗಳನ್ನು ಕೂಡ ಇದು ಹೊಂದಿದೆ. ಇದು ಆಯುರ್ವೇದ ಮತ್ತು ಚೀನಿ ಔಷಧಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಈ ಒಂದು ಅಗರ್ವುಡ್ ಮರದ ವಿಶೇಷ ಇನ್ನೊಂದು ಏನಂತಂದರೆ, ಇದರ ರಾಳದಿಂದ ಧೂಪವನ್ನು ತಯಾರು ಮಾಡ್ತಾರೆ. ಹಾಗೆಯೇ ಇದರ ಮೌಲ್ಯ ಕೂಡ ಹೆಚ್ಚು, ಮತ್ತು ಇದೊಂದು ವಿಶೇಷವಾಗಿರುವಂತಹ ಮರ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು ಅಗರ್ವುಡ್ ಮರ ಇಷ್ಟೊಂದು ವಿಶೇಷತೆಗಳಿಂದ ಕೂಡಿದೆ, ಹಾಗಾದರೆ ಇದನ್ನು ಬೆಳೆಯೋದು ಹೇಗೆ, ಯಾವ ರೀತಿ ಇದನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಅಗರ್ವುಡ್ ಮರದ ಜೊತೆಗೆ ಇನ್ನೂ ಏನೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ, ಅಥವಾ ಮಾಡೋದಕ್ಕೆ ಆಗಲ್ಲ ಅಂತಂದರೆ ಬರೀ ಅಗರ್ವುಡ್ ಮರಗಳನ್ನು ಯಾವ ರೀತಿಯಲ್ಲಿ ನಾವು ಬೆಳೆಸಿ ಅದರಿಂದ ಆದಾಯವನ್ನು ಪಡ್ಕೋಬೋದು, ಈ ರೀತಿಯ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ ಮರದ ಕುರಿತಂತೆ, ಇದರ ವಿಶೇಷತೆಗಳ ಕುರಿತಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಚಿಕ್ಕಮಗಳೂರಿನ ಪ್ರಕಾಶ್ ಅವರು. ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಜೊತೆಯಲ್ಲಿ ಇವತ್ತು ಅಗರ್ವುಡ್ನ ಕುರಿತಂತೆ ಹಲವಾರು ಮಾಹಿತಿಗಳನ್ನ ಕೂಡ ಪಡ್ಕೊಳ್ಳೋಣ. ಪ್ರಕಾಶ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಕಾಶ್ ಅವರೇ, ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡಿ, ಹಾಗೆ ಈ ಒಂದು ನಿಮ್ಮ ಕೃಷಿ ಹೇಗೆ ನಡೀತಾ ಇದೆ ಮತ್ತು ಅದರ ಜೊತೆಗೆ ಅಗರ್ವುಡ್ನ ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
4: ನಮ್ಮ ತಂದೆ ಕಾಲದಿಂದ ಅಡಿಕೆ ಬೆಳ್ಕೊಂಬಂದು ಅಡಿಕೆ ಮತ್ತು ಕಾಫಿ ಬೆಳ್ಕೊಂಬಂದಿರೋವಂಥದ್ದು. ಏನೋ ಹೊಸದಾಗಿ ಒಂದು ಏನೋ ಒಂದು ಬೆಳೆ ಬೆಳಿಬೇಕು ಅಂತ ಯೋಚನೆ ಮಾಡಿದೆ. ಫಸ್ಟು ವೇಲ ಬೆಳೆದ್ವಿ, ವೇಲ 3-4 ವರ್ಷ ನಂತರ ರೇಟ್ ಬಿದ್ದೋಯ್ತು ಮತ್ತು ಕಾಯಿಲೆ ಬಂದು ವೇಲ ಹೋಯಿತು. ನಂತರ ಅಗರ್ ಬೆಳಿಲಿಕ್ಕೆ ಶುರು ಮಾಡಿದ್ವಿ. ಅಗರ್ ಮರ ಹೇಗಪ್ಪ, ಸುಲಭ ಬರುವಂಥದ್ದು, ಕಡಿಮೆ ನೀರು ಕಡಿಮೆ ಗೊಬ್ಬರ ಅದರಲ್ಲಿ ಬೆಳೆಯುವಂಥದ್ದು. ಕಾಡು ಪ್ರಾಣಿಗಳದ್ದಾಗಲಿ ಅದು ಸಾಕು ಪ್ರಾಣಿಗಳದ್ದಾಗಲಿ ಯಾವ ಕಾಟವೂ ಇಲ್ಲ, ಮತ್ತು ಕಳ್ತನ ಇಲ್ಲ ಮರದಲ್ಲಿ, ಯಾವ ಥರ ಈಗ ಕಳ್ತನ ಆಗುವಂಥದ್ದಿಲ್ಲ. ಇನಾಕ್ರೇಷನ್ ಮಾಡುವಂಥ ಒಂದು ಕೆಲಸ ಇದೆ ಅಷ್ಟೇ ಹೊರತು, ಮತ್ತು ಬೇರೆ ನೆಟ್ಟ ನಂತರ 10 ವರ್ಷದೊಳಗೂ 8 ವರ್ಷದೊಳಗೂ ಯಾವ ಕೆಲಸ ಇರಲ್ಲ. 8-10 ವರ್ಷದೊಳಗೆ ನಾವು ಇನಾಕ್ರೇಷನ್ ಮಾಡಿ 1-2 ವರ್ಷ ಕಾದ್ಕೊಂಡ್ರೆ ಉತ್ತಮವಾದ ಬೆಳೆ ಬರುತ್ತೆ ಅಂತ.
3: ಓಕೆ ಪ್ರಕಾಶ್ ಅವರ, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ನ ಕುರಿತಂತೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡೋದಕ್ಕಿದೆ, ಹಾಗೆ ಅದರ ಬೆಳೆ ಬೆಳೆಯೋದು ಹೇಗೆ ಇದೆಲ್ಲದನ್ನು ಕೂಡ ತಿಳ್ಕೊಳ್ಳೋದಿದೆ. ಸೊ ಹಾಗಾದರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸ್ತೀನಿ ಪ್ರಕಾಶ್ ಅವರೇ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಆದಾಯವನ್ನು ತಂದು ಕೊಡುವಂತಹ, ಕಾಡು ಮರಗಳಲ್ಲೇ ಹೆಚ್ಚು ಆದಾಯವನ್ನು ತಂದು ಕೊಡುವಂತಹ ಮರ ಅಂತಂದರೆ ಅದು ಅಗರ್ವುಡ್ ಆಗಿದೆ. ಸೊ ಇವತ್ತು ಅಗರ್ವುಡ್ನ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಆ್ಯಂಡ್ ನೀವು ಕೂಡ ಬದುಗಳನ್ನು ಹಾಗೇ ಖಾಲಿ ಬಿಟ್ಟಿದ್ದೀರಿ ಅಂತಂದರೆ ಅವುಗಳನ್ನು ವೇಸ್ಟ್ ಮಾಡದೇ ಬದುಗಳಲ್ಲಿ ಕೂಡ ಈ ರೀತಿಯ ಮರಗಳನ್ನು ಹಾಕಿ ಒಳ್ಳೆಯ ಆದಾಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಿದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದ ಹಾಗೆ ಇವತ್ತು ಚಿಕ್ಕಮಗಳೂರಿನ ಪ್ರಕಾಶ್ ಅವರು ಮಾತಾಡ್ತಾ ಇದ್ದಾರೆ. ಹಾಗೆ ಅವರು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ಕೊಳ್ತಾ ಹಾಗೆ ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡಿಕೊಂಡು ಸೊ ಮಿಶ್ರ ಬೆಳೆಗಳಲ್ಲಿ ಈ ಒಂದು ಅಗರ್ವುಡ್ ಮರಗಳನ್ನು ಬೆಳೆಸ್ತಾ ಇದ್ದಾರೆ. ಹಾಗೆ ಅಗರ್ವುಡ್ ಮರ ಸಾಮಾನ್ಯವಾದಂತಹ ಮರ ಅಲ್ಲ, ಇದು ಕಾಡು ಮರಗಳಲ್ಲೇ ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಮರಗಳಲ್ಲಿ ಒಂದಂತ ಹೇಳುವುದು. ಸೊ ಇಂತಹ ಒಂದು ವಿಶೇಷವಾಗಿರುವಂತಹ ಮರವನ್ನು ಇವರ ತೋಟದ ಬದುಗಳಲ್ಲಿ ಹಾಗೆ ಇವರ ತೋಟದಲ್ಲಿ ಕೂಡ ಬೆಳೆಸಿದ್ದಾರೆ. ಹಾಗೆ 5,000 ಮರಗಳನ್ನು ಇವರು ಬೆಳೆಸಿ ಒಳ್ಳೆಯ ಆದಾಯವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಗಿಡದಿಂದ ಆಗಿರ್ಬೋದು, ಹಾಗೆ ದೊಡ್ಡ ದೊಡ್ಡ ಮರಗಳಿಂದ ಆಗಿರ್ಬೋದು, ಒಳ್ಳೆಯ ಆದಾಯ ಬರುತ್ತೆ ಅಂಥೇಳಿ ಇವರು ಹೇಳ್ತಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಗರ್ವುಡ್ ವಿಶೇಷತೆ ಏನು, ಮತ್ತು ಈ ಮರಗಳನ್ನು ನಾವು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಗಿಡವಾಗಿದ್ದಾಗ ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕು, ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಪ್ರಕಾಶ್ ಅವ್ರನ್ನ ಸ್ವಾಗತಿಸೋಣ. ಪ್ರಕಾಶ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಪ್ರಕಾಶ್ ಅವರೇ, ಈಗ ನೀವು ಆಗಲೇ ಹೇಳ್ತಾ ಇದ್ರಿ, ಹಿಂದಿನಿಂದಲೂ ಕೂಡ ಅಡಿಕೆ ತೋಟವನ್ನು ಮಾಡಿಕೊಂಡು ಬರ್ತಾ ಇದ್ರಿ, ಹಾಗೆ ಅದರ ಜೊತೆಗೆ ಈ ಒಂದು ಅಗರ್ವುಡ್ ಮರವನ್ನು ಕೂಡ ಬೆಳೆಸೋದಕ್ಕೆ ಶುರು ಮಾಡಿ ಇದರಿಂದ ಒಳ್ಳೆಯ ಆದಾಯವನ್ನು ಗಳಿಸಿದ್ವಿ ಅಂತ ಹೇಳಿ ಹೇಳಿದ್ರಿ. ಹಾಗೆ ಇದಕ್ಕಿಂತ ಹಿಂದೆನೂ ಕೂಡ ವೆನಿಲ್ಲಾವನ್ನು ಮಾಡಿದ್ವಿ ಅಂತೆಲ್ಲ ಕೂಡ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈ ಒಂದು ಅಗರ್ವುಡ್ ಮರವನ್ನು ಸಾಕಾಣಿಕೆ ಮಾಡೋದ್ರಿಂದ ಒಂದು ಎಷ್ಟು ಆದಾಯ ಬರ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಸಣ್ಣ ಮರಗಳಲ್ಲಿ ಕನಿಷ್ಠ ಒಂದು 10,000-25,000 ರೂಪಾಯಿವರೆಗೂ ನಮಗೆ ಇನ್ಕಮ್ ಬರುತ್ತೆ ಅಂತ ಹೇಳ್ಕೊಂಡು ಒಂದು ದೃಢ ಆಗಿದೆ. 1,00,000 ಬರೋದ್ರು ಕೂಡ ಆ್ಯಾವರೇಜ್ ನಮಗೊಂದು 25,000 ದೊಡ್ಡ ಮರ, ಸಣ್ಣ ಮರ ಎಲ್ಲ ಸೇರಿ ಬಂದರೂ ಕೂಡ ಒಂದು ಉತ್ತಮವಾದ ಒಂದು ಮೊತ್ತ ಆಗಲಿಕ್ಕೆ ಅಡ್ಡಿ ಇಲ್ಲ. ಇನ್ನು ಪ್ಯೂರ್ ಪ್ಲಾಂಟೇಷನ್ ಮಾಡಿದರೆ 1 ಎಕರೆಗೆ 1 ಕೋಟಿ ರೂಪಾಯಿ ನಾವು ಖಂಡಿತವಾಗಿಯೂ ನಾವು ಬೆಳೆ ತೆಕ್ಕೊಬೋದು. ಆದರೆ ಕೋಟಿ ತೆಗಿಲಿಕ್ಕೆ ವಿಶೇಷವಾದ 100,000 ಖರ್ಚು ಅವಶ್ಯಕತೆ ಇಲ್ಲ. 1-2 ಲಕ್ಷ ಖರ್ಚು ಮಾಡಿದರೂ ನಮಗೆ ಅಷ್ಟು ಉತ್ಪತ್ತಿ ಸಿಗತ್ತೆ. ಅಂದರೆ ಒಂದು ಉತ್ತಮವಾದ ಬೆಳೆ.
3: ಓಕೆ, ಹಾಗಾದರೆ ನಿಮ್ಮ ತೋಟದಲ್ಲಿ ಎಷ್ಟು ಮರಗಳಿದೆ ಸರ್?
4: ಸಮ ನನ್ನ ತೋಟದಲ್ಲಿ 15 ಎಕರೆ ಜಾಗದಲ್ಲಿ ನಾನು ಅಗರ್ವುಡ್ ಹಾಕಿದ್ದೀನಿ, ಅಡಿಕೆ ತೋಟದ ಮಧ್ಯೆ. ಮತ್ತು ಇದು 10 ಎಕರೆ ಜಾಗ ಸ್ವಲ್ಪ ಪ್ಯೂರ್ ಆಗ್ತಾಯಿದೆ. ನನ್ನ ಹತ್ತಿಗೆ ಸಾಮಾನ್ಯವಾಗಿ 2 ವರ್ಷದ ಮೇಲ್ಪಟ್ಟವು 5,000 ಮರ ಇದ್ದಾವೆ. ಮತ್ತು ಒಂದು ಈ ಸೈಡ್ ನೆಟ್ಟಿರೋ ಒಂದೊಂದು ಸ್ವಲ್ಪ ಇದೆ, 500,000 ಗಿಡ ಇದ್ದಾವೆ. ಇದನ್ನು ಅಡಿಕೆ ತೋಟದ ಮಧ್ಯೆನೂ ಹಾಕ್ಬೋದು, ಬದುವಿನ ಮಧ್ಯೆ ಹಾಕ್ಬೋದು, ಸುತ್ತ ಹಾಕ್ಬೋದು, ಖಾಲಿ ಜಾಗದ ಇಲ್ಬೇಕು ಹಾಕ್ಬೋದು, ಸ್ವಲ್ಪ ಸೆಮಿ ಶೇಡ್ ಏರಿಯಾ ಇದ್ದಲ್ಲಿ ಹಾಕ್ಬೋದು. ಜಾಸ್ತಿ ಶೇಡ್ ಇದ್ದಲ್ಲಿ ಇದು ಉದ್ದ ಬರುತ್ತೆ, ಬರಲ್ಲ, ಬಿಸಿಲು ಬೆಳೆ ಜಾಗಲು ಬರುತ್ತೆ ಅಂತ ಒಂದೇ ಇಲ್ಲ. ನಾನು ಬರೀ ಬಿಸಿಲು ಬೆಳೆ ಜಾಗಕ್ಕೂ ಹಾಕ್ಕೊಂಡಿದ್ದೀನಿ.
3: ಓಕೆ, ಇಷ್ಟೊಂದು ಮರಗಳನ್ನ ಸಾಕಾಣಿಕೆ ಮಾಡ್ತೀರಾ. ಹಾಗಾದರೆ ಸರಿ, ಈಗ ಈ ಅಗರ್ವುಡ್ ಮರಗಳ ಮೇಂಟೆನೆನ್ಸ್ ಅಂತ ನೋಡಿದರೆ ಅಗರ್ವುಡ್ ಮರಗಳನ್ನ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ, ನೀರು ಎಷ್ಟು ಬೇಕಾಗುತ್ತೆ ಅವುಗಳಿಗೆ, ಇದ್ರ ಬಗ್ಗೆ ಹೇಳ್ಬೋದಾ?
4: 1-4 ವರ್ಷ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ. ವರ್ಷದಲ್ಲಿ ಒಂದು ಎರಡು ಮೂರು ಸರಿ ಬೇಸಿಗೆಯಿಂದ ನೀರು ಕೊಡಬೇಕಾಗತ್ತೆ. ನೆಟ್ ವರ್ಷ ಸ್ವಲ್ಪ ಕಾಪಾಡಬೇಕಾಗತ್ತೆ, ಸ್ವಲ್ಪ ನೀರಿಗೆ ಕೊಟ್ಟು. ಮತ್ತು ವಿಶೇಷ ಗೊಬ್ಬರ ಆಗಲಿ ಔಷಧಿ ಆಗಲಿ, ಯಾವ ಕಾಯಿಲೆ ಫಂಗಸ್ ಬರುವಂಥದ್ದಂದರೆ ಈ ನೀರು ನಿಲ್ಲುವಂಥ ಜಾಗದಲ್ಲಿ ಯಾವ ಕಾರಣಕ್ಕೂ ಇನ್ನು ಬೆಳಿಲಿಕ್ಕೆ ಹೋಗಬಾರ್ದು. ನೀರು ನಿಲ್ಲುವಂಥ ಜಾಗ, ಮತ್ತು ಜೋಳು ಜಾಗದಲ್ಲಿ, ಮತ್ತು ಡ್ರೈ ಲ್ಯಾಂಡಲ್ಲಿ, ಮತ್ತು ಇಳಿಜಾರು ಜಾಗದಲ್ಲಿ, ಎಸ್ಟೇಟ್ಗಳಲ್ಲಿ ಅನ್ನ ಯಾವ ಪ್ರಮಾಣದಲ್ಲಿ ಬೇಕಾದ್ರೆ ಬೆಳಿಬೋದು. ಮತ್ತು ಸುಲಭದಾಗಿ ಬೆಳೆಯುವಂಥ ಒಂದು ಮರ, ಆದ್ದರಿಂದ ಇದು ರೈತರಿಗೆ ಒಂದು ಉಪ ಬೆಳೆಯಾಗಿ ಅಥವಾ ಮೇನ್ ಬೆಳೆಯಾಗಿ ಬೆಳೆದ್ರೂ ಕೂಡ ಇದು ತುಂಬ ಒಂದು ವರದಾನ ಅಂತ ಅನ್ನಿಸ್ತಾ ಇದೆ.
3: ಓಕೆ, ತುಂಬ ಚೆನ್ನಾಗಿ ಹೇಳಿದೆ ಸರ್. ರೈತರು ಕೂಡ ನೋಡಿ ಇದನ್ನು ಉಪ ಬೆಳೆಯಾಗಿ ಅಥವಾ ಮೇನ್ ಬೆಳೆಯಾಗಿ ಕೂಡ ಬೆಳ್ಕೊಂಡು ಒಳ್ಳೆಯ ಆದಾಯವನ್ನು ಗಳಿಸ್ಬೋದು ಅಂತ ಹೇಳಿ ನಮಗೆ ಇವತ್ತು ಪ್ರಕಾಶ್ ಸರ್ ತಿಳಿಸ್ತಾ ಇದ್ದಾರೆ. ಹಾಗೆ ಬದುಗಳಲ್ಲಿ ಕೂಡ ಈ ರೀತಿಯ ಮರಗಳನ್ನು ಹಾಕ್ಕೊಂಡ್ರೆ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಅಗರ್ವುಡ್ ಪ್ಲಾಂಟಿಂಗ್ ಏನಿದೆ, ಸೊ ಇದು ಒಳ್ಳೆಯ ಆದಾಯವನ್ನು ತಂದುಕೊಡ್ತಾ ಇದೆ. ಮತ್ತು ಕಾಡು ಮರಗಳಲ್ಲೇ ಹೆಚ್ಚು ಆದಾಯ ತಂದುಕೊಡುವಂತಹ ಮರಗಳಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಇವರು 5,000 ಮರಗಳನ್ನು ಸಾಕಾಣಿಕೆ ಮಾಡೋದ್ರ ಜೊತೆಯಲ್ಲಿ ಈ ಮರಗಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು, ಮತ್ತು ಅವುಗಳಿಗೆ ಬೇಸಿಗೆ ಸಮಯದಲ್ಲಿ ಅಷ್ಟೇ ನೀರು ಕೊಡೋಕ್ಕಿರೋದು, ಮತ್ತು ಎಲ್ಲ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ, ಸುಲಭವಾಗಿ ಬೆಳೆಯಬಹುದಂತಹ ಒಂದು ಬೆಳೆ ಅಂತಲೇ ಹೇಳಿದ್ರು ಅವರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅಗರ್ವುಡ್ನ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದು, ಹಲವಾರು ರೀತಿಯ ಮರಗಳನ್ನು ಬೆಳೆದು ಕೂಡ ನಾವು ಒಳ್ಳೆಯ ಆದಾಯವನ್ನು ಗಳಿಸ್ಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಿರುವಂತಹ ಪ್ರಕಾಶ್ ಅವರೇ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವು ಕೃಷಿನಲ್ಲಿ ಬರೀ ಏನು ಏಕಬೆಳೆ ಪದ್ಧತಿ ಆಗಿರ್ಬೋದು, ದ್ವಿದಳ ಬೆಳೆ ಪದ್ಧತಿ ಆಗಿರ್ಬೋದು, ಮತ್ತು ಮಿಶ್ರ ಬೆಳೆ ಪದ್ಧತಿಗಳನ್ನು ಮಾಡ್ಕೊಳ್ತಾ, ಹಾಗೆ ಬರೀ ಏನು ತರಕಾರಿ ಹಣ್ಣು ಇಂಥವುಗಳನ್ನು ಬೆಳ್ಕೊಳ್ತಾ ನಾವು ಕೃಷಿಯಲ್ಲಿ ಆದಾಯ ಗಳಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋದಲ್ಲ. ಈ ರೀತಿ ಬದುಗಳಲ್ಲೂ ಕೂಡ ಬದುಗಳನ್ನು ಖಾಲಿ ಬಿಡದೆ ಬದುಗಳಲ್ಲಿ ಈ ರೀತಿ ಅಗರ್ವುಡ್ ಮರಗಳನ್ನು ಪ್ಲಾಂಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದಲೂ ಕೂಡ ಒಂದು ಸೈಡ್ ಇನ್ಕಮ್ನ ರೀತಿಯಲ್ಲಿ ನಮಗೆ ಒಂದಷ್ಟು ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವರು ಕೂಡ ಇವತ್ತು ಈ ಒಂದು ಅಗರ್ವುಡ್ ಪ್ಲಾಂಟಿಂಗ್ನ ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತು ಅವುಗಳನ್ನ ಮೇಂಟೆನೆನ್ಸ್ ಮಾಡೋದಾದರೆ ಹೇಗೆ, ಮತ್ತು ಇವುಗಳನ್ನ ಬೆಳೆಯೋದ್ರಿಂದ ಯಾವ ರೀತಿ ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಕೃಷಿನಲ್ಲಿ ಈ ರೀತಿಯ ಬೆಳೆಗಳ ಜೊತೆಯಲ್ಲೂ ಕೂಡ ನಾವು ಬದುಗಳಲ್ಲಿ ಪ್ಲಾಂಟಿಂಗ್ನ ಮಾಡಿಕೊಂಡ್ರೆ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಕೃಷಿನಲ್ಲೂ ಕೂಡ ಖುಷಿಯನ್ನು ಕಾಣೋದಕ್ಕೆ ಸಾಧ್ಯ ಇದೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ ಪ್ಲಾಂಟಿಂಗ್ನ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಪ್ರಕಾಶ್ ಅವರಿದ್ದಾರೆ. ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಹಾಗೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ ಪ್ಲಾಂಟಿಂಗ್ನ ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತು ಯಾವ ರೀತಿ ಅದನ್ನು ಪ್ಲಾಂಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಕಾಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಪ್ರಕಾಶ್ ಅವರೇ, ಈಗ ಈ ಅಗರ್ವುಡ್ ಪ್ಲಾಂಟ್ನ ಯಾವ ರೀತಿಯಲ್ಲಿ ನೆಡಬೇಕಾಗತ್ತೆ, ಮತ್ತು ಇದರ ಮೇಂಟೆನೆನ್ಸು ಇನ್ನೂ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
3: ಈ ಅಗರ್ ಗಿಡ ಇದು 1 ವರ್ಷದ್ದು, ಇದು ಸಾಮಾನ್ಯ 2 ವರ್ಷ ಮರ ಇರುವಂಥ ಗಿಡ ಇರುವಂಥದ್ದು. ಅಗರ್ ಗಿಡ ನೆಡುವಾಗ 1.5 ಕುಣಿ ಮಾಡಿ ಅದಕ್ಕೆ ನಾವು ಕಂಪನಿ ಗಿಡ ತಂದಿಟ್ಟಿದ್ವಿ, ಕೊಟ್ಟೆಗಳನ್ನು ಮಣ್ಣನ್ನು ಭರ್ತಿ ಮಾಡಿ ನೆಲಮಟ್ಟ ಏರಿಸಿ ಅದಕ್ಕೆ ಅಗರ್ ಗಿಡ ನೆಡುವಂಥದ್ದು. ಒಂದು ಅಗರ್ವುಡ್ ಗಿಡದ ಬೆಲೆ ಸಾಮಾನ್ಯ ಒಂದು 50 ರೂಪಾಯಿ ಇದೆ, ಒಂದು 5 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು, ಟ್ರಾನ್ಸ್ಪೋರ್ಟಿಂಗ್ ಎಕ್ಸ್ಟ್ರಾ ಬಿಡ್ಬೋದು. ಉಪ ಬೆಳೆಯ ಬೆಳೆದಾಗ ಇದಕ್ಕೆ ಬೇರೆ ಯಾವುದ ಗೊಬ್ಬರ ಆಗಲಿ ಕೆಮಿಕಲ್ ಯಾವುದು ಅವಶ್ಯಕತೆ ಇಲ್ಲ. ಪ್ಯೂರ್ ಬೆಳೆ ಬೆಳೆದರೆ 1-2 ವರ್ಷ ಸ್ವಲ್ಪ ಇದಕ್ಕೆ NPK ಆಗಲಿ ಅಥವಾ ಸಗಣಿ ನೀರಾಗಲಿ ಅಥವಾ ಸಾವಯವ ಗೊಬ್ಬರ ಆಗಲಿ ಸ್ವಲ್ಪ ಸ್ವಲ್ಪ ಒಂದು 50 ಗ್ರಾಮ್ 100 ಗ್ರಾಮ್ ಕೊಡಬೇಕಾದ ಅವಶ್ಯಕತೆ ಇದೆ. ಮತ್ತು ಒಂದು ಆಧಾರವಾಗಿ ಈ ಥರದ್ದು ಒಂದು ಗೂಟ ಕಟ್ಟಿಬಿಟ್ರೆ ಯಾವುದು ನಮಗೆ ಇಲ್ಲಿ ಗಿಡ ಇದೆ ಅನ್ನೋದು ಗೊತ್ತಾಗುತ್ತೆ, ಆ ಗಿಡಕ್ಕೆ ಯಾವ ಥರ ತೊಂದರೆ ಆಗೋಲ್ಲ. ಇದನ್ನು ಯಾವ ಪ್ರಾಣಿಗಳು ಈ ಗಿಡವನ್ನು ತಿನ್ನಲ್ಲ. ಒಂದು ವಿಶೇಷ ಅಂದರೆ ಇದರಲ್ಲಿ ಕಾಯಿ ಬರುತ್ತೆ, ಆ ಕಾಯಿನಲ್ಲಿ 2 ಬೀಜ ಇರುತ್ತೆ, ಅದನ್ನು ಮಾತ್ರ ಮಂಗ ತಿಂತಾವೆ, ಬೇರೆ ಯಾವ ಇದು ಪ್ರಾಣಿಯೂ ನಿಂತಿನಲ್ಲ. ಒಂದು 10 ವರ್ಷದ ನಂತರ ಇದು 6 ವರ್ಷದ ನಂತರ ಬೀಜ ಬರಲಿಕ್ಕೆ ಶುರು ಆಗುತ್ತೆ. ಅದು ಸದ್ಯಕ್ಕೆ ಅದನ್ನು ನಾವು ಗಿಡ ಮಾಡೋದು ಒಳ್ಳೆಯಲ್ಲ. ಜಾಸ್ತಿ ದೊಡ್ಡ ಮರ ಆದ ಒಂದು 10 ವರ್ಷ 15 ವರ್ಷ ಆದ ಮರಗಳನ್ನು ಬೀಜ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಬೋದು. ಅಡಿಕೆ ತೋಟ, ರಬ್ಬರ್ ತೋಟ, ತೆಂಗಿನ ತೋಟ, ತೋಟದ ಸುತ್ತ ಬದು, ಮನೆ ಸುತ್ತಮುತ್ತ ಬೆಳೆಗಳಲ್ಲಿ ಹಾಕಲಿಕ್ಕೆ ಉತ್ತಮವಾದ ಒಂದು ಬೆಳೆ ಇದು. ನೇರವಾಗಿ ಹೋಗುತ್ತೆ, ಬಿಸಿಲು ಬೀಳೋ ಜಾಗ ಸಾಮಾನ್ಯ ಒಂದು 25-30 ಅಡಿ ಮಾತ್ರ ಏರಿಕೆ ಹೋಗುತ್ತೆ. ನೆರಳು ಜಾಗದಲ್ಲಿ 50-60 ಅಡಿ ಏರಿಕೆವರೆಗೂ ಇದು ಹೋಗುತ್ತೆ. ನಮಗೇನು ತೊಂದರೆ ಆಗುತ್ತೆ ಅಂದರೆ ಬೇಗ ಟಾಪನ್ನು ಬೇಕಾದ ಫ್ಲೋನಿಂಗ್ ಮಾಡ್ಬೋದು, ಏರಿಕೆ ಮೇಲೆ ಕಮ್ಮಿ ಮಾಡ್ಬೋದು, ಏರಿಕೆ ಮೇಲೆ ದಪ್ಪ ಬರುತ್ತೆ. ನಾನು ನೋಡಿದಲ್ಲಿ ಸಾಮಾನ್ಯವಾಗಿ 50 ಇಂಚ್ವರೆಗೂ ದಪ್ಪ ಬಂದ ಮರವನ್ನು ನಾನು ಕರ್ನಾಟಕದಲ್ಲಿ ನೋಡಿದ್ದೀನಿ. ನಮ್ಮಲ್ಲೂ 40-45 ಇಂಚು ದಪ್ಪ ಬಂದ ಮರಗಳು ಸುತ್ತಾರ್ದ ಬಂದ ಮರ ಇದ್ದಾವೆ. ಇದು ಅಗರ್ ಮರ, ಇದು ಸಾಮಾನ್ಯವಾಗಿ 6-8 ವರ್ಷ ವಯಸ್ಸಾಗಿದೆ. ಇದು ಈಗ ಬುಡದಲ್ಲಿ 35 ಇಂಚು, ಇಲ್ಲಿ ಸಾಮಾನ್ಯ ಒಂದು 26 ಇಂಚು ಎಲ್ಲ ಬಂದಿದ್ದೆ. ಇದಕ್ಕೆ 16 ಅಂತ ಒಂದು ಮೆಥಡನ್ನು ನಾವು ಈಗ ಅಗರನ್ನು ಇದಕ್ಕೆ ಇನಾಕೃಷ್ಣ ಮಾಡ್ತಾ ಇದ್ದೀವಿ. ಇನಾಕೃಷ್ಣ ಮಾಡಿ ಇನ್ನು 6 ತಿಂಗಳ ನಂತರ ಇದು ಇದರ ಬೆಳವಣಿಗೆ ಏನಾಗಿದೆ, ಇದಕ್ಕೆ ಡೋಸೇಜ್ ಸಾಕಾಗಿದೆಯಾ ಅನ್ನೋದೆಲ್ಲ ಅನ್ನೋ ಪರೀಕ್ಷೆ ಮಾಡಿ ಬೂಸ್ಟರ್ ಡೋಸು ಅವಶ್ಯಕತೆ ಇದ್ದರೆ ಬೂಸ್ಟರ್ ಡೋಸ್ ಕೊಡ್ತೀವಿ, ಇಲ್ಲ ಈ ನಾವು ಕೊಟ್ಟಿರೋ ಡೋಸ್ ಇಷ್ಟಾದರೆ ಬೂಸ್ಟರ್ ಡೋಸ್ ಏನು ಕೊಡಬೇಕು ಅವಶ್ಯಕತೆ ಇಲ್ಲ. ಬೂಸ್ಟರ್ ಡೋಸ್ ಕೊಟ್ಟು ಸಾಮಾನ್ಯವಾಗಿ ಒಂದು 3 ವರ್ಷದ ಕಾಲ ಅದನ್ನು ನಾವು ಬೆಳೆದಕ್ಕೆ ಬಿಡಬೇಕಾಗತ್ತೆ. ಅದರಲ್ಲಿ ಈ ನಾವು ಏನೇನು ಇಂಜೆಕ್ಟ್ ಮಾಡಿರ್ತವ ಅದು ಸುತ್ತ ಅಗರು ಫಾರ್ಮೇಷನ್ ಆಗುತ್ತೆ. ಅದರಲ್ಲಿ 2-3 ಥರ ಬರುತ್ತೆ, ಒಂದು ವೈಟ್ ಬರುತ್ತೆ, ಸ್ವಲ್ಪ ಬ್ರೌನ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ. ಬ್ಲ್ಯಾಕ್ ಬರುವಂಥ ಅಗರ್ ಮರ ಚಿಪ್ಸಿ ಹೋಗುವಂಥದ್ದು, ತುಂಬ ಬೆಲೆ ಇರುವಂಥದ್ದು. ಸೆಕೆಂಡು ಯೆಲ್ಲೋ ಕಲರ್ದು ಸ್ವಲ್ಪ ಕಮ್ಮಿ ಗ್ರೇಡ್ ಬರುತ್ತೆ. ವೈಟ್ ಇರುವಂಥದ್ದು ಬರೀ ಆಯಿಲಿ ಹೋಗುವಂಥದ್ದು, ಅದಕ್ಕೆ ಬೆಲೆ ಕಮ್ಮಿ ಇರುತ್ತೆ. ಸಾಮಾನ್ಯ ನಮಗೆ ನಿರೀಕ್ಷೆಗಳು ಈ ಮರದಲ್ಲಿ ಸಾಮಾನ್ಯ ಒಂದು 25-34,000 ಬರಬೇಕು ಅಂತ ಒಂದು ನಿರೀಕ್ಷೆ ಇದೆ. ಆದರೆ ಎಲ್ಲ ಮರಗಳಲ್ಲೂ ಒಂದೇ ಥರ ಬರುತ್ತೆ ಹೇಳೋಕ್ಕಾಗಲ್ಲ, ಅಗರ ಉತ್ಪತ್ತಿ ಆಗತ್ತೆ ಅಂತ. ಆ ಭೂಗುಣ, ಹವಾಮಾನ, ಆ ಮರದ ಒಂದು ಸ್ಟ್ರೆಂತ್ ಮೇಲೆ ವ್ಯತ್ಯಾಸ ಆಗುವಂಥ ಸಂದರ್ಭಗಳು ಇರುತ್ತೆ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ ಪ್ಲಾಂಟಿಂಗ್ನ ಯಾವ ರೀತಿಯಲ್ಲಿ ಮಾಡಬೇಕು, ಅದರ ಜೊತೆಗೆ ಅವುಗಳನ್ನ ಹೇಗೆ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಅವುಗಳು ಯಾವ ಸಮಯದಲ್ಲಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಜೊತೆಗೆ ಹವಾಮಾನಕ್ಕೆ ತಕ್ಕಂತೆ ಅಥವಾ ಒಂದು ಹವಾಗುಣಕ್ಕೆ ತಕ್ಕಂತೆ ಒಂದು ಮರ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಮಾಡೋಣ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಾರೆ ಪ್ರಕಾಶ್ ಅವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ನ ಪ್ಲಾಂಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಅವರು ಈ ಒಂದು ಅಗರ್ವುಡ್ ಪ್ಲಾಂಟ್ನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಜೊತೆಗೆ ಅದರಲ್ಲಿ ಏನೇನೆಲ್ಲ ಟೈಪ್ಸ್ ಇದೆ ಅನ್ನೋದನ್ನು ಅವ್ರ ಹತ್ರ ಕೇಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಅಗರ್ವುಡ್ ಪ್ಲಾಂಟಿಂಗ್ನಲ್ಲಿ ಯಾವ್ಯಾವ ರೀತಿಯ ಟೈಪ್ಸ್ ಇದ್ದಾವೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಇನಾಕ್ರಿಷನ್ನಲ್ಲಿ ಒಂದು 5-6 ವೆರೈಟಿ ಇದೆ. ವನದುರ್ಗಿ ಅಗರ್ವುಡ್ ಇಂಡಿಯಾದವರು ಅದನ್ನು ನಮಗೆ ಪ್ರಮೋಟ್ ಮಾಡಿರುವಂಥದ್ದು. ಇದು ನಾವು 16 ಅಂತ ಒಂದು ಮೆಥಡ್. ಇದು ಇದನ್ನು ಬಿದಿರುಕಡ್ಡಿನಲ್ಲಿ ಔಷಧಿನ ಅದ್ದಿ ಅದನ್ನು ಬಿದಿರುಕಡ್ಡಿ ಕುಡಿಸಿ ಆ ಇದನ್ನು ಕೊಟ್ಟಿರುವಂಥದ್ದು ಅದು ಸುತ್ತಾಗತ್ತೆ. ಇನ್ನು 18 ಅಂತ ಒಂದು ವೆರೈಟಿ ಇದೆ, ಅದು ಅಷ್ಟೇ, ಅಥವಾ ಚಿಪ್ಸಿ ಹೋಗುವಂಥದ್ದು. ಇನ್ನು ಊದ್ಮಿತ್ತು ಬೇರೆ ಬೇರೆ ಸುಮಾರು ಒಂದು ವೆರೈಟಿಗಳಿದ್ದಾವೆ. ಅವು ಸ್ವಲ್ಪ ಬೆಲೆ ಕಡಿಮೆ ಅಂದರೆ ಅದು 1-1.5 ವರ್ಷಗಳಲ್ಲೇ ಅದು ಅಗರ್ ಫಾರ್ಮೇಷನ್ ಆಗುತ್ತೆ. ಇದಕ್ಕೆ 3 ವರ್ಷ ಬಿಡಬೇಕು, ಅದು 1 ವರ್ಷದಲ್ಲಿ ಆಗುತ್ತೆ. ಊದ್ಬಿಟ್ಟು 19 ಇಂಥದ್ದೆಲ್ಲ ಇದ್ದಾವೆ. ಅದನ್ನು ನಾವು ಇಂಜೆಕ್ಷನ್ ಮುಖಾಂತರ ಕೊಡಬೇಕಾಗತ್ತೆ. ಅದಕ್ಕೆ ಹೊಟ್ಟೆ ಹೊಡೆದು ಇದು ಕಡ್ಡಿ ಹಾಕಿದ್ದೀವಿ, ಅದಕ್ಕೆ ಡ್ರಿಪ್ ಮುಖಾಂತರ ಅಥವಾ ಸಿಲಿಂಡರ್

ಜಾಸ್ತಿ ಕೊಟ್ಟರೆ ಮರ ಸುತ್ತ ಹೋಗ್ಬಿಡುತ್ತೆ, ಇಂಜೆಕ್ಷನ್ ಡೋಸೇಜ್ ಜಾಸ್ತಿ ಆಗಿ. ಆವಾಗ ಬೂಸ್ಟರ್ ಡೋಸು 2 ಸರಿ 3 ಸರಿ ಕೊಡಬೇಕಾಗತ್ತೆ. ಒಂದು ಸಾಮಾನ್ಯ 30-35 ಇಂಚು ದಪ್ಪದ ಮರಗಳು ಇನಾಕ್ಯುಲೇಷನ್ ಮಾಡಲಿಕ್ಕೆ 6-8 ವರ್ಷ ಅಥವಾ 10 ವರ್ಷ ಒಳಗಿನ ಮರಗಳು ಭಾರಿ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇದೆ. ಅಗರ್ವುಡ್ ಒಂದು ಸಾಫ್ಟ್ ಟ್ರೀ, ಬಿಳಿ ಬಣ್ಣ ಇರುತ್ತೆ, ನಿರಂತರ ನೇರವಾಗಿ ಬೆಳೆಯುವಂಥ ಒಂದು ಮರ ಇದು. ನಿತ್ಯ ಹರಿದ್ವರ್ಣ, 12 ತಿಂಗಳಲ್ಲೂ ಎಲೆ ಬರುತ್ತೆ, ಅದು ಉದಿಸ್ತಾ ಇರುತ್ತೆ. ಆದರೆ ಇದಕ್ಕೆ ಪ್ರಚೋದನೆ ಇಲ್ಲದೇನೆಯ ಇದರಲ್ಲಿ ಅಗರ ಉತ್ಪತ್ತಿ ಆಗಲ್ಲ. ಅಸ್ಸಾಂನಂಥ ಕಡೆಗಳಲ್ಲಿ ಅಲ್ಲಿ ಕಾಡು ಕೀಟಗಳಿಂದ ಹೊಟ್ಟೆಯಾಗಿ ಅಲ್ಲೇ ಫಂಗಸ್ ಬಂದು ಆಗುವಂಥದ್ದು ಒಂದು ನ್ಯಾಚುರಲ್ ಆಗಿ ಅಗರ ಉತ್ಪತ್ತಿ ಆಗುವಂಥದ್ದು ಒಂದು ವ್ಯವಸ್ಥೆ ಇದೆ ಅಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ, ನಮ್ಮಲ್ಲಿಲ್ಲ. ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಅಗರ ಮರಕ್ಕೆ ಬೇರೆ ಒಂದು ಫಂಗಸನ್ನು ಕೊಟ್ಟು ಇದರಲ್ಲಿ ಪ್ರಚೋದಿಸಬೇಕು. ಆ ಪ್ರಚೋದಿಸಿದ ಮಾತ್ರ ಈಗ ಅಗರ ಉತ್ಪತ್ತಿ ಆಗುತ್ತೆ. ಅಗರ ಉತ್ಪತ್ತಿ ಆಗಲಿಲ್ಲ ಅಂದರೆ ಈ ಮರಕ್ಕೆ ಏನೂ ಬೆಲೆ ಇಲ್ಲ. ಅಗರ ಮರ ನೆಟ್ಟಾಗ ಬರೀ ಸೊಪ್ಪು ಅಥವಾ ಸೌದಿಗೆ ಸರಿ, ಮತ್ತು ಅದಕ್ಕೆ ಬರೋಲ್ಲ. ಅಗರ ಮರ ನೆಟ್ಟು ಅದನ್ನು ಪ್ರಚೋದಿಸಿ ನಮಗೆ ಬೇಕಾದ ಇನಾಕ್ರಮ ಕೊಟ್ಟು 2-3 ಥರದ್ದು ಬೇರೆ ಬೇರೆ ಥರದ್ದು ಕೊಟ್ಟು ಪ್ರಚೋದಿಸಿ ಮಾಡಿದಾಗ ಅದರ ಅಗರ ಉತ್ಪತ್ತಿ ಆಗುತ್ತೆ. ಅಗರ ಉತ್ಪತ್ತಿ ಆಗಲಿಲ್ಲ, ಆ ಮರದ ಇನ್ನೂ ಬೆಲೆ ಇಲ್ಲ. ಈ ಅಗರ ಮರ ನೋಡಿ ಸಾಮಾನ್ಯ 10-12 ವರ್ಷ ಆಗಿದೆ. ಇದು ಸಾಮಾನ್ಯ ಒಂದು 40 ಅಡಿ ಏರಿಕೆ ಇದೆ, ಸಾಮಾನ್ಯ ಒಂದು 36-40 ಇಂಚು ಸುತ್ತಿರ್ತೇವೆ. ಇದಕ್ಕೆ ನಾವು ಇನ್ನೂ ಇನಾಕ್ರಮ ಮಾಡಿಲ್ಲ ಅಂದರೆ ಈ ಜಾಗಕ್ಕಿನ್ನೂ ಬಂದಿಲ್ಲ, ಆ ಕಡೆಯಿಂದ ಬೇರೆ ಕಡೆಯಿಂದ ಮಾಡ್ಕೊಂಬರ್ತಾಯಿದ್ದೀವಿ. ಇದಕ್ಕೆ ನಾವು ಒಂದು 16 ಆಗಲಿ 18 ಆಗಲಿ ಈ ಚಿಪ್ಸಿನ ಮೆಥಡ್ ಅಂದರೆ ಅಲ್ಲಿ 2 ಮೆಥಡ್ ಬರುತ್ತೆ, ಒಂದು ಚಿಪ್ಸು ಒಂದು ಆಯಿಲು. ಆಯಿಲ್ ಮೆಥಡ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಬೆಲೆ ಕಮ್ಮಿ ಇರುತ್ತೆ, ಆ ಮೆಥಡಿನ ಖರ್ಚು ಕಡಿಮೆ ಇರುತ್ತೆ, ಮತ್ತು 1.5 ವರ್ಷದಲ್ಲಿ ಅದು ಕಟಿಂಗಿಗೆ ಬರುವಂಥ ಅಂದರೆ ಕಟಾವಿಗೆ ಬರುವಂಥದ್ದು. ಈ ಚಿಪ್ಸ್ ಮೆಥಡ್ಡು ನಾವು 1-3 ವರ್ಷ ಕಾಯಲೇಬೇಕಾಗತ್ತೆ, ಮತ್ತು ಇನಾಕ್ರೇಷನ್ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ, ಉತ್ಪತ್ತಿ ಅದೇ ಥರ 1-3 ಪಟ್ಟು ಜಾಸ್ತಿ ಆಗುತ್ತೆ. ಈ ಮರ ಸಾಧಾರಣವಾಗಿ ನನ್ನ ನಿರೀಕ್ಷೆಯಲ್ಲಿ 1 ಲಕ್ಷ ರೂಪಾಯಿ ಉತ್ಪತ್ತಿ ಕೊಡುವಂಥ ಒಂದು ಯೋಜನೆ ಇದೆ, ನಿರೀಕ್ಷೆ ಇದೆ. ನಾವು ಚಿಪ್ಸ್ ರೆಡಿ ಮಾಡಿದಾಗ ಎಲ್ಲ ಖರ್ಚು ಹೋಗಿ ಚಿಪ್ಸ್ ಬಹುಶಃ 1-2 ಅಥವಾ 3 ಡೋಸ್ ಕೊಡಬೇಕಾಗ್ಬೋದು, ಇದಕ್ಕೆ ಇನಾಕ್ರಮ ಕೊಡಬೇಕಾಗ್ಬೋದು. 3 ಡೋಸ್ ಕೊಟ್ಟರು ಕೂಡ ಇದರಲ್ಲಿ 1 ಲಕ್ಷ ರೂಪಾಯಿ ನೆಟ್ ಇನ್ಕಮ್ ಸಿಗುತ್ತೆ ಅಂತ ಹೇಳುವಂಥ ನಿರೀಕ್ಷೆ ಇದೆ. ಈ ಅಗರ ಮರ ಇದು ಸುಮಾರು 8-9 ವರ್ಷ ಆಗಿದೆ. ಇದಕ್ಕೆ ಮೆಣಸು ನೆಟ್ಟಿದೆ, ಮೆಣಸು ಬಂದಿದೆ ಇದರಲ್ಲಿ. ಇದಕ್ಕೆ ನಾವು ಇನಾಕ್ರೇಷನ್ ಮಾಡ್ತೀವಿ. ಇನಾಕ್ರೇಷನ್ ಮಾಡಿದಾಗ ಈ ಸೈಜಿನ ಮರದಲ್ಲಿ ಸಾಮಾನ್ಯವಾಗಿ 1-2 ಕೆಜಿಯಷ್ಟು ಚಿಪ್ಸ್ ಸಿಗತ್ತೆ, 4-6 ಕೆಜಿಯಷ್ಟು ಈ ಆಯಿಲ್ ಹೋಗುವಂಥದ್ದು ಮರಗಳು ಸಿಗ್ತವೆ. ವೇಸ್ಟ್ ಅಂತ ಏನಿಲ್ಲ, ಪೌಡರ್ ಹೋಗುವಂಥದ್ದು 10-20 ಕೆಜಿ ಸಿಗುತ್ತೆ. ಪೌಡರ್ ಹೋಗುವಂಥ ಮರಕ್ಕೆ ಜಾಸ್ತಿ ಬೆಲೆ ಇಲ್ಲ. ಆಯಿಲ್ ಹೋಗುವಂಥದ್ದು 3,000 ರೂಪಾಯಿಂದ 5,000 ರೂಪಾಯಿ ಒಂದು ಕೆಜಿಗಿದೆ. ಚಿಪ್ಸ್ ಹೋಗುವಂಥದ್ದು 10,000 ರೂಪಾಯಿಂದ 50,000 60,000, ಮತ್ತು ಅದು ಟ್ಯೂಬ್ ಬರ್ತವೆ, ಹರಿಗಳಲ್ಲಿ ಟ್ಯೂಬ್ ಬರ್ತವೆ, ಆ ಟ್ಯೂಬೆಲ್ಲ ಬಂದರೆ 1 ಲಕ್ಷವರೆಗೂ 1 ಕೆಜಿಗೆ ಬೆಲೆ ಇದೆ. ಆ್ಯಾವ್ರೇಜಾಗಿ 25,000 ರೂಪಾಯಿ ಒಂದು ಮರಕ್ಕೆ ಸಿಕ್ಕಿದ್ರು ಕೂಡ ಇವತ್ತಿನ ಒಂದು ನಮ್ಮ ಕಾಲಘಟ್ಟದಲ್ಲಿ ಎಲ್ಲ ಬೆಳೆಗಳಿಗಿಂತ ಅಗರು ಉತ್ತಮವಾಗಿ, ಕೆಲಸ ಕಡಿಮೆ ಇರುವಂಥ ಲೇಬರ್ ಓರಿಯೆಂಟೆಡ್ ಕೆಲಸ ಇಲ್ಲ ಯಾವುದು, ಅಗರನ್ನು ನೆಡುವಂಥದ್ದು, ಇನಾಕ್ರೇಷನ್ ಮಾಡುವಂಥದ್ದು, ಇನಾಕ್ರೇಷನ್ ಮಾಡುವ ಸ್ವಲ್ಪ ಕೆಲಸ ಇದೆ, ಮತ್ತು ಹಾರ್ವೆಸ್ಟ್ ಟೈಮಲ್ಲಿ ಸ್ವಲ್ಪ ಕೆಲಸ ಇದೆ. ಮಧ್ಯದಲ್ಲಿ ಯಾವ ಕೆಲಸವೂ ಇದಕ್ಕಿಲ್ಲದೆ ಸುಲಭದಲ್ಲಿ ಬೆಳೆಯುವಂಥ ಒಂದು ಬೆಳೆ ಅಂತ ಹೇಳ್ಬೋದು. ಈ ಮರಕ್ಕೆ ಇನಾಕ್ರೇಷನ್ ಮಾಡಿದ್ವಿ. ಈ ಅಗರ್ ಬರುವಂಥದ್ದು ಏನಪ್ಪ ಅಂದರೆ ಇದೊಂದು ಸುವಾಸನೆ ಭರಿತ ಒಂದು ವಸ್ತು. ಇದು ಬಿಳಿಯ ಮರ, ತೆರಳಿಲ್ಲ, ಬಿಳಂಜು ಹಾಲ್ವಾಣ ಅಥವಾ ಸಿಲ್ವರ್ ಓಕ್ ಈ ಜಾತಿ ಆ ಜಾತಿ ಅಲ್ಲ, ಆ ಥರದ ಮರ ಒಂದು. ಇದರಲ್ಲಿ ಅಗರ್ ಉತ್ಪತ್ತಿ ಆದಾಗ ಆ ಅಗರು ಒಂದು ಇನ್ನು ಪೌಡರಿಗೆ ಹೋಗಿ ಸೆಂಟ್ರಿಗೆ ಹೋಗುತ್ತೆ ಆಯಿಲ್ಲು. ಅದು ಈ ಮುಸ್ಲಿಂ ರಾಷ್ಟ್ರಗಳಲ್ಲಿ ಆಲ್ಕೋಹಾಲ್ ಮುಕ್ತ ಸೆಂಟನ್ನು ಇದರಲ್ಲಿ ಸಿಗುತ್ತೆ, ನ್ಯಾಚುರಲ್ ಸೆಂಟು. ಸಾಮಾನ್ಯ 1 ಸರಿ ಅದನ್ನ ಮೈಗೆ ಸ್ಪರ್ಶ ಮಾಡಿದರೆ 1-7 ದಿವಸವರೆಗೂ ಅದು ಪರಿಮಳವನ್ನು ಕೊಡುವಂಥ ಒಂದು ಆ ಗುಣ ಇದೆ. ಇನ್ನು ಧೂಪಕ್ಕೆ ಹೋಗುತ್ತೆ, ಆ ಚಿಪ್ಸ್ ಅಂತ ಹೇಳುವಂಥ ಧೂಪಕ್ಕೆ ಹೋಗುತ್ತೆ. ಅದನ್ನ ನಾವು ಬೆಂಕಿ ಅದು ಅಗ್ನಿಗೆ ಹಾಕಿದಾಗ ಅಲ್ಲಿ ಹೊಗೆ ಬರುತ್ತಲ್ಲ, ಆ ಹೊಗೆ ತುಂಬ ಸುವಾಸನೆ ಭರಿತವಾಗಿರುತ್ತೆ. ಮತ್ತು ಏನೊಂದು ಮೈಲ್ಡ್ ಆಗಿ ಅದೊಂದು ಸುವಾಸನೆ ಇರುತ್ತೆ, ಸ್ವಲ್ಪ ಮತ್ತೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾಫಿಯನ್ನು ಕುಡಿಯೋರಿಗೆ ಇನ್ನೊಂದ್ಸರಿ ಕಾಫಿ ಕುಡಿಯೋಣ ಅಂತ ಒಂದು ಕಾಣಿಸುತ್ತಲ್ಲ, ಆ ಥರ ಅಗರ್ ಹೊಗೆಯನ್ನು ಧೂಪವನ್ನು ತಗೊಂಡಾಗ ನಾವು ಮಾರನೇ ಸಹ ಆಗೋ ಧೂಪ ತಾಣು ಅಂತ ಹೇಳುವಂಥ ಒಂದು ಮನಸ್ಸಿನ ಮೇಲೆ ಪ್ರಚಾರ ಮಾಡುವಂಥದ್ದಿದೆ. ಇನ್ನು ಮೆಡಿಸಿನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಯಾವ ಮೆಡಿಸಿನ್ ಹೋಗುತ್ತೆ ಅನ್ನೋ ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ. ಅಂತೂ ಮೆಡಿಸಿನಿಗೂ ಇದು ಪ್ರಚೋದನಕಾರಿ ಮೆಡಿಸಿನ್ಗಳಿಗೆ
ಉದ್ದೀಪನ ಔಷಧಿ ಇರ್ಬೋದು, ಆ ಪ್ರಚೋದನಕಾರಿ ಮೆಡಿಸನ್ ಹೇಳಿ ಹೋಗ್ಬೋದು ಅಂತಂದು ನಿರೀಕ್ಷೆ.

0: ಇದೆ.
1: ಓಕೆ ಸರ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಅಗರ್ವುಡ್ನ ಕುರಿತಂತೆ ಹಲವಾರು ಮಾಹಿತಿಗಳನ್ನ ನಮಗೆ ತಿಳಿಸಿದ್ರ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ಎಲ್ಲರೂ ಕೂಡ ಕೃಷಿಯನ್ನ ಮಾಡುವಂಥವ್ರು ಬದುಗಳನ್ನ ಹಾಗೆ ಬಿಟ್ಟಿರ್ತೀರ, ಬದುಗಳಲ್ಲಿ ಈ ರೀತಿಯ ಒಂದು ಪ್ಲಾಂಟಿಂಗ್ನ ಮಾಡಿಕೊಂಡಾಗ ಅದರಿಂದಲೂ ಕೂಡ ಒಂದು ಸೈಡ್ ಇನ್ಕಮ್ನ ರೀತಿಯಲ್ಲಿ ಬರ್ತಾ ಇರುತ್ತೆ ನಮಗೆ ಅಂತ ಹೇಳ್ತಾ. ಸೊ ಈ ರೀತಿಯ ಕೃಷಿನಲ್ಲಿ ಇನ್ನಷ್ಟು ವಿಚಾರಗಳನ್ನ ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಶೂನ್ಯ ನೆರಳಿನ ದಿನ ಹಾಗಂದರೇನು? ವಿಧಾನಸಭೆ, ಸಂಸತ್ ಸಭೆಗಳ ಶೂನ್ಯ ವೇಳೆ, ವಚನಕಾರರ ಶೂನ್ಯ ಸಂಪಾದನೆ ಹಾಗೂ ಶೂನ್ಯ ಪೀಠಾಧಿಪತಿಗಳು, ಈ ಹೆಸರುಗಳನ್ನು ನಾವು ಕೇಳಿದ್ದೇವೆ. ಆದರೆ ಭೌಗೋಳಿಕ ವಿದ್ಯಮಾನ ಶೂನ್ಯ ನೆರಳಿನ ದಿನದ ಬಗ್ಗೆ ಗಮನಹರಿಸಿಲ್ಲ. ಆಗಾಗ ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನ ಸಂಘಟನೆಗಳು ಶೂನ್ಯ ನೆರಳಿನ ದಿನವನ್ನು ಪ್ರಾಯೋಗಿಕವಾಗಿ ಆಚರಿಸಿದ ಸುದ್ದಿಗಳನ್ನು ಹಿಂದೆ ನಾವು ಪತ್ರಿಕೆಗಳಲ್ಲಿ ಓದಿದ್ದೇವೆ. ಶೂನ್ಯ ನೆರಳಿನ ದಿನ, ಜೀರೋ ಶ್ಯಾಡೋ ಡೇ, ಇದರ ಬಗ್ಗೆ ಸಾಮಾನ್ಯರ ಕುತೂಹಲ ಇದ್ದೇ ಇರುತ್ತದೆ. ಗಣಿತಶಾಸ್ತ್ರದಲ್ಲಿ ಶೂನ್ಯ ಎಂದರೆ ಸೊನ್ನೆ ಎಂದರ್ಥ. ಸೂರ್ಯಚಂದ್ರರ ಬೆಳಕಿದ್ದಾಗ ನಾವು ಗಿಡ, ಮರ, ಮನೆ, ಪಕ್ಷಿ, ವಿದ್ಯುತ್ ಕಂಬಗಳ ನೆರಳನ್ನು ನೋಡಿದ್ದೇವೆ. ಆದರೆ ಬೆಳಕಿದ್ದರೆ ಮಾತ್ರ ನೆರಳು ಸೃಷ್ಟಿಯಾಗುತ್ತದೆ. ಬೆಳಕಿಲ್ಲದಿದ್ದರೆ ನೆರಳು ಸೃಷ್ಟಿಯಾಗುವುದಿಲ್ಲ. ಭೂಮಿ ತನ್ನ ಕಕ್ಷೆಯಲ್ಲಿ ಬುಗುರಿಯಂತೆ ಭ್ರಮಿಸುತ್ತಾ ಸೂರ್ಯನನ್ನು ಸುತ್ತು ಹಾಕುತ್ತದೆ. ತನ್ನ ಸುತ್ತ ಸುತ್ತಲೂ ಭೂಮಿಗೆ 24 ಗಂಟೆ ಸಮಯ ಬೇಕು. ಈ ಸಂದರ್ಭದಲ್ಲಿ ಭೂಮಿಯ ಅರ್ಧ ಭಾಗ ಮಾತ್ರ ಸೂರ್ಯನ ಎದುರಿಗೆ ಬರುತ್ತದೆ, ಇನ್ನರ್ಧ ಭಾಗ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿದ್ದು ಅಲ್ಲಿ ಬೆಳಕು ಬೀಳುವುದಿಲ್ಲ. ಅದು ರಾತ್ರಿಯಾಗಿರುತ್ತದೆ. ಇನ್ನರ್ಧ ಭಾಗ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿರುವುದರಿಂದ ಅಲ್ಲಿಯ ಯಾವ ಬೆಳಕು ಬೀಳದೆ ಅದು ಕತ್ತಲಲ್ಲಿರುತ್ತದೆ, ಹಾಗೆ ಅದು ರಾತ್ರಿಯೂ ಆಗಿರುತ್ತದೆ. ವಿಶೇಷವೆಂದರೆ ಭೂಮಿ ತನ್ನ ಸುತ್ತ ಭ್ರಮಿಸುತ್ತಾ ಸೂರ್ಯನನ್ನು ಪರಿಭ್ರಮಿಸುವುದರಿಂದ ಭೂಮಿಯ ಪ್ರತಿಯೊಂದು ಭಾಗವು ಸೂರ್ಯನ ಎದುರಿಗೆ ಬರುತ್ತಾ ಹಗಲಿರುಳುಗಳನ್ನು ನಮಗೆ ನೀಡುತ್ತವೆ. ಭೂಮಿಗೆ ಭ್ರಮಣೆಯೇ ಇಲ್ಲದಿದ್ದರೆ ಭೂಮಿಯ ಅರ್ಧ ಭಾಗ ಹಗಲಿನಲ್ಲಿ, ಇನ್ನರ್ಧ ಭಾಗ ರಾತ್ರಿಯಲ್ಲಿ ಸಂಪೂರ್ಣವಾಗಿ ಇರಬೇಕಾಗುತ್ತಿತ್ತು. ಭೂಮಿ ತನ್ನ ಅಕ್ಷದ ಮೇಲೆ ಭ್ರಮಿಸುವಾಗ ಅದು ತನ್ನ ಸಮತಲಕ್ಕೆ 23.5 ಡಿಗ್ರಿ ಓರೆಯಾಗಿದೆ. ಹಾಗಾಗಿರುವುದರಿಂದ ಬೇಸಿಗೆಕಾಲ, ಚಳಿಗಾಲ, ವಸಂತಕಾಲ ಹಾಗೂ ಶರತ್ಕಾಲಗಳು ಸಂಭವಿಸುತ್ತವೆ. ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಹರಿದಿನ, ಉತ್ಸವ, ಕೃಷಿ ಚಟುವಟಿಕೆ ಎಲ್ಲವೂ ಕೂಡ ಋತುಮಾನವನ್ನು ಅನುಸರಿಸಿ ನಡೆಯುತ್ತವೆ. ಶೂನ್ಯ ನೆರಳಿನ ವಿದ್ಯಮಾನಕ್ಕೆ ಪ್ರಮುಖ ಕಾರಣವೇ ಅಯನ ಸಂಕ್ರಾಂತಿ. ಭೂಮಿಯ ಅಕ್ಷದ ತುದಿ ನಿಧಾನವಾಗಿ ತನ್ನ ದಿಕ್ಕನ್ನು 6 ತಿಂಗಳಿಗೊಮ್ಮೆ ಎಡಕ್ಕೆ, ಬಲಕ್ಕೆ ಅಥವಾ ಉತ್ತರಕ್ಕೆ, ದಕ್ಷಿಣಕ್ಕೆ ಬದಲಿಸುತ್ತಾ ಇರುತ್ತದೆ. ಇದನ್ನೇ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎಂದು ನಾವು ಕರೆಯುತ್ತೇವೆ. ಆರು ತಿಂಗಳಿಗೊಮ್ಮೆ ಈ ಪ್ರಕ್ರಿಯೆ ತಪ್ಪದೇ ನಡೆಯುತ್ತದೆ. ಸೂರ್ಯ ಮಕರ ರಾಶಿಯನ್ನು ದಕ್ಷಿಣದಿಂದ ದಾಟಿ ಉತ್ತರಕ್ಕೆ ಚಲಿಸುವ ಕಾಲವನ್ನು ಉತ್ತರಾಯಣ ಎಂದು ಕರೆಯುತ್ತೇವೆ. ಪ್ರತಿ ವರ್ಷ ಡಿಸೆಂಬರ್ 22ನೇ ತಾರೀಕು ಸೂರ್ಯ ಮಕರ ಸಂಕ್ರಾಂತಿ ವೃತ್ತದ ಮೇಲಿರುವುದರಿಂದ ಆಗ ಹಗಲು ರಾತ್ರಿಗಳು ಸಮಸಮವಾಗಿರುತ್ತವೆ. ಅಂಥ ದಿನ ಮಧ್ಯಾಹ್ನ 12 ಗಂಟೆಗೆ ನೆಟ್ಟೆಗೆ ನಿಂತ ಮನುಷ್ಯ, ಗಿಡ, ಮರ, ವಿದ್ಯುತ್ ಕಂಬ ಹೀಗೆ ಎಲ್ಲವುಗಳಿಗೆ ನೆರಳೇ ಇರುವುದಿಲ್ಲ. ಇದನ್ನೇ ಶೂನ್ಯ ನೆರಳಿನ ದಿನ ಎಂದು ನಾವು ಕರೆಯುತ್ತೇವೆ. ಜೂನ್ 21ರಿಂದ ಡಿಸೆಂಬರ್ 22ರವರೆಗೆ ಸೂರ್ಯ ಉತ್ತರದ ಕಡೆ ಚಲಿಸುವುದರಿಂದ ಅದನ್ನು ನಾವು ಉತ್ತರಾಯಣ ಎಂದು ಕರೆಯುತ್ತೇವೆ. ಆದರೆ ಜನವರಿ 14ರಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಅದನ್ನೇ ಉತ್ತರಾಯಣ ಪುಣ್ಯಕಾಲವೆಂದು ತಿಳಿಯುವುದು ಖಗೋಳ ವಿಜ್ಞಾನದ ಪಂಚಾಂಗದ ತಪ್ಪು ಲೆಕ್ಕಾಚಾರ. ಡಿಸೆಂಬರ್ 22ರಿಂದ ಸೂರ್ಯ ಮತ್ತೆ ದಕ್ಷಿಣದ ಕಡೆ ಚಲಿಸುತ್ತಾನೆ. ಅದುವೇ ದಕ್ಷಿಣಾಯಣ. ಉತ್ತರಾಯಣ ಮುಗಿದ ಮೇಲೆ ಭೂಮಿ ಮತ್ತೊಂದು ಹಂತವನ್ನು ತಲುಪುವುದೇ ಈ ದಕ್ಷಿಣಾಯಣ. ದಕ್ಷಿಣಾಯಣ ಕಾಲ ಜೂನ್ 21ರಿಂದ 6 ತಿಂಗಳುಗಳು ಅವಧಿಯದಾಗಿರುತ್ತದೆ. ಅಂದರೆ ಜೂನ್ 21ರಂದು ಸೂರ್ಯ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ದಾಟುವಾಗ ಸೂರ್ಯನ ಸಮಸಮ ಕಿರಣಗಳು ಭೂಮಿಯ ಮೇಲೆ ಬೀಳುವುದರಿಂದ ಭೂಮಿಯ ಮೇಲಿನ ಹಗಲು ರಾತ್ರಿಗಳು ಸಮಸಮವಾಗಿರುತ್ತವೆ. ಅವತ್ತೂ ಕೂಡ ಭೂಮಿಯ ಎಲ್ಲ ಭಾಗಗಳಲ್ಲಿ ಶೂನ್ಯ ನೆರಳಿನ ದಿನವಾಗಿರುತ್ತದೆ. ಆ ದಿನ ನಾವು ಬಿಸಿಲಿನಲ್ಲಿ ನಿಂತರೆ ನಮ್ಮ ನೆರಳು ನಮಗೆ ಕಾಣಿಸುವುದೇ ಇಲ್ಲ. ಹಾಗೆಯೇ ಎಲ್ಲ ಲಂಬಾಕೃತಿಯ ವಸ್ತುಗಳು ಕೂಡ ತಮ್ಮ ನೆರಳನ್ನು ತಾವು ನೋಡದೆ ಅವುಗಳ ಕೆಳಗಡೆ ಶೂನ್ಯಾವಸ್ಥೆ ಸ್ಥಿತಿಯಲ್ಲಿರುತ್ತವೆ. ಇದನ್ನೇ ನಾವು ಶೂನ್ಯ ನೆರಳಿನ ದಿನ ಎಂದು ಕರೆಯುತ್ತೇವೆ. ಇಂಥ ಸಂದರ್ಭಗಳಲ್ಲಿ ಶಾಲಾ ಕಾಲೇಜುಗಳ ಮಕ್ಕಳು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಬಿಸಿಲಿಗೆ ಬಂದು ಅಥವಾ ನಿಂತು PVC ಪೈಪು, ಮರದ ದಿಮ್ಮಿ, ಬಾಟಲಿ, ಟಾರ್ಚು ಯಾವುದೇ ಲಂಬಾಕೃತಿಯ ವಸ್ತುಗಳನ್ನು ನೆಲದ ಮೇಲಿಟ್ಟರೆ ಅವುಗಳ ಅಕ್ಕಪಕ್ಕ ನೆರಳೇ ಇರುವುದಿಲ್ಲ. ಬದಲಾಗಿ ಅವುಗಳ ತಳಭಾಗದಲ್ಲಿ ಅದರ ನೆರಳು ಇರುತ್ತದೆ, ಅದು ನಮಗೆ ಕಾಣಿಸುವುದಿಲ್ಲ. ಈ ವಿದ್ಯಮಾನ ಕೇವಲ 1-2 ನಿಮಿಷ ನೆರಳಿನಲ್ಲಿ ಇರುವ ಒಂದು ಸಂದರ್ಭ. ನಿಧಾನವಾಗಿ ನೆರಳು ಪೂರ್ವದಲ್ಲಿ ಕಾಣಿಸಿಕೊಳ್ಳುತ್ತಾ ಹೋಗುತ್ತದೆ. ಕ್ರಿಸ್ತಪೂರ್ವ 276ರಲ್ಲಿ ಎರಟೋಸ್ತನೀಸ್ ಎಂಬ ಗ್ರೀಕ್ ಭೂಗೋಳ ತಜ್ಞ ಇಂತಹ ಶೂನ್ಯ ನೆರಳಿನ ಪ್ರಯೋಗ ಮಾಡಿಯೇ ಭೂಮಿಯ ಸುತ್ತಳತೆಯನ್ನು 40,000 ಕಿಲೋಮೀಟರ್ ಎಂದು ಲೆಕ್ಕಾಚಾರ ಮಾಡಿದ್ದ. ಇಂದಿಗೂ ಆಧುನಿಕ ವಿಜ್ಞಾನಿಗಳು ಭೂಮಿಯ ಸುತ್ತಳತೆ 40,000 ಕಿಲೋಮೀಟರ್ ಎಂದು ಲೆಕ್ಕಾಚಾರ ಹಾಕಿರುವುದಕ್ಕೆ ಎರಟೋಸ್ತನೀಸನ ಸಿದ್ಧಾಂತವನ್ನು ಪ್ರಯೋಗಿಸುತ್ತಾರೆ. ಹಾಗಾಗಿ ಈ ಶೂನ್ಯ ನೆರಳಿನ ದಿನ ಕೇವಲ ನಮಗೆ ನೆರಳನ್ನು ಕಾಣದೇ ಇರುವ ದಿನವಲ್ಲ, ಅಥವಾ ನೆರಳನ್ನು ಕಾಣುವ ದಿನವಲ್ಲ, ಅದು ಭೂಮಿಯ ಅನೇಕ ಲೆಕ್ಕಾಚಾರಗಳನ್ನು ಹಾಕುವ ಒಂದು ವಿದ್ಯಮಾನವನ್ನು, ಒಂದು ಖಗೋಳ ಘಟನೆಯನ್ನು ನೆನಪಿಸುತ್ತದೆ. ಹಾಗಾಗಿ ನಾವು ವರ್ಷಕ್ಕೆ 2 ಬಾರಿ ಅಯನಕಾಲದ ಸಂದರ್ಭದಲ್ಲಿ ಈ ಶೂನ್ಯ ನೆರಳಿನ ದಿನವನ್ನು ನೋಡಬಹುದಾಗಿದೆ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಸಿಪಾಯಿ ರಾಮು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ, ಅದುವೇ ಎಲ್ಲಿಗೆ ಪಯಣ. ಇದು ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ RN.J. ಗೋಪಾಲ್ ಬರೆದಿರುವಂತಹ ಒಂದು ಗೀತೆಯತ್ತ ಸಾಗೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಆರತಿ ಹಾಗೂ ಶಿವರಾಮ್ ಅವರ ಒಂದು ಅಭಿನಯದ ಚಿತ್ರ. ಇದು 1972ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30ಕ್ಕೆ ನಮ್ಮ ಒಂದು ವಾಹಿನಿಯಲ್ಲಿ ಪರಿಸರ ಪರಿಚಯ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು RJ ಅರ್ಪಿತಾ ಮೇಡಮ್ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಏನು ಚಂದವೋ ಕೃಷ್ಣ ನಿನ್ನ ಕೊಳಲ ನಾದವು ಎನ್ನುವಂತ ಒಂದು ಸುಂದರವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ಸುಮಧುರವಾದಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ತಾವೆಲ್ಲ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ನಾಗರ ಹಾವು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೆ ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಬಾರೆ ಬಾರೆ ಚಂದದ ಚೆಲುವಿನ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ. ಇದು ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಆರತಿ ಅವರ ಒಂದು ಅಮೋಘವಾದಂತಹ ನಟನೆಯ ಚಿತ್ರ, ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರು, ಪ್ರತಿದಿನ ಮುಂಜಾನೆ 10 AM ಬಿಂದಾಸ್ ಮಾರ್ನಿಂಗ್ ಎನ್ನುವಂತಹ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ತಮ್ಮ ಇಷ್ಟವಾದಂತಹ ಗೀತೆಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಲಿಸುವ ಮೋಡಗಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಸರಿತಾ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ವಚನ ವಿಹಾರ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಆರ್.ಜೆ. ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೀವನ ಚೈತ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನಾದಮಯ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಚಿತ್ರ. ಇದು 1992 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ಮೊಬೈಲ್ ಆಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿಯ ಗೀತೆ ನಾದಮಯ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಬಂಗಾರದ ಮನುಷ್ಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ, ಅದುವೇ ನಗು ನಗು ತಾನಲ್ಲಿ. ಇದು ಡಾಕ್ಟರ್ PP ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠಸಿರಿಯಲ್ಲಿ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಹೃದಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿರು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಪಾವನ ಗಂಗಾ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಆಕಾಶ ದೀಪವು ನೇನು ಎನ್ನುವಂತ ಈ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತ ಒಂದು ಗೀತೆಯತ್ತ ಸಾಗೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಆರತಿ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸತ್ತು ಎನ್ನುವಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ನಮ್ಮ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭೂಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹುಲಿಯ ಹಾಲಿನ ಮೇವು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಚಿನ್ನದ ಮಲ್ಲಿಗೆ ಹೂವೆ ಎನ್ನುವಂಥ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯ ಚಿತ್ರ ಅವರ ಒಂದು ಜೋಡಿಯ ಗೀತೆ. ಇದು 1979ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಸೊಗಸುಗಾರ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ, ಚಂದಿರನಿಲ್ಲದ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಕೆಜಿ ಯೇಸುದಾಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರಿ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 5 ಗಂಟೆಗೆ ಸುಮಧುರವಾದಂತಹ ಭಕ್ತಿ ಗೀತೆಗಳ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಡವರ ಬಂಧು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಿನ್ನ ಕಂಗಳ ಬಿಸಿಯ ಹನಿಗಳು ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಸಂಪತ್ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ. ಹಾಗೆ ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕಸ್ತೂರಿ ನಿವಾಸ ಚಿತ್ರದ ಒಂದು ಗೀತೆಯನ್ನ. ಅದುವೇ ಆಡಿಸಿ ನೋಡು, ಬೀಳಿಸಿ ನೋಡು. ಇದು ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆ. ಇದು ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಜಿಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಅವರ ಒಂದು ನಟನೆಯ ಚಿತ್ರ. ಇದು ದೊರೆ ಭಗವಾನ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಆಫ್ ಡೈರಿ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ RJ ರಕ್ಷಿತಾ ಹೊಳ್ರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ತಮಗಾಗಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ. ಅದುವೇ ಆಡಿಸಿ ನೋಡು, ಬೀಳಿಸಿ ನೋಡು ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆ ನಿಮಗಾಗಿ ಇದೀಗ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

ಪ್ರಿಯೇ ಪ್ರೇಯಸಿ, ಸರಳವಾಗಿ ನಲ್ಲೆ ಎನ್ನಲೆ, ಸಹಜ ಸುಂದರಿ ಎನ್ನಲೆ, ಪ್ರೇಮ ಚಕೋರಿ ಎನ್ನಲೆ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
8: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
9: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
10: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ?
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರವಾಗಲಿದೆ. ಈ ನಾಟಕದ ಹೆಸರು ಮಾತುಗಾರ ಮಲ್ಲಣ್ಣ. ಈ ನಾಟಕವನ್ನು MS ರವಿಗೌಡ ಅವರು ಬರೆದಿದ್ದಾರೆ. ಇದಕ್ಕೆ ಸಂಗೀತ MS ಮಾರುತಿ ಅವರದ್ದು. ಕೇಳಿ ನಾಟಕ ಮಾತುಗಾರ ಮಲ್ಲಣ್ಣ.

0: ಸಾಕಪ್ಪ ಸಾಕು, ಈ ಗೌರ್ಮೆಂಟ್ ಬಸ್ಸಿನ ಸಹವಾಸನೂ ಸಾಕು, ಈ ಗೌರ್ಮೆಂಟ್ನವ್ರ ಸಹವಾಸನೂ ಸಾಕು. ಅಲ್ಲ, ಬೆಂಗಳೂರಿಂದ ಮಂಡ್ಯಕ್ಕೆ ಬಸ್ ಬರೋಕ್ಕೆ 2.5 ಗಂಟೆ ಟೈಮ್ ಹಿಡಿಯುತ್ತದೆ. ಈ ಅಕ್ಕುಟ್ಟೋದ್ ಬಸ್ಸು ತಕಬಂದು 5-6 ಗಂಟೆಗೆ ಬಿಟ್ಟವನಲ್ಲ, ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬರೋದಕ್ಕೆ ಒಂದ್ ಕಟ್ ಬೀಡಿ ತಕ್ಕಂದು ಸೇರ್ಕೊಂಡು ಅಡ್ಕ ಬಂದ್ಬಿಟ್ಟಿದ್ರು. ಬಸ್ಸು ಮುಂದಾಗ ನಾನೇ ಮಂಡ್ಯಕ್ಕೆ ಸೇರ್ಕೊಂಡಿ. ಸಾಕನಪ್ಪ ಸಾಕು.
1: ಓಹೋ, ಏನ್ ಮಲಣ, ಏನ್ ಒಬ್ನೇ ಬರ್ತಾ ಇದೀಯಾ? ಬಹಳ ಸುಸ್ತಾಗಿರಂಗ್ ಕಾಣಿಸ್ತಾ ಇದೆಯಲ್ಲೋ.
0: ಓ ಬಲ ಕಲ್ಲಣ, ಬೆಂಗಳೂರಿಗೆ ಹೋಗಿದ್ದೀಕಣ. ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ಬಿಟ್ಟು ನಾನು ಒತ್ತರ ಎತ್ತದಕ್ಕಂದ್ಲ, ಪುಣ್ಯಾತ್ಮ ಸಂದು ತಗೊಂಡ್ ಬಿಟ್ಟವನೆ. ಬೇಡಕ್ಕಂದ್ಲ, ಇನ್ನೊಂದ್ಸರಿ ಸತ್ರು ಗೌರ್ಮೆಂಟ್ ಬಸ್ ಹತ್ತಬಾರ್ದಕ್ಕಲ್ಲ.
1: ಯಾಕೆ, ಬಸ್ ಕಿಸ್ ಕೆಟ್ಟೋಗಿತ್ತ?
0: ಯಾವ ಮಣ್ಣು ಇಲ್ಲಕ್ಕಂದ್ಲ, ಒಂದ್ ಕೆಲ್ಸ ಆಗೋಯ್ತು ನೋಡು. ಬೆಂಗಳೂರಿನ ಮೈಸೂರು ಕಡೆಗಳಲ್ಲ ಬಸ್ ಬರ್ತಾ ಇದ್ದದ್ದು. ಸರಿ, ಏನಾಗೋಯ್ತು? ಡ್ರೈವರ್ನ ಎಡಗಡೆ ಸೀಟು ಮೇಲೆ ದಡ್ ಮುಂಡದ್ ಕೂತಿತ್ತು. ಆ ಮುಂಡತ್ತದೋ ವಸ್ತೇನೋ ಬಸ್ ಕತ್ತಿದ್ದು. ಆ ಡ್ರೈವರ್ ಬಸ್ ಬಿಡ್ದೇ ನೋಡ್ತಾ ಕೂತಿದ್ನಕ್ಕಂದ್ಲ. ಸರಿ, ಬೆಂಗಳೂರಿಗೂ ಮೈಸೂರಿಗೂ ಸೆಂಟ್ರು ಚನ್ನಪಟ್ಟಣ ಅಲ್ವೇ? ಚನ್ನಪಟ್ಟಣ ತವ ಡ್ರೈವರು ಹೋಟ್ಲು ತಕ್ಕೆ ಬಸ್ಸ ನಿಲ್ಲಿಸ್ಬಿಟ್ಟು ತಿರಿಕಂದು ಜನಕ್ಕೆ ಹೇಳದ್ನ, ನೋಡ್ರಯ್ಯ 15 ನಿಮಿಷ 20 ನಿಮಿಷ ಟೈಮ್ ಅದ, ಯಾರಾದ್ರೂ ಊಟ ಮಾಡೋರು ಊಟ ಮಾಡ್ಕೊಳ್ಳಿ, ಕಾಪಿ ಕುಡೋರ್ ಕಾಪಿ ಕುಡ್ಕೊಳ್ಳಿ, ಬೀಡಿ ಸೇದೋರು ಬೀಡಿ ಸೇದ್ಕೊಳ್ಳಿ ಅಂತ ಅನ್ಬಿಟ್ಟು ಕಂಡಕ್ಟ್ರ ಕರ್ಕಂದು ಹೋಟ್ಲೊಳಕ್ಕೆ ಊಟಕ್ಕೆ ಹೋದ್ನಕ್ಕಂದ್ಲ. ಸರಿ, ದಡ್ ಮುಂಡ ತುದ್ದು ಎದ್ಬರು ಕಿಲೋಲ ನಮ್ಮ ಜೊತೆಲಿ. ಇವನೇನ್ ಮಾಡ್ಬಿಟ್ಟವನೆ, ಡ್ರೈವರು ಕಂಡಕ್ಟ್ರು ಜನಗಳು ಎಲ್ಲ ಇಳಿದೋಗೋದೇ ನೋಡ್ಕೊಂಡು ಬಸ್ ಎಲ್ಲ ಖಾಲಿ ಆಯ್ತು ಸುತ್ತಮುತ್ತ ನೋಡ್ಬಿಟ್ಟು, ಈ ಗೇರೆ ಆಗ್ತಾರಲ್ಲ ಕಟ್ಟಿ ನೋಡಿದಿಲ್ಲ?
1: ಓ ನೋಡಿದಿಕ್ಕಂತ ಹೇಳಿ ಅದಲ್ವಾ,
0: ಹ್ಞೂ, ಅದ ಮುರಿದು ಸೈಡ್ಗೆ ಮಡಗ್ಬಿಟ್ಟವನೆ. ಸರಿ, ಡ್ರೈವರು ಕಂಡಕ್ಟ್ರು ಜನಗಳದೆಲ್ಲ ಊಟ ಆಯ್ತು. ಡ್ರೈವರ್ ಏನ್ ಮಾಡ್ಬಿಟ್ನ, ಬಂದ್ರಿ ಬಂದ್ರಿ ಬೆಂಗಳೂರಿಂದ ಮೈಸೂರಿಗೆ ಯಾರ್ಯಾರು ಬರೋರು, ಊಟ ಆಗಿರೋರು ಕಾಪಿ ಆಗಿರೋರು ಅನ್ಕಂದು ಜನಗಳು ಕಂಡಕ್ಟ್ರು ಎಲ್ಲರೂ ಒತ್ತಿಸ್ಕೊಂಡು ಸೀಟಿನ ಮೇಲೆ ಕೂತ್ಕೊಂಡು ಕೀಯ ತಕ್ಕಂದು ಬಸ್ಸ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ಗೆ ಕೈ ಹಾಕ್ತಾನೆ. ಗೇರೇ ಇಲ್ಲ, ಡ್ರೈವರನು ಭಯ ಆಗೋಯ್ತು. ಇದೇನಪ್ಪ, 20 ನಿಮಿಷದ ಕೆಳಗೆ ಇದ್ದಂತ ಗೇರು ಊಟ ಮಾಡ್ಕೊ ಬರೋದಕ್ಕೆ ಮಾಯ ಆಗ್ಬಿಟ್ಟದಲ್ಲ ಅಂತ ಅನ್ಬಿಟ್ಟು ಮ್ಯಾಲ್ಕೆ ಕೆಳಕೆ ಸೈಡ್ಗೆ ಪಾಡ್ಗೆಲ್ಲ ಹುಡುಕ್ತಾವನೆ, ಗೇರೆ ಕಾಣ್ತಾ ಇಲ್ಲ. ಇವನ್ಗೆ ಅಳುವೆ ಬಂದ್ಬಿಡ್ತು. ಬಸ್ಸು ಏನಾರ ಮುಂದಕ್ಕೆ ಹೋಗದೆ ಇದ್ರೆ ಜನಗಳೆಲ್ಲ ಬೋದಾಕ್ಬಿಡ್ತಾರೆ, ಉಗಿದಾಕ್ಬಿಡ್ತಾರೆ ಅಂತ ಅನ್ಬಿಟ್ಟು ಅಳ್ತಾ ಇದ್ನ. ಈ ದಡ್ಡ ಕೇಳ್ದ ಡ್ರೈವರ್ ಅಣ್ಣನ, ಏನಣ್ಣ ಹುಡುಕ್ತಾ ಇದೆಯಲ್ಲ, ಯಾಕಣ ಅಳ್ತಾ ಇದೆಯಲ್ಲ ಅಂತಂದ. ಆಗ ಡ್ರೈವರ್ ಅಣ್ಣ ದಡ್ಡಂಗೆ ಹೇಳ್ದ, ಹಿಂಗೆ ಕಣಪ್ಪ ನೀನೇ ನೋಡ್ತಿದ್ದಲ್ಲಪ್ಪ, ಬೆಂಗಳೂರಲ್ಲಿ ಅತ್ತಗಿತ್ತಾಗಿ ಅಡ್ಚರ್ಕೆ ಹಿಂಗೆ ಆಡಿಸ್ತಿದ್ನಲ್ಲ ಗೇರು ಕಡ್ಡಿಯ, ಈಗ ಅದು ಕಾಣ್ತಾ ಇಲ್ಲ, ನೀನೇನಾರು ನೋಡ್ದ ಅಂತ ಕೇಳವನೆ. ಆಗ ದಡ್ಡ ಮುಂಡದ ಏನಂತೂ ಗೊತ್ತಲ್ಲ,
1: ಏನಂತೂ ಆ ಬಡತದು
0: ಅಣ್ಣ, ನೀನು ಅದ ಮುರ್ದಾ ಕುಕ್ಕುವೆ ಅತ್ತಾಗಿತ್ತಂಗೆ ಅನ್ಕೊಂಡು ಮುಲ್ಕಾಡ್ತಿದ್ದಲ್ಲ ಬೆಂಗಳೂರಿಂದ್ಲೂ, ನಾ ನೋಡು ಒಂದ್ ಏಟು ಮುರ್ದ್ ಮಡ್ಗವನಿ ಅಂತ ಅಂದಕ್ಕಲ್ಲ. ಸರಿ, ಡ್ರೈವರ್ ಅಣ್ಣ ಕೋಪತ್ಬಿಡ್ತು, ದಡ್ ಮುಂಡದ ಕೇಳಿ ತಲೆ ಮೇಲೆ ಕೊಟ್ಟು ಆ ಗೇರನ್ ಕಡ್ಡಿಯ ತಕ್ಕಂದು ಪುನಃ ಜೋಡಿಸ್ಕೊಂಡು ಹೆಂಗೋ ಬಸ್ಸು ಮುಂದಕ್ಕೆ ಹೋಯ್ತು ಕಂದ್ಲ. ಲೋಕಲ್ಲಣ್ಣ, ಅದೇನೋಗ್ರ ಆಚಾರ ಬಂದ್ರೆ ಈ ಆಚಾರ ಬಿಡುದಿಲ್ವಂತಲ್ಲ, ಹಂಗೆ ಮದ್ದೂರು ಶಿವಪುರ್ತ ಕೊಲ್ಲಿ ಸರ್ಕಲ್ ಅಂತ ಪುನಃ 2 ಗಂಟೆ ಟೈಮ್ ಲೇಟ್ ಆಗೋಯ್ತು ನೋಡು.
1: ಯಾಕಣ್ಣ, ಬಸ್ ಕಿಸ್ ಪಂಚರ್ ಆಯ್ತಾ?
0: ಪಂಚರ್ ಇಲ್ಲ, ಏನಿವಿಲ್ಲ ಕಂದ್ಲ, ನನ್ ಸೀಟ್ ನಿಂದ್ಗಡಪ್ಪ ಬೋರ್ಡ್ ಬುಂಡಿಯನ್ ಕೂತಿದ್ನ. ಆಹಾ, ಎಂತ ಬುಂಡಿಲ್ಲ ಅದು ಕಲ್ಲಣ್ಣ, ಹುಡಿಕಂದ್ರು ಅವನ್ ಕೂದಲು ಸಿಕ್ತಿರ್ನಿಲ್ಲ. ಅವನ್ ಎಲ್ಲಿ ಕೂತ್ ಬಿಟ್ಟವನೆ ಅಂದ್ರೆ ಕಿಟಕಿ ಅಂಚಲ್ ಕೂತವನೆ.
1: ಆಮೇಲೆ
0: ಈ ಸೀಟು ನೇರಕ್ಕೆ ಮೇಲೆ ಲಗ್ಗೇಜ್ ಮಾಡಿರ್ತಾರಲ್ಲ ಕಂಬಿ, ನೋಡಿದಿಲ್ಲ?
1: ನೋಡಿದಿಂಗಂತ ಹೇಳು.
0: ಅದ್ರ ಮೇಲೆ ಯಾರೋ ಕಾಣಿ ಸೂಟ್ ಕೆಸ ತುದಿಲೆ ಮಡ್ಬಿಟ್ಟವ್ರೆ. ಅದೇನು ಬಸ್ ಒಂಚೂರು ವಾರ ಅಡಿಯಾದ್ರೆ ಸಾಕು, ಸೂಟ್ ಕೆಸ ಬೋಳ್ ಮುಂಡಿಯ ಮೇಲೆ ಬಿದ್ದೋಯ್ತೆ. ಅಂತ ದುಸ್ಥಿತಿಲ ಸೂಟ್ ಕೆಸ ಮಡ್ಗವ್ರೆ ಕಂದ. ಆ ವೈನ್ ಪಾಪ ಗೊತ್ತಿಲ್ಲ, ಸೂಟ್ ಕೆಸ್ ನನ್ನ ತಲೆ ನೇರಕ್ಕೆ ಅದೇ ಬಸ್ಸು ವಾರ ಅಡಿಯಾದ್ರೆ ನನ್ನ ತಲೆ ಮೇಲೆ ಬಿದ್ದೋಯ್ತೆ ಅಂತ. ಸರಿ, ಬಸ್ಸು ಶಿವಪುರ ಬಿಟ್ಟು ಕೊಲ್ಲಿ ಸರ್ಕಲ್ ಕ್ರಾಸಿಗೆ ಬತ್ತು. ಈ ಡ್ರೈವರ್ ಏನ್ ಮಾಡ್ಬಿಟ್ಟವನೆ, ಕ್ಲಚ್ ನುಡಿದಿಲ್ಲ, ಬ್ರೇಕ್ನು ಹಾಕ್ತಿಲ್ಲ, ಬಂದ್ ಬಸ್ ಬಂದಂಗೆ ಕ್ರಾಸ್ ಮಾಡ್ಬಿಟ್ಟವನೆ. ಆಗ ಬಸ್ಸು ವಾರಡಿ ಆಯ್ತದಲ್ಲ, ಇವ ವೈನ್ ಬುಂಡೆ ಮೇಲೆ ಸೂಟ್ ಕೇಸು ರಪ್ಪನ್ ಬಿದ್ದೋಯ್ತು ಕಂದ್ಲ.
1: ಅಯ್ಯೋ,
0: ಏನ್ ಬಿದ್ರೆ ಅಪ್ಸಕ್ಕು, ಅದಕ್ಕೂ ವೈನ್ ಬುಂಡಿ ಎಲ್ಲ ಒಡ್ದೋಗ್ಬಿಟ್ಟು ರಕ್ತ ಎಲ್ಲ ಸುರಿತಾ ಇದೆ. ಕೆಟ್ನಲ್ಲ ಪೋನ್ಕನ್ ಬುಂಡಿಯ ಎಡ್ ಕೈಲಿ ಹಿಡ್ಕಂದು ಸೀಟ್ಗೆ ಹೊರಗ್ಬಿಟ್ನ. ಈ ಬಸ್ಸಲ್ಲಿ ಹೆಂಗಸರು ಗಣಸರೆಲ್ಲ ಜಾಸ್ತಿ ಇದ್ರು ಕಂದ್ಲ. ಈ ಹೆಂಗಸರಿದ್ದುತ್ತ ಸಾಮಾನ್ಯವಾಗಿ ಗಣಸರು ಒಂಥರ ಅಂಬನ್ ಬಿಡ್ತದೆ ಕಂದ್ಲ.
1: ಅವಕ್ಕೊಂಥರ ಜಂಬಕಂತ ಹೇಳು.
0: ಹಂಗೆ ನಾನು 4 ಮಾತಾಡಿ ನಾನು ಗಣಸು ಅಂತ ತೋರಿಸ್ಕೋಬೇಕಲ್ಲ ಅಂತ ಅನ್ಬಿಟ್ಟು ಆ ಸೂಟ್ ಕೇಸ್ನವನ್ನ ತಲಗೊಂಡು ಬೋಗಳವ ಬೈಕ್ ಶುರು ಮಾಡ್ಕೋಬಿಟ್ಟವ್ರೆ. ಯಾವ ಲೋಪರ್ದಯ್ಯ ಸೂಟ್ ಕೇಸು, ಅಯ್ಯ ಕುಂಡ್ ಮುಂಡತ್ತವ್ಯ, ಸಣ್ಣಗಂಡ್ ಬಿಡತ್ತವ್ಯ, ಕಣ್ಣು ಕಾಣ್ಲಿಲ್ಲ ನಿಮ್ಗೆ, ಆ ಸೂಟ್ ಕೇಸ ಒಳಕೊತ್ತಲು ಮಡುಗುದು. ಅವೈನ್ ಪುಂಡಿ ಎಲ್ಲ ಹೋಯ್ತಲ್ರ, ಅವ್ನ ಆಸ್ಪತ್ರೆ ಕರ್ಕೊಂಡೋಗ ಯಾರು, ಅವ್ನು ಟ್ರೀಟ್ಮೆಂಟ್ ಕೊಡ್ಸೋರು ಯಾರು, ತಕೊಂಡೋಗಿ ತುದಿಲೆ ಮಡಗಿದಿರಲ್ಲ ಸೂಟ್ ಕೇಸ, ಒಂದ್ ದಾರದಲ್ಲೂ ಕಟ್ ಮಡಗುದು, ಟಾಪಿನ ಮೇಲೆಲ್ಲೂ ಬಿಡುದು, ಸೀಟ್ ನಂಟ್ಕಲು ಮಡಗುದು, ತೊಡೆ ಮೇಲೆಲ್ಲೂ ಮಡಿಕ ಕೂತ್ಕೋದು, ಹಂಗೆ ಹಂಗೆ ಅಂತ ಎಲ್ರು ಬೋದಾಕ್ಬಿಟ್ರು ಕಂದ್ಲ. ಈ ಬೈಗ್ಳು ದಾರಪಟ್ಟವ ನೋಡ್ಬಿಟ್ಟು ಯಾವನು ಸೂಟ್ ಕೇಸ್ ತಂದು ಅಂತ ಒಪ್ಕೊಳ್ಳಿಲ್ಲ, ಕೊನೆಗೆ ಅವನಿಗೊಂದ್ ನಿನ್ನಂತೇನು ಕೋಪತ್ಬಿಟ್ಟು ಜೋರಾಗೆ ಬೋದ್ಬಿಟ್ನ.
1: ಏನಂತ,
0: ಯಾವನಾರ ಮಾತಾಡೋಣ ನೋಡು, ಸೂಟ್ ಕೇಸ್ ತಂದು ಅಂತ ಏನ್ ಕೊಲೆ ಮಾಡ್ಬಿಟ್ಟವ ನಿಮ್ಮ ಅವ್ ಐನ.

0: ಕೈಲಾಗ ನೋಡ್ಬಿಟ್ಟು ಡೈರೆಕ್ಟ್ರೆ ಸತ್ತಾಗ್ಬಿಟ್ನಕಂದ.
1: ಯಾಕಣ ಅಷ್ಟ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ದ?
0: ಆ ಡೈರೆಕ್ಟ್ರು ನನ್ನ ಮೊದ್ಲಾಟಿಕೆ ಕೇಳಿದ್ರು, ನೀ ಯಾವ್ಯಾವ ಪಾತ್ರ ಮಾಡ್ತೀಯಪ್ಪ ಅಂದ್ರು. ಅದಕ್ಕೆ ನಾನು, ಸ್ವಾಮಿನ ನೀವು ದಿವಾನ್ನಿಂದ ಹಿಡಿದು ಪಿವಾನ್ ಗಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂದೆ. ಅದಕ್ಕೆ ಅವರು, ಓಹೋ, ದಿವಾನ್ನಿಂದ ಹಿಡಿದು ಪಿವಾನ್ ಗಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡಿಯೋ, ಸರಿ ಆಯ್ತು ನೋಡೋಣ, ಈಗ ನೀವು ಹೊಟ್ಟೆನೋ ಬಂದ್ರಂಗೆ ಆಕ್ಷಣ ಮಾಡು, ನೀನೇನಾದ್ರೂ ಚೆನ್ನಾಗಿ ಆಕ್ಷಣ ಮಾಡಿದ್ರೆ ಚೆನ್ನಾಗಿರೋ ಪಾತ್ರನೇ ಕೊಡ್ತೀನಿ ಅಂತಂದ್ರು ಕಂದ.
1: ಆಕ್ಷನ್ ಮಾಡ್ದಣ?
0: ಹ್ಞೂ ಕಂದ್ಲ, ನಾನುವೇ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆನೋ ಬಂದರಂಗೆ ಅಳ್ತಾಳ್ತ ಆಕ್ಷಣ ಮಾಡಿದೆ. ಅಯ್ಯಪ್ಪ ಹೊಟ್ಟೆನವು, ಅಯ್ಯಪ್ಪ ಹೊಟ್ಟೆನವು, ಯಾರಾದ್ರೂ ಕಾಪಾಡಿ ಹೊಟ್ಟೆನ ಅನ್ಕೊಂಡು ಹೊಟ್ಟೆ ಹಿಡ್ಕೊಂಡು ಅಳ್ಕೆ ಶುರು ಮಾಡ್ಕಂದಿ ಕಂದ್ಲ.
1: ಹೇಳು ಮುಂದೆ.
0: ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿ ಆಕ್ಷಣ ಮಾಡ್ತೀಯ, ನೀನು ಹಿಂಗೆ ಆಕ್ಷಣ ಮಾಡ್ಬಿಟ್ರೆ ಸಿನಿಮಾದಲ್ಲಿ ಚೆನ್ನಾಗೇ ಓಡ್ತದೆ ಸಿನಿಮಾ ಅಂತನ್ಬಿಟ್ಟು ಈ ಹೊಟ್ಟೆನ ಒಂದನ್ನ ನಗ್ನಗ್ತ ಆಕ್ಷಣ ಮಾಡು ನೋಡುವ ಅಂತಂದ್ರು. ಸರಿ ನಾನುವೇ ನಗ್ನಗ್ತಾನೆ ಶುರು ಮಾಡ್ಕಂಡೆ ಕಂದ್ಲ. ನನಗೆ ಹೊಟ್ಟೆ ನೋವು, ನನಗೆ ಹೊಟ್ಟೆ ನೋವು, ಹೊಟ್ಟೆ ನೋವು, ಹೊಟ್ಟೆ ನೋವು ಅನ್ಕೊಂಡು ಬಟ್ಟೆಯೆಲ್ಲ ನೆತ್ತಿ ಹೊಟ್ಟೆಯ ತೋರಕ್ಕೆ ಹೋಗಿದ್ದಿ. ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಇಳ್ಸಯ್ಯ ಬಟ್ಟೆಯ, ಚೆನ್ನಾಗಿ ಆಕ್ಷನ್ ಮಾಡ್ತೀಯ ಕಣಯ್ಯ, ನೀನು ಹಿಂಗೆ ಆಕ್ಷನ್ ಮಾಡಿಬಿಟ್ರೆ 25 ದಿವಸದ ಮೇಲೆ ಓಡ್ತದೆ ಪಿಕ್ಚರು ಅಂತನ್ಬಿಟ್ಟು ಈ ಹೊಟ್ಟೆ ನೋವು ಅನ್ನೋದನ್ನ ಒಂದು ಹಾಡು ರೂಪದಲ್ಲಿ ಹೇಳು ನೋಡುವ ಅಂತಂದ್ರು ಕಂದ್ಲ.
1: ಯಾವ್ದಾದ್ರೂ ಕಂದ ಹೊಡೆದಿರ್ತೀಯ ನೀನು?
0: ಸರಿ ನಾನುವೇ ಹಾಡು ರೂಪದಲ್ಲಿ ಶುರು ಮಾಡಿದೆ. ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೋಯುವೆ, ತರವೇ ತರವೇ
1: ಒಂದು ಬಾರ್,
0: ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೋಯುವೆ, ತರವೇ ತರವೇ ಅಂತಂದಿ ಕಂದ್ಲ. ಅವ್ರಿಗಿನ್ನೂ ಖುಷಿ ಆಗ್ಬಿಟ್ಟು, ಏನಯ್ಯ ನಿನ್ನ ಆಕ್ಷನು ತುಂಬಾ ಚೆನ್ನಾಗೇ ಮಾಡ್ತೀಯ, ಈ ಹೊಟ್ಟೆ ನೋವು ಅನ್ನೋದ್ನೆ ಲಾಟ್ರಿ ಟಿಕೆಟ್ ಮಾಡ್ತಾರಲ್ಲ ಹಂಗೇಳು ನೋಡುವ ಅಂತಂದ್ರು. ಸರಿ ನಾನುವೇ ಲಾಟ್ರಿ ಮಾರೋರಂಗೆ ಶುರು ಮಾಡ್ಕಂಡೆ ಕಂದ್ಲ.
1: ಹ್ಞೂ ಮೊದ್ಲು ನೀನ್ ಮಂಡಿದಲ್ಲ ಅದನ್ನೇ ಅಲ್ವಾ ಮಾಡ್ತಿದ್ದು, ಹೇಳು ಮುಂದಕ್ಕೆ.
0: ಸರಿ ಹಂಗೆ ಶುರು ಮಾಡ್ಕಂಡೆ, ಹೊಟ್ಟೆನ ಹೊಟ್ಟೆನ ಹೊಟ್ಟೆನು ಯಾರಿಗ್ರಿ ಹೊಟ್ಟೆನು, ಇವತ್ತೆ ಹೊಟ್ಟೆನು, ಬಂಪರ್ ಹೊಟ್ಟೆನೋ, ಅದೃಷ್ಟವಂತರಿಗೆ ಹೊಟ್ಟೆನೋ, ಭಾಗ್ಯವಂತರಿಗೆ ಹೊಟ್ಟೆನೋ, ಯಾರಿಗುಂಟಿ ಯಾರಿಗಿಲ್ಲ ಹೊಟ್ಟೆನೋ, ನೀವು ಹೊಟ್ಟೆನೋವನ್ನು ಹಿಂದೆ ಪರೀಕ್ಷಿಸಿಕೊಳ್ಳಿ. 5 ರೂಪಾಯಿ 1 ಹೊಟ್ಟೆನೋ, 10 ರೂಪಾಯಿ 2 ಹೊಟ್ಟೆನೋ, ಸಂದ್ ಹೊಟ್ಟೆನೋ, 1/4 ಹೊಟ್ಟೆನೋ, ಲಾಸ್ಟ್ 2 ಹೊಟ್ಟೆನೋ, ಲಾಸ್ಟ್ 1 ಹೊಟ್ಟೆನೋ, ಬನ್ನಿ ಬನ್ನಿ ಹೊಟ್ಟೆನೋ ಹೊಟ್ಟೆನೋ ಅಂತಂದಿ ಕಂದ್ಲ. ಡೈರೆಕ್ಟ್ರು ಸಾಹೇಬ್ರಿಗೆ ನಾನು ಡೈಲಾಗ ಕೇಳ್ಬಿಟ್ಟು ಅಪ್ಪನ ಕೆಳಕ್ಕೆ ಉಂಟೋದ್ರು ಕಂದ್ಲ ಮೊಕಣಾಗಿ. ಅಬ್ಬಾ ಎಂತ ಆಕ್ಷನ್ ಅಯ್ಯ ನಿಂದು, ಸಿನಿಮಾ 100 ದಿವಸದ ಮ್ಯಾಲ ಓಡ್ತದೆ ಅಂತ ಹೊಗಳ್ಬಿಟ್ರು. ಆಗ ಹೇಳಿದ್ರು, ನೋಡಯ್ಯ ಲಾಸ್ಟ್ ಒಂದೇ ಒಂದ್ ಚಾನ್ಸ್ ಕೊಡ್ತೀನಿ, ಹಂಗೆ ಆಕ್ಟಿಂಗ ಮಾಡ್ಬಿಡು ಅಂತ ಅನ್ಬಿಟ್ರು ಕಂದ್ಲ.
1: ಅದ್ ಯಾವ್ದಣ ಆ ಆಕ್ಟಿಂಗು?
0: MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ತಾರಲ್ಲ ಹಂಗ ಆಕ್ಷನ್ ಮಾಡು ಅಂತಂದ್ರು. ಸರಿ ನಾನುವೆ MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ದಂಗೆ ಶುರು ಮಾಡ್ಕಂಡೆ ಕಂದ್ಲ. ಮಾನ್ಯ ಹೊಟ್ಟೆ ನೋವುಗಳೇ, ಸನ್ಮಾನ್ಯ ಹೊಟ್ಟೆ ನೋವುಗಳೇ, ಹೊಟ್ಟೆ ನೋವು ಒಂದು ಹೊಟ್ಟೆ ನೋವು, ಇವತ್ತು ಈ ಹೊಟ್ಟೆ ನೋವುಗಳೆಲ್ಲ ಸೇರಿ ಹೊಟ್ಟೆ ನೋವನ್ನ ಕರೆಸಿ ನನಗೆ ತುಂಬಾ ಹೊಟ್ಟೆ ನೋವನ್ನ ಮಾಡಿದಿರಿ, ಆದ್ರಿಂದ ಆ ಮೇಲಿರೋ ಹೊಟ್ಟೆ ನೋವು ನಿಮಗೆಲ್ಲ ತುಂಬಾ ಹೆಚ್ಚಿನ ರೀತಿಯಲ್ಲಿ ಹೊಟ್ಟೆ ನೋವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ಹೊಟ್ಟೆ ನೋವನ್ನ ಮುಗಿಸ್ತೀನಿ. ಎಲಕ ಹೊಟ್ಟೆ ನೋವು, ಹೊಟ್ಟೆ ನೋವು ಅಂತ ಡೈಲಾಗ್ ಹೊಡೆದಕ್ಕಂದ್ಲ. ಲೋ ಕಲ್ಲಣ್ಣ, ಮೊದ್ಲು ಡೈರೆಕ್ಟ್ ಸುಮ್ಮನೆ ಕೆಳಕ್ ಬಿದ್ದಾಗಿದ್ರು ಕಂದ್ಲ, ಈ ಸರಿ ನಗವ ತಡಿನಾರ್ದ ಉಸಿರಿಡ್ಕಂದಾಗ್ಬಿಟ್ಟು ಸತ್ತೆ ಹೋಗ್ಬಿಟ್ರು ಕಂದ್ಲ. ಇನ್ನೇನ ವಯ್ಯ ಸತ್ತೋದ್ಮೇಲೆ ನನಗೇನಲ್ಲಿ ಕೆಲಸ ಸಿಕ್ಕದು ಅಂತ ಅನ್ಬಿಟ್ಟು ಕಡ್ದು ಬಂದಿ. ಲೋ ಕಲ್ಲಣ್ಣ, ಕೊನೆಗೂ ನನ್ಗೆ ಹತ್ತಿರದರ್ಶನದಲ್ಲಿ ಕೆಲಸ ಆಗ್ಬಿಡ್ತು ಕಂದ್ಲ.
1: ಅದ್ಯಾವ್ದಣ ಅದು ಹತ್ತಿರದರ್ಶನ, ದೂರದರ್ಶನ ಅಂತ ಕೇಳಿದೀನಿ ನಾನು.
0: ದೂರದರ್ಶನ ಅನ್ನೋದು ಸುಷ್ಮಾ ಸ್ವರಾಜ ಮುಂದ ಕಂದ್ಲ, ಈ ಹತ್ತಿರದರ್ಶನ ಅನ್ನೋದು ನಮ್ ಜೈಲ ಅಂತ ಮುಂದಲ್ವೇ?
1: ಓಹ್ ಮದ್ರಾಸ್ ಮಂಡೋದರ್ ಇದು, ಅಲ್ಲೇನ ಕೆಲಸ ನಿಂದು?
0: ಅಲ್ಲಿ ನಾನು ವಾರ್ತೆ ಓದೋದನ್ನ ಟ್ರೈನಿಂಗ್ ತಕ ಬಂದವನಿ.
1: ವಾರ್ತೆ ಓದೋದನ್ನ ಟ್ರೈನಿಂಗ್ ತಗೊಂಡ್ ಬಂದಿದೀಯಾ? ಅದ್ ಹೆಂಗ್ ಟ್ರೈನಿಂಗ್ ತಗೊಂಡ್ ಬಂದಿದ್ದು ಸ್ವಲ್ಪ ಹೇಳೋಣ, ನಾನು ಕೇಳ್ತೀನಿ.
0: ವಾರ್ತೆ ಓಳ್ನೆ ಲಿಗ್ವಾ ಕೇಳ್ಬೇಕು.
1: ಹೇಳು.
0: ಆಕಾಶವಾಣಿ ಸುಳ್ಳು ವಾರ್ತೆಗಳು ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದಾಗಿ ಭೂಮಿ ಮೇಲಿನ ಸೇತುವೆಗಳೆಲ್ಲ ಮುರುಕ ಬಿದ್ದಿರುವುದರಿಂದ ಇನ್ನು ಮುಂದೆ ಎಲ್ಲ ವಾಹನಗಳು ಆಕಾಶದ ಮೇಲೆ ಚಲಿಸಬೇಕೆಂದು ಕಾಮಗಾರಿ ಸಚಿವರು ಆದೇಶ ಹೊರಡಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಮಗೆ ಸರಿಯಾಗಿ ಆಹಾರ ದೊರಕದೇ ಇರುವುದರಿಂದ ಇನ್ನು ಮುಂದೆ ರಾತ್ರಿ ವೇಳೆಯಲ್ಲಿ ಜನಗಳು ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬಾರದೆಂಬುದಾಗಿ ಸೊಳ್ಳೆಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಅನುಪಿಲಿ ಸೊಳ್ಳೆಯವರು ರಾತ್ರಿ 12 ಗಂಟೆ ವೇಳೆಯಲ್ಲಿ ಪ್ರಧಾನಿಯವರ ಜತೆ ಚರ್ಚಿಸಿತೆಂದು ತಿಳಿಸಲಾಗಿದೆ. ಈ ಸೊಳ್ಳೆಗಳ ಮನೋಭಿಲಾಷೆಗಳನ್ನು ಅರಿತ ಪ್ರಧಾನಿಯವರು ಇನ್ನು ಮುಂದೆ ಭಾರತದಲ್ಲಿರುವ ಎಲ್ಲ ಸೊಳ್ಳೆ ಪರದೆಗಳ ಕಾರ್ಖಾನೆಗಳನ್ನು ಮುಚ್ಚಿಸುವುದಾಗಿ ಸೊಳ್ಳೆಗಳ ಸಂಘದ ಅಧ್ಯಕ್ಷರಿಗೆ ಭರವಸೆ ಕೊಟ್ಟಿದ್ದಾರೆ. ಭಾರತದ ಹೆಂಗಸರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ತಲೆ ಕೂದಲು ಉದುರುವಿಕೆಯು ಕಂಡು ಬಂದಿದ್ದು, ಈ ತಲೆ ಕೂದಲು ಉದುರುವಿಕೆಯನ್ನೆಲ್ಲ ತಡೆಗಟ್ಟಲು ಅತಿ ವಿಭಿನ್ನವಾದ ರೀತಿಯ ಸೋಪನ್ನೇ ಕಂಡು ಹಿಡಿದಿರುವುದಾಗಿ ಅಖಿಲ ಭಾರತ ವಿಜ್ಞಾನಿಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಸನ್ಮಾನ್ಯ ಶ್ರೀ ಬೋಳ್ಗುಂಡಪ್ಪನವರು ತಮ್ಮ ಸಂಶೋಧನೆಯಿಂದ ಹೊಸ ಸೋಪನ್ನು ಕಂಡು ಹಿಡಿದಿರುತ್ತಾರೆ. ಮಂಡ್ಯದ ಆನೆಕೆರೆ ಬೀದಿಯಲ್ಲಿ ನಿನ್ನೆ ಮಧ್ಯಾಹ್ನ ಭಾರಿ ಗಾತ್ರದ ಕೋಣವೊಂದು ಕಾಣಿಸಿಕೊಂಡಿದ್ದು, ಆ ಕೋಣಕ್ಕೆ ಹಿಂದುಗಡೆ 2 ಕೊಂಬು ಮೂಡಿವೆ ಎಂದು ಭಯಭೀತ ಆನೆಕೆರೆ ಬೀದಿಯ ಗ್ರಾಮಸ್ಥರು ಪಕ್ಕದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮತ್ತು ಆ ಕೋಣಕ್ಕೆ ಕೊಂಬಿನ ಜೊತೆಗೆ ಭಾರಿ ಗಾತ್ರದ ಹೊಟ್ಟೆ ಇದ್ದು ಅದು ನಾಳೆ ಅಥವಾ ನಾಳಿದ್ದು ಕರು ಹಾಕುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಪಶು ವೈದ್ಯಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮದ್ದೂರಿನ ಮಹೇಶ ಎಂಬ 25 ವರ್ಷದ ಯುವಕನು ರಾತ್ರಿ 12 ಗಂಟೆ ವೇಳೆಯಲ್ಲಿ ಶಿವಪುರದ ಬಸವೇಶ್ವರ ಚಿತ್ರಮಂದಿರದಿಂದ ಸೆಕೆಂಡ್ ಶೋ ಸಿನಿಮಾ ನೋಡಿಕೊಂಡು ಮನೆಗೆ ಮರಳುತ್ತಿದ್ದಾಗ ಕೊಲ್ಲಿ ಸರ್ಕಲ್ಲಿನ ಬಳಿ ಅವನನ್ನು ಕಚ್ಚಲು 4 ನಾಯಿಗಳು ಓಡಿಸಿಕೊಂಡು ಬಂದವೆಂಬ

0: ಒಂದು ಸಣ್ಣ ಕಾರಣದಿಂದ ಮದ್ದೂರು ಮಹೇಶನಿಗೆ ಕ್ವಾಪತ್ತಿ. ಅವನೇ ತಿರುಗಿ ಒಂದು ಹೆಣ್ಣು ನಾಯಿಗೆ ಹೊಟ್ಟೆಯ ಭಾಗದಲ್ಲಿ ಬಲವಾಗಿ ಕಚ್ಚಿಬಿಟ್ಟಿದ್ದಾನೆ. ಅವನು ಆ ನಾಯಿಗೆ ಕಚ್ಚಿದ ತಕ್ಷಣ ಆ ನಾಯಿಯು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದು, ಈ ದುಷ್ಕೃತ್ಯವನ್ನು ಎಸಗಿದ ಮದ್ದೂರಿನ ಮಹೇಶನಿಗೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯವು 500 ರೂ ದಂಡ ವಿಧಿಸಿದೆ. ಈ ವಾರ್ತೆಗಳನ್ನು ಬಾಯಿಂದ ಕೇಳುತ್ತಿದ್ದೀರಿ?
1: ಬಾಯಲ್ಲಿ ಕೇಳಿದ್ರೆ ಇನ್ನೆಲ್ಲ ಕೇಳ್ತಾರೆ ಹೇಳು.
0: ಕೇಂದ್ರ ಸರ್ಕಾರವು ಇತ್ತೀಚೆಗೆ ತಂದಿರುವ ಬಜೆಟ್ನಲ್ಲಿ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಸಿರುವುದರಿಂದ ಈ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಕೆಯನ್ನು ವಿರೋಧಿಸಿ ನಾಳೆ ಭಾರತಾದ್ಯಂತ ಎಲ್ಲ ಮಹಿಳೆಯರು ಮತ್ತು ಮಹಿಳಾ ಸಂಘಟನೆಗಳು ಉಗ್ರವಾದ ಪ್ರತಿಭಟನಾ ಚಳುವಳಿಯನ್ನು ಹಮ್ಮಿಕೊಳ್ಳುವುದಾಗಿ ಅಖಿಲ ಭಾರತ ಮಹಿಳಾ ಒಕ್ಕೂಟದ ಮಹಾಧ್ಯಕ್ಷೆಯಾದ ಕುಮಾರಿ ಜಯಲಲಿತಾರವರು ತಿಳಿಸಿರುತ್ತಾರೆ. ಅವರು ನಿನ್ನೆ ಪತ್ರಕರ್ತರೊಂದಿಗೆ ಮುಷ್ಕರಕ್ಕೆ ಕಾರಣವನ್ನು ತಿಳಿಸುತ್ತಾ, ರೋಷವಾಗಿ ಖಂಡಿಸುತ್ತಾ ಮತ್ತು ಟೀಕಿಸುತ್ತಾ, ಈ ಕೇಂದ್ರ ಸರ್ಕಾರವು ಏರಿಸಿರುವ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಕೆಯಿಂದ ನಮ್ಮ ಗಂಡಂದಿರ ಗಡ್ಡಗಳನ್ನು ನೋಡಲು ನಮ್ಮ ಕಣ್ಣಿಂದ ಸಾಧ್ಯವಾಗುತ್ತಿಲ್ಲ. ಈ ಕೇಂದ್ರ ಸರ್ಕಾರವೇನಾದರೂ ಇವುಗಳ ಬೆಲೆಗಳನ್ನು ಉಳಿಸದಿದ್ದರೆ ನಾವೇ ಸ್ವತಃ ನಾಳೆಯಿಂದ ನಮ್ಮ ಗಂಡಂದಿರಿಗೆ ಕುಡ್ಲು ಮತ್ತು ಮಚ್ಚಿನಿಂದ ಶೇವಿಂಗ್ ಮಾಡಿ ಕೊಡುತ್ತೇವೆ ಎಂದು ಪಣ ತೊಟ್ಟಿರುವುದಾಗಿ ಅವರು ತಿಳಿಸಿರುತ್ತಾರೆ. ಈಗ ಕ್ರೀಡಾ ವರದಿ. ಭಾರತದ ಕ್ರೀಡಾಪಟುಗಳು ಎಲ್ಲ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳಲ್ಲೂ ಸೋಲುತ್ತಲೇ ಬರುತ್ತಿರುವುದರಿಂದ ಇನ್ನು ಮುಂದೆ ಅವರಿಗೆ ಈ ಬಾರಿಯ ನೊಬೆಲ್ ಬಹುಮಾನವನ್ನು ಕೊಟ್ಟು ಅವರನ್ನು ಪುನಶ್ಚೇತನಗೊಳಿಸಬೇಕೆಂದು ಅಖಿಲ ಭಾರತ ಕ್ರೀಡಾ ಒಕ್ಕೂಟದ ಮಹಾಧ್ಯಕ್ಷರಾದ ಶ್ರೀ ಕುಂಟಣ್ಣನ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಈಗ ರಾಜಕೀಯ ಅವಮಾನ ವರದಿ. ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ನಾಳೆ ಅಥವಾ ನಾಳಿದ್ದು ಭಾರಿ ಮತ್ತು ತುಂತುರು ರಾಜೀನಾಮೆಗಳಾಗುವ ಸಾಧ್ಯತೆ ಇದೆ.
1: ಆಗ್ಲೇ ಶುರುವಾಗಿದೆ ಹೇಳು.
0: ಇಲ್ಲಿಗೆ ವಾರ್ತಾ ಪ್ರಸಾರ ಶುರುವಾಯಿತು. ನಮಸ್ಕಾರ.
1: ಏನ್ ಚೆನ್ನಾಗಿ ಓದ್ತೇ ಅಣ್ಣ ವಾರ್ತಾನ. ಒಳ್ಳೆ ಸತ್ಯ ಹರಿಶ್ಚಂದ್ರ ತುಂಡು ಓದಂಗ್ ಓದ್ದೆ ಬಿಡು. ಅಸರಿ ಈ ವಾರ್ತೆ ಓದ ಜಾಗ ಇಲ್ಲ ಅಣ್ಣ.
0: ಅದೇ ಅಂತರಳ್ಳಿ ಕೂಟ ಮೇಲೆ 500 ಈ ಕಂಬದ ಮೇಲೆ ನಿಂತ್ಕೊಂಡು ಓದ್ಬೇಕಲ್ಲ.
1: ಏನಣ್ಣ ಅಷ್ಟೊಂದು ಎತ್ತರದಲ್ಲಿ ನಿಂತ್ಕೊಂಡು ಓದ್ಬೇಕಾ? ಬಿದ್ಗಿದ್ದು ಹೋಗ್ಬಿಟ್ರೆ
0: ಊಕನ್ ಹೇಳ. ನಾನು ವಾರ್ತೆ ಓದುದು ಎಲ್ರ ಮನೆ ಟಿವಿಲೂ ಕೇಳಿಸಿಕ್ಕಿಲ್ವೇ, ನನ್ನ ಮುಖ ಕಾಣಿಸಿಕ್ಕಿಲ್ವೇ? ಅದಕ್ಕೆ ಅಂತರಳ್ಳಿ ಕುಟ್ಟೆ ಮೇಲೆ 500 ಕಮ್ಮದ ಮೇಲೆ ನಿಂತ್ಕೊಬಿಟ್ಟು ಕಂಕ್ಳಿಗೆ ಒಂದು ಆರನ ತಗಡಾಕಂದು ಕೈಲೊಂದು ಮೈಕ್ ಸೆಟ್ ಹಿಡ್ಕಂದು ಬೆಳಗಾನ ಗುಂಡಾಪುರ್ ನಾಯಿ ಬಡ್ಕ ನಂಗೆ ಬಡ್ಕಬೇಕಂತ.
1: ಮತ್ತೆ ಕೆಲಸ ಮಾಡೋದು ಬಿಟ್ಬಿಟ್ಟು ಊರ್ ಯಾಕೆ ಬಂದೆ?
0: ಆರ್ಡ್ರ್ ಬರೋದು ಇನ್ನು 2-3 ತಿಂಗಳು ಲೇಟ್ ಆಯ್ತದ ಕಂದ್ಲ, ಅದಕ್ಕೆ ಊರಿಗೆ ಬಂದೆ. ಲೋ ಕಲ್ಲಣ್ಣ, 2-3 ತಿಂಗಳು ಊರಲ್ಲಿ ಇರಕ್ಕೆ ಬೇಜಾರಾಗ್ಬಿಡ್ತದ ಕಂದ್ಲ. ಯಾವ್ದಾದ್ರು ಒಂದು ನಾಟಕ ಅನ್ನೋದು ಆಡುವೆ ಅಂದ.
1: ನಾಟಕ ಅದೆಂತ ನಾಟಕ ಅಣ್ಣ? ಪೌರಾಣಿಕ ಆಡೋನು ಸಾಮಾಜಿಕ ಆಡೋನು?
0: ಪೌರಾಣಿಕನೇ ಆಡ್ಬೇಕು ಕಂದ್ಲ. ನಾಟಕ ಅಂದ್ರೆ ಹೆಂಗಿರ್ಬೇಕು ಗೊತ್ತಲ್ಲ? ಅಂತಿಂತ ನಾಟಕ ಆಡೋಕಿಲ್ಲ. ಈ ಹಲಗೂರ ಹತ್ರ ಉಲ್ಲೆಗಾಲದವ್ರು ನಾಟಕ ಮಾಡಿದ್ರಲ್ಲ, ಹಂಗ್ ಮಾಡೋಕಿಲ್ಲ ಕಂದ್ಲ.
1: ಅವ್ರ ಹೆಂಗ್ ಮಾಡಿದ್ರು ನಾಟಕನ
0: ಕೇಳ ಹೇಳ್ತೀನಿ. ಹಿಂಗೆ ಉಲ್ಲೆಗಾಲದವರೆಲ್ಲ ಸೇರ್ಕೊಂಡು ರಾಮಾಯಣ ನಾಟಕ ಮಾಡ್ತಿದ್ರು. ಆ ನಾಟಕಕ್ಕೆ ಸೇರಿರೋರೆಲ್ಲ ಬರೀ ದಡ್ರಿಯೇ. ಅವ್ರೆಂತ ದಡ್ರಪ್ಪ ಅಂದ್ರೆ ಸೀತೆನು ದಡ್ಡಿಯೇ, ರಾಮನು ದಡ್ನೆ, ಹನುಮಂತನು ದಡ್ನೆ, ಲಕ್ಷ್ಮಣನು ದಡ್ನೆ, ಒಟ್ನಲ್ಲಿ ಹಾರ್ಮೋನಿ ಮೇಷ್ಟ್ರಿಂದ ಹಿಡಿದು ಪರ್ರ ಎಳ್ದು ಬಿಡ್ತಾನಲ್ಲ, ನೋಡಿದಿಲ್ಲ? ಅವ್ರ ಗಂಟ್ಲು ಬರೀ ದಡ್ ಮುಂಡತವಿಯಕ್ಕಲ್ಲ. ಅವ್ರ ಹೆಂಗ್ ನಾಟಕ ಮಾಡ್ತಾ ಇದ್ರಪ್ಪ ಅಂದ್ರೆ ಮಾಡ್ತಾ ಇದ್ದದ್ದು ರಾಮಾಯಣ ನಾಟಕ. ಫಸ್ಟ್ ಡೇ ರಾಮಾರಾವಣ ಯುದ್ಧ ಮಾಡ್ಕ ಸತ್ತೋಗೋದು, ಸೂತ್ರಧಾರಿ ಲಾಸ್ಟ್ಗೆ ಬರೋದು, ಏನಾರ ಯುದ್ಧ ಮಾಡೋ ಸೀನ್ಸಲ್ಲಿ ಹಾಡಿದ್ದು ಹಾಡ ಮರ್ತ್ಕೊಂಡು ಹಂಗೆ ಯುದ್ಧ ಮಾಡ್ಕೊಂಡು ಸತ್ತೋಗಿದ್ರೆ ಸತ್ತಾಗಿರೋನು ಪುನಃ ಎದ್ದು ಬಂದು ಹಾಡು ಹೇಳೋದು, ಏ ಹಾರ್ಮೋನಿ ಬಾಸ್ರಿ ಮೇಷ್ಟ್ರೆ ಹಾಡ ಮರ್ಕೊಬಿಟ್ಟಿದ್ದೀಕನ ಯುದ್ಧ ಮಾಡೋ ಸೀನ್ಸಲ್ಲಿ ಅಂದ್ಬಿಟ್ಟು ಒಂದ್ಸರಿ ಮಾಡ್ದಂಥ ಪಾತ್ರನ ಮರ್ತ್ಕೊಂಡು ಮರ್ತ್ಕೊಂಡು ಇನ್ನೊಂದ್ಸರಿ ಬಂದು ಮಾಡೋದು ಅದೇ ಪಾತ್ರನ. ಹಿಂಗೆ ಅವ್ರದೇ ಆಗಿರ್ತಕ್ಕಂಥ ಸ್ಟೈಲಲ್ಲಿ ನಾಟಕವ ಮಾಡ್ತಾ ಇದ್ರು ಕಂದ್ಲ. ಹಿಂಗೆ ನಾಟಕದಲ್ಲಿ ಏನಾಗೋಯ್ತು, ಹನುಮಂತ ಸಮುದ್ರವ ಹಾರ್ಬಿಟ್ಟು ಲಂಕಾಪಟ್ಟಣಕ್ಕೆ ಹೋಗ್ಬಿಟ್ಟು ಅಶೋಕವನದಲ್ಲಿ ಸೀತಾದೇವಿಯ ಭೇಟಿ ಮಾಡಿ ರಾಮರು ಅಂತವ ಸೀತೆ ತಿಳಿಸ್ಬಿಟ್ಟು ಸೀತೆ ಅಂತವ ರಾಮ ತಿಳಿಸ್ತಕ್ಕಂಥ ದೃಶ್ಯ ಮುಗ್ದೋಗಿತ್ತು. ಈ ಹನುಮಂತ ಮರ್ತ್ಕೊಬಿಟ್ಟವನ ನಾನು ಲಂಕಾಪಟ್ಟಣಕ್ಕೆ ಹೋಗಿದ್ದಿ ಅಂತ, ಈ ರಾಮನು ಕೂಡ ಮರ್ತ್ಕೊಬಿಟ್ಟವನ ಹನುಮಂತನ ಕಳಿಸಿದ್ದಿ ಲಂಕಾಪಟ್ಟಣಕ್ಕೆ ಅಂತ. ಸರಿ, ರಾಮನು ಹನುಮಂತನು ಒಂದು ದೃಶ್ಯದಲ್ಲಿ ಭೇಟಿಯಾದ್ರು, ಇವರು ಮುಂದಿನ ದೃಶ್ಯ ಮಾಡ್ಬೇಕಾಯ್ತಲ್ವೇ, ಮರ್ತ್ಕ ಮರ್ತ್ಕ ಹಿಂದಿನ ದೃಶ್ಯಕ್ಕೆ ಹೊಂಟೋದ್ರು. ಸರಿ, ರಾಮ ಹನುಮಂತನಿಗೆ ಹೇಳ್ದ, ಭಕ್ತ ಹನುಮಂತ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿ ಹೆಂಗಿದ್ದಳು ನೋಡ್ಕಬಾ ಅಂತಂದವನೆ. ಇವನು ಮರ್ತ್ಕೊಬಿಟ್ಟಿದ್ದ ಹನುಮಂತ ಆಯ್ತು ಕನ್ನ ನೋಡಿ ಅಂತ ಒಪ್ಕೊಬಿಟ್ಟವನೆ. ಏನ್ ಹನುಮಂತನ ಒಂದ್ ಪರ್ದ ಬಿಟ್ಟಿದ್ರು, ಯಾವ ತರ ಈ ಸಮುದ್ರದ ಚಿತ್ರವ ಪರ್ದ ಮೇಲೆ ಬಿಟ್ಬಿಟ್ಟು ಸ್ಟೇಜ್ ಅರ್ಧ ಭಾಗಕ್ಕೆ ಪರ್ದೆಯ ಕಟ್ಬಿಟ್ಟು ಆ ಪರ್ದಿಂದ್ಗಡೆ ಆ ಕಡೆ ಒಂದು ಈ ಕಡೆ ಒಂದು 2 ಬೆಂಚೆ ಕಟ್ಬಿಟ್ಟಿದ್ರು ಕಂದ್ಲ. ಹನುಮಂತ ಪರ್ದೆ ಹಿಂದ್ಗಡೆ ಬೆಂಚೆ ಹತ್ತಿ ಇಳಿಬಿಟ್ರೆ ಸಮುದ್ರವ ಹಾರ್ದಂಗೆ ಎಲ್ಲೇ ನಾಟಕದಲ್ಲಿ. ಸರಿ, ಹನುಮಂತ ಅವನ್ ಕಲ್ತಿರೋ ಪದವ ಹೇಳ್ಕೊಂಡು ಬೆಂಚೆ ಹತ್ತಾ ಇದ್ನ, ಈ ಪರ್ದೆ ಬಿಡ್ತಾನಲ್ಲ ಇವನು ನೋಡಿದಿಲ್ಲ?
1: ನೋಡಿದ್ ಹೇಳು.
0: ಇವನ್ಗೆ ಏನಾಗ್ಬಿಟ್ಟದ, ತಿಂಗ್ಳಾನ್ಗಟ್ಲೆ ಮಾರ್ಲ ಮಿ ಟೈಮ್ ಏನೋ ನಿದ್ಗೆಟ್ಬಿಟ್ಟಿದ್ನೇನೋ, ಯಾವ ಬೋಟಿ ಏದ ಸಲ ಸಲಕು ಎರಡು ಕಟ್ಟೋನು ಪರ್ದೆ ಅಂತ ಅನ್ಬಿಟ್ಟು ಮುಂದೆ ಸೀನ್ಸು ಬಿಡ್ಬೇಕಾದಂತ ಪರ್ದು ದಾರವ ಕೈಗೆ ನುಲ್ಕಂದು ಆ ದಾರದ ಬಲಿನ ಮೇಲೆ ತೂಗಿಡಿಸ್ತಾ ನಿಂತಿದ್ನ. ಈ ಹನುಮಂತ ಪದ ಹೇಳ್ಕೊಂಡು ಬೆಂಚ ಹತ್ತಿ ಮಧ್ಯಕ್ ಬರುತ್ತೂ ಇವನು ತೂಡು ಜಾಸ್ತಿ ಆಗ್ಬಿಟ್ಟು ಕೈಯ ಕೆಳಕ್ ಬಿಟ್ಬಿಟ್ಟವನೆ ಕಂದ್ಲ. ಏನದು ಒಣಗಿರ ಸುರ್ಗಿ ಬೊಂಬ ಕಾಣೆ ಬಿದ್ರ ಬೊಂಬ ಜಾರ್ನ ಜಾರ್ಕ ಬಂದ್ಬಿಟ್ಟು ಹನುಮಂತನ ಬುಂಡೆ ಮೇಲೆ ರಪ್ಪ ಅಂತ ಬಿದ್ದೋಗದಕ್ಕಂದ್ಲ.
1: ಅಯ್ಯೋ ದೇವ್ರೇ,
0: ಹನುಮಂತ ತಡಿ ಮ್ಯಾಲಿಂದ ಕೆಟ್ಟನಲ್ಲ ಪೋನ್ಕಂಡ್ ರುಪ್ಪನ್ ಕೆಳಕ್ ಮಕಣ ಬಿದ್ದಾಗವನೆ. ಏನ್ ಬಿದ್ರ ಅಪ್ಸಕ್ಕು ಅದಕ್ಕೂ ಮೂಗುನ್ ಸಲ ಎಲ್ಲ ಒಡೆದೋಗ್ಬಿಟ್ಟು ಅಲ್ಲೆಲ್ಲ ಮುರಿದೋಗ್ಬಿಟ್ಟು ಬಾಯಲ್ಲೆಲ್ಲ ರಕ್ತ ಕಡ್ಕೊಂಡು ಜ್ಞಾನ ಮೂರ್ಛೆ ಆದವನಂಗೆ ಉಂಟೋಗ್ಬಿಟ್ಟವನೆ. ಈ ರಾಮ ಸೈಡಲ್ಲಿ ಬಿಡಿಸಿ ಅಂತ ನಿಂತಿದ್ನ. ಹನುಮಂತ ಬಿದ್ದದ್ ನೋಡ್ಬಿಟ್ರ ಅಮನ್ ಖುಷಿ ಆಗ್ಬಿಡ್ತು. ಆಹಾಹಾಹಾ, ಹೆಂಗ್ ಆರ್ಬಿಟ್ನಪ್ಪ ಸಮುದ್ರವ ಅತ್ತಡಿ ಮ್ಯಾನಿಲ್ದವೆ ನಾನಲ್ಲ ಅಂತ ನೆಗದು ಬಿಟ್ಟಲ್ಲ ಹನುಮಂತ ಅನ್ಕೊಂಡು ರಾಮನ್ಗೆ ಖುಷಿ ಆಗ್ಬಿಟ್ಟು ಬೀಡಿ ನಡ್ಕೊಂಡು ಒಳಗೆ ಬಂದ್ಬಿಟ್ಟವ್ನ. ಯಾಕಂದ ಬಂದ್ ಪುಣ್ಯಾತ್ಮನ ಅಂತ ನೆತ್ತಕ್ಕಿಲ್ಲ. ಇವನ್ ಪಾತ್ರ ಇವನು ಮೈಕುಂತವ್ ನಿಂತ್ಕೊಂಡು ಮಾಡ್ತಾವನೆ. ಭಕ್ತ ಹನುಮಂತ, ಯಾಕೆ ಬಿದ್ದೆ ಮೇಕೇಳು, ಸೀತೆದೇವಿ ಹೆಂಗದಾಳು ಮೊದ್ಲೇಳು ಅಂತಂದ. ಹನುಮಂತನಿಗೂ ಒಂದ್ ಇಂಕ್ಲ ಜ್ಞಾನ ಅಪಾನ ಇತ್ತು. ಬೋಟಿ ಐದ ರಾಮನ ಎತ್ತನೇನೋ ಮ್ಯಾಲ್ಕಿ ಅಂತಂದ್ರೆ ಸೀತಾದೇವಿ ಕೇಳ್ತಾನಲ್ಲ ಅಂತ ಅನ್ಬಿಟ್ಟು ರಾಮನ್ಗೆ ಎದ್ದು ಒಡಿವ ಅಂತ ಹೋಯ್ತಾನೆ. ಏನ್ ಮೈ ಕೈಲೆಲ್ಲ ನೋವು ಹತ್ಕೊಂಡು ಕೈ ಕೈಲೆಲ್ಲ ಸ್ವಾದಿನ ಇಲ್ದೆ ಈಗೂಡ್ ತೆಮ್ಮೆಕ್ರೆ ನಂಗೆ ತುಪ್ಪನ್ ಕೆಳಕ್ ಕುಂಟ್ಕತಾನೆ. ರಾಮನ್ಗೂ ಕೋಪ ಆತ್ಬಿಡ್ತು ಹನುಮಂತನ ಮೇಲೆ. ಹನುಮಂತ ನನ್ನ ಮಾತ್ಗೆ ಉತ್ತರನೇ ಕೊಡ್ನಿಲ್ವಲ್ಲ ಅಂತ ಅನ್ಬಿಟ್ಟು ರಾಮನು ಜೋರಾಗೆ ಕೇಳ್ದ. ಭಕ್ತ ಹನುಮಂತ, ನಿನಗಲ್ಲೂ ಹೇಳ್ತಾರದು ಯಾಕೆ ಬಿದ್ದೆ ಮೇಕೇಳು, ಸೀತಾದೇವಿ ಹೆಂಗಿದಳು ಮೊದ್ದೇಳು ಅಂತನ್ನ. ಯಾವಾಗ ರಾಮನ್ ಬಾಯ್ಲಿ ಎರಡನೇ ಸಾರಿ ಮಾತಾ ಕೇಳ್ದು ಹನುಮಂತ, ಹನುಮಂತನ ಕೋಪ ಆತ್ಬಿಡ್ತುಕಲ್ಲ, ಮೈ ಕೈ ನೋವೆಲ್ಲ ಮರ್ತ್ಕೊಂಡು ತಾಕತ್ತ ತಕ್ಕಂಡು ಮ್ಯಾಲ್ಕೆ ಎದ್ದು ಕೋರ್ತಲ್ಲಿ ಮೈ ಕೈ ಹಿಡ್ಕೊಂಡು ಆ ಪೊಟ್ಟಿಯ ಕಟ್ಕ ನನಗೇನಾಗ್ಬೇಕು, ಮೊದ್ಲು ಪರ್ದೆ ಪಡ್ದು ಸೂಳೆ ಮಗನ್ ತೋರ್ಸೋ ಬೋಳಿ ಮಗನೇ ಅಂತ ಅನ್ಬಿಟ್ಟವನೆ. ಕಲ್ಲಣ್ಣ, ಈ ಹಳ್ಳಿಗಳಲ್ಲೊಂಥರ ಚೆನ್ನಾಗಿ ಆಡ್ತಾರೆ ಯಾಕಂದ್ಲ ನಾಟಕವ
1: ಮಾಡ್ತಾರಕಂತ ಹೇಳು.
0: ಇನ್ನೊಂದ್ ಪ್ರಸಂಗ ಹೇಳ್ತೀನಿ ಕೇಳ. ಈ ಮದ್ದೂರ್ ಮಾಲ್ಗಾರ್ನಳ್ಳಿಲಿ ಒಂದ್ಸರಿ ಬರೀ ಗಂಡುಸ್ರಿಯ ಸೇರ್ಕೊಂಡು ಮಹಾಭಾರತ ನಾಟಕ ಆಡ್ತಿದ್ರು ಕಂದ. ಲೇಡೀಸ್ ಪಾತ್ರನು ಗಂಡುಸ್ರಿಯ ಮಾಡ್ತಿದ್ರು ಆ ಕಾಲದಲ್ಲಿ. ಸರಿ, ಮಹಾಭಾರತ ನಾಟಕದಲ್ಲಿ ದ್ರೌಪದಿ ಸೀರೆ ಎಳೆ ದೃಶ್ಯ ಬರ್ತದಲ್ಲ, ಆ ದೃಶ್ಯಕ್ಕೆ ದ್ರೌಪದಿ ಪಾತ್ರ ಮಾಡಿದ್ದವನಿಗೆ ಏಳು ಸೀರೆ ಉಡಿಸ್ಬಿಟ್ಟಿದ್ರು. ಈ ದ್ರೌಪದಿ ಪಾತ್ರ ಮಾಡಿದ್ದವನಿಗೂ ದುಶ್ಯಾಸನ ಪಾತ್ರ ಮಾಡಿದ್ದವನಿಗೂ ಆಯ್ತಿರ್ನಿಲ್ಲ. ಸರಿ, ದ್ರೌಪದಿ ಪಾತ್ರ ಮಾಡಿದ್ದವನೇ ಹೋಗಿ ಕೇಳ್ಕೊಂಡ ದುಶ್ಯಾಸನನ್ನ.
1: ಏನಂತ?
0: ಲೋ ಲೋ ಚಿಕ್ಕಮ್ಮಯ್ಯ, ನಂಗೆ ಹಿಂಗಿಂಗೆ ಏಳು ಸೀರೆ ಉಡಿಸ್ಬಿಟ್ಟಾರ ಯಾಕಂದ್ಲ, ಅದಕ್ಕೆ ನೀನು ಸೀರೆ ಎರಡು ಸೀನ್ಸ್ ಬತ್ತದಲ್ಲ, ಆಗ ಆರು ಸೀರೆ ಎಳೆದ್ಬಿಟ್ಟು ಸುಸ್ತಾದ ನಂಗೆ ಬಿದ್ದೋಗ್ಬಿಡು, ಇನ್ನೊಂದು ಸೀರೆ ಅಲ್ಲೇ ಉಳಿಸ್ಬಿಡ್ಲ ನಿನ್ನ ತಮ್ಮಯ್ಯ, ಹಳೆ ಕೋಪದಲ್ಲಿ ಅದನ್ನು ಎಳ್ದಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಕೇಳ್ಕೊಂಡವನೇ. ಸರಿ, ದುಶ್ಯಾಸನಂಗೂ ಕನಿಕರ ಬಂದ್ಬಿಡ್ತುಕಂದ್ಲ. ಆಯ್ತು ನಡಿಲ್ಲ, ನೀನೇನು ಎದ್ರಕಬೇಡ ಅಂತ ಸಮಾಧಾನ ಮಾಡಿ ಕಳಗಿಸವನೆ. ಸರಿ, ಸೀರೆ ಎರಡು ಸೀನ್ಸ್ ಬತ್ತುಕಂದ್ಲ, ದುಶ್ಯಾಸನ ಸೀರೆ ಕೈ ಹಾಕುದ್ನ ಜನ ಓನ್ಸ್ ಮರ್ ಕೊಟ್ಬಿಟ್ಟು ಇವನ್ ಗುಮ್ಮಸ್ ಬಂದ್ಬಿಟ್ಟು ಏಳು ಎಳ್ದಾಕ್ಬಿಟ್ನ, ಆಗೇನ್ ಉಳ್ಕತ್ತೋ?
1: ಬರೀ ಚಡ್ಡಿ.
0: ಬರೀ ಚಡ್ಡಿ ಉಳ್ಕೊಬಿಡ್ತುಕಂದ್ಲ, ಏನ್ ಜನಗಳೆಲ್ಲ ನಗಿಯೋಗ ಶುರು ಮಾಡ್ಕೊಬಿಟ್ಟವ್ರೆ. ಓಹೋಹೋ, ಇದೇನು ದ್ರೌಪದಿ ಸೀರೆಪತಿ ಚಡ್ಡಿ ಇಕ್ಕವಳಲ್ಲ, ಸೀರೆಪತಿ ಚಡ್ಡಿ ಇಕ್ಕವಳಲ್ಲ ಅಂತ ಈ ದ್ರೌಪದಿ ಪಾತ್ರದವನಿಗೆ ನಾಚಿಕೆ ಆಗ್ಬಿಡ್ತು. ಅಲ್ಲಲ್ಲ, ಈ ಮುಂಡ ತುತ್ಕೆ ಅಷ್ಟು ಹೇಳಿದ್ರು ಎಲ್ಲಾ ಸೀರೆನು ಎಳ್ದಾಕ್ಬಿಟ್ಟು ಅವಮಾನ ಮಾಡಾಕ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಬಹಳ ಬುದ್ಧಿವಂತನ ತಕ್ಕಲ್ಲ ದ್ರೌಪದಿ ಪಾತ್ರ ಮಾಡಿದ್ದವನು. ಅಲ್ಲೇ ಒಂದ್ ಡೈಲಾಗ್ ತೆಗೆದ್ಬಿಟ್ನ.
1: ಏನಂತ?
0: ಹಾ, ಶ್ರೀಕೃಷ್ಣ ಪರಮಾತ್ಮ, ಈ ನಿನ್ನ ತಂಗಿಯ ಮಾನ ರಕ್ಷಣೆಗೆಂದು ಈ ತುಂಡು ಚಡ್ಡಿಯನ್ನಾದರೂ ಕರುಣಿಸಿದಯ್ಯ ಅಂತ ಕೈ ಮುಕ್ಕಂಡು ನಿಂತ್ಕೊಂಡಂತೆ ಕಲ್ಲಣ್ಣ.
1: ಇನ್ನೇನ್ ಮಾಡೋ ನಾವೇ?
0: ಲೋ ಕಲ್ಲಣ್ಣ, ಈ ಅಡ್ಡೆಶ್ರೀ ಅವ್ರನ್ನ ಆಟಕಾಡಿದ್ರೆ ಬೋ ಗೋಳು ಕಂದ್ಲ, ಒಂಥರ ಚೆನ್ನಾಗಿ ಇರ್ತದೆ ಬಿಡು ಅದುವೆ. ಹಿಂಗೆ ನಮ್ಮೂರ್ನಲ್ಲಿ ನಾಡ್ಗೋಡವ್ರ ನಾಥ ಅಂತ ಒಬ್ಬಿದ್ನ ಕಂದ್ಲ, ಯಾಕಪ್ಪ ಅವನ ನಾಥ ಅಂತ ಕರಿತಿದ್ರು ಅಂದ್ರೆ, ಅವ್ನ ಹುಟ್ಟದ್ ಮೂರ್ನಾಕ್ ವರ್ಷ ಗಂಟ್ಲು ಒಂಥರ ವಣಿಕಂದು ವಣಿಕಂದು ನಾಥ ಕಾಂತಿದ್ನ ಹಳ್ಳಿರ್ನಿಲ್ಲ ಆಳು
1: ನಾರೋಡ್ದಿದ್ ನವನು.
0: ಅದಕ್ಕೆ ಅವನ ನಾಥ ನಾಥ ನಾಥ ಅಂತ ಅಡ್ಡೆಸ್ರಿ ಕಟ್ಬಿಟ್ರು. ಈಗ ಅವನಿಗೆ 20-30-40 ವರ್ಷ ಆಗದೆ, ಈಗ ಅವನು ಒಳ್ಳೆ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಅವನೇ ಕಂದ್ಲ, ಯಾರು ಅವನ ನಾಥ ಅಂತ ಅನ್ಬಿಟ್ರೆ ಬೈಕಂಡು ಹೊಡಿಕೊಂಡೋಯ್ತಾನೆ. ಇಂಥ ನಾಥ ಒಂದ್ಸರಿ ಮಹಾಭಾರತ ನಾಟಕಕ್ಕೆ ಸೇರ್ಕೊಬಿಟ್ಟು ದುರ್ಯೋಧನ ಪಾತ್ರ ಮಾಡ್ಬಿಟ್ಟವನೇ ಕಲ ಕಲ್ಲಣ್ಣ. ಸರಿ, ನಾಟಕದ ದಿವಸನೂ ಬತ್ತು, ಈ ನಾಟಕದ ಕೊನೆಯಲ್ಲಿ ಯುದ್ಧ ಮಾಡಕ್ ಹೋಗ್ಬೇಕಲ್ವಲ್ಲ, ಆ ಯುದ್ಧಕ್ಕೆ ಹೋಗಕ್ ಮುಂಚೆ ಲೇಡೀಸ್ ಜೊತೆಲೆ ಹಾಡ್ ಹೇಳ್ಬೇಕು, ಅದೊಂದ್ ಸಂಪ್ರದಾಯ ಆಗ್ಬಿಟ್ಟದಕ್ಕಲ್ಲ ನಮ್ಮ ನಾಟಕಗಳಲ್ಲಿ. ಸರಿ, ಭಾನುಮತಿ ಪಾತ್ರದ ಲೇಡೀಸ್ ಜೊತೆಲಿ ಇವನು ಹಾಡ್ ಹೇಳ್ತಾ ಇದ್ನ. ಹಾಡನ್ ಮಧ್ಯೆ ಪ್ರಿಯೇ ಪ್ರಾಣಕಾಂತಿ ಅಂತ ಇದ್ನ. ಅವನ ಹೆಂಗ್ ಹಾಡ್ ಹೇಳ್ತಾ ಇದ್ನ, ನೋಡು ಪ್ರಿಯ ವನವ ಅಂತಂಬಿಟ್ಟು ಪ್ರಿಯೆ ಅಂತಂದವನೆ, ಅವಳು ಪ್ರಾಣಕಾಂತ ಅಂತಂತಿದ್ಲು. ಇವನು ಪುನಃ ಎರಡನೇ ಸರಿ, ನೋಡು ಪ್ರಿಯ ವನವ ಸಿ ಬಿಗಿಡವ ಸಪಟ ಮರವ ಅಂತಂದ್ಬಿಟ್ಟು ಎರಡನೇ ಸರಿ ಪ್ರಿಯೆ ಅಂತನ್ನಕಂದ, ಅವಳು ಪ್ರಾಣೇಶ್ವರ ಅಂತಂದ ಮಾಮೂಲಿ. ಇವನು ಪುನಃ ಮೂರನೇ ಸರಿಗೆ, ನೋಡು ಪ್ರಿಯ ವನವ ಅಂತನ್ಬಿಟ್ಟು ಪ್ರಿಯೆ ಅಂತಂದವನೆ, ಆತ್ಕವಳು ಪ್ರಾಣನಾಥ ಅಂತ ರಾಗ ಎಳ್ದವಳಕ್ಕಂದ. ಇವನು ಕೋಪತ್ಬಿಡ್ತು, ಬೊಡ್ಡಿ ಊರರೆಲ್ಲ ನಾಥ ಅಂತ ಸಾಕಾಯ್ತು, ಈಗ ನೀನು ಶುರು ಮಾಡ್ಕಂಡ ಅಂತ ಅನ್ಬಿಟ್ಟು ಗದ್ಯ ತಕ್ಕಂಡು ಎತ್ತಿ ಒಂದ್ ಎತ್ತಿ ಮೇಲೆ ಬಿಟ್ಟವನೆ. ಏನಾಗ ಗದ್ಯನ್ ಎಲ್ಲ ಉಳ ಹಿಡ್ಕೊಂಡು ಕುಟ್ಟಿಡ್ಕೊಂಡು ಮಡಗಿತ್ತೇನೋ, ಅವಳು ತಲೆ ಒಳಕೆ ಹೊಂಟೈತು ಕಲ್ಲ.
1: ಅವಳಿಗೇನ್ ಗೊತ್ತು ಇವನ ಹೆಸರು ನಾಥ ಅಂತ. ಅಣ್ಣ ಮಲಣ್ಣ, ಈ ನಾಡಿಗೆ ದಿವಸ ಬಿಟ್ಟಾಕೋ, ಈ ಸಾರಿ ಗಣೇಶನ್ ಕಾರ್ಯಕ್ರಮ ಬಹಳ ಜಾಸ್ತಿ ಅಂತೆ, ಒಳ್ಳೆ ದುಡ್ಡು ಮಾಡಿದೀಯೇ.
0: ಲೋ ಕಲ್ಲಣ್ಣ, ಈ ಗಣೇಶನ್ ತರಕೇ ಕಾಸಿರೋದಿಲ್ಲ ಜನಗೊಳ್ತಾವು, ಅಂಥದ್ರಲ್ಲಿ ನನ್ನೆಂತವನ ಕರ್ಕೊಂಡೋಗಿ ಕಾರ್ಯಕ್ರಮ ಕೊಡ್ಸಾರ್ಲ. ಲೋ ಕಲ್ಲಣ್ಣ, ಈ ಜನಕ್ಕೆ ನಾನು ಹೇಳ್ದೆ ಏನು ಗೊತ್ತಲ್ಲ, ಹೊಸ್ತಾಗಿ ಗಣಪನ್ ತಂದು ತಂದು ಕುಣಿಸುದಕ್ಕೆ ವರ್ಷ ವರ್ಷ ಅದನ್ನೇ ಕುಣಿಸೋರು ಆಗೋದಿಲ್ವಲ್ಲ,
1: ನೀರು ಬಿಟ್ಬಿಡ್ತಾರಲ್ಲ ಅಣ್ಣ.
0: ಅದನ್ನೇ ಕಲ ನಾನು ಹೇಳಿದ್ವಿ, ಈ ಜನಕ್ಕೆ ಈ ಗಣಪನ ನೀರು ಬಿಟ್ರೆ ಅದ್ರ ಪರಿಣಾಮ ಏನಾಯ್ತಿ ಅಂತ ಆಮೇಲೆ ಅನುಭವಿಸ್ಬೇಕಾಯ್ತಕ್ಕಂದ. ಲೋ ಕಲ್ಲಣ್ಣ, ಹಿಂಗೆ ಒಂದ್ಸರಿ ಮೂರ್ ಜನ ಹೆಲಿಕಾಪ್ಟರ್ ಅಲ್ಲೋ ವಿಮಾನದಲ್ಲೋ ಒಯ್ತಿದ್ರಂತೆ ಕಂದ್ಲ. ಆ ಮೂರ್ ಜನ ಯಾರ್ಯಾರು?
1: ಯಾರ್ಯಾರು?
0: ಒಬ್ಬ ಮುಸ್ಲಿಮ್ಸ್, ಒಬ್ಬ ಕ್ರಿಶ್ಚಿಯನ್ಸ್, ಒಬ್ಬ ಹಿಂದೂಗಳು ಅನ್ಕಂದ. ಸರಿ, ವಿಮಾನ ಒಯ್ತಾ ಒಯ್ತಾ ಕೆಟ್ಟೋಗ ಸ್ಥಿತಿ ತಲುಪುಟ್ಟದೆ. ಆಗ ವಿಮಾನ ಬಿಡ್ತಾನಲ್ಲ ಪೈಲಟ್ ಅಂದ್ರೆ ಡ್ರೈವರ್, ಅವನಿಗೆ ಯೋಚನೆ ಮಾಡ್ದ. ಅಲ್ಲಲ್ಲ, ಯಾವ್ದೋ ಮಿಷಿನ್ ತೊಂದ್ರೆ ಮೇಲೆ 5 ನಿಮಿಷ ಆಯ್ತಲೇ ಕೆಳಕ್ಕೆ ವಿಮಾನ ಬಿದ್ದೋಯ್ತದೆ. ನಾನೇನೋ ಪ್ಯಾರಾಚೂಟ್ ಕಟ್ಕೊಂಬಂದವನಿ ಕಟ್ಕೊಂಡು ಕೆಳಗೆ ಬಿದ್ದೈತೀನಿ, ನಾನು ಬದಿ ಕಳ್ತೀನಿ. ಈ ಮೂರು ಜನನು ಬರೀ ಕೈಲೇ ಬಂದವಲ್ಲಪ್ಪ, ಇವೇನಪ್ಪ ಮಾಡವು ಅನ್ಕೊಂಡು ತಿರಿಕೊಂಡು ಮೂರು ಜನಕ್ಕೂ ಹೇಳ್ದ.
1: ಏನಂತ
0: ನೋಡ್ರಯ್ಯ, ಇನ್ನು 5 ನಿಮಿಷ ಇತ್ತಲೇ ವಿಮಾನ ಕೆಳಕ್ಕೆ ಬಿದ್ದೋಯ್ತದೆ, ಏನು ಮಾಡಿದ್ರಿ ಏನು ಕೇಳ್ಬಿಟ್ಟವನೆ. ಏನು ಮಾಡಾರು, ಮೂರು ಜನ ಲಪಲಪನೆ ಬಾಯ ಪಡ್ಕೊಂಡು ಅಳುಕೆ ಶುರು ಮಾಡ್ಕಂದ್ರಂತೆ. ಆಗ ಫೈಲಟ್ಟು ಹೇಳ್ದಂತೆ, ನೋಡ್ರಯ್ಯ ಬಾಯ ಪಡ್ಕೊಂಡು ಅಳುಕ್ ಹೋಗ್ಬೇಡಿ, ನಾನು ಹೇಳ್ದಂಗೆ ಕೇಳ್ಬಿಡಿ, ನೀವು ಮೂರು ಜನ ಬದಿ ಕಳ್ತೀರಿ ಅಂತಂದಂತೆ ಕಂದ್ಲ. ಅದೇನು ಹೇಳಪ್ಪ, ಅದೇನು ಹೇಳಪ್ಪ, ಅದೇನು ಹೇಳಪ್ಪ ಅನ್ಕೊಂಡು ಮೂರು ಜನವೇ ಡ್ರೈವರ ಚಕ್ಳುಗಳು ಯಾರ್ಸೋ ಕೆರಿಕೋಬಿಟ್ಟವ್ರೆ. ಆಗ ಫೈಲಟ್ಟು, ಏನುವಿಲ್ಲ ಏನುವಿಲ್ಲ, ನೀವು ಮೂರು ಜನನು ನಿಮ್ಮ ಮನೆ ದೇವರ ಬೇಡ್ಕೊಂಡು ಕೆಳಕ್ಕೆ ಬೀಳ್ರಿ, ನಿಮ್ಮ ಮನೆ ದೇವರು ಬಂದು ನಿಮ್ಮ ಹಾತ್ ಕಳ್ತಾನೆ, ನಿಮ್ಮ ಕಾಪಾಡ್ತಾನೆ ಅಂದಂತ ಕಂದ್ಲ. ಹಂಗ ಅಂದದ್ದೆ ತಡ ಮುಸ್ಲಿಮ್ಸ್ ಏನ್ ಮಾಡ್ಬಿಟ್ ನಾ ಗೊತ್ತಲ್ಲ.
1: ಏನ್ ಮಾಡ್ದ?
0: ಅಲ್ಲಾಹು ಅಕ್ಬರ್ ನನ್ ಕಾಪಾಡು ಅನ್ಕೊಂಡು ತುಪ್ಪನ್ ಕೆಳಗ್ ಬಿದ್ದವನು ವಿಮಾನ ಮೇಲಿಂದ. ಅಲ್ಲಾ ಬಂದ್ಬಿಟ್ಟು ಮುಸ್ಲಿಮ್ಸ್ರನ್ನ ಹಾತ್ಕಂಡ, ಮುಸ್ಲಿಮ್ಸು ಬದಿ ಕಂಡ. ಎರಡು ಏನು ಕ್ರಿಶ್ಚಿಯನ್ಸ್ ಅಲ್ವೇ, ಇವನುವೆ ಓ ಯೇಸು ಕ್ರಿಸ್ತನ ಕಾಪಾಡೋ ಜೀಸಸ್ ಅನ್ಕೊಂಡು ಅವನು ತುಪ್ಪನ್ ಯೇಸು ಕ್ರಿಸ್ತನ್ ಬೇಡ್ಕೊಂಡ್ ಕೆಳಕ್ ಬಿದ್ನ. ಯೇಸು ಕ್ರಿಸ್ತ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಅನ್ನ ಹಾತ್ಕಂಡ ಅವನು ಬದುಕೊಂಡ. ಈ ನೂಲ್ಕಂದವನ ಹಿಂದೂಗಳವನು ಅಬ್ನಿ, ಯಾಕಂದ್ಲ ಇವನು ಯಾವ ದೇವ್ರನ್ನ ಬೇಡ್ಕದೆ ಗೊಳೋ ಅಂತ ಅಳಕ್ಕೆ ಶುರು ಮಾಡ್ಕೊಬಿಟ್ಟವನೆ. ಆ ಫೈಲಟ್ಗೆ ಕ್ವಾಪತ್ಬಿಡ್ತು, ಅಯ್ಯೋ ಕಫಿ ಮುಂಡತ್ತದೆ, 5 ನಿಮಿಷದಲ್ಲಿ 3 ನಿಮಿಷ ತೀರ ಹೋಯ್ತೀನಿ, ಇರೋದು 2 ನಿಮಿಷ, ನೀನು ನಿಮ್ ದೇವ್ರ ಬೇಡ್ಕೊಂಡ್ ಬಿದ್ದು ಸಾಯಿಲ್ದರ್ ಬದುಕು ಅಂತಂದಂತೆ. ಆಗ ಹಿಂದೂಗಳು ಅನ್ಗ ದುಃಖ ಜಾಸ್ತಿ ಆಗ್ಬಿಟ್ಟು ಅಳ್ತಾ ಅಳ್ತಾ ಫೈಲಟ್ ಕೇಳುದ್ನಂತೆ, ಯಾವ ದೇವ್ರು ಅಂತ ಬೇಡ್ಕನಪ್ಪ, ಮುಂಡತ್ತವು ನಮ್ ಜಾತಿಲಿ 330 ಕೋಟಿ ದೇವ್ರು ಅಂತ ಮಾಡ್ಬಿಟ್ಟು ಒಂದ್ ದೇವ್ರ ಬೇಡ್ಕಂಡ್ರೆ ಇನ್ನೊಂದ್ ದೇವ್ರು ಕೋಪಾತ್ ಮಡಗ್ತದೆ, ನಾನು ಯಾವ ದೇವ್ರನ್ನ ಬೇಡ್ಕೋದಿಲ್ಲ, ನಾ ಸತ್ತವೈತೀನಿ ಕನ್ ಹೋಗು ಅಂತನ್ಬಿಟ್ಟವನೆ. ಆಗ ಫೈಲಟ್ಟು ಹೇಳುದ್ನಂತೆ, ನೋಡಯ್ಯ ಆ 330 ಕೋಟಿ ದೇವದ್ಗಳಿಗೆಲ್ಲ ಅಧಿಪತಿ ಗಣಪ, ಆ ಗಣಪನ್ ಎನ್ಕೊ ನೀ ಕೆಳಗ್ ಬಿಡಪ್ಪ, ಬಂದು ಹಾಕೊಂಡು ಕಾಪಾಡ್ತಾನಪ್ಪ ಅಂದಂತೆ. ಹಂಗಂದ್ದೆ ತಡ ಹಿಂದೂಗಳು ಏನ್ ಮಾಡ್ಬಿಟ್ನ, ಓ ವಿಘ್ನ ವಿನಾಶಕ ಪಾರ್ವತಿ ಮಗನೇ ಶಂಕನು ಪುತ್ರನೇ ನಾನು ಕಾಪಾಡು ಅನ್ಕೊಂಡು ಕಣ್ ಮುಚ್ಕೊಂಡು ತುಪ್ಪು ವಿಮಾನದಿನ ಕೆಳಗ್ ಬಿದ್ದವನೆ. ಬಿದ್ದದೆ ತಡ ಮದ್ದೂರ್ ಕೇಮ್ ದೊಡ್ಡಿತ ಸೂಳೆ ಕೆರೆ ಬಿದ್ದಾಗವನಕಂದ್ಲ, ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಕತ್ತು ಗಂಟೆ ಮುಳಿಕಬಿಟ್ಟವನಕಂದ್ಲ. ಈ ಗಣಪ ಬಂದು ಆತ್ ಕಳುಕಿಲ್ವೇ, ಆತ್ ಕಳ್ಳಿಲ್ಲ, ಈ ಸೂಳೆ ಕೆರೆ ಏರಿ ಮೇಲೆ ನಿಂತ್ಕೊಂಡು ಹಿಂದೂಗಳನ್ನ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ನಂತೆ
1: ಗಣಪ.
0: ಹೂಕಂದ್ಲ ಹಿಂದೂಗಳನ್ನು ಕಾಪಾತ್ ಕೊಡ್ತು, ಅಲ್ಲ ಈ ಗಣಪ ನನ್ ಕಾಪಾಡನೆ ಅನ್ಕೊಂಡು ಬೇಡ್ಕೊಂಡು ಕೆಳಕ್ ಬಿದ್ರೆ ಡ್ಯಾನ್ಸ್ ಮಾಡ್ತಾ ನಿಂತವನಲ್ಲ ಅನ್ಬಿಟ್ಟು ಗಣಪ ದೇವ್ರು ಅನ್ನೋದು ಕಂಡ್ರೆ ಗಣಪನೇ ಭಯ ಶುರು ಮಾಡ್ಕೊಂಡಂತ ಕಂದ್ಲ.
1: ಏನಂತ
0: ಅಯ್ಯೋ ನಿನ್ ಮನಾಳಾಗ 330 ಕೋಟಿ ದೇವದ್ಗಳ ಕೈಲಿ ಯಾರ ಕೈಲೂ ಕಾಪಾಡಕ್ ಆಗುದಿಲ್ಲ, ನಿನ್ನೇನೋ ಮಂಟಾಗ್ತಾನೆ ಅಂತ ನಿನ್ನ ಬೇಡ್ಕೊಂಡು ಕೆಳಕ್ ಬಿದ್ರೆ ನೀನ್ ಡ್ಯಾನ್ಸ್ ಮಾಡ್ತಾ ನಿಂತಿದ್ದೀಲ್ಲ ಪುಣ್ಯಾತ್ಮನೆ. ಮುಸ್ಲಿಮ್ಸೋ ನಾನು ನೋಡಿದ್ರೆ ಅಲ್ಲ ಕಾಪಾಡ್ನ, ಕ್ರಿಶ್ಚಿಯನ್ಸ್ರ ನಾನು ನೋಡಿದ್ರೆ ಯೇಸು ಕ್ರಿಸ್ತ ಕಾಪಾಡ್ನ, ಲೋ ಗಣಪ ಮೂಗ್ಗಂಡ್ ನೀರ್ ಬಂದ್ಬಿಡ್ತಾವೆ ಇನ್ನೇನ ಸತ್ತೋಗ್ಬಿಡ್ತೀನಿ, ಸೋಣ್ಲೂನಾರುವೆ ಕೊಟ್ಟಿ ಅಳಕಾಲ ಅಂತಂದಂತೆ. ಗಣಪನು ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ನ, ಗಣಪ ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ಟು ಅವನು ಶುರು ಮಾಡ್ಕೊಬಿಟ್ಟವನೆ. ಅಫ್ಟರ್ ಆಲ್ ಅನ್ ಮನುಷ್ಯ ನನ್ನ ದೇವ್ರು ಅನ್ನ ಕಂಡ್ರೆ ಬೈತಾನಲ್ಲ ಅನ್ಬಿಟ್ಟು ಗಣಪನು ಬಯಕ್ ಶುರು ಮಾಡ್ಕೊಂಡಕಲ.
1: ಯಾರು ಗಣಪ
0: ಹೂ ಕಂಡ್ಲ, ಯಾಕರ ಕಾಪಾಡ್ಬೇಕು ನಿಮ್ಮ, ಯಾಕೆ ಕಾಪಾಡ್ಬೇಕು ಹೇಳಿ, ಅಲ್ಲಕ್ಕಂದ್ರಲ್ಲ ನನ್ನ ಮಕ್ಕಳ ವರ್ಸ್ಕೊಂಡ್ ಸರ್ ಗೌರಿ ಹಬ್ಬ ಗಣೇಶನ ಹಬ್ಬ ಅಂತ ಮಾಡಿಬಿಟ್ಟು ನನ್ನ ಚೆನ್ನಾಗಿ 15 ದಿವಸ 20 ದಿವಸ 1 ತಿಂಗಳು ಗಂಟ ಕುಂಡಿಸ್ಬಿಟ್ಟು ಕಾಯಿ ಕಡುಬು ಹಣ್ಣು ಹಂಪ್ಲ ಹಾಲು ಅದು ಇದ ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು 15 ದಿವಸ 20 ದಿವಸ 1 ತಿಂಗಳಾಯ್ತಲ್ಲ ನನ್ನ ಗಾಡಿ ಮೇಲೆ ಟ್ರಾಕ್ಟರ್ ಮೇಲೆ ಲಾರಿ ಮೇಲೆ ಕಟ್ಕೊಂಡು ಸೀರಿಯಲ್ ಸಟ್ಟ ಬಿಟ್ಕೊಂಡು ತಮಟೆ ನಗರಿಕಾಯಿ ಬ್ಯಾಂಡ್ ಸಟ್ಟ ಬಡ್ಕೊಂಡು ಕುಣ್ಕೊಂಡು ನೆಕ್ಕಂದು ನೀರಿಗೆ ತಾಕ್ಬಿಟ್ಟು ಬತ್ತೀರಿ ಮುಂಡತ್ತವೇನು, ಆ ಸಾಯಿವಾಗ ನಿಮ್ ಕುಣಿತಿದ್ರಿ, ಈ ನೀ ಸಾಯಿವಾಗ ನಾ ಕುಣಿತೀನಿ ಸಾಯಿ ನನ್ನ ಮಗನೆ ಅಂತ ಅನ್ಬಿಟ್ಟು ಆ ಹಿಂದೂಗಳ ಸಾಯಿ ಗಂಟ್ಲುವೆ ಗಣಪ ಕುಣಿತಿದ್ನಂತ ಕಂದ್ಲ. ಅದಕ್ಕೆ ಕಲ್ಲಣ್ಣ ನಾನ್ ಹೇಳುದುವೆ, ಈ ಗಣಪ್ನ ನೀರು ಬುಡಕ್ ಹೋಗ್ಬಾರ್ದು ಕಂದ್ಲ, ವರ್ಷ ವರ್ಷಕ್ಕೂ ಅವಿ ಆಯ್ತವೆ, ಬಣ್ಣ ಹೊಡ್ಕೊಂಡು ಮಡಿಕಂದ್ರೆ ಆಗುದಿಲ್ವೆ, ಯಾವ ಬೋಟಿಯ ಇದೆ ಈಗಿನ ರೈಟಲ್ಲಿ ವಾಸ ಗಣಪನ ತಂದು ಕುಣಿಸೋನು ನನ್ನ ಕಾರ್ಯಕ್ರಮ ಕೊಡ್ಸೋನು.
1: ಹೋಗ್ಲಿ ಬಿಡ್ಮಲಣ್ಣ, ಈ ಗಣಪನ ಕಾರ್ಯಕ್ರಮ ಬೇಡವೇ ಬೇಡ, ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಡ್ಬೋದಲ್ವಾ ನೀನು.
0: ಲೋ ಕಲ್ಲಣ್ಣ, ಈಗಿನ ಕನ್ನಡ ರಾಜ್ಯೋತ್ಸವಗಳೆಲ್ಲ ಬರೀ ಕಾಟಾಚಾರಕ್ಕೆ ಕಂದ್ಲ, ಯಾವನಾರ ಒಬ್ಬನೇ ಒಬ್ಬ ಕನ್ನಡ ದೇವಿಯ ವರ್ಷ ಪೂರ್ತಿ ನೆನೆಸ್ಕಂದನೇನ್ಲ, ನವೆಂಬರ್ ಬಂತು ಅಂದ್ರೆ ಸಾಕು ಕನ್ನಡ ಕನ್ನಡ ಅಂತ ದುಡ್ಡು ವಸೂಲಿ ಮಾಡಕ್ ನಿಂತ್ಬಿಟ್ಟವೆ. ಲೋ ಕಲ್ಲಣ್ಣ, ಈ ಕನ್ನಡ ಸ್ಥಿತಿ ಹೆಂಗಾಗ್ಬಿಟ್ಟದೆ ಗೊತ್ತಲ ಕಲ್ಲಣ್ಣ,
1: ಹೆಂಗಾಗದಣ್ಣ
0: ಈ ಪಂಪ ಗೊತ್ತಲ್ವೇ ಇಲ್ಲ ನಿಂಗೆ.
1: ಪಂಪ ಯಾರ್ ಪಿಕ್ಚರ್ ಹಾಕ್ರಣ?
0: ಅಯ್ಯಯ್ಯೋ ಮುಂಡತ್ತದೆ, ಪಂಪ ನಿನಗೂ ಗೊತ್ತಿರುವಲ್ಲ, ಹೇಳ್ತೀನಿ ಕೇಳ. ಪಂಪ ನಮ್ಮ ಕನ್ನಡದ ಆದಿಕವಿ,
1: ಹೇಳು,
0: ಕನ್ನಡದ ಅತ್ಯುನ್ನತ ಮಹಾಕವಿ, ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನ ಕೊಡೋ ಹಬ್ಬ, 5 ಜನ ಕನ್ನಡದ ರತ್ನತ್ತರಲ್ಲಿ ಪಂಪನ ಕೊಡೋ ಹಬ್ಬ ಕಂದ್ಲ. ಇಂಥ ಪಂಪ ಸಾಮಾನ್ಯವಾಗಿ 5ನೇ ಕ್ಲಾಸು 6ನೇ ಕ್ಲಾಸು ಮೇಲ್ಪಟ್ಟು ಓದಿರೋ ವಿದ್ಯಾವಂತರು ಮಾತ್ರ ಗೊತ್ತು. ಈ ಹಳ್ಳಿಲಿ ಇರ್ತಕ್ಕಂಥ ನಿನ್ನಂತ ವಿದ್ಯಾವಂತರಿಗೆ ಈ ಪಂಪ ಮಹಾಕವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಂದ್ಲ. ಇಂಥ ಪಂಪ ಒಬ್ಬ ಕುವೆಂಪು, ರಾಜ್ಕುಮಾರು, ಅಂಬರೀಸು, ಬೇಂದ್ರೆ, ಕಾರಂತು, ಅಂಬೇಡ್ಕರ್ ಹೆಂಗೆ ಎಲ್ಲ ಕನ್ನಡಿಗರಿಗೂ ಗೊತ್ತೋ ಅದೇ ಥರ ಎಳೆ ಕವಿ ಪಂಪನು ಕೂಡ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ತಿಳ್ಕೊಂಡು ಈ ಪಂಪನ ಅಭಿಮಾನಿಗಳ ಸಂಘ ಅಂತ ಕಟ್ಕೊಂಡ್ರು ಕಂದ್ಲ. ಒಂದ್ ಟೆಂಪವ ಮಾಡ್ಕೊಂಡು ಊರೂರ್ ಮೇಲೆ ಹೋಗ್ಬಿಟ್ಟು ಪಂಪನ ಬಗ್ಗೆ ಭಾಷಣ ಮಾಡ್ಕೊಂಡು ಹೋಯ್ತಾ ಇದ್ರಂತೆ. ಹಂಗೆ ಭಾಷಣ ಮಾಡ್ಕೊಂಡು ಕಾರ್ಕಳ್ಳಿ ಅನ್ನುವಂತ ಊರ್ಗ ಹೋಗ್ಬಿಟ್ಟು ಆ ಊರ್ ಮಧ್ಯದಲ್ಲಿ ಟೆಂಪವ ನಿಲ್ಲಿಸ್ಕೊಂಡು ಒಂದ್ ಮೈಕ್ ಸೆಟ್ ಹಾಕೊಂಡು ಪಂಪನ್ ಸಮಿತಿ ಅಧ್ಯಕ್ಷ ಎಲ್ರನ್ನೂ ಕರೆದ್ನಂತೆ.
1: ಏನಂತ
0: ಬಂದ್ರಿ ಬಂದ್ರಿ ಕಾರ್ಕಳ್ಳಿಯರೆಲ್ಲ ಪಂಪನ ಬಗ್ಗೆ ಭಾಷಣ ಮಾಡ್ತೀನಿ ಅಂತ ಮೈಕಲ್ ಕೂಗವನೇ. ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ, ಹೆಂಗಸರು ಗಣಸರು ಮುದುಕರು ಮೋಟರ್ ಎಲ್ಲ ತುಂಬೋದ್ರ ಅಂತ ಕಲ ರಂಗದೊಳಗೆ ಭಾಷಣ ಕೇಳುಕೆ. ಸರಿ, ಪಂಪನ ಸಮಿತಿ ಅಧ್ಯಕ್ಷ ಭಾಷಣ ಶುರು ಮಾಡ್ಕಂಡ. ಕಾರ್ಕಳ್ಳಿಯ ಮಹಾಜನಗಳೇ, ಪಂಪ ಕನ್ನಡದ ಆದಿಕವಿ, ಪಂಪ ಕನ್ನಡದ ಅತ್ಯುನ್ನತ ಮಹಾಕವಿ, ಪಂಪ ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನ ಕೊಡುವಪ್ಪ, ಕನ್ನಡದ ರತ್ನತ್ತರೆಯರಲ್ಲಿ ಪಂಪನ ಕೊಡುವಪ್ಪ. ಇಂಥ ಪಂಪ ಕನ್ನಡದಲ್ಲಿ ಕಾವ್ಯನ ಹಂಗ್ ಬರ್ದವನೇ, ಪಂಪ ಕನ್ನಡದಲ್ಲಿ ಕಾವ್ಯವನ್ನು ಹಿಂಗ್ ಬರ್ದವನೇ. ಪಂಪನ ಕಾವ್ಯನ ಕನ್ನಡದಿಂದ ಅಳಸಾಕಕ್ಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಒರೆಸಾಕಕ್ಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಕಿತಾಕಕ್ಕಾಗುವುದಿಲ್ಲ, ಮುರ್ದಾಕಕ್ಕಾಗುವುದಿಲ್ಲ, ದಬಾಕಕ್ಕಾಗುವುದಿಲ್ಲ, ಅರ್ದಾಕಕ್ಕಾಗುವುದಿಲ್ಲ. ಪಂಪ ಹಂಗೆ ಹಿಂಗೆ ಅನ್ಕಂಡು 3-4 ಗಂಟೆ ಟೈಮ್ ಪಂಪನ ಬಗ್ಗೆ ಭಾಷಣ ಮಾಡವನೇ. ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ, ಬಾಯಿನ ಬುಟ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಮೈಕೈಲಂಗ್ ಕುಣಿಸ್ಕೊಂಡು ಅರ್ಥ ಆಗೋರಂಗೆ ಭಾಷಣ ಮಾಡಿ ಕೇಳ್ತಾವ್ರೆ. ಸರಿ, ಅಧ್ಯಕ್ಷಂಗೆ ಭಾಷಣ ಮಾಡಿ ಮಾಡಿ ಸುಸ್ತಾಗೋಗಿತ್ತಲ್ಲ, ಎಲ್ಲನೇ ಟೆಂಪೋಕ್ಕೆ ತುಂಬ್ಕೊಂಡು ಇನ್ನೇನು ಟೆಂಪೋ ಹತ್ತಬೇಕು. ಒಂದು 20-30 ಜನ ಕಾರ್ಕಳ್ಳಿ ಗಂಡಸರೆಲ್ಲ ಹೋಗ್ಬಿಟ್ಟು ಆ ಭಾಷಣ ಮಾಡ್ತಿದ್ದನ್ನ ನಿಲ್ಲಿಸ್ಬಿಟ್ಟು, ಸ್ವಾಮಿ ನೀವು ಹೇಳುದ್ದ ಯಾವಾಗ ಕೊಟ್ಟರಿ ಅಂದ್ರಂತೆ. ಈ ಅಧ್ಯಕ್ಷ ಮ್ಯಾಲ್ಕು ಕೆಳಕು ನೋಡ್ಬಿಟ್ರೆ ಅಪ್ಪನ ಮಕ್ಕಳಾಗ ಬಿದ್ದೋದ್ನಂತಕ್ಕಂದ್ಲ.
1: ಯಾಕೆ?
0: ಅಯ್ಯೋ ಪುಣ್ಯಾತ್ಮರ, ನಾವೇನಪ್ಪ ಕೊಡ್ತೀನಿ ಅಂತ ಹೇಳ್ದೋ, ವಾತರಿಂದ ಭಾಷಣ ಮಾಡಿ ಒಂದ್ ತೋಟ ನೀರಿಲ್ಲ, ಒಂದ್ ಎಳ್ನೀರಿಲ್ಲ, ಒಂದ್ ತೋಟ ಕಾಫಿ ಇಲ್ಲ, ಏನಿಲ್ಲ, ಎತ್ತಿಲ್ಲ, ಏನ್ ಹುಡುಗಾಟ ಆಡ್ತಾ ಇದ್ದೀರಾ, ಯಾರು ನಿಮ್ಗೆ ಚಾಡಿ ಹೇಳಿ ಕಳಿಸಿದಾರು, ಏನ ನಿಮಗೆ ಕೊಡುದು ಅಂದಂತಕ್ಕಂದ್ಲ. ಇವರು ಪೊಂಸೆಟ ಸ್ವಾಮಿ ಅಂದ್ರಂತೆ. ಅಯ್ಯೋ ನಿಮ್ಮ ಮನಳಗವರ ಮುಂಡ ತವ್ಯ ಪಂಪ್ಸೆಟ್ಟಾರಪ್ಪ, ನಿಮಗೆ ಕೊಡ್ತೀನಿ ಎಂದವರು ಅಂದಂತೆ. ನೀವೇ ಹೇಳಿದ್ರಲ್ಲ ಸ್ವಾಮಿ, ಬಾಸುಂಡಲ್ಲಿ ಅದೇನೋ ಕಿತ್ತಾಕಕ್ಕಾಗುವುದಿಲ್ಲ, ಮುರ್ದಾಕಕ್ಕಾಗುವುದಿಲ್ಲ, ದಬಾಕಕ್ಕಾಗುವುದಿಲ್ಲ ಅಂತ. ನಮಗೆ ಯಾವ ರೇಡಿಯೋದಲ್ಲೂ ಟಿವಿಲೂ ಪೇಪರಲ್ಲೂ ಅಡ್ವರ್ಟೈಸಲ್ಲೂ ತೋರಿಸ್ನಿಲ್ಲ, ಅದೆಲ್ಲಿ ಸಿಕ್ಕದು ಹೇಳಿ, ಅದು ಯಾವ ಅಂಗಡಿ ಹೆಸರೇಳಿ ತತ್ತೀವಿ ಅಂದ್ರಂತೆ ಕಂದ. ಅಯ್ಯೋ ಪುಣ್ಯಾತ್ಮರ, ಪಂಪನ ತಗೋಗಿ ಪಂಪ್ಸೆಟ್ ಮಾಡ್ಬಿಟ್ರಲ್ಲಪ್ಪ, ಅವನು ಪಂಪ್ಸೆಟ್ ಅಲ್ಲ, ನಮ್ಮಂಗೆ ನಿಮ್ಮಂಗೆ ನರ್ಮನುಷ್ಯ ಕಂಡ್ರಯ್ಯ, ಅವನು ಹಳೆ ಕವಿ, ಹಂಗೆ ಹಿಂಗೆ ಕನ್ನಡದಲ್ಲಿ ಹಳೆ ಕವಿಯ ಬರ್ದವನೆ ಅದು ಇದು ಅಂತ ಎಷ್ಟು ಬುಡಿಸಿ ಹೇಳಿದ್ರು ಅರ್ಥ ಆಗೋದೈತಂತೆ ಪಂಪನ ಬಗ್ಗೆ. ಪಂಪನ ಬಗ್ಗೆ ಭಾಷಣ ಮಾಡ್ದೆ ಬಿಟ್ಬಿಟ್ರ ಅಂತ ಕಂದ್ಲ. ಹಿಂಗೆ ಕಲ್ಲಣ್ಣ, ಕನ್ನಡ ಕನ್ನಡ ಅಂತ ಎಲ್ಲ ಬಡ್ಕೋದೇ ಆಗೋಗದಕ್ಕಲ್ಲ, ಎಲ್ಲಪ್ಪ ಉಳಿಸಿದಾರು ಕನ್ನಡವ. ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೆಂಗ್ ಕನ್ನಡ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗಾಗದೆ?
0: ಸಾಮಾನ್ಯವಾಗಿ 1-7 ತರಗತಿ ಇರ್ತಕ್ಕಂಥ ಒಂದು ದೊಡ್ಡ ಸ್ಕೂಲ್ಗಳಲ್ಲಿ 400-500 ಮಕ್ಕಳು ಬೇರೆ ಇರ್ತವೆಕಂದ್ಲ. ಈ 400-500 ಮಕ್ಳಿಗೂ ಈ ಲೋಪರ್ ಗೌರ್ಮೆಂಟ್ 7-3 ಜನ ಮೇಷ್ಟ್ರುಗಳ ಕೊಟ್ಟಿರ್ತಾರೆ. ಆ 3 ಜನರಲ್ಲಿ ಲೇಡೀಸ್ ರಿಸರ್ವೇಷನ್ ಅನ್ಬಿಟ್ಟು ಅವಳು ಮೇಡಮ್ ಬೇರೆ ಹಾಕಿರ್ತಾರೆ.
1: ಮೇಡಮ್ ಇರ್ಬೇಕು ಬಿಡು.
0: ಹಿಂಗೆ ಒಂದ್ಸರಿ ಆ ಸ್ಕೂಲ್ನಲ್ಲಿ ಏನಾಗ್ಬಿಡ್ತು, ಮೇಡಮು ಹೆರಿಗೆ ರಜಾ ಅಂತ 5-6 ತಿಂಗಳು ರಜಾ ಹಾಕ್ಬಿಟ್ಟವಳೆ ಕಲ್ಲಣ್ಣ. ಇನ್ನು ಉಳ್ಕೊಂಡವ್ರ ಎಷ್ಟು ಜನ?
1: ಇಬ್ರು ಮೇಷ್ಟ್ರುಗಳು.
0: ಇಬ್ರು ಮೇಷ್ಟ್ರುಗಳಲ್ಲಿ ಅದ್ರಲ್ಲೂ ಒಂದ್ ದಿವಸ ಒಬ್ಬ ಮೇಷ್ಟ್ರು ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟವ್ರೆ. ಇನ್ನೊಬ್ರೆ ಮೇಷ್ಟ್ರು ಉಳ್ಕೊಂಡ್ರು ಕಂದ್ಲ, ಒಬ್ಬರೇ ಏನ್ ಮಾಡಕ್ಕಾದ್ದು ಪಾಠವ 400-500 ಮಕ್ಳಿಗೂ. ಇವ್ರಿಗೆ ಗಲಾಟೆ ತಡಿಕಾಗ್ದಿಲ್ಲ, ಏನ್ ಕೋಳಿ ಮರುಗಳೇ ಓಕೆ ಮೇವಾಕ ಕೂತ್ಕೋಕೆ ಅಂತ ತಿಳ್ಕೊಬಿಟ್ಟು ಮೇಷ್ಟ್ರ ಏನ್ ಮಾಡ್ಬಿಟ್ಟವ್ರೆ, 1-4 ಕ್ಲಾಸ್ ಗಂಟ ಹಟ್ಟಿ ಕಳಗಿಸ್ಬಿಟ್ಟು 5-6-7 ಕ್ಲಾಸ್ನವರೆಲ್ಲ ಒಂದ್ ದೊಡ್ಡೊಂದು ರೂಮ್ಗೆ ಕೂಡಾಕೊಂಡು ಒಂದೊಂದು ಕ್ಲಾಸ್ನವ್ರಿಗೆ ಒಂದೊಂದು ಪಾಠ ಬರ್ರಿ ಅಂತ ಹೇಳ್ಬಿಟ್ಟು ಹಂಗೆ ಕಳೆದು ಫೋಟೋದ ಮೊಳಗೆ ನೇತಾಕ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಮಣಿಕೋಗ್ ಶುರು ಮಾಡ್ಕೊಬಿಟ್ಟವ್ರೆ ಕಂದ್ಲ.
1: ಅಣ್ಣ
0: ಆ ಮಲಗುಕ್ ಮುಂಚೆ ಮುಂದ್ಗಾಡಿ ದೈಕ್ಳಿಗೆಲ್ಲ ಹೇಳಿದ್ರಂತೆ ಮೇಷ್ಟ್ರು, ನೋಡ್ರೋ ನಾನೀಗ ಮಲಗ್ಬಿಡ್ತೀನಿ, ಯಾರಾದ್ರೂ ಕಾರ್ನಲ್ಲೋ ಜೀಪ್ನಲ್ಲೋ ಸ್ಕೂಟರ್ ದೊಡ್ಡ ಸಾಹೇಬರು ಬಂದ್ಬಿಟ್ರೆ ನಾನು ಎಳಿಸ್ಬಿಡಿ ಮ್ಯಾಲ್ಕೆ ಎದ್ಬಿಡ್ತೀನಿ ಅಂತ ಅನ್ಬಿಟ್ಟು ಮೇಷ್ಟ್ರು ಮಲಿಕೋಬಿಟ್ರು. ಈ ಮೇಷ್ಟ್ರು ಮಲಗದ 1/2 ಗಂಟೆ ಮೇಲೆ ಯಾರೋ ದೊಡ್ಡ ಸಾಹೇಬರು ಬಂದ್ಬಿಟ್ಟವ್ರೆ, ಆ ಮುನ್ಗಡಿ ದೈಕ್ಲೆಲ್ಲ ಒಂದೇ ಸಾರಿ ಬಡ್ಕೊಬಿಟ್ಟವೆ, ಸಾ ಸಾ ಸಾ ಸಾ ಸಾ, ಅದ್ಯಾರೋ ಬಂದ್ರು ಅದ್ಯಾರೋ ಬಂದ್ರು ಅದ್ಯಾರೋ ಬಂದ್ರು ಅಂತ ಅಂದ್ರು ಕಲ. ಈ ಮೇಷ್ಟ್ರಿಗೆ ಏನು 700 ಗಾಳಿಗಳು ಬೆಟ್ಕಂದಂಗೆ ಆಗ್ಬಿಟ್ಟು ದಿಗ್ನೆ ಮ್ಯಾಲ್ಕೆ ಎದ್ದು ಹಾಕ್ಲಿಸ್ಕೊಂಡು ಕಣ್ಣು ಹಸಿಕೊಂಡು ಬಾಗಿಲು ಕಡೆಗೆ ನೋಡಿದ್ರು, ಏನು ದೊಡ್ಡ ಸಾಹೇಬರು ಬಾಗಿಲ ಹತ್ರ ಬಂದು ನಿಂತ್ಬಿಟ್ಟವ್ರೆ. ಮೇಷ್ಟ್ರಿಗೆ ಭಯ ಆಗೋಯ್ತು ಕಲ್ಲಣ್ಣ, ಅಲ್ಲಲ್ಲಲ್ಲಲ್ಲ, ನಾನೀಗ ಬಟ್ಟೆ ಹಾಕೊಳಕ್ ಹೋದ್ರೆ ನೀನು ನಿದ್ದೆ ಮಾಡ್ತಿದ್ದೆ ಪಾಠ ಮಾಡ್ದೇನೆ ಅಂತ ಅಂದ್ಬಿಟ್ಟು ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ, ನನ್ನ ಹೆಂಡತಿ ಮಕ್ಕಳೆಲ್ಲ ಅಪ್ರಪರಿ ಆಗೋಯ್ತವೆ ಅಂತ ತಿಳ್ಕೊಬಿಟ್ಟು ಏನ್ ಮಾಡಿದ್ರು ಗೊತ್ತಲ್ಲ?
1: ಏನ್ ಮಾಡಿದ್ರು?
0: ವಿಜ್ಞಾನ ತಗದಿದ್ರಂತಲ್ಲ ಮೇಷ್ಟ್ರು, ಅಲ್ಲೇ ಒಂದ್ ಐಲಾಗ್ ತೆಗೆದು ಬಿಟ್ರು, ಬರೀ ಮೈಲಲ್ಲಿ ಮೇಷ್ಟ್ರು ಇದ್ದದ್ದು. ಹಾ ನೋಡಿ ಮಕ್ಕಳ, ಇತ್ತಾಗ ನೋಡಿ ಗಲಾಟೆ ಮಾಡಬೇಡಿ, ಇದು ಹೃದಯದ ಭಾಗ, ಇದು ಹೊಟ್ಟೆಯ ಭಾಗ, ಇದು ಸಣ್ಣ ಕರಳು, ಇದು ದೊಡ್ಡ ಕರಳು, ಇದು ಒಕ್ಕಳು, ಅದು ಇದು ಅಂತ ಎಲ್ಲ ಅಂಗಾಂಗನ ತೋರಿಸ್ತಿದ್ರಂತೆ ಕಂದ್ಲ. ದೊಡ್ಡ ಸಾಹೇಬರಿಗೆ ಖುಷಿ ಆಗ್ಬಿಡ್ತು ಅಲ್ಲ, ಎಲ್ಲ ಸ್ಕೂಲ್ನಲ್ಲೂ ಎಲ್ಲ ಮೇಷ್ಟ್ರುಗಳು ಚಾರ್ಟು ಅಥವಾ ಬೋರ್ಡ್ ಮೇಲೆ ಚಿತ್ರವ ಬರ್ಕೊಂಡು ವಿಜ್ಞಾನ ಪಾಠವ ಮಾಡಿದ್ರೆ ಈ ಮೇಷ್ಟ್ರು ಈ ವಯ್ಯ ಬಟ್ಟೆನೆ ಬಿಚ್ಚಾಕ್ಬಿಟ್ಟು ಎಲ್ಲ ಅಂಗಾಂಗನ ತೋರಿಸ್ತಾವನಲ್ಲ ಅಂತ ಅಂದ್ಬಿಟ್ಟು ಸಾಹೇಬರಿಗೆ ಖುಷಿ ಆಗ್ಬಿಟ್ಟು ಒಳಗೆ ಬರ್ಬೋದೇ ಮೇಷ್ಟ್ರೇ ಅಂದ್ರಂತೆ. ಆಗ ಮೇಷ್ಟ್ರು, ಓಹೋ ಬನ್ನಿ ಸಾಹೇಬ್ರೆ, ಯಾವಾಗ ಬಂದ್ರೆ ಗೊತ್ತಾಗ್ಲಿಲ್ಲ, ನಾನು ಪಾಠ ಮಾಡೋ ಮೂಡ್ನಲ್ಲಿದ್ದೆ, ಏನು ಕುಡಿತೀರಿ? ಮಜ್ಜಿಗೆ ಹಾಲು ಕಾಫಿ ಟೀ ಎಳ್ನೀರು ಅಂದ್ರಂತೆ. ಏನು ಬೇಡಿ ಏನು ಬೇಡಿ, ಎಲ್ಲನೂ ಪಕ್ಕದ ಊರ್ನಲ್ಲೇ ಮುಗಿಸ್ಕೊಂಡು ಬಂದೆ. ಏನ್ರಿ ಮೇಷ್ಟ್ರೆ ನೀವು ಪಾಠ ಮಾಡೋದು ವಿಜ್ಞಾನವ? ಹಿಂಗೆ ಪಾಠ ಮಾಡ್ಬಿಟ್ರೆ ಐಕ್ಲೆಲ್ಲ ರ್ಯಾಂಕ್ ಬಂದ್ಬಿಡ್ತವೆ, ಫೇಲು ಅನ್ನೋ ಮಾತು ಎಲ್ಲೂ ಕಂಡು ಬರುವುದಿಲ್ಲ ಅಂತ ಅಂದ್ಬಿಟ್ಟು ನೀವು ಪಾಠ ಮಾಡೋ ರೀತಿ ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಗ್ಬಿಟ್ಟದೆ. ನೀವು ಯಾವ್ಯಾವ ಸಬ್ಜೆಕ್ಟ್ ಮಾಡ್ತೀರಿ ಅಂದ್ರಂತೆ. ಸಾಯಬ್ರ ನಾನು ವಿಜ್ಞಾನ ಗಣಿತ ಎರಡು ಮಾಡ್ತೀನಿ ಅಂದ್ರಂತೆ ಮೇಷ್ಟ್ರು. ಓಹೋ ಬಿಡು ಬಿಡು ಬಿಡು ಬಿಡು, ವಿಜ್ಞಾನ ನಿಂಗೆ ಬಟ್ಟೆ ಬಿಚ್ಕೊಂಡು ಮಾಡೋರು, ಇನ್ ಗಣಿತ ಹೆಂಗ್ ಹೇಳ್ಕೊಟ್ಬಿಡ್ಬೋದು ಐಕ್ಳಿಗೆ, ತಳಕ ಬಳಕ ಮಾಡಕ್ ಬಿಡ್ಬೋದೇನೋ ಲೆಕ್ಕವ ಐಕ್ಳು ಅಂತ ತಿಳ್ಕೊಂಡು. ನೋಡಿ ಮೇಷ್ಟ್ರೆ, ನೀವು ವಿಜ್ಞಾನ ಪಾಠ ಮಾಡೋದ್ನ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರಿ, ನಾನೀಗ ಗಣಿತದಲ್ಲಿ ಮಗ್ಗಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಒಂದು ಹುಡುಗನ ಏಳಿಸ್ಬಿಟ್ಟು ಏಳಪ್ಪ ಎಡೊಂಬತ್ತಲಿ ಮಗ್ಗಿ ಎಷ್ಟು ಅಂದ್ರಂತೆ. ಆ ಪುಣ್ಯಾತ್ಮ ವೈದ್ಯ ತೂಡಿಸ್ತಿತ್ತೇನೋ ಆಕ್ಲಿಸ್ಕೊಂಡು, ಎಡೊಂಬತ್ತ 180 ಸಾವಿರ ಅಂದಂತೆ. ಸಾಹೇಬ್ರು ಬೆವ್ತೋದ್ರು. ಆಮೇಲೆ ಮೇಷ್ಟ್ರಿಗೆ ಹೇಳಿದ್ರಂತೆ, ಏನ್ರಿ ಮೇಷ್ಟ್ರ ನಿಮ್ಮ ಹುಡುಗನ ನಾನು ಭಾಗಾಕಾರ ಕೇಳಿದ್ನೋ ಗುಣಾಕಾರ ಕೇಳಿದ್ನೋ, ಮಗ್ಗಿಲಿ ಮೊದಲನೇ ಮಗ್ಗಿ ಎರಡು, ಎರಡೊಂಬತ್ತಲ ಎಷ್ಟು ಅಂದ್ರೆ 18 ಅನ್ನೋಕ್ಕೆ ನಿಮ್ಮ ಹುಡುಗ 180 ಅಂತಾನಲ್ಲ, ಏನ ನೀವು ಹೇಳ್ಕೊಟ್ಟಿರೋದು ಮಣ್ಣ ಹಂಗೆ ಹಂಗೆ ಅನ್ಕೊಂಡು ಬೈದಾಕ್ಬಿಟ್ಟಾರ ಸಾಹೇಬ್ರು. ಆಗ ಮೇಷ್ಟ್ರು ಸಮಾಧಾನವಾಗಿ ಹೇಳಿದ್ರಂತೆ, ಅಯ್ಯೋ ಸಾಹೇಬ್ರೆ, ನಾನು ಈ ಸ್ಕೂಲ್ಗೆ ಮೇಷ್ಟ್ರಾಗಿ ಬಂದು 10 ಆಯ್ತು, 10 ಕೆಳಗೆ ಮುಂಡತ್ತವು ಎರಡೊಂಬತ್ತಲ ಎಷ್ಟಿಲ್ಲ ಅಂತಂದ್ರೆ 1800 ಅಂತ ಇದ್ದು, 10 ನಾನು ಹೊಡೆದು 180 ತಂದು ನಿಲ್ಸವನಿ, ಮುಂದ್ವರ್ಸಕ್ ಬಂದ್ಬಿಡಿ ಸಾಹೇಬ್ರೆ, 18 ಹೇಳಿಸ್ಬಿಡ್ತೀನಿ ಅಂತಂದ್ರಂತೆ.
1: ಇಂತ ಮೇಷ್ಟ್ರುಗಳಿದ್ರೆ ಐಕ್ಳು ಉದ್ದಾರನೇ, ಕನ್ನಡನು ಉದ್ದಾರನೇ.
0: ಅದ್ ಸರಿ ಕಲ್ಲಣ್ಣ, ನಿನಗೆಷ್ಟ ಐಕ್ಳು?
1: ಎರಡೆಣ್ಣು ಮೂರ್ ಗಂಡು ಕನ್ನಡ.
0: ಎರಡೆಣ್ಣು ಮೂರ್ ಗಂಡು, ಒಟ್ಟಿಗೆ 5 ಅನ್ನು?
1: ಇಲ್ಲ ಕನ್ನಡ, ಒಂದೊಂದ್ಸಾರಿ ಒಂದೊಂದಾಗವೆ.
0: ಒಂದೊಂದ್ಸಾರಿಗೆ ಒಂದೊಂದ್ ಇಲ್ದಾರೆ ಯಾರ್ದಾಗ್ಲಿ ತಗೋ ಕಲ್ಲಣ್ಣ. ಲೋ ಕಲ್ಲಣ್ಣ, 5 ಮಕ್ಳು ಯಾಕ್ ಬೇಕಾಗಿತ್ತ ನಿಂಗೆ?
1: ಎಲ್ಲ ದೇವ್ರು ಕೊಟ್ಟಿದ್ ತಗೋ.
0: ಯಾರ ಕೊಡ್ಲಿ, 1-2 ಸಾಕಾಯ್ತಿರ್ಲಿಲ್ವ ನಿನಗೆ? ನಮ್ ಸರ್ಕಾರದವರು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳಿ, ದೇಶದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಅಂತ ಹೇಳ್ಬಿಟ್ಟು 1,000 crore ಖರ್ಚು ಮಾಡ್ಕೊಂಡು ಕುಟುಂಬ ಯೋಜನೆ ಮುಖಾಂತರ ನಿರೋಧ ವ್ಯವಸ್ಥೆನ ಜಾರಿಗೆ ತಂದವ್ರೆ. ಈ ನಿರೋಧ ಬಗ್ಗೆ ನಮ್ಮಂತ ನಿಮ್ಮಂತ ಜನ ಕೀಳಾಗಿ ತಿಳ್ಕೊಬಿಟ್ಟು ದೇಶದಲ್ಲಿ ಜನಸಂಖ್ಯೆ ಮತ್ತೆ ಲೈಂಗಿಕ ಕಾಯಿಲೆಗಳಲ್ಲಿ ಹೆಚ್ಚಾಗ್ಬಿಟ್ಟು ಜನಸಾಮಾನ್ಯರೆಲ್ಲ ಸಾಯ್ತವ್ರೆ ಕಂದ್ಲ. ಈ ನಿರೋಧ ಬಗ್ಗೆ ಹೆಂಗ್ ತಿಳ್ಕೊಂಡವ್ರೆ ಗೊತ್ತಲ್ಲ ನಮ್ ಜನ? ಒಂದ್ ತಮಾಷೆ ಹೇಳ್ತೀನಿ ಕೇಳಲಕ್ಕಲ್ಲಣ್ಣ.
1: ಹೇಳಣ.
0: ಒಂದ್ಸರಿ ಯಾವನ ಪುಣ್ಯಾತ್ಮ ಹಳ್ಳಿ ರೈತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದ್ ನಿರೋಧ ಕೊಡಿ ಸ್ವಾಮಿ ಅನ್ನಂತ ಆ ಡಾಕ್ಟರ್ಗೆ ಖುಷಿ ಆಗ್ಬಿಡ್ತು. ಅಲ್ಲ, ಈ ಆಸ್ಪತ್ರೆಗೆ ಬಂದು 10 ಆಯ್ತು, ಈ ಸುತ್ತಮುತ್ತ ಹಳ್ಳಿಲಿ 100 ಜನ ವಿದ್ಯಾವಂತರು ಇದ್ರುವೆ ಒಂದ್ ನಿರೋಧ ಕೊಡಿ ಸ್ವಾಮಿ ಅಂತ ಯಾರು ಕೇಳ್ಕೊಂಡು ಬರ್ಲಿಲ್ಲ. ಅಂತದ್ರಲ್ಲಿ ಹಳ್ಳಿಲಿರ್ತಕ್ಕಂಥ ಒಬ್ಬ ರೈತ ಅನಕ್ಷರಸ್ಥ ಬಂದ್ಬಿಟ್ಟು ನಿರೋಧ ಕೊಡಿ ಸ್ವಾಮಿ ಅಂತ ಕೇಳ್ತಾನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಿಂದ ತಕ್ಕಳ ಏಂಟ್ ನಿರೋಧ ಅಂದ್ರಂತೆ. ಆಗ ವಯ್ಯ ತಲೆ ಕೆರ್ಕಂದು, ಸ್ವಾಮಿ ನನ್ಗೆ ಒಂದೇ ಒಂದ್ ಸಾಕು ಅಂದಂತೆ. ಆಗ ಡಾಕ್ಟ್ರು, ಏನಯ್ಯ ನಾನೋ ಡಾಕ್ಟ್ರು ನೀನೋ, ತಕೋ 8 ನಿರೋಧ, ಒಂದ್ ತಿಂಗಳಲ್ಲಿ ಇಂತಿಂತ ಟೈಮಲ್ಲಿ ಹಿಂಗಿಂಗೆ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಗಂಟ್ಗಟ್ಲೆ ವಿವರಣೆ ಕೊಟ್ರಂತೆ. ಆಗ ರೈತನ್ಗೆ ಕ್ವಾಪತ್ಬಿಡ್ತು, ಸ್ವಾಮಿ ನನ್ಗೊಂದ್ ಕೊಟ್ಟಿರೋ ಇಲ್ವೋ ಅಂದಂತೆ. ಆಗ ಡಾಕ್ಟ್ರು, ಯಾಕಯ್ಯ 1 ಅಂದ್ರಂತೆ. ಆಗ ರೈತ ಸಮಾಧಾನವಾಗಿ ಹೇಳದ್ನಂತೆ, ಸ್ವಾಮಿ ನಾನು ಹಿಂಗಿಂಗೆ ಪಕ್ಕದಳ್ಳಿಯವನು, ಲಾರಿಗೆ ಕಪ್ ತುಂಬಿಕೊಂಡು ಫ್ಯಾಕ್ಟ್ರಿ ತಗ ಬಂದವನಿ, ಈ ಹಾಳಾದ ಲಾರಿದು ಡೀಸೆಲ್ ಪೈಪು ಲೀಕ್ ಆಗ್ಬಿಟ್ಟೆ, ಅದಕ್ಕೆ ಪ್ಯಾಚ್ ಹಾಕೋಕೆ ಅನ್ನಂತ ಕಂದ್ಲ.
1: ಹಿಂಗಾದ್ರೆ ದೇಶ ಉದ್ದಾರ. ಅಣ್ಣ ಮಲಣ್ಣ, ಮದುವೆ ಮಕ್ಕಳು ಅಂತ ನನ್ ಮಾತ್ರ ಕೇಳ್ತಿಯಲ್ಲ, ನೀನ್ ಮದುವೆ ಆಗೋದಿಲ್ವಾ?
0: ಹೇ, ನನಗೆ ಈಗಲೇ ಯಾಕ್ಲೆ ಮದುವೆ, ಇನ್ನು ಆಡೋ ಮಗಿಗೆ.
1: ನೀನು ಆಡೋ ಮಗನ, ತಮಾಷೆ ಮಾಡ್ಬೇಡ ಕಣ. ಅಲ್ಲ, ನೀನ್ ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದ್ಯಾಣ?
0: ಥೂ, ಈ ಪ್ರೀತಿ ಪ್ರೇಮ ಅನ್ನೋ ವಿಷಯಕ್ಕೆ ನಾನು ತಲೆ ಹಾಕುದಿಲ್ಲ ಕನ್ಕಲ್ಲಣ. ಈ ಕಾಲದಲ್ಲಿ ಹೆಂಗ್ ಪ್ರೀತಿ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗೆ?
0: ಹಿಂಗೆ ಯಾವ್ದೋ ಒಂದ್ ಕಾಲೇಜ್ನಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿ ಪ್ರೀತಿ ಮಾಡ್ತಾ ಇದ್ರಂತೆ ಕನ್ಲ. ಈ ಅಮರ ಪ್ರೇಮಿಗಳು ಒಬ್ರಿಗೊಬ್ರನ್ನ ಬಿಟ್ಟಿಲ್ಲಾರ್ದಂಗ್ ಪ್ರೀತಿ ಮಾಡ್ತಾ ಇದ್ರಂತೆ. ದಿನ ಕಾಲೇಜ್ನ ಹತ್ರ ಪಾರ್ಕ್ ಹೋಗಿ ಅರಟೆ ಹೊಡೆಯೋದು, ಹೀಗೆ ಸಾಕ್ತಿತ್ತು ಅವ್ರ ಪ್ರೀತಿ ಪ್ರೇಮ ಕಂದ್ಲ. ಒಂದ್ ದಿವಸ ಇಬ್ರು ಅದೇ ಪಾರ್ಕ್ ನಲ್ಲಿ ಒಂದ್ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು, ಯಾವ ಮರದಂಡಲ್ಲಿ?
1: ತೆಂಗಿನ ಮರದಂಡಲ್ಲಿ.
0: ಅದೇ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಹುಡುಗಿಗೆ ಹುಡುಗನ ಮೇಲೆ ಅನುಮಾನ ಬಂದ್ಬಿಡ್ತು ಕಂದ್ಲ. ಪುಣ್ಯಾತ್ಮ ಮದುವೆ ಆಗು ಅಂದ್ರೆ ಮುಂದ್ವರ್ಸಕ್ಕೆ ಅಂತ ತಳ್ಕೊಂಡು ಬರ್ತಾವನೆ. ಯಾವ ಟೈಮಲ್ಲಿ ಕೈ ಕೊಟ್ಬಿಟ್ಟನ ಪುಣ್ಯಾತ್ಮ ಅನ್ಕಂಡ ಹುಡುಗಿಗೆ ಭಯ ಆಗ್ಬಿಟ್ಟು ಅಳ್ತಾ ಅಳ್ತಾ ಹುಡುಗನ ಕೇಳಿದ್ಲಂತೆ. ಏನಂತ ರೀ, ನೀವ್ ಯಾವತ್ತೂ ನನಗೆ ಕೈ ಬಿಡುದಿಲ್ಲ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ ಆಜ್ಞೆ ಶುರು ಮಾಡ್ಕಂಡಂತೆ, ಆಕಾಶವೇ ಬಿದ್ದೋಗ್ಲಿ ಮೇಲೆ ನಾ ನಿನ್ನ ಕೈ ಬಿಡುದಿಲ್ಲ ಕನಮಿ ಅನ್ಕಂದು ಅವಳ ಕೈಯ ಬಿಗ್ಗಿಯಾಗಿ ಇಡ್ಕಂಡಂತೆ. ಆಕಾಶವೇ ನಮ್ಮ ಮೇಲೆ ತಳಕಂಬಳಕಾಗಿ ಬಿದ್ದೋಗ್ಲಿ, ನಾ ನಿನ್ ಕೈ ಬಿಡುದಿಲ್ಲ ಅನ್ನೋದ್ಕೆ ತೆಂಗಿನ ಮರದ ಮೇಲಿಂದ ಒಂದು ಗೂದುಮೊಟ್ಟೆ ಕಳ್ಕೊಂಡು ಬೀಳ್ತಾ ಇತ್ತಂತ ಕಂದ್ಲ. ಈ ಪುಣ್ಯಾತ್ಮ ನನ್ನ ಮೇಲೆ ಬಿದ್ಬಿಟ್ಟದು ಅಂತ ತಿಳ್ಕೊಂಡು ಇವಳ ಕೈಯ ಬಿಟ್ಬಿಟ್ಟು ಅತ್ತಾಗ ನೆಗೆದ್ಬಿಟ್ನಂತೆ. ಆಗ ಹುಡುಗಿ ಹೇಳದ್ಲಂತೆ ಕಲ್ಲಣ್ಣ ಅವನಿಗೆ,
1: ಏನಂತ?
0: ಅಯ್ಯೋ ಲೋಪರು, ಆಕಾಶವೇ ಬಿದ್ದೋದ್ರೂ ನಿನ್ನ ಕೈ ಬಿಡುದಿಲ್ಲ ಅಂತಿದ್ದಲ್ಲ, ಪುಟ್ ಬೋಸಿ ಒಂದು ಗೂದುಮೊಟ್ಟೆ ಎದ್ರಕ್ಕ ನೆಗೆದ್ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ಬೋದ್ಲಂತ ಕಲ್ಲ. ಈ ಕಾಲದಲ್ಲಿ ಲವ್ ಮಾಡೋರು ಹಿಂಗೆ ಕನ್ ಕಲ್ಲಣ್ಣ, ತಾಳು ಬುಡ ನೋಡ್ಕೊಂಡ್ ಲವ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಟ್ಟಿಲಾಕುದ ತಿನ್ಕಂದು ತೆಪ್ಪು ಬಿದ್ದಿರ್ಬೇಕು.
1: ಈ ಮುಂಡೆ ತೋಕಿದ್ ಬೇರೆ ಕೇಳು.
0: ಹಿಂಗೆ ಇನ್ನೊಂದ್ಸರಿ ಕಲ್ಲಣ್ಣ, ಯಮಾರ ಪ್ರೇಮಿಗಳು ದಿನ ಕಾಲೇಜ್ ನೇತ್ರಕ್ಕೆ ಮಾತಾಡಕ್ ಬತ್ತಿದ್ರಲ್ಲ ಪಾರ್ಕ್ ಉಂತಕ್ಕೆ, ಆಗೇನಾಗದೆ ಅಂದ್ರೆ ಆ ಹುಡುಗ ಒಳ್ಳೆ ನುಣ್ಗೆ ಶೇವಿಂಗ್ ಮಾಡಿಸ್ಕೊಂಡ್ ಬತ್ತಿದ್ನಂತ ಕಂದ್ಲ. ಒಂದ್ಸಲ ಹುಡುಗಿ ತೊಡೆ ಮೇಲೆ ತಲೆ ಹಾಕೊಂಡ್ ಮಲಗಿದ್ನಂತೆ, ಆ ಹುಡುಗಿ ಹುಡುಗನ್ ಕೆನ್ನೆ ಸಾವ್ರ ಬಿಟ್ಟವಳೆ, ಒಳ್ಳೆ ನುಣ್ಗಿದ್ದಕ್ಕೂ ಅದಕ್ಕೂ ಹೆಂಗ್ಸರು ಕೆನ್ನೆ ಮುಟ್ಟಂಗ ಆಗ್ಬಿಟ್ಟದೆ. ಆಗ ಹುಡುಗಿ ಕೇಳುದಂತೆ ಹುಡುಗನ್ನ, ನಿಮ್ ಕೆನ್ನೆ ಇಷ್ಟೊಂದು ನೈಸ್ಕದಲ್ರಿ, ಹೆಂಗ್ಸ್ರಂಗೆ ನೀವು ದಿನಾ ಎಷ್ಟು ಸಲ ಶೇವಿಂಗ್ ಮಾಡ್ಕತ್ರಿ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ, ನಾನು ದಿನ 40 ಶೇವಿಂಗ್ ಮಾಡ್ತೀನಿ ಅಂತ ಅಂದವನ ಕಂದ್ಲ. 40 ಶೇವಿಂಗ್ ಮಾಡ್ಕೊಂಡಿರಾ, ನಿಮ್ಗೆ ಬೇರೆ ಏನು ಕೆಲ್ಸವೇ ಇಲ್ವಾ ಅಂತ ಕೇಳವಳೆ. ಆಗ ಹುಡುಗ ಸಮಾಧಾನವಾಗಿ ಹೇಳದ್ನಂತೆ, ಇಲ್ಲ ಇಲ್ಲ, ನನ್ ಕೆಲ್ಸವೇ ಶೇವಿಂಗ್ ಮಾಡುದು ಅಂತ ಅಂದಂತೆ ಕಂದ್ಲ.
1: ಅಣ್ಣ, ಈ ಪ್ರೀತಿ ಪ್ರೇಮ ವಿಷಯ ಬಿಟ್ಟಾಕೋ, ನೀನು ಸಂಪ್ರದಾಯವಾಗಿ ಒಂದ್ ಹುಡುಗಿ ನೋಡಿ ಮದುವೆ ಮಾಡ್ಕೋ, ನಮ್ಗೊಂದು ಊಟ ಹಾಕ್ಸೋಣ.
0: ಲೋ ಕಲ್ಲಣ್ಣ, ಈ ಸಂಪ್ರದಾಯ ಅಂತ ಒಂದ್ ತಮಾಸೆ ಗ್ಯಾಪ್ ಬಿಡ್ತಕ್ಕಲ್ಲ.
1: ಎಂತದು
0: ಈ ಕೇರ್ಪೇಟೆ ಮಂದ್ಗೆರೆ ಒಂದೇ ನಳಿ ಅಂತದ ಗೊತ್ತಲ್ಲ? ಅಲ್ಲೊಬ್ಬ ನಮ್ ಫ್ರೆಂಡು ಮಂಜಾ ಅಂತ, ಅವನಕ್ಕಲ್ಲ ದಾಟ್ ಮುಂಡೆ ಅದು ನೆಟ್ ಮಾತಾಡಕ್ ಬರುದಿಲ್ಲ ಅವನಿಗೆ. ಅವನ್ ಹೆಂಗ್ ಮಾತಾಡ್ತಾನಪ್ಪ ಅಂದ್ರೆ, ಗಡಿಯಾರ ಅನ್ನಕ್ಕೆ ಗಡಿನಾರ ಅಂತಾನೆ, ಸೂಟ್ ಕೇಸ್ ಅನ್ನಕ್ಕೆ ಸೂಸ್ ಕೇಟು ಅಂತಾನೆ, ಎಕ್ಸೈಜ್ ಅನ್ನಕ್ಕೆ ಎಸ್ಕೈಜು ಅಂತಾನೆ, ಲಕ್ಷ್ಮಿ ಸ್ವಾಸಂತ್ರ ಸೂಸುಲ್ಲಾರಿ ಹಿಂಗಿ ಅವಂದೇ ಆಗಿರ್ತಕ್ಕಂಥ ಲ್ಯಾಟಿನ್ ಬಸ್ಸಲ್ಲಿ ಮಾತಾಡ್ತಾನೆ. ಸರಿ ಏನಾಗ್ಬಿಡ್ತಪ್ಪ ಅಂದ್ರೆ, ಬೇರೆ ಅದೇ ಹಳೆ ನಂಟು ಅಂತ ಅವ್ರವ್ವ ಇವನ್ಗೆ ಒಂದು ಹುಡುಗಿ ನೋಡ್ಕ ಬಂದಿದ್ಲು ಕಂದ್ಲ. ಅವ್ರವ್ವ ಬಂದ್ಬಿಟ್ಟು ಮಂಜುನ್ಗೆ ಹೇಳಿದ್ರು, ಲೋ ಮಂಜೇಗೌಡ ಹಿಂಗಿಂಗೆ ಬೇರೆ ಅದಲ್ಲಿ ನಿನಗೊಂದು ಹೆಣ್ಣು ನೋಡ್ಕೊ ಬಂದವಿಕಂದ್ಲ, ನೀನ್ ಒಂದ್ಸರಿ ನಿನ್ ಸ್ನೇಹಿತರಲ್ಲಿ ನಂಗೆ ಕರ್ಕೋಗ್ಬಿಟ್ಟು ಒಂದ್ಸರಿ ನೋಡ್ಕೊಂಡ್ ಬಾ ಹೆಣ್ಣ. ಹೆಣ್ಣು ನಿನ್ಗೆ ಒಪ್ಪಿಗೆ ಆದ್ರೆ ಅದನ್ನೇ ಮದ್ವೆ ಆಗು, ಇಲ್ದೇ ಇದ್ರೆ ಬೇರೆ ಹೆಣ್ಣು ನೋಡುವ. ಯಾವ್ದಕ್ಕೂ ಒಂದ್ಸರಿ ಹೋಗಿದ್ ನೋಡ್ಕೊಂಡ್ ಬಾ ನಿನ್ ಸ್ನೇಹಿತರ ಜೊತೆಲಿ ಅಂತಂದ್ರು ಕಲ. ಸರಿಯಾ ಮಂಜು ಮುಂಡದ್ದು ಏನ್ ಮಾಡದೆ, ನನ್ನೊಬ್ಬನ ಅವ್ರವ್ರನ್ನ ಇನ್ನಿಬ್ರು ಕರ್ಕೊಂಡು ಹೆಣ್ಣು ನೋಡಕ್ಕೆ ಒಂದ್ ದಿವಸ ಹೊರಟೋದಕ್ಕಂದ್ಲ, ನಾವೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡೋಗಿದ್ದ ಸ್ಟೈಲ್ ಆಗಿ, ಈ ಮಂಜೆ ಒಂದ್ ಪಿಲ್ಲೆ ಪಂಚ ಒಂದ್ ಬಿಳಿ ಶರ್ಟ್ ಒಂದ್ ಟರ್ಕಿಟ್ಟವಲು ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟವನೆ. ನಡಿರ್ಲಲ್ಲಿ, ನಮ್ ಹಳ್ಳಿ ಜನಗಳು ಬಹಳ ಸಂಪ್ರದಾಯಸ್ಥರು ಅಂತ ತೋರ್ಸ್ಕೋಬೇಡ್ವೆ, ನಾನು ಇದೇ ಡ್ರೆಸ್ ಅಲ್ಲಿ ಬರ್ತೀನಿ ನಡಿರಿ ಅಂತಂದ. ಸರಿ ನಮ್ಗೇನ್ ಬಂದ್ರಲ್ಲ, ಅವ್ನು ಯಾವ ಡ್ರೆಸ್ ಎಲ್ಲಾರು ಬರ್ಲಿ ಇಲ್ಲಾರ ಅಂಗಿಯ ಬರ್ಲಿ ಅಂತ ಅನ್ಬಿಟ್ಟು ಎಲ್ಲ ಬೇರೆಯಕ್ಕೆ ಹೆಣ್ಣವ್ರ ಮನೆಗೆ ಓದ್ಬೇಕಂದ್ಲ. ಲೋ ಕಲ್ಲಣ್ಣ, ಈ ಹೆಣ್ಣವ್ರ ಮನೇಲಿ ಒಂದ್ ಸಂಪ್ರದಾಯ ಇದೆ ಗೊತ್ತಲ್ಲ?
1: ಏನು
0: ಅದೇನ್ ಸಂಪ್ರದಾಯವಪ್ಪ ಅಂದ್ರೆ, ಹೊಸದಾಗಿ ಹೆಣ್ಣು ನೋಡಕ್ಕೆ ಹೆಣ್ಣವ್ರ ಮನೆಗೆ ಗಂಡುಗಳು ಹೋದಾಗ, ಈ ಮದ್ವೆ ಆಗ್ತಕ್ಕಂತ ಗಂಡನ್ ಜೊತೆಲಿ ನಾಲ್ಕೈದು ಜನ ಫ್ರೆಂಡ್ಸ್ ಗಳು ಹೋಗಿರ್ತಾರಲ್ಲ, ಆ ನಾಲ್ಕೈದು ಜನ ಗಂಡುಗಳಲ್ಲಿ ಮದ್ವೆ ಗಂಡು ಯಾರು ಅಂತ ಕಂಡಿಡಿಬೇಕಲ್ವೇ. ಹೆಂಗ್ ಕಂಡಿಡುದು? ಮದ್ವೆ ಗಂಡು ಯಾರು ಕೈ ಎತ್ತಿ ಅನ್ನೋಕದ ಹೆಣ್ಣೋರಪ್ಪ ಬಂದ್ಬಿಟ್ಟು ಆಗೋದಿಲ್ಲ. ಸರಿ ಅದ್ಕೇನೆ ಹಿರಿಕರು ಒಂದ್ ಸಂಪ್ರದಾಯ ಮಾಡವ್ರೆ ಎಲ್ಲ ಕಡೆನೂ. ಏನ್ ಸಂಪ್ರದಾಯವಪ್ಪ ಅಂದ್ರೆ, ನಾಲ್ಕು ಜನ ಗಂಡುಗಳಲ್ಲಿ ಮದ್ವೆ ಗಂಡು ಯಾರು ಅಂತ ಕಂಡಿಡಿಬೇಕಾದ್ರೆ, ಎಷ್ಟು ಜನ ಅವ್ರೆ ಅಷ್ಟು ಜನಕ್ಕೆ ಹೆಣ್ಣನ ಕೈಲಿ ಕಾಪಿನೋ ಟೀನೋ ಸರ್ಬತ್ನೋ ಏನೋ ಕೊಟ್ಟು ಕಳಗಿಸ್ತಾರೆ. ಏನಾಗು ಮದ್ವೆ ಆಗು ಹುಡುಗುವೆ ಸರ್ಗುರ್ ಬಸವಪ್ಪನಂಗೆ ತಲೆಯ ಬಗ್ಗಿಸ್ಕೊಂಡು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಯ್ತಾಳೆ. ಆಗ ಮದ್ವೆ ಆಗ್ತಕ್ಕಂಥ ಗಂಡು ಮೊದಲು ತಕ್ಕಂಡು ಕುಡಿಬೇಕು. ಆಗ ಇವರು ಮರೇಲಿ ನಿಂತ್ಕೊಂಡು, ಅವನೇ ಕನಮಿ ನಿನ್ ಗಂಡ, ಅವನೇ ಕನ್ಲ ನಿನ್ ಅಳಿಯ, ಹಂಗೆ ಹಂಗೆ ಅನ್ಕೊಂಡು ಮರೇಲಿ ಮಾತಾಡ್ಕೊತಾ ಇರ್ತಾರೆ. ಸರಿ ಆ ಮನೇಲಿ ಕೂಡ ಹೆಣ್ಣಿನ ಕೈಲಿ ಫ್ರೂಟಿ ಪ್ಯಾಕೆಟ್ ತಂದು ಇಡ್ಸಿದ್ರು. ಆ ಹುಡುಗಿ ಬಂದು ನಮ್ ಮುಂದ್ಗಡೆ ಫ್ರೂಟಿ ತಂದಿಟ್ಬಿಟ್ಟು ತಿರಿಕೊಳ್ಳದ ತಡಕಂದ್ಲ, ಈ ಮದ್ ಮುಂಡೆದು ಮಂಜೇಗೌಡ ಏನ್ ಮಾಡ್ಬಿಟ್ನ, ಒಂದ್ ಪ್ಯಾಕೆಟ ತಕೊಂಡು ಮದ್ಯಕ್ಕೆ ಪರ್ರ ಅಂತ ಹರಿದಾಕ್ಬಿಟ್ನಕಂದ್ಲ.
1: ದಡ್ ಮುಂಡೆದು
0: ಏನ್ ಕಾಲ್ ಮೇಲೆ ಕಾಲಾಕ ಕೂತಿದ್ನ, ಹೊಸ ಪಂಚ ಬೇರೆ ಇಕ್ಕಿದ್ನ, ಆ ಫ್ರೂಟಿ ರಸ ಬೇರೆ ಅವ್ನ ಪಂಚ ಮೇಲೆ ಚೆಲ್ಲೋಯ್ತು ಕಂದ್ಲ. ಈ ಮುಂಡೆದ್ಕೆ ಹೆಣ್ಣಿನ ಮನೇಲಿ ಕೂತವ್ನ ಏನೋ ಜ್ಞಾನವೇ ಮರ್ತೋಗ್ಬಿಟ್ಟದೆ, ಅವನ್ ಭಾಷೆಲ್ಲ ತಕಬಿಟ್ನ. ಓಹೋಹೋ ಇದೇನ್ ಮಲ್ಲಣ್ಣ, ಎಲ್ಲ ಚಂಪಕಿ ಅದೇ ತೊಡೆ ಮೇಲೆಲ್ಲ ಸುರಿದೋಯ್ತು ಅಂತ ಅನ್ಬಿಟ್ನಕಲ್ಲ. ನಮ್ಗೆ ನಗವ ತಡಿಕ್ ಆಗೋದೋಯ್ತು, ಇವನೇನ್ ಮಾಡ್ಬಿಟ್ನ, ತಡಿ ತೊಳ್ಕೊಂಬತ್ತೀನಿ ಅಂತ ಅನ್ಬಿಟ್ಟು ಪಂಚೆ ಮಂಡಿಗಂಟ ಎತ್ಕೊಂಡು ನೀರ್ ಮನೆ ಹುಡಿಕಂದ್ ಹೋಗವನೆ. ಈ ಮುಂಡೆ ಅದೇನ್ ಮಾಡ್ಬಿಟ್ನ ಗೊತ್ತಲ್ಲ, ಈ ಹಳ್ಳಿ ಕಡೆ ನೀರ್ ಮನೆಗೆ ಒಂದ್ ಸ್ಕ್ರೀನ್ ಬಿಟ್ಟಿರ್ತಾರೆ ಪರ್ದವ್ವ, ಈ ಸಿಟಿ ಕಡೆ ದೇವ್ರ ಮನೆ ಬಿಟ್ಟಿರ್ತಾರೆ, ಇದೇ ನೀರ್ ಮನೆ ಅಂತ ತಿಳ್ಕೊಬಿಟ್ಟು ದೇವ್ರ ಮನೆ ಒಳಗೆ ನುಗ್ಬಿಟ್ಟವನಕಂದ್ಲ. ದೇವ್ರು ಗಿವ್ರು ಆರ್ತಿ ತಟ್ಟೆ ಗಂಟೆ ಗಿಂಟೆ ಎಲ್ಲಾನು ಉಣ್ಸಿ ಒಕ್ಲೇಬಿಸ್ಬಿಟ್ಟವನ ಮಂಜ. ಸರಿಯ ಮನೇಲಿದ್ದ ಒಂದ್ ಚಿಕ್ಕ ಹುಡುಗ ಇವನ ಕರ್ಕೊಂಡೋಗಿ ನೀರ್ ಮನೆಗೆ ಬಿಡ್ತು, ಎಲ್ಲಾನು ತೊಳ್ಕೊಂಡ್ ಬಂದು ಪುನಃ ಸೋಪ್ ಮೇಲೆ ಕೂತ್ಕೊಂಡಕಲ್ಲ. ನಾವೆಲ್ಲ ಕೇಳ್ದೋ ಅಲ್ಲಕ್ಕನ ಕಪಿ ಮುಂಡತ್ತದೆ, ತಕೊಂಡೋಗಿ ಪ್ರೂಟಿ ಪ್ಯಾಕೆಟ್ ಹರಿದ್ಬಿಟ್ಟು ನಮ್ ಬೆಲೆ ಎಲ್ಲ ಕಳ್ದಾಕ್ಬಿಟ್ಟಲ್ಲ, ಗೊತ್ತಾಗ್ಲಿಲ್ಲ ನಿನ್ಗೆ ಅಂತ ಕೇಳ್ದಕಲ್ಲ. ಆಗ ಅವನೇನನ್ನ ಗೊತ್ತ
1: ಏನಂದ,
0: ನಂಗೇಂದ್ರಲ್ಲ ಗೊತ್ತು ಅದ ಸರ್ಬ ತುಂಬ ಕಿಟ್ಟು ಅಂತ. ನಾನೆಲ್ಲೋ ಬಿಸ್ಕೆಟ್ ಪ್ಯಾಕೆಟ್ ಏನೋ ನಾಲ್ಕು ತಂದು ಮಡ್ಬಿಟ್ಟವ್ರೆ, ಎಲ್ಲ ಲೇಸ್ಟ್ ಆಯ್ತವೆ, ಒಂದ್ರಲ್ಲೇ ಎಲ್ಲ ಹಂಚ್ಕೊಂಡು ತಿನ್ನುವ ಅಂತ ಅದ್ಬಿಟ್ಟಿಕಲ್ಲ ಅಂತನ್ನ. ಇನ್ನೇನ್ ಮಾಡಕ್ಕದ್ದು ಅಂತ ಹೆಂಗೋ ಹಳೆ ನಂಟಲ್ವೆ, ಆ ಹುಡುಗಿನೇ ಹಂಗೆ ಹಂಗೆ ಕತ ಕಟ್ಟಿ ಮದುವೆ ಮಾಡಿಸ್ತಕ್ಕಲ್ಲ. ಲೋ ಕಲ್ಲಣ್ಣ,
1: ಏನಣ್ಣ,
0: ಹೆಂಗೋ ಕೊಳೆ ಕಳ್ದೋಯ್ತು ಅಂತ ಸುಮ್ನಿದ್ರೆ ಮದುವೆ ಆದ್ಮೇಲೆ ತನ್ ದಡ್ತನವ ಬುಡ್ನಿಲಕ್ಕಲ್ಲ.
1: ಯಾಕಣ, ಏನ್ ಮಾಡ್ದ
0: ಮದ್ವೆ ಆದ್ಮೇಲೆ ಏನ್ ಮಾಡ್ದ ಅನ್ನೋದು ಮುಖ್ಯ ಅಲ್ಲಕ್ಕಂದ್ಲ. ಅವ್ನು ಅಂದ್ಗುಡ್ತಾರೋ ನಾಲ್ಕೈದು ಜನ ಅಣ್ತಂದಿರು, ಇವನೇ ಕೊನೆಯವನಕ್ಕೆಲ್ಲ ಮಂಜ. ಮದ್ವೆ ಆದ್ ಮೂರ್ನಾಲ್ಕು ತಿಂಗಳಿಗೆ ಗುದ್ದಾಡ್ಕ ಹೊಡ್ದಾಡ್ಕೊಂಡ್ ಭಾಗ ಆಗ್ಬಿಟ್ಟವನೆ. ಈ ಮಂಜಗಳು ಕೊನೆರಲ್ಲ ಮದ್ವೆ ಆಗಿದ್ದು, ಇವ್ರ ಮಾವನ ಮನೆ ಕಡೆಯವ್ರು ಏನ್ ಮಾಡ್ಬಿಟ್ಟವ್ರೆ, ತಡಿ ನನ್ನ ಅಳಿಯ ಇನ್ನು ಮೂರ್ ತಿಂಗಳಾಗ್ನಿಲ್ಲ ಮದ್ವೆ ಆಗಿ, ಆಗ್ಲೇ ಭಾಗ ಆಗ್ಬಿಟ್ಟಿದಾನಂತೆ, ಅವ್ನ ಭಾಗಕ್ಕೆ ಏನೇನ್ ಬಂದಿದ್ದು ವಿಚಾರಿಸ್ಕೊಂಡು ಬರೋಣ ಅಂತನ್ಬಿಟ್ಟು ಮಂಜೋರ್ ಮನೆಗೆ ಮೂವತ್ನಾಲ್ವ ಜನವ ಜೊತಲ್ ಕರ್ಕೊಂಡು ಮಂಜೋರ್ ಮಾವ ಮಗಳು ಮನೆಗೆ ಬಂದ್ಬಿಟ್ಟವನೆ. ಇವನ್ ಹೆಂಡತಿಗ ಬಾಯ್ ಆಗ್ಬಿಡ್ತು ಕಲ, ಅಲ್ಲ ನಮ್ಮ ಅಪ್ಪ ಒಬ್ಬನೇ ಬರುವುದಲ್ಲ ಜೊತೆಲಿ ಬೇರೆ ಮೂವತ್ನಾಲ್ವ ಜನವ ಕರ್ಕೊಂಡ್ ಬಂದ್ಬಿಟ್ಟವನೆ. ಇವ್ರಿಗೆಲ್ಲ ನಾನು ಒಬ್ಳೆ ಅಡುಗೆ ಮಾಡಿ ಇಕ್ಬೇಕಾದ್ರೆ ಸುಸ್ತಾಗ್ ಹೋಯ್ತೀನಿ, ಕೈಕಾಲೆಲ್ಲ ನೋವತ್ಕತ್ತವೆ ಅಂತ ಅನ್ಬಿಟ್ಟು ಯೋಚನೆ ಮಾಡ್ಕೊಂಡು ಕ್ವಾಣೆಗೆ ಗಂಡನ್ನ ಕರೆದ್ಬಿಟ್ಟು ಕೇಳವಳೆ. ಏನಂತ, ಅಲ್ಲಕ್ಕನ್ ಮಾರಾಯ್ನೆ, ಹಿಂಗಿಂಗೆ ನಮ್ಮ ಅಪ್ಪ ಮೂವತ್ನಾಲ್ವತ್ತು ಜನವ ಜೊತಲ್ ಕರ್ಕೊಂಡ್ ಬಂದ್ಬಿಟ್ಟವನೆ, ಇವ್ರಿಗೆಲ್ಲ ನಾನು ಅಪ್ಲೈ ಅಡುಗೆ ಮಾಡಿಕ್ಬೇಕು ಅಂದ್ರೆ ಆಗುದಿಲ್ಲ, ವಾರರಿಗಿತ್ತಿರ್ ಬೇರೆ ಜಗಳ ಆಡ್ಕೊಂಡು ನನ್ ಸಾವಂತಿರು ಮಾತ್ ಬಿಟ್ಬಿಟ್ಟವ್ರೆ. ಈಗ ತಾನೆ ಮದ್ವೆ ಆಗಿರೋದ್ರಿಂದ ಇನ್ನೂ ಅಕ್ಕಪಕ್ಕದವ್ರ ನೆಟ್ಟು ಪರಿಚಯ ಆಗ್ಲಿಲ್ಲ, ಏನ್ ಮಾಡುದು ಅಂತ ಅಳುಕೆ ಶುರು ಮಾಡ್ಕೊಂಡವಳಕ್ಕಂದ್ಲ. ಈ ನಮ್ ಮಂಜ ಯೋಚನೆ ಮಾಡದ್ನ, ನೀನ್ ಹೇಳುದು ನಿಜ ಕಣಮಿ, ಅದು ಅಪರೂಪಕ್ಕೆ ನಿಮ್ಮಪ್ಪನ ಮನೆ ಕಡೆಯವ್ರು ಬಂದವ್ರೆ ಎಂದ್ಮೇಲೆ ಏನಾದ್ರೂ ಒಳ್ಳೇದ್ ಕೆಟ್ಟದ್ ಮಾಡಿಕ್ಬೇಕು. ಏನ್ ಅಡುಗೆ ಮಾಡುವ? ಒಬ್ಬಿಟ್ ಮಾಡುವ ಕಣಮಿ, ನಾನು ಒಬ್ಬಿಟ್ಗಾಗೋ ಸಾಮಾನೆಲ್ಲ ತಂದ್ಕೊಡ್ತೀನಿ, ನೀ ಕ್ವಾಣೆಲಿ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡು, ನಾನ್ ತಕೊಂಡೋಗಿ ನಂಟ್ರಿಗೆಲ್ಲ ಇಕ್ತೀನಿ ಅಂತ ಅನ್ಬಿಟ್ಟು ಗಂಡ ಒಂದು ಹೆಂಡತಿ ಒಂದು ಕೆಲಸವ ಹಂಚ್ಕೊಂಡ್ರು ಕಂದ್ಲ. ಸರಿ ಎಡ್ತಿ ಕ್ವಾಣೆಲಿ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡುಕೆ, ಗಂಡ ತಂದು ನಂಟ್ರಿಗೆಲ್ಲ ಇಕ್ಕೂಕೆ, ನಂಟ್ರೆಲ್ಲ ಒಬ್ಬಿಟ್ಟ ತಿನ್ಕೊಂಡು ಅನ್ನ ಸರಲ ಊಟ ಮಾಡ್ಕೊಂಡು ಪಡ್ಸಲ ಬಂದು ಚಾಪೆ ಮೇಲೆ ಕೂತ್ಕೊಂಡು ಮಾಮೂಲಿ ಪದ್ಧತಿ ಪ್ರಕಾರ ಬೀಡಿ ಸೇತ್ಕೊಂಡು ಎಲಡಿಕೆ ಹಾಕೊಂಡು ಅದು ಇದು ಹರಟೆ ಹೊಡಿತಾ ಕೂತಿದ್ರು. ಈ ಮಂಜಪ್ಪ ಅಂದ್ಬಿಟ್ಟು ಮಾಮೂಲಿ ರೂಢಿ ಮಾತ್ನಂಗೆ ನಂಟ್ರಲ್ಲಿ ಕೇಳಿದ್ನ, ಏನಂತ, ಊಟ ಎಲ್ಲ ಚೆನ್ನಾಗಿತ್ತಣ, ಒಬ್ಬಿಟ್ಟೆಲ್ಲ ಚೆನ್ನಾಗಿದ್ವೇ, ಊಟದಲ್ಲೇನು ಬೇಜಾರು ನಿಲ್ವೆ ಅಂತ ಕೇಳವನೆ. ಆಗ ನಂಟ್ರು ಹೇಳಿದ್ರಂತೆ ಮಂಜುಂಗೆ, ಬಲ ಮಂಜಳಿಯ ಚೆನ್ನಾಗಿತ್ತು ಕಣ್ಲ, ಒಬ್ಬಿಟ್ಟು ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಈ ಒಬ್ಬಿಟ್ಟು ಬಿಟ್ಟಿದ್ರಲ್ಲ ಕಾಯಾಲು ಅದ್ಯಾಕ್ಲ ಸಪ್ ಸಪಿಯ ಹೊಡಿತಿತ್ತಲ್ಲ ಅಂತ ಕೇಳ್ಬಿಟ್ಟವ್ರೆ. ಈ ಮಂಜುನ್ಗೆ ಕೋಪ ಹತ್ಬಿಡ್ತು ಕಣ್ಲ, ಅಲ್ಲ ಈ ಬೋಡ ತುತ್ಕೆ ನಾನಲ್ವೇ ಕೆಜಿಗೆ 15 ರೂಪಾಯಿ ನಂಗೆ ಸಕ್ರು ಕೊಟ್ಟು 5 ರೂಪಾಯಿ ನಂಗೆ ಬೆಲ್ಲ ಕೊಟ್ಟು ತಂದು ಕೊಡ್ತಿದ್ದನು, ಇವಳಿಗೆ ಕಾಯೆಲ್ಲ ಸೀ ಮಾಡು ಕೇನಾಗಿತ್ತು, ಬಂದು ನಂಟ್ರಿದ್ರಿಗೆ ನನ್ ಗೌಮಾನ ಮಾಡಕ್ ಬಿಟ್ಲಲ್ಲ ಅಂತ ಅನ್ಬಿಟ್ಟು ಅದೇ ಕೋಪದಲ್ಲಿ ಹೋಗಿ ಇರ್ತಿ ತಲೆ ಮೇಲೆ ಇಡೇರ್ತಿಟ್ಟವನೆ. ಎಡ್ತಿಕ್ಕು ಆಪತ್ ಬಿಡ್ತು ಕಂದ್ಲ, ನನಗೆ ಕೊಡ್ದಿ ಅಂತ ಜೋರ ಕೇಳ್ಬಿಟ್ಟವಳೆ. ಆಗ ಮಂಜೆ ಎಡ್ತಿಗೆ ಹೇಳುದ್ನ, ಅಲ್ಲಕ್ಕ ನಮಿ, ನಾನಲ್ಲೂ ಬೆಲ್ಲ ಸಕ್ಕರೆ ಎಲ್ಲ ತಂದ್ಕೊಡ್ತಿದ್ದನು, ಕಾಯಲೆ ಎಲ್ಲ ಸಪ್ ಸಪ್ಪೆ ಮಾಡಕ್ ಬಿಟ್ಟಿದೆ ಅಂತಲ್ಲ ಯಾಕೆ ಅಂತಂದ್ ಕೇಳವನೆ. ಕಾಯಲ ಸಪ್ ಸಪ್ಪೆ ಅಂದರು, ಅಯ್ಯೋ ನಿನ್ ತಿತಿ ಮಾಡ, ನಾನು ಕಾಯಲ್ಲೇ ಮಾಡಿರ್ನಿಲ್ವಲ್ಲ, ನನ್ಗೆ ಕೊಡ್ದಿ ಅಂತಂದವಳ ಎಡ್ತಿ. ಮಂಜುನಿಗೆ ಇನ್ನೂ ಕೋಪ ಬಿಡ್ತು ಕಂದ್ಲ, ಕಾಯಲ್ಲೇ ಮಾಡಿರ್ನಿಲ್ವೇ, ಮತ್ತೆ ನಂಟ್ರೆಲ್ಲ ಕಾಯಲು ಸಪ್ ಸಪ್ಪೆ ಅಂತ ಹೇಳ್ತಾರಲ್ಲ ಮೀ ಅಂತಂದವನೆ. ಕಾಯಲು ಸಪ್ ಸಪ್ಪೆ ಅಂತಂದರು, ಅಯ್ಯೋ ನಿನ್ ಕೈ ಸೇದಾಗ ನೀ ಏನ್ ತಗೋಗ್ಬಿಟ್ಟು ಅಂತಂದವಳೆ. ಇದನ್ನೇ ತಕೊಂಡ ಬುಟ್ಟಿಕ ನಮ್ ಇನ್ಕೊಂಡ್ ಸಿಲ್ವಾರ್ ಬೋಸಿ ಹಿಡ್ಕೊಂಡ್ ತೋರ್ಸುದ್ನ, ಅಯ್ಯೋ ನಿನ್ ಕಣ್ ಸೇದಾಗ ನೀ ಯಾಕೋ ಇದ್ ಬುಡಕ್ ಹೋಗಿದ್ದೆ ಅಂತ ಕೇಳವಳೆ ಕೆನೆ ಮೇಲೆ ಎಡ್ತಿ ಊದ್ಬಿಟ್ಟು. ಇದೇನಮ್ಮಿ ಅಂತ ಮಂಜೆ ಕೇಳವನೆ. ಆಗ ಎಡ್ತಿ ಹೇಳುದಂತೆ ಮಂಜುನ್ಗೆ, ಅಯ್ಯೋ ನಿನ್ ಕಣ್ ಹಿಂಗೋಗ ಕೈ ಸೇದಾಗ ಇದು ನಾವ್ ಒಬ್ಬಿಟ್ಟೂರ್ಣ ತಟ್ಬಿಟ್ ತಟ್ಬಿಟ್ ಕೈ ತೊಳ್ಕಂದಿ ನೀರಲ್ವೇ ಅಂತ ಅನ್ಬಿಟ್ಟವಳೆ. ಕಲ್ಲ ಕಲ್ಲಣ್ಣ, ಲೋ ಕಲ್ಲಣ್ಣ, ಆ ಮಂಜೆ ಅವತ್ತೆ ಕೊನೆ ಕಂದ್ಲ, ಅವ್ರ ಹಟ್ಟಿಲ್ ಒಬ್ಬಿಟ್ ಮಾಡಿಸೋದ್ನು ಬಿಟ್ಬಿಟ್ನ, ಒಬ್ಬಿಟ್ ತಿನ್ನೋದ್ನು ಬಿಟ್ಬಿಟ್ನ ಕಲ. ಲೋ ಕಲ್ಲಣ್ಣ, ಈ ಮಂಜೆಗೌಡ ಅಂತ ದಡ್ಡ ಮುಂಡದು ಒಂದ್ ಊರಲ್ಲಿ ಇದ್ನಂತ ಕಂದ್ಲ, ಆ ಊರಿನ ಕೊನೆಲೆ ದಡ್ಡನ್ ಮನೆ ಇತ್ತಂತೆ, ಆ ಮನೆ ಹಿಂದೆನೆ ಒಂದ್ ಗಿಡದ ತೋಪಿತ್ತಂತೆ ಕಂದ್ಲ. ಆ ದಡ್ಡ ಏನ್ ಮಾಡ್ತಿದ್ನ, ಗಿಡದ ತೋಪೊಳಕ್ಕೆ ದಿನ ಚೊಂಬ ತಕೊಂಡು ಬೆಳಿಗ್ಗೆ ಹೊತ್ತು ಲೆಟ್ರಿನ್ ಹೋಯ್ತಾ ಇದ್ನಂತೆ. ಈ ಪುಣ್ಯಾತ್ಮ ನೀರಿನ ಚೊಂಬ ಮುಂದ್ಗಡ್ ಮಡಿಕಂದು ಲೆಟ್ರಿನ್ ಮಾಡೋನಂತೆ. ಇವನ್ ಲೆಟ್ರಿನ್ ಮಾಡಿ ಮುಗಿಸೋದಕ್ಕೆ ಒಂದ್ ಕಾಗೆ ಬಂದ್ಬಿಟ್ಟು ನೀರಿನ ಚೊಂಬ ಉಂಡಿಸ್ಬಿಟ್ಟು ಎದ್ಬಿಡುದಂತ ಕಲ. ಆಗ ದಡ್ಡ ಏನ್ ಮಾಡ್ತಿದ್ನ, ಎಡ್ತಿನ ಕೂಗ್ಬಿಟ್ಟು, ಅವಳು ಯಾರಮ್ಮಿ, ಅವಳು ಕಾಗೆ ನೀರಿನ ಚೊಂಬ ಉಂಡಿಸ್ಬಿಟ್ಟದ, ಇನ್ನೊಂದ್ ಚೊಂಬ ನೀರ್ ತಕೊಂಬ ಅಂತ ಹೇಳ್ಬಿಟ್ಟು ಎಡ್ತಿ ಕೈಲಿ ಇನ್ನೊಂದ್ ಚೊಂಬ ನೀರ್ ಬಿಡಿಸ್ಕೊಂಡು ಏನೋ ವ್ಯವಹಾರ ಮುಗಿಸ್ಕೊಂಡು ಬರ್ತಿದ್ನಂತ ಕಂದ್ಲ. ದಿನೇ ಅದೇ ತರ ಆಗ್ತಿತ್ತು. ಒಂದ್ ದಿವಸ ಈ ದಡ್ಡ ಒಂದೇ ಚೊಂಬಲ್ಲಿ ಚೆಡ್ಡಿಯ ಕಟ್ಕೊಂಡು ವಾಪಸ್ ಬರ್ತಾ ಇದ್ನ. ಆಗ ಎಡ್ತಿಗೆ ಆಶ್ಚರ್ಯ ಆಗ್ಬಿಡ್ತು. ಗಂಡನ ಕೇಳವಳೆ, ರೀ ಆಕ್ರಿ ಇವತ್ತು ಒಂದೇ ಚೊಂಬಲ್ಲಿ ವಾಪಸ್ ಬರ್ತಾ ಇದ್ದೀರಿ, ಎರಡನೇ ಸಾರಿ ನೀರ್ನೇ ಕೇಳಿಲ್ವಲ್ಲ, ಇವತ್ತು ಕಾಗೆ ಚೊಂಬುಂಡಿಸ್ನಿಲ್ವೆ ಅಂತ ಕೇಳ್ಬಿಟ್ಟವಳೆ ಕಂದ್ಲ.
1: ಅದ್ಕೇನಂದ?
0: ಆಗ ದಡ್ಡ ಎಡ್ತಿಗೆ ಹೇಳುದ್ನಂತೆ, ಮೇಯ್ ಆ ಕಾಗೆ ನನ್ನ ದಡ್ಡ ಮುಂಡೆದು ಅಂತ ತಿಳ್ಕೊಬಿಟ್ಟದೆ ಕಣಮಿ ಅಂದಂತೆ. ಯಾಕ್ರಿ ಯಾಕ್ರಿ ಏನಾಯ್ತು ಅಂತ ಎಡ್ತಿ ಕೇಳ್ದಕ್ಕೆ ದಡ್ಡ ಹೇಳುದ್ನಂತೆ, ಕೇಳಮಿ ಇಲ್ಲಿ ಈ ಬೊಡ್ಡಿ ಇದನ್ ಕಾಗೆ ಹಿಂಗ್ ಚೊಂಬ ಉಂಡಿಸ್ತದೆ ಅಂತ ನಾ ಮೊದ್ಲೇ ತೊಳಕ ಕೂತ್ಕಂದಿ ಅಂದಂತೆ ಕಂದ್ಲ.
1: ಅಯ್ಯೋ ದಡ್ ಬಡ್ಡಿ ಅದ್ನೇ.
0: ಲೋ ಕಲ್ಲಣ್ಣ, ಹಿಂಗೆ ಗಂಡ ಹೇಳ್ತೀರಿ ಬಿದ್ರಂತಕಲ್ಲ, ಗಂಡ ಒಂಥರ ಉಡಾಳ, ಮನೆಗೇನು ತಂದಾಗ್ತೆ ಉಂಡ್ಕೊಂಡು ತಿನ್ಕೊಂಡು ತಿರುಗಾಡ್ತಾ ಇದ್ನಂತೆ.
1: ಅವನ್ ಶೋಕಿ ಅವ್ನು ಮಾಡ್ತಿದ್ದ ಹೇಳು.
0: ಒಂದ್ಸರಿ ಎಡ್ತಿ ಕ್ವಾಪ್ ಹತ್ಬಿಟ್ಟು ಊರ್ ಮಧ್ಯದಲ್ಲಿ ಗಂಡನ ನಿಲ್ಲಿಸ್ಬಿಟ್ಟು ಬೊಯ್ಯಕ್ ಶುರು ಮಾಡ್ಬಿಟ್ಟವಳೆ.
1: ಹೆಂಗೆ
0: ಅಂತ್ಯವನ ಇಂತ್ಯವನ ನೀನ್ ಯಾತ್ಕೊ ಬಂದವನಲ್ಲ, ನಿನ್ ಎಡ್ತಿ ಹಾಕ್ಬೇಕು, ಮಕ್ಳೆ ಹಾಕ್ಬೇಕು, ನೀ ಸಂಪಾದನೆ ಮಾಡೋದ್ರಲ್ಲಿ ಒಂದ್ ಪೈಸೆನು ಮನೆ ಕೊಡುದಿಲ್ಲ, ಹಂಗ್ ಖರ್ಚು ಮಾಡ್ತೀವಿ ಹಿಂಗ್ ಖರ್ಚು ಮಾಡ್ತೀಯ ಅಂತ್ಯವನ ಇಂತ್ಯವನ ಎನ್ಕೊಂಡ್ ಬಾಯಿಗೆ ಬಂದಂಗೆ ಗಂಡನ ಬೋದಾಕ್ಬಿಟ್ಟವಳೆ ಕಂದ್ಲ. ಗಂಡನ್ಗೂ ಕ್ವಾಪ್ ಹತ್ಬಿಡ್ತು, ಏನಮ್ಮಿ ಅದು ನಿನ್ ಪುರಾಣ, ಗಂಡ ಅನ್ನೋ ಮರ್ಯಾದೆ ಇಲ್ಲ, ಏಕವಚನದಲ್ಲಿ ನನ್ನ ಹಂಗ್ ಖರ್ಚು ಮಾಡ್ತೀನಿ ಹಿಂಗ್ ಖರ್ಚು ಮಾಡ್ತೀನಿ ಅಂತ ಬೈತಾ ಇದೆಯಲ್ಲ. ಹೌದು ಕಣಮ್ಮಿ, ನಾನು ಗಂಡಸು, ನಾನು ಹೆಂಗಾರ ಖರ್ಚು ಮಾಡ್ತೀನಿ, ನೀನ್ ಯಾರು ಕೇಳುಕೆ, ನನ್ನ ಮಾತ್ರ ಖರ್ಚು ಮಾಡ್ತೀನಿ ಅಂತ ಕೇಳ್ತೀಯಲ್ಲ, ನೀನೇನು ಒಂದ್ ತಿಂಗಳು ಒಸಿ ಖರ್ಚು ಮಾಡಿ ಅಂತ ಕೇಳ್ಬಿಟ್ಟವನೆ. ಆಗ ಎಂಟಿ ನಾನೇನ್ ಖರ್ಚು ಮಾಡೋನು ಹೇಳು ಅಂತಂದವಳೆ. ಮತ್ತೆ ನೀನು ಒಂದ್ ತಿಂಗಳಿಗೆ 2 ಕೆಜಿ ಲಿಪ್ಟಿಕ ತಿಂತೀಯ ಅಂತಂದ್ಬಿಟ್ಟವನೆ ಕಲ ಗಂಡ. ಆಗ ಎಡ್ತಿಗೆ ಕ್ವಾಪ್ ಹತ್ಬಿಡ್ತು, ನನ್ನ ಒಂದ್ ತಿಂಗಳಿಗೆ 2 ಕೆಜಿ ಲಿಪ್ಟಿಕ ತಿಂತೀಯ ಅಂತೀಯೇ, ಅದ್ರಲ್ಲಿ ಒಂದ್ ಕೆಜಿ ನೀನೇ ತಿನ್ನೋದಿರ್ವಿ ಅಂತ ಕೇಳ್ಬಿಟ್ಟವಳೆ ಕಲ. ಆಗ ಗಂಡ ತೆಪ್ಪಕಾದ್ನಂತೆ,
1: ಅಣ್ಣ ಈ ಲಿಪ್ಟಿಕ್ ತಿಂತಾರ,
0: ಥೂ ಮುಂಡ ತುದ ಲಿಪ್ಟಿಕ್ ಎಲ್ಲಿ ತಿನ್ನಕ್ ಹೋದಾರ್ಲ, ಈ ತುಟಿಗೆ ಮುತ್ಕೊಟ್ಟಾಗ ಇವನ್ ತುಟಿಗೆ ಅರ್ಧ ಮೆತ್ಕೋತಿಲ್ವಲ್ಲ.
1: ಓ ಇದು ನೈಟ್ ವಿಷಯ.
0: ಲೋ ಕಲ್ಲಣ್ಣ, ಹಿಂಗೆ ಒಬ್ಬ ಪ್ರಸಿದ್ಧಿಯಾಗಿರ್ತಕ್ಕಂತ ಡಾಕ್ಟರ್ ಇದ್ರಂತ ಕಂದ್ಲ. ಅವ್ರ ಹೆಂಗೆ ಪ್ರಸಿದ್ಧಿಯಾಗಿದ್ರು ಅಂದ್ರೆ, ಈ ಹೊಟ್ಟೆ ನೋವು ಗುಳಗಯ್ಯ ತಲೆನೋವು ಕೊಡ್ಲಿ, ಈ ಜ್ವರದ ಗುಳಗಯ್ಯ ಒಟ್ಕಾಲ್ ತುಕ್ ಕೊಡ್ಲಿ, ವಾಸಿಯಾಗ್ಬಿಡ್ತಿತ್ತಂತ ಕಂದ್ಲ. ಅಂತ ಡಾಕ್ಟರ್ ತಕ ಒಬ್ಬ ದಡ್ಡ ಹೊಟ್ಟೆ ನೋವು ಅನ್ಕೊಂಡ್ ಹೋಗವನೆ. ಈ ಡಾಕ್ಟರ್ ಏನ್ ಮಾಡ್ಬಿಟ್ರ ಅವನ್ಗೆ ಹೊಟ್ಟೆ ನೋವನ್ನೇ ನಿಜವಾದ ಟಾನಿಕ್ನೇ ಕೊಟ್ಟವ್ರೆ. ಇವನೇನ್ ಮಾಡ್ಬಿಟ್ನ, ಮನೆಗೆ ಬಂದ್ಬಿಟ್ಟು ಡಾಕ್ಟರ್ ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ಮೊದ್ಲು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ನಲ್ಲ, ಈಗ ಅದ್ ರೇಡ್ರಷ್ಟು ಹೊಟ್ಟೆ ನೋವು ಅಂತ ಶುರು ಮಾಡ್ಕೋಬಿಟ್ಟವನಕಲ. ಇವನ ಹೆಂಡತಿಗೆ ಬಾಯಿ ಆಗೋಯ್ತು. ಅಲ್ಲ, ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಹತ್ರಕ್ಕೆ ಹೋಗಿ ಬಂದು ಅವ್ರು ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ನನ್ನ ಗಂಡ ಹಿಂಗೆ ಒದ್ದಾಡ್ತಾವನಲ್ಲ ಅಂತ ಅನ್ಬಿಟ್ಟು ಭಯ ಆಗೋಗಿ ಡಾಕ್ಟರ್ಗೆ ಫೋನ್ ಮಾಡಿದ್ಲಂತೆ. ಡಾಕ್ಟರ್ಗೆ ಆಶ್ಚರ್ಯ ಆಗ್ಬಿಡ್ತು. ಅರ್ಜೆಂಟಾಗಿ ಸ್ಕೂಟರ್ ತಕ್ಕಂದು ಇವ್ರ ಮನೆಗೆ ಬಂದ್ರಂತೆ. ಡಾಕ್ಟರ್ ಬಂದ ತಕ್ಷಣ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದವನು ಸಲೀಸಾಗಿ ಎದ್ ನಿಂತ್ಕೋಬಿಟ್ನಕಲ. ಆಗ ಡಾಕ್ಟರ್ಗೂ ಆಪತ್ಬಿಡ್ತು. ಅವನ ಕೇಳಿದ್ರಂತೆ, ಏನಯ್ಯ ನಾನು ಕೊಟ್ಟ ಟಾನಿಕ ಕುಡಿದ ಮೇಲೆ ಒದ್ದಾಡ್ತಿದ್ದಂತಲ್ಲ, ನಿನ್ಗೆ ಹೊಟ್ಟೆ ನೋವು ಹೋಯ್ತೋ ಇನ್ನೂ ಇದ್ದದು ಅಂದ್ರಂತೆ. ಆಗ ಅವನು, ಸ್ವಾಮಿ ನೀವು ಟಾನಿಕ ಕೊಟ್ಟಿದ್ರಲ್ಲ ಅದು ಕುಡ್ದೆಟ್ಗೆ ನಾನು ಹೊಟ್ಟೆ ನೋವು ಹೊಂಟೋಯ್ತು ಅಂತಂದಂತೆ. ಮಂತ್ಯಾಕಯ್ಯ ಒದ್ದಾಡ್ತಿದ್ದಂತಲ್ಲ ಅಂತ ಡಾಕ್ಟರ್ ಕೇಳ್ದೋದ್ಕೆ ಅವನೇನನ್ನ ಗೊತ್ತ, ಡಾಕ್ಟ್ರೇ ನೀವು ಟಾನಿಕ್ ಒಂದು ಸೀಸವ ಕೊಟ್ಬಿಟ್ಟು ಕುಲುಕ್ಬಿಟ್ಟು ಕುಡಿ ಹೇಳಿದ್ರಲ್ಲ, ನಾನು ಮರ್ತ್ಕೊಂಡು ಹಂಗೆ ಕುಡ್ದು ಬಿಟ್ಟಿದ್ದಿ, ಹೊಟ್ಟೆ ಒಳಗಾದ್ರೂ ಕುಲಿ ಕಲಿ ಎಂಬಿಟ್ಟು ಅದಾಡ್ತಿದ್ದಿ ಅಂದಂತೆ. ನೋ ಕಲ್ಲಣ್ಣ, ಇಂಥ ದಡ್ಡನ್ ಕಟ್ಕಂದವಳು ಬಾಳು ಗೋವಿಂದ ಕಂದ್ಲ
1: ಗೋವಿಂದ.
0: ಒಂದ್ ಚೂರು ಬುದ್ಧಿಯಾರ ಬೇಡವಲ್ಲ ಮುಂಡತ್ತವಕ್ಕೆ, ಬುದ್ಧಿವಂತರು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಕಂದ್ಲ, ಹೆಂಗಿರ್ತಾರೆ ಗೊತ್ತಲ್ಲ
1: ಹೆಂಗಿರ್ತಾರೆ.
0: ಅವ ಮಗಳು ಸಿನಿಮಾ ನೋಡ್ಕೊಂಡು ಅಟ್ಟಿಗೆ ಹೋಯ್ತಾ ಇದ್ರ ಅಂತ ಕಂದ್ಲ, ಮಗಳು ಮುಂದ್ಗಡೆ ಹೋಯ್ತಾ ಇದ್ದ, ಅವ ಹಿಂದ್ಗಡೆ ಹೋಯ್ತಿದ್ಲಂತೆ, ಮಗಳಿಂದ್ಗಡೆ ಒಂದ್ ಹುಡುಗ ಫಾಲೋ ಮಾಡ್ಕೊಂಡು ಅವಳನ್ನ ಚುಡಾಸ್ಕ ಚುಡಾಸ್ಕ ಹೋಯ್ತಿದ್ನಂತೆ.
1: ವಯಸ್ಸು
0: ಮಗಳಿಗೆ ಕೋಪ ಆತ್ಬಿಡ್ತು, ಹಿಂದಕ್ಕೆ ತಿರುಗಿಕೊಂಡು ಹುಡುಗನ್ ಹೇಳ್ದಂತೆ ಕಲ್ಲಣ್ಣ, ಅಯ್ಯೋ ಲೋಪರು ನಿನ್ಗೇನು ಮಾನ ಮರೋದಿ ಇಲ್ವೆ, ಅಕ್ಕ ತಂಗಿರೋನ್ ಗುಡ್ನಿಲ್ವೆ, ನಾನು ಪಿಕ್ಚರ್ ಟೆಂಟ ಬುಟ್ಟುತ್ತಮಿದ್ಲು ನೋಡ್ತಾವನಿ, ಆಡ್ ಮರಿ ಹಿಂದ್ಗಡೆ ವಾತ್ ಮರಿ ಬಂದಂಗೆ ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಮರ್ಯಾದೆಯಿಂದ ಸುಮ್ಮನೆ ಹೊಂಟೋಗು, ಹಿಂದ್ಗಡೆ ಯಾರು ಬರ್ತಾರೆ ಗೊತ್ತೇ ಅಂದ್ಲಂತೆ, ಯಾರು ಬರ್ತಾ ಇದಾರೆ ಎಂದಂತೆ ಹುಡುಗ, ನಮ್ಮ ಅವ್ವ ಬರ್ತಾವಲ್ಲ ಸುಮ್ಮನೆ ಹೊಂಟೋಗು ಕಪಾಲ್ ಕೊಡ್ದು ಬಿಡ್ತಾಳೆ ಅಂತ ಹುಡುಗಿ ಹೇಳ್ದಾಗ ಹುಡುಗ ಏನಂತೆ ಗೊತ್ತಲ್ಲ,
1: ಏನಂದ,
0: ಯು ಡೋಂಟ್ ವರಿ ಎದ್ರಕ ಬೇಡ ನಡಿ, ನಿಮ್ಮ ಅವನಿಂಚರ್ ನಮ್ಮ ಅಪ್ಪ ತವನೆ ಕಣ ಅನ್ನಂತೆ ಕಂದ್ಲ, ಬಹಳ ಬುದ್ಧಿವಂತ ಅಲ್ವಲ್ಲ.
1: ಅಣ್ಣ ನಿನ್ ಊರಿಂದ ಬೆಂಗಳೂರು ಹೋಗ ಅಲ್ಲೆಲ್ಲ ಚೆನ್ನಾಗೈತ, ನೀನವು ಯಾರ ಕಣೆ ಮುಂದ್ಗಡೆ ಬೇಡ ಅಲ್ಲೇ ಉದಿಸ್ಬಿಟ್ಟವ್ರೆ ನಿನ್ನವು.
0: ಅದೊಂದ್ ಕೆಲ್ಸ ಆಗೋಯ್ತು ಕಂದ್ಲ ಕಲ್ಲಣ್ಣ.
1: ಏನಾಯ್ತು?
0: ಹಿಂಗೆ ಹನುಮಾನ್ ನಗರ ದೇವಸ್ಥಾನಕ್ಕೆ ಹೋಗಿದ್ದಿ ಕಂದ್ಲ, ಅಲ್ಲೊಂದ್ ಹುಡುಗಿ ಲಂಗ ದಾವಣಿ ಹಾಕಂದು ಪೂಜೆ ಮಾಡ್ಸೋಕೆ ಬಂದಿದ್ಲು, ನಾನು ಕೈಯ ಮುಕ್ಕನ್ ದೇವಸ್ಥಾನದೊಳಗೆ ನಿಂತಿದ್ದಿ, ಈ ಹುಡುಗಿ ಏನ್ ಮಾಡ್ಬಿಟ್ಟವಳೆ ಗರ್ಭಗುಡಿ ಸುತ್ತ ಮೂರ್ ಸುತ್ತ ಬಂದ್ಬಿಟ್ಟು ಆಟ್ ಬಿದ್ದವಳೆ ಕಂದ್ಲ, ಈ ದಾವಣಿ ಕೆಳಕ್ಕೆ ಜಾರ್ಕ ಬಿಡ್ತು. ನಾನೇನ್ ತಿಳ್ಕಂಡೆ, ಮ್ಯಾಲ್ ಕೆದ್ದಾಗ ಸರ್ ಮಾಡ್ಕತ್ತಾಳೆ ಅಂತ ಸುಮ್ನಿದ್ದಿಕ್ಕಂದ, ಮ್ಯಾಲ್ ಕೆದ್ಮೇಲೆ ಸೆರಗು ಮೇಲೆ ಲಿಗುವೆ ಇಲ್ದೆ ಇವಳು ಕೈ ಮುಗಿತಾ ನಿಂತಿದ್ಲು, ನನಗೆ ಹೊಟ್ಟೆ ಉರಿದು ಬಿಡ್ತು, ನಮ್ಮ ಅಕ್ಕ ತಂಗಿ ಹಂಗಲ್ವೇ ಅಂತ ಅನ್ಬಿಟ್ಟು ಆ ಸೆರ್ಗ ತಕ್ಕಂದು ಮೈ ಸುತ್ತ ಬಳಸ್ಬಿಟ್ಟು ಅವಕ್ಕೆ ಒಳಕ್ಕೆ ಸಿಗಿಸ್ತಿಕ್ಕಂದ್ಲ, ಎತ್ತಿ ಒಂದ ಕಪಾಲ್ ಕೊಡ್ದು ಬಿಟ್ಲು, ಒಂದಲ್ ಬಿದ್ದೋಯ್ತು ಕಂದ್ಲ.
1: ಎರಡ್ನಲ್ಲೇ ಬಿದ್ದೋಯ್ತು
0: ಎಲ್ಲ ಸೆರ್ಗ ಸಿಗ್ಸುದ್ದು ಬೇಜಾರಾಯ್ತು ಅನ್ಬಿಟ್ಟು ಎರಡಾಕ್ಬಿಟ್ಟಿಕ್ಕಂದ್ಲ ಸೆರ್ಗ, ಇನ್ನೊಂದ್ ಏಟ್ ಹೊಡೆದು ಬಿಟ್ಟ ಇನ್ನೊಂದಲ್ಲೂ ಬಿದ್ದೋಯ್ತು.
1: ಸರಿಯಾಗ ಮಾಡೋಳ ಬಿಡು ನಿನ್ಗೆ, ಇದು ಮರ್ಯಾದಸ್ತ್ರು ಮಾಡೋ ಕೆಲಸನ ಇದು?
0: ಏನೋ ಆಗೋದಾಗೋದ್ ಬಿಟ್ಟಾಕ್ಬಿಡ್ಲ, ಇದೇನ್ಲೈತು ನಮ್ಮೂರಲ್ಲಿ ತೋರಣ ಗಿರಣ ಜಾಸ್ತಿ ಕಟ್ಟವ್ರ, ಯಾರಾದ್ರೂ ಬಂದಿದ್ರಲ್ಲ.
1: ನೀನ್ ಬೆಂಗ್ಳೂರ್ ಹೋಗಿದ್ದಾಗ ನಮ್ಮೂರಲ್ಲಿ ಒಂದ್ ಫಂಕ್ಷನ್ ಆಯ್ತು, ಎಂಎಲ್ಎಗಳು ಮಿನಿಸ್ಟರ್ಗಳು ಎಲ್ಲ ಬಂದ್ ಭಾಷಣ ಮಾಡಿದ್ರು.
0: ಕಲ್ಲಣ್ಣ, ಈ ಎಂಎಲ್ಎಗಳೇನ್ ಭಾಷಣ ಮಾಡಾರ ತಕಲ, ಅವ್ರ ಭಾಷಣ ಮಾಡುದು ಅವ್ರಿಗೆ ತಿಳಿದಿಲ್ಲ ಕಲ, ಇವ್ರ ಹೆಂಗ್ ಭಾಷಣ ಮಾಡ್ತಾರ ಅಂತ ಹಂಗ್ ಕತೆ ಹೇಳ್ತೀನಿ ಕೇಳ.
1: ಹೇಳು.
0: ಹಿಂಗೆ ಒಬ್ಬ ಎಂಎಲ್ಎ ಏಳೆಂಟು ಸಾರಿ ಎಂಎಲ್ಎ ಗೆದ್ದಿದ್ನಂತೆ, ಒಂದ್ ಸಾರಿ ಒಂದ್ ಹಳ್ಳಿಗೆ ಹೋಗಿ ಒಂದ್ ಫಂಕ್ಷನ್ ಹೋಗಿ ಭಾಷಣ ಮಾಡಿರ್ಲು ಅಂತ ಕಲ. ಹಿಂಗೆ ಬೊಮ್ಮನಳ್ಳಿ ಅನ್ನೋ ಊರಲ್ಲಿ ಊರು ಮುಖಂಡ ರಾಮೇಗೌಡ ಅಂತ, ಅವ್ರ ತಾಯಿ ತಿರೋಗ್ಬಿಟ್ಟವ್ರೆ, ಆಗ ಬೊಮ್ಮನಳ್ಳಿರೆಲ್ಲ ಸೇರ್ಕೊಂಡು ಹಿಂಗೆ ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ, ನಾವು ಆರ್ಡಿನರಿ ತಿಥಿ ಮಾಡೋಕ್ಕಿಲ್ಲ, ಈ ಎಮ್ ಎಲ್ ಎ ಸಾಹೇಬರ ಕರೆಸ್ಬಿಟ್ಟು ತಿಥಿ ದಿವಸ ಅವ್ನ ಮೈಕ್ ಹಾಕಿಸ್ಬಿಟ್ಟು ದುಃಖವಾಗಿ ನಾಲ್ಕು ಮಾತಾಡ್ಸೋಣ ಅಂತ ಅನ್ಬಿಟ್ಟು ಬೊಮ್ಮನಳ್ಳಿಯರೆಲ್ಲ ಲಾರಿ ಮಾಡ್ಕೊಂಡು ಎಮ್ ಎಲ್ ಎ ತಕ್ಕ ಹೋದ್ರಂತೆ. ಆಗ ಎಮ್ ಎಲ್ ಎ ಕೇಳ್ದಂತೆ, ಏನ್ರಯ್ಯ ಯಾವೂರವ್ರಯ್ಯ ಏನಾಗ್ಬೇಕಾಗಿತ್ತು ಅಂತ ಕೇಳವ್ರೆ. ಆಗ ಇವರು ಹಿಂಗೆ ನಾವು ಬೊಮ್ಮನಳ್ಳಿಯರು ಸ್ವಾಮಿ, ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ, ನೀವು ತಿಥಿ ದಿವಸ ಬಂದು ಆ ತಾಯಿ ಮೇಲೆ ದುಃಖವಾಗಿ ನಾಲ್ಕು ಮಾತಾಡಬೇಕು, ನೀವೇನಾರ ಬಂದು ನಮ್ಮೂರ್ನಲ್ಲಿ ಭಾಷಣ ಮಾಡಿಲ್ಲ ಅಂತಂದ್ರೆ ಮುಂದ ಸರಿ ಎಲೆಕ್ಷನ್ ಅಲ್ಲಿ ವೋಟ್ ನೀ ಹಾಕುದಿಲ್ಲ ಅಂತ ಇರ್ದಿಸ್ಬಿಟ್ಟವ್ರೆ.
1: ಎಲೆಕ್ಷನ್ ಬಂತಲ್ಲ ಹೇಳು.
0: ಎಮ್ಎಲ್ಎಗೆ ಭಯ ಆಗೋಯ್ತು, ತಡಿಯಪ್ಪ ಹೇಳ್ದಂಗೆ ಮಾಡ್ಬಿಡ್ತಾವ ಮುಂಡತ್ತವ ಅಂತ ಅನ್ಬಿಟ್ಟು, ಆಯ್ತು ನಡರೆಯ ಬತ್ತೀನಿ ಭಾಷಣ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟವನೆ. ಸರಿ ತಿಥಿ ದಿವಸನು ಬಂತು, ಎಮ್ಎಲ್ಎಗೆ ಯೋಚನೆ ಆಗೋಯ್ತು ಭಾಷಣ ಏನ್ ಮಾಡುದು ಅಂತ. ಆಗ ಇವನ್ ಪಿ ಎ ಇದ್ನಲ್ಲ, ಇವನೇನ್ ಮಾಡ್ಬಿಟ್ಟವನೆ, ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ, ನಾನು ಒಂದ್ ನಾಲ್ಕು ಮಾತ್ರ ಬರ್ಕೊಡ್ತೀನಿ ಒಂದ್ ಚೀಟಿ ಒಳಗೆ, ಅದ ಓದ್ಬಿಡಿ ಭಾಷಣ ಆಗೋಯ್ತದೆ ಅಂತ ಹೇಳ್ಬಿಟ್ಟವನೆ. ಸರಿ ಪಿ ಎ ಬರ್ಕೊಟ್ಟಂಗೆ ಎಮ್ ಎಲ್ ಎ ಬಂದು ಭಾಷಣ ಮಾಡ್ತಾ ಇದ್ನಕಲ, ಬೊಮ್ಮನಳ್ಳಿ ಮಹಾಜನಗಳೇ, ಇವತ್ತು ಸತ್ತು ತಿಥಿಯಾಗ್ತಾ ಇರ್ತಕ್ಕಂಥ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ಒಬ್ಬ ಮಹಾತಾಯಿ, ದೈವ ಮಾತೆ, ಅಂಥ ತಾಯಿ ಬಡಬಗ್ರು ಅಂತ ಬಂದ್ರೆ ಕೈ ಎತ್ತಿ ದಾನ ಮಾಡ್ತಾ ಇದ್ಲು, ಅಂಥ ತಾಯಿ ಸತ್ತಾಗಿರೋದು ನಮಗೆಲ್ಲ ದುಃಖ ತರ್ತಕ್ಕಂಥ ವಿಷಯ, ಇಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ತಾಯಿಯಾಗಿರೋದು ಅವನ ಏಳೇಳೆ ಜನ್ಮದ ಪುಣ್ಯದ ಫಲ, ಅಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ಮಾತ್ರ ತಾಯಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ತಾಯಿಯಾಗಿತ್ತು ಅಂದು ಬಿಟ್ನಕಲ. ಏನ್ ಜನಗಳು ಖುಷಿಯಾಗ್ಬಿಟ್ಟು ಓನ್ಸ್ ಮೂರು ಕೊಟ್ಬಿಟ್ಟು ಚಪ್ಪಳೆ ಹೊಡೆದಾಗ್ಬಿಟ್ಟು ಸಭಾಸ್ಕರಿ ಕೊಟ್ಬಿಟ್ರಿಕಂದ್ಲ. ಪರವಾಗಿಲ್ಲ ಕಣಯ್ಯ, ಅಪ್ರೂಪ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಭಾಷಣ ಅಂತ ಅಂದ್ಬಿಟ್ಟು ಸಭಾಸ್ಕರಿ ಕೊಟ್ಬಿಡ್ತಲೆ ಎಮ್ ಎಲ್ ಎಗೆ ಖುಷಿಯಾಗ್ಬಿಡ್ತು. ನಾನು ಇಷ್ಟು ಮಟ್ಟು ಮಾಡೋಣ ಭಾಷಣವ, ಮುಂದುವರ್ಗು ಅವ್ರು ಇನ್ನೂ ಚೆನ್ನಾಗಿ ಮಾಡ್ತೀನಿ ಭಾಷಣವ ಅನ್ಕೊಂಡು ಖುಷಿಯಾಗಿ ಎಟ್ಟಿಗೆ ಬಂದವನೇ, ಇದಾದ ಒಂದ್ ತಿಂಗಳಿಗೆ ಕುರ್ಬುರ್ ದೊಡ್ಡಿ ಅಂತ ಅದಕ್ಕೆಲ್ಲ ಕೆ ಎಂ ದೊಡ್ಡಿತ್ತವು, ಆ ಊರ್ ಮುಖಂಡ ಚೆಲುವೇಗೌಡ ಅನ್ಬಿಟ್ಟು ಅವನ ಎಡ್ತಿ ತಿರೋಗ್ಬಿಟ್ಟವಳೆ, ಕುರ್ಬುರ್ ದೊಡ್ಡಿಯವ್ರಿಗೂ ಖುಷಿಯಾಗ್ಬಿಡ್ತು. ನಟ್ರಲ್ಲಿ ನಾವೇನ್ ಬಂದೋಡಿಯರು ಇನ್ ಕಮ್ಮಿ, ನಾವು ತಿಥಿ ದಿವಸ ನಾವು ಎಮ್ ಎಲ್ ಎ ಸಾಹೇಬ್ರ ಕರ್ಕೊಂಬಿಟ್ಟು ಭಾಷಣ ಮಾಡಿಸುವ ಅಂತ ಅನ್ಬಿಟ್ಟು ಲಾರಿ ಮಾಡ್ಕೊಂಡು ಅವ್ರು ಎಮ್ ಎಲ್ ಎ ತಕ್ಕ ಹೋಗವ್ರೆ, ಎಮ್ ಎಲ್ ಎ ಕೇಳಿದ್ನ ಏನ್ ರಯ್ಯ ಯಾವೂರವ್ರಯ್ಯ ಅಂತ. ಹಿಂಗೆ ಸ್ವಾಮಿ ನಾವು ಕೆ ಎಂ ದೊಡ್ಡಿತಾವ್ ಕುರ್ಬುರ್ ದೊಡ್ಡಿಯವರು ನಮ್ಮೂರ್ ಮುಖಂಡರಾಗಿರ್ತಕ್ಕಂತ ಚೆಲುವೇಗೌಡರು ಎಡ್ತಿ ತಿರೋಗ್ಬಿಟ್ಟವ್ರೆ, ನೀವು ಬಂದು ದುಃಖವಾಗಿ ನಾಲ್ಕು ಮಾತಾಡ್ಬೇಕು ಅಂತ ಕೇಳ್ಕೊಂಡ್ರು ಕಂದ್ಲ. ಎಮ್ ಎಲ್ ಎ ಎಮ್ ಮಾಡ್ಬಿಟ್ಟ ನಡ್ರಲ್ಲಿ ಅಂತ ಬೊಮ್ಮನಳ್ಳಿ ಅಂತ ದೊಡ್ಡೂರಲ್ಲ ನಾ ಶಬಾಸ್ಗಿರಿ ತಕ್ಕಂದವನಿ ನಿಮ್ಮೂರ್ ಯಾವ ಲೆಕ್ಕ ಅಂತ ಅನ್ಬಿಟ್ನ ಸರಿ ಕುರುಬುರ್ ದೊಡ್ಡಿ ತಿಥಿ ದಿವಸನು ಬಂತು. ಅಲ್ಲೂ ಪಿ ಎ ಬರ್ಕೊಟ್ಟಂಗೆ ಭಾಷಣವ ಶುರು ಮಾಡ್ಕೊಂಡ. ಕುರುಬುರ್ ದೊಡ್ಡಿಯ ಮಹಾಜನಗಳೇ, ಇವತ್ತು ಸತ್ತು ತಿಥಿ ಆಗ್ತಾ ಇರ್ತಕ್ಕಂತ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೆಗೌಡ ಹೆಡ್ತಿ ಮಹಾ ಸಾಧ್ವಿಮಣಿ, ಅಂತ ಸಾಧ್ವಿಮಣಿ ಸತ್ತೋಗಿರೋದು ನಮ್ಗೆ ನಿಮ್ಗೆ ದುಃಖ ತರ್ತಕ್ಕಂಥ ವಿಷಯ. ಅಂತ ಸಾಧ್ವಿಮಣಿ ಪತಿರ್ವತೆ ಸತ್ಯವಂತೆ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ಚೆಲುವೆಗೌಡರು ಮಾತ್ರ ಹೆಡ್ತಿಯಾಗಿರ್ಲಿಲ್ಲ, ನನಗೆ ನಿಮ್ಗೆ ಊರವ್ರಿಗೆಲ್ಲ ಹೆಡ್ತಿಯಾಗಿಲ್ಲ ಅಂತ ಮುಟ್ಟಿನಂತ ಕಾಲ. ಅಲ್ಲೇ ಮಾರಿ ಗುಡಿ ಕಂಪಿಕೆ ಕಟಕ ನೀಚಾಳ್ ಪಾಚಾಳ್ ಬಡ್ದು ಒಟ್ಟಿಗೆ ಕಳ್ಸೋದ್ರಂತ ಎಮ್ ಎಲ್ ಎ
1: ನಡಾಮೂರ್ತ್ ಕಳ್ಸವ್ರೆ ಎಮ್ ಎಲ್ ಎಗೆ
0: ಹಿಂಗ್ ಭಾಷಣ ಮಾಡ್ತಾರೆ ಈ ರಾಜಕೀಯ ಇದಾವೆಲ್ಲ. ನರಿ ಬುದ್ಧಿ ನನ್ನ ಮಕ್ಕಳು ಕಣ್ಲ ಎಲ್ಲ ದೇಶ ಪ್ರೇಮ ದೇಶ ಪ್ರೇಮ ಅಂತ ಓಡಾಡ್ಕೊಂಡೆ ನಿಂತಿರ್ತವೆ, ದೇಶವ ಸುಲಿಗೆ ಮಾಡಿ ತಮ್ಮ ಬೊಜ್ಜೊಟ್ಟೆ ಬೆಳೆಸ್ಕೊಂಡು ನಿಂತವ್ರೆ. ಲೋ ಈ ನಮ್ ದೇಶದವ್ರಿಗೆ ದೇಶಭಕ್ತಿ ಎಷ್ಟರ ಗೊತ್ತಲಕ್ಕಲ್ಲಣ್ಣ. ಹಿಂಗೆ ಎಲ್ಲಾ ದೇಶದವರು ಒಂದೇ ವಿಮಾನ ಮೇಲೆ ಪ್ರಯಾಣ ಮಾಡ್ತಿದ್ರು ಅಂತ ಕಂದ್ಲ. ವಿಮಾನ ಹೋಯ್ತಾ ಹೋಯ್ತಾ ಜನ ಜಾಸ್ತಿ ಆಗ್ಬಿಟ್ಟು ಅಲುಗಾಡ್ಕೊಂಡು ಬಿದ್ದೋಗಕ್ ಶುರು ಮಾಡ್ಕೊಳ್ತಂತೆ. ಆಗ ಪೈಲಟ್ ಡ್ರೈವರು ತಿರಿಕೊಂಡು ಎಲ್ಲಾ ದೇಶದವ್ರಿಗೆ ಹೇಳ್ದಂತೆ,
1: ಏನಂತ
0: ನೋಡ್ರಯ್ಯ, ಜನ ಜಾಸ್ತಿ ಆಗ್ಬಿಟ್ಟು ವಿಮಾನ ಅಲುಗಾಡ್ತಾ ಇದೆ, ಒಂದ್ ಕೆಲಸ ಮಾಡಿ ವಿಮಾನ ಮತ್ತು ವಿಮಾನದಲ್ಲಿರುವ ಎಲ್ಲಾ ದೇಶದವರು ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮ್ಗೆ ಇದ್ದಿದ್ದೆ, ಆದ್ರೆ ಯಾವನಾದ್ರೂ ಒಬ್ಬ ಕೆಳಕ್ಕೆ ಧುಮುಕ್ಬಿಡಿ, ಆಗ ಭಾರ ಕಡಿಮೆಯಾಗಿ ವಿಮಾನ ಸರಿಯಾಗಿ ಹೋಯ್ತದೆ ಅಂತಂದಂತೆ. ಯಾರ್ಲ ದುಮ್ಕರು?
1: ಯಾರ ದುಮ್ಕರು? ಎಲ್ಲಾರ್ಗೂ ಜೀವದ ಮೇಲೆ ಆಸೆ.
0: ತಡಿ ಮ್ಯಾಲಿಂದ ಕೆಳಕ್ಕೆ ನೆಗೆಕ್ಕೆ ಮಂಡಿ ಮುರಿದೋದಂಗ ಆಡ್ತವೆ ನಮ್ ದೇಶದವು. ಅಂತದ್ರಲ್ಲಿ ಎಂಟೇರೆ ಗುಂಡಿಗೆ ಇರ್ಬೇಕು ಕಲ ಸಾವಿರಾರು ಅಡಿ ಮ್ಯಾಲಿಂದ ವಿಮಾನದಿಂದ ಕೆಳಗೆ ಧುಮುಕ್ಬೇಕು ಅಂದ್ರೆ. ಆಗ ಅಮೆರಿಕ ದೇಶದವನು ಎದ್ ನಿಂತ್ಕೊಂಡು ಯೋಚನೆ ಮಾಡದಂತೆ, ಅಲ್ಲ ನಮ್ಮ ಅಮೆರಿಕ ದೇಶದವರು ಎಲ್ಲಾ ತರದನು ಮುಂದಿದ್ದೇವೆ, ಏನಾದ್ರೂ ವಸ್ತುಗಳನ್ನ ಕಂಡಿಡಿದ್ಬಿಟ್ಟು ನಮ್ಮ ದೇಶಕ್ಕೆ ಅಮೆರಿಕ ದೇಶಕ್ಕೆ ಪ್ರಪ್ರಥಮವಾಗಿ ಹೆಸರು ತಂದು ಕೊಡ್ತೀವಿ, ಈಗಲೂ ಕೂಡ ನಮ್ಮ ದೇಶಕ್ಕೆ ಹೆಸರು ತಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ದೇಶಕ್ಕೆ ಜೈ ಏನ್ಬಿಟ್ಟು ಕೆಳಕ್ಕೆ ಧುಮುಕುದಂತ ಕಾಲ ರಷ್ಯಾದವನು ಕಾಪಾತ್ ಬಿಡ್ತು. ಅಮೆರಿಕದವ್ರಿಗಿಂತ ನಾವೇನ್ ಕಡಿಮೆ ಅಂತ ಹೇಳ್ಬಿಟ್ಟು ರಷ್ಯಾಕ್ಕೆ ಜೈ ಏನ್ಬಿಟ್ಟು ಅವನು ಕೆಳಕ್ ಬಿದ್ದವನೇ, ಅವನ್ ಬಿದ್ದ ತಕ್ಷಣ ಜಪಾನ್ನವ್ರಿಗೆ ಜರ್ಮನಿಯವ್ರಿಗೆ ಇರಾನ್ನವ್ರಿಗೆ ಇರಾಕ್ನವ್ರಿಗೆ ಇಟಲಿ ಫ್ರಾನ್ಸ್ನವ್ರಿಗೆಲ್ಲ ಕಾಪಾತ್ ಬಿಟ್ಟು ಅವರ ದೇಶಕ್ಕೆ ಜೈ ಜೈ ಅಂತ ಹೇಳ್ಕೊಂಡು ಪ್ರಾಣತ್ಯಾಗ ಮಾಡ್ತಾ ಇದ್ರು. ಇವರೆಲ್ಲ ಕೆಳಕ್ಕೆ ಬೀಳುದ್ನೆ ಒಂದ್ 7-8 ಜನ ದೇಶದವರು ಕಿಟಕಿಲ್ ತಲೆ ಹಾಕೊಂಡು ಬೊಕ್ಕೊಂಡು ಕೆಳಕ್ಕೆ ನೋಡ್ತಿದ್ರು ಅಂತ ಕಂದ್ಲ.
1: ಯಾರ್ಯಾರು?
0: ಆದ್ರಲ್ಲ ನಮ್ಮ ಇಂಡಿಯಾ ದೇಶದವನು ಇದ್ನ ಕಂಡು ಕೇಳು, ಅವನು ಯೋಚನೆ ಮಾಡ್ದ, ಅಲ್ಲ ಎಲ್ಲಾ ದೇಶದವರು ವಿಮಾನ ಇಳಿಸೋಕ್ಕೋಸ್ಕರ ಪ್ರಾಣತ್ಯಾಗ ಮಾಡ್ಕೊಂಡು ಅವ್ರವ್ರ ದೇಶಕ್ಕೆ ಹೆಸರು ತಂದ್ಕೊಡ್ತಾವ್ರೆ. ನಮ್ಮ ಇಂಡಿಯಾ ದೇಶದಲ್ಲಿ 98 crore ಜನಸಂಖ್ಯೆ ಇದ್ದೀವಿ, ನಾನ್ಯಾಕೆ ನಮ್ಮ ದೇಶಕ್ಕೆ ಹೆಸರು ತಂದ್ಕೊಡ್ಬಾರ್ದು ಅಂತ ಅನ್ಕೊಂಡು ಸುತ್ತಮುತ್ತ ನೋಡ್ಬಿಟ್ಟು ಪಕ್ಕದಲ್ಲಿ ಪಾಕಿಸ್ತಾನ ನಿಂತಿದ್ದಂತೆ, ಅವನ್ನೇ ಎತ್ತಿ ಕೆಳಕ್ ಹಾಕ್ಬಿಟ್ಟು ಇಂಡಿಯಾಕ್ಕೆ ಜೈ ಅನ್ನತ್ತೆ ಮ್ಯಾಲೆ ನಿಂತ್ಕೊಂಡು ಕಂದ.
1: ಒಳ್ಳೆ ಕೆಲಸ ಮಾಡೋನ್ ಬಿಡು.
0: ಓ ಕಲ್ಲಣ್ಣ, ಯಾರ್ ನಿಮ್ ಹುಡುಗನ ಹೆಂಗೆ ನೋಡ್ಲ, ಒಂದ್ ಹುಡುಗ ಓಡ್ ಬತ್ತಾನ ಇತ್ತಾಗಿಯ?
1: ನಮ್ಮ ಅಟ್ಟಿಲ್ ಕರಿತಾ ಇರ್ಬೇಕು, ಅದಕ್ಕೆ ಬತ್ತಾ ಇರ್ಬೇಕು.
0: ನಿನ್ ಕಿರಿಯ ಇದೆ ಇದಿಲ್ಲ?
1: ಇದೆ.
0: ಏನ್ ಚೆನ್ನಾಗವಲ್ಲ ಮುದ್ದಾಗಿ. ಲೋ ಕಲ್ಲಣ್ಣ, ನಿನ್ ಕಿರಿಯ ಇದನ್ ನೋಡಿದ್ರು ಒಂದ್ ತಮಾಷೆ ಜ್ಞಾಪನಕ್ ಬತ್ತಕ್ಕಲ್ಲ.
1: ಏನು
0: ಹಿಂಗೆ ಒಂದ್ 5-4-5 ವರ್ಷದ್ ಇತ್ತಂತೆ, ಏನ್ ತಿಂಡಿ ತಕ್ಕನು ಒಬ್ರು ಕೊಡದೆ ಒಬ್ನೆ ತಿಂತಿದ್ದಂತಕ್ಕಲ್ಲ. ಈ ಯಾರ ಅಟ್ಕೊಳ್ಳಲ್ಲ ಆಗ್ಲಿ, ಅವೇ ಚಿಕ್ಕಗಳಿಗೆ ಕಾಸು ಕೊಟ್ಬಿಟ್ಟು ಅವ ಅಂಗಡಿಯಿಂದ ತಿಂಡಿ ತಂದ್ಬಿಟ್ಟು ಅವರು ಕೊಡು ಅಂದ್ರೆ ಕೊಟ್ಟವಲ್ಲ,
1: ಎಲ್ಲಿ ಕೊಡ್ತವೆ
0: ಅಯ್ಯವ ಅನ್ಕ ಒಂದೇ ತಿಂತವೆ. ಹಂಗೆ ಒಂದ್ ಹುಡುಗ ಏನ್ ತಿಂಡಿ ತರು ಒಬ್ರು ಕೊಡದೆ ಒಬ್ನೆ ತಿಂತಿದ್ದನು. ಒಂದ್ಸಲ ಅವ್ರ ಅಪ್ಪನ್ ತವೆ ಟಾಣಿಗೆ ಇಸ್ಕೊಬಿಟ್ಟು ಐಸ್ಕೆಂಡಿಯ ತಂದ್ಬಿಟ್ಟು ಅವ್ರ ಅಪ್ಪನ ಮುಂಚೆ ಅದು ಹಿಡ್ಕಂದು, ಅಪ್ಪ ಅಪ್ಪ ಇದಿ ತೀಪಾಪ ಅನ್ನಂತೆ. ಅವ್ರ ಅಪ್ಪನ ಖುಷಿ ಆಗ್ಬಿಡ್ತು, ಅಲ್ಲಲ್ಲ ಮುಂಡತ್ತದೆ ಯಾವ ತಿಂಡಿ ತಂದ್ರು ಒಬ್ರು ಕೊಡದೆ ಒಬ್ಬನೇ ತಿಂತಿದ್ದೋನು, ಇವತ್ತೊಂಚೂರು ಐಸ್ಕೆಂಡಿಯ ತಂದ್ಬಿಟ್ಟು ಒಂಚೂರು ಐಸ್ಕೆಂಡಿಯ ಚೀಪ್ಕಪ್ಪ ಅಂತಾನಲ್ಲ ಅಂದ್ಬಿಟ್ಟು ಮಗ ಯಾಕಪ್ಪ ಅಂತ ಕೇಳವನೆ. ನೀ ತೀಪಪ್ಪ ಹೇಳ್ತೀನಿ ಅಂತಂತೆ ಮಗ. ಪುನಃ ಯಾಕಪ್ಪ ಅಂತ ಅವ್ರ ಅಪ್ಪ ಕೇಳವನೆ. ನೀ ತೀಪೇಲ್ವ ಹೇಳು ಅಂತ ಅಳುಕೆ ಶುರು ಮಾಡ್ಕೊಬಿಟ್ಟದಕ್ಕಲ್ಲ. ಓಹೋ ನನ್ನ ಮಗ ಯಾಕೋ ಅಳುಕೆ ಶುರು ಮಾಡ್ಕಾತದೆ ಅಂದ್ಬಿಟ್ಟು ಮಗ ಸಮಾಧಾನ ಆಗ್ಲಿ ಅಂದ್ಬಿಟ್ಟು ಅವ್ರ ಅಪ್ಪ ಒಂಚೂರು ಐಸ್ಕೆಂಡಿಯ ಚೀಪ್ಕೊಬಿಟ್ಟವನೆ. ಚೀಪ್ಕೊಂಡು ತುಟ್ಕಿಟಿಯಲ್ಲ ನೆಕ್ಕಂದು ಮಗ ಸಮಾಧಾನ ಆಯ್ತಲೆ ಕೇಳವನೆ. ಮಗ ಯಾಕಪ್ಪ ಯಾವತ್ತೂ ಇಲ್ಲರೂ ನೀವು ಒತ್ತು ಒಂಚೂರು ಐಸ್ಕೆಂಡಿಯ ಚೀಪ್ಕೋ ಅಂದಲ್ಲ ಯಾಕಪ್ಪ ಅಂತ ತಲೆನೇವರ್ಸಿ ಕೇಳವನೆ. ಆಗ ಮಗ ಹೇಳ್ತಂತೆ, ಅಪ್ಪ ಇದು 5 crore ತಗ ಬತ್ತರ್ಬೇಕಾದ್ರೆ ಅಲ್ಲಿ ಅಂಗಡಿ ತಗೊಂಡ ನಾಯಿ ಮರಿ ನೆಕ್ಬಿಡ್ತು ಅಂದಂತೆ. ಎಂತ ಬುದ್ಧಿವಂತ ನೋಡ್ಲಕ್ಕಲ್ಲಣ್ಣ ಅವನು, ನಾಯಿ ಮರಿ ನೆಕ್ಕಿದ್ದೆಲ್ಲ ಅವ್ರ ಅಪ್ಪ ನೆಕ್ಕಿಸ್ಬಿಟ್ಟು ಚೆನ್ನಾಗಿರೋದು ಅತ್ತಿಂತಂತೆ. ಈ ಕಾಲದಲ್ಲಿ ಐಕ್ಳು ಇಂತೆವು ನಿಮಗೆ ನಮಗೆ ಉಡವು, ನೆಟ್ಟಿನಾರು ಬುದ್ಧಿ ಕಲಿಸಿ ಬೇಕಾದ್ರೆ ಅದನ್ನು ತಿನ್ನಿಸ್ಬಿಡ್ತವೆ. ಎಲೆಮರೆ ಕಾಯಿಯಂತಿದ್ದ ನನ್ನನ್ನು ಪ್ರಥಮ ಬಾರಿಗೆ ಗಾಯಕನಾಗಿ ಪರಿಚಯ ಮಾಡಿಕೊಟ್ಟಂತಹ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಬೆಂಗಳೂರು ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಪುಟ್ಟ ಕಲಾವಿದ MS ರವಿಗೌಡನ ಹೃತ್ಪೂರ್ವಕ ವಂದನೆಗಳು. ಕಲಾಭಿಮಾನಿಗಳೇ, ನನ್ನ ಮೊದಲನೇ ಧ್ವನಿ ಸುರುಳಿ ಬಾರಮ್ಮಿ ಮಾವನ ಮಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನ ಮನ್ನಣೆ ಗಳಿಸಿ ಕೀರ್ತಿ ತಂದುಕೊಟ್ಟಿತು. ಈಗ ಮತ್ತೆ ಮಾತುಗಾರ ಮಲ್ಲಣ್ಣನಾಗಿ ಗ್ರಾಮೀಣ ಹಾಸ್ಯ ಚಟಾಕಿಗಳೊಂದಿಗೆ ನಿಮ್ಮ ಮನರಂಜಿಸಿ ಪುನಃ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ನಮ್ಮ ಮುಂದಿನ ಕೊಡುಗೆ ಕರುಳಿನ ಕುಡಿ ನೀನವ್ವ ಎಂಬ ಜಾನಪದ ಶೈಲಿ ಗೀತೆಗಳನ್ನು ನೀಡುತ್ತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ವಂದನೆಗಳು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ

ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ್ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ತಂಬೂರದಲ್ಲಿ ಶ್ರೀ ಮಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ನಮಗೆ ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಮೊದಲಿಗೆ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಕ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ತಾ ರಾಗ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

ಇದುವರೆಗೆ ರಾಗ ಭೈರವನ ನಾವು ಇಷ್ಟೋ ತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ, ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದುವರೆಗೆ ನಮಗೆ ತಬಲಾ ಸಾಥಿಯಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಅವರ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿರ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಹಾಗೂ ಉದಯ ರಾಜ್ ಕರ್ಪು ಮಡಿವಳ್ಳಯ್ಯ ಸಾಲಿ ಅವರ ಶಿಷ್ಯರು ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನು ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟು ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ. ಹಾಗೂ ತಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ, ಅವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ ಮೀರಾಬಾಯಿ ಭಜನ್ ಅವರ ಬರ್ತಿರುವಂಥ ಮೀರಾಬಾಯಿ ಅವರು ಬರ್ತಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ, ಹೌದಾ?

0: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
1: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
2: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
1: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
3: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓಂ ಜನನಿ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರಿ, ತಮಗೆಲ್ಲರಿಗೂ ಹೊರನಾಡ ತಾಯಿಯಾಗಿರುವ ಅನ್ನಪೂರ್ಣೇಶ್ವರಿಯು ನವರಾತ್ರಿಯ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎನ್ನುತ್ತಾ ಇದೀಗ ಒಂದು ಸುಂದರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂಡಿ ಕಾಳಮ್ಮ ತಾಯಿಯ ಮೇಲಿನ ಒಂದು ಸುಂದರವಾದಂಥ ಭಕ್ತಿಗೀತೆಯನ್ನು, ಅದುವೇ ಪ್ರವೀಣ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಓಂ ಶಕ್ತಿ ಓಂ ಶಕ್ತಿ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಸವಿತಕ್ಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ತಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕವಾದ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಅಂತರ ಗಂಗೆ ಜಗದಂಬೆ ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ, ನವರಾತ್ರಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯವನ್ನ ನಮ್ಮ ಶ್ರೋತೃ ಬಾಂಧವರಿಗೆ ತಿಳಿಸುತ್ತಾ, ಆ ತಾಯಿ ಆಗಿರುವ ಮಂದಾರ್ತಿ ಮಾತೆಯು ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎನ್ನುತ್ತಾ ಇದೀಗ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಕೇಳಿ ಆನಂದಿಸಿ.

ಬಾಂಧವರಿ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಮ್ಮ ಬನಶಂಕರಿ ದೇವಿಯ ಮೇಲಿನ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.
1: ಹಲೋ ಗೆಳೆಯರೇ.
2: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.